ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ಶ್ರಾವಣ ಮಾಸದ 18ನೇ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 9ನೇ ತಾರೀಕು ಭಾನುವಾರ. ಈಗ ಸಮಯ 5:56:50. ಪ್ರಿಯ ಶ್ರೋತೃಗಳಿಗೆಲ್ಲ ಶುಭೋದಯದ ಹಾರೈಕೆಯೊಂದಿಗೆ ಇಂದಿನ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಪುಷ್ಪ ರಾಜಪ್ಪ. ಶುಭ ನುಡಿ. ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ, ಹೀಗೆಂದವರು ಪೂರ್ಣಚಂದ್ರ ತೇಜಸ್ವಿ. ಶುಭ ನುಡಿ ಕೇಳಿದಿರಿ.

ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಪ್ರಸ್ತುತಿ ಅಶ್ವಿನಿ ಪ್ರದೀಪ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು

ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:35 ಕನ್ನಡ ಚಿತ್ರಗೀತೆಗಳು. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಕಡವಸಿರಿ ಕಾರ್ಯಕ್ರಮದಲ್ಲಿ ನಾ ಕಂಡ ಕಕ್ಕಡ ಅಂದು ಇಂದು ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮ. ಪ್ರಸ್ತುತಿ ಬಾಳೆಯಡ ದಿವ್ಯಾ ಮಂದಪ್ಪ ಮತ್ತು ಸಂತೋಷ್ ಕೆಎನ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮಡಿಕೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಆಲಿಸಬಹುದು. 9:35 ಕನ್ನಡ

0: ಯೂಟ್ಯೂಬ್ ಚಾನೆಲ್ನಲ್ಲೂ ಆಲಿಸಬಹುದು. 9:35 ಕನ್ನಡ ಚಿತ್ರಗೀತೆಗಳು, 9:45 ಯುವವಾಣಿ, ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 10:00 ಚಿಣ್ಣರ ಲೋಕ, ಮಕ್ಕಳ ಕಥೆ ಕವನ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕ ಸಂಖ್ಯೆ 228558, ಎಸ್ಟಿಡಿ ಕೋಡ್ 08272. ಪ್ರಸ್ತುತಿ ಶಕುಂತಲಾ ಎಂ. 11:00 ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಸಂಪರ್ಕ ಸಂಖ್ಯೆ 08272 228558. 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾವನೆಗಳ ಆರೈಕೆ, ಒತ್ತಡ ಮುಕ್ತ ಜೀವನದ ಕೀಲಿಕೈ, ಡಾಕ್ಟರ್ ಸರಸ್ವತಿ ಹೆಗಡೆ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಪೂರ್ಣಿಮಾ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಮಾನ್ಯ ಬೆಳವಣಿಗೆಯ ಕುರಿತು ಡಾ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ್ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಚಂದನಾ ಲೋಕೇಶ್. ಪ್ರಸ್ತುತಿ ತಿಮ್ಮಪ್ಪ ಗೌಡ. 1:20 ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಚಿತ್ತ ಚಿತ್ತಾರ. ಭಾರತ ದರ್ಶನ ಪುಸ್ತಕದ ಲೇಖಕರಾದ ಸದಾನಂದ ಶಣೈ ಅವರೊಂದಿಗೆ ಸಂವಾದ. ಸಂದರ್ಶಕರು ಸದಾನಂದ ಹೊಳ್ಳ ಮತ್ತು ಶಾರದಾ ನಂಜಪ್ಪ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮಡಿಕೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಆಲಿಸಬಹುದು. 1:40 ಪ್ರಚಲಿತ, 2:40 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ, 3:00 ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಶ್ರೀಕೃಷ್ಣ ಲೀಲೆ ನಡೆಸಿಕೊಡುತ್ತಾರೆ ತೆಂಕುತಿಟ್ಟು ಯಕ್ಷಗಾನ ವೇದಿಕೆ ಕುಕ್ಕುವಳ್ಳಿ ಇರ್ದೆ. 4:00 ಭಾವಯಾನ, ಪ್ರಸ್ತುತಿ ಶ್ರುತಿ ಎಂಎಂ. 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 5:00 ಯುವವಾಣಿ ಯುವಲಹರಿ, ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಕವಿ ಮಾತಾಗಿರುವ ನೀತಿ ಕಥೆಗಳು, ನಿರ್ವಹಣೆ ಎಂ ಶಕುಂತಲಾ. 5:30 ಚಿತ್ರಕಾವೇರಿ, ರಸಪ್ರಶ್ನೆಗಳನ್ನಾಧರಿಸಿದ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಜ್ಞಾನದ ಮುನ್ನಡೆ 6:30 ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿ ರಂಗದಲ್ಲಿ ಪೀಡೆನಾಶಕ ಬಳಸುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳು, ಈ ಕುರಿತು ಡಾ ಜಿ ದೇವರಾಜಯ್ಯ ಅವರೊಂದಿಗೆ ಸಂದರ್ಶನ. ಬಳಿಕ ಮಾರುಕಟ್ಟೆ ಧಾರಣೆ ಕೇಳುವಿರಿ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:45 ಭಾಷಣ, ಬಸವಣ್ಣ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ. ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ ಜಮದಂಡಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, 9:15 ಭಾವಗೀತೆಗಳು, 9:30 ರಾಷ್ಟ್ರೀಯ ರೂಪಕ ಕಾರ್ಯಕ್ರಮ, 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸಾತ್ವಿಕ ಮೋಹನ್ ಅವರ ಹಾಡುಗಾರಿಕೆ ಕೇಳುವಿರಿ. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ ವಾರ್ತೆ.
1: ಗುಡ್ ಮಾರ್ನಿಂಗ್, ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಸೈರಾ ಮುಜ್ತಬಾ. Prime Minister Narendra Modi and US Vice President J.D. Vance discussed ways to further deepen India-US comprehensive global strategic partnership across key areas. Mr. Modi received a phone call from Vice President Vance yesterday. In a social media post, Mr. Modi said,

ನಮಸ್ತೆ ನಮಸ್ತೆ ಕಾವೇರಿ ಮಾತೆ, ಮೋಟನಾಳಿರ ಪೊನ್ನಪ್ಪ ರಚನೆಯ ಗೀತೆಯನ್ನು ಹಾಡಿದ್ದಾರೆ ಪ್ರತಿಮಾ ಅತ್ರೇಯ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಹೂವು ಬಂದುಟ್ಟು ಬೈತಡ್ಕ ಜಾನಕಿ ಬಿಳ್ಳೆಪ್ಪ ರಚನೆಯ ಗೀತೆಯನ್ನು ಹಾಡಿದ್ದಾರೆ ಮೇಘನಾ ಕುಲಕರ್ಣಿ.

0: ಶ್ರೋತೃಗಳೇ, ಇದುವರೆಗೆ ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ.
1: ಆಕಾಶವಾಣಿ ಈಗ ಚಿಂತನ, ಅಶ್ವಿನಿ ಪ್ರದೀಪ್ ಅವರಿಂದ.
2: ಆತ್ಮವಿಶ್ವಾಸ, ನಮ್ಮ ದೇಹದಲ್ಲಿರುವ ಆತ್ಮದ ಮೇಲೆ ಇರುವ ವಿಶ್ವಾಸವೇ ಆತ್ಮವಿಶ್ವಾಸ. ಆದರೆ ಇವತ್ತಿನ ಸಮಾಜದಲ್ಲಿ ಆತ್ಮವಿಶ್ವಾಸ ಎಂದರೆ ನನ್ನ ಸಾಮರ್ಥ್ಯದ ಮೇಲೆ ನನಗಿರುವ ನಂಬಿಕೆ ಅಥವಾ ನನ್ನ ಮೇಲೆ ನನಗಿರುವ ನಂಬಿಕೆ ಎಂದೇ ಹೇಳಬಹುದು. ನಾವು ಇವತ್ತು ಏನಾದರೂ ಸಾಧಿಸುತ್ತೇವೆ ಅಂದುಕೊಂಡರೆ ಅದು ನಮ್ಮ ಆತ್ಮವಿಶ್ವಾಸ. ಆತ್ಮವಿಶ್ವಾಸಕ್ಕೆ ಮೊದಲು ಬೇಕಾದದ್ದು ಆತ್ಮಜ್ಞಾನ, ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದೆಂದರ್ಥ.

0: ನಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಬಹಳ ಮುಖ್ಯ. ಸೋಲೆ ಗೆಲುವಿನ ಸೋಪಾನ ಎಂಬಂತೆ 100 ಬಾರಿ ಸೋತಿದ್ದರೇನಂತೆ ಮತ್ತೆ ಪ್ರಯತ್ನಿಸುವ ಆತ್ಮವಿಶ್ವಾಸ ಇದ್ದರೆ ಗೆಲುವು ಖಚಿತ. ಥಾಮಸ್ ಆಲ್ವಾ ಎಡಿಸನ್ ಎಂಬ ವಿಜ್ಞಾನಿ 1000 ಬಾರಿ ಪ್ರಯತ್ನಿಸಿ ಬಲ್ಬ್ ಕಂಡುಹಿಡಿದು ಜಗತ್ತಿಗೆ ಬೆಳಕಾದರು. ಅದು ಅವರಲ್ಲಿದ್ದ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯವಾಯಿತು. ಮನುಷ್ಯ ತನ್ನ ವ್ಯಕ್ತಿತ್ವಗಳನ್ನು ಹೊಸ ಆಯಾಮದಲ್ಲಿ ರೂಪಿಸಿಕೊಳ್ಳುವುದರ ಜೊತೆಗೆ ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವುದರತ್ತ ಆಸಕ್ತಿ ಕಾಳಜಿ ವಹಿಸಬೇಕು. ಒಬ್ಬ ಗುರು ಅಶಕ್ತನನ್ನು ಶಕ್ತನಾಗಿಸಬಲ್ಲ. ಅದು ಅವನಲ್ಲಿರುವ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯ. ಆತ್ಮವಿಶ್ವಾಸ ಒಳ್ಳೆಯ ಸಂದರ್ಭದಲ್ಲಿ ಮಾತ್ರ ಬರುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ. ಯಾವುದಾದರೂ ಕಷ್ಟದ ಸಂದರ್ಭದಲ್ಲೂ ಬರಬಹುದು. ಜೀವನದಲ್ಲಿ 100 ಘಟನೆಗಳು ಸಂಭವಿಸುತ್ತವೆ. ನಮ್ಮ ಮನಸ್ಸು ಕಿವಿಯನ್ನು ತೆರೆದು ಅವುಗಳನ್ನು ಆಲಿಸಬೇಕು. ಯಾವುದೇ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕೆಂಬ ಆಲೋಚನೆ ಬಂದಾಗ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು ಎಂದು ಪ್ರಾಮಾಣಿಕವಾಗಿ ಒಳ್ಳೆ ಮನಸ್ಸಿನಿಂದಲೇ ಆರಂಭಿಸುತ್ತೇವೆ. ಆದರೆ ಹೊಂದಿಕೊಳ್ಳದ ಪರಿಸ್ಥಿತಿಯಲ್ಲಿ ನಮ್ಮ ಕಲ್ಪನೆಗೆ ಪ್ರತಿಕೂಲವಾಗಿ ವಿಫಲತೆಯನ್ನು ಅನುಭವಿಸಬೇಕಾದ ಪ್ರಸಂಗ ಎದುರಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ ಕುಗ್ಗಿ ಇನ್ನು ಮುಂದೆ ಕೆಲಸಕ್ಕೆ ಬಾರದವರೆಂಬ ಆಲೋಚನೆಯಿಂದ ನಮ್ಮನ್ನು ನಾವೇ ನಿಂದಿಸಿಕೊಳ್ಳುತ್ತೇವೆ. ಯಾವಾಗ ಆತ್ಮನಿಂದನೆ ಪ್ರಾರಂಭವಾಗುತ್ತದೆಯೋ ಆಗ ನಮ್ಮಲ್ಲಿ ಆತ್ಮವಿಶ್ವಾಸ ಕುಂಠಿತವಾಗಿದೆ ಎಂದೇ ತಿಳಿಯಬೇಕು. ವಾಸ್ತವವಾಗಿ ನಕಾರಾತ್ಮಕ ಆಲೋಚನೆ ಎಂದರೆ ನಮ್ಮ ಶಕ್ತಿ ಸಾಮರ್ಥ್ಯದ ಕುರಿತು ನಾವೇ ಕೀಳಾಗಿ ಅಂದಾಜಿಸಿಕೊಳ್ಳುವುದು. ಕೈಲಾಗದವರು ಅಸಮರ್ಥರೆಂದು ಹೊಂದಿಕೊಳ್ಳುವುದನ್ನು ಆತ್ಮ ನ್ಯೂನ್ಯತಾ ಭಾವ ಎಂದು ಕರೆಯುತ್ತಾರೆ. ಯಾರಲ್ಲಾದರೂ ಈ ಭಾವನೆ ಮೂಡಿದಲ್ಲಿ ಅವರ ವ್ಯಕ್ತಿತ್ವ ವಿಕಾಸಕ್ಕೆ ಅಡ್ಡಿ ಉಂಟಾದಂತೆಯೇ ಸರಿ. ತನ್ನ ಕುರಿತು ತಾನೇ ಕೀಳಾಗಿ ಆಲೋಚಿಸುವಂತಹ ನಿಕೃಷ್ಟ ವಿಚಾರ ಮತ್ತೊಂದಿರದು. ಮೊದಲು ನಮ್ಮನ್ನು ನಾವು ಗೌರವಿಸಿಕೊಳ್ಳಬೇಕು. ಆತ್ಮಸ್ಥೈರ್ಯ ಬೆಳೆಸಿಕೊಳ್ಳಬೇಕೇ ಹೊರತು ಆತ್ಮನಿಂದನೆ ಕೆಲಸಕ್ಕೆ ಬಾರದು. ಜೀವನದ ಮೇಲೆ ಆಸೆ ಅನುರಾಗವನ್ನು ಬೆಳೆಸಿಕೊಳ್ಳಬೇಕು. ಬಾಲ್ಯದಿಂದಲೇ ಆತ್ಮ ನ್ಯೂನ್ಯತಾ ಭಾವವನ್ನು ತೊಡೆದು ಹಾಕಬೇಕು. ಆತ್ಮ ನ್ಯೂನ್ಯತೆಯಿಂದ ಮುಕ್ತರಾಗಲು ದೃಢ ಪ್ರಯತ್ನ ಮಾಡದ ಹೊರತು ಮುಕ್ತಿ ಲಭಿಸದು. ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಕಳೆದುಕೊಳ್ಳುತ್ತೀರಿ. ಇಂತಹ ಸಂದರ್ಭದಲ್ಲಿ ನಿಮ್ಮನ್ನು ಯಾರಾದರೂ ಹೊಗಳಬೇಕು ಅನಿಸುತ್ತದೆ. ಆಗ ನಿಮ್ಮ ಮನಸ್ಸು ಬದಲಾಗಿ ಆತ್ಮವಿಶ್ವಾಸ ನವೋತ್ಸಾಹ ಮೂಡುತ್ತದೆ. ಆಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಗೌರವ ಬೆಳೆಯುತ್ತದೆ. ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ. ಏಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನು ಸೃಷ್ಟಿ ಮಾಡುವ ಹೆಜ್ಜೆ ಆಗಿರಬಹುದು. ನೀವು ಪ್ರತಿದಿನ ಬೆಳಗ್ಗೆ ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಮುಖದಲ್ಲಿ ಮೂಡುವ ಭಾವನೆಗಳು ಗೋಚರವಾಗುತ್ತವೆ. ಅದಕ್ಕೆ ಬಲ್ಲವರು ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಎಂದಿದ್ದಾರೆ. ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚಿಸುವುದನ್ನು ರೂಢಿಸಿಕೊಳ್ಳಬೇಕು. ನಿಮ್ಮನ್ನು ಯಾರು ಏನೂ ಮಾಡಲಾರರು ಎನ್ನುವುದು ನಿಜ. ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ಎಂತಹ ಪರಿಸ್ಥಿತಿಯಲ್ಲೂ ಕಳೆದುಕೊಳ್ಳಬಾರದು. ತನ್ನ 53ನೇ ವರ್ಷದಲ್ಲಿ ಮಾರ್ಗರೆಟ್ ಥ್ಯಾಚರ್ ಬ್ರಿಟನ್ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದರು. ತನ್ನ 65ನೇ ವಯಸ್ಸಿನಲ್ಲಿ ವಿನ್ಸ್ಟನ್ ಚರ್ಚಿಲ್ ಬ್ರಿಟನ್ ಪ್ರಧಾನಿಯಾದರು. ಗೋಲ್ಡ್ ಮೇಯರ್ ತನ್ನ 71ನೇ ವಯಸ್ಸಿನಲ್ಲಿ ಇಸ್ರೇಲ್ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಇವರೆಲ್ಲರನ್ನು ಗಮನಿಸಿದಾಗ ನಮಗೆ ತಿಳಿಯುತ್ತದೆ, ಆತ್ಮವಿಶ್ವಾಸ ಇದ್ದರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಗೆಲ್ಲಲು ಸಾಧ್ಯ. ವಯಸ್ಸಾದರೂ ತನಗೆ ಬಂದ ಕೆಲಸವನ್ನು ಮಾಡುವುದಕ್ಕೆ ಯಾವುದು ಅಡ್ಡಿಯಲ್ಲ. ಅಡೆತಡೆಗಳನ್ನು ದಾಟಿ ಮುಂದುವರಿದ ದಿನವೇ ವ್ಯಕ್ತಿಗೆ ಜಯ. ನಿಮ್ಮ ವಯಸ್ಸು ಎಷ್ಟೇ ಆದರೂ ಆಗಿದ್ದರೂ ನಿಮ್ಮ ಆಲೋಚನೆ ಮಾತ್ರ ಯೌವನ ಹಂತದಲ್ಲೇ ಇರಬೇಕು. ಅದು ಗೆಲುವಿಗೆ ನಾಂದಿ. ನೀವು ಸರ್ವ ಸಮರ್ಥರೆಂಬ ಭಾವನೆ ನಿಮ್ಮಲ್ಲಿ ಉದ್ಭವಿಸಿದ ದಿನ ನಿಮ್ಮ ಸಾಮರ್ಥ್ಯ ನಿಜವಾಗಿಯೂ ದ್ವಿಗುಣಗೊಳ್ಳುತ್ತದೆ. ಪ್ರಪಂಚದಲ್ಲಿ ತನಗೊಂದು ಸ್ಥಾನ ಲಭಿಸುತ್ತದೆ ಎಂಬ ಭರವಸೆ ಉಂಟು ಮಾಡುವುದೇ ಆತ್ಮವಿಶ್ವಾಸಕ್ಕಿರುವ ಶಕ್ತಿ.
1: ಇದುವರೆಗೆ ಅಶ್ವಿನಿ ಪ್ರದೀಪ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ಈಗ ಕೇಳಿ ರೈತರಿಗೆ ಸಲಹೆ.
2: ಭತ್ತದ ಉತ್ತಮ ಇಳುವರಿಗಾಗಿ ನಾವು ಉತ್ತಮ ತಳಿಗಳ ಆಯ್ಕೆಯನ್ನು ಮಾಡಿಕೊಂಡು ಅವುಗಳನ್ನು ಸಕಾಲದಲ್ಲಿ ಬಿತ್ತನೆ ಮಾಡೋದು ಬಹಳ ಮುಖ್ಯ. ಭತ್ತದ ತಳಿಗಳನ್ನು ನಾವು ಮುಖ್ಯವಾಗಿ 3 ಗುಂಪುಗಳಾಗಿ ವಿಂಗಡಿಸ್ಕೋಬಹುದು. ಒಂದು ದೀರ್ಘಾವಧಿ ತಳಿಗಳು, ಇನ್ನೊಂದು ಮಧ್ಯಮಾವಧಿ ತಳಿಗಳು, ಮೂರನೇದು ಅಲ್ಪಾವಧಿ ತಳಿಗಳು. ನಾವು ದೀರ್ಘಾವಧಿ ತಳಿಗಳನ್ನು ಜೂನ್ 15ರ ಒಳಗಾಗಿ ಸಸಿಮಡಿಯಲ್ಲಿ ಬಿತ್ತನೆ ಮಾಡಿ ಜುಲೈ 1ನೇ ವಾರದ ಒಳಗಾಗಿ ನಾವು ಅವುಗಳನ್ನು ನಾಟಿ ಮಾಡ್ಕೋಬೇಕಾಗತ್ತೆ. ಮಧ್ಯಮಾವಧಿ ತಳಿಗಳನ್ನು ಜುಲೈ 15ರ ಒಳಗಾಗಿ ನಾವು ಸಸಿಮಡಿಯಲ್ಲಿ ಬಿತ್ತಿ ಆಗಸ್ಟ್ ತಿಂಗಳ

0: ಮೊದಲನೇ ವಾರದ ಒಳಗಾಗಿ ನಾವು ಗದ್ದೆಯಲ್ಲಿ ನಾಟಿ ಮಾಡ್ಕೋಬೇಕಾಗತ್ತೆ. ಅಲ್ಪಾವಧಿ ತಳಿಗಳನ್ನು ಜುಲೈ ಕೊನೆಯ ವಾರದ ಒಳಗಾಗಿ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಸಸಿಮಡಿಯಲ್ಲಿ ಬಿತ್ತನೆ ಮಾಡಿಕೊಂಡು ಆಗಸ್ಟ್ ತಿಂಗಳ ಕೊನೆ ಅಥವಾ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ನಾವು ಗದ್ದೆಯಲ್ಲಿ ನಾಟಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಈ ಕಾಲಮಿತಿಯನ್ನು ಅನುಸರಿಸದೇ ಇದ್ದರೆ ಭತ್ತ ಹೂ ಬಿಡುವಂಥ ಹಂತ ನವಂಬರ್ ತಿಂಗಳಿಗೆ ಬರೋದರಿಂದ ರಾತ್ರಿ ಉಷ್ಣಾಂಶ ಕಡಿಮೆಯಾಗಿ ಕಾಳು ಕಟ್ಟುವಂಥ ಕ್ರಿಯೆಯಲ್ಲಿ ಏರುಪೇರಾಗ್ಬೋದು, ಇಳುವರಿ ಕೂಡ ಕಡಿಮೆಯಾಗುವಂಥ ಸಾಧ್ಯತೆ ಇರುತ್ತೆ. ಬೀಜಗಳ ಆಯ್ಕೆಗೆ ಬಂದರೆ ನಾವು ಹೊಸದಾಗಿ ಹೊಸ ಬೀಜಗಳನ್ನು ಮಾರುಕಟ್ಟೆಯಿಂದ ಖರೀದಿಸಬಹುದು. ಕೃಷಿ ವಿಶ್ವವಿದ್ಯಾಲಯಗಳ ಸಂಶೋಧನಾ ಕೇಂದ್ರಗಳಲ್ಲೂ ಕೂಡ ಈ ಭತ್ತದ ಬಿತ್ತನೆ ಬೀಜಗಳನ್ನು ಖರೀದಿಸಬಹುದು. ಈಗ ಭತ್ತದ ಬಿತ್ತನೆ ಬೀಜಗಳನ್ನು ಸಹಾಯದಂದಲ್ಲಿ ಕೃಷಿ ಇಲಾಖೆ ಮುಖಾಂತರ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮಾರಾಟ ಮಾಡಲಾಗುತ್ತೆ. ಇದರ ಸದುಪಯೋಗವನ್ನು ಕೂಡ ರೈತ ಬಾಂಧವರು ಪಡ್ಕೋಬಹುದು. ಇಲ್ಲಿ ಕೊಂಡುಕೊಂಡಂಥ ಬೀಜದಲ್ಲಿ ಶೇಕಡಾವಾರು ಮೊಳಕೆ ಪ್ರಮಾಣ ಮತ್ತು ಶೇಕಡಾವಾರು ಶುದ್ಧತೆಯ ಪ್ರಮಾಣವನ್ನು ದೃಢೀಕರಿಸಲಾಗಿರುತ್ತೆ. ಆದರೆ ರೈತರು ತಾವು ಬೆಳೆದಂಥ ಬೀಜಗಳನ್ನು ಮುಂದಿನ ಬೆಳೆಗೆ ಬಳಸಿದಾಗ ಅರ್ಧ ಅಥವಾ ಮುಕ್ಕಾಲು ತುಂಬಿದಂಥ ಬೀಜಗಳು ಬಿತ್ತನೆ ಬೀಜಗಳ ಜೊತೆಯಲ್ಲಿ ಸೇರಿಕೊಂಡು ಮೊಳಕೆ ಬರದಲ್ಲೇ ಅಥವಾ ಗಿಡವಾಗಿ ಬೆಳೆಯುವಂಥ ಕ್ರಿಯೆಯಲ್ಲಿ ವ್ಯತ್ಯಾಸ ಆಗಬಹುದು. ಆದ್ದರಿಂದ ಈ ಜಳ್ಳು ಬೀಜಗಳನ್ನು ನಾವು ಪ್ರತ್ಯೇಕಿಸಿ ಉತ್ಕೃಷ್ಟವಾದಂಥ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಈ ಭತ್ತದ ಬಿತ್ತನೆ ಬೀಜಗಳನ್ನು ಉಪ್ಪು ನೀರಿನ ದ್ರಾವಣದ ಉಪಚಾರಕ್ಕೆ ಒಳಪಡಿಸಬೇಕು. ಮುಖ್ಯವಾಗಿ ಇದೊಂದು ಸರಳ ವಿಧಾನ. ಉತ್ತಮ ಭತ್ತದ ಬಿತ್ತನೆ ಬೀಜಗಳನ್ನು ಜಳ್ಳು ಬೀಜಗಳಿಂದ ಅತಿ ಸುಲಭವಾಗಿ ಬೇರ್ಪಡಿಸ್ಕೋಬೋದು. ಮೊದಲು ಒಂದು ಬಕೆಟ್ನಲ್ಲಿ ಅಥವಾ ತಮಗೆ ಅನುಕೂಲವಾದಂಥ ಒಂದು ದೊಡ್ಡ ಪಾತ್ರೆಯಲ್ಲಿ 1:5 ಅನುಪಾತದಲ್ಲಿ ಉಪ್ಪು ಮತ್ತು ಶುದ್ಧವಾದಂಥ ನೀರನ್ನು ತೆಗೆದುಕೊಂಡು 1 kg ಉಪ್ಪನ್ನು 5 L ನೀರಿನಲ್ಲಿ ಕರಗಿಸ್ಕೋಬೇಕು. ಉಪ್ಪು ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿದ ಮೇಲೆ ಒಂದು ಮೊಟ್ಟೆಯನ್ನು ಆ ಒಂದು ದ್ರಾವಣಕ್ಕೆ ಹಾಕಿದಾಗ ಮೊಟ್ಟೆ ಆ ಒಂದು ಉಪ್ಪು ನೀರಿನಲ್ಲಿ ತೇಲಿದರೆ ಅದು ಸರಿಯಾದಂಥ ಉಪ್ಪಿನ ದ್ರಾವಣ ಆಗಿರುತ್ತೆ. ಇದಕ್ಕೆ 1 acre ಬೇಕಾಗುವಂಥ 25 kg ಉತ್ತಮವಾದಂಥ ಬಿತ್ತನೆ ಬೀಜವನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪ ಭತ್ತವನ್ನು ಉಪ್ಪಿನ ದ್ರಾವಣದಲ್ಲಿ ಹಾಕಿ ಒಂದು ಕೋಲಿನ ಸಹಾಯದಿಂದ ತಿರುಗಿಸ್ಬೇಕು. ಜಳ್ಳು ಮತ್ತು ಅರ್ಧ ತುಂಬಿದಂಥ ಕಾಳುಗಳು ಈ ಉಪ್ಪಿನ ದ್ರಾವಣದ ಮೇಲೆ ತೇಲ್ತವೆ. ಉಳಿದಂಥ ಗಟ್ಟಿ ಕಾಳುಗಳು ಈ ಉಪ್ಪಿನ ದ್ರಾವಣದ ತಳಭಾಗದಲ್ಲಿ ಇರ್ತವೆ. ಈ ರೀತಿಯಾಗಿ ನಮಗೆ ಬೇಕಾಗುವಂಥ ಉತ್ತಮ ಬಿತ್ತನೆ ಬೀಜಗಳನ್ನು ಈ ಕ್ರಿಯೆಯನ್ನು ಪುನರಾವರ್ತಿಸೋದ್ರಿಂದ ಪಡ್ಕೋಬಹುದು. ಉಪ್ಪು ನೀರಿನಿಂದ ತೆಗೆದಂಥ ಗಟ್ಟಿ ಬೀಜಗಳನ್ನು ಮೊದಲನೇದಾಗಿ ಈ ತೇಲ್ತಾ ಇರುವಂಥ ಜಳ್ಳು ಬೀಜಗಳನ್ನು ನಾವು ತೆಗೆದು ಒಂದು ಕಡೆ ಹಾಕಬೇಕಾಗತ್ತೆ. ಉಪ್ಪು ನೀರಿನಿಂದ ತೆಗೆದಂಥ ತಳದಲ್ಲಿರುವಂಥ ಗಟ್ಟಿ ಬೀಜಗಳನ್ನು ಸ್ವಚ್ಛವಾದಂಥ ನೀರಿನಿಂದ 2-3 ಸಾರಿ ಚೆನ್ನಾಗಿ ತೊಳೆದು ಬಿತ್ತನೆಗೆ ಬಳಸ್ಕೋಬಹುದು. ಇನ್ನು ಬೀಜೋಪಚಾರ ಕೂಡ ಅಷ್ಟೇ ಮುಖ್ಯ. ಸಸಿಮಡಿನಲ್ಲಿ ಭತ್ತದ ಬಿತ್ತನೆಗಿಂತ ಮುಂಚಿತವಾಗಿ 24 hours ನೀರಿನಲ್ಲಿ ನೆನೆಸಿಡಬೇಕು. ಆನಂತರ ನೀರನ್ನು ಬಸಿದು ಪ್ರತಿ 1 kg ಬಿತ್ತನೆ ಬೀಜಕ್ಕೆ 4 grams ಬ್ಯಾವೆಸ್ಟೀನ್ ಅಥವಾ 2 grams ನೇಟಿವ್ ಶಿಲೀಂದ್ರನಾಶಕದಿಂದ ಉಪಚರಿಸಿ ಒಂದು ಗೋಣಿ ಚೀಲದಲ್ಲಿ 48 hours ಕಾಲ ಅಂದರೆ 2 ದಿನದ ಕಾಲ ಕಟ್ಟಿಡಬೇಕಾಗತ್ತೆ. ಮೊಳಕೆ ಬಂದಂಥ ಬಿತ್ತನೆ ಬೀಜಗಳನ್ನು ನೇರವಾಗಿ ಸಸಿಮಡಿಯಲ್ಲಿ ಬಿತ್ತನೆ ಮಾಡಬಹುದು. ಬಿತ್ತನೆ ಬೀಜಗಳಿಗೆ ಜೈವಿಕ ಗೊಬ್ಬರವನ್ನು ಬಳಸೋದಾದರೆ ಪ್ರತಿ 1 acre ಬೇಕಾಗುವಂಥ ಭತ್ತದ ಬೀಜಗಳಿಗೆ 400 grams ಅಜೋಸ್ಪರ್ಲಮ್ ಜೈವಿಕ ಗೊಬ್ಬರವನ್ನು ಸಸಿಮಡಿಯಲ್ಲಿ ಬಿತ್ತನೆ ಮಾಡೋದಕ್ಕೆ ಸ್ವಲ್ಪ ಮುಂಚಿತವಾಗಿ ಉಪಚರಿಸಿ ಆನಂತರ ಬಿತ್ತನೆ ಮಾಡಬೇಕಾಗತ್ತೆ. ಈ ನೇಟಿವೋ ಎನ್ನುವಂಥದ್ದು 2 ಶಿಲೀಂದ್ರನಾಶಕಗಳ ಒಂದು ಮಿಶ್ರಣ, ಒಂದು ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಮತ್ತು ಟೆಬಿಕೊನೋಸೋಲ್ ಇದರ ಒಂದು ಮಿಶ್ರಣ. ಇದು ನೇಟಿವೋ ಅಂತ ಲಭ್ಯವಾಗುತ್ತೆ. ಇದನ್ನು ಕೂಡ ನಾವು ಶಿಲೀಂದ್ರನಾಶಕವಾಗಿ ಬೀಜೋಪಚಾರಕ್ಕೆ ಬಳಸ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಮಡಿಕೇರಿಯಲ್ಲಿರುವಂತಹ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ತಜ್ಞರನ್ನು ಸಂಪರ್ಕಿಸಬಹುದು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ 7259567685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 7259567685.
1: ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಈ ಸಂಜೆ 6:51 ಕೃಷಿ ರಂಗದಲ್ಲಿ ಪೀಡೆನಾಶಕ ಬಳಸುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳನ್ನು ಕುರಿತು ಡಾಕ್ಟರ್ ಜಿ ದೇವರಾಜಯ್ಯ ಅವರೊಂದಿಗೆ ಸಂದರ್ಶನವಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:41. ಈಗ ಕೇಳಿ ಸ್ವರ ಮಾಧುರ್ಯ, ಪುರಂದರದಾಸರ ಕೃತಿ, ಗೋಪಿ ನಿನ್ನ ಮಗನಿಗಾಗಿ. ಪಡ್ದೀಪ್ ರಾಗ, ಆದಿತಾಳ, ಗಾಯಕರು KG ಕನಕಲಕ್ಷ್ಮೀ.

0: ಇದಾಗಿತ್ತು ಇಂದಿನ ಸ್ವರ ಮಾಧುರ್ಯ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:45 ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೇಡಿಯೋ ಸಮಯ 6:49:23. ಈಗ ಕೇಳಿ ಜಾಹೀರಾತುಗಳು.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ.
1: ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ,
4: ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
5: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್, ಗ್ರಾಹಕರ ಉತ್ತಮ

0: ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಜಾಹೀರಾತುಗಳನ್ನು ಕೇಳಿದಿರಿ. ಈಗ ಒಂದೆರಡು ಪ್ರಕಟಣೆಗಳು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ವತಿಯಿಂದ ದಿನಾಂಕ 1/10/2026 ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ರಾಜ್ಯ ಮಟ್ಟದಲ್ಲಿ ಆಚರಿಸುವ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಾದ ಶಿಕ್ಷಣ, ಸಾಹಿತ್ಯ, ಕಲೆ, ಕಾನೂನು, ಕ್ರೀಡೆ ಮತ್ತು ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಸಮಾಜ ಸೇವೆ, ಈ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರಿಗೆ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂಸ್ಥೆಗೆ ಪ್ರಶಸ್ತಿಗಳನ್ನು ನೀಡಲಾಗುವುದು. ಆದ್ದರಿಂದ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ನಾಗರಿಕರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಿಗೆ ನೀಡುವ ಪ್ರಶಸ್ತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನಿಗದಿತ ಅರ್ಜಿ ನಮೂನೆಯನ್ನು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಪಡೆದು ಕನ್ನಡ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಯನ್ನು ಎಲ್ಲ ದಾಖಲಾತಿಗಳೊಂದಿಗೆ ದ್ವಿಪ್ರತಿಯಲ್ಲಿ ದಿನಾಂಕ 24/8/2026 ಸಂಜೆ 5 ಗಂಟೆಯ ಒಳಗಾಗಿ ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ತಡವಾಗಿ ಬಂದ ಪ್ರಸ್ತಾವನೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ ಹೀಗಿದೆ: 0827229829. ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಗೆ 2026-27 ಸಾಲಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ನೀಡಲಾಗುವ ದೂರ ಶಿಕ್ಷಣ ಮಾದರಿಯ ಉಚಿತ ಪದವಿ ಸ್ನಾತಕೋತ್ತರ ಪದವಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/8/2026 ಸೋಮವಾರದವರೆಗೆ ವಿಸ್ತರಿಸಲಾಗಿದೆ. ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಅಭ್ಯರ್ಥಿಯು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿರಬೇಕು. ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಒಟ್ಟು ಆದಾಯ 8 ಲಕ್ಷ ರೂಪಾಯಿಗಳನ್ನು ಮೀರಿರಬಾರದು. ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ನಿಯಮಗಳ ಅನುಸಾರ ಕನಿಷ್ಠ ಶೈಕ್ಷಣಿಕ ಅರ್ಹತೆಯನ್ನು ಪಡೆದಿರಬೇಕು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಸರ್ಕಾರಿ ನೌಕರರಾಗಿರಬಾರದು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಹಿಂದಿನ ಸಾಲಿನಲ್ಲಿ ಈ ಯೋಜನೆ ಅಡಿಯಲ್ಲಿ ಪ್ರವೇಶಾತಿಯನ್ನು ಪಡೆದಿರಬಾರದು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಯಾವುದೇ ಕೋರ್ಸಿನಲ್ಲಿ ಪ್ರಸ್ತುತ ಪ್ರವೇಶಾತಿಯನ್ನು ಪಡೆದಿರಬಾರದು. ಪ್ರಕಟಣೆಗಳನ್ನು ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಈ ಬೆಳಿಗ್ಗೆ 9:05 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ನಾ ಕಂಡ ಕಕ್ಕಡ ಅಂದು ಇಂದು ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮಡಿಕೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಆಲಿಸಬಹುದು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲಾರಿ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ.
3: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
4: ನಿಧನ ಸುದ್ದಿ. ಮಡಿಕೇರಿ ತಾಲೂಕು ಚರಂಡೇಟಿ ಗ್ರಾಮತ್ರ ಅಂಜಪ್ಪಂಡ ಪೌತಿ ಕೆಂಚಪ್ಪ ಎಂಡಪ್ಪೊಣ್ಣ ಸೀತಮ್ಮ ಇಂದು ಪುಲಂಚತಿ 4 ಗಂಟೆಗೆ ಮರಣಪಟ್ಟಿದ್ದು ತಪನ ಕಾರ್ಯ ಇಂದು ಮಜಂತ್ರ ಮೀದ ನಡಪ. ಭಾಗಮಂಡಲ ಕೋರಂಗಲ ಗ್ರಾಮದ ಶಿರಕಜೆ ಬೋಪಯ್ಯ ಅವರ ಪತ್ನಿ ದೇವಮ್ಮ ಬೋಜಿ ಅವರು ನಿನ್ನೆ ನಿಧನರಾಗಿದ್ದಾರೆ.

0: ನಿಧನ ಸುದ್ದಿ. ಮಡಿಕೇರಿ ತಾಲೂಕು ಚರಂಡೇಟಿ ಗ್ರಾಮ ಹತ್ರ ಅಂಜಪ್ಪಂಡ ಪೌತಿ ಕೆಂಚಪ್ಪ ಎಂಡ ಪೊಣ್ಣು ಸೀತಮ್ಮ ಇಂದು ಪುಲಂಜತಿ 4 ಗಂಟೆಗೆ ಮರಣಪಟ್ಟಿದ್ದು ದಪನ ಕಾರ್ಯ ಇಂದು ಮಜಂತ್ರ ಮೀದ ನಡಪ. ಭಾಗಮಂಡಲ ಕೋರಂಗಲ ಗ್ರಾಮದ ಶಿರಕಜೆ ಬೋಪಯ್ಯ ಅವರ ಪತ್ನಿ ದೇವಮ್ಮ ಬೋಜಿ ಅವರು ನಿನ್ನೆ ನಿಧನರಾಗಿದ್ದಾರೆ. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಮೃತರ ಸ್ವಗೃಹದಲ್ಲಿ. ದೊಡ್ಡಸೂರು ಗ್ರಾಮದ ಚಿಯಂಡಿ ದೇವಕರ್ ಅವರು ನಿನ್ನೆ ಮಧ್ಯಾಹ್ನ ನಿಧನರಾಗಿದ್ದಾರೆ. ದೇವಕರ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ನೆಲ್ಜಿ ಗ್ರಾಮದ ಪಾಲೇರ ದಿವಂಗತ ಪೊನ್ನು ಅವರ ಪತ್ನಿ ವಾಣಿ ಅವರು ನಿನ್ನೆ ನಿಧನರಾಗಿದ್ದಾರೆ. ವಾಣಿಯವರ ಅಂತ್ಯಕ್ರಿಯೆ ಇಂದು 1 ಗಂಟೆಯ ನಂತರ ಕುಂಜಿಲದಲ್ಲಿ ನಡೆಯಲಿದೆ. ಬುಳ್ಳುಮಾಡು ಗ್ರಾಮ ಹತ್ರ ಕಳ್ಳಿರ ರವಿ ಸುಬ್ಬಯ್ಯ ಎಂಡ ಪೊಣ್ಣು ಚಂದ್ರಮುತ್ತಮ್ಮ ಎಂಗ ನಿನ್ನದು ಮರಣಪಟ್ಟಿತು. ಆಕಿರಿ ಕಾರ್ಯ ಇಂದು ಮಜ್ಜನ 12 ಗಂಟೆಗೆ ಬುಳ್ಳುಮಾಡು ಗ್ರಾಮ ಹತ್ರ ಸ್ವಗೃಹತ್ ನಡಪ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲ್ಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಮಹಾಭಾರತ ಹೀಗೆನ್ನುತ್ತದೆ, ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಠ ಪಾಪ ಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನ ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.
1: ಮರ ಗಿಡ ಪಕ್ಷಿ ಸಂಕುಲವನ್ನು ರಕ್ಷಿಸಬೇಕಂತೂ ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ಮನುಕುಲದ ಉಳಿವಿಗಾಗಿ.

0: ಸಹಭಾಗಿತ್ವದ ಚಳವಳಿಗಳಲ್ಲಿ ಒಂದಾಗಿ ಈ ಅಭಿಯಾನ ರೂಪುಗೊಂಡಿದೆ. ದೇಶಭಕ್ತಿ ಹಾಗೂ ರಾಷ್ಟೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಕರೆ ನೀಡಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದಡಿ 2022ರಲ್ಲಿ ಆರಂಭವಾದ ಹರ್ ಘರ್ ತಿರಂಗಾ ಅಭಿಯಾನ ಈಗ ವಾರ್ಷಿಕ ರಾಷ್ಟೀಯ ಸಂಪ್ರದಾಯವಾಗಿ ಮಾರ್ಪಟ್ಟಿದೆ. ಪ್ರತಿ ಸ್ವಾತಂತ್ರ್ಯ ದಿನದಂದು ಕೋಟ್ಯಂತರ ನಾಗರಿಕರು ಸ್ವಯಂ ಪ್ರೇರಣೆಯಿಂದ ಖಾದಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಡಿಜಿಟಲ್ ಸಹಭಾಗಿತ್ವದೊಂದಿಗೆ ಹರ್ ಘರ್ ತಿರಂಗಾ ರಾಷ್ಟ್ರವ್ಯಾಪಿ ಸಂಭ್ರಮಾಚರಣೆಯಾಗಿ ವಿಸ್ತರಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಧಾರವಾಡ ಜಿಲ್ಲೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಕೇಂದ್ರದ ಅಧ್ಯಕ್ಷ ಬಸವಪ್ರಭು ಹೊಸಕೇರಿ.
1: ಧ್ವಜ ಸಂಹಿತೆ 2002ರನ್ವಯ ರಾಷ್ಟ್ರಧ್ವಜ ಕೈಯಿಂದಲೇ ನೂಲು ತೆಗೆದು ಕೈಯಿಂದಲೇ ನೇಯ್ದು ತಯಾರಿತ ಖಾದಿ ಬಟ್ಟೆಯಿಂದಲೇ ಸಿದ್ಧಪಡಿಸಿದ್ದಿರಬೇಕಿತ್ತು. ಆದರೆ 2021ರಲ್ಲಾದ ತಿದ್ದುಪಡಿಯ ಪರಿಣಾಮ ಪಾಲಿ ವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ನಲ್ಲೂ ಧ್ವಜ ತಯಾರಿಸುತ್ತಿರುವುದು ಹಲವು ಸಮಸ್ಯೆಗಳನ್ನು ತಂದೊಡ್ಡಿದೆ. ಖಾದಿ ಧ್ವಜದ ಮಹತ್ವ ಯಾವ ಕಾಲಕ್ಕೂ ಪಾಲಿ ವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ನಲ್ಲಿ ತಯಾರಿತ ಧ್ವಜಕ್ಕೆ ಬರಲಾರದು. ಖಾದಿ ವಸ್ತ್ರಕ್ಕಿರುವ ತಾತ್ವಿಕ ಆರ್ಥಿಕ ಹಿನ್ನೆಲೆಯನ್ನರಿಯದೆ ಯಂತ್ರ ನಿರ್ಮಿತ ತೀರ ಸಹಜವಾಗಿ ಬಳಸಿ ಬೀಸಾಡುವ ವಸ್ತುವಾಗಬಾರದು ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ. ಖಾದಿ ತಯಾರಿಕೆಯಲ್ಲಿ ತೊಡಗಿರುವ ಕಾರ್ಮಿಕರು, ಕಚ್ಚಾ ವಸ್ತು ಬೆಳೆಯುವ ರೈತರು, ಧ್ವಜ ವಿನ್ಯಾಸದಲ್ಲಿ ತೊಡಗಿರುವ ಶ್ರಮಿಕರ ಕೌಶಲ್ಯಕ್ಕೆ ದೊರಕುವ ಪ್ರತಿಫಲ ಅವರ ಜೀವನಾಧಾರ. ಭಾರತೀಯ ಗುಣಮಟ್ಟ ಸಂಸ್ಥೆ ಮಾನ್ಯತೆ ಹೊಂದಿದ ರಾಷ್ಟ್ರಧ್ವಜ ತಯಾರಿಸುತ್ತಿರುವ ಧಾರವಾಡ ತಾಲೂಕಾ ಗರಗ ಕ್ಷೇತ್ರೀಯ ಖಾದಿ ಸಂಘ ಮತ್ತು ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಸಂಸ್ಥೆ, ಎರಡೂ ಸಂಸ್ಥೆಗಳು ನಮ್ಮ ನಾಡಿನವು ಎಂಬುದು ನಮ್ಮ ಅಭಿಮಾನ. ಘರ್ ಘರ್ ಖಾದಿ ತಿರಂಗ ಎಂದಾಗಿ ನಮ್ಮ ಪರಂಪರಾಗತ ಗ್ರಾಮೋದ್ಯೋಗಗಳನ್ನು ಉಳಿಸಿಕೊಳ್ಳಬೇಕಿದೆ. ಖಾದಿ ಗ್ರಾಮೋದ್ಯೋಗ ಆಯೋಗದ ಮಾನ್ಯತೆ ಹೊಂದಿದ ಖಾದಿ ಮಳಿಗೆಗಳಿಂದಲೇ ರಾಷ್ಟ್ರಧ್ವಜವನ್ನು ಖರೀದಿಸಲು ವಿನಂತಿ.
0: ರಾಷ್ಟ್ರ ಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ್ ಘರ್ ತಿರಂಗಾ ಅಭಿಯಾನ ಸಮರ್ಪಿತವಾಗಿವೆ. ರಾಷ್ಟ್ರಧ್ವಜ ಹಾಗೂ ರಾಷ್ಟೀಯ ಗೀತೆಯನ್ನು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ಒಗ್ಗೂಡಿಸಿದೆ. ನಾಗರಿಕರು ರಾಷ್ಟೀಯ ಗೀತೆಯ ಸರಿಯಾದ ಪ್ರಸ್ತುತಿಯನ್ನು ಕಲಿಯಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ 5 ಹಂತದ ಆನ್ಲೈನ್ ಟ್ಯುಟೋರಿಯಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಹರ್ ಘರ್ ತಿರಂಗಾ ಪೋರ್ಟಲ್ನಲ್ಲಿ ಲಭ್ಯವಿದ್ದು ಸೆಲ್ಫಿ ವಿತ್ ತಿರಂಗಾ ವಂದೇ ಮಾತರಂ ಗೀತೆಯ ಸಾಹಿತ್ಯ ಮತ್ತು ರಾಗವನ್ನು ಒಳಗೊಂಡಿರಲಿದೆ. ರಾಷ್ಟೀಯ ಗೀತೆಯ ಇತಿಹಾಸವನ್ನು ಇದು ಪ್ರಚುರಪಡಿಸಲಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಹಟ್ಟಿ ಗ್ರಾಮ ಪ್ರಸಕ್ತ ಸಾಲಿನ ರಾಜ್ಯ ಸಂಯಮ ಪ್ರಶಸ್ತಿಗೆ ಭಾಜನವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕೊಪ್ಪಳ ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಸಭೆ ನಡೆಸಿ ಈ ಮಾಹಿತಿ ನೀಡಿದರು. 16ನೇ ತಾರೀಖು ಸಂಜೆ 4:30ಕ್ಕೆ ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಇಳಕಲ್ಲಿನ ಡಾ ಗುರುಮಹಂತ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. 10 ಗ್ರಾಮಗಳಿಗೆ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಲಾಗುವುದು ಎಂದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ರಾಯಚೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ವಿವಿಧ ಹೆದ್ದಾರಿ ಕಾಮಗಾರಿಗಳ ಪ್ರಗತಿಯನ್ನು ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪರಿಶೀಲಿಸಿದರು. ಭಾರತ್ ಮಾಲಾ ಯೋಜನೆ ಅಡಿ ಪ್ಯಾಕೇಜ್ 3 ಮತ್ತು 4 ಹಾಗೂ ಹುನಗುಂದ್ ರಾಯಚೂರು ಮಧ್ಯದ ಚತುಷ್ಪಥ ಹೆದ್ದಾರಿ ಪ್ಯಾಕೇಜ್ 5 ಮತ್ತು 6 ಕಾಮಗಾರಿಗಳ ಪ್ರಗತಿ ಪರಿಶೀಲಿಸಿ ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಅವರು ನಿರ್ದೇಶಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ್ ಘರ್ ತಿರಂಗ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ. ಹರ್ ಘರ್ ತಿರಂಗ ಅಭಿಯಾನ ರಾಷ್ಟ್ರೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಾಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಹರ್ ಘರ್ ತಿರಂಗ ಅಭಿಯಾನ ಇಂದಿನಿಂದ 17ನೇ ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ದೇಶದ ಅತಿದೊಡ್ಡ ಸಾರ್ವಜನಿಕ

0: ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರವಾಗಿದ್ದು ತಂತ್ರಜ್ಞಾನ ನಾವೀನ್ಯತೆ ಸಂಶೋಧನೆ ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರೂಪಿಸುವ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಅವರ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಡಿ ಕ್ವಾಂಟಮ್ ಕಂಪ್ಯೂಟಿಂಗ್ ಶ್ರೇಷ್ಠತೆಯ ಕೇಂದ್ರ ಮುನ್ನಡೆಯುತ್ತಿದೆ. IIIT ಕಾರ್ಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭೌತಶಾಸ್ತ್ರದ ಪ್ರಾಧ್ಯಾಪಕ ಡಾ ಅಶ್ವತ್ಥ ಬಾಬು.
1: ಈಗಾಗಲೇ ನಾವೆಲ್ಲರೂ ಕಂಪ್ಯೂಟರ್ ಬಳಸುತ್ತಿದ್ದೀವಿ, ಆದರೆ ಮುಂದಿನ ದಿನಗಳಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ಬಳಸುವ ಮೂಲಕ ಕೆಲವು ಕಷ್ಟದ ಸಮಸ್ಯೆಗಳನ್ನು ಇನ್ನೂ ವೇಗವಾಗಿ ಪರಿಷ್ಕರಿಸಬಹುದು. ಈ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಕರ್ನಾಟಕ ಸರ್ಕಾರವು ಉತ್ತಮವಾದ ಹೆಜ್ಜೆಯನ್ನು ಮುಂದಿಟ್ಟಿದೆ. 18 ಕೋಟಿ ನೀಡಿದೆ. IIIT ಧಾರವಾಡದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಸ್ಥಾಪಿಸಲು ಬೆಳೆಸಿದ್ದೀವಿ. ಈ ಸೆಂಟರ್ ಮೂಲಕ ಕ್ವಾಂಟಮ್ ಟೆಕ್ನಾಲಜಿನಲ್ಲಿ ರಿಸರ್ಚ್, ಸ್ಕಿಲ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಟಾರ್ಟ್ಅಪ್ ಆಕ್ಟಿವಿಟೀಸ್ಗೆ ಹೆಚ್ಚಿನ ಮಹತ್ವವನ್ನು ನೀಡುವುದು ನಮ್ಮ ಮುಖ್ಯ ಉದ್ದೇಶ. ಕರ್ನಾಟಕದ ಎಲ್ಲಾ ಭಾಗಗಳಕ್ಕೂ ಬೆಳೆಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ ಭಾರತ ಸರ್ಕಾರದ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಕೂಡ ದೇಶದಲ್ಲಿ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತಿದೆ. ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಮೂಲಕ ಕೂಡ IIIT ಧಾರವಾಡಗೆ 1 ಕೋಟಿ ರೂಪಾಯಿ ಅಂಡರ್ ಗ್ರಾಜುಯೇಟ್ ಲ್ಯಾಬ್ ಸ್ಥಾಪಿಸಲು ಅವಕಾಶ ಸಿಕ್ಕಿದೆ. IIIT ಧಾರವಾಡದಲ್ಲಿ ಈಗಾಗಲೇ ಬಿಟೆಕ್ ನಲ್ಲಿ ಕ್ವಾಂಟಮ್ ಮೈನರ್ ಮತ್ತು ಎಂಟೆಕ್ ಪ್ರೋಗ್ರಾಂ ನಡೆಸುತ್ತಿದ್ದೇವೆ. ನಮ್ಮ ಕ್ವಾಂಟಮ್ ಸೆಂಟರ್ ಅಲ್ಲಿ 3 ತರವಾದ ಎಕ್ಸ್ಪೆರಿಮೆಂಟಲ್ ಸೆಟ್ಅಪ್ಸ್ ನಾವು ಸ್ಥಾಪಿಸುತ್ತಿದ್ದೇವೆ. 25 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್, ಅದರಲ್ಲಿ ಸೂಪರ್ ಕಂಡಕ್ಟಿಂಗ್ ಕ್ಯೂಬಿಟ್ಸ್ ಇರುತ್ತವೆ. ಎರಡನೇದು ಕ್ವಾಂಟಮ್ ಕಮ್ಯುನಿಕೇಷನ್, ಕ್ವಾಂಟಮ್ ಸ್ಟೇಟ್ಸ್ ನ ಉಪಯೋಗಿಸಿ ಕ್ವಾಂಟಮ್ ಕಮ್ಯುನಿಕೇಷನ್ ಮಾಡುವುದು, ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳಬಹುದು, ಅದರಲ್ಲಿ ಮೆಡಿಕಲ್ ಅಪ್ಲಿಕೇಶನ್ಸ್ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ಸ್ ನ ಮಾಡಬಹುದು.
0: ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮದಡಿ ಚಿತ್ರದುರ್ಗದ ಚಳ್ಳಕೆರೆ ರಸ್ತೆಯ ಶ್ರೀ ವಿನಾಯಕ ಕಲ್ಯಾಣ ಮಂಟಪದಲ್ಲಿ ರಾಜ್ಯಮಟ್ಟದ 2 ದಿನಗಳ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ ದೊರೆತಿದೆ. ರಾಜ್ಯದ 13 ಜಿಲ್ಲೆಗಳಿಂದ 300ಕ್ಕೂ ಹೆಚ್ಚು ಟೆಕ್ವಾಂಡೋ ಪಟುಗಳು ಭಾಗವಹಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ KS ನವೀನ್ ಪಂದ್ಯಾವಳಿ ಉದ್ಘಾಟಿಸಿದರು. ಕೊರಿಯಾ ಮೂಲದ ಈ ಕ್ರೀಡೆ ಕೈಕಾಲುಗಳ ಸೂಕ್ತ ಸಮನ್ವಯದಿಂದ ಯಾವುದೇ ಆಯುಧವಿಲ್ಲದೆ ಎದುರಾಳಿಯನ್ನು ಎದುರಿಸುವ ಶಕ್ತಿ ನೀಡುತ್ತದೆ ಎಂದರು. ರಾಜ್ಯ ಟೆಕ್ವಾಂಡೋ ಸಂಸ್ಥೆಯ ಅಧ್ಯಕ್ಷ ಜಯ ತಿರುಮಲ ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮೈಸೂರಿನ ವೈಶಾಖ ಹಾಗೂ ಧಾರವಾಡದ ಭೀಮವ್ವ ಅವರು ಗದಗ್ ತಾಲೂಕು ಮುಳಗುಂದದಲ್ಲಿ ರಾಜ್ಯ ಅಮೇಚುವರ್ ಸೈಕ್ಲಿಂಗ್ ಸಂಸ್ಥೆ ಆಯೋಜಿಸಿರುವ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳಾ ಎಲೀಟ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ತೋಟಗಾರಿಕೆ ಪಿತಾಮಹ ಡಾ ಎಂಎಚ್ ಮರಿಗೌಡ ಅವರ ಜನ್ಮದಿನದ ಹಿನ್ನೆಲೆ ಹಾಸನದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಗಿಡ ನೆಟ್ಟು ಪ್ರತಿಮೆಗೆ ಗೌರವ ಅರ್ಪಿಸಲಾಯಿತು. ಬಳ್ಳಾರಿಯ ತೋರಣಗಲ್ಲಿನ JSW ಕೈಗಾರಿಕೆ ಆವರಣದ 9 ಸ್ಥಳಗಳಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ 2000ಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಮರಿಯಂ ಬಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ ಘರ ತಿರಂಗ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ ಹರ ಘರ ತಿರಂಗ ಅಭಿಯಾನ ರಾಷ್ಟೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 7:15:53. ಇದೊಂದು ನಿಧನ ಸುದ್ದಿ. ಮೂಲತ ಮಾದಾಪುರ ಶಿರಂಗಳ್ಳಿ ಕಾರಳಾನ, ಮೈಸೂರಲು ವಾಸ ಇಂಜ ಮೋರ್ಕಂಡ ರವಿಚಂಗ.

0: தப்பு. எங்கள் கைஞ்சயிருள் மரணப்பட்டித்து 68 பைத்தரா மோர்கண்டா ரவி சங்கப்பாயிண்ட தப்பன காரியா இந்து மஜ்ஜனம் 3 கண்டரா மீத ஷிரங்கள்ளிரா ஒக்க கேக்கொளத்து நடப்பாந்து ஒக்கக்கார அரிச்சிட்டித்து நிதன சுதி கேளிதிரி ஈக கேளி ஜாஹிராத்துகளு.
1: ಅಖಿಲ ಅಮ್ಮಕೊಡವ ಸಮಾಜ ಗೋಣಿಕೊಪ್ಪ, ಶ್ರೀ ಕೃಷ್ಣ ಅಮ್ಮಕೊಡವ ಸಂಘ ಕೋತೂರು, ಪಿಂಗ ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಘ ಕೋತೂರು ಇಂಗಡ ಕೂಟಾದನೆಲು ಕಕ್ಕಡ ನಮ್ಮೆನ ಇಂದು ಕಾನೂರು ವಿಎಸ್ಎಸ್ಎನ್ ಸಭಾಬಾಡಿಲು ನಡತ್ವ. ಈ ಕಕ್ಕಡ ನಮ್ಮೆಕ್ಕೆ ಅಮ್ಮಕೊಡವ ಜನಾಂಗ ಬಂದವಂಗ ಏರಕಣಕ್ಕೆ ಬಂದು ಕೂಡಿಯಾಡಿತು ನಮ್ಮೆನ ಯಶಸ್ವಿ ಪಡ್ತಿತ್ತರಳುಂದು ಆಯೋಜಕಂಗ ಕಟ್ಟಣಿತು.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
1: ತಾವಳಗೇರಿ ಮೂಂದನಾಡು ಕೊಡವ ಸಮಾಜ ಹತ್ರ 2025 ಕಾಲತ್ರ ಮಹಾಸಭೆ ಇದೇ 10 ತಿಂಗಳಾಚೆ ಪೊಲಕ 11 ಗಂಟೆಗೆ ಸಮಾಜ ಹತ್ರ ಸಭಾಬಾಡಲು ಅಧ್ಯಕ್ಷ ಕೈಬಿಲಿರ ಹರೀಶ್ ಅಪ್ಪಯ್ಯ ಐಂಡ ಕೊಡವು ಕಾರಿಕೆಯಲ್ಲಿ ನಡಪ. ಸಹಸಂಖ್ಯೆಲ್ಲ ಬಂತು ಮಹಾಸಭೆಯಲ್ಲಿ ಕೂಡಿಯಾಡುದು ತಾವಳಗೇರಿ ಮೂಂದನಾಡು ಕೊಡವ ಸಮಾಜ ಹತ್ರ ಅಧ್ಯಕ್ಷ ಆಡಳಿತ ಮಂಡಳಿಕಾರ ಕಟ್ಟಡಿತು.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರಜಿ ರಾಮದ 9834-8199.
6: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
12: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
13: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
14: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
15: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
16: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್, ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
17: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
18: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ

0: ಓಣಂ ಹಬ್ಬದ ಸಂಭ್ರಮದ ಆಫರ್. ಟೂ ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, ತ್ರೀ ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
1: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ.
3: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
0: ನಾನಿದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
2: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
4: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
5: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
6: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
7: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
0: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
4: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
8: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ ಲಭ್ಯ. ಕರೆ ಮಾಡಿ 9611555457.
9: ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
10: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
11: ನಂಬರ್ 2800 ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿಯಮಿತ ಶ್ರೀಮಂಗಲ. ಇದರ 2025-26 ಸಾಲಿನ 49th ವಾರ್ಷಿಕ ಮಹಾಸಭೆ ಇದೇ 10th ಸೋಮವಾರ ಪೂರ್ವಾಹ್ನ 10:30 ಸಂಘದ ನೂತನ ಕಟ್ಟಡದ ಸಭಾಂಗಣದಲ್ಲಿ ಸಂಘದ ಆಡಳಿತಾಧಿಕಾರಿ ಶ್ರೀ ಕೆಯು ಕರಣ್ ಕಾರ್ಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಆಹ್ವಾನ ಪತ್ರಿಕೆಯನ್ನ ಸಂಘದ ಸದಸ್ಯರಿಗೆ ಈಗಾಗಲೇ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಪ್ರಕಟಣೆ ಕೋರಿದೆ.
12: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ. ಬ್ಯಾಂಕು 2025-26 ಸಾಲಿನಲ್ಲಿ 2043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1772 ಕೋಟಿಗಳ ಸಾಲದ ಹೊರಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನೆರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 2 ವರ್ಷಗಳವರೆಗಿನ ಏಕಗಂಟಿನ ಅಂದರೆ ಲಂಪ್ಸಮ್ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಒಳಪಟ್ಟ ಠೇವಣಿಗಳಿಗೆ 7.35%, 25 ಲಕ್ಷಗಳಿಂದ 50 ಒಳಪಟ್ಟ ಠೇವಣಿಗಳಿಗೆ 7.4%

0: ಐವತ್ತು ಲಕ್ಷದಿಂದ 75 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.55, 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.65 ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ ಶೇಕಡ 7.75 ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ ಶೇಕಡ 0.5 ಹಾಗೂ ಸೈನಿಕರಿಗೆ ಶೇಕಡ 0.25 ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನೆರಕು ಠೇವಣಿಗಳಿಗೆ ಶೇಕಡ 7.75 ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.
1: ಅತಿಯಾದ ಬೊಜ್ಜು ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು. ಉಚಿತವಾಗಿ ದೇಹದ ಕೊಬ್ಬು ಪರೀಕ್ಷೆ ಮಾಡಿಸಿಕೊಳ್ಳಿ. ಖುಷಿ ಫ್ಯಾಟ್ ಟು ಫಿಟ್ ಸೆಂಟರ್, ಸೆಂಟ್ರಲ್ ಬ್ಯಾಂಕ್ ಬಿಲ್ಡಿಂಗ್, 2ನೇ ಮಹಡಿ, ಗೌಳಿಬೀದಿ, ಮಡಿಕೇರಿ. ಸಂದರ್ಶನದ ಸಮಯ ಬೆಳಿಗ್ಗೆ 7 ರಿಂದ 9 ಗಂಟೆವರೆಗೆ, ಸಂಜೆ 6 ರಿಂದ 7.5 ಗಂಟೆವರೆಗೆ. ಕಾಲ್ 9900123783.
2: ರೈತ ಬಾಂಧವರೇ, ಪೊನ್ನಿ ಮಾನಿಸ್ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
3: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತೆ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷಿನ್ ಹಾಗೂ ಡ್ರಮ್ ಸೀಡರ್, ಉರ್ಚಿಪರ್ ಮಷಿನ್,
2: 80 ಅಡಿ ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
3: ಸಂಪರ್ಕಿಸಿ
2: ಪೊನ್ನಿ ಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
1: ಅಖಿಲ ಅಮ್ಮ ಕೊಡುವ ಸಮಾಜ ಗುಣಿಗೊಪ್ಪ, ಶ್ರೀ ಕೃಷ್ಣ ಅಮ್ಮ ಕೊಡುವ ಸಂಘ ಕೋತೂರು, ಪಿಂಯ ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಘ ಕೋತೂರು, ಇಂಗಡ ಕೂಟ ಆದನೆಲ್ ಕಕ್ಕಡ ನಮ್ಮೆನ ಇಂದು ಕಾನೂರು VSSN ಸಭಾಬಾಡಿಲು ನಡತ. ಈ ಕಕ್ಕಡ ನಮ್ಮೆಕ್ ಅಮ್ಮ ಕೊಡುವ ಜನಾಂಗ ಬಾಂಧವಂಗ ಏರಕಣಕ್ಕೆ ಬಂತು ಕೂಡಿಯಾಡಿತು ನಮ್ಮೆನ ಯಶಸ್ವಿ ಪಡ್ತಿತ್ತರನೊಂದು ಆಯೋಜಕಂಗ ಕಟ್ಟಣಿತು.
4: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
5: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9 ರಿಂದ 5 ಗಂಟೆ, ಮತ್ತೊಂದು 3 ರಿಂದ 10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
6: ತಾವಳಗೇರಿ ಮುಂದನಾಡು ಕೊಡವ ಸಮಾಜ ಹತ್ರ ದಂಡಾಯ್ತಿಯವರು ತಂಜಿ ಇರೋ 6ನೇ ಕಾಲತ್ರ ಮಹಾಸಭೆ ಇದೇ ಪತ್ತಾಂಗ ತಿಂಗಳಾಚ ಪೊಲಕ 11 ಗಂಟೆಗೆ ಸಮಾಜ ಹತ್ರ ಸಭಾ ಬಾಡಲು. ಅಧ್ಯಕ್ಷ ಕೈಬಿಲಿರ ಹರೀಶ್ ಅಪ್ಪಯ್ಯ ಅಂಡ ಕೊಡವು ಕಾರಿಕೆಯಲ್ಲಿ ನಡಪ. ಸಹಸಂಖ್ಯೆಲ್ಲ ಬಂತು ಮಹಾಸಭೆಯಲ್ಲಿ ಕೂಡಿಯಾಡುದು ತಾವಳಗೇರಿ ಮುಂದನಾಡು ಕೊಡವ ಸಮಾಜ ಹತ್ರ ಅಧ್ಯಕ್ಷ ಆಡಳಿತ ಮಂಡಳಿಕಾರ ಕಟ್ಟಿತು.
7: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
9: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್ ಇನ್ ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
10: This information is brought to you by Manipal Hospital. Life's on. For any health emergencies, call 0821-255-000. Save the number, save lives.
11: ಜಾಹೀರಾತುಗಳನ್ನು ಕೇಳಿದಿರಿ.

ಆಕಾಶವಾಣಿ ಮಡಿಕೇರಿ. ಈಗ ಒಂದು ಭಾವಗೀತೆಯನ್ನು ಕೇಳೋಣ. ರಚನೆ ಸೌಮ್ಯ ಪ್ರವೀಣ್ ಅವರದ್ದು, ಹಾಡಿದ್ದಾರೆ ಸಂಗೀತ ಬಾಲಚಂದ್ರ.

0: ಭಾವಗೀತೆಯೊಂದನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗಾ ಅಭಿಯಾನ. ಕೋಟ್ ಡಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ, ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಅಶ್ಮಿತಾ ಚಾಲಿಹಾ ಕ್ಯೂ ಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ದೂರವಾಣಿ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ. ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ.

0: ವ್ಯಾಪಾರ ರಕ್ಷಣೆ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದಾರೆ. ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಇಬ್ಬರೂ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನ ಇಂದು ಪ್ರಾರಂಭವಾಗಲಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ದೇಶದ ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜನೆ ಮಾಡಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗಾ ಡಿಜಿಟಲ್ ರಿಲೇ ಆಗಸ್ಟ್ 15ರಂದು ಫಿಜಿಯಲ್ಲಿರುವಂತಹ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ನಿನ್ನೆ ಅಬಿಜಾನ್ನಲ್ಲಿ ಕೋಟ್ ದಿ ಐವರಿ ಅಧ್ಯಕ್ಷ ಅಲನ್ಸೆಂಟ್ ಔಟ್ಟಾರಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಬೆಳೆಯುತ್ತಿರುವಂತಹ ಭಾರತ ಕೋಟ್ ಡಿ ಐವರಿ ಪಾಲುದಾರಿಕೆಯ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಆಫ್ರಿಕಾದೊಂದಿಗೆ ಬಲವಾದ ಮತ್ತು ಆಳವಾದ ಸಂಬಂಧವನ್ನು ಮುಂದುವರೆಸಲು ಭಾರತದ ಹಂಚಿಕೆಯ ಬದ್ದತೆಯನ್ನು ಪುನರುಚ್ಚರಿಸಿದರು. ಭಾರತ ಕೋಟ್ ಡಿ ಐವರಿ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಉಭಯ ನಾಯಕರು ಚರ್ಚೆ ನಡೆಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇತ್ತೀಚಿನ ಮಳೆ, ಯಾತ್ರಾ ಮಾರ್ಗದ ದುರಸ್ತಿ ಕಾರ್ಯ ಹಾಗೂ ಮುಂದಿನ ಕೆಲವು ದಿನಗಳಲ್ಲಿ ಪ್ರತಿಕೂಲ ಹವಾಮಾನದ ಮುನ್ಸೂಚನೆಯಿಂದಾಗಿ ಪಹಲ್ಗಾ ಮತ್ತು ಬಾಲ್ಟಾಲ್ ಮಾರ್ಗಗಳಲ್ಲಿ ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ಹಳಿಗಳ ಸ್ಥಿತಿ ಮತ್ತು ಭಾರತ ಹವಾಮಾನ ಇಲಾಖೆ ಹೊರಡಿಸಿದ ಹವಾಮಾನ ಮುನ್ಸೂಚನೆಯನ್ನು ಗಮನದಲ್ಲಿಟ್ಟುಕೊಂಡು ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ರಂಬನ್ ಜಿಲ್ಲೆ ಮತ್ತು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ನಡುವೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಿನ್ನೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಯಾವುದೇ ಹೊಸ ಯಾತ್ರಾ ಬೆಂಗಾವಲು ಹೊರಡಲು ಅವಕಾಶ ನೀಡಲಾಗಿಲ್ಲ. ಈ ನಡುವೆ ಪವಿತ್ರ ಗುಹೆಯಲ್ಲಿ ದರ್ಶನ ಮುಗಿಸಿ ಬಾಲ್ಟಾಲ್ ಮೂಲ ಶಿಬಿರದಲ್ಲಿ ತಂಗಿದ್ದ 1202 ಯಾತ್ರಿಕರನ್ನ ಒಳಗೊಂಡಂತಹ 28ನೇ ಬ್ಯಾಚ್ಗೆ 44 ವಾಹನಗಳ ಬೆಂಗಾವಲು ಮೂಲಕ ಜಮ್ಮು ಕಡೆಗೆ ಹೋಗಲು ಅವಕಾಶವನ್ನು ಕಲ್ಪಿಸಲಾಯಿತು. ಹಿಂದಿರುಗಿದ ಯಾತ್ರಿಕರಲ್ಲಿ 867 ಪುರುಷರು, 251 ಮಹಿಳೆಯರು, 1 ಮಗು, 79 ಸಾಧುಗಳು ಮತ್ತು 4 ಸಾಧ್ವಿಗಳು ಸೇರಿದ್ದಾರೆ. ಇದರೊಂದಿಗೆ 2026ರ ಯಾತ್ರೆಯಲ್ಲಿ ದರ್ಶನ ಪಡೆದ ಒಟ್ಟು ಯಾತ್ರಿಕರ ಸಂಖ್ಯೆ 480,019 ತಲುಪಿದೆ. 57 ದಿನಗಳ ಕಾಲ ನಡೆದ ಅಮರನಾಥ ಯಾತ್ರೆ ಜುಲೈ 3ರಂದು ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ ಚಂದನ್ವಾರಿ ಮಾರ್ಗ ಮತ್ತು ಗಂಡರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗ 2ರಿಂದಲೂ ಏಕಕಾಲದಲ್ಲಿ ಪ್ರಾರಂಭವಾಯಿತು. ಆಗಸ್ಟ್ 28ರಂದು ಸಾಂಪ್ರದಾಯಿಕ ಚಾಡಿ ಮುಬಾರಕ್ ಸಮಾರಂಭದೊಂದಿಗೆ ಸಂಪನ್ನಗೊಳ್ಳಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ನಡೆದಂತಹ ಇಂಡಿಯಾ ಮೆಡಿಕಲ್ ಡಿವೈಸ್ 2026ರ ಕಾರ್ಯಕ್ರಮದಲ್ಲಿ ಎಐ ಇನ್ ಮೆಡ್ಟೆಕ್ ಕೃತಕ ಬುದ್ದಿಮತ್ತೆಯ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಎಂಬ ವರದಿಯನ್ನು ಬಿಡುಗಡೆ ಮಾಡಿದರು. ಆರೋಗ್ಯ ಸಚಿವಾಲಯದ ಪ್ರಕಾರ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆಯ ಜವಾಬ್ದಾರಿಯುತ ಅಳವಡಿಕೆಯನ್ನು ವೇಗಗೊಳಿಸಲು 5 ಪ್ರಮುಖ ಆದ್ಯತೆಗಳನ್ನು ವರದಿ ವಿವರಿಸಿದೆ. ಕೃತಕ ಬುದ್ದಿಮತ್ತೆಗೆ ಸಿದ್ದವಾಗಿರುವಂತಹ ದತ್ತಾಂಶ ಮತ್ತು ಪುರಾವೆಗಳ ಅಭಿವೃದ್ದಿ, ಜೀವನಚಕ್ರ ಆಧಾರಿತ ನಿಯಂತ್ರಣ ಹಾಗೂ ಮರುಪಾವತಿ ವ್ಯವಸ್ಥೆ, ಎಐ ಆಧಾರಿತ ರೋಗ ನಿರ್ಣಯ ವ್ಯವಸ್ಥೆಗಳ ವಿಸ್ತರಣೆ ಹಾಗೂ ಸರ್ಕಾರ ಕೈಗಾರಿಕೆ

0: ಆರೋಗ್ಯ ಕ್ಷೇತ್ರ ಮತ್ತು ಶೈಕ್ಷಣಿಕ ವಲಯಗಳ ನಡುವಿನ ಸಹಕಾರ ಬಲಪಡಿಸುವುದು ಸೇರಿದಂತೆ ಹಲವು ಅಂಶಗಳನ್ನು ವರದಿ ಒಳಗೊಂಡಿದೆ. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಸಾಫ್ಟ್ವೇರ್ ಸಾಮರ್ಥ್ಯ ಮತ್ತು ಬೆಳೆಯುತ್ತಿರುವಂತಹ ಮೆಟ್ರಿಕ್ ಉತ್ಪಾದನಾ ನೆಲೆಯನ್ನು ಬಳಸಿಕೊಂಡು ಜವಾಬ್ದಾರಿಯುತ ಎಐ ಆಧಾರಿತ ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುವ ಅವಕಾಶ ಭಾರತಕ್ಕಿದೆ ಎಂದು ವರದಿ ತಿಳಿಸಿದೆ. ಅಸ್ಸಾಂನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ನ ಫೈನಲ್ನಲ್ಲಿ ಇಂದು ಭಾರತದ ಅಶ್ಮಿತಾ ಚಾಲಿಹಾ ಮತ್ತು ಚೀನಾದ ಕ್ಯೂ ಹಾನ್ ಮುಖಾಮುಖಿಯಾಗಿದ್ದಾರೆ. ಪಂದ್ಯ ಪ್ರಗತಿಯಲ್ಲಿದೆ. ನಿನ್ನೆ ನಡೆದಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದಂತಹ ರಕ್ಷಿತಾ ರಾಮರಾಜ್ ವಿರುದ್ದ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದರು. ಚೀನಾದ ಹೆಫಿಯಲ್ಲಿ ನಡೆದಂತಹ 9ನೇ ವರ್ಲ್ಡ್ ಬ್ರಿಡ್ಜ್ ಫೆಡರೇಷನ್ ಯೂತ್ ಟ್ರಾನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನ 31 ವರ್ಷದ ಒಳಗಿನವರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಕ್ನಿಕ್ ರಾಯ್ ಮತ್ತು ಸಯಂತನ್ ಕುಶಾರಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಮೊದಲ ಎಲಿಮಿನೇಷನ್ ಸುತ್ತಿನಲ್ಲಿ 34 ಜೋಡಿಗಳು ಸ್ಪರ್ಧಿಸಿದ್ದವು. ಭಾರತೀಯ ಜೋಡಿ ಸೇರಿದಂತೆ ಅಗ್ರ 14 ಜೋಡಿಗಳು ಫ್ಲೈಟ್ ಎ ಹಂತಕ್ಕೆ ಮುನ್ನಡೆದವು. ಇರಾನ್ ಅಧ್ಯಕ್ಷ ಮಸೂದ್ ಫೆಜಿಸ್ಕಿಯನ್ ಅವರು ರಾಜತಾಂತ್ರಿಕತೆ ಮತ್ತು ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡುವ ಇರಾನ್ನ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟವಾದಂತಹ ಸಂದರ್ಶನವೊಂದರಲ್ಲಿ ಮಸೂದ್ ಅವರು ಅಮೆರಿಕದೊಂದಿಗೆ ಮಾತುಕತೆ ನಡೆಸುವ ಮತ್ತು ಯುದ್ದವನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಇರಾನ್ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಒಪ್ಪಂದದ ಅಡಿಯಲ್ಲಿ ಅಮೆರಿಕ ತನ್ನ ಬಾಧ್ಯತೆಗಳನ್ನು ಪೂರೈಸುವವರೆಗೆ ಇರಾನ್ ತನ್ನ ಬದ್ದತೆಗಳನ್ನು ಗೌರವಿಸುತ್ತದೆ. ಅಮೆರಿಕ ತನ್ನ ಬದ್ದತೆಗಳನ್ನು ಪೂರೈಸಲು ವಿಫಲವಾದರೆ ಇರಾನ್ ಪ್ರಕ್ರಿಯೆಯನ್ನು ಮುಂದುವರಿಸಲು ಯಾವುದೇ ಬಾಧ್ಯತೆಯನ್ನು ಹೊಂದಿರುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಇರಾನ್ ಜೊತೆಗಿನ ಸಂಘರ್ಷ ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದು, ಇರಾನ್ ಪರಮಾಣು ಶಸ್ತಾಸ್ತ್ರಗಳನ್ನು ಹೊಂದುವುದನ್ನು ತಡೆಯಲು ಅಮೆರಿಕ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಉದ್ಯೋಗ ಕಳೆದುಕೊಂಡಂತಹ ಬಳಿಕ ಹೊಸ ಉದ್ಯೋಗ ಹುಡುಕಿಕೊಳ್ಳಲು ವಲಸೆ ರಹಿತ ವೀಸಾದ ಅಡಿ ಅಮೆರಿಕದಲ್ಲಿರುವಂತಹ ಕೆಲವು ವಿದೇಶಿ ಉದ್ಯೋಗಿಗಳಿಗೆ ನೀಡಲಾಗುವ 60 ದಿನಗಳ ಕಾಲಾವಕಾಶವನ್ನು ರದ್ದುಗೊಳಿಸುವ ಪ್ರಸ್ತಾವನೆಯನ್ನು ಅಮೆರಿಕ ಪರಿಶೀಲಿಸುತ್ತಿದೆ. ಪ್ರಸ್ತಾವನೆ ಜಾರಿಗೆ ಬಂದರೆ ಉದ್ಯೋಗ ಅಂತ್ಯಗೊಂಡ ಕೂಡಲೇ ಸಂಬಂಧಿತ ಉದ್ಯೋಗಿಗಳು ಅಮೆರಿಕ ತೊರೆಯಬೇಕಾಗಬಹುದು. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಸಲ್ಲಿಸಿರುವಂತಹ ಪ್ರಸ್ತಾವನೆ ಪ್ರಸ್ತುತ ಫೆಡರಲ್ ಆಡಳಿತ ಮತ್ತು ಬಜೆಟ್ ಕಚೇರಿ ಪರಿಶೀಲನೆಯಲ್ಲಿದೆ. ಪ್ರಸ್ತಾವನೆಯ ಹೆಚ್ಚಿನ ವಿವರಗಳು ತಕ್ಷಣಕ್ಕೆ ಲಭ್ಯವಾಗಿಲ್ಲ. ಉದ್ಯೋಗ ಕಳೆದುಕೊಂಡ ನಂತರ ಹೊಸ ಉದ್ಯೋಗ ಹುಡುಕುವ ಅವಧಿಯಲ್ಲಿ ವಿದೇಶಿ ಉದ್ಯೋಗಿಗಳು ಹಾಗೂ ಅವರ ಅವಲಂಬಿತರು ಅಮೆರಿಕದಲ್ಲಿ ಉಳಿಯಲು ಅನುಕೂಲವಾಗುವಂತೆ 60 ದಿನಗಳ ಈ ಅವಕಾಶವನ್ನು 2017ರಲ್ಲಿ ಪರಿಚಯಿಸಲಾಗಿತ್ತು. ಹವಾಮಾನ. ಉತ್ತರಾಖಂಡ ಮತ್ತು ಛತ್ತೀಸ್ಗಢದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿರುವ ಭಾರತೀಯ ಹವಾಮಾನ ಇಲಾಖೆ ಈ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಹರಿಯಾಣ, ಚಂಡೀಗಢ, ಹಿಮಾಚಲ ಪ್ರದೇಶ, ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಜಾರ್ಖಂಡ್, ಮಧ್ಯಪ್ರದೇಶ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕ, ಜಮ್ಮು ಕಾಶ್ಮೀರ, ಆಂಧ್ರಪ್ರದೇಶ, ಕೇರಳ, ಮಾಹೆ, ತಮಿಳುನಾಡು, ಪುದುಚೇರಿ, ಕಾರೈಕಲ್, ಲಕ್ಷದ್ವೀಪ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗ ಅಭಿಯಾನ. ಕೋಟ್ ಡಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ. ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಅಶ್ಮಿತಾ ಚಾಲಿಹಾ ಕ್ಯೂ ಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:25. ನಿಧನ ಸುದ್ದಿ. ಮೂಲತ್ ಮಾದಾಪುರ ಶಿರಂಗಳ್ಳಿ ಕರಳನ, ಮೈಸೂರು ಲುವಾಸ ಇಂಜ ಮೋರ್ಕಂಡ ರವಿ ಚಂಗಪ್ಪ ಕೈಂಜ ಇರುಳು ಮರಣಪಟ್ಟಿತು. 68 ಬಯತರ ಮೋರ್ಕಂಡ ರವಿ ಚಂಗಪ್ಪ ಎಂಡ ದಪನ ಕಾರ್ಯ ಇಂದು 3 ಗಂಟರ ಮೀದ ಶಿರಂಗಳ್ಳಿರ ಒಕ್ಕ ಕ್ಯಾಕೊಳತ್ತು ನಡಪ. ಮಡಿಕೇರಿ ತಾಲೂಕು ಚರಂಡೇಟಿ ಗ್ರಾಮತ್ರ ಅಂಜಪಂಡ ಪೌತಿ ಕೆಂಚಪ್ಪ ಎಂಡ ಪೊಣ್ಣು ಸೀತಮ್ಮ ತಂಡ 78ನೇ ಬಯತ್ಲು ಇಂದು ಪೊಲಂಚತಿ 4 ಗಂಟೆಗೆ ಮರಣಪಟ್ಟಿತು. ಅಂಜಪಂಡ ಸೀತಮ್ಮ ಎಂಡ ದಪನ ಕಾರ್ಯ ಇಂದು ಮಜಂತ್ರ ಮೇದ ಚರಂಡೇಟಿ ಗ್ರಾಮತ್ರ ಒಕ್ಕ ತೂಟಂಗಳತ್ತು ನಡಪ. ಭಾಗಮಂಡಲ ತೋರ್

0: ಪಾಪಗಂಗಾಲ ಗ್ರಾಮದ ಶಿರಕಜೆ ಬೋಪಯ್ಯ ಅವರ ಪತ್ನಿ ದೇವಮ್ಮ ಬೋಜಿ ಅವರು ನಿನ್ನೆ ನಿಧನರಾಗಿದ್ದಾರೆ. 70 ವರ್ಷ ಪ್ರಾಯದ ಶಿರಕಜೆ ದೇವಮ್ಮ ಬೋಜಿ ತವರು ಮನೆ ದೇವಾಯಿರ ಹೆರವನಾಡು. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ದೊಡ್ಡಸೂರು ಗ್ರಾಮದ ಚಿಯಂಡಿ ದೇವಕರ್ ಅವರು ನಿನ್ನೆ ಮಧ್ಯಾಹ್ನ ನಿಧನರಾಗಿದ್ದಾರೆ. 73 ವರ್ಷ ಪ್ರಾಯದ ಚಿಯಂಡಿ ದೇವಕರ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಬುಳ್ಳುಮಾಡು ಗ್ರಾಮತ್ರ ಕಳ್ಳಿರ ರವಿ ಸುಬ್ಬಯ್ಯ ಎಂಡ ಪೊಣ್ಣು ಚಂದ್ರ ಮುತ್ತಮ್ಮ ಇಂಗ ನಿನಾಂದು ಮರಣಪಟ್ಟಿತು. 52 ಬೈತರ ಕಳ್ಳಿರ ಚಂದ್ರ ಮುತ್ತಮ್ಮ ತಾಮನೆ ಬಲ್ಲಿಮಡ ದಪನ ಕಾರ್ಯ ಇಂದು ಮಜ್ಜಣ 12 ಗಂಟೆಗೂ ಬುಳ್ಳುಮಾಡು ಗ್ರಾಮತ್ರ ಸ್ವಗ್ರಹತ್ತು ನಡಪ. ನೆಲಚಿ ಗ್ರಾಮದ ಪಾಲೆರ ದಿವಂಗತ ಪೊನ್ನು ಅವರ ಪತ್ನಿ ವಾಣಿ ನಿನ್ನೆ ನಿಧನರಾಗಿದ್ದಾರೆ. 58 ವರ್ಷ ಪ್ರಾಯದ ಪಾಲೆರ ವಾಣಿ ಅವರ ಅಂತ್ಯಕ್ರಿಯೆ ಇಂದು 1 ಗಂಟೆಯ ನಂತರ ಕುಂಜಿಲದಲ್ಲಿ ನಡೆಯುವುದಾಗಿ ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ.
1: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9444805739.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
3: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
2: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
3: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
8: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
9: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
8: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
10: ಅಲ್ಲ, ಮಂಗಲಾಲತೆ ಇನ್ನು ಸುಮಾರು ಫಂಕ್ಷನ್ಸ್ ಉಂಟು. ಅದನ್ನ ನಿಮಗೆ 5 pair ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಚಿಟ್ರನ?
8: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
10: ಇಲ್ಲೇ ವಿರಾಜಪೇಟರ ರೇಮಂಡ್ಸ್ ಶಾಪ್ ಇಲ್ಲ. ನಂಗ 1 pair ಫ್ಯಾಬ್ರಿಕ್ ಕಡ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಚಿಡೋಕ 1 pair ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲಾ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳೋ.
8: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 gram ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ September 5 ಮಾತ್ರ. ಲಕ್ಕಿ ಡ್ರಾ September 10 ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗುಪ್ಪಲ್, ಕುಶಾಲನಗರ, ಸೋಮಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು. ಕೊರಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊರಗರಹಳ್ಳಿ.
11: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
8: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
11: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
8: ISO 9001:2015 ಪ್ರಮಾಣಿತ ಬಿಟ್ಟಂಗಾರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
12: ಕಾರ್ನರ್ ಸೋಫಾ ₹15,900,
8: ಡೈನಿಂಗ್ ಟೇಬಲ್ 6 chair ಸೆಟ್ ₹16,900,
12: 3-door ವಾರ್ಡ್ರೋಬ್ ₹9,500,
8: ಕ್ವೀನ್ ಸೈಜ್ ಕಾಟ್ ₹14,900.
12: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಪಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
13: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. 2-door ವಾರ್ಡ್ರೋಬ್ ₹6,900, 3-door ವಾರ್ಡ್ರೋಬ್ ₹9,900, ಕಾರ್ನರ್ ಸೋಫಾ ಸೆಟ್ ₹14,500, ವುಡನ್ ಕಾಟ್ ವಿತ್ ಬೆಡ್ ₹14,900, ಫ್ರೀ ಹೋಮ್

0: ಡೆಲಿವರಿ ಭೀಮಾ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕ್ಕಿಂಗ್ಗಾಗಿ ಕಾಲ್ ಮಾಡಿ 9606076450
2: ಸುದ್ದಿ ಸಮಾಚಾರ ಓದೆಂಡುಳ್ಳ ತೆಲಪಂಡ ಕವನ್ ಕಾರ್ಯಪ್ಪ ಸುದ್ದಿ ವಿವರ ಸುತ್ತೂರು ಮಠತ್ರ ಶಿವರಾತ್ರಿ ದೇಶಕೇಂದ್ರ ಸ್ವಾಮೀಜಿಯವು ನಿನ್ನಂದು ಮಡಿಕೇರಿಯಲ್ಲುಳ್ಳ ಕೋಟೆ ಪಿಂಜ ಗದ್ದುಗೆಗೆ ಪೋಪಂಜಿ ಪುಷ್ಪಾರ್ಚನೆ ಮಾಡಿಸಿ ಕೋಟೆಲುಳ್ಳ ಪ್ರಾಚ್ಯ ವಸ್ತು ಸಂಗ್ರಹಾಲಯಕ್ಕೆ ಪೋಪಂಜಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕೊಡಗರ ರಾಜಾಂಗಡ ಸೇವೆ ಪೆರ್ತ ಮುಖ್ಯ ಅನ್ನದಂದು ಅಣ್ಣಿಚಿ ಅನ್ನನೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸ್ಮಾರಕತ್ನ ಪೆರ್ತ ಚಾವೆಯೋಡೆ ರಕ್ಷಣೆ ಮಾಡಿತಂದು ಅಣ್ಣಿಚಿ ಈ ನೇರತ್ತು ಮಡಿಕೇರಿ ಕ್ಷೇತ್ರತ್ರ ಶಾಸಕ ಡಾಕ್ಟರ್ ಮಂತರ್ಗೌಡ ತಕ್ಕ ಪರಿವಂಚಿ ಕೋಟೆ ಪಿನ ಗದ್ದುಗೆರ ಸಂರಕ್ಷಣೆ ನಂಗಡ ಜವಾಬ್ದಾರಿ ಆಯ್ತಿರುಂಡು ಮಡಿಕೇರಿ ಕೋಟೆಗೆ ಅವಶ್ಯವುಳ್ಳ ಮೂಲಭೂತ ಸೌಕರ್ಯತ್ನ ಮಾಡಿಚಿಡೋಕೆ ಕ್ರಮ ಆಡ್ತವಾಂದು ಎಣ್ಣಿಚಿ ಮಾಹಿತಿ ಹಕ್ಕು ಆಯೋಗತ್ರ ಮಾಜಿ ಆಯುಕ್ತ ಜಿಎಸ್ ವಿರೂಪಾಕ್ಷಯ್ಯ ಅರಮೇರಿ ಮಠತ್ರ ಶಾಂತಮಲ್ಲಿಕಾರ್ಜುನ ಸ್ವಾಮಿ ಕಿರಿಕೊಡ್ಲಿ ಮಠತ್ರ ಸದಾಶಿವ ಸ್ವಾಮೀಜಿ ಕಲ್ಲು ಮಠತ್ರ ಮಹಾಂತ ಸ್ವಾಮೀಜಿ ವೀರಶೈವ ಮಹಾಸಭತ್ರ ಜಿಲ್ಲಾಧ್ಯಕ್ಷ ಎಚ್ ವಿ ಶಿವಪ್ಪ ಕೊಡನಕೆ ವೀರಶೈವ ಸಮಾಜತ್ರ ಪದಾಧಿಕಾರಿಯ ಇಂಚತ್ ಕೊಡಗು ಪತ್ರಕರ್ತಂಗಡ ಸಂಘತ್ರ ಕಾಲತ್ರ ಮಹಾಸಭೆ ನಿನ್ನಂದು ಮಡಿಕೇರಿರ ಪತ್ರಿಕಾ ಭವನತ್ರ ನಡೆದಿತ್ತು ಸಭೆರ ಕೊರವುಕಾರಿಕೆನ ವಹಿಸಿದಿಂಜ ಸಂಘತ್ರ ಅಧ್ಯಕ್ಷ ಎಚ್ ಟಿ ಅನಿಲ್ ತಕ್ಕಪರಿಯೋಂಜಿ ಕೈಂಜ 15 ತಿಂಗತ್ತಿಂಜ ಇಕ್ಕತ್ರ ಆಡಳಿತ ಮಂಡಳಿ ಪಲತರ ಕಾರ್ಯಕ್ರಮ ನಡೆತೋಣ ಮೂಲಕ ಸಮಾಜಕ್ಕೆ ಪ್ರಯೋಜನ ಅಪ್ಪನತ ಕಾರ್ಯಕ್ರಮತ್ನು ನಡೆದಿತ್ತೆಂದು ಎಣ್ಣಿಚಿ ಇದೇ ನೇರತ್ತು ಪತ್ರಿಕಾ ಕೋವಲ ಏರೆ ನಲ್ಲ ಸಾಧನೆ ಮಾಡಿದ ಪತ್ರಕರ್ತಂಗಳ ಸನ್ಮಾನ ಮಾಡಿಚಿ ಜಿಲ್ಲೆಯಲ್ಲಿ ಆಗಸ್ಟ್ 10 ಎಣಿಚೆಗೆ ನಾಳೆ ರಾಷ್ಟ್ರೀಯ ಜಂತುಪುಳು ನಿವಾರಣಾ ಕಾರ್ಯಕ್ರಮ ಮಡಿಕೇರಿಯ ಪಿಎಂಶ್ರೀ ಸರ್ಕಾರಿ ಪ್ರೈಮರಿ ಸ್ಕೂಲ್ ನಡಪಂದು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅರಿಚಿಡಿತು ಅಖಿಲ ಕರ್ನಾಟಕ ಮಾಜಿ ಸೈನಿಕಂಗಡ ಸಂಘದ್ರ ಕಾಲತ್ರ ಮಹಾಸಭೆ ಇಂದು ಪೊಲಕ 10 ಮಡಿಕೇರಿಯ ಕಾವೇರಿ ಹಾಲ್ನ ನಡಪ ಈ ಸಭೆಯಲ್ಲಿ ಜಿಲ್ಲಾಧಿಕಾರಿ ಜಿಲ್ಲೆಯ ಎಲ್ಲ ತಾಲೂಕರ ತಹಶೀಲ್ದಾರಂಗ ಕೂಡಿಯಾಡುವಂದು ಮಾಜಿ ಸೈನಿಕಂಗಡ ಸಂಘದ್ರ ಜಿಲ್ಲಾಧ್ಯಕ್ಷ ಎಸ್ಎಸ್ ಸುಧೀರ್ ಅರಿಚಿಟ್ಟಿತು ಕೊಡಗು ಜಿಲ್ಲೆಯಲ್ಲಿ ಮಣ ಪಿಂಜ ಬಲ್ಯ ಮರತನ ಸಾಗಿಚಿಡು ಪಿಂಜ ಬಲ್ಯ ವಾಹನತ್ರ ಸಂಚಾರತ್ನ ನಿಷೇಧಜ್ಞೆ ಇದೇ ತಿಂಗಳ 14 ತಾರೀಕತನ ಇಪ್ಪಂದು ಜಿಲ್ಲಾಧಿಕಾರಿ ಪಿಂಜ ಜಿಲ್ಲಾ ದಂಡಾಧಿಕಾರಿಯವನ್ನ ಎಸ್ ಜೆ ಸೋಮಶೇಖರ್ ಅರಿಚಿಟ್ಟಿತು ಇಪ್ಪರಕ್ಕೆ ಕಾಲಲತ ಕಾಲತ್ತು ಮಳೆ ಪುಜ್ಜದು ಇಕ್ಕ ಮಳೆಗಾಲತ್ತು ಮಳೆ ಕಮ್ಮಿ ಹವಾಮಾನ ವ್ಯತ್ಯಾಸ ದುಬಾರಿ ಕೂಲಿ ಪುಂದನ ಗೊಬ್ಬರತ್ರ ಕ್ರಯ ಅಧಿಯಾನ ಸಾಲ ಇನ್ನನ್ನೆಲ್ಲ ಐಂಡ್ ಕಾಫಿ ಬೊಳೆ ಕಡ ಬದುಕು ಏರ ಬಂಡಾಟತ್ತು ಕಣಿಜಿತು ಇದನ್ನಡೆಯಲ್ಲಿ ಕೇಂದ್ರ ಸರ್ಕಾರ ಹತ್ರ ಸರ್ಫೇಸಿ ಕಾಯ್ದೆ ಪೋಲೆ ಬೊಳೆಕರಕ್ಕೆ ಸಾಲ ಕೊಡ್ತ ಬ್ಯಾಂಕ್ಕಾರ ಸಾಲ ಪಣ್ಣ ಕಟ್ಟಲೆ ಅಂದು ಬೊಳೆಕರಡ ತೋಟತನ ಕಣ್ಣು ಮುಚ್ಚೆಂಡು ಹರಾಜಿಟ್ಟಣುಂಡು ಇನ್ನೇನೈತೆ ಸರ್ಕಾರ ಕಾಫಿ ಬೊಳೆಕರಡ ಮನಾರ ಸಾಲ ಪಿಂಜ ಮನಾರ ಬಡ್ಡಿನ ತೊಡಿಕೆ ಮನ್ನಾ ಮಾಡೋಣ ಸೋಮರಪೇಟೆ ತಾಲೂಕು ಕಾಫಿ ಬೊಳೆಕರಡ ಸಂಘಕಾರ ಪತ್ರಿಕಾಗೋಷ್ಠಿಯಲ್ಲಿ ಹೋರಾಟ ಮಾಡಿತು ಮಡಿಕೇರಿ ಕೊಡವ ಸಮಾಜ ಪೊಮ್ಮಕಡ ಕೂಟತ್ರ ಆದನೆಯಲ್ಲಿ ಕಕ್ಕಡ ನಮ್ಮೆ ಒತ್ತೋರ್ಮೆ ತಂಡಾಯಿರ್ತ 26 ಎನ್ನುವ ಕಾರ್ಯಕ್ರಮ ಕೂಟತ್ರ ಅಧ್ಯಕ್ಷಗಳನ್ನು ಕನ್ನಡ ಕವಿತಾ ಬಳ್ಳಪಂಡ ಕೊರವ ಕಾರ್ಯಕ್ಕೆ ಇಂದು ಪೊಲಾಕ 9:30 ಮಡಿಕೇರಿ ಕೊಡವ ಸಮಾಜ ಕಟ್ಟಡದ ನಡಪ ಇದನ್ನು ಮಾರಿಪತ್ತು ಕಕ್ಕಡ ತೀನಿ ಪೈಪೋಟಿ ತಕ್ಕಬಾಕು ತೀನಿ ಪ್ರದರ್ಶನ ವಿಚಾರಗೋಷ್ಠಿ ಇನ್ನತ್ತದ್ದು ನಡಪದುಂಡು ಅನ್ನನೆ ಅಖಿಲ ಅಮ್ಮ ಕೊಡವ ಸಮಾಜತ್ರ ಆದನೆಯಲ್ಲಿ ಕಕ್ಕಡ 18 ಒತ್ತೋರ್ಮೆ ಕೂಟ ಇಂದು ಪೊಲಕ 10 ಕಾನೂರು ಸೊಸೈಟಿ ಹಾಲಲ್ಲಿ ನಡಪ ಈ ಸಂದರ್ಭದ ತರಾವರಿ ಸಾಂಸ್ಕೃತಿಕ ಪ್ರದರ್ಶನ ಆಟಪಾಠ ಪ್ರದರ್ಶನ ಇಪ್ಪ ಜಿಲ್ಲೆಲಿಕ್ಕ ಮಳೆಗಾಲತ್ತು ಶೀತ ಕೆಮ್ಮಟ ಪಿಂಜ ಸಾಂಕ್ರಾಮಿಕ ಕಾಯಿಲೆ ಜಾಸ್ತಿ ಇಪ್ಪ ಹಿನ್ನೆಲೆಯಲ್ಲಿ ಸಾರ್ವಜನಿಕಂಗಡ ಆರೋಗ್ಯತ್ನ ಕಾಪಾಡೋ ಉದ್ದೇಶದ ಹೋಟೆಲ್ ರೆಸ್ಟೋರೆಂಟ್ ಪಿಂಜ ಉಪಹಾರ ಕೊಡಪ ಜಾಗದಲ್ಲಿ ಗ್ರಾಹಕಂಗಕ್ಕೆ ಕಡ್ಡಾಯ ಐತೆ ನಲ್ಲ ಶುದ್ಧ ಕುಡಿಪ ನೀರು ಪಿಂಜ ಬಿಸಿನೀರನ್ನೇ ಕೊಡ್ಕೊಂಡು ಆಹಾರ ಸುರಕ್ಷತೆ ಪಿಂಜ ಔಷಧ ಆಡಳಿತ ಅಂಕಿತ ಅಧಿಕಾರಿ ಡಾಕ್ಟರ್ ಅನಿಲ್ ಧವನ್ ಅರಿಚಿಟ್ಟಿತು ಗ್ರಾಹಕಂಗಕ್ಕೆ ನಲ್ಲ ಕುಡಿಪ ನೀರು ಪಿಂಜ ಬಿಸಿನೀರನ್ನ ಹೋಟೆಲ್ಕಾರ ಕೊಡ್ಕದೆ ಪೋಚಂಗೆ FSSAI ರಾಷ್ಟ್ರೀಯ ಸಹಾಯವಾಡಿ ಸಂಖ್ಯೆ 1911 ಅಂಚಾಂಗ್ ಪುಕಾರ ಕೊಡ್ಕೊಲು ಜಿಲ್ಲರ ಕನ್ನಡ ಸಿರಿ ಬಳಗತ್ರ ಆದನೆಯಲ್ಲಿ ಗಾನಕೋಗಿಲೆ ಎಂದು ಕೇಳಿ ಪಡೆದಿದ್ದಿಂಜ ಪಾಠಕರ್ತೆ ಎಸ್ ಜಾನಕಿ ಅಂಗಡ ಗ್ಯಾನತ್ ಭಾವನಮನ ಎನ್ನುವ ಕಾರ್ಯಕ್ರಮ ನಿನ್ನಂದು ಮಡಿಕೇರಿಯ ಗಾಂಧಿ ಭವನದಲ್ಲಿ ನಡೆದತ್ತು ಇಲ್ಲಿಗೆ ಸುದ್ದಿ ಸಮಾಚಾರ ತಂದತ್ತು
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
3: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್ ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ June 15 September 14 5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಮುಳಿಯಾ ಸಿಲ್ವೇರಿಯಾ ಮಡಿಕೇರಿ ಗೋಣಿಗೊಪ್ಪಲು ಸೋಮವಾರಪೇಟೆ ಪುತ್ತೂರು ಬೆಳ್ತಂಗಡಿ ನೆಲ್ಯಾಡಿ ಬೆಂಗಳೂರು
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆ

0: ಇಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
0: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪೇಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪೇಟು ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು, ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
0: ರೈತ ಬಾಂಧವರೇ, ಪೊನ್ನಿಮಾನಿಸ್ ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
3: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್, ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷೀನ್ ಹಾಗೂ ಡ್ರಮ್ ಸೀಡರ್, ವುಡ್ ಚಿಪ್ಪರ್ ಮಷೀನ್,
0: 80 ಅಡಿ ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
3: ಸಂಪರ್ಕಿಸಿ
0: ಪೊನ್ನಿಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ನಮ್ಮ ಜೊತೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
6: ಯೂಶಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಬೀಡಲ್ ಎಡಿಮ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ಲಿ ಇದೆ.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
8: ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.
9: ಬೇಟಾ, ಮೈ ಕಲ್ ಅಪ್ನೆ ಭತೀಜೆ ಕೆ ಘರ್ ಹೋಕೆ ಆಯಾ, ದೇಖ್ ಕರ್ ಹೈರಾನ್ ರಹ ಗಯಾ ಕಿ ವೋ ಲೋಗ್ ದಿನ ಭರ್ ಎಸಿ ಚಲಾತೆ ಹೈ, ರೋಜ್ ವಾಷಿಂಗ್ ಮಶೀನ್ ಚಲಾತೆ ಹೈ, ಘರ್ ಮೇ ದೋ ದೋ ಫ್ರಿಜ್ ಹೈ, ಫಿರ್ ಭಿ ಉಸ್ಕಾ ಬಿಜ್ಲಿ ಬಿಲ್ ಪತಾ ಹೈ ಕಿತ್ನಾ ಆತಾ ಹೈ? ಜೀರೋ. ಮೈನೆ ಪೂಛಾ ತೋ ಭತೀಜಾ ಬೋಲಾ, ಚಾಚಾ ಜಿ ಸಬ್ ಊಪರ್ ವಾಲೆ ಕಿ ದಯಾ ಹೈ, ಮತಲಬ್ ಸೋಲರ್ ಪ್ಯಾನಲ್ ಕಿ. ಮೈನೆ ಸೋಚಾ ಅಬ್ ತೋ ಲಗವಾನಾ ಹಿ ಪಡೆಗಾ.
10: ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ, ಜುಡ್ನೆ ಕೆ ಲಿಯೇ ರಿಜಿಸ್ಟರ್ ಕರೇ ಪಿಎಂ ಸೂರ್ಯ ಘರ್ .gov.in ಪರ್.
11: ಹರ್ ಘರ್ ಸೂರ್ಯ ಘರ್.
12: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखें, समाधान आपके पास है. टेलीमानस के निशुल्क नंबर 14416 पर कॉल करें. कहीं से भी, कभी भी, 24 घंटे यह सुविधा उपलब्ध है. यहाँ आपकी बात सुनी जाती है, समझी जाती है और आपको सही दिशा दी जाती है. आप अकेले नहीं है, मदद बस एक कॉल दूर है.
13: नमस्कार, आकाशवाणी से समाचार प्रभात के साथ मैं मुकेश कुमार.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:30:22.
1: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
0: ಶ್ರೋತೃಗಳೇ, ಈ ಬೆಳಿಗ್ಗೆ 9:05 ಕೊಡವಸಿರಿ ಕಾರ್ಯಕ್ರಮದಲ್ಲಿ ನಾಕಂಡ ಕಕ್ಕಡ ಅಂದು ಇಂದು ಕೇಳುಗರ ಪತ್ರಾಧಾರಿತ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮಡಿಕೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಆಲಿಸಬಹುದು. 9:45 ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. 10:00 ಚಿಣ್ಣರ ಲೋಕ, ಮಕ್ಕಳ ಕಥೆ ಕವನ ಹಾಡು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಪುಟಾಣಿಗಳು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0827222285588. 10:30 ಗಾನ ಭಜನ, ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ ಕಾರ್ಯಕ್ರಮ. ಪ್ರಸ್ತುತಿ ಮತ್ತು ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತ.

ಅಲ್ಲ. ಸಂಪರ್ಕ ಸಂಖ್ಯೆ 08272285588. 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರದಲ್ಲಿ ಭಾವನೆಗಳ ಆರೈಕೆ, ಒತ್ತಡ ಮುಕ್ತ ಜೀವನದ ಕೀಲಿಕೈ, ಡಾಕ್ಟರ್ ಸರಸ್ವತಿ ಹೆಗಡೆ ಅವರೊಂದಿಗೆ ಸಂದರ್ಶನವಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಮಾನ್ಯ ಬೆಳವಣಿಗೆಯ ಕುರಿತು ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈ ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಚಿತ್ತ ಚಿತ್ತಾರ, ಭಾರತ ದರ್ಶನ ಪುಸ್ತಕದ ಲೇಖಕರಾದ ಸದಾನಂದ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮಡಿಕೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಆಲಿಸುವಿರಿ. 1:40 ಪ್ರಚಲಿತ, 3:00 ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಶ್ರೀಕೃಷ್ಣ ಲೀಲೆ ನಡೆಸಿಕೊಡುತ್ತಾರೆ ತೆಂಕುತಿಟ್ಟು ಯಕ್ಷಗಾನ ವೇದಿಕೆ ಕುಕ್ಕುವಳ್ಳಿ ಇರ್ದೆ. ಈ ಸಂಜೆ 4:00 ಭಾವಯಾನ, 5:00 ಯುವವಾಣಿ ಯುವ ಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಕವಿ ಮಾತಾಗಿರುವ ನೀತಿ ಕಥೆಗಳು. 5:30 ಚಿತ್ರಕಾವೇರಿ. ಈ ಸಂಜೆ 6:51 ಪ್ರಸಾರವಾಗುವ ಕೃಷಿರಂಗದಲ್ಲಿ ಪೀಡೆನಾಶಕ ಬಳಸುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳನ್ನು ಕುರಿತು ಡಾಕ್ಟರ್ ಜಿ ದೇವರಾಜಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. 7:45 ಬೆಂಗಳೂರು ಕೇಂದ್ರದಿಂದ ಭಾಷಣ, ಬಸವಣ್ಣ ವಚನ ಮತ್ತು ಹರಿಹರನ ರಗಳೆಯಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ, ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ ಜಮದಂಡಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಈ ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸಾತ್ವಿಕ್ ಮೋಹನ್ ಅವರಿಂದ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ವಿಜಯವಾಣಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್. ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಇನ್ನು ಮುಂದೆ ಕೇಳಿ ಶಿವಾನಂದ ಜಮಖಂಡಿ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನದ ಜಸ್ಟ್ ಆಕಸ್ಮಿಕ ಚಿತ್ರದ ಗೀತೆ. ಗಾಯಕರು ಸಂತೋಷ್ ವೆಂಕಿ.

ಇನ್ನು ಮುಂದೆ ಕೇಳೋಣ ಜಯಂತ್ ಕಿ ಕಾಯ್ಕಿಣಿ ಗೀತ ರಚನೆ ಮಾಡಿರುವ ಮುಗುಳು ನಗೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದವರು ಸೋನು ನಿಗಮ್, ಸಂಗೀತ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

0: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಶ್ರೋತೃಗಳಿಗೆ ಗಮನಿಸಿ, ಬೆಳಿಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಅಂತ್ಯಾಕ್ಷರಿ ಕಾರ್ಯಕ್ರಮವಿದೆ. ನೀವು ಸಂಪರ್ಕಿಸಲು ಸಂಖ್ಯೆ 0827222285558. ಸಮಯ 8:50 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬಳುಕು ಹಗ್ಗದ ಮೇಲೆ ತಾನಡಿಯ ನೀಡುತ್ತಾ, ತಲೆ ಕೊಡವ ತಳೆದಿರಲು ಕೈ ಕತ್ತಿ ಪಿಡಿದಿರಲು ಬಳುಕು ಹಗ್ಗದ ಮೇಲೆ ತಾನಡಿಯ ನೀಡುತ್ತಾ, ಕೆಲಬಲಕ್ಕೆ ಬಿಳದೆ ಮುನ್ನಡೆವ ಡೊಂಬನುಪಾಯ ಕಲೆಯ ಜೀವನ ಯೋಗ ಮಂಕುತಿಮ್ಮ, ಕೆಲಬಲಕ್ಕೆ ಬಿಳದೆ ಮುನ್ನಡೆವ ಡೊಂಬನುಪಾಯ ಕಲೆಯ ಜೀವನ ಯೋಗ ಮಂಕುತಿಮ್ಮ.

ಇಲ್ಲಿ ದೊಂಬನ ಉದಾಹರಣೆ. ಈ ದೊಂಬನ ಉದಾಹರಣೆಯನ್ನು ಕನ್ನಡ ಕವಿಗಳು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ದೊಂಬ ಅನ್ನೋನು ಯಾವುದೋ ಒಂದು ಮಾಯದ ಒಂದು ಆವರಣವನ್ನು ಸೃಷ್ಟಿ ಮಾಡ್ತಾನೆ ಅಂಥೇಳಿ ಕುಮಾರವ್ಯಾಸ ಎಷ್ಟೋ ಕಡೆ ಹೇಳ್ತಾನೆ. ಆದರೆ ಇಲ್ಲಿ ದೊಂಬ ಎಂತಹ ಸಾಹಸಿ, ಎಂತಹ ಬದುಕಿನ ಅರ್ಥವನ್ನು ತಿಳಿದುಕೊಂಡ ವ್ಯಕ್ತಿ ಎನ್ನುವುದರ ಚಿತ್ರ ಇದೆ ಇಲ್ಲಿ. ನನಗಂತೂ ತುಂಬ ಇಷ್ಟ ಆಯ್ತಿದ್ದು ನೋಡಿ, ಹೇಗೆ ಎಕ್ಸಸೈಸ್ ಮಾಡ್ತಾನೆ ಅವನು. ಒಂದು ರೀತಿ ತಲೆ ಕೊಡವ ತಳೆದಿರಲು ಡೊಂಬ್ರೋನು ತಲೆ ಮೇಲೆ ಒಂದು ಕೊಡ ಇಟ್ಕೊಂಡಿದ್ದಾನೆ, ಆಮೇಲೆ ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ದಾನೆ, ಹಗ್ಗ ಉದ್ದ ಕಬ್ಬಿಣದ್ದಾಗ್ಬೋದು ನೂರಿಂದೆ ಆಗ್ಬೋದು ಹಗ್ಗ, ಅದನ್ನು ಈ ಕಡೆ ಆ ಕಡೆ ಸಿಗಿಸಿರ್ತಾರೆ, ಮಧ್ಯದಲ್ಲಿ ನಡೀತಾನೆ. ಹಗ್ಗದ ಮೇಲೆ ನಡೆಯೋದೇ ಕಷ್ಟ ಆ ಎತ್ತರದಲ್ಲಿ. ಆ ಒಂದು ಕಡೆಯಲ್ಲಿ ಅವನು ತಲೆ ಅಲ್ಲಿ ಕೊಡ ಹೊತ್ಕೊಂಡಿದ್ದಾನೆ, ಕೈಯಲ್ಲಿ ಕತ್ತಿ, ಕತ್ತಿ ಆಗ್ಬೋದು ಕೋಲ್ ಆಗ್ಬೋದು ಬ್ಯಾಲೆನ್ಸ್ಗೋಸ್ಕರ ಅದರಲ್ಲಿ ಇಟ್ಕೊಳ್ಳೋದು. ಬಡುಕು ಹಗ್ಗ, ಇವನು ನಿಜವಾಗಿ ಕಲಾವಿದ. ತಲೆ ಕೊಡವ ತಳೆದಿರಲು, ಕೈ ಕತ್ತಿ ಪಿಡಿದಿರಲು, ಬಡುಕು ಹಗ್ಗದ ಮೇಲೆ ತಾನು ಅಡಿಯ ನೀಡುತ್ತಾ. ಬಡುಕು ಹಗ್ಗ ಬೇರೆ, ನೀವು ನಿಂತ್ಕೊಳ್ಳಿ, ಗೊತ್ತಾಗುತ್ತೆ ಅಲ್ಲಿ 12 ಅಡಿ ಎತ್ತರದಲ್ಲಿರುತ್ತೆ, ಅದ್ರ ಮೇಲೆ ಹೇಗೆ ಅವ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾನೆ. ಆದರೆ ಕೆಲಬಲದೆ ಬೀಳದೆ, ಬೀಳದೆ ಅನ್ನಲ್ಲ ಡಿ ವಿ ಜಿಯವರು, ಬೀಳದೆ ಕೆಲಬಲಕ್ಕೆ ಬೀಳದೆ ಮುನ್ನಡೆವ ಡೊಂಬನ ಉಪಾಯ. ಆ ಡೊಂಬ ಹೇಗೆ ನಡೀತಾನೆ, ದಟ್ ಈಸ್ ಎಷ್ಟು ವರ್ಷಗಳ ಸಾಧನೆಯಿಂದ ಬರುತ್ತೆ ಗೊತ್ತಾ ಅದು. ಅಭ್ಯಾಸ ಅನ್ನತಕ್ಕಂತೆಯ ಅಂತ ಇದನ್ನೇ ಹೇಳೋದು ಭಗವದ್ಗೀತೆಯಲ್ಲಿ. ಅಭ್ಯಾಸ ಮಾಡಿ ಮಾಡಿ ಮಾಡಿ ಡೊಂಬನ ಉಪಾಯ ಕಲೆಯೇ ಜೀವನ ಯೋಗ. ಅಂದರೆ ಬದುಕಿನಲ್ಲಿ ಬಂದ ಎಲ್ಲವುಗಳನ್ನು ಸ್ವೀಕರಿಸಿ ಬದುಕನ್ನು ಸಾಗಿಸೋ ಒಂದು ಡೊಂಬ ಇದನ್ನಲ್ಲ, ಅವನ ಉಪಾಯ ನಮಗಿರಬೇಕು. ಕಷ್ಟ ಸಾಧನೆ ಬಹಳ ಮುಖ್ಯ.

ಬಹು ತರ್ಕ ಬಹು ನೇಮ ಬೇಕಿಲ್ಲ, ವಹಿಸೆ ಜೀವನ ಭರವನದು ಹಗುರೆನಿಪಬೋಲ್. ಬಹುವಿದ್ಯೆ ಬಹು ತರ್ಕ ಬಹು ನೇಮ ಬೇಕಿಲ್ಲ, ವಹಿಸೆ ಜೀವನ ಭರವನದು ಹಗುರೆನಿಪಬೋಲ್. ಸಹನೆ ಸಮರಸ ಭಾವ ವಂತ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ. ಸಹನೆ ಸಮರಸ ಭಾವ ವಂತ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ.

ಅಂತರಿಕ್ಷಣೆ ಅಂತ ಈ ಪದ್ಯವನ್ನು ಕರಿಬಹುದು. ನಮ್ಮಲ್ಲೇ ನಾವು ನೋಡಿಕೊಂಡ್ರೆ ಒಳನೋಟ ಅಂತ ಕರೀತಾರೆ ಇದನ್ನು. ಒಳನೋಟಗಳಿಗೆ ತೋರಿಸೋದಿದೆಯಲ್ಲ, ಅದು ಶಾಸ್ತ್ರಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಕೇಳ್ತಾರೆ ಇದನ್ನು, ಎಷ್ಟೊಂದು ವಿದ್ಯೆ ಸಾಧಿಸಿದ್ದಾರೆ, ಎಂ ಎ ಮಾಡಿಕೊಂಡಿದ್ದಾನೆ, ಪಿ ಎಚ್ ಡಿ ಮಾಡಿಕೊಂಡಿದ್ದಾನೆ, ಎಲ್ಲ ಮಾಡಿದರೂ ಕೂಡ ತರ್ಕದಲ್ಲಿ ಪ್ರಸಿದ್ಧನಾಗಿರ್ತಾನೆ, ಬೇಕಾದಷ್ಟು ನಿಯಮಗಳಿದೆಯಲ್ಲ, ರೂಲ್ಸು ಎಲ್ಲ ತಿಳಿದಿರ್ತಾನೆ. ಆದರೆ ಬದುಕು ನಡೆಸೋದಕ್ಕೆ ಇಂಥ ಯಾವುದೂ ಬೇಕಾಗಿಲ್ಲ, ಅಥವಾ ಸಾಕಾಗೋದಿಲ್ಲ. ಸುಮ್ಮನೆ ಇದನ್ನು ಕಲ್ತುಬಿಟ್ರೆ ಸಾಕಾಗೋದಿಲ್ಲ. ಆದರೆ ಜೀವನ ಭಾರವನ್ನು ಹಗುರೆ ನಿಪ ಓಲ್ ಅಷ್ಟೇ ಅವ್ನು ಮಾಡಬೇಕಾದ್ದು ಬದುಕು. ಲೈಟ್ ಲಗೇಜ್ ಅಂತ ಕರಿತಾರೆ.

0: ಇರ್ತಾರಲ್ಲ, ಹೆಚ್ಚು ಸಾಮಾನು ಇಟ್ಕೊಳ್ಳೋದ್ರೆ ಟ್ರೈನಲ್ಲಿ ಕಷ್ಟ ಆಗುತ್ತೆ ಅಂತ ಅದರ್ಥ. ಹಾಗೆ ಯಾವ ಶಾಸ್ತ್ರಜ್ಞಾನವನ್ನು ಬಯಸದೆ ಇದ್ದರೂ ಕೂಡ ಅದನ್ನು ಗಮನಿಸದೆ ಬದುಕನ್ನು ಹಗುರವಾಗಿ ಮಾಡಿಕೊಳ್ಳೋ ಕ್ರಮ ಇದೆಯಲ್ಲ, ಅದು ಸಹನೆ ಸಮರಸ ಭಾವ ಅಂತಃಪರೀಕ್ಷೆಗಳು. ಅಂತಃಪರೀಕ್ಷೆ ಅನ್ನೋ ಒಳ್ಳೆಯ ಶಬ್ದ ಇದು. ಅಂದರೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ತಾವ್ರು, ಸಹನೆ ಇರಬೇಕು, ಸಮಭಾವ ಇರಬೇಕು. ಯಾರಿಗೆ ಸಾಧ್ಯವಾಗುತ್ತೆ? ಕಾರಂತರ ಒಂದು ಕಾದಂಬರಿಯೊಳಗೆ ಜಂಬಣ್ಣ ಅವನ ವಿಚಾರ ಬರುತ್ತೆ. ಆಕ್ಸಿಡೆಂಟ್ ಒಳಗಾದಾಗ ಒಬ್ಬ ಪಾಪ ಕಾಲು ಮುರ್ಕೊಂಡು ಅವನು ಎಷ್ಟು ಸಮಾಧಾನ ಸ್ಥಿತಿಯಲ್ಲಿದ್ದ. ಸಹನೆ ಸಮರಸ ಭಾವ ಅಂತಃಪರೀಕ್ಷೆಗಳು ವಿಹಿತ ಆತ್ಮದ ಹಿತಕ್ಕೆ. ಇದು ರೆಟ್ರಾಸ್ಪೆಕ್ಷನ್ ಅಂತ ಕರಿಬಹುದು. ಇದನ್ನು ನಿಮ್ಮ ಆತ್ಮ ಹಿತವಾಗಬೇಕಾದ್ರೆ, ಹೊರಗಿನವ್ರಿಗಲ್ಲ ನಿಮ್ಮ ಅಂತರಂಗಕ್ಕೆ ಸಮಾಧಾನ ಆಗಬೇಕಾದ್ರೆ ಅಂತರೀಕ್ಷಣೆ ಅಗತ್ಯ. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀ ತರದಿಂದ ಅಲ್ಲ ಮಂಕುತಿಮ್ಮ ಅಂತ ಕಡೆಯಲ್ಲಿ ಹೇಳ್ತಾರಲ್ಲ ಡಿ ವಿ ಜಿಯವರು, ಆ ಭಾವ ಇಲ್ಲಿ ಬಂದಿದೆ. ವಿದ್ಯೆ ನಿಜವಾಗಿ ಸಹಾಯ ಮಾಡುತ್ತೆ, ಆದರೆ ಅದು ಅಗತ್ಯ ಇಲ್ಲ. ಇಲ್ಲಿ ಬದುಕನ್ನು ಹಗುರಗೊಳಿಸಬೇಕಾದ್ರೆ ನಿನಗೆ ವಿದ್ಯಾಭ್ಯಾಸ ಇಲ್ಲದೇ ಇದ್ರೂ ಪರವಾಗಿಲ್ಲ, ಮಾಡ್ಕೊಳ್ಬೋದು.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೇಡಿಯೋ ಸಮಯ 8:59:16. ಶ್ರೋತೃಗಳೇ, ಈ ಬೆಳಿಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮವಿದೆ. ನೀವು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0827222858. ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ. ಈಗ ಜಾಹೀರಾತುಗಳು.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಆರ್ಗನ್ ಡೊನೇಷನ್ ಬಗ್ಗೆ ಜಾಗೃತಿ ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ?
2: ವೆರಿ ಇಂಪಾರ್ಟೆಂಟ್ ಐ ವುಡ್ ಸೇ, ಬಿಕಾಸ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಮಿಸ್ ಮ್ಯಾಚ್ ಬಿಟ್ವೀನ್ ದ ಡೋನರ್ ಪೂಲ್, ಯಾರು ಕಿಡ್ನಿ ಕೊಡ್ಲಿಕ್ಕೆ ಬಯಸ್ತಾರೆ ಅವ್ರದ್ದು ಪೂಲ್, ಅಂಡ್ ದ ರಿಸಿಪಿಯಂಟ್ ಪೂಲ್, ಯಾರಿಗೆ ಕಿಡ್ನಿ ಬೇಕು ಅವ್ರ ಪೂಲ್. ದ ಡಿಸ್ಕ್ರಿಪೆನ್ಸಿ ಸೋ ಮಚ್. ಕಿಡ್ನಿ ಬೇಕಾದವರು ಲಕ್ಷಗಟ್ಟಲೆ ಇದ್ದಾರೆ, ಬಟ್ ಕೊಡುವಂತವ್ರು ಬೇರೆ 1000 ಮೇ ಬಿ 10,000 to 15,000. ಸೊ ಈ ಲಿಸ್ಟ್ ಎವ್ರಿ ಇಯರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅವೇರ್ನೆಸ್ ಮೂಡಿಸೋದು ನಮ್ಮ ಕರ್ತವ್ಯ, ಸೊ ದಟ್ ವಿ ಹ್ಯಾವ್ ಮೋರ್ ಡೋನರ್ಸ್ ಕಮಿಂಗ್ ಇನ್ ಟು ದ ಪಿಕ್ಚರ್. ಅಂಡ್ ದ ಶಾರ್ಟೇಜ್ ಆಫ್ ಆರ್ಗನ್ ಏನಿದೆ, ಎಷ್ಟು ಬೇಗ ಅದು ಸ್ಯಾಟಿಸ್ಫೈ ಆಗುತ್ತೆ ಅಷ್ಟು ಒಳ್ಳೇದು. ಸೊ ನೀವು ಡೊನೇಟ್ ಮಾಡಿದ್ರೆ ಬೇಸಿಕಲಿ ಯು ಆರ್ ಸೇವಿಂಗ್ ಅ ಲೈಫ್.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
4: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
5: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜ್ಪೇಟೆ.
6: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಜಾಹೀರಾತುಗಳನ್ನು ಕೇಳಿದಿರಿ. ಈಗ

ಒಂದೆರಡು ಪ್ರಕಟಣೆಗಳು. ಕರ್ನಾಟಕದ ಮೂಲ ನಿವಾಸಿ ಮಿಲಿಟರಿ ಪಿಂಚಣಿದಾರ ಮಾಜಿ ಸೈನಿಕರ ಮಕ್ಕಳಿಗೆ 2025-26 ಸಾಲಿನಲ್ಲಿ 1ನೇ ತರಗತಿಯಿಂದ ಅಂತಿಮ ವರ್ಷದ ಪದವಿ ಡಿಪ್ಲೊಮಾದವರೆಗೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಶಿಷ್ಯವೇತನಕ್ಕಾಗಿ ಹವಾಲ್ದಾರ್ ರ್ಯಾಂಕಿನ ಮೇಲಿನ ಮತ್ತು ಅಧಿಕಾರಿಗಳನ್ನು ಹೊರತುಪಡಿಸಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/11/2026. ಹವಾಲ್ದಾರ್ ಮತ್ತು ಕೆಳಗಿನ ರ್ಯಾಂಕಿನ ಮಾಜಿ ಸೈನಿಕರು ಶಿಷ್ಯವೇತನಕ್ಕಾಗಿ

0: ಇರುವ ಮಕ್ಕಳಿಗೆ ಶಿಷ್ಯವೇತನಕ್ಕಾಗಿ ಹವಾಲ್ದಾರ್ ರ್ಯಾಂಕಿನ ಮೇಲಿನ ಮತ್ತು ಅಧಿಕಾರಿಗಳನ್ನು ಹೊರತುಪಡಿಸಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/11/2026. ಹವಾಲ್ದಾರ್ ಮತ್ತು ಕೆಳಗಿನ ರ್ಯಾಂಕಿನ ಮಾಜಿ ಸೈನಿಕರು ಶಿಷ್ಯವೇತನಕ್ಕಾಗಿ ನೋಡಬೇಕಾದ ವೆಬ್ಸೈಟ್ ವಿಳಾಸ www.ksb.gov.in. ಆನ್ಲೈನ್ನಲ್ಲಿ ಡಿಸೆಂಬರ್ ಮಾಹೆಯ ಒಳಗಡೆ ಅರ್ಜಿ ಸಲ್ಲಿಸಬಹುದೆಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯವು ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಗತಿಪರ ರೈತ ಮತ್ತು ರೈತ ಮಹಿಳೆ ಹಾಗೂ ಯುವ ರೈತ ಮತ್ತು ರೈತ ಮಹಿಳೆಯರ ಪ್ರಶಸ್ತಿಯನ್ನು ಕೃಷಿ ಮೇಳದಲ್ಲಿ ನೀಡಿ ಸನ್ಮಾನಿಸಲು ತೀರ್ಮಾನಿಸಿದೆ. ಈ ಪ್ರಶಸ್ತಿಗಳಿಗೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಎಲ್ಲ ಜಿಲ್ಲೆಗಳಿಂದ ಜಿಲ್ಲೆಗೊಬ್ಬರಂತೆ ರೈತ ಮತ್ತು ರೈತ ಮಹಿಳೆಯರು, ತಾಲೂಕಿಗೊಬ್ಬರಂತೆ ಯುವ ರೈತ ಮತ್ತು ರೈತ ಮಹಿಳೆಯರನ್ನು ಆಯ್ಕೆ ಮಾಡಲು ಅರ್ಜಿ ಆಹ್ವಾನಿಸಲಾಗಿದೆ. ಸಮಗ್ರ ಕೃಷಿ ಪದ್ಧತಿಯನ್ನು ಪಾಲನೆ ಮಾಡುತ್ತಿರುವ ಕೊಡಗು ಜಿಲ್ಲೆಯ ರೈತ ಮತ್ತು ರೈತ ಮಹಿಳೆಯರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ನಮೂನೆಗಳನ್ನು ಜಂಟಿ ಕೃಷಿ ನಿರ್ದೇಶಕರು ಮಡಿಕೇರಿ ಅಥವಾ ವಿಶ್ವವಿದ್ಯಾಲಯದ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ, ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಅಥವಾ ಆಯಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮಡಿಕೇರಿ ಅಥವಾ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಇಲ್ಲಿಗೆ 25/8/2026 ಒಳಗಾಗಿ ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಇಲ್ಲಿ ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9:04:43. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ

0: ಶ್ರೋತೃಳೇ ನಮಸ್ಕಾರ. ಕೊಡವ ಸಿರಿ ಕಾರ್ಯಕ್ರಮಕ್ಕೆ ತಕ್ಕಾರ ನಿಂಗಕ್ಕೆಲ್ಲ ಗೊತ್ತುಳನೆಕೆ ನಿಂಗ ಕಂಡನಕ್ಕೆ ಕಕ್ಕಡ ಅಂದು ಇಂದು ಅಣ್ಣುವ ವಿಚಾರತ್ತು ಎಳುತ್ತಿನ ಕೇಟಿಂತು ಸುಮಾರು ಕಾಗದ ಕೂಡ ಬಂತು. ಅನ್ನನೆ ವಾಟ್ಸಪ್ ಕೂಡ ಸುಮಾರು ಎಳುತ್ತು ಬಂತು. ಈಗ ದಾರದಾರ ಎನ್ನನೆ ಎಳ್ದಿತ್ತು ಅಣ್ಣುವನ ನೋಟನ ಇಂದು ನಿಂಗಡ ಎಳುತ್ತು ಓದೋಕೆ ನಾನು ಬಾಳೆಯಡ ದಿವ್ಯಾ ಮಂದಪ್ಪ.
1: ನಾನು ಸಂತೋಷ್ ಕೆಎನ್. ನಂಗ ಎಳ್ತು ಎಳ್ದಿದ್ದ ಐರಿ ನೆನಚ ಇಚ್ಚಕೋರ್ ಲೆಟರ್ ಬಪ್ಪ ಅಂತ ಗೊತ್ತಿಂಜಿಲ್ಲ.
0: ಅಕ್ಕು ಸುಮಾರು ಎಳ್ತು ಬಂತು ಈ ಕುರಿ.
1: ನಾನೇ ಓದಿರಡ.
0: ಓದಿ ಓದಿ.
1: ಇದನ್ನ ಎಳ್ದಿತ್ತ ಇಚ್ಚವು ಮೂವೆರ ರೇಖಾ ಪ್ರಕಾಶ್ ಬಲ್ಲಮಾಟಿಂಜ. ನಾನು ಕಂಡನ್ನಕ್ಕೆ ಕಕ್ಕಡ ಅಂದ ಇಂದು ಕಕ್ಕಡ ತರ ಪುದುಮೆ ಅರಿವಕ್ಕೆ ನಾಡ ಅವ್ವಯಂಡ ಕಾಲಕ್ಕೆ ಪೋಕೊಂಡು ಪಂಡು ಕಕ್ಕಡ ತಿಂಗತ್ಲು ತಿತ್ತಕ್ಕೆ ಬುದ್ದ ಕುಂಜಿನ ಅಡುಪಕ್ಕೆ ನೇರ ಇಂಜಿಲ್ಲ. ಜುಲೈ 15 ಆಗಸ್ಟ್ 15 ಬಪ್ಪ ಕಕ್ಕಡತ್ಲು ಎದೇ ಶುಭ ಕಾರ್ಯ ನಡ್ತುಲೆ. ದೇವಸ್ಥಾನತ್ಲು ನಿತ್ಯ ಪೂಜೆ ಇಲ್ಲ. ಆದರೆ ಪುಟ್ಟಂಡ ಕಕ್ಕಡತ್ಲು ಚಾವಂಡ ಅಂದು ಪಳಜುಲ್ನು ಉಂಡು. ಕಕ್ಕಡತ್ಲು ಕೊಡಗುಕಾರಕ್ಕೆ ಮದ್ದು ತೊಪ್ಪು ವಿಶೇಷಪಟ್ಟದು. ಕಕ್ಕಡ 18 ಅಂಗ 18 ತರ ಮದ್ದು ಕುಡಿತಿಪ್ಪ. ಮದ್ದು ಕೂಳು ಉಂಡಕ ತಡಿಕ್ ಭಾರೀ ನಲ್ಲದು. ಮದ್ದು ಕೂಳು ಮದ್ದು ಪುಟ್ಟು ಬೆಲ್ಲ ಸಕ್ಕರೆ ಇಟ್ಟನು ತಿಂಬದಲ್ಲ. ಪಂಡು ಬೈಟ್ ಮದ್ದು ಕೂಳು ಮಾಡಿತ್ತು ಬೆಪ್ಪಂಜಿ ಪೊಲಕ ನೇರ್ತ ಬುರಂಗೆಲಕ್ಕೆ ಮದ್ದು ಕೂಳಕ್ಕೆ ಕಲತೇನು ಬುಕ್ಕೆಂಡು ಉಂಬ. ಇಂದು ಬೆಲ್ಲ ಇಟ್ಟಿತ್ತು ಪಾಯಸ ಮಾಡಿತ್ತು ಅಕ್ಕ ಮಾಡಿತ್ತು ಅಕ್ಕೇ ಉಂಬ. ಇದು

0: ಬೈಂಬಳೆ ಕಷ್ಟತ್ ಕುಟುವ ಗಮಕೂಟತ ಮದ್ದು ತೊಪ್ಪು ಬುಟಕ ಬಾಕಿ ಹೊಂದು ಕುಟುಲೆ. ಅಂದುಕಾಲತ್ ಚಕ್ಕೆ ಕುರುರ ಪಜ್ಜಿ, ಚಕ್ಕೆ ಕುರುರ ಪಾರ, ಚಕ್ಕೆ ಪಣ್ಣಲು ಮಾಡುವ ಕುವಾಲೆ ಪುಟ್ಟು, ಚಕ್ಕೆ ಕುರುನ ಚುಟ್ಟು ತಿಂಬನ ಜ್ಞಾನ ಮಾಡಿಚಿಂಗಿ ಇಕ್ಕ ಬಾಯಿಲು ನೀರ್ಬಪ್ಪ. ಮುದ್ರೆ ಪಜ್ಜಿ, ಕಾಡು ಮಾಂಗೆ ಕರಿ, ಒಣಕೊಟ್ಟಿ, ನಾಡು ಪಂದಿ ಕರಿ ಇಂದು ಕಾಲತ್ ಕಾಂಬದೇ ಇಲ್ಲ. ಆಚಿಂಗಿ ಕಾಲ ಮಾರನನೆಕೆ ಜನವೂ ಬದಲಾಚಿ. ಪ್ರಕೃತಿನೋ ಬದಲು ಮಾಡುವಕ್ಕ ಕುಡಿತು ಕಕ್ಕಡ ತಿಂಗತ್ರ ವಿಶೇಷತನ ಕಳೆದಣ್ಣು ಬಾತು. ಕಡೆಯದಾಯ್ತು ನಾಡರ ಮಾಜನಳ ಕೇಟವ ಎಂತಣ್ಣು ಚಿಂಗಿ, ನಾಡಲುಳ್ಳ ಭೂಮಿನ ಮಾರಿತು ಊರು ಬುಟ್ಟ ಕಾಂಗತ ಊರ್ಕ ಕೂಡತಿ. ನಾಡು ಉಂಡೆಂಗಿ ನಂಗ ಉಂಡು, ನಂಗ ಉಂಡೆಂಗಿ ಕೊಡವಾಮೆ ಇಪ್ಪ. ಅಕ್ಕ ಅದು ಸಣ್ಣಕ್ಕಿ ಪೋಲೆ ಗಮಕೂಟಿಯಂಡು ಇಪ್ಪ ಅನ್ನುವ ಒರು ಜ್ಞಾನ ನಂಗಡ ಮನತಿರಡು. ಇನ್ನನೆ ಕಕ್ಕಡ ತಿಂಗತ್ರ ಕೂಟಕ್ಕೆ ಬೋರೆ ಬೋರೆ ವಿಷಯತ್ರ ಬಗ್ಗೆ ಬಾರಿ ಚಾಯ್ತು ಎಳ್ದಿತ್ತು ಕೊಟ್ಟೆರ ಪುಣಚಂಗ.
1: ನಂಗಕ್ಕೆ ಬಂದ ಹೇಳ್ತಲ್ಲ ತುಂಬ ಎಂತ ಒಳ್ಳ ಅಣಿಸಂಗಿ, ಒಟ್ಟಿ ಮಾಂಗೆ ಬೈಂಬಳೆ ಕುಮ್ಮು ಎಂಡು ಕೋಳಿ ಮೀನು ಇದನ್ನೆಲ್ಲ ಕಪ್ಪಕ್ಕೆ ಈ ನೆರಕ್ಕೆ ಕೆಲ ಇನ್ನೂ ಬೈಪ
0: ಹಂಗ ಎಳ್ದಿನ ರಸ ಕೂಡ ಅದನ್ನೇ ಉಂಡು, ರಸ ರಸ ಆಯ್ತು ಎಳ್ದಿತ್ತು.
1: ಇನ್ನು ಪೋಯ್ತು ಅದನ್ನೆಲ್ಲ ತೋಡೋಣ ಚಿಕ್ಕ ಈಗ ಮುಕ್ಕಾಟಿರ ಮೌನಿ ನಾಣಯ್ಯ ಪೊನ್ನಂಪೇಟೆ ಹಿಂಗ ಆದ್ಯತ್ಲೆ ಒಂದು ಕವನ ಎಳ್ದಿತ್ತು. ತಿಂಗ ಆದಿರಡಂತ್ಯ ಕಂಡಿತು ಬಂದಿ ತುಂಡಿಂದು ಕಕ್ಕಡ, ಚೋದು ತೀನಿನ ತಪ್ಪ ತಿಂಗವೋ ಕೈನ ನಾನು ತೊಕ್ಕಡ, ಕುಮ್ಮು ಬೈಂಬಳೆ ಮಾಂಗೆ ಚಕ್ಕೆನ ಬಳಂಬಡೆನ್ನನೆ ಚೋದನ, ಪದಿನೆಟ್ಟಾಂಗ್ ಕೇಪ ನೋಟದು ಮದ್ದು ಪುಟ್ಟರ ಗಮನ, ಪಂಡೆ ತಜ್ಜಂಡ ಪುನ್ನು ಮಂಡೆಯೋ ತಿಂಗ ಕಕ್ಕಡ ನಣ್ಣಿತು, ಕೊಡವ ನಡುಪುಲು ವಿಶೇಷ ತಿಂಗವೋ ಇರಡು ಕೊಡವಕ್ಕು ನಣ್ಣಿತು, ಕೇಚಿ ನೆಂಡು ಕೊಯ್ಲ ಮೀನು ತಿಂದ ಚೋದದು ಪೋಪುಲೆ ಪಂಡು ನಡೆದೊರು ಮುತ್ತು ರಾಕಳಿ ಇಂದು ಕಾಂಬಕ್ಕೆ ಕುಟ್ಟುಲೆ. ಕಕ್ಕಡ ತಿಂಗ ಆದರೆ ಪಿಂಜ ಚೀನಿಯಾರ ತಿಂಗತ್ರ ಮಧ್ಯತ್ಲು ಬಪ್ಪೋರು ತಿಂಗ, ನಲ್ಲ ಜೋರು ಮಳೆರ ಸಮಯ, ಎಲ್ಲ ಕೃಷಿಕಂಗ ನಾಟಿ ಪಣಿ ಕಳಿವ, ಈ ವಿಶೇಷ ತಿಂಗತ್ಲು ನಲ್ಲ ಕಾರ್ಬಾರು ಮಾಡುಲೆ, ಮಂಡಲು ತಲ್ಮಿ ಎಡಪಲೆ. ಕಕ್ಕಡ ಪದ್ದಟ್ಟು ಮದ್ದು ಕೂಳುಂಬ ಪದ್ಧತಿ ಇದು ಪಂಡ ಕಾಲತಿಂಜೇ ನಡೆದಂಡು ಬಂದದು. ವಾರಂಡೆ ಕೊಮ್ಮ ಮದ್ದು ಕೂಳು ಉಂಬದು ನೇರಾಯ್ತು ಕೊಡವಡ ಬಲ್ಯ ವಿಶೇಷ ನಾಳು. ಮದ್ದು ಕೂಳು ಮಾತ್ರ ಅಲ್ಲ, ಇಕ್ಕೆಲ್ಲ ಮದ್ದು ಪುಟ್ಟು ಮಾಡಿಂಡು ಫ್ರಿಡ್ಜಲು ತಿಂಗಗಟ್ಲೆ ಬೆಚ್ಚುವುದು ಉಂಡು. ಇನ್ಯೋರೊಬ್ಬ ಒರಚ್ಚಕ್ಕೆ ಮದ್ದು ತುಪ್ಪನ ಬೇವಚಿಟ್ಟಿತು ಆಂಡ ನೀರಿನ ಅರ್ಚಿ ಎಡ್ತಿತು ಕುಪ್ಪಿಲು ದುಮ್ಚಿಟ್ಟು ಬೆಚ್ಚುವುದು ಉಂಡು. ಕೊಡವ ಪೊರ್ಮೆ ಉಳ್ಳವು ತಂಗಡ ಉಳ್ಳ ಒರಚ್ಚಕ್ಕೆ ಜಾಗ ಪಟ್ಟಿಲು ಮದ್ದು ತುಪ್ಪು ಗಿಡತನ ನಟ್ಟಂಡು ಕಾಲೋದಿ ಕಕ್ಕಡ ಪದ್ದಟ್ಟಾಂಗ ಮದ್ದು ಕೂಳು ಉಂಬ. ಇದು ನಂಗಡ ನೇರಾನ ಗತ್ತು ಕೊಡಗಲು ಕೊಡವಡ ವಿಶೇಷತೆ. ಇನ್ನನ್ನು ಎಳ್ದಿತೈಚವು ಮುಕ್ಕಟ್ಟಿರ ಮೌನಿ ನಾಣಯ್ಯ ಪೊನ್ನಂಪೇಟೆ.
0: ಕವನ ಬಾರಿ ಚಾಯ್ತೆ ಉಂಡು ಮೌನಿ ನಾಣಯ್ಯ ಇಂಗಡ ಕಕ್ಕಡಕ್ಕೆ ಓದ್ತಾನೆ ಕೇಳ
1: ಅಕ್ಕು
0: ಇಕ್ಕ ಕದನಣ್ಯಂಡ ವಂದನ ಚಿನ್ನಪ್ಪ ತಾಮನೆ ಆಪಟ್ಟಿರ ಹಿಂಗ ಇನ್ನನೆ ಎಳ್ದಿತ್ತು. ಕಕ್ಕಡ ತಿಂಗ ಒಂದು ವಿಶೇಷವಾದ ತಿಂಗ, ಪಂಡು ಬೇಲು ಪಣಿಕಂದು ನಿರ್ಕ ಮಾಡನ ತಿಂಗ, ಈ ತಿಂಗತ್ತು ಶುಭ ಕಾರ್ಯ ಮಾಡುವ ಇಂಜಿಲೆ ಅಂದನೆ ಚೌರ ಮಂಡಲು ತಲ್ಮಿ ಕೈಕಾಲಲು ಒಯ್ ಕೂಡ ಎಡಪ ಇಂಜಿಲೆ. ಕೊಯ್ಲ ಮೀನು ಎಂಡು ಬೇಂಬಳೆ ಮರ ಕೇಂಬು ಮಾಂಗೆ ಕುಮ್ಮು ಇದೆಲ್ಲ ಕಕ್ಕಡ ತಿಂಗತ್ರ ವಿಶೇಷವಾದ ತೀನಿ. ಮಳೆಗಾಲತ್ತು ಮಳೆ ಜಾಸ್ತಿ ಇಪ್ಪಕ್ಕ ತಡಿ ಕೋಟತ್ ಇಪ್ಪಂತ ನೇರ ಕೂಡ. ಇನ್ನನಿಪ್ಪಕ್ಕ ತಡಿನ ಆರೋಗ್ಯತ್ತು ಬೆಕ್ಕೊಣ್ಣುದ ಪಕ್ಕ ಇನ್ನತ್ತ ಅಡಿಗೆರ ತೀನಿನ ತಿಂದಿತ್ತು ತಡಿರ ಕೋಟತ್ರ ಕುಟುಕು ಶೀತತ್ರ ತಡಿದ ಉಷ್ಣ ಕೂಟಿಯಂಡು ತಾಂಗಡ ತಡಿನ ಬೆಕ್ಕೆ ಬೆಚ್ಚುವ ಇಂಜತ್ತು ಇದೆಲ್ಲ ಪ್ರಕೃತಿರ ಒರು ನಿಯಮ ಕೂಡ. ಇದನ್ನ ಕೂಟಕ್ಕೆ ಕಕ್ಕಡ ತಿಂಗತ್ತು ಪದಿನೆಟ್ಟು ತರ ಮದ್ದು ಕುಡಿಪ ಇಂಜತ್ತು. ಮದ್ದು ತೊಪ್ಪನ ಬೇವುಚಿಟ್ಟಿತ್ತು ಅದಂಡ ರಸ ಇಡ್ತಿತ್ತು ಮದ್ದು ಕೂಳು ಮದ್ದು ಪುಟ್ಟು ಕೂಟಕ್ಕೆ ಕಕ್ಕಡ ನೆರಿಪಕ್ಕಂದೇ ನೀ ದುಂಬಿತಿಪ್ಪ ಕಕ್ಕಡ ಕೋಳಿ ಗದ್ದಳ ಎಲ್ಲ ತರತ್ರ ಅಡಿಗೆ ಮಾಡಿತ್ತು ಸಂಸಾರ ಎಲ್ಲ ಉಂಬಳ ಮನೆಯಲ್ಲಿ ಒಂದಾಯಿ ಕೂಡಿ ಅಳ್ತಂಡು ಉಂಬೈಂಜತ್ತು. ಇದು ಆ ಐಪಣಿರ ಆ ನ್ಯಾರತ್ತು ತಡಿನ ಚಾಯ್ತೆ ಬೆಚ್ಚವ ಕಾಯ್ತೆ ಬೇರು ಪಣಿ ಕೆಜ್ಜಿತ್ತು ಸುಸ್ತಾಯಿತಿಪ್ಪ ನ್ಯಾರತ್ತು ಕಕ್ಕಡತ್ತುನೋ ಒರು ನಮ್ಮೆರ ಮಾದ್ರಿ ಕೈಪೈಂಜತ್ತು. ಇಂದಿಕ್ಕ ಕಕ್ಕಡ ತಿಂಗ ಬಪ್ಪ ಆ ಚಿಂಗಿ ಬೇಲು ಪಣಿ ಕೆಲವು ಕಡೆ ಮರೆಯಾಯ್ತು. ಬಲ್ಲಿ ಮನೆಯಲ್ಲಿ ಜನ ವಾಸವುಳ್ಳದೇ ಕಮ್ಮಿಯಾಯ್ತು. ಮದ್ದು ತೊಪ್ಪು ಕಿಟ್ಟನಕ ಮದ್ದು ಕೂಳು ಪುಟ್ಟು ಕೋಳಿ ನೆಂಡು ಬೈಂಬಳೆ ಮರಕೆಂಬು ಪುಟ್ಟೋ ಇನ್ನನೆ ಮಾಡಿತ್ತು ತಿಂಬನ ಕಾಂಗೊಲು. ಐಪಣಿಕೆಯೋದು ಮಾತ್ರ ಕಾಬದು ಕಮ್ಮಿಯಾಯ್ತು ಇನ್ನನೆ ಎಳ್ದಿತ್ತು ಕದ್ನಣ್ಯಂಡ ವಂದನ ಚಿನ್ನಪ್ಪ ತಾಮನೆ ಆಪಟ್ಟಿರ.
1: ಬಾನಂಡ ಭಾಗ್ಯ ಪ್ರತೀಪ್ ಅಳ್ದನ ಅವರು ಹೇಳ್ತಾನ ನೋಟಂಗ, ಯಾಲ ಮಾಲೆ ಪೊಮ್ಮಾಲೆ ಕೊಡಗಲು ಯಾಲ ಮಾಲೆ ಪೊಮ್ಮಾಲೆ ಕೊಡಗರ ಕಕ್ಕಡ ನಮ್ಮೆ ಅದು ಕೊಡವು ಕೋರು ನಮ್ಮೆರ ಪೆರ್ಮೆ. ಅಂದು ನಾ ಕಂಡ ಕಕ್ಕಡಕ್ಕೂ ಇಂದು ನಂಗ ಕಂಡಂಡು ಉಳ್ಳ ಕಕ್ಕಡಕ್ಕೂ ತುಂಬಾ ವ್ಯತ್ಯಾಸ ಉಂಡು. ಜ್ವರೋಂದು ಪೊಯ್ಯುವ ಮಳ್ಳೆರ ನಡುಲು ಐಪಣಿ ಕೆಜ್ಜಿತು ಚೋತ ತಡಿಕ್ಕು ಒರಚಕ್ಕೆ ಶಕ್ತಿ ಕೊಟ್ಟುವಕ್ಕೆ ತರತರತರ ತೀನಿ ತಿಂಬಕ್ಕೆ ಕಕ್ಕಡ ತಿಂಗ ಸಾಕ್ಷ್ಯ.

0: ಇಕ್ಕ ಕೋಡಿರ ಇಂದಿರಾ ಗಣಪತಿ ಅರಪಟ್ಟು ಹಿಂಗ ಹಳದಿತಾಯಿ ಚಿತಿ ನನೆ ಕಕ್ಕಡ ಅಂದು ಇಂದು ಜೋರಾಯ್ತು ಪೊಯ್ವ ಇಂಜತ್ತು ಕಾತು ಮಳೆಲು ಪೊಲಾಕ ನೇರತೆ ಎದ್ದಿತ್ತು ಬೇಲು ಸಾಲು ಸಾಲು ಎತ್ತು ಕಟ್ಟಿತ್ತು ಉತ್ತಿ ತಾಯಿತು ನಾಟಿ ಮಾಡುವ ಇಂಜ ಕಾಲ ಅಂದು ಜೋರಾಯ್ತು ಪೊಯ್ವ ಕಾತು ಮಳೆಲು ಟ್ರ್ಯಾಕ್ಟರ್ ಇಲ್ಲಂಗಿ ಟಿಲ್ಲರ್ಲು ಉತ್ತಿತ್ತು ಮಿಷಿನ್ಲೇ ನಾಟಿ ಮಾಡುವ ಕಾಲ ಇಂದು ನಾಟಿ ಪಣಿ ಅಣ್ಣಕ ಇಡೀ ಮುಯ್ಯಾಳಕ್ಕೆ ಇಂಜಿತ್ತು ಕೂಪದಿ ಕೂಳು ಕಟ್ಟಿತ್ತು ಒಬ್ಬಂಡೊಬ್ಬಂಡ ಕೆಲಸ ಮಾಡುವ ಕಾಲ ಇಂಜತ್ತು ಅಂದು ನಾಟಿ ಪಣಿ ಅಣ್ಣಕ ಪೊರ್ಮೆಂಜ ಆಳಳ ಕೂಟ್ಯ ಬಂದಿತ್ತು ಹೋಟೆಲಿಂಜ ಕೂಳು ಕೊಂಡ ಬಂದಿತ್ತು ಕೂಳು ಕೊಡ್ತಿತ್ತು ನಾಟಿ ಮಾಡುವ ಕಾಲ ಬಂದು ಪೋಯಿತು ಇಂದು ನಾಡಲು ಐಂಗಡ ಮನೆಯಲ್ಲಿ ಕೋಳಿ ಚಾಕಿತ್ತು ಕಕ್ಕಡತ್ತು ನೈ ದೊಂಬಿ ತಿಪ್ಪ ಅಂದು ಕೋಳಿ ನೆರಚಿತ್ತು ಕಕ್ಕಡ ಕೋಳಿ ಕರಿ ಮಾಡಿತ್ತು ತಿಂಬ ಇಂಜ ಕಾಲ ಅಂದು ಕೋಳಿ ಚಾಕು ಚೆಂಗಿ ಮನೆರ ಸುತ್ತಮುತ್ತ ಪಟ್ಟಿ ಕಂಡಿ ಪಾಳಾಪ ನಟ್ಟ ಪೂಗಿಡತ್ನ ಕೋಳಿ ತಿಂಬ ಅಂದು ಪ್ಯಾಟೆಂಜ ಬಾಯ್ಲರ್ ಕೋಳಿ ಕೊಂಡ ಬಂದಿತ್ತು ಕರಿ ಮಾಡಿ ತಿಂಬ ಕಾಲ ಬಂದು ಪೋಯಿತು ಇಂದು ಕಕ್ಕಡತ್ತು ಕಕ್ಕಳೆಂಜಂಡಲು ನೈ ದುಂಬಿ ತಿಪ್ಪ ಅಂದು ಕಕ್ಕಳೆಂಜಂಡು ಪುಡ್ಚಿತ್ತು ಕರಿ ಮಾಡುವ ಕಾಲ ಇಂಜತ್ತು ಅಂದು ಬೇಲನೆಲ್ಲ ಕಾಫಿ ತೋಟ ಮಾಡಿತ್ತು ಕಕ್ಕಡೆಂಜಂಡು ಕಾಂಗತಾಯಿತು ಇಂದು ಬಾರಿ ಕವಿತರ ಮೂಲಕ ಬಾರಿ ಚಾಯ್ತೆ ಹಿಂಗ ಎಳ್ದಿತ್ತು ಕೋಡಿರ ಇಂದಿರಾ ಗಣಪತಿ ಹಿಂಗ
1: ಕಾಣತಂಡ ವಿವೇಕಯ್ಯಪ್ಪ ಕದನೂರು ಅಂತ ಹೇಳಿದ್ ನೋಟಂಗ ಪ್ರಕೃತಿ ದೇವಿರ ಚಾಯಿ ಭೋಜಕ್ಕೆ ಪೆದಪೋನ ನುಪ್ಪತ್ತಂಜಿ ನಾಡರ ಪೊಮ್ಮಾಲ ಕೊಡವಲು ನೆಲೆ ಕಂಡಿತುಳ್ಳ ಎಲ್ಲಾ ದೇವಾನು ದೇವತೆಯಡ ಆಶೀರ್ವಾದತ್ಲು ಬದುಕು ನೀಸಿಂಡುಳ್ಳ ಎಲ್ಲಾ ಮಾಜನಕ್ಕೆ ಕಕ್ಕಡ ನಮ್ಮೆರ ನಲ್ಲಾಮೇನ ಬೈಂದಿತ್ತೀಂಗ ಎಲ್ಲಿಯೂ ಕಾಂಗತ ವಿಶೇಷಪಟ್ಟ ಆಚಾರ ವಿಚಾರ ಪದ್ಧತಿ ಪರಂಪರೆ ಇಂದು ಈ ಕಾವೇರಮ್ಮೆರ ಮಣ್ಣಲು ಇಗ್ಗು ತಪ್ಪಂಡ ಬೊಳ್ಳಿ ಕೊಡೆರಡಿಲು ಎಲಂಗೆಂಡು ಉಂಡು ಅಣಚಂಗೆ ತಪ್ಪಾಪಕ್ಕಿಲ್ಲ ಇಂತಹ ವಿಶೇಷಪಟ್ಟ ಕೊಡಗರ ಈ ಪುಣ್ಯ ಭೂಮಿಲು ಇಂದು ಅದೆಚ್ಚಕೋ ನಂಗಡ ಪದ್ಧತಿ ನಮ್ಮೆ ನಾಳು ಮರೆ ಆಯಂಡು ಬಂದಂಥ ವಿಚಾರತ್ಲು ಕಕ್ಕಡ ನಮ್ಮೆಯೂ ಒಂದು ಪಂಡು ಪಂಡು ಕಾಲತಂಜೆ ನಂಗಡ ಅರಿಯವು ಪೆರಿಯವು ಕೈಪಂತ ನಮ್ಮೆ ನಾಳಲು ಒರು ನಿರ್ಕು ನೇಮ ಇಂಜತ್ತು ಆಚೆಂಗೆ ಅದೆಲ್ಲ ಇಂದು ಮರೆ ಆಯಂಡು ಬಂತು ಅಂದು ಕೈಚಣಿಂಜ ಕಕ್ಕಡ ನಮ್ಮೆಯೇ ಬೋರೆ ಇಂದು ಕೈಚಂಡು ಉಳ್ಳೋ ಕಕ್ಕಡ ನಮ್ಮೆಯೇ ಬೋರೆ ಅದತ್ಲು ಇಂದೆತ್ತ ನಂಗಡ ಎಚ್ಚಕೋ ಮಕ್ಕಕ್ಕೆ ಕಕ್ಕಡ ಅಣಚಂಗೆ ಎಂತಂದೇ ಗೊತ್ತಲೆ ಆಂಗ್ ಸರಿಯಾಯ್ತು ಅಪ್ಪವೋ ತಾಂಗ ಉಳ್ಳ ಒಂದು ದಂಡು ಮಕ್ಕಳ ಕೊಡಗು ಬಿಟ್ಟು ಪೊರ್ಮೆ ಒಚ್ಚಿಟ್ಟಿತು ಪೊರ್ಮೆ ಕೆಲಸಕ್ಕೆ ಕೂಟಿರುವ ಇದು ಮಕ್ಕಳ ತಪ್ಪ ಅಲ್ಲ ಅಪ್ಪವಂಗಡ ತಪ್ಪ ಅಂದು ಗೊತ್ತಾಪ್ಲ ಪಂಡು ಒಲೆಲು ತಿತ್ತಿಟ್ಟು ಮಣ್ಣು ಕುಡಿಕೆ ಚಟ್ಟಿಲು ಮಾಡಿನ ಅಡಿಗೆ ಅಂದ ಕಾಲತ್ಲು ಪಂಡತ ನಂಗಡ ಪಿರಿಯಂಗಕ್ಕೆ ತಡಿರ ಒರ್ಪು ಅದು

0: ತೊಂಬದ ಬಯತ ಆಚೆಂಗಿಯು ಅಲ್ಲಾಡ್ತ ಜೀವ. ಆಚೆಂಗಿ ಇಂದು ಗ್ಯಾಸ್ಲ ಬೇವ ಅಡಿಗೆ, ಕುಕ್ಕರ್ಲ ಬೆಂಜ ಕೂಳು, ಹೋಟೆಲ್ ಬೇಕರಿ ತಿಂಡಿ ತೀನಿ ತಿಂದು ನಾಪದ ಕಡಪಕಲೆ ತಡಿಲು ಬೊರ್ಕಲು ಸುರುವಾಪ. ತರ ತರ ತರ ಕಾಯಿಲೆ ಬಂದು ಪೋಪ. ಆಚೆಂಗಿ ನೈಚ ತಡಿ ಎಕ್ಕಲು ಗಟ್ಟಿ ಮುಟ್ಟಾಯ್ತು ಇಪ್ಪ. ನೈಕತೆ ತಿಂದಕ ಐಂಬದಂಗೆ ಅಲ್ಲಾಡಿ ಪೋಪ ಜೀವ. ಪಂಡು ಕಕ್ಕಡ ತಿಂಗತ್ಲು ಬೆಂಬಳೆ, ಕುಮ್ಮು, ಕೊಯ್ಲ ಮೀನು, ಞಂಡು, ಕೋಳಿ, ಮರಕೇಂಬು, ತೆರ್ಮೆ ತುಪ್ಪು, ಚಕ್ಕೆ, ಚಕ್ಕೆ ಕುರು ಇಂತನೆಲ್ಲ ತಿಂಬಂಜತ್ತು. ಪಂಡು ಕಕ್ಕಡ ತಿಂಗತ್ಲು ಪೊಳೆಕರೆಕ್ಕೆ ಪೋನಕ ತರ ತರತರ ಕಾಡು ಪಣ್ಣು ಕಟ್ಟುವ ಇಂಜತ್ತು. ಆಚೆಂಗೆ ಅದೆಲ್ಲ ಇಕ್ಕ ಎಲ್ಲಿ ಕಟ್ಟುವ? ದಿನ ಪೋನನಕ್ಕೆ ಎಲ್ಲವೂ ಬದಲಾಯಂಡು ಬಂದಂಥ ಕಾಲಘಟ್ಟಕ್ಕೆ ನಂಗ ಬಂತು ಎತ್ತಿತ್ತು. ಪಂಡು ಇಂಜಂತ ಜನರ ಆಸೆ ಅಭಿಮಾನ ನಲ್ಲರಿಕೆ ಇಂದು ಮರೆ ಆಯಂಡು ಬಾತು. ಅಂದು ನಾ ಕಂಡ ಕಕ್ಕಡಕ್ಕೂ ಇಂದು ನಂಗ ಕಂಡುಳ್ಳ ಕಕ್ಕಡಕ್ಕೂ ಭಾರಿ ವ್ಯತ್ಯಾಸ ಉಂಡು. ಇಂದು ಕಾಟಾಚಾರಕ್ಕೆ ಕಕ್ಕಡ ಕೈಪಲ್ಲಿಕ್ಕೆ ಎತ್ತಿಪೋಯ್ತು ನಂಗ. ನಂಗಡ ಪೆರಿಯಂಗ ಕಟ್ಟಿತಂದಂಥ ಪದ್ಧತಿನ ಕಾತು ಪೋತಿ ಬೆಪ್ಪದು ನಂಗಡೆಲ್ಲಾಡೋ ಜವಾಬ್ದಾರಿ ಆಯ್ತುಂಡು. ಕಾಲಕೊತ್ತ ನಡುಪುನ ನಡ್ತಿಯಂಡು ಪೋಚಂಗಿಯೇ ನಂಗಡ ಸಂಸ್ಕೃತಿರ ಬದುಕುಕೋರು ಅರ್ಥ ಕಟ್ಟುವ. ಐಪಣಿರ ತುರ್ತುಲು ಜಡಿಮಳೆರ ಮಧ್ಯತ್ಲು ಕಕ್ಕಡ ತಿಂಗ ಎಂಗಡ ಬದುಕಲು 18 ತರ ಮದ್ದು ದುಂಬಿತು. ಗಮಕುಟ್ಟುವ ಮದ್ದು ತುಪ್ಪುರ ಗಮನ ಪೋಲೆ ಗಮ ಕೂಟಿಯಂಡೇ ಇರೊಂಡು. ಕಾಲ ಬದಲಾಕು, ಜನ ಬದಲಾಕು, ಆಚೆಂಗಿ ಪ್ರಕೃತಿ ದತ್ತವಾಯ್ತು ಬಂದಂಥ ಇಗ್ಗು ತಪ್ಪು ಕಾವೇರಮ್ಮೆ ಗುರುಕರಣ ನೆಲೆ ಪಡೆದಂಥ ಈ ಪುಣ್ಯ ಭೂಮಿ ಎಂದೂ ಬದಲಾಪಕಾಗ. ಇಲ್ಲೇತ ನಡುಪು ತೊಡುಪು ಆಚಾರ ವಿಚಾರ ಏದು ಒಂದೂ ಮರೆಯಾಪಕ್ಕೆ ನಂಗ ಬಿಡೋಕಾಗ. ಅರ್ಜ ಪೆರಿಯಂಗ ಇಕ್ಕತ ಯುವಜನಾಂಗಕ್ಕೆ ನಂಗಡ ನಡ್ಪುರ ಪ್ರತಿಯೊಂದಾಡತೋ ಅರಿವಿಕೆ ಕೊಡ್ತ ಬಂದಾಗ ನಂಗಡ ನಾಡರ ಸಂಸ್ಕೃತಿರ ಬದುಕು ಸೂರ್ಯಂಡ ಪೊಂಬೊಳಿ ಪೋಲೆ ಎಲ್ಗೇಂಡಿಪ್ಪ ನಣ್ಣಿ ತೇಳ್ದನವು ಕಾಣತಂಡ ವಿವೇಕಯ್ಯಪ್ಪ ಕದನೂರುಂಜ.
1: ಮಾತಂಡ ದೇಚಮ ಅಚ್ಚಯ್ಯ ತಾಮನೆ ಪಾಲಂದಿರ ಬೊಳ್ಳುಮಾಡು ಹಿಂಗ ಹಿನ್ನೆ ಎಳ್ದಿತ್ತು.
0: ಏನೇ
1: 12 ಕೊಂಬು 35 ನಾಡರ ಈ ಪೊಮ್ಮಾಲೆ ಕೊಡಗಲು ಕೊಡವಡ ಪದ್ಧತಿ ಪರಂಪರೆ ಕೊತ್ತನೆಕ್ಕೆ ಹೆಚ್ಚುಕೋ ನಾಳು ಈ ನಡಪ. ಅದತ್ತು ಕೊಡವಡ ಮುಖ್ಯಪಟ್ಟ ನಮ್ಮೆ ನಾಡಾಯ್ತು ಕಕ್ಕಡ ನಮ್ಮಿಯು ಕೂಡ ಒಂದು. ಎಡಮ್ಯಾರು ತಿಂಗತ್ತು ಬೇಲಿನ ಕಾಡು ತುಂಬನ ತೋಡನ ತೊಡ್ತಿತ್ತು ಮಳೆ ಪುಡ್ಚನೆಕ್ಕೆ ಯಾಕ ತೇವ ಉತ್ತು ತೈತು ಅಗೆ ಬಂದನ ಮೂರ್ತ ಮಾಡಿತ್ತು ಅಗೆನ ಪೆರ್ಚಿ ನಾಟಿ ನಡಪ. ಇನ್ನನೆ ಐಪಣಿ ಕೆಜ್ಜ ತಡಿ ಚೋತು ಪೊಯ್ತಿಪ್ಪ. ಜೊರೋಂದು ಪೊಯ್ಯೋ ಮಳೆರ ನಡುಲು ಚೋತ ತಡಿಕ್ಕು ಒರಚ್ಚಕ್ಕೆ ಶಕ್ತಿ ಕುಟ್ಟೊಂಡು ಎಣಿಚೆಂಗಿ ಅದು ಕಕ್ಕಡ ತಿಂಗ. ಕೋಟಪತ್ತುನ ಚೋತ ತಡಿಕ್ಕು ತರ ತರ ತರ ತೀನಿ ತಿಂಬಕ್ಕು ಮನಸ್ಸು ಕಾತಂಡಿಪ್ಪ. ಇಂಥ ಸಂದರ್ಭತ್ತು ಬೆಂಬಳೆ ಕರಿ, ಚೆಕ್ಕೆ ಕುರುಪಜ್ಜಿ, ಞಂಡು ಕರಿ, ಕೋಳಿ ಕರಿ, ಮರಕ್ಕೆಂಬು ಕರಿ ಎಲ್ಲ ಮಾಡಿ ತಿಂದಕ್ಕ ನಂಗಡ ತಡಿಕ್ಕು ಒರಚ್ಚಕ್ಕೆ ಶಕ್ತಿ ಕುಟ್ಟುವ. ಅಂದನೆ ತೋಟ ಬೇಲು ಬಾಣೆ ಕಾಡು ಪೊಳೆ ಮಾಡಿಕ್ಕು ಪೋನಲ್ಲಿ ಕರ್ಮಂಜಿ ಪಣ್ಣು, ಉಪ್ಪುಲಿ ಪಣ್ಣು, ಚಿಪ್ಪುಲಿ ಪಣ್ಣು ಇನ್ನನೆ ತರಾವರಿ ಪಣ್ಣು ಫಲ ಕುಟ್ಟುವ ಇಂಜ ಕಾಲ ಅಂದು. ಆಚೆಂಗಿ ಕಾಲ ಒರೆ ಪೊಲೆ ಇಲ್ಲ. ಕಾಲ ಉರುಂಡಿಯಂಡು ಪೋನನೆಕ್ಕೆ ಉಳ್ಳ ಬೇಲು ಪಡು ಬುಡುವಕ್ಕೆ ಶುರು ಮಾಡಿಚಿ. ಕಾಡು ಬಾಣೆನ ತೋಟ ಮಾಡಿಚಿ, ಪಣ್ಣು ಫಲ ಕಾಂಗತಾಚಿ, ಆರೋಗ್ಯವೂ ಕಮ್ಮಿಯಾಚಿ. ಕಾಲ ಪೊನನೆಕ್ಕೆ ಕಾಲ ಕಟ್ಟುವ ಅಣ್ಣುವ ಪಳಂಜಲ್ಲು ಪೋಲೆ ಮನುಷ್ಯಂಡ ಬದುಕು ಬದಲಾಯಿ ಪೋಚಿ. ಅಂದು ಕಾಲತ್ತು ಕೈಚಣಿಂಜ ಕಕ್ಕಡ ನಮ್ಮಿಕ್ಕು ಇಂದು ನಂಗ ನಿಂಗ ಕೈಚಂಡುಳ ಕಕ್ಕಡ ನಮ್ಮಿಕ್ಕು ಹೆಚ್ಚುಕ್ಕೂ ವ್ಯತ್ಯಾಸ ಉಂಡು. ನಂಗಡ ಪೆರಿಯವು ಅರಿಯವು ಮಾಡನಂತ ಪ್ರತಿಯೋರು ನಮ್ಮೆ ನಾಳಕ್ಕೆ ಆಂಡದೇ ಆನ ನೇಮ ನಿರ್ಕು ಉಂಡು. ಆಯ ನಮ್ಮೆನ ನೇಮ ಕೊತ್ತಿತ್ತು ಭಕ್ತಿ ಭಾವತ್ತು ಕೈಪೈಂಜತ್ತು. ಆಚಿಂಗಿ ಇಂದು ಪಂಡಿತ ನಿರ್ಕು ನೇಮ ಪೋಲೆ ಆಯಂಡಿಲ್ಲ. ಕಾಲ ಬದಲಾನನೆ ಜನ ಬದಲಾಯಂಡು ಬಾತು. ನಂಗಡ ನಮ್ಮೆ ನಾಳು ಪದ್ಧತಿ ಸಂಸ್ಕೃತಿ ನೀತಿ ನೇಮ ಮರೆ ಆಯಂಡು ಬಾತು. ಇನ್ನನೆ ಕಾಲ ಪೋನನಕ್ಕೆ ನಂಗಡ ಸಂಸ್ಕೃತಿ ಆಚಾರ ವಿಚಾರ ನಡುಪು ತೊಡುಪು ನಂಗಡ ಕೈಬುಟ್ಟು ಪೋಪಲ್ಲಿಕ್ಕು ನಂಗ ಎತ್ತಿತ್ತು. ಇನ್ನನೆ ಆಪಕಾಗ ಈ ನಂಗಡ ಕಾವೇರಮ್ಮೆರ ಮಣ್ಣು ಎಕ್ಕೊಲು ಪಚ್ಚೆ ರಂಗಲು ಎಲಿಗೆಂಡು ಇರೊಂಡು ಕಾಲ ಕಾಲಕ್ಕೆ ಮಳೆ ಬೊಳೆ ಸರಿಯಾಯ್ತು ಆಂಡು ನಂಗಡ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿ ಉಳಿಯೊಂಡು ಕಕ್ಕಡ ತಿಂಗತ್ತು 18 ತರತ್ರ ಮದ್ದು ಕೂಟಿತ್ತು ಮದ್ದು ತೊಪ್ಪುರ ಬೀರ್ಯ ಎನ್ನನೆ ಗಮ ಕೂಟಿಯಂಡು ಇಪ್ಪೋ ಅದೇ ಪೋಲೆ ನಂಗಡ ಕಾವೇರಮ್ಮೆ ಇಗ್ಗುತಪ್ಪ ಗುರು ಕಾರುನಂಡ ಆರೋಡತ್ತು ಎಲ್ಲರೂ ನಂದಾಯಿ ಬಾವೊಂಡು ಅಂದು ಕಾಂಬ ಇಂಜ ಕಕ್ಕಡ ನಮ್ಮೆ ಇಂದು ಅದೇ ತರತ್ತು ಕಾಂಗೊಂಡು ಎನ್ನುವುದೇ ಈ ಎಳುತ್ತರ ಉದ್ದೇಶ ಅಂದು ಮಾತಂಡ ದೇಚಮ್ಮ ಅಚ್ಚಯ್ಯ ತಾಮನೆ ಪಾಲಂದಿರ ಬೊಳ್ಳುಮಾಡು ಇವು ಎಳ್ದಿತ್ತು.
0: ಇದೇ ಆಸೆ ಎಲ್ಲಡ
1: ಅಕ್ಕು
0: ಈಗ ಕರವಂಡ ಸೀಮಾ ಗಣಪತಿ ಎಳ್ದು ನಾವು ಹೇಳ್ತು ಕಕ್ಕಡ ಅಂದು ಇಂದು ತುರಂಜಿ ಪೊಯ್ಯೋ ಮಳೆ ಪರಂಜಿ ಪೋಪ ಚಾ

0: ಭೋಜತ್ರ ಪೊಳೆತೋಡು ಅಬ್ಬಿ ಪಚ್ಚರಂಗಡ ಕುಂದುಕಾಡು ಇದೆಲ್ಲ ಕಾಂಬಕ್ಕೆ ಕಟ್ಟು ಕಕ್ಕಡ ತಿಂಗತ್ಲು ನಂಗಡ ಕೊಡಗಲು ಗೀಜರ ಕೂತು ಕಪ್ಪೆರ ಕರಕರ ಸದ್ದು ಬೇಕೋಂಬುಲು ಉಯ್ಯ ಪಾಟು ಆಹಾ ಅದೆಂತ ಚಾಯಿ ನಂಗಡ ಕೊಡಗರ ಮಳೆಗಾಲ ಕಕ್ಕಡ ತಿಂಗ ಜುಲೈ 16ರಿಂಜಿ ಆಗಸ್ಟ್ 15ಗೆತ್ತನೆ ಪಂಡು ಕಾಲತ್ಲು ನಾಟಿ ಪಣಿ ಅಂಡ ಪಣಿ ಅಗೆ ಪೂಜೆ ಮಾಡಿತು ಅಗೆ ಪೆರಿಪೋ ಪಣಿರ ಕೂಟಕ್ಕೆ ಚೋದು ಚೋದಾನ ತೀನಿರ ಭೋಜ ಕಕ್ಕಡ ನಂಡು ಕರಿ ಒಟ್ಟಿ ಕೊಯ್ಲೆ ಮೀನು ಕರಿ ಒಟ್ಟಿ ಕಕ್ಕಡ ಕೋಳಿ ಕರಿ ನೂಪುಟ್ಟು ಬೇಂಬಳೆ ಕರಿ ಕುಮ್ಮು ಕರಿ ಚಕ್ಕೆ ಕುರು ಪಜ್ಜಿ ಒಂದ ದಂಡ ಕಕ್ಕಡ 18ಟಾಂಗ್ ಪೊಲಕ ನೇರ್ತೆ 18 ತರತ್ರ ಮದ್ದು ಕುಡಿತಿಪ್ಪ ಮದ್ದು ತೊಪ್ಪುನ ಕೊಜ್ಜ ಬಪ್ಪಂಚಿ ಅದಂಡ ರಸ ಎಡ್ತಿತ್ತು ಮದ್ದು ಪುಟ್ಟು ಮದ್ದು ಪಾಯಸ ಮಾಡಿತು ತಿಂಬಂಜತ್ತು ಇದೆಲ್ಲೈಕ ನೆಪ್ಪು ಮಾತ್ರ ಇಂತು ಕಾಲತ್ಲು ಬೇರು ನಡ್ಪದು ಬುಟ್ಟಂಡು ಬಂದನ್ನಕ್ಕೆ ನಂಗಡ ನಿಪ್ಪು ನಡ್ಪಕ್ಕೆ ಬೋಂಡಿಯಾನ ಸವಲತ್ತು ಕಾಂಗತೆ ಆಯಂಡು ಉಂಡಿಂದ ಅಪ್ಪ ಜೇಸಿ ಬಿಲು ತೋಡು ತೊಡ್ಪದು ಬೇಲಕ್ಕೆ ರಾಸಾಯನಿಕ ಗೊಬ್ಬರ ತಾರಾ ಮರ ಮದ್ದು ಪೊಯ್ಯವನ ಉಂಡು ಮೀನು ಞಂಡಿನ ಕಾಂಬಕ್ಕೆ ಕುಟ್ಟುವುದೇ ಕಷ್ಟ ಆಯ್ಪೋಯ್ತು ಕಪ್ಪೆರ ಸದ್ದಿಲ್ಲ ಬೇಲು ನಡ್ಪದು ಕಮ್ಮಿ ಆನನಗುಂಡು ನಾಡು ಕೋಳಿಕ್ಕೆ ಬೋಂಡಿಯಾನ ಮೇಚಿಕ್ಕು ತೊಂದರೆ ಆಪಾನ ಉಂಡು ಕಕ್ಕಡ ಕೋಳಿ ಕಾಂಬಕ್ಕೆ ಕುಟ್ಟುಲೆ ಇಕ್ಕ ಸಂಸಾರ ಚೆರಿಯದು ಆಯಂಡು ಪೋನನ್ನಕ್ಕೆ ಮದ್ದು ಪುಟ್ಟು ಮದ್ದು ಕೂಳು ತಿಂಬಕ್ಕೆ ಮನೇಲಿ ಜನ ಇಲ್ಲ ತಾನಗುಂಡು ಅದನ್ನ ಅಚ್ಚಕ್ಕೆಲ್ಲ ಕಷ್ಟಪಟ್ಟು ಮಾಡೋದು ಎನ್ನಂಗಂದು ಮುಂಡತೆ ಅಪ್ಪ ಇನ್ನನೆ ಆಯ್ತು ಪಂಡು ಕಾಲತ್ರ ಗೌಜಿರ ಕಕ್ಕಡ ಇಂದು ಕಾಂಗತೆ ಆಯ್ತು ನಂಗಡ ಮಕ್ಕಕ್ಕೆ ಪಂಡು ಕಾಲತ್ರ ನಡ್ಪುನ ಕಾಟಿ ಕೊಡ್ತಂಡು ಕೊಡಗರ ಸಂಸ್ಕೃತಿ ಪದ್ಧತಿನ ಉಳ್ತಿ ಬೀಳ್ತನಲ್ಲ ಅಂದು ಕಟ್ಟಿತು ಕರವಂಡ ಸೀಮಾ ಗಣಪತಿ
1: ಚಾಯಿ ಎಳ್ದಿತ್ತು ಈಗ ಸೋಮಯಂಡ ಕೌಶಲ್ಯ ಸತೀಶ್ ಹಿಂಗ ಏನೇ ಎಳ್ದಿತ್ತು ಅಂದು ನೋಟನ ಅಕ್ಕ ಗಾಳಿ ಮಳೆಯು ಬಾರಿ ಜೋರತೆ ಬಪ್ಪ ಇಂಜತ್ತು ಅವ್ವ ಮದ್ದು ಪುಟ್ಟಕ್ಕೆ ಸಾಕಲತ್ತು ಬೆಪ್ಪ ಇಂಜ ಜ್ಞಾನ ಇಕ್ಕಲು ಪಚ್ಚೆ ಕಟ್ಟಿತು ಉಂಡು ಕಡತ್ತು ಮಳೆರ ಜೋರು ಅಲ್ಲಿ ಇಲ್ಲಿ ಮರಬುದ್ದ ಸುದಿರ ಕೂಡ ದಾರೆಂಗಿ ಜಾರಿತು ಬುದ್ದಿತೋ ಕೊಟ್ಟು ಬುದ್ದತ್ತೋ ಮನೆ ಜಾರಿ ಪೋಚಿಂದೋ ತಕ್ಕು ಕಪ್ಪಂಜತ್ತು ನಾಡು ಕೋಳಿ ಮನೇಲಿ ಚಾಕನಗೊಂಡು ಪ್ಯಾಟೆರ ಬಾಯ್ಲರ್ ಕೋಳಿಗೂ ದಾರು ಪೋಪಂಜಿಲೆ ಬೇಲಲು ಕುಟ್ಟುವ ಕಕ್ಕಳೆಂಜೆಂಡು ಆಂಗು ಒಟ್ಟಿ ಮದ್ದು ಕೋಳು ಪಾಯಸ ಬಾರಿ ಗಮ್ಮತ್ತಿಂಜತ್ತು ಇಂದು ಪಾಯಸ ಮಾಡ್ನಕ್ಕ ಶುಗರೊಂದು ಬಿಪಿಂದು ಸುಮಾರು ಜನ ತಿಂಬುಲೆ ಕಕ್ಕಡತ್ರ ಊಟತ್ರ ಭೋಜವೇ ಚಾಯಿ ಬೇಲರ ಯಾಕ ಪಳಿರ ಮದ್ಯ ಮೇಲು ಮನಸ್ಸರ ಆರೋಗ್ಯ ಕಾಯ್ತು ಎಲ್ಲ ಉಷ್ಣವುಳ್ಳ ತೀನಿ ತಿಂಬದು ಒಂದು ವೈಜ್ಞಾನಿಕ ಕಾರಣ ಅಂದು ಕೂಡ ಅಣ್ಣೊಲೊಂದು ಸೋಮಯಂಡ ಕೌಶಲ್ಯ ಸತೀಶ ಹೆಂಗ ಅಣ್ಣಿತ್ತು
0: ಅಮ್ಮಂಡ ಅನುಪಮ ತಿಮ್ಮಯ್ಯ ಕಾವೇರಿ ಕಾಲೇಜ್ ಉಪನ್ಯಾಸಕಿ ವಿರಾಜಪೇಟೆ ತಾಮನೆ ಚೋಳಪಂಡ ಇಂಗಳದಿನ ಅಳ್ತು ಅಂದು ನಂಗ ಕಳಚದು ಮಣ್ಣಲು ಬುದ್ದದು ತೋಡಲು ಮೀನು ಪುಡ್ಚದು ಕಾಡು ಮಾಂಗೆ ಪೊರ್ಕದು ಬೇಲಲು ಕೆತ್ತಕ್ಕೆ ಬುದ್ದಿತು ಎದ್ದದು ಅಪ್ಪಂಗ ಬೇಲಕ್ಕೆ ಉಪ್ಪಕ್ಕ ಐಂಗಡ ಕೂಡ ಏಕತಾಮಕ ಪೋನದಾಡು ನಾಟಿ ಬೇಲು ಓಟು ಅಗೇ ಎಡ್ತದು ನೀರು ಪಾಂಬು ಕಪ್ಪೆ ನಂಡು ಕಾಲು ಕಡುಪುಚುಟ್ಟಿತೋ ಪಿತ್ಯಾಂದು ಪೋಪಕ ಕಾಲಕ್ಕೆ ಪ್ಲಾಸ್ಟಿಕ್ ಕಟ್ಟೆಂಡು ಬೇಲುಳಿಯೋ ಅಮ್ಮ ಮಾಡ್ನ ತರಾವರಿ ತೀನಿ ಗುಡ್ಡತ್ಲು ಪುಳ್ಳಿಲು ಕಾಚಿನ ಬಿಸಿ ಬಿಸಿ ನೀರ್ಲು ಕುಳಿಪ್ಪ ಭೋಜವೇ ಚಾಯ್ ಮಳೆಗಾಲತ್ಲು ಕಟ್ಟುವ ನಂಡು ಮೀನು ಪುಡಿಪೋ ಪಟ್ಟಿಲು ಜಾರಿತು ಬುದ್ಧನೆಲ್ಲ ಜ್ಞಾನ ಮಾಡೋಕ ಇಕ್ಕ ಖುಷಿ ಆಪ ಇಂದು ಅದು ನಂಗಡ ಮಕ್ಕಕ್ಕೆ ಕೇಪಕ್ಕೆ ಮಾತ್ರ ಕೂಲೆ ಪುಟ್ಟಕ್ಕೆ ಪೈನೇ ಇಟ್ಟಿತ್ತು ಕೊಡ್ಪಿಂಜತ್ತು ಅಕ್ಕ ನಂಗೆಲ್ಲ ಕೂಡಿಯಂಡು ಖುಷಿಲು ತಿಂಬಂಜತ್ತು ಜೂನ್ಲು ಮಳೆ ಪುಡಿಪಾಕ ಬೇಲು ಉಪ್ಪಕ್ಕೆ ಪೊಲಕ ನೇರತೆ 6:30 ಗಂಟೆಗೆ ಎತ್ತಳ ಬೇಲಕ್ಕೆ ಆಟೆ ಪೋಪಿಂಜತ್ತು ಅಲ್ಲಿಂಜಿ ಒಟ್ಟಿ ತರಕಾರಿ ಕರಿ ಹೆಚ್ಚು ಕರಿ ಬೆಂಬಳೆ ಕರಿ ಇನ್ನನೆ ಬೋರೆ ಬೋರೆ ಕರಿ ಕರ್ತ ಕಾಫಿ ಪಾಲು ಕಾಫಿ ಜೊತೆಗೆ ಎತ್ತಕ್ಕೆ ಪಿಲ್ಲು ಕತ್ತಿನ ಬೇಲಕ್ಕೆ ಕೊಂಡ ಪೋಯ್ತು ಕೊಡ್ಪಿಂಜತ್ತು ಅನ್ನನೆ ತಿನ್ನೀರ ಬಗ್ಗೆ ಹೇಳ್ದಿತ್ತು ಮದ್ದು ನೀರು ಮದ್ದು ಪುಟ್ಟು ಒಟ್ಟಿ ಕಡಂಬುಟ್ಟು ನೂಪುಟ್ಟು ಹೆಚ್ಚು ಕರಿ ಚಕ್ಕೆ ಕೂರು ಪಜ್ಜಿ ಬೆಂಬಳೆ ಕೇಂಬು ತೆರ್ಮೆ ತುಪ್ಪು ಕೋಲೆ ಪುಟ್ಟು ಚಕ್ಕೆ ಮಣ್ಣು ಮೇಕಿನ ಚಕ್ಕೆ ಕುರುನ ಅಟ್ಟತ್ಲು ಬೆಪ್ಪಂಜತ್ತು ಕಾಡು ಮಾಂಗೆ ಮರ ಕೇಂಬು ಕೇಂಬು ಕರಿ ಕಾಡು ಬೋಟೆ ಮೋರು ಪಣ್ಣು ಕುಮ್ಮೆ ಪಣ್ಣು ನೇರ ಪಣ್ಣು ಉಪ್ಪುಲಿ ಪಣ್ಣು ಎಲಂದೆ ಪಣ್ಣು ಕರ್ಮಂಜಿ ಪಣ್ಣು ಇನ್ನನೆ ಫಲ ತರತ್ರ ಪಣ್ಣು ತೊಪ್ಪು ಬೇರು ಇದನ್ನೆಲ್ಲ ತಿಂಬಂತು ಇದನ್ನುಂಡು ಮಳೆಗಾಲ ಆನಂಗ ತಡಿಕು ಉಷ್ಣಾಂಶ ಇಕ್ಕೊಂಡು ಇದನ್ನೆಲ್ಲ ತಿಂಬಂಜತ್ತು ಅಕ್ಕೆಲ್ಲ ಪನಿ ರೋಗ ರೋಜಿನ ಕಮ್ಮಿ ಇಂಜತ್ತು ಹಾಸ್ಪಿಟಲಕ್ಕೆ ಪೋಪ ಇಂಜಲೆ ನಲ್ಲ ಆರೋಗ್ಯ ಕಾತೋ ಇಂಜತ್ತು ಮದ್ದು ತೊಪ್ಪುಲು 18 ತರತ್ರ ಮದ್ದು ಇಪ್ಪ ಆನ ಮದ್ದು ಪಾಯಸ ಪುಟ್ಟು ಮಾಡಿತು ತಿಂಬಂಜತ್ತು ಇದನ್ನೆಲ್ಲ ತಿಂಬಕ್ಕೆ ಕಾತಣ್ಣಿ ಇಪ್ಪಂಜತ್ತು ಪೊಲಕ ನೇರತೆ ಎದ್ದಿತ್ತು ಅಕ್ಕ ತಂಗೆಯ ಅಣ್ಣ ತಮ್ಮನಂಗ ಕೂಡೆ ಕಾಡು ಮಾಂಗೆ ಪೊರ್ಕೋ ಕುಮ್ಮು ತೋಡೋಕ್ಕೆ ಪೋಪಂಜತ್ತು ಇಂದು ಅದೆಲ್ಲ ಮಾಯಾಚಿ ನಂಗಡ ಮಕ್ಕಕ್ಕೆ ಬೇಲು ಪಣಿ ನಾಟಿ ಅಗೆ ಕೋರಿಕೊಡೆ ಕೊಯ್ ಕತ್ತಿ ಎತ್ತಲು ಉಪ್ಪೋ ಪೆರಿಪೋ ಚಾಣಗೊಬ್ಬರ ಕಾಡು ಮಾಂಗೆ ಪೊರ್ಕೋ ಇದೊಂದು ಗೊತ್ತಲ್ಲ ಬೇಲು ಬಾಣೆ ನೇಂಗಿ ನೊಗ

0: ಅನ್ನೋಕ ಎಂತಂದೇ ಗೊತ್ತಲೆ. ಇಕ್ಕ ಟ್ರ್ಯಾಕ್ಟರ್ ಟಿಲ್ಲರ್ ಬಾತ್, ದುಡ್ಡು ಕೊಡ್ತ ತಿಂಗಿ ಕೂಟ ಆಳ ಬಾತ್, ಸೋಲಾರ್ ಬೇಲಿ ಇಟ್ಟಿತ್ತು, ಪ್ಲಾಸ್ಟಿಕ್ ರೈನ್ ಕೋಟ್ ಇಟ್ಟಿತ್ತು ಕೆಲಸ. ಆಸೆ ಪ್ರೀತಿ ಒತ್ತೊರ್ಮೆ ಕಮ್ಮಿ ಆಚಿ. ಅಕ್ಕ ಕಕ್ಕಡದಲ್ಲಿ ಕೊಟ್ಟೋದೆಲ್ಲ ಇಕ್ಕ ಮಾರ್ಕೆಟ್ಲಿ ದುಡ್ಡು ಕೊಡ್ತಿತ್ತು ಅಡ್ಕೊಂಡು. ಇಂದೆಲ್ಲ ಮಕ್ಕ ರಜ ಕಟ್ಟನಕ್ಕೆ ಮೊಬೈಲ್ ಟಿವಿಯಿಂದ ಇಪ್ಪ, ಪೊರ್ಮೆ ಸಹ ಕಳಿಪಕ್ಕೆ ಪೋಪ್ಲೆ. ನಲ್ಲ ತೀನಿ ತಿಂಬ್ಲೆ, ಜಂಕ್ ಫುಡ್ ತಿಂದಿತ್ತು ತಡಿಪಾಳಿ ಮಾಡ್ಯವ. ಆ ದಿನತ್ರ ನಮ್ಮೆಯೂ ಆಚಿ ಮಕ್ಕಕ್ಕೆ ಒಂದೂ ಗೊತ್ತಿಪ್ಲೆ. ನಂಗಡ ಪದ್ಧತಿ ಪರಂಪರೆ ಆಚಾರ ವಿಚಾರ ಸಂಸ್ಕೃತಿ ನಮ್ಮೆ ನಾಳನ್ನ ಎಂದು ಬಿಡೋಕಾಗ. ನಂಗ ನಂಗಡ ಮಕ್ಕಕ್ಕೆ ಅದನ್ನೆಲ್ಲ ಎಣ್ಣಿ ಕೊಡ್ಕೊಂಡು ಅದನ್ನ ಉಳ್ತಿಯಂಡು ಪೋಕೊಂಡು. ಅದೇ ಪೋಲೆ ನಂಗಡ ಕಾವೇರಮ್ಮೆ ಇಗ್ಗುತ್ತಪ್ಪ ಗುರುಕಳಂಡ ಆರೋಡತ್ಲು ಎಲ್ಲಾರು ನಂದಾಯಿ ಬಾವೊಂಡು ಕಕ್ಕಡ ನಮ್ಮೆ ಅಂದು ಎನ್ನನೆ ಮಾಡು ಎಂಜತೋ ಅನ್ನನೆ ಇಂದು ಮಾಡೋಣ ಅಳ್ದಿತ್ತು ಅಮ್ಮಂಡ ಅನುಪಮ ತಿಮ್ಮಯ್ಯ.
1: ಇಚ್ಚಕ್ ನೇರ ನಿಂಗ ಕಂಡನಿಕೆ ಕಕ್ಕಡ ಅಂದು ಇಂದು ಎನ್ನುವ ವಿಚಾರದ್ದು ನಿಂಗಡ ಅಳ್ತನ ಕೇಟಿರಲ್ಲ. ಅಳ್ತನ ಐಚೆಂಗಕ್ಕೂ ಈ ಕಾರ್ಯಕ್ರಮ ಕೇಟನುಳ ನಿಂಗಕ್ಕೆಲ್ಲರ್ಕೂ ಧನ್ಯವಾದ. ಇಲ್ಲಿಕ್ಕೆ ಇಂದತ್ರ ಕೊಡವ ಸಿರಿ ಕಾರ್ಯಕ್ರಮ ತಂದತ್ತು. ನಮಸ್ಕಾರ.

ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮಡಿಕೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಆಲಿಸಬಹುದು. ಇದೊಂದು ನಿಧನ ಸುದ್ದಿ. ಚೆಂಬೆಬಿಳ್ಳೂರು ಗ್ರಾಮತ್ರ ಮಂಡೆಪಂಡ ಪೌತಿ ನಂಜಪ್ಪ ಎಂಡ ಮೋಮೋ ಮಿಥುನ್ ಸೋಮಯ್ಯ ಎಂಗ ಇಂದು ಪೊಲಾಕ ಬೆಂಗಳೂರಲ್ಲಿ ಮರಣಪಟ್ಟಿತ್ತು. ನಾಪತ್ತೊಂದು ಬೈತರ ಮಂಡೆಪಂಡ ಮಿಥುನ್ ಸೋಮಯ್ಯ ಎಂಡ ದಪನ ಕಾರ್ಯ ಇಂದು 24 ಗಂಟೆಗೆ ಬೆಂಗಳೂರು ಕೂಡ್ಲು ಗೇಟ್ಲುಳ್ಳ ಕ್ರಿಮಿಟೋರಿಯಂಲು ನಡಪ. ನಿಧನ ಸುದ್ದಿ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಈ ಸಂಜೆ 5 ಗಂಟೆಗೆ ಯುವವಾಣಿ ಯುವ ಲಹರಿ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಪುಸ್ತಕದಲ್ಲಿನ ಆಯ್ದ ನೀತಿಕತೆಗಳಲ್ಲಿ ಯುವ ಸಮೂಹಕ್ಕೆ ಕಿವಿಮಾತು ಹೇಳುವ ಕಥೆಗಳು. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಗಮನಿಸಿ, ಈ ಸಂಜೆ 5 ಗಂಟೆಗೆ. ಪುಟಾಣಿಗಳೇ, ಗಮನಿಸಿ, ಈ ಬೆಳಿಗ್ಗೆ 10 ಗಂಟೆಗೆ ಚಿಣ್ಣರ ಲೋಕ ಮಕ್ಕಳ ಕತೆ ಕವನ ಹಾಡು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ನೀವು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0827227285558. ಪುಟಾಣಿಗಳೇ, ಗಮನಿಸಿ, ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 0827227285558. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:36:11. ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ, ಧೂಳಿಪಟ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಭಟ್. ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ಅರುಣ್ ಶೆಟ್ಟಿ.

0: వద్దు. ಹೊಸಕಾರ್ಗೆ ಎಲ್ಲೂ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ. ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
1: ನಿಂತ್ಕೋಬೇಕು.
2: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
1: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
0: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
0: ಕೂಲ್ ಆಗಿರಿ.
3: ಹತ್ತು ಲಕ್ಷ ಲಾಟ್ರಿ ನನ್ಗೆ
4: ಸಿಕ್ಕಿಬಿದ್ರು.
5: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಇನ್ನು ಮುಂದೆ ಕೇಳೋಣ ಕೆಜೆ ಯೇಸುದಾಸ್ ಅವರು ಹಾಡಿರುವ ಕಾಶಿ ಚಿತ್ರದ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು, ಸಂಗೀತ ಕೋಟಿ

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವ

ವಸತಿ ಶಾಲೆಗಳು ಅಂದರೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾಗಾಂಧಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ, ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ವಿಷಯವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 13ರೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುವುದು. ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ ಶಿಕ್ಷಕರು, ಡಿಪ್ಲೊಮಾ ಮತ್ತು ಪದವೀಧರ ಚಿತ್ರಕಲಾ ಶಿಕ್ಷಕರು ಸೇರಿ ಒಟ್ಟು 1074 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಇವುಗಳಲ್ಲಿ ಉಳಿಕೆ ಮೂಲ ವೃಂದದ 767 ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 320 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಆಯಾ ವಿಭಾಗವಾರು ವಿಷಯಗಳಲ್ಲಿ ಪದವಿಯನ್ನು ಐಚ್ಛಿಕವಾಗಿ ಅಧ್ಯಯನ ಮಾಡಿರಬೇಕು. ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಭಾಗವಾರು ವಿಷಯಗಳನ್ನು ಪದವಿಯಲ್ಲಿ ಐಚ್ಛಿಕವಾಗಿ ಅಧ್ಯಯನ ಮಾಡಿ ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ಗಣಿತ ಶಿಕ್ಷಕರ ಹುದ್ದೆಗೆ ಪದವಿಯಲ್ಲಿ ಗಣಿತ ಅಥವಾ ಭೌತಶಾಸ್ತ್ರ ಐಚ್ಛಿಕ ಅಧ್ಯಯನ ಹಾಗೂ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಪದವಿ. ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಿಷಯಗಳಲ್ಲಿ ಪದವಿ ಪಡೆದು ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ದೈಹಿಕ ಶಿಕ್ಷಕರ ಹುದ್ದೆಗೆ ಪದವಿ ಜೊತೆಗೆ ಬಿಪಿಎಡ್ ಅಥವಾ ಚಿತ್ರಕಲಾ ಶಿಕ್ಷಕರ ಹುದ್ದೆಗಳಿಗೆ ಲಲಿತಕಲೆ, ದೃಶ್ಯಕಲೆಯಲ್ಲಿ ಡಿಪ್ಲೊಮಾ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಪರೀಕ್ಷೆ 2 ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿಟಿಇಟಿ ಇಲ್ಲಿ ಅರ್ಹತೆ ಹೊಂದಿರಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ, ಪ್ರವರ್ಗ 2A, 2B, 3A ಮತ್ತು 3B ವರ್ಗದ ಅಭ್ಯರ್ಥಿಗಳಿಗೆ 48 ವರ್ಷ, SC/ST ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 50 ವರ್ಷ. ಸಾಮಾನ್ಯ ಮತ್ತು ಒಬಿಸಿ ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ, SC/ST ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ, ವಿಶೇಷಚೇತನರಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಆಗಸ್ಟ್ 13 ಕೊನೆಯ ದಿನ. ಸಹಾಯವಾಣಿ ಸಂಖ್ಯೆ 0802346046 60, ವೆಬ್ಸೈಟ್ ವಿಳಾಸ ctonline.karnataka.gov.in.

ದಿಲ್ಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ನರ್ಸಿಂಗ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ರಾಷ್ಟೀಯ ಮಟ್ಟದಲ್ಲಿ ಸಾಮಾನ್ಯ ಅರ್ಹತಾ ಪರೀಕ್ಷೆಯನ್ನು ನಡೆಸುತ್ತಿದೆ. ಯಾವುದೇ ರಾಜ್ಯದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 13 ಕೊನೆಯ ದಿನ. ಮೊದಲ ಹಂತದ ಪರೀಕ್ಷೆಯು ಸೆಪ್ಟೆಂಬರ್ 12 ಮತ್ತು ಮುಖ್ಯ ಪರೀಕ್ಷೆಯು ಸೆಪ್ಟೆಂಬರ್ 30 ನಡೆಯಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈ ಪರೀಕ್ಷೆಯ ಮೂಲಕ 2218 ಹುದ್ದೆಗಳನ್ನು ನೇಮಕಾತಿ ಮಾಡಲಾಗುವುದೆಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ನರ್ಸಿಂಗ್ನಲ್ಲಿ ಬಿಎಸ್ಸಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು. ಅಭ್ಯರ್ಥಿಗಳು ಭಾರತೀಯ ಅಥವಾ ರಾಜ್ಯದ ನರ್ಸಿಂಗ್ ಕೌನ್ಸಿಲ್ನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದಲೇ ನಿಗದಿತ ವಿದ್ಯಾರ್ಹತೆ ಪಡೆದಿರಬೇಕು. ಹಾಗೆಯೇ ಬಿಎಸ್ಸಿ ಪೋಸ್ಟ್ ಬೇಸಿಕ್ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಹತೆ ಇರುವವರು ಅರ್ಜಿ ಸಲ್ಲಿಸಲು ಅರ್ಹರು. ಇದರೊಂದಿಗೆ ಅಭ್ಯರ್ಥಿಗಳು ನರ್ಸ್ ಅಥವಾ ಮಿಡ್ವೈಫ್ ಆಗಿ ನರ್ಸಿಂಗ್ ಕೌನ್ಸಿಲ್ನಲ್ಲಿ ಹೆಸರು ನೋಂದಾಯಿಸಿಕೊಂಡಿರಬೇಕು. ಜೊತೆಗೆ ಜನರಲ್ ನರ್ಸಿಂಗ್ ಮಿಡ್ವೈಫರಿ ಡಿಪ್ಲೊಮಾ ಪೂರ್ಣಗೊಳಿಸಿದ್ದು ನರ್ಸ್ ಮತ್ತು ಮಿಡ್ವೈಫ್ ಆಗಿ ಕೆಲಸ ನೋಂದಣಿ ಮಾಡಿಕೊಂಡಿರುವ 2 ವರ್ಷಗಳ ಸೇವಾ ಅನುಭವ ಇರುವವರು ಕೂಡ ಈ ಪರೀಕ್ಷೆ ಬರೆಯಲು ಅರ್ಹರಾಗಿರುತ್ತಾರೆ. ಆದರೆ ಅಂತಹ ಅಭ್ಯರ್ಥಿಗಳು ಕನಿಷ್ಠ 50 ಹಾಸಿಗೆಗಳನ್ನು ಹೊಂದಿರುವ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿರಬೇಕು. 18 ರಿಂದ 30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಎಸ್ಸಿ ಎಸ್ಟಿ ಆರ್ಥಿಕ ದುರ್ಬಲ ವರ್ಗದವರಿಗೆ ಅರ್ಜಿ ಶುಲ್ಕ 2400 ರೂಪಾಯಿ, ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗದವರಿಗೆ ಅರ್ಜಿ ಶುಲ್ಕ 3000 ರೂಪಾಯಿ, ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 1800117898. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.aimsexams.ac.in ಅನ್ನು ನೋಡಬಹುದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 2314 ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20 ಅವಕಾಶ ನೀಡಲಾಗಿದೆ. ಲಿಖಿತ ಪರೀಕ್ಷೆಯು ಸೆಪ್ಟೆಂಬರ್ 20 ನಡೆಯುವ ಸಾಧ್ಯತೆ ಇದೆ. ದ್ವಿತೀಯ ಪಿಯುಸಿ ಅಥವಾ

ಸಮಾನ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ 33 ವರ್ಷ, ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಗರಿಷ್ಠ ವಯೋಮಿತಿ 35 ವರ್ಷ. ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-234-04-0460 ಅಥವಾ CET online.karnataka.gov.in ಅನ್ನು ನೋಡಬಹುದು.

ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಐಬಿಪಿಎಸ್ ಕ್ಲರಿಕಲ್ ಕೇಡರ್ ಹುದ್ದೆಗಳ ನೇಮಕಾತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸುತ್ತಿದ್ದು, ಇದಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಈ ಬಾರಿ ದೇಶದ 11 ಬ್ಯಾಂಕ್ಗಳು ಭಾಗವಹಿಸಲಿವೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆಗಸ್ಟ್ 21 ಕೊನೆಯ ದಿನ. ಈ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಪೂರ್ವಭಾವಿ ಪರೀಕ್ಷೆ, ಡಿಸೆಂಬರ್ನಲ್ಲಿ ಮುಖ್ಯ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಪ್ರಾದೇಶಿಕ ಭಾಷೆಗಳಲ್ಲೂ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದ್ದು, ಕರ್ನಾಟಕದವರಿಗೆ ಕನ್ನಡ ಮತ್ತು ಕೊಂಕಣಿ ಭಾಷೆಯಲ್ಲೂ ಪರೀಕ್ಷೆ ಬರೆಯಬಹುದು. ಸುಮಾರು 11,403 ಹುದ್ದೆಗಳ ನೇಮಕಾತಿಗಾಗಿ ಈ ಪರೀಕ್ಷೆ ನಡೆಯುತ್ತಿದ್ದು, ಕರ್ನಾಟಕದಲ್ಲಿ 1,414 ಹುದ್ದೆಗಳನ್ನು ಭರ್ತಿ ಮಾಡುವ ಸಾಧ್ಯತೆ ಇದೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಈ ಪರೀಕ್ಷೆ ಬರೆಯಬಹುದು. ಅಭ್ಯರ್ಥಿಯು ಕಂಪ್ಯೂಟರ್ ಜ್ಞಾನ ಹೊಂದಿರುವುದು ಕಡ್ಡಾಯ. ಕಂಪ್ಯೂಟರ್ ಕಲಿಕೆಯ ಬಗ್ಗೆ ದೃಢೀಕರಣ ಪತ್ರ ಕೂಡ ಸಲ್ಲಿಸಬೇಕಾಗುತ್ತದೆ. ರಾಜ್ಯದ ಅಧಿಕೃತ ಭಾಷೆಯಲ್ಲಿ ಮಾತನಾಡುವ ಬರೆಯುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಆಯಾ ರಾಜ್ಯದ ಭಾಷೆ ಗೊತ್ತಿರುವವರಿಗೆ ಆದ್ಯತೆ ನೀಡಲಾಗುವುದು. 20-28 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ನಿಯಮಾನುಸಾರ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಜಿಎಸ್ಟಿ ಸೇರಿ ಎಸ್ಸಿ ಎಸ್ಟಿ ವಿಶೇಷಚೇತನ ಮಾಜಿ ಸೈನಿಕ ಅಭ್ಯರ್ಥಿಗಳು 175 ರೂಪಾಯಿ, ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು 850 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಳಗಾವಿ, ಬೆಂಗಳೂರು, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 21. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.ibps.in. ಕರ್ನಾಟಕ ಲೋಕಸೇವಾ ಆಯೋಗವು 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 319 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ 297 ಹುದ್ದೆಗಳು ಉಳಿಕೆ ಮೂಲ ವೃಂದಕ್ಕೂ, ಉಳಿದ 22 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದಕ್ಕೂ ಸೇರಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆಗಸ್ಟ್ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅಂತಿಮ ವರ್ಷದ ಪದವಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಕೂಡ ಪೂರ್ವಭಾವಿ ಪರೀಕ್ಷೆ ಬರೆಯಲು ಅರ್ಹರು. ಮುಖ್ಯ ಪರೀಕ್ಷೆಯ ಸಮಯಕ್ಕೆ ಪದವಿ ತೆರಿಗಡೆಯಾದ ದಾಖಲಾತಿಯನ್ನು ಒದಗಿಸಬೇಕಾಗುತ್ತದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 21 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ. ಮಾಜಿ ಸೈನಿಕರು ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0803050459 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ kpsc.kar.nic.in.

0: ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳ ಈಗಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಪುಟಾಣಿಗಳೇ, ಇಂದು ಬೆಳಿಗ್ಗೆ 10 ಗಂಟೆಗೆ ಚಿನ್ನರ ಲೋಕ, ಮಕ್ಕಳ ಕಥೆ, ಕವನ, ಹಾಡು ಇವುಗಳನ್ನು ಕುರಿತಂತಹ ನೇರ ಫೋನಿನ ಕಾರ್ಯಕ್ರಮ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 228558, ಎಸ್ಟಡಿ ಕೋಡ್ 08272. ಮತ್ತೆ ತಡ ಫೋನ್ ಮಾಡ್ತಿರಲ್ಲ, ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 228558, ಎಸ್ಟಡಿ ಕೋಡ್ 08272.

0: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ.
1: ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ.
2: ಕೇಳಿ ಕಾರ್ಯಕ್ರಮ ಚಿನ್ನರ ಲೋಕ.
3: ಎಲ್ಲ ಪುಟಾಣಿಗಳಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಕಿತಡ ಲೈನ್ ಸಿಗ್ತಾ ಇಲ್ವಾ? ಏನು ಬೇಜಾರು ಮಾಡ್ಕೊಳ್ಬೇಡಿ, ನೀವು ಪ್ರಯತ್ನ ಪಡ್ತಾ ಇರಿ. ಈ ಶಿಶುಗೀತೆಗಳನ್ನು ಕೇಳ್ತಾ ಕೇಳ್ತಾ ನೀವು ನಮಗೆ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ 2285558, ಎಸ್ ಟಿ ಡಿ ಕೋಡ್ 0827272.

0: ಮಾತಾಡ್ತಿರೋದು?
1: ವೈಷ್ಣವಿ.
0: ವೈಷ್ಣವಿ? ಎಲ್ಲಿಂದ ವೈಷ್ಣವಿ?
1: ಮಡಿಕೇರಿ.
0: ಮಡಿಕೇರಿಯಿಂದ ವೈಷ್ಣವಿ. ಎಷ್ಟನೇ ಕ್ಲಾಸ್ ನೀನು? ಫಸ್ಟ್ ಸ್ಟ್ಯಾಂಡರ್ಡ್. ಶೀತ ಆಗಿದೆಯಾ ಪುಟ್ಟ ನಿನಗೆ? ಹೌದಾ? ಶೀತ ಆಗಕ್ಕೆ ಏನ್ ತಿಂದೆ? ಮಳೆಲ್ ನೆಂದಿಯಾ?
1: ಇಲ್ಲ.
0: ಮತ್ತೆ ಹೇಗೆ ಶೀತ ಬಂತು? ಗೊತ್ತಿಲ್ಲ ಅಲ್ಲ. ನಾವು ಕುಡಿಯೋ ನೀರಿಂದ ಶೀತ ಬರ್ಬೋದು, ಮಳೆಯಲ್ಲಿ ನೆನೆಯೋದ್ರಿಂದ ಇರ್ಬೋದು, ಅಥವಾ ಬೆಚ್ಚಗೆ ಸ್ವೆಟರ್ ಕ್ಯಾಪ್ ಹಾಕದೆ ಓಡಾಡೋದಕ್ಕೆ ಇರ್ಬೋದು ಅಲ್ವಾ? ಬಿಸಿ ನೀರು ಕುಡಿಯಲ್ವಾ ನೀನು? ಹಾ, ಮಳೆಗಾಲದಲ್ಲಿ ಕಾಯಿಸಿ ಆರಿಸಿದ ನೀರನ್ನೇ ಕುಡಿಬೇಕು ಅಲ್ವಾ? ಎಣ್ಣೆ ತಿಂಡಿಗಳನ್ನ ಪದಾರ್ಥಗಳನ್ನ ಜಾಸ್ತಿ ತಿನ್ನಬಾರ್ದು ಅಲ್ವಾ? ಅಮ್ಮ ಏನ್ ಔಷಧಿ ಕೊಟ್ಟಿದಾರೆ ಅದಕ್ಕೆ? ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರ? ಡಾಕ್ಟರ್ ಏನು ಇಂಜೆಕ್ಷನ್ ಕೊಟ್ರ, ಮಾತ್ರೆ ಕೊಟ್ರ?
1: ಮಾತ್ರೆ.

0: ಮಳೆಗಾಲದಲ್ಲಿ ಕಾಯಿಸಿ ಆರಿಸಿದ ನೀರನ್ನೇ ಕುಡಿಬೇಕು ಅಲ್ವಾ? ಎಣ್ಣೆ ತಿಂಡಿಗಳನ್ನು, ಪದಾರ್ಥಗಳನ್ನು ಜಾಸ್ತಿ ತಿನ್ನಬಾರ್ದು ಅಲ್ವಾ? ಅಮ್ಮ ಏನು ಔಷಧಿ ಕೊಟ್ಟಿದ್ದಾರೆ ಅದಕ್ಕೆ? ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರ?
1: ಹೌದು.
0: ಡಾಕ್ಟ್ರ್ ಏನು ಇಂಜೆಕ್ಷನ್ ಕೊಟ್ರ ಮಾತ್ರೆ ಕೊಟ್ರ?
1: ಮಾತ್ರೆ.
0: ಖುಷಿ ಆಯ್ತಲ್ಲ ಇಂಜೆಕ್ಷನ್ ತಪ್ಪಿತು ಅಂತ.
1: ಹೌದು.
0: ನಿನಗೆ ಇಂಜೆಕ್ಷನ್ ಇಷ್ಟ ಇಲ್ವಾ?
1: ಇಲ್ಲ.
0: ಹಾಗಾದರೆ ಆದಷ್ಟು ನೀನು ಅಮ್ಮ ಹೇಳ್ದಂಗೆ ಕೇಳಿದರೆ ಕಾಯಿಲೆ ಬರೋದನ್ನು ತಡೆಗಟ್ಬೋದು ಅಲ್ಲ? ಏನನ್ನ ಹೇಳ್ತೀಯ ಇವತ್ತು?
1: ಹಾಡು.
0: ಹಾಡು ಹೇಳ್ತೀಯ ಪುಟ್ಟ, ಹೇಳಮ್ಮ.
1: ಬನ್ನಿ ಬನ್ನಿ ಬನ್ನಿ ಸರಿಗಮಪದರಕ್ಕೆ ತಿಮ್ಮರ

ಬಂದಿದೆ.

0: ವೆರಿ ಗುಡ್ ನೋಡು, ನಾವೆಲ್ಲ ನಿನ್ನ ಚಿಣ್ಣರ ಬಣ್ಣದ ಲೋಕಕ್ಕೆ ಬಂದಿಟ್ವಿ. ಬಣ್ಣ ಬಣ್ಣದ ಹಾಡುಗಳು, ಬಣ್ಣ ಬಣ್ಣದ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಚೆನ್ನಾಗಿ ಹಾಡಿದೆ. ಯಾರು ಹೇಳ್ಕೊಟ್ರು? ಮ್ಯಾಮ್ ಹೇಳ್ಕೊಟ್ರ? ಯಾವ್ದಕ್ಕೆ ನೀನು ಇದು ಕಲ್ತಿದ್ದು? ಶಾಲೆಯಲ್ಲಿ ಹೇಳ್ಕೊಟ್ರ ಅಥವಾ ಯಾವ್ದಾದ್ರು ಕಾಂಪಿಟೇಷನ್ಗೆ ಹೋಗಕ್ಕೆ ಕಲ್ತಿದ್ದ ಪುಟ್ಟ? ಸಂಗೀತಕ್ಕೆ ಹೋಗ್ತೀಯ ನೀನು ಪುಟ್ಟ? ಸರಿ, ಚೆನ್ನಾಗಿ ಸಂಗೀತವನ್ನ ಅಭ್ಯಾಸ ಮಾಡು. ಹೀಗೆ ಕರೆ ಮಾಡ್ತಾ ಇರು, ಹಾಡನ್ನ ಹೇಳ್ತಾ ಇರು. ನಮಸ್ಕಾರ.
1: Thanks.

Hello? Hello? Oh. ಕರೆಯಲ್ಲಿ ಕಡಿತ ಉಂಟಾಗಿದೆ. ಪಾಪ ಯಾವ ಪುಟಾಣಿ ಕರೆ ಮಾಡಿದರೋ ಗೊತ್ತಿಲ್ಲ. ಪ್ರಯತ್ನ ಪಡ್ತಾ ಇರಲಿ ಅಂತ ಹೇಳ್ತಾ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಮಕ್ಕಳೇ, ಪ್ರಯತ್ನ ಬಿಡಬೇಡಿ.

0: ಹಲೋ, ಯಾರು ಮಾತಾಡ್ತಿರೋದು? ಎಂತ ಹೆಸರು?
1: ಗಣಿಕಾ.
0: ಗಣಿಕಾ? ಎಲ್ಲಿಂದ ಗಣಿಕಾ?
1: ಕೇರಿ.
0: ಹುದುಕೇರಿ?
1: ಮಡಿಕೇರಿ.

0: ಮಡಿಕೇರಿ. ಗಣಿಕ ಎಷ್ಟನೇ ಕ್ಲಾಸು?
1: ಸೆಕೆಂಡ್.
0: ಸೆಕೆಂಡ್ ಸ್ಟ್ಯಾಂಡರ್ಡ್. ಏನು ಹೇಳ್ತೀಯ ಇವತ್ತು ಗಣಿಕ?
1: ಗಿರಿ ನಂದಿನಿ.
0: ಏನದು?
1: ರೇಡಿಯೋ.
0: ರೇಡಿಯೋದಿಂದ ಸ್ವಲ್ಪ ದೂರ ಬಾಪ, ನಿನ್ನ ಧ್ವನಿ ನಿನಗೆ ಕೇಳಿಸ್ತಾ ಇದೆ, ಏಕೋ ಬರುತ್ತೆ. ತಿಂಡಿ ತಿಂದ್ಯಾ ಗಣಿಕ? ತಿಂಡಿ ತಿಂದ್ಯಮ್ಮ?
1: ತಿಂದೆ.
0: ಏನ್ ತಿಂದೆ?
1: ಪತ್ರೊಡೆ.
0: ಪತ್ರೊಡೆನ ಯಾರು ಮಾಡಿದು? ಅಮ್ಮ ಮಾಡಿದ? ಓಹೋ. ಎಷ್ಟು ತಿಂದೆ, ಎಷ್ಟು ಪೀಸ್ಗಳನ್ನ ತಿಂದೆ?
1: ಮೂರು.
0: ನಿನಗೆ ಇಷ್ಟನಾ ಪತ್ರೊಡೆ? ಅದು ನಮ್ಮನ್ನ ಕೇಳ್ಬೇಕಾ? ಹಾಡನ್ನು ಹೇಳಿಸ್ತೀನಿ, ಅದಕ್ಕೆ ಮೊದಲು ಸ್ವಲ್ಪ ನಿನ್ನ ಹತ್ರ ಮಾತಾಡೋಣ ಅಂತ ಆಸೆ ಅಷ್ಟೆ. ಪತ್ರೊಡೆನ ಈ ಟೈಮಲ್ಲೇ ಮಾಡೋದಲ್ವಾ, ಯಾಕಂತೆ?
1: ಸುಮ್ಮನೆ
0: ಸುಮ್ಮನೆ ಅಲ್ಲ, ಕೆಲವು ಆಹಾರಗಳನ್ನು ಕೆಲವು ಆ ಸಮಯದಲ್ಲಿ ತಿನ್ನುವಂಥದ್ದು ಅಲ್ವಾ, ನಮ್ಮ ನೈಸರ್ಗಿಕವಾಗಿ ಬಂದಂತಹ ಏನು ಹೇಳ್ತೀವಿ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಈ ಸಸ್ಯ ಪ್ರಪಂಚದಲ್ಲಿ. ಅಮ್ಮ ಹೇಳಲಿಲ್ವಾ ಇದನ್ನು ನಾವು ಮಳೆಗಾಲದಲ್ಲೇ ತಿನ್ನೋದಲ್ವಾ ಪತ್ರೊಡೆನ? ಹೌದಾ ಪುಟ್ಟ, ಕೇಳಿ ನೋಡು, ಆಮೇಲೆ ಕೇಳಿ ನೋಡು ಆಯ್ತಾ? ಸರಿ, ನೀನೇನನ್ನ ಹೇಳಬೇಕು ಅಂತಿದ್ಯಾ ಅದನ್ನು ಹೇಳು.

0: ಯಾರು ಹೇಳ್ಕೊಟ್ಟಿದ್ದಪ್ಪ ನಿನಗೆ ಇದನ್ನ?
1: ಅಮ್ಮ.
0: ಅಮ್ಮ ಮನೆಯಲ್ಲಿ ದಿನ ಸಾಯಂಕಾಲದತ್ತು ನೀವು ಈ ಶ್ಲೋಕಗಳನ್ನು ಹಾಡ್ತೀರಾ, ಭಕ್ತಿಗೀತೆಗಳನ್ನ? ಇಲ್ಲ, ಒಂದೊಂದು ಸತಿನಾ? ಪರವಾಗಿಲ್ಲ, ಅಮ್ಮ ದಿನ ಹೇಳಿಕೊಡ್ತಾರಲ್ಲ. ಯಾಕೆ ಗಣಿಕಾ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀಯಾ? ಏನಾಯಿತು?
1: ಏನಾಗಿಲ್ಲ.
0: ಹೌದಾ, ಸರಿ ಪುಟ, ಹೀಗೆ ಕರೆ ಮಾಡ್ತಾ ಇರು. ನಮಸ್ಕಾರ.
1: ಆಯಿತು.

0: ನೀವು ಕೇಳ್ತಾ ಇದ್ರೆ ಎಫ್ ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿನ್ನರ ಲೋಕ ನೇರ ಫೋನಿನ ಕಾರ್ಯಕ್ರಮವನ್ನು ಈಗ ಸಮಯ 10:23:42. ಯಾವ ಪುಟಾಣಿ ನಮಗೋಸ್ಕರ ಕಾಯ್ತಾ ಇದೆ ಅಂತ ನೋಡೋಣ. ಅಲ್ಲ, ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಸುವರ್ಣ ಅಲ್ಲ, ಯಾವ ಕ್ಲಾಸಿಗೆ ಹೋಗ್ತಾ ಇದೆ ಮಗು? ಯಾವ ಕ್ಲಾಸ್? ಅಪ್ಪ, 4ನೇ ಕ್ಲಾಸು. ಹಲೋ, ನಾಲ್ಕನೇ ಕ್ಲಾಸ್ಗೆ ಹೋಗ್ತಾ ಇದೀಯಾ?
1: ಹೌದು.
0: ಹೇಗೆ ಕ್ಲಾಸಿಗೆ ಹೋಗ್ತೀಯ ನೀನು? ಶಾಲೆಗೆ ಹೇಗೆ ನೀನು ಹೋಗ್ತೀಯಾ? ಯಾವ್ದ್ರಲ್ಲಿ ಹೋಗ್ತೀಯಾ? ವ್ಯಾನಲ್ಲಿ ಹೋಗ್ತೀಯಾ? ವ್ಯಾನಲ್ಲಿ ಹೋಗ್ಬೇಕಾದ್ರೆ ವ್ಯಾನು ನಿಂತ ಮೇಲೆ ಇಳಿತೀಯ ಅಥವಾ ಇನ್ನು ಆನ್ ಅಲ್ಲಿ ಇರುವಾಗನೇ ನೆಗಿತೀಯಾ?
1: ನಿಂತ ಮೇಲೆ.
0: ಹಾ, ವೆರಿ ಗುಡ್. ಮಕ್ಕಳು ವಾಹನ ನಿಂತ ಮೇಲೆ ಇಳಿಬೇಕು. ಆ ಕಡೆ ಈ ಕಡೆ ದಾರಿಯಲ್ಲಿ ಬೇರೆ ಯಾವ್ದಾದ್ರೂ ವೆಹಿಕಲ್ ಬರ್ತಾ ಇದೆಯಾ ಅಂತ ನೋಡ್ಕೊಂಡು ಇಳಿಬೇಕಲ್ವಾ? ಹೇಳಿದಾರ ನಿನಗೆ ಅದನ್ನೆಲ್ಲ? ಹ್ಮ್. ಪುಟಾಣಿಗಳು ತಲೆಯನ್ನ ಹೊರಗಡೆ ಹಾಕಬಾರ್ದು, ಕಿಟಕಿಯಿಂದ ಕೈಯನ್ನ ಹೊರಗಡೆ ಹಾಕಬಾರ್ದು ಅಲ್ವಾ? ಅದೆಲ್ಲ ಅನುಸರಿಸ್ತೀಯ ಅನ್ಸುತ್ತೆ ನೀನಲ್ಲ ಪುಟಾಣಿ?
1: ಹೌದು.
0: ಹ್ಮ್, ವೆರಿ ಗುಡ್. ಹಾಗಾದ್ರೆ ನೀನು ಏನನ್ನ ಹೇಳ್ಬೇಕು ಅಂತಿದ್ಯಾ ಇವತ್ತು?
1: ಪದ್ಯ.
0: ಪದ್ಯನ? ಸರಿ ಹೇಳಪ್ಪ ಪದ್ಯನ.
1: ಸುಗ್ಗಿ ಕಾಲ ಹೀಗೆ ಬಂದಿತೋ, ನಮ್ಮ ಬಾಲಿನಲ್ಲಿ ಭಾಗ್ಯ ತುಂಗಿತೋ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಭೂಮಿ ತಾಯಿ ಕಾಲು ಕೊಟ್ಟಲು, ನಮ್ಮ ಹೊಟ್ಟೆ ತುಂಬ ಅನ್ನವಿಟ್ಟಲು, ರಾಗಿಯ ಜೋಳದ ಭತ್ತದ ನಮನೆಯ ತೊಗರಿಯವರೆಯ ರಾಶಿ ಹಾಕಿರುವೆ ನೋಡಿ, ಉದ್ದ ಹೆಸರಿನ ರಾಶಿ ಮುತ್ತು ಮುತ್ತು ಹೊನ್ನೆದಂತ ಸೆನೆ ತಂದ, ಕಂತೆ ಕಂತೆ ಕಟ್ಟಿ ನಿಂತ ಬನವೆ ಅಂದ, ಕಾಲು ಕಾಲು ರಾಶಿ ಇವೋ ಎಂತ ಚಂದ, ಅಲ್ಲು ಉದ್ದ ರಾಶಿ ಇವೋ ನೋಡಲಂದ, ಬಲ ತುಂಬಿ ಕೊಡುವ ಪಡಿದಾಣ ಚಂದ, ನೋಡಿ ಬಲ ತುಂಬಿ ಕೊಡುವ ಪಡಿದಾಣ ಚಂದ.
0: ಯಾರು ಹೇಳ್ಕೊಟ್ರು ಪುಟ ಇದ್ನ?
1: ಜಲೀಲ್ ಸರ್.
0: ಜಲೀಲ್ ಸರ್, ಹೌದು ನೋಡು, ಬಹಳ ಒಳ್ಳೆ ಗೀತೆಯನ್ನ, ಪರಿಸರ ಗೀತೆಯನ್ನು ಹೇಳ್ಕೊಟ್ಟಿದ್ದಾರೆ. ರೈತ ಇಲ್ಲ ಅಂದ್ರೆ ನಾವಿರಕ್ಕೆ ಸಾಧ್ಯ ಇಲ್ಲ. ಊಟ ಮಾಡ್ಬೇಕಲ್ಲ ನಾವು, ಅಲ್ಲ? ಬೆಳಿಗ್ಗೆ ಏನ್ ತಿಂದೆ? ದೋಸೆ. ದೋಸೆ ಮತ್ತೆ
1: ಸಾಂಬಾರು.
0: ಎಷ್ಟು ದೋಸೆ ತಿಂದೆ ಪುಟ್ಟ?
1: ಮೂರು.
0: ಮೂರು, ವೆರಿ ಗುಡ್. ದೋಸೆಯನ್ನ ಬೆಳೆಯುವಂತಹ ಮಾಡುವಂತಹ ಅಕ್ಕಿ ಭತ್ತ ಎಲ್ಲಿಂದ ಬರುತ್ತೆ ಪುಟ್ಟ? ಈಗ ನೀನು ಹಾಡು ಹೇಳ್ದಲ್ಲ, ಗದ್ದೆಯಿಂದ. ಗದ್ದೆಗೆ ನೀನು ಹೋಗಿದೀಯಾ? ಗದ್ದೆಲ್ಲ ಆಟ ಆಡಿದ್ಯಾ? ಇಳಿದಿದ್ಯಾ?
1: ಹೌದು.
0: ಹೋಗಿದ್ಯಾ? ಖುಷಿ ಆಗ್ತದ ನಿನಗೆ ಗದ್ದೆಗೆ ಹೋಗೋಕೆ? ಯಾಕೆ ಎಲ್ಲ ಅಮ್ಮ ಹೇಳಿದಾರ ಒಂದೇ ವಾಕ್ಯದಲ್ಲಿ ಉತ್ತರಿಸಬೇಕು ಅಂತ? ಇಲ್ಲ ಅಲ್ಲ. ಅಬ್ಬ, ಎರಡು ಏನ್ ಹೇಳ್ತಾರೆ, ಒಂದು ವಾಕ್ಯ ಹೋಗಿ ಎರಡು ವಾಕ್ಯದಲ್ಲಿ ಬಂತು. ಓಕೆ ಪುಟ್ಟ, ಹೀಗೆ ಕರೆ ಮಾಡ್ತಾ ಇರು. ಧನ್ಯವಾದಗಳು ಪುಟಾಣಿಗಳೇ. ಯಾರೆಲ್ಲ ಕರೆ ಮಾಡಿ ನಿಮಗೆ ಪ್ರಯತ್ನ ಪಟ್ಟರು ಸಿಕ್ಕಿಲ್ಲ ಅಂತ ಇದ್ದೀರಾ, ಬೇಜಾರು ಮಾಡ್ಕೋಬೇಡಿ. ಮುಂದಿನ ನಿಮ್ಮ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ನೀವು ಕರೆಯನ್ನು ಮಾಡ್ತಾ ಇರಿ, ಪ್ರಯತ್ನವನ್ನು ಪಡ್ತಾ ಇರಿ, ನಿಮ್ಮ ಇಷ್ಟದ ಹಾಡನ್ನು ಹೇಳ್ತಾ ಇರಿ ಅಲ್ವಾ? ಹಾಗಂತ ಹೇಳ್ತಾ ಇಂದಿನ ಮಕ್ಕಳ ಕಥೆ ಕವನ ಹಾಡು ಕುರಿತ ನೇರ ಫೋನಿನ ಕಾರ್ಯಕ್ರಮ ಚಿನ್ನರ ಲೋಕ ಕಾರ್ಯಕ್ರಮನ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲ ಪುಟಾಣಿಗಳಿಗೆ

0: ಮತ್ತೊಮ್ಮೆ ನಮಸ್ಕಾರ.
1: ಪುಟ್ಟ, ನಿಂಗ್ ಟೀಚರ್ ಆಗ್ಬೇಕು ಅಂತ ಆಸೆ ಅಲ್ವಾ?
2: ಹೌದು.
1: ಟೀಚರ್ ಆಗಿದ್ರೆ ಏನ್ ಮಾಡ್ತಿದ್ದೆ?
2: ನಿಂಗೆ, ಅಪ್ಪಂಗೆ, ಅಣ್ಣಂಗೆ ಎಲ್ರಿಗೂ ಪರೀಕ್ಷೆ ಮಾಡ್ತಿದ್ದೆ.
1: ಆಹಾ, ಆಮೇಲೆ
2: ಮಾರ್ಕ್ಸ್ ಹಾಕ್ತಿದ್ದೆ.
1: ಹೌದಾ?

ಇದುವರೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಈಗ ಸಮಯ 10:31:44. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಆರಂಭದಲ್ಲಿ ಆಜಾದ್ ಭಾರತ್ ಚಿತ್ರದ ಉಮೇಶ್ ಜೋಶಿ ಮತ್ತು ಸಂಗಡಿಗರು ಹಾಡಿರುವ ಗೀತೆ, ಸಾಹಿತ್ಯ ಪಂಡಿತ್ ವಸುಧರ್ ಶುಕ್ಲಾ, ಸಂಗೀತ ಗೌತಮ್ ಶ್ರೀವಾತ್ಸವ್.

ಶ್ರೋತೃಗಳಿಗೆ ಗಮನಿಸಿ, ಇಂದು ಬೆಳಿಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 228558, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 228558, ಎಸ್ಟಿಡಿ ಕೋಡ್ 08272. 11 ಗಂಟೆಗೆ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ. ಗಾನ ಬಜಾನ ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಇನ್ನು ಮುಂದೆ ಜಾವಿದ್ ಅಲಿ ಮತ್ತು ರೋಶ್ನಿ ಪಾಠಕ್ ಅವರ ಯುಗಳ ಸ್ವರದಲ್ಲಿ ಬಿಹು ಅಟ್ಯಾಕ್ ಚಿತ್ರದ ಗೀತೆ, ಸಾಹಿತ್ಯ ಸಂಜೀವ್ ಶ್ರೀವಾತ್ಸವ್, ಸಂಗೀತ ಬಿಶ್ವನ್ ಭಟ್ಟಾಚಾರ್ಯ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಗಳಲ್ಲಿ ಇದು ಆಕಾಶವಾಣಿ ಮರಕೇರಿ ಕೇಂದ್ರದಿಂದ ನೀವು ಕೇಳ್ತಾ ಇದ್ದೀರಾ ಗಾನ ಭಜನ ಕಾರ್ಯಕ್ರಮ. ಈಗ ಸಮಯ 10:43:37. ಇನ್ನು ಮುಂದೆ ನುಸ್ರತ್ ಫತೇಹ್ ಅಲಿ ಖಾನ್ ಅವರ ಸಾಹಿತ್ಯಕ್ಕೆ ಶಾಶ್ವತ್ ಸಚಿದೇವ್ ಸಂಗೀತ ಅಳವಡಿಸಿ ಖಾನ್ ಸಾಹೇಬ್ ಅವರೊಂದಿಗೆ ಹಾಡಿರುವ ಧುರಂಧರ್ ದ ರಿವೆಂಜ್ ಚಿತ್ರದ ಈ ಗೀತೆ.

ಪ್ರಿಯ ಸರಾಯ ಅವರ ಸಾಹಿತ್ಯಕ್ಕೆ ವೈಟ್ ಹೌಸ್ ಕಲೆಕ್ಟಿವ್ಸ್ ಸಂಗೀತ ಅಳವಡಿಸಿರುವ ದೋ ದಿವಾನೆ ಶೆಹರ್ ಮೇ ಚಿತ್ರದ ಗೀತೆ, ಗಾಯಕರು ಸುಮೇಧ್ ಕರಮತ್ ಮತ್ತು ತುಷಾರ್ ಜೋಶಿ.

ಐಪಿ ಸಿಂಗ್ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿ ಶ್ರೇಯ ಘೋಷಾಲ್ ಅವರೊಂದಿಗೆ ಹಾಡಿರುವ ಸುಪೇದರ್ ಚಿತ್ರದ ಗೀತೆ.

ಶ್ರೋತೃಗಳ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಭಾವನೆಗಳ ಆರೈಕೆ, ಒತ್ತಡ ಮುಕ್ತ ಜೀವನದ ಕೀಲಿಕೈ, ಡಾಕ್ಟರ್ ಸರಸ್ವತಿ ಹೆಗಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಪೂರ್ಣಿಮಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಮಾನ್ಯ ಬೆಳವಣಿಗೆಯ ಕುರಿತು ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಶ್ರೋತೃಗಳು, ಈಗ ರೇಡಿಯೋ ಸಮಯ 11:17. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ, ಸ್ವರ ಸಾಂಗತ್ಯ, ಅಂತ್ಯಾಕ್ಷರಿ, ನೇರ ಫೋನಿನ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ. ಇಂದಿನ ಅಂತ್ಯಾಕ್ಷರಿ ಕಾರ್ಯಕ್ರಮ ಸ್ವರ ಸಾಂಗತ್ಯ ನೇರ ಫೋನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೀವು ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 2285558 ಎಸ್ಟಿಡಿ ಕೋಡ್ 08272. ಹಾಗಾದರೆ ಏನ್ ಕ್ರಮ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಆರಂಭದಲ್ಲಿ ಆಕಾಶವಾಣಿ 2 ಸಾಲು ಚಿತ್ರಗೀತೆಯನ್ನ ಹೇಳುತ್ತೆ, ಪ್ರಸಾರ ಮಾಡುತ್ತೆ. ಆ ಸಾಲು ಅಂತ್ಯಗೊಳ್ಳುವ ಅಕ್ಷರದಿಂದ ನೀವು ಹಾಡಬೇಕಾಗುತ್ತದೆ. ಕರೆ ಸಂಪರ್ಕಕ್ಕೆ ಬಂದ ಕೂಡಲೇ ನಿಮ್ಮ ಹೆಸರು, ಊರು ಹೇಳಿ ಪರಿಚಯ ಮಾಡಿಕೊಂಡು ಹಾಡಬೇಕು. ಅಕ್ಷರ ತಮಗೆ ತಿಳಿದಿಲ್ಲವೆಂದರೆ ಬೇಜಾರ್ ಬೇಡ, ಆಕಾಶವಾಣಿ ಹೇಳುತ್ತೆ. ನಾನು ನಿಮ್ಮೊಟ್ಟಿಗೆ ಹೆಚ್ ಜೆ ವಿಶಾಲಾಕ್ಷಿ, ಮತ್ತು
1: ನಾನು ನಿಮ್ಮ ಬಾನುಲಿ ಸ್ನೇಹಿತೆ ಎಂ ಶಕುಂತಲಾ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ಸ್ವರ ಸಾಂಗತ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ
0: 2285558 ಎಸ್ಟಿಡಿ ಕೋಡ್ 08272. ನಮ್ಮ ಶ್ರೋತೃಗಳು ಕರೆಯನ್ನ ಪ್ರಾರಂಭನೆ ಮಾಡಿದ್ದಾರೆ. ಹಾಗಾದ್ರೆ ನಾವು ಮೊದಲು 2 ಸಾಲನ್ನ ಕೊಡ್ಬೇಕಲ್ಲ. ನೀವು ಹಾಡ್ತೀರಾ ಅಥವಾ ಪ್ರಸಾರ ಮಾಡೋಣ?
1: ಪ್ರಸಾರ ಮಾಡಬೇಕು, ಆಕಾಶವಾಣಿಗೆ ಮೊದಲ ಆದ್ಯತೆ.

0: ಯಾವ ಶ್ರೋತೃ ಕರೆ ಮಾಡಿದ್ದಾರೆ ನೋಡೋಣ.
1: ಹಲೋ,
2: ನಮಸ್ತೆ ಮ್ಯಾಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ನಾನು ಕಾರ್ಕಳ ವರಂಗದಿಂದ ರಾಮಣ್ಣ.
1: ರಾಮಣ್ಣ ಅವ್ರು ಮಾತಾಡ್ತಾ ಇದ್ದೀರಾ?
0: ರಾಮಣ್ಣ ಅವರೇ, ಇವತ್ತಿನ ಕಾರ್ಯಕ್ರಮದ ಮೊದಲ ಶ್ರೋತೃ ನೀವು. ದ ಅಕ್ಷರದಿಂದ ಅಂತ್ಯ ಆಗಿದೆ.
2: ದಾನಾ?

0: ನಮಸ್ತೆ ಮ್ಯಾಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
0: ನಾನು ಕಾರ್ಕಳ ವರಂಗದಿಂದ ರಾಮಣ್ಣ.
1: ರಾಮಣ್ಣ ಅವ್ರು ಮಾತಾಡ್ತಾ ಇದ್ದೀರಾ?
2: ರಾಮಣ್ಣ ಅವರೇ, ಇವತ್ತಿನ ಕಾರ್ಯಕ್ರಮದ ಮೊದಲ ಶ್ರೋತೃ ನೀವು. ದ ಅಕ್ಷರದಿಂದ ಅಂತ್ಯ ಆಗಿದೆ.
0: ದಾನ ದಾದಿಂದ ಶುರು ಮಾಡ್ಬೇಕಾ ಮೇಡಮ್?
2: ಹೌದಲ್ವಾ, ನೀವು ಆರಂಭದಿಂದ ರೇಡಿಯೋ ಕೇಳ್ತಾ ಇಲ್ವಾ?
0: ಕೇಳ್ತಾ ಇದ್ದೇನೆ.
2: ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮನೋಭಾವನೆ?
0: ನಿರ್ಲಕ್ಷ್ಯ ಅಲ್ಲ ಮೇಡಮ್, ನಾನು ಅಂತ್ಯಕ್ಷರಿಗೆ
2: ಒಂದು ಅಂಶ ಅನ್ಯತಾ ತಪ್ಪು ಭಾವಿಸಬಾರ್ದು. ಆಕಾಶವಾಣಿ ಕಾರ್ಯಕ್ರಮವನ್ನು ಆರಂಭ ಮಾಡಿರೋದು ನಮ್ಮ ಪ್ರೀತಿಯ ಶ್ರೋತೃಗಳ ಒತ್ತಾಯದ ಮೇರೆಗೆ ಅಲ್ವಾ. ನಾವು ಪ್ರೋಮೋಗಳನ್ನ ಕೂಡ ಒಂದು ವಾರದಿಂದ ಪ್ರಸಾರ ಮಾಡ್ತಾ ಇರ್ತೀವಿ. ಹಲೋ, ಈಗ ಕಾರ್ಯಕ್ರಮದ ಅಂತ್ಯದ ಅಂದ್ರೆ ಎರಡು ಸಾಲುಗಳನ್ನ ಪ್ರಸಾರ ಮಾಡುತ್ತೆ ಅಂತ್ಯಗೊಳ್ಳುವ ಅಕ್ಷರದಿಂದ ಅಂತ ನಿರೂಪಕರು ಹೇಳಿದ್ದಾರೆ ಸ್ಪಷ್ಟವಾಗಿ ಅಲ್ವಾ. ನಾನು ಹೇಳ್ಬೇಕಾ ಮೇಡಮ್ ಅಂತ ಅಂದಾಗ ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡಬೇಕು ಹೇಳಿ ನೋಡೋಣ.
0: ನೀವು ಅಂತ್ಯ ಪ್ರಸಾರ ಮಾಡಿ ಗೊತ್ತಿದ್ರೆ ಹಾಡ್ತೇನೆ. ಗೊತ್ತಿದ್ರೆ ಹಾಡ್ತೇನೆ
2: ಅಲ್ಲ, ಹಾಡಿ ಗೊತ್ತಿದ್ರೆ ಅಂತ ಅಲ್ಲ, ಪ್ರಯತ್ನ ಮಾಡ್ಬೇಕಲ್ವಾ. ಸಾಕಷ್ಟು ಶ್ರೋತೃಗಳು ದೂರವಾಣಿ ಕರೆ ಮಾಡ್ತಾ ಇದ್ದಾರೆ. ಸಮಯ ವ್ಯಯ ಮಾಡೋದು ಬೇಡ, ದ ಅಕ್ಷರದಿಂದ ಹಾಡಿ.
0: ಓಕೆ ಮ್ಯಾಮ್, ನಾನೀಗ ಹಾಡ್ಬೇಕಾ?
1: ಹಾಡಿ ಹಾಡಿ.
0: ನಾನೀಗ ಹಾಡ್ತೇನೆ.
1: ಹಾಡಿ.
0: ದಾರಿ ಕಾಣದಾಗಿದೆ ರಾಘವೇಂದ್ರನು, ಬೆಲಕ ಕೋರಿ ನಡೆಸುವ ಯೋಗಿ ವರಿಯನೇ.
1: ಹೇಳಿ ಯೋಗ್ಯವರ್ಯನೇ.
2: ಹಲೋ, ಹೇಳಿ ಹೇಳಿ.
0: ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಲಕ ಕೋರಿ ನಡೆಸುವ ಯೋಗಿವರಿಯನೇ.
2: ದಾರಿ ಕಾಣದಾಗಿದೆ ರಾಘವೇಂದ್ರನೇ. ತುಂಬಾ ಚೆನ್ನಾಗಿ ಹಾಡಿದ್ದೀರಿ. ಹಲೋ, ನಾ ಅಕ್ಷರ ಕೊಟ್ಟಿದ್ದೀರಿ, ಧನ್ಯವಾದ ನಿಮಗೆ. ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ನಮಸ್ಕಾರ
0: ಮೇಡಮ್. ಒಂದ್ ನಿಮಿಷ, ಈ ಅಂತ್ಯಕ್ಷರಿ ನನಗೆ ಕೇಳಿ ತುಂಬಾ ಖುಷಿ ಆಯ್ತು ಮೇಡಮ್. ನಾನು ಇವತ್ತೇ ಫಸ್ಟ್ ಕೇಳಿದ್ದು
2: ನೋಡಿ, ಆರಂಭದಲ್ಲೇ ನಿಮ್ಗೆ ಕರೆ ಸಿಕ್ಬಿಟ್ಟಿದೆ.
0: ಓಕೆ ಮೇಡಮ್,
2: ಥ್ಯಾಂಕ್ಸ್. ಧನ್ಯವಾದ, ನಮಸ್ಕಾರ.
0: ಓಕೆ ಮೇಡಮ್, ಓಕೆ.
2: ನಾ ಅಕ್ಷರ ಕೊಟ್ಟಿದ್ದಾರೆ.
1: ಅದರ ಮೊದಲು ಒಂದು ಸಣ್ಣ ವಿನಂತಿ ನಮ್ಮ ಶ್ರೋತೃಗಳ ಹತ್ರ. ನೀವು ರೇಡಿಯೋ ಸೆಟ್ ಇಂದ ದೂರ ಇರಿ, ಅಥವಾ ನೆಟ್ವರ್ಕ್ ಇರುವ ಕಡೆ ಬಂದು ನಿಲ್ಲಿ, ಮತ್ತೆ ಹಾಡಿ. ಒಬ್ಬರು ಹೇಳಿದ್ದ ಅಥವಾ ಹಾಡಿದ ಹಾಡು ಹಾಡುವಂತಿಲ್ಲ. ನೆನ್ಪಿರ್ಲಿ ಶ್ರೋತೃಗಳೇ,
2: ಇವತ್ತಿನಿಂದ ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಕಳೆದ ಕಾರ್ಯಕ್ರಮಗಳನ್ನ ಆಲಿಸಿದಂತಹ ನಿರಂತರ ಶ್ರೋತೃ ಒಬ್ಬರ ಅಭಿಪ್ರಾಯ ನೋಡಿ, ಇದು ಮನರಂಜನೆಗೆ ಆದರೂ ಕೂಡ ಒಬ್ಬರು ಹಾಡಿದಂತಹ ಹಾಡನ್ನ ಹಾಡದಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹೊಸ ಹೊಸ ಹಾಡುಗಳನ್ನ ನಾವು ನೆನಪಿಸಿಕೊಂಡು ನಮ್ಮ ನೆನಪಿನಂಗಳಕ್ಕೆ ಹೋಗಿ ಮತ್ತೆ ಬರುತ್ತೀವಿ ಅಂತ ಅವರ ಒಂದು ಅಭಿಪ್ರಾಯ. ಹಾಗಾಗಿ ಒಬ್ಬರು ಹಾಡಿದಂತಹ ಹಾಡನ್ನ ಮತ್ತೆ ಹಾಡುವಂತಿಲ್ಲ. ಅಕಸ್ಮಾತ್ ಒಂದು ವೇಳೆ ಸಿಕ್ಕಲಿಲ್ಲ ಅವ್ರಿಗೆ ಅಂತ ಅಂದ್ರೆ ಮುಂದಿನ ಶ್ರೋತೃವಿಗೆ ಪ್ರಶ್ನೆ ಹೋಗುತ್ತೆ.
1: ಹಲೋ,
3: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ಮಂಗಳೂರು.
1: ಮಂಗಳೂರಿಂದ ಯಾವ ಅಕ್ಷರ ಗೊತ್ತಾಯ್ತಾ?
3: ನಾ ಅಲ್ವಾ?
1: ಹೌದು.
3: ನಿನ್ನೆಗಿಂತ ಇಂದು ಚೆನ್ನ, ಇಂದಿಗಿಂತ ನಾಳೆ ಚೆನ್ನ, ನಿನ್ನೆಗಿಂತ
1: ಇಂದು ಚೆನ್ನ,
3: ಇಂದು ಚೆನ್ನ, ಇಂದಿಗಿಂತ ನಾಳೆ ಚೆನ್ನ.
1: ಹಾಗೆ ಬಂದು ನಿಲ್ತು ಮತ್ತೆ.
3: ಅಂದ ಕೆಣಕಲು ನಿನ್ನ ಕಾಣದ, ಅಂದ ಕೆಣಕಲು ನಿನ್ನ ಬಿಡುವೆಯ ನೀನು ನನ್ನ. ನೆನ್ನೆಗಿಂತ ನೆನ್ನೆಗಿಂತ ಇಂದು ಚೆನ್ನ, ಇಂದಿಗಿಂತ ನಾಳೆ ಚೆನ್ನ.
2: ತುಂಬಾ ಒಂದು ಪೂರ್ಣ ಮಾಡಿದ್ದೀರಾ ಹಾಡನ್ನ.
1: ಪುನಃ ನಾ,
2: ನೀವು ನಾ ಅಕ್ಷರವನ್ನ ಕೊಟ್ಟಿದ್ದೀರಿ, ಮುಂದಿನ ಶ್ರೋತೃವಿಗೆ ಇದು ಪ್ರಶ್ನೆ. ಧನ್ಯವಾದ, ನಮಸ್ಕಾರ.
1: ಹಲೋ,
4: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?

0: ನಾನು ನಿರಂತರ ಕೇಳುಗ ಮೇಡಮ್ ಸಿದ್ದರಾಮಯ್ಯ.
1: ನಿರಂತರ ಕೇಳುಗರ ಹೆಸರು?
0: ಸುಳ್ಳ್ಯದಿಂದ
1: ಶ್ರೀಧರ್ ಅವರು.
0: ಹೌದು ಮೇಡಮ್.
1: ಹಾ, ನಿರಂತರ ಶ್ರೋತೃ. ನಮಸ್ಕಾರ ನಿಮ್ಗೆ. ಅಕ್ಷರ ನಾ.
0: ಆಯ್ತು ಮೇಡಮ್, ಆಯ್ತು. ನಾನಿರುವುದೇ ನಿನಗಾಗಿ, ನಾಡಿರುವುದೇ ನಮಗಾಗಿ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ, ನಾನಿರುವುದೇ ನಿಮಗಾಗಿ.
1: ಗ ಅಕ್ಷರ ಕೊಟ್ಟಿದ್ದೀರಾ, ಸಾಕು. ನಿಯಮವನ್ನ ನೀವು ಪಾಲನೆ ಮಾಡಿದ್ದೀರಿ, ಧನ್ಯವಾದ. ಈಗ ಗ ಅಕ್ಷರದಿಂದ ಯಾರು ಹಾಡ್ತಾರೆ ಕೇಳೋಣ. ನಮಸ್ಕಾರ.
2: ಹಲೋ.
0: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ನಿಮ್ಮ ಹೆಸರು?
0: ನಾನು ಪುತ್ತೂರಿಂದ ತಿಮ್ಮಪ್ಪ.
1: ತಿಮ್ಮಪ್ಪ ಅವರ ಗ ಅಕ್ಷರದಿಂದ ಹಾಡ್ಬೇಕು ನೀವು.
0: ಮೇಡಮ್,
1: ಹಾಡಿ.
0: ಗಣಪತಿಯೇ ಬುದ್ಧಿ ದಾಟನೆ, ಸಿದ್ಧಿನಾಥನೆ, ಸಲಹು ಗಣೇಶನೆ, ವಿದ್ವಾದಿಪನೆ, ನೀ ನಮ್ಮ ಗೆಲುವಾಡಿ ಬಾ ಗಜಮುಖನೆ, ನೀ ನಮ್ಮ ಗೆಲುವಾಡಿ ಬಾ, ಬಾಳೆಲ್ಲ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ಬಾಳೆಲ್ಲ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ದಯೆಯಿರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ.
1: ಬಾ ಅಕ್ಷರವನ್ನ ಕೊಟ್ಟಿದ್ದೀರಾ, ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ಸಾಲುಗಳಲ್ಲಿ ಹೆಚ್ಚು ಇದ್ರೂ ಕೂಡ ಪ್ರಯತ್ನ ಪಟ್ಟು ಕಲ್ತಿದ್ದೀರಿ ಅಂತ ಅನ್ಸುತ್ತೆ ತಿಮ್ಮಪ್ಪ ಅವರೇ.
2: ಹೌದು, ಗಣಪತಿ ಹಬ್ಬ ಬಂತಲ್ಲ, ಹಾಗಾಗಿ ಗಣೇಶನ ಹಾಡನ್ನ ಹಾಡ್ತಾ ಇದ್ದ.
1: ಹೌದು, ಗಣೇಶ ಎಲ್ಲರಿಗೂ ಒಳಿತನ್ನುಂಟು ಮಾಡ್ಲಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ.
2: ಹಲೋ.
0: ಹಲೋ,
2: ನಮಸ್ತೆ.
0: ನಮಸ್ತೆ ಮೇಡಮ್. ನಮಸ್ತೆ.
1: ಯಾರು, ಎಲ್ಲಿಂದ?
0: ನಾನು ಕೊಡಗಿಯಿಂದ.
1: ಹೆಸರು?
0: ಸಂಗೀತ ಕಲಾವಿದರು ಮಾಧವ.
1: ಮಾಧವನ್ ಅವರೇ ನಮಸ್ಕಾರ. ನಿಮಗೆ ಅಕ್ಷರ ಬಾ.
0: ನಿಮಗೆ ಇಬ್ಬರಿಗೂ ವಿಶೇಷ ನಮಸ್ಕಾರಗಳು ಹೇಳುತ್ತಾ?
1: ಹೇಳಿ.
0: ಈಗ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೇನೆ.
2: ಪ್ರಾರಂಭ ಮಾಡಿ.
0: ಬಾ ಅಲ್ವಾ?
2: ಹೌದು, ಬಾ.
0: ಬಾನಲ್ಲು ನೀನೇ, ಭುವಿಯಲ್ಲೂ ನೀನೇ, ಎಲ್ಲಲ್ಲೂ ನೀನೇ, ನನ್ನಲ್ಲೂ ನೀನೇ, ಬಾನಲ್ಲು ನೀನೇ, ಭುವಿಯಲ್ಲೂ ನೀನೇ.
1: ನಾ ಅಕ್ಷರವನ್ನ ಕೊಟ್ಟಿದ್ದೀರಾ ಮಾಧವನ್ ಅವರೇ. ನೀವು ಹಾಡು ಪೂರಾ ಹೇಳೋದಿಕ್ ಪ್ರಯತ್ನ ಪಡ್ತೀರಾ, ಅದಕ್ಕೆ ಗೀತ ಮಾಧುರ್ಯ ಅಂತ ಹೊಸ ಕಾರ್ಯಕ್ರಮ ಆರಂಭ ಆಗುತ್ತೆ, ಆಗ ನೀವು ಹಾಡಬಹುದು. ನಾ ಅಕ್ಷರವನ್ನ ಕೊಟ್ಟಿದ್ದೀರಿ, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ನಮಸ್ಕಾರ.
2: ಹಲೋ.
3: ಹಲೋ,
2: ನಮಸ್ತೆ. ಯಾರು ಮಾತಾಡ್ತಾ ಇರೋದು?
3: ನಮಸ್ತೆ ಮೇಡಮ್, ನಾನು ಕೋಟೆಗೊಪ್ಪದಿಂದ.
2: ಎಂತ ನಿಮ್ಮ ಹೆಸರು ಹೇಳಿ ಮತ್ತೊಮ್ಮೆ?
3: ಮೈನಾ.
2: ಮೈನಾ, ಬಹಳ ಸುಂದರವಾದ ಹೆಸರು ಮೈನಾ.
1: ಮೈನಾ ಹಕ್ಕಿಯನ್ನ ನೆನಪಿಸ್ತಾ ಇದ್ದಾರೆ ಅಲ್ವಾ? ಹಾಗಾದ್ರೆ ಚೆನ್ನಾಗಿ ಹಾಡು ಹೇಳಿ. ಮೈನಾ ಹಕ್ಕಿಗಳನ್ನ ಹುಡ್ಕೊಂಡು ಹೋಗಿ
2: ಚೆನ್ನಾಗಿ ಹಾಡು ಹೇಳ್ತಾರೆ.
1: ಹೌದು. ಮೈನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಾ ಅಕ್ಷರ ಸಿಕ್ಕಿದೆ.
3: ಹಲೋ.
1: ಹೇಳಿ. ಹೌದು ಹೌದು.
3: ನೀನಿಂದು ನನ್ನವನೋ, ನಾನಿಂದು ನಿನ್ನವಳೋ, ನಿನಗಾಗಿ ಕಾಯದೆ ನಾನು ಹಗಲು ರಾತ್ರಿಯಾರೋ, ಕನಸಲ್ಲಿ ನಿಂತಿದ್ದೆ ಮನಸ್ಸನ್ನು ಆಡಿರುವೆ.
1: ಅಲ್ಲ, ಯಾಕೆ ನೀವು ಅರ್ಜೆಂಟ್ ಮಾಡ್ಕೊಂಡ್ಬಿಟ್ರಲ್ಲ
2: ಆದಿರುವೆ.
1: ಮೈನಾ ಅವರೇ,
3: ಎಲ್ಲಾರ್ಗು ಅವಕಾಶ ಸಿಗಿ.
1: ಓ, ನಿಮ್ಮ ಮನಸ್ಸಿಗೆ ತುಂಬಾ ಹೃದಯದ ಧನ್ಯವಾದ ಮತ್ತೆ ಅಭಿನಂದನೆಗಳು. ಯಾವ ಅಕ್ಷರ ಅಂದ್ರಿ? ಗಾ.
2: ವಾ ವಾ
1: ವಾ ವಾ. ನಮಸ್ಕಾರ.
2: ಹಲೋ.
4: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ. ಸರಸ್ವತಿ ಅವರು, ಧ್ವನಿಯಲ್ಲೇ ಗುರುತಿಸಬಹುದು.

0: ಸರಸ್ವತಿ ಅವರೇ, ನಿಮ್ಗೆ ಅಕ್ಷರ ವಾ.
1: ವಾ
0: ವಾ.
1: ವಸಂತ ಕಾಲ ಬಂದಾಗ ಅಮ್ಮ ಚಿಗುರಲೇ ಬೇಕು,
0: ಮಾವು ಮಾವು ಚಿಗುರಲೇ ಬೇಕು, ಕೋಗಿಲೆ ಹಾಡಲೇ
1: ಬೇಕು,
0: ಕಂಕಣ ಕೂಡಿ ಬಂದಾಗ
1: ಆಗಲೇ ಬೇಕು, ಮಂಗಳ ವಾದ್ಯ ಮಲಗಲೇ ಬೇಕು.
0: ಯಾಕೆ ನೀವು ಹಾಡ್ಲಿಲ್ಲ? ಸಾಹಿತ್ಯ ಕೊಟ್ಬಿಟ್ರಲ್ಲ, ವಿಶಾಲಾಕ್ಷಿಯವರು ಹಾಡ್ತಾ ಇದ್ದಾರೆ.
2: ಇಲ್ಲ, ಖಂಡಿತ ಇಲ್ಲ, ಯಾಕಂದ್ರೆ ಇದು
0: ಶೋತೃಗಳಿಗಾಗಿರುವಂತಾರೆ. ಸರಸ್ವತಿ ಅವರೇ, ಚೆನ್ನಾಗಿ ಹಾಡಿದ್ರಿ, ತಕ್ಷಣಕ್ಕೆ ಧನ್ಯವಾದ. ಅಕ್ಷರ ಕ.
2: ಹಲೋ ಹಲೋ,
0: ನಮಸ್ತೆ, ಯಾರು, ಎಲ್ಲಿಂದ?
3: ನಾನು ಸತೀಶ್ ಕುಮಾರ್ ಅಂತ ಮೇಡಮ್, ಪಾಲಿಗ್ರಾಮ ಉಡುಪಿ.
0: ಆಹಾ, ಈಗ ಕಾ ಅಕ್ಷರದಿಂದ ಹಾಡ್ಬೇಕು ನೀವು.
3: ಕಾ ಬಂದಿದೆಯಾ? ನೋಡ, ಸಣ್ಣ ಪ್ರಯತ್ನ ಪಡುವ.
0: ಸಮಯ.
3: ಕಣ್ಣ ಮಿಂಚೆ ಜಾಹೀರಾತು ಕಳೆಯುವ ಹೃದಯಕ್ಕೆ, ನಾನೇ ಮುಂಚೆ ಹೋದೆ ಸತು ಚಿಗುರುವ ಪ್ರಣಯಕ್ಕೆ, ನನಗೂ ನಿನಗೂ ಒಲವಾಗಿರಲು ಅನುಮಾನಬೇಕೆ. ಕಣ್ಣ ಮಿಂಚೆ ಜಾಹೀರಾತು ಕಳೆಯುವ ಹೃದಯಕ್ಕೆ, ನಿಸಗಗ ನಿಸಗಗ ನಿಸಗಗ ನಿಸಗಗ.
0: ಗ ಅಕ್ಷರ ಕೊಟ್ರ, ಕಾ ಅಕ್ಷರ ಕೊಟ್ರ, ಯಾವ ಸಿನಿಮಾದ್ದು ಇದು? ಸತೀಶ್ ಕುಮಾರ್ ಅವರೇ,
3: ಹೇಳಿ,
0: ಯಾವ ಸಿನಿಮಾದ್ದು ಇದು ಹಾಡು?
3: ಇದು ನಮ್ದು ಇವರ ಧ್ರುವ ಸರ್ಜಾ ಅವ್ರ ಮಗಂತ ಅಂತ ಕಾಣ್ತದೆ. ಸಾರಿ, ಧ್ರುವ ಸರ್ಜಾ ಅಲ್ಲ, ಧ್ರುವ ಸರ್ಜಾ ಅಂತ ಅರ್ಜುನ್ ಸರ್ಜಾ ಅವರ ಮಗಂತ ಅಂತ ಕಾಣ್ತದೆ. ನ್ಯೂ ಫಿಲ್ಮ್ ಇದು, ಸರ್ಜಾ ಅವರದ್ದಿರ್ಬೇಕು, ಸರ್ಜಾ.
0: ಪ್ರಯತ್ನ ಪಡೋಣ. ಗ ಅಕ್ಷರ ಕೊಟ್ಟಿದ್ದೀರಾ? ಹಾ, ನಮಸ್ಕಾರ.
2: ಹಲೋ
0: ಹಲೋ, ನಮಸ್ತೆ, ಯಾರು, ಎಲ್ಲಿಂದ?
4: ಹಲೋ
0: ಹಲೋ,
4: ನಾನು ಪ್ರೇಮ ಅಂತ.
0: ಪ್ರೇಮ ಅವರೇ, ಎಲ್ಲಿಂದ?
2: ಚೇಂಡಾಣೆ.
0: ಯಾಕೋ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ವಲ್ಲ?
2: ತಿಂಡಿ ತಿಂದಿಲ್ಲ ಅವರು. ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತೀರಾ?
0: ಪ್ರೇಮ ಅವರೇ, ಯಾಕೆ ಮಾತಾಡ್ತಾ ಇಲ್ಲ, ಕರೆ ಮಾಡಿದ್ದೀರಿ? ಅಲೋ, ಗ ಅಕ್ಷರ ಕೊಟ್ಟಿದ್ದಾರೆ ನಿಮ್ಗೆ ಹಾಡಿ. ಎಲಗೆ ನೀಡಿದ ವಚನವ ಕೇಳಿ, ನಾ ಅಕ್ಷರ ಕೊಟ್ಟಿದ್ದೀರಾ? ಧನ್ಯವಾದ ಪ್ರೇಮ ಅವರೇ.
2: ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು?
5: ಹಲೋ ನಮಸ್ತೆ, ನಾನು ಶಾಂತಿ ಅಂತ, ಸೋಮರ್ಪೇಟೆಯಿಂದ.
0: ಶಾಂತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಆದ್ರೆ ಒಂದು, ಶಾಂತಿ ಅವರೇ, ನೀವು ರೇಡಿಯೋ ಪಕ್ಕ ನಿಂತಿದ್ದೀರಾ ಅನ್ಸುತ್ತೆ, ಸ್ವಲ್ಪ ಈ ಕಡೆ ಬರ್ತೀರಾ?
5: ಆಯ್ತು ಆಯ್ತು ಆಯ್ತು.
2: ಈಗ ಹೇಳಿ,
5: ಯಾವ
0: ನಾ
5: ನಾವಾ?

0: ಮನ ಸೆಳೆವೆ. ವಾ ಅಕ್ಷರ ಕೊಟ್ಟಿದ್ದೀರಾ ಶಾಂತಿ ಅವರೇ. ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ವಾ ಹಲೋ
1: ಹಲೋ
0: ಯಾರು ಎಲ್ಲಿಂದ ನಮಸ್ಕಾರ?
1: ನಾನು ಮೋಹಿನಿ ಮಾತಾಡ್ತಾ ಇರೋದು.
0: ಮೋಹಿನಿ ಅವರು ಎಲ್ಲಿಂದ?
1: ನಾನು ಪಾಲೂರಿಂದ ಮಾತಾಡ್ತಾ ಇರೋದು.
0: ಪಾಲೂರು. ಸಾಲೂರು. ಪಾಲೂರು ಎಲ್ಲಿ ಬರುತ್ತೆ ಇದು? ಪಾಲೂರು
1: ಇದು ಬೆಟಗೇರಿ ಹತ್ರ ಬರುತ್ತೆ.
2: ಓಹೋ,
0: ಎಲ್ಲಿ ಬರುತ್ತೆ ಅಲ್ಲ, ಎಲ್ಲಿದೆ?
2: ಓ ಹಾಗೆ
0: ಊರು.
2: ಆಗ ನಾವು ಬಸ್ ಅಲ್ಲಿ ಹೋಗುವಾಗ ಬರುದಲ್ವ ಅದು?
1: ಹೌದು.
0: ಈಗ ಅವರಿಗೆ ಯಾವ ಅಕ್ಷರ? ವಾ.

0: ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುವಾರ ಗುರು ರಾಯರ ನೆನೆಯಮ್ಮ.
1: ನೀವೇ ಮಾ ಅಕ್ಷರ ಕೊಟ್ಬಿಟ್ರ
2: ಮಾ.
1: ಕರೆ ಸಿಕ್ಕಿದ ಸಂಭ್ರಮದಲ್ಲಿ ಹಾಡು ಹಾಡೋದನ್ನ ಮರೀತಾ ಇದ್ದೀರಾ, ಯಾಕೆ?
0: ಹೌದಾ?
1: ವಾರ ಬಂತಮ್ಮ ಗುರುವಾರ ಬಂತಮ್ಮ
0: ರಾಯರ ನೆನೆ
1: ರಾಯರ ನೆನೆಯಮ್ಮ
0: ಗುರು ರಾಯರ ನೆನೆಯಮ್ಮ
1: ಗುರು ರಾಯರ ನೆನೆಯಮ್ಮ. ಸ್ವಲ್ಪ ಪ್ರಯತ್ನ ಪಡಬೇಕು, ಹಾಡುಗಾರರು ಇದ್ದಾರೆ ನಿಮ್ಮೊಳಗೆ. ಧನ್ಯವಾದ ನಿಮ್ಮ ಪ್ರಯತ್ನಕ್ಕೆ, ಧನ್ಯವಾದ. ಮಾ ಅಕ್ಷರ, ಹಲೋ.
3: ಹಲೋ,
1: ನಮಸ್ತೆ. ಯಾರು, ಎಲ್ಲಿಂದ?
3: ನಾನು ಕುಂಬೂರಿಂದ.
1: ಕುಂಬೂರು. ಹೆಸರು?
3: ಸುಕನ್ಯಾ.
1: ಸುಕನ್ಯಾ ಅವರೇ, ಮಾ ಅಕ್ಷರದಿಂದ ಅಂತ್ಯ ಆಗಿದೆ ನಿಮ್ಗೆ. ಸಿಕ್ಕಿದೆ ಮಾ,
2: ಮಾ ಅಕ್ಷರ ಸಿಕ್ಕಿದೆ.
1: ರೇಡಿಯೋ ಹತ್ರ ನಿಂತಿದ್ದೀರಾ?
2: ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ, ಇಲ್ಲಾಂದ್ರೆ ಏಕೋ ಬರುತ್ತೆ.
1: ಕೇಳಿಸ್ತಾ ಇಲ್ಲ.
2: ಈಗ ಕೇಳಿಸ್ತಾ ಇದೆ. ರೆಕಾರ್ಡ್ ಬೇರೆಯವ್ರಿಗೆ ಮಾಡ್ಕೊಳ್ಳೋ ಕೇಳಿ, ನೀವು ಹಾಡನ್ನ ಹಾಡಿ. ಕೇಳ್ಕೊಳ್ಳೋ ಶ್ರೋತೃಗಳೇ ದಯವಿಟ್ಟು ಗಮನಿಸಿ, ರೇಡಿಯೋದಲ್ಲಿ ನೀವು ರೆಕಾರ್ಡ್ ಮಾಡ್ಬೇಕು ಅಂದ್ರೆ ಬೇರೆಯವರಿಗೆ ರೆಕಾರ್ಡ್ ಮಾಡಕ್ ಹೇಳಿ ನೀವು ರೇಡಿಯೋದಿಂದ ದೂರ ಬನ್ನಿ. ಹೇಳಿ ಈಗ.
1: ಯಾವ ಅಕ್ಷರ ನೀವ್ ಯಾವ ಸಿನಿಮಾದ ಹಾಡು ಹಾಡಿದ್ರಿ? ಕೇಳಿಸ್ಲಿಲ್ಲ.
3: ಅಮರ್.
2: ಅಮರ್ ಚಿತ್ರದ. ಯಾವ ಅಕ್ಷರದಿಂದ ಕೊನೆ ಮಾಡಿದ್ರಿ?
1: ನಾ. ನೋಡಿ, ರೇಡಿಯೋದಿಂದ ದೂರ ಇದ್ರೆ ನಾವೆಲ್ಲರೂ ಕೂಡ ಕೇಳ್ತೀವಿ. ಈಗ ನೀವು ಹಾಡಿದ ಹಾಡು ಕೇಳಿಸ್ಲೇ ಇಲ್ಲ. ಮತ್ತೊಮ್ಮೆ ಈ ರೀತಿಯ ಯಾಕೆಂದ್ರೆ ಅವ್ರು ಹಾಡಿದ್ದು ವ್ಯರ್ಥ ಆಗ್ಬಿಡತ್ತೆ, ನಾವು ಕೇಳಿಸ್ಕೊಳಕ್ ಆಗಲ್ಲ. ಈಗ ನಾ ಅಕ್ಷರ ಕೊಟ್ಟಿದಾರಲ್ಲ, ಮಾ. ಧನ್ಯವಾದ.
2: ಹಲೋ.
4: ಹಲೋ,
2: ನಮಸ್ತೆ. ಯಾರು ಮಾತಾಡ್ತಾ ಇದ್ದೀರಾ?
4: ನಾನು ಸತೀಶ್ ಅಂತ ಮೇಡಮ್.
2: ಎಲ್ಲಿಂದ ಸತೀಶ್ ಅವರು?
4: ನಾನು ಕಾಸರಗೋಡಿಂದ.
1: ಕಾಸರಗೋಡಿಂದ?
4: ಹೌದು.
1: ಇದೀಗ ಸತೀಶ್ ಅಂತ ಕರೆ ಮಾಡಿದ್ರು, ಸಾಲಿಗ್ರಾಮದಿಂದ ಅಂತ.
2: ಇವ್ರು ಕಾಸರಗೋಡು ಸತೀಶ್.
4: ನಾನು ಕಾಸರಗೋಡು. ಹೌದೌದು.
1: ನೀವೇನ ಕರೆ ಮಾಡಿದ್ದು?
4: ಅಲ್ಲ ಅಲ್ಲ ಮೇಡಮ್.
1: ಈಗ ಮಾ ಅಕ್ಷರ ಕೊಟ್ಟಿದ್ದಾರೆ.
4: ಮಾ ಅಕ್ಷರ
1: ಯೋಚನೆ ಮಾಡ್ತಿದ್ದೀರಾ?

0: ನಾನು
1: ನಾ ಅಕ್ಷರ ಕೊಟ್ಟಿದ್ದೀರಾ? ಧನ್ಯವಾದ, ಬಹಳ ದೂರದಿಂದ ಕರೆ ಮಾಡಿದ್ದೀರಿ.
2: ಕಾಡಿದ್ರು ಸರ್.
1: ಹೌದು, ನಾ ಅಕ್ಷರ ಕೊಟ್ಟಿದ್ದಾರೆ. ಹಲೋ ಹಲೋ
3: ಮೇಡಮ್,
1: ನಮಸ್ತೆ. ಯಾರು ಮಾತಾಡ್ತಾ ಇರೋದು? ಓ, ಹಾಸನದ.
2: ಹಾಸನದ
1: ಅರಕಲಗೂಡು. ಬಹಳ ದೂರದಿಂದ ಕರೆ ಮಾಡಿದ್ದೀರಿ. ನಾ ಅಕ್ಷರ ನಿಮಗೆ ಸಿಕ್ಕಿದೆ. ಭಕ್ತಿಗೀತೆ ಆಯ್ತು.
2: ಚಿತ್ರಗೀತೆಗಳನ್ನ ಹಾಡಬೇಕು ಇದರಲ್ಲಿ.
1: ನಲಿವಾ
2: ಗೋಳಿ ಕೊಡುವ ಹಾಗೆ ಇಲ್ಲ.
1: ಇಲ್ಲ, ನೀವು ಸರಿಯಾಗಿ ಹಾಡ್ಲಿಲ್ಲ ನೋಡಿ.
2: ಈಗ ಹಿಂಟ್ ಅವ್ರು ಎಷ್ಟು ಚೆನ್ನಾಗಿ ಕೊಟ್ಬಿಟ್ರು
1: ಅಲ್ಲ. ಈಗ ಒಂದೇ ಸಾಲ್
2: ತಗೊಳ್ಳೋಣ.
1: ನಗುವ ಗುಲಾಬಿ ಹೂವೆ ವಾ ಅಕ್ಷರ ತಗೊಳ್ಳೋಣ.

0: ಮುಂದಿನ ಬಾರಿ ಎರಡು ಸಾಲಗಳನ್ನ ಕಲಿತು ಕರೆ ಮಾಡಿ. ಧನ್ಯವಾದ. ಹಲೋ ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ, ಯಾರು, ಎಲ್ಲಿಂದ?
1: ದೀನಾ.
2: ಯಾವ್ದೋ ಸಣ್ಣ ಹುಡುಗಿ ಮಾತಾಡ್ತಾ ಉಂಟಲ್ಲ ಡೀನಾ, ಎಷ್ಟನೇ ಕ್ಲಾಸ್ ಅಮ್ಮ?
0: ಫಿಫ್ತ್. ನೀವು ಕರೆ ಮಾಡಿದ್ದೀರ?
2: ನಿನಗೆ ಕನ್ಫ್ಯೂಷನ್, ಸೆವೆಂತ್ ಫಿಫ್ತ್ ಏನಪ್ಪ ಇದು,
0: ಮರ್ತ್ ಬಿಟ್ರಾ? ಈಗ ನಿಮ್ಗೆ ಸಿಕ್ಕಿರುವಂತಹ ಅಕ್ಷರ ವಾ. ಹೇಳಿ.
2: ನಿಮ್ಮ ಅಮ್ಮ ಫೋನ್ ಮಾಡಿ ನಿನ್ನ ಕೈಗೆ ಕೊಟ್ಟರುಬಿಟ್ಟ?
1: ಇಲ್ಲ.
2: ಮತ್ತೆ ಯಾರ ಅಪ್ಪನಾ? ಆಗ ಅಪ್ಪನ ಕೈಗೆ ಕೊಡ್ಬಿಟ್ಟ? ಅಮ್ಮನಿಗೆ ಕೊಡುಕಂದ.
0: ಮಕ್ಕಳು ರಜೆ ಇದ್ದಾರಲ್ಲ, ನನ್ ಮಗಳು ಹಾಡ್ಲಿ ಅಂತ
2: ಅಷ್ಟೇ. ಅವರಿಗೋಸ್ಕರ ಇತ್ತಲ್ಲ ಚಿನ್ನದ ಲೋಕ,
0: ಹಾಡಿ. ಕನ್ನಡ
2: ಕನ್ನಡ ಚಿತ್ರಗೀತೆಗಳನ್ನ ಅದಕ್ಕೆ ಪುಟ ಅಮ್ಮನಿಗೆ ಕೊಡು ಅಂತ ಹೇಳಿದ್ದು. ನೀನು ಚಿನ್ನರ ಲೋಕದಲ್ಲಿ ಕಾರ್ಯಕ್ರಮಗಳಿರುತ್ತೆ ನೋಡು ಪುಟಾಣಿ, ಅದಕ್ಕೆ ಮಾಡು. ಈಗ ಅಮ್ಮನಿಗೆ ಕೊಡು.
0: ಕರೆಯಲ್ಲಿ ಕಡಿತ ಉಂಟಾಗಿದೆ. ಹಲೋ
3: ನಮಸ್ತೆ.
2: ನಮಸ್ತೆ, ಯಾರು?
3: ನಾನು ಚಂದ್ರಾವತಿ, ಪುತ್ತೂರಿಂದ.
0: ಜೋರಾಗಿ ಮಾತನಾಡಿ. ಯಾಕೆ ತಿಂಡಿ ತಿಂದಿಲ್ವಾ ಇವತ್ತೇನ್ ತಿಂಡಿ?
3: ರೊಟ್ಟಿ.
0: ಎಷ್ಟು ರೊಟ್ಟಿ ತಿಂದ್ರಿ?
2: ಅರ್ಧ.
0: ಇಲ್ಲ, ಅರ್ಧದಲ್ಲಿ ಅರ್ಧ ತಿಂದಿರಬಹುದು ಅವರು.
3: ಎರಡು ತಿಂದಿದೆ.
0: ಯಾಕೆ, ಏನೋ ಯೋಚನೆ ಮಾಡ್ತಾ ಇದ್ದೀರಿ?
2: ಏನ್ ಕೇಳ್ತಾರೋ, ಯಾವ ಗೀತೆ ಆಗುತ್ತೋ ಅಂತ.
0: ವಾ ಅಕ್ಷರ ನೋಡಿ ಕೇಳಿಸ್ಕೊಂಡಿದ್ದಾರೆ ಅವರು. ಹೇಳಿ, ಹಾಡಿ.
3: ವಿರಹ ನೂರು ನೂರು ತರಹ, ವಿರಹ ಪ್ರೇಮ ಕಾವ್ಯದ ಕಹಿ ಬರಹ.
0: ಹಾ,
2: ಎಡಕಲು
0: ಗುಡ್ಡದ ಮೇಲೆ.
2: ಭಾರಿ ಫೇಮಸ್ ಗೀತೆ ಇದು.
0: ಹಾ, ಕೊಟ್ಟಿದ್ದಾರೆ. ಧನ್ಯವಾದ.
2: ಹಲೋ.
4: ಹಲೋ ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು ಮಾತಾಡ್ತಿರೋದು?
4: ನಾನು ಕೊಳಗದಾಳಿಂದ ಕೀರಮ್ಮನ ವಾಣಿ ಚಂಗಮ್ಮ.
0: ವಾಣಿಯವರೇ, ಹಾ ಅಕ್ಷರ ಸಿಕ್ಕಿದೆ ನಿಮ್ಗೆ. ಕಳೆದ ಬಾರಿ ರಾ ಸಿಕ್ಕಿತ್ತು, ಈ ಸರಿ ಹಾ ಸಿಕ್ಬಿಟ್ಟಿದೆ.
4: ಫಸ್ಟ್ ಕಾಲ್ ಮಾಡಿದೆ, ಸಿಗ್ಲಿಲ್ಲ.
0: ಹೌದಾ?
2: ಅಂತೂ ಸಿಕ್ತಲ್ಲ ನೋಡಿ, ಈಗ
0: ಪ್ರಯತ್ನಕ್ಕೆ ನೋಡಿ.
4: ಚಂದ
2: ಹರಿನಾಮವೇ ಚಂದ,
4: ಕಂದ ಹರಿನಾಮವೇ ಚಂದ, ಅದ ನಂಬಿಕೋ ಕಂದ.
0: ದ ಅಕ್ಷರ ಕೊಟ್ಟಿದ್ದಾರೆ, ದ ಅಕ್ಷರ ಕೊಟ್ಟಿದ್ದೀರಾ ವಾಣಿಯವರೇ. ಧನ್ಯವಾದ.
4: ಧನ್ಯವಾದ.
0: ಹಾ ನಮಸ್ಕಾರ.
2: ಹಲೋ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ?
5: ಹಲೋ ಮೇಡಮ್ ನಮಸ್ತೆ.
0: ನಮಸ್ತೆ, ಯಾರು, ಎಲ್ಲಿಂದ? ಅಮ್ಮಣ್ಣಿಯವರ?
5: ಹೌದು ಮೇಡಮ್.
0: ಹಾ ಹೇಳಿ, ದ ಅಕ್ಷರ ಸಿಕ್ಕಿದೆ ನಿಮ್ಗೆ. ಚಂದ.
2: ಅಲ್ಲ ವಿರಹ
0: ಅವರ ಹಾಡು ಹೇಳಿದ್ರು, ಅವರ ನಂತರ ವಾಣಿಯವರು ಕರೆ ಮಾಡಿದ್ರು, ಅವರ ಹಾಡು ಹೇಳಿದ ನಂತರ ಅವರು ಕೊಟ್ಟಿರುವಂತ ಅಕ್ಷರ ದ. ದ ಚಂದ. ಈ ಪ್ರೀತಿಲೇನೋ ಜಾದೂ ಇದೆ.
2: ಪುನಃನೇ ಬಂತು
0: ಪ್ರಯತ್ನ, ಚೆನ್ನಾಗಿದೆ. ವಾರ ಪೂರ್ತಿ ಪ್ರಯತ್ನ ಪಟ್ಟಿದ್ದಾರೆ ಅನ್ಸುತ್ತೆ. ಚೆನ್ನಾಗಿ ಹಾಡ್ತಾ ಇದ್ದೀರಿ. ದ ಅಕ್ಷರ ಅಲ್ವಾ? ಹಾ ನಮಸ್ಕಾರ ಅಮ್ಮಣಿಯವರೇ, ನಮಸ್ಕಾರ. ಮತ್ತೆ ದ ಅಕ್ಷರ ಸಿಕ್ಬಿಟ್ಟಿದೆ. ಹಲೋ.
6: ಹಲೋ,
0: ಯಾರು, ಎಲ್ಲಿಂದ?
6: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು, ಎಲ್ಲಿಂದ?
6: ನಾನು ಮಂಜುಳಾ ಮೋಹನ್, ಮೂಡಿಗೆರೆಯಿಂದ.
2: ಮೂಡಿಗೆರೆ.
0: ಚಿಕ್ಕಮಗಳೂರು. ಕಾಫಿ ಕುಡಿದ್ರಾ? ಚಿಕ್ಕಮಗಳೂರು ಕಾಫಿ ಕುಡಿದ್ರಾ?
6: ಕುಡಿದೀವಿ ಮೇಡಮ್.
0: ಹಾ ಯಾಕೆ
2: ಮಂಜುಳಾ ಮಾತಾಡ್ತಿದ್ದೀರಾ, ನಮ್ಮ ಹತ್ರ ಮಾತಾಡ್ತಾ ಇದ್ದೀರಾ?
0: ಮಂಜುಳಾ ಅವ್ರಿಗೆ ಕಾಫಿಯ ಸ್ವಾದ ನೆನಪಾಗ್ಬಿಟ್ಟು ಮೌನ ಆಗ್ಬಿಟ್ರು. ದ ಅಕ್ಷರ ಸಿಕ್ಕಿದೆ ನಿಮ್ಗೆ.
6: ಧರಣಿ ಮಂಡಲ.

0: ಮರದ ಕೆಳಗೆ
1: ಕೊಳಲನು
0: ಸುತ್ತಗೊಳ್ಳಗೌಡ ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ.
1: ನೆನಪಿಗೆ ಬರ್ಲಿಲ್ಲ ಇವ್ರಿಗೆ, ಎಷ್ಟು ಬೇಗ ನೆನಪಿಗೆ ಬಂತು ನೋಡಿ.
2: ಬಹಳ ಒಳ್ಳೆಯ,
1: ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ದ ಅಕ್ಷರ ಕೊಟ್ಟಿದ್ದೀರಾ, ಧನ್ಯವಾದ.
0: ಧನ್ಯವಾದ
2: ದಾಗೆ, ಧನ್ಯವಾದ.
1: ಹಲೋ ಹಲೋ ದ ಅಕ್ಷರವನ್ನ ಕೊಟ್ಟಿದ್ದಾರೆ.
2: ಈಗ ಸಮಯನ ನೋಡ್ಬೇಕಲ್ವಾ.
3: ಪ್ರೀತಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರಸಾರ ಆಗ್ತಾ ಇದೆ
4: ಸ್ವರ ಸಾಂಗತ್ಯ, ಅಂತ್ಯಾಕ್ಷರಿ ನೇರ

ನೀವು ಕರೆ ಮಾಡಬಹುದಾದಂತಹ ದೂರವಾಣಿ ಸಂಖ್ಯೆಗಳು 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ಬನ್ನಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಕಾರ್ಯಕ್ರಮವನ್ನು ಮುಂದುವರಿಸೋಣ.

0: ಈಗ ದಾಕ್ಷರದಿಂದ ಅಂತ್ಯ ಆಗಿದೆ. ಯಾರು ಕರೆ ಮಾಡಿದ್ದಾರೆ?
1: ಹಲೋ,
0: ಕರೆಯಲ್ಲಿ
1: ಹಲೋ ಹಲೋ
0: ಹಲೋ ನಮಸ್ತೆ.
2: ಹಲೋ ನಮಸ್ತೆ.
0: ಯಾರು, ಎಲ್ಲಿಂದ, ನಿಮ್ಮ ಹೆಸರು ಹೇಳಿ, ಪರಿಚಯ ಮಾಡ್ಕೊಳ್ಳಿ.
2: ನಾನು ಸುನಂದ, ಕಾಸರಗೋಡಿಂದ.
0: ಹಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವರ ಸಾಂಗತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ದಾ ಅಕ್ಷರದಿಂದ ಅಂತ್ಯ ಆಗಿದೆ ನಿಮಗೆ. ದಾ ಅಕ್ಷರ ದಾ. ಧನ್ಯವಾದ. ನೀವಂತೂ ಸಹಾಯ ಮಾಡ್ತಾ ಇಲ್ಲ ನಮ್ಮ ಶ್ರೋತೃಗಳಿಗೆ.
3: ಅವರಿಗೋಸ್ಕರ ಕಾರ್ಯಕ್ರಮ ಅಂದ್ರೆ ಹಾಡ್ಬೇಕಲ್ಲ. ಬೇಕಾದಷ್ಟು ಹಾಡುಗಳಿದೆ.
0: ಹಲೋ,
3: ಹೇಳ್ಕೊಟ್ರಲ್ಲ ಈಗ ಮೇಡಮ್, ಈಗಷ್ಟೇ ಕ್ಲೂ ಕೊಟ್ರು.
0: ಅದೇ ಹಾಡಿ. ದೀನನಾ ಬಂದಿರುವೆ, ಬಾಗಿಲಲ್ಲಿ ನಿಂದಿರುವೆ. ಹಾಡಿ,
3: ಪಕ್ಕದಲ್ಲಿ ಕೇಳ್ತಾ ಇದ್ದಾರೆ ಅಂತ. ಯಾವ್ದು ಹೇಳಿ ಅಂತ
0: ಅವ್ರಿಗೆ ಗೊತ್ತಾಗ್ತಾ
2: ಇಲ್ಲ. ದೂರ ನೋಡಿದಷ್ಟು ದೂರ ಕಣ್ಣಲ್ಲಿ.
0: ಇಲ್ಲ, ಅಕ್ಷರ ಕೊಟ್ಟಿದ್ದೀರಿ, ಹಾಡ್ತೀರಾ ಮುಂದಕ್ಕೆ?
2: ಇಲ್ಲ ಇಲ್ಲ.
0: ನಮಸ್ಕಾರ. ಸಹಾಯ ಮಾಡಿದ್ರು ಅವ್ರು ತೆಕ್ಕೊಳ್ಳಿಲ್ವಲ್ಲ ನೋಡಿದ್ರ ನಮ್ಮ ಶ್ರೋತೃಗಳಿಗೆ.
3: ಇದ್ರಲ್ಲಿ ಹೊಳಿಲಿಲ್ಲ.
0: ಅವರು ಬೇರೆ ಹಾಡನ್ನು ತೆಕ್ಕೊಂಡಿದ್ರು, ಮರ್ತೋಗ್ಬಿಟ್ಟಿತ್ತು.
3: ಹಲೋ
4: ಹಲೋ
0: ನಮಸ್ತೆ. ಯಾರು, ಎಲ್ಲಿಂದ ಬಹಳ ಖುಷಿಯಿಂದ ಕರೆ ಮಾಡಿದ್ದೀರಿ? ಯಾರು?
4: ನಾನು ಪ್ರಶಾಂತ್ ಅಂತ, ಮಡಿಕೇರಿ.
0: ಪ್ರಶಾಂತ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ಶ್ರೋತೃ.
4: ಹೌದೌದು.
0: ಯಾವ ಅಕ್ಷರ ಅವ್ರು ಕೊಟ್ಟಿರುವಂತದ್ದು?
3: ಲಾ
0: ಲಾ ಆ
4: ಲಾ ಲಾ
0: ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ. ಇದೇ ನಾಡು ನೋಡಿ, ನಾವು ಸಹಾಯ ಮಾಡೋದು ತಗೊಳ್ತಾ
4: ಇದ್ದೀವಿ. ಲಾಲಿ ಲಾಲಿ ಲಾಲಿ ಲಾಲಿ ಲಾಲಿ.

0: ಲೀಲಾಲಿ ಲಾ ಅಕ್ಷರ ಕೊಟ್ಟಿದ್ದೀರಾ,
1: ತುಂಬಾ ಚೆನ್ನಾಗಿ ಹಾಡಿದ್ರು.
0: ಸಾಹಿತ್ಯ ಕೂಡ ಎಲ್ಲೂ ತಪ್ಪಿಲ್ಲದೆ ಹಾಡಿದ್ದಾರೆ. ಹೀಗೆ ಪ್ರಯತ್ನ ಸಾಗಲಿ. ಧನ್ಯವಾದ. ಹಲೋ
2: ಹಲೋ,
0: ನಮಸ್ತೆ. ಅಕ್ಷರ ಸಿಕ್ಕಿದೆ ಅವ್ರಿಗೆ.
2: ನಮಸ್ತೆ ಮೇಡಮ್, ನಾನು ಅನನ್ಯ, ಸುಳ್ಯ ತಾಲೂಕು ಕೋಲ್ಚರು ಗ್ರಾಮದಿಂದ.
0: ಸ್ವಲ್ಪ ರೇಡಿಯೋದಿಂದ ದೂರ ಬರ್ತೀರಾ ಅನನ್ಯ?
2: ಓಕೆ.
0: ನಿಮಗೆ ಸಿಕ್ಕಿರೋ ಅಕ್ಷರ ಲಾ.
2: ಅವ್ರು
0: ಹಾಡಿದ್ರ? ಇಲ್ಲ ಇಲ್ಲ, ಕ್ಷಮಿಸಿ. ಹಾಡಿ ಹಾಡಿ ಹೇಳಿ ಹೇಳಿ ಹಾಡಿ.
2: ಲಾಲಿ ಲಾಲಿ ಸುಕುಮಾರ ಲಾಲಿ.

0: ಬಂಗಾರ ಲಾಲಿ ಮುತ್ತು ಬಂಗಾರ
1: ರ ಅಕ್ಷರ ಕೊಟ್ಟಿದ್ದೀರಾ? ಧನ್ಯವಾದ, ನಮಸ್ಕಾರ. ನೋಡಿ
2: ನಮ್ಮ ಶ್ರೋತೃಗಳಿಗೆ ಸ್ವಲ್ಪ
1: ವಿಶಾಲಕ್ಷಿಯವರೇ, ಈಗ ನೀವು ಸಹಾಯ ಮಾಡಬೇಡಿ ಅಂತ ಹೇಳಿದ್ರೆ, ಈಗ ಸಹಾಯ ಮಾಡಿದ್ರು ಅವ್ರು ತೆಕ್ಕೊಳ್ತಿಲ್ಲ, ಎಂತಹ ವಿಶಾಲವಾದ ಹೃದಯ ಅಂತ.
2: ಹೃದಯ
1: ಹಾಡದೆ
2: ಅದು ಹಾಗಲ್ಲ, ಅದು ಏನಾಗಿದೆ ಅಂದ್ರೆ, ನೀವು ಕೊಟ್ಟಿರೋದವರಿಗೆ ಆ ಗಾಬರಿಯಲ್ಲಿ ಯಾವ್ದು ಹೇಳ್ಬೇಕು, ಯಾವ್ದು ತಗೊಳ್ಬೇಕು, ಯಾವ್ದು ಬಿಡ್ಬೇಕು, ಆ ಗಾಬರಿಯಲ್ಲಿ.
1: ನಿಜ ನೋಡಿ, ಇಲ್ಲಿ ಇದರಿಂದ ಒಂದು ಸತ್ಯದ ಸಂಗತಿ ಅರ್ಥ ಆಗ್ತಾ ಇದೆ. ಅವರು ಒಂದು ಮನಸ್ಸಿನಲ್ಲಿ ಒಂದು ಹಾಡು ಹಾಡಬೇಕು ಅಂತ ಅನ್ಕೊಂಡಿರ್ತಾರೆ. ನಾವು ಯಾವುದೋ ಹಾಡನ್ನ ಕೊಟ್ಟಾಗ,
2: ಅಕ್ಷರಗಳನ್ನ ಕೊಟ್ಟಾಗ,
1: ಹಾಗಾಗಿ ಅವರು ದಾಕ್ಷರದಿಂದ ಯಾವೆಲ್ಲ ಹಾಡುಗಳ ಇದೆ ಸಾಹಿತ್ಯದಲ್ಲಿ ಅವೆಲ್ಲವನ್ನ ಕೂಡ ಅವರು ಬರ್ಕೊಂಡಿರ್ಬೇಕು. ನೋಡಿ, ನಾನು ಒಂದು 10 ಅಕ್ಷರಕ್ಕೆ ಬರ್ಕೊಂಡ್ಬಂದಿದ್ದೀನಿ ನಮ್ಮ ಶ್ರೋತೃಗಳಿಗೆ ಸಹಾಯ ಮಾಡಬೇಕು ಅಂತ. ಆದರೆ ಅವ್ರು ಯಾರು ನಮ್ಮ ಸಹಾಯ ತೆಕ್ಕೊಳ್ತಾ ಇಲ್ಲ, ತುಂಬ ಖುಷಿ ಇದು ನಮಗೆ. ಆಮೇಲೆ ನೆಮ್ಮದಿ ನಮ್ಮ ಶ್ರೋತೃಗಳಿಗೆ,
2: ಯಾರ ಸಹಾಯ ಇಲ್ಲದೆ ಪ್ರಯತ್ನ
1: ಪಡಬೇಕು. ಹೌದು.
2: ಹಲೋ,
3: ಹಲೋ,
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಾನು ಯಾನಿ, ಮಡಿಕೇರಿಯಿಂದ.
1: ಯಾನಿ, ಯಾನಿ, ಹಾ, ಯಾನಿ
2: ಯಾನಿ, ಸ್ವಲ್ಪ ರೇಡಿಯೋದಿಂದ ದೂರ ಬರ್ತೀರಾ ಯಾನಿ ಅವರೇ?
1: ದಾಕ್ಷರ ಅಲ್ವಾ?
2: ನೋಡಿ, ಅವರಿಗೆ ನೆನಪಿದೆ,
1: ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ರು ಅವರು. ಯಾನಿ
2: ಡಿಸ್ಟಿಂಕ್ಷನ್,
1: ಖುಷಿ ನೋಡಿ. ರಾ ಇಂದ ಹಾಡಿ ನೋಡಿ, ನಾವು ಸಹಾಯ ಮಾಡಿದ್ರೆ ನೀವು ತೆಕ್ಕೊಳ್ಳಲ್ಲ ಮತ್ತೆ. ಹಾಡಿ ಹಾಡಿ.
0: ರಾಮಚಾರಿ ಹಾಡು
1: ಹಾಡುವ, ಹಾ,
0: ಲಾಲಿ ಹಾಡ ಕೇಳುವ,
2: ಕೇಳಮ್ಮ
1: ಕೇಳಮ್ಮ, ನೀಲಿ ಬಾಲಿ ನೋಡಿಗೆ ಬೆಳಕು ದೀಪ, ಹಾ,
0: ನೀನಮ್ಮ.
1: ಹಾಡ್ಬೇಕಾ ಜೊತೆಯಲ್ಲಿ? ಹಾಡಿ ಮತ್ತೆ ಮತ್ತೆ ಹಾಡಿ,
2: ನೀವು ಸಹ ಹಾಡಿ ಜೊತೆಯಲ್ಲಿ.
1: ರಾಮ

0: ನೋಡಿದ್ರ ಸಹಾಯ ತೆಕ್ಕೊಂಡ್ರು ಸ್ವಲ್ಪ ಮಟ್ಟಿಗೆ ಅಷ್ಟೇ. ಅವ್ರ ಖುಷಿಗೆ ಬರ್ತಾ ಇಲ್ಲ ಹಾಡು ಹೇಳಕ್ಕೆ. ಯಾನಿ ಅವ್ರಿಗೆ ಮಾ ಅಕ್ಷರ ಕೊಟ್ಟಿದ್ದಾರೆ. ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ಲಿ. ನಮಸ್ಕಾರ.
1: ನಮ್ಮ ಶ್ರೋತೃಗಳು ಭಾಗವಹಿಸ್ತಿರೋದು ಸರಿ, ಆದ್ರೆ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ರೇಡಿಯೋ ಹತ್ತಿರ ನಿಂತು ಮಾತಾಡ್ತಾಗ ಅದಕ್ಕೂ
0: ಬರ್ತಾರೆ. ನಾನು ಹೇಗೆ ಹಾಡ್ತೀನಿ ಅಂತ
1: ಬೇರೆಯವ್ರು ಕೇಳಿಸ್ಕೊಳ್ಳಿ, ರೆಕಾರ್ಡ್ ಮಾಡ್ಲಿ ಅಲ್ವಾ.
0: ಆದ್ರೆ ಅಷ್ಟು ತಾಳ್ಮೆ ಇಲ್ವಲ್ಲ
1: ಅಲ್ವಾ. ನೋಡೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್, ನಾನು ಮರಗೋಡಿನಿಂದ.
0: ಹೆಸರು
2: ರಾಧಾ ಡಾಲು.
1: ರಾಧಾ ಡಾಲು,
0: ಮಾ ಅಕ್ಷರದಿಂದ ಹಾಡಿ.
2: ಮಾತು ಚೆನ್ನ
1: ಮೌನ ಚೆನ್ನ
2: ನಿನ್ನ ರೂಪ ಬಲು ಚೆನ್ನ ನಿನ್ನ ರೂಪ ಬಲು ಚೆನ್ನ
0: ಅಷ್ಟೇನಾ?
1: ನಾ
0: ಹಲೋ ಹಲೋ ರಾಧಾ ಅವರೇ, ಎಷ್ಟು ದಿನಗಳಿಂದ ಪ್ರಾಕ್ಟೀಸ್ ಮಾಡಿದ್ರಿ ನೀವು, ಅಭ್ಯಾಸ ಮಾಡಿದ್ರಿ? ಮಕ್ಕಳಾಗಿದ್ದಾಗ ಆಡ್ತಾ ಇದ್ರಿ, ಅದಕ್ಕೆ ಇವಾಗ ನೆನಪಾಗ್ಬಿಟ್ಟಿದೆ.
1: ಈಗ ದೊಡ್ಡವರು ಆದ್ಮೇಲೆ ಆಡಿಸ್ತಾ ಇದ್ದಾರೆ.
0: ನಾ ಅಕ್ಷರ ಕೊಟ್ಟಿದ್ದೀರಿ, ಧನ್ಯವಾದ. ಈಗ ವಿಶಾಲಾಕ್ಷಿ ಅವರೇ, ಒಂದು ಗಂಭೀರವಾದಂತಹ ವಿಷಯ ಅಂತಂದ್ರೆ
1: ಹೇಳಿ,
0: ಮಕ್ಕಳು ಮೊಬೈಲ್ ಹಾವಳಿಗೆ ಬಲಿಯಾಗ್ತಾ ಇದ್ದಾರೆ.
1: ಮಕ್ಕಳು ಮಾತ್ರ ಅಲ್ಲ, ಪ್ರತಿಯೊಬ್ರು ಯುವ ಪೀಳಿಗೆ
0: ಈಗ ಹಿರಿಯರು ಸಹ ತಾಯಿಗಳ ಪ್ರಾಣಕ್ಕೆ ಕುತ್ತು ತರ್ತಾ ಇರತಕ್ಕಂತ ಸಂಗತಿಗಳನ್ನ ಕಂಡಿದ್ದೇವೆ. ಈಗ ತಂದೆ ತಾಯಿ ಆಸೆ ಏನು? ಮಕ್ಕಳು ಓದ್ಬೇಕು, ಒಂದು ಕೆಲಸಕ್ಕೆ ಸೇರ್ಬೇಕು, ಅವನ ಕಾಲ ಮೇಲೆ ಅಥವಾ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಬೇಕು ಅಂತ. ಇವರು, ನಾನು ಚಿತ್ರ ಬರೀತೀನಿ,

0: ನಾನು ಏನೋ ಒಂದು ಮಾಹಿತಿ ತೆಕ್ಕೊಳ್ತೀನಿ ಅಂತ ಏನ ಹೇಳ್ತಾರೆ ಅಮ್ಮನಿಗೆ ಅಥವಾ ಅಪ್ಪನಿಗೆ ನೈಸ್ ಮಾಡಿ ಅವರು ಒಂದು ನಂಬಿಕೆಯಿಂದ ಮೊಬೈಲನ್ನು ಅವ್ರ ಕೈಗೆ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ಕೆಲಸದಲ್ಲಿ ನಿರತರಾಗಿರ್ತಾರೆ, ಅಪ್ಪ ಹೊರಗೆ ಹೋಗ್ತಾರೆ, ಅಮ್ಮ ಅಡುಗೆ ಮನೆಯಲ್ಲಿ ಇರ್ತಾಳೆ, ಇವರು ಬೇರೊಂದು ಗೇಮನ್ನು ಅಥವಾ ಇನ್ನೇನೋ ಒಂದು ಸಂಗತಿಯನ್ನು ನೋಡಿ ದಾರಿ ತಪ್ಪುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ನಮ್ಮ ತಂದೆ ತಾಯಿಗಳ ಅಂದರೆ ಪ್ರಾಣ ಹೆಚ್ಚು
1: ಹೋಗ್ತಾ ಇದೆ,
0: ಪ್ರಾಣ ಕಾಪಾಡಿಕೊಳ್ಬೇಕು ಅಂತಹ ಸಂದರ್ಭ ಬರ್ತಾ ಇದೆ. ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ, ಓದ್ಬೇಕು ನೀನು, ಮೊಬೈಲ್ ಅತಿಯಾಗಿ ಬಳಸಬೇಡ ಅಂತ ಅಂದ್ರೆ ಹಲ್ಲೆ ಮಾಡ್ತಕ್ಕಂಥದ್ದು ತಂದೆ ತಾಯಿಗಳ ಮೇಲೆ.
1: ಅನ್ಸುತ್ತೆ ಅಂದ್ರೆ ಮಕ್ಕಳಿಗೋಸ್ಕರ ಜೀವ ತೆತ್ತಾ ಇದ್ದಾರ ತಂದೆ ತಾಯಿಗಳು, ಯಾಕಂದ್ರೆ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡೋರು,
0: ಮಕ್ಕಳಿಗಾಗಿ ಅವರು ಇದ್ದಾರೆ ಅನ್ನೋದನ್ನ ಅವರು ಮರೀತಾ ಇದ್ದಾರೆ. ಕಾರಣ ಏನು ಅಂದ್ರೆ ಅವರದೆಲ್ಲ ತಪ್ಪು, ಮೊಬೈಲ್ ಬಳಸುವಂತಹ ಒಂದು ಮನಸ್ಸಿದೆ, ಅದು ನಿಜವಾಗಿ ಒಂದ್ ರೀತಿ ಬೇಸರ ತರಿಸುತ್ತೆ. ನಮ್ಮ ಸಾಕಷ್ಟು ಶ್ರೋತೃಗಳು ಕರೆ ಮಾಡಿದ್ದಾರೆ ಮತ್ತೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದಾರೆ. ಆದಷ್ಟು ಇದರ ಬಗ್ಗೆ ಚಿಂತನೆಯನ್ನ ನಡೆಸಲಿ ಅಂತ ಹೇಳ್ತಾ ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ.
2: ಹಲೋ,
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಯಾರಮ್ಮ?
3: ನಾನು ಸರೋಜ ಅಂತೇಳಿ, ಕಡಂಗ.
2: ಕಡಂಗ
3: ಹೌದು.
0: ಸರೋಜ ಅವರೇ, ನಿಮ್ಗೆ ಅಕ್ಷರನ?
3: ಹೌದು ಮೇಡಮ್.
2: ಕೇಳ್ತಾ ಇದ್ದೀರಾ ರೇಡಿಯೋ ಅಲ್ಲ?
3: ಕೇಳ್ತದಮ್ಮ.
0: ಹಾಡಿ
3: ಹಾಡಿ
0: ಹಾಡಿ
3: ಹಾಡಿ ಹಾಗ.

0: વાહ, સરોજ અવરે ನೀವು ತುಂಬಾ ಲೋ ವಾಯ್ಸ್ ಅಲ್ಲಿ ಹಾಡ್ಬಿಟ್ರಿ, ಯಾಕೆ ಭಯನಾ?
1: ಇಲ್ಲ ಮೇಡಮ್.
0: ಮತ್ತೆ ಹಾಡ್ಬೇಕು ಅಂತ ಅಂದ್ರೆ ಸ್ವಲ್ಪ ಹೊರಗೆ ಬರ್ಬೇಕು, ಹೃದಯದಿಂದ ಮನಸ್ಸು ಬಿಚ್ಚಿ ಹಾಡ್ಬೇಕಲ್ವಾ? ಸಾಕಷ್ಟು ಶ್ರೋತೃಗಳ ಕಾರ್ಯಕ್ರಮ ಕೇಳ್ತಾ ಇದ್ರೆ ತಪ್ಪಲ್ಲ, ಚೆನ್ನಾಗಿ ಹಾಡಿದ್ದೀರಿ.
2: ಮತ್ತೊಂದು ಯಾಕೆ ಅಂತ ಹೇಳಿದ್ರೆ, ಇದೋರಿಗೆ ಒಳ್ಳೆ ಆಪರ್ಚುನಿಟಿ ಹೇಗೆ ಅಂದ್ರೆ, ಅವರ ಮುಖ ನಮಗೆ ಗೊತ್ತಿಲ್ಲ, ಬರೀ ಸ್ವರ ಮಾತ್ರ. ಅವರು ಜೋರಾಗಿ ಹಾಡಿದ್ರೆ ನಮಗೆ ಏನು ಗೊತ್ತಿಲ್ಲ
0: ಅನ್ಸುತ್ತೆ ನಮ್ಗೆ. ಧನ್ಯವಾದ ಸರೋಜ ಅವ್ರೆ, ನಮಸ್ಕಾರ.
2: ಈಗ ನೀವು ಹೇಳ್ತಾ ಇದ್ರಿ ಮೊಬೈಲ್ ಗೀಳು ಅಂತ, ಕೇವಲ ಅಷ್ಟು ಮಾತ್ರ ಅಲ್ಲ, ಪೋಷಕರೇ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಮಕ್ಕಳನ್ನ ಒಂದು ಅರ್ಧ ದಾರಿ ತಪ್ಪಿಸ್ತಿದೀವ ಅಂತ ನನಗೆ ಅನ್ಸುತ್ತೆ ಈಗಿನ ಪೋಷಕರು. ಯಾಕಂದ್ರೆ ದುಡಿಮೆ ಮುಖ್ಯ ಹೌದು, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಆ ದುಡಿಮೆಯ ಅವಸರದಲ್ಲಿ ಮಕ್ಕಳನ್ನ ಕಡೆಗಣಿಸ್ತಾ ಇದೀವಿ. ಹೇಗಂದ್ರೆ, ಆ ಮಕ್ಕಳಿಗೆ ನಾವೀಗ ಮೊಬೈಲ್ ಕೊಟ್ವಿ, ಅದು ಏನನ್ನ ನೋಡ್ತಾ ಇದ್ದಾರೆ, ಸ್ವಲ್ಪ ನಾವು 5-10 ನಿಮಿಷ ಅವ್ರ ಜೊತೆ ಕೂತು ನಾನೇ ತೆಕ್ಕೊಡ್ತೀನಿ ಬಾ, ನಾನೇ ಹೇಳ್ಕೊಡ್ತೀನಿ ಬಾ, ಆ ಇದನ್ನ ನಾವು ಮಾಡ್ತಾ ಇಲ್ಲ.
0: ಅಲ್ಲ, ತಂದೆ ತಾಯಿಗಳು ಮಕ್ಕಳ ಈ ಒಂದು ಕೆಲಸದಿಂದ ತಂದೆ ತಾಯಿಗಳು ಒತ್ತಡಕ್ಕೊಳಗಾಗ್ತಾ ಇದ್ದಾರೆ.
2: ಹೌದು
0: ಅಲ್ವಾ? ಅದನ್ನ ಪ್ರತಿಯೊಬ್ರು ಕೂಡ ಅನುಭವಿಸಿರ್ತಾರೆ, ತಾಯಿಯಂದ್ರು ಅಥವಾ ತಂದೆ. ಕೆಲವೊಮ್ಮೆ ತಂದೆ ತಾಯಿ ಹಲ್ಲೆ ಮಾಡಿರೋದು ಉಂಟು, ಮೊಬೈಲ್ ಬಳಸ್ತಾ ಇದ್ದಾರೆ ಅಂತ. ಎಷ್ಟು ಅಂತ ಹೇಳೋದು ಅಂತ ಅಂದ್ರೆ, ಅವರ ಒಂದು ಕೋಪವನ್ನ ಏನು ಹೇಳ್ತಾರೆ
2: ಬಂದ್ಬಿಡುತ್ತೆ.
0: ಆ ರೀತಿ ಅವರು ಆದ್ರೆ ಒಂದು ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಅಂದಾಗ, ಆ ಒಂದು ಮೊಬೈಲ್ ಬೇಕಾ ನಮ್ಗೆ, ನಮ್ಮ ಮನೆಯಲ್ಲಿ ಬೇಕಾ ಅಂತ ಅನ್ನಿಸ್ಬಿಟ್ಟಿದೆ.
2: ಹೌದು
0: ಅಲ್ವಾ? ಒಂದು ಅಮೂಲ್ಯ ಸಮಯ ಕಳೆದು ಹೋಗ್ತಾ ಇದೆ, ಅವರ ಪ್ರತಿಭೆಗಳು ನಶಿಸಿ ಹೋಗ್ತಾ ಇದೆ. ನಮ್ಮ ನೋಡಿ, ಹೊರಗಡೆ ಮಕ್ಳು ಇಲ್ಲ, ಈಗ ಮಳೆ ಬರ್ತಾ ಇದ್ರು ಕೂಡ ಸೈಕ್ಲಿಂಗ್ ಮಾಡ್ತಾ ಇದ್ರು ಕೆಲವು ಮಕ್ಕಳು. ಯಾಕೆ ಅಂದ್ರೆ ಮೊಬೈಲ್ಗೆ ಅವರು ಬಲಿಯಾಗ್ತಾ ಇದ್ದಾರೆ ಅನ್ನೋದು ಒಂದು ಆತಂಕ.
2: ಅಂದ್ರೆ ಯಾವುದೇ ವಸ್ತುವನ್ನ ನಾವು ತೆಗೆದುಕೊಂಡಾಗ ಪರ ವಿರೋಧ ಎರಡು.
0: ಅಲ್ಲ, ಒಂದು ಹುಡುಗ ಪ್ರತಿದಿನ ಸೈಕಲ್ ಅಲ್ಲಿ ಹಾಲ್ ತರಕ್ ಬರ್ತಾ ಇದ್ದ, ಇವತ್ತು ಒಂದು ಬುಟ್ಟಿ ಹಿಡ್ಕೊಂಡು ಮೊಬೈಲ್ ನೋಡ್ಕೊಂಡ್ ಬರ್ತಾ ಇದ್ದಾನೆ ಛತ್ರಿ ಹಿಡ್ಕೊಂಡು. ನಾನು ಕೇಳಿದೆ ಎಲ್ಲಿ ಸೈಕಲ್ ಅಂತ, ಅದಕ್ಕೆ ಅವರು ಅಂಗಡಿಯವರು ಹೇಳಿದ್ರು ಅದು ಮೊಬೈಲ್ ಇದೆಯಲ್ಲ, ಹಾಗಾಗಿ ಅವನು ಸೈಕಲ್ ಬಿಟ್ಟಿದ್ದಾನೆ ಅಂತ. ಅಂದ್ರೆ ಏನ್ ಲಾಸ್ ಆಯ್ತು ಹೇಳಿ?
2: ಆದ್ರೆ ನಾವು ಪೋಷಕರು ಶ್ರಮ. ಹೌದು, ಆದ್ರೆ ಪೋಷಕರು ಯಾಕೆ ಮೊಬೈಲ್ ನ ಕೊಡ್ಬೇಕು? ನಾನ್ ಕೇಳುದಷ್ಟೇ.
0: ಪೋಷಕರು ಮೊದಲು ಸುಧಾರಿಸ್ಕೋಬೇಕು,
2: ಯಾಕಂದ್ರೆ ಮೊದಲು ಪೋಷಕರಲ್ಲಿ ನಮ್ಮಲ್ಲಿ ಜಾಗೃತಿ ಬರಬೇಕು. ನಾವೇನೋ ಒಂದ್ ಸ್ವಲ್ಪ ನೋಡ್ಕೊಂಡಿರೋ, ಒಂದು ನೋಡಿ ಊಟ ಮಾಡ್ತೀವಲ್ಲ ತಗೋ, ಅದು ನಾವೇ ಅಭ್ಯಾಸ ಮಾಡುವಂತದ್ದು ಕೆಟ್ಟ ಅಭ್ಯಾಸ.
0: ಹೌದು ಹೌದು, ನೋಡಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಈ ರೀತಿ ಮಾತನಾಡ್ತಾ ಇರ್ತೀವಿ. ಕರೆ ಬಾರದ ಕಾರಣ ಈಗ ಕರೆ ಬಂದಿದೆ.
2: ಹಲೋ, ಕರೆಗೆ ಪ್ರಯತ್ನ.

0: ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅವರಿಗೆ ಸಿಕ್ಕಿರುವಂತಹದ್ದು
1: ನಾ
2: ವಾ ಅಲ್ವಾ.
0: ಹಲೋ,
1: ಆ ವಾ,
0: ಹಲೋ, ನಮಸ್ತೆ.
3: ನಮಸ್ಕಾರ ಮೇಡಮ್ ಅವ್ರ.
0: ಯಾರ್ರಿ?
3: ನಾ ರಮೇಶ್ ಶರ್ಮರ್ ಹತ್ರ ಮೇಡಮ್, ಬಸವನ್ ಬಾಗೇವಾಡಿ ತಾಲೂಕಿಂದ ಮಾತಾಡ್ತೇನೆ.
0: ಬಸವನ್ ಬಾಗೇವಾಡಿಯಿಂದ? ಪರವಾಗಿಲ್ರಿ, ರೇಡಿಯೋ ಕೇಳ್ತಿದ್ದೀರೇನ್ರಿ?
3: ಹಾ, ಕೇಳಾಕತ್ತೇವ್ರಿ ಮೇಡಮ್.
0: ನಿಮಗ್ ಸಿಕ್ಕಿರೋ ಅಕ್ಷರ ಯಾವ್ದು ಗೊತ್ತೇನ್ರಿ?
3: ವಾ ಬಂದ್ರಿ.
0: ವಾ ನೋಡಿ, ಸರಿಯಾಗಿ ಹೇಳಿದ್ರಿ, ಹಾಗಾದ್ರೆ ಹಾಡ್ರಿ.
3: ವಸಂತ ಬರೆದನು ಒಲವಿನವೋ.

0: ಲಾಕ್ಷರ ಕೊಟ್ಟಿದ್ದಾರೆ, ಬಹಳ ಚಲೋ ಹಾಡಿದ್ರಿ. ಬಸವನ ಬಾಗೇವಾಡಿಯಿಂದ ಕರೆ ಮಾಡಿದ್ದಾರೆ.
1: ಸಿಕ್ಕಿತ್ರಿ ಮೇಡಮ್, ಹೋದ ವಾರ ಈ ವಾರ ಸಿಕ್ತು, ಖುಷಿ ಆಯ್ತ್ರಿ ಮೇಡಮ್.
2: ಈ ವಾರ ಕರೆಗೆ ನೀವು ಪ್ರಯತ್ನ ಪಡ್ತಾ ಇರ್ರಿ, ಸಿಕ್ತದೆ.
0: ಹೌದು,
1: ಸಿಕ್ಕಿದ್ದಿಲ್ರಿ ಮೇಡಮ್, ಇಷ್ಟು ದಿನ ಹೋದ ವಾರ ಈ ವಾರ ಸಿಕ್ತ್ರಿ ಮೇಡಮ್.
0: ಹೀಗೆ ಈಗ ಪ್ರಯತ್ನ ಪಡ್ತಾ ಇರ್ತೀರಿ ಅಂತ ಗೊತ್ತಾಗ್ತಾ ಇದೆ ನಮ್ಮ ಶ್ರೋತೃಗಳಿಗೆ.
1: ಹೌದ್ರಿ ಮೇಡಮ್,
0: ಧನ್ಯವಾದ ರೀ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಹಲೋ.
3: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ಮೇಡಮ್ ನಮಸ್ತೆ, ಮತ್ತೆ ನಾನು ಮಾಧವ್ ಚಿ ಮಾತಾಡ್ತಿರೋದು, ಮತ್ತೆ ಹಾಡ್ಬಹುದಾ?
0: ಬೇರೆ ಶ್ರೋತೃಗಳಿಗೆ ಅವಕಾಶ ಸಿಕ್ಬೇಕಲ್ಲ ಮಾಧವನವರೆ, ದಯವಿಟ್ಟು ಕ್ಷಮಿಸಿ.
3: ಖಂಡಿತ,
0: ಕ್ಷಮಿಸಿ. ಹಲೋ, ಹೊಸ ಹೊಸ ಶ್ರೋತೃಗಳು ಸೇರ್ಪಡೆ ಆಗ್ತಾ ಇದ್ದ.
3: ಹಲೋ,
4: ಹಲೋ,
0: ನಮಸ್ತೆ, ಹೇಳಿ.
4: ನಾನು ಮಡಿಕೇರಿಯಿಂದ ಕಗ್ಗೊಳ್ಳು ವಿಲೇಜ್ ಯೋಗಿತಾ ಅಂತ ಮಾತಾಡ್ತಿರೋದು.
0: ಯೋಗಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಈ ಮಾಲಿಕೆಯಲ್ಲಿ ಪ್ರಸಾರ ಆಗ್ತಾ ಇರ್ತಕ್ಕಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಲಾ ಅಕ್ಷರ ನಿಮಗೆ ಸಿಕ್ಕಿದೆ ಯೋಗಿತಾ ಅವರೇ?
4: ಲಾ ಅಕ್ಷರ ಮೇಡಮ್,
0: ಲಕ್ಷ್ಮೀ ಬಾರಮ್ಮ
4: ಹೇಳ್ತೀರಾ?
0: ಲಕ್ಷ್ಮೀ ಬಾರಮ್ಮ,
4: ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ,
0: ಬೆಳಗಲು ಮನೆಯನ್ನು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ.
2: 21ಕ್ಕೆ ಲಕ್ಷ್ಮಿ ಬರ್ತಾ ಇದ್ದಾಳೆ ಅಂತ ಕರೀತಾ ಇದ್ದೀರಿ.
0: ಯೋಗಿತಾ ಅವರೇ, ಅಕ್ಷರ ಮಾ ಕೊಟ್ಟಿದ್ದೀರಿ, ಧನ್ಯವಾದ. ಈಗ ವಿಶಾಲಾಕ್ಷರೇ, ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನ ಹೇಳ್ಬಿಡೋಣ ಅವ್ರಿಗೆ.
2: ಆಯ್ತು. 228558, 228129.
0: ನಿಧಾನಕ್ಕೆ ಹೇಳ್ಬೇಕು, ಒಂದ್ ನಿಮಿಷ. 228558 ಕೋಡ್ ಸಂಖ್ಯೆ 08272.
2: ಹಲೋ, ಹಲೋ, ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ?
5: ಹಲೋ ಮೇಡಮ್, ನಮಸ್ತೆ.
0: ಅಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ಧ್ವನಿ ಎತ್ತರಿಸಿ.
5: ಹಲೋ,
0: ಈಗ ಕೇಳಿಸ್ತಾ ಇದೆ, ಹೇಳಿ, ಹಾಡಿ.
5: ನಮಸ್ತೆ ಮೇಡಮ್.
0: ನಮಸ್ತೆ. ಮಾ ಅಕ್ಷರದಿಂದ ಅಂತ್ಯ ಆಗಿದೆ.
2: ಧನ್ಯ.
0: ಧನ್ಯ, ಎಲ್ಲಿಂದ?
5: ಹಲೋ,
0: ಯಾವ ಊರು?
5: ಚೆಂಬೆಬೆಳ್ಳೂರು.
2: ಚೆಂಬೆಬೆಳ್ಳೂರು.
0: ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಅಲ್ವಾ?
5: ಕೇಳ್ತಾ ಇದ್ದೀನಿ.
0: ಮಾ ಅಕ್ಷರ ಸಿಕ್ಕಿದೆ ನಿಮ್ಗೆ. ಯಾಕೆ ನೀವು ಹಾಡಿದ್ದು ನಮ್ಗೆ ಕೇಳಿಸ್ಲಿಲ್ಲ? ಹಾಡು ಚೆನ್ನಾಗಿತ್ತು, ಹಾಡ್ತಾ ಇದ್ರಿ.
2: ನೆಟ್ವರ್ಕ್ ಪ್ರಾಬ್ಲಮ್.
0: ಆದ್ರೂ ಪ್ರಯತ್ನ ಪಟ್ಟಿದ್ದಾರೆ, ನಮ್ಗೆ ಸ್ವಲ್ಪ ಕೇಳಿಸ್ಲಿಲ್ಲ, ಲಾ ಅಕ್ಷರ ಕೊಟ್ಟಿದ್ದಾರೆ. ಧನ್ಯವಾದ.
2: ಹಲೋ, ನಮಸ್ತೆ.
6: ನಮಸ್ತೆ ಮೇಡಮ್.
0: ಯಾರು, ಎಲ್ಲಿಂದ, ಹೆಸರು ಹೇಳಿ.
6: ನಾನು ದಿನೇಶ್ ಶಾಲೆಯಲ್ಲಿ ಸೋಮಾಪೇಟೆಯಿಂದ.
0: ಲಾ ಅಕ್ಷರ ಸಿಕ್ಕಿದೆ ನಿಮಗೆ?
6: ಸಿಕ್ಕಿದೆ ಮೇಡಮ್, ಗೊತ್ತಾಯ್ತು, ಅದಕ್ಕೆ
0: ಹಾಡಿ
6: ಕರೆ ಮಾಡಿದೆ. ಹಾಡಲ್ಲ. ಲವ್ ಲವ್ ಲವ್ ಎಂದರೇನು ಒಲವು, ಲವ್ ಲವ್ ಲವ್ ಎಂದರೇನು ಅದು ಕನ್ನಡದಿ ಒಲವು. ಅಷ್ಟೇ ಮೇಡಮ್.
0: ಯಾವ ಸಿನಿಮಾದಿದ್ದು
6: ಮೇಡಮ್? ಇದು ಮನಮೆಚ್ಚಿದ ಮಡದಿ ಚಿತ್ರ.
0: ಮನಮೆಚ್ಚಿದ ಮಡದಿ.

0: ಯಾವ ಅಕ್ಷರ ಕೊಟ್ರಿ? ವಾ, ನೀವು ಯಾಕೆ ಹಾಡ್ಲಿಲ್ಲ, ಸಾಹಿತ್ಯ ಮಾತ್ರ ಕೊಡ್ತೀರಾ? ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ಪ್ರಯತ್ನ ಪಡ್ತೀರಿ? ನೋಡಿ, ಕಸ ನಿರ್ವಹಣೆಯ ಬಗ್ಗೆ ಕಿವಿ ಮಾತು ಹೇಳಿದಿರಿ ನಮ್ಮ ಶ್ರೋತೃಗಳಿಗೆ ನನ್ನೆದೇ ಹಾಡು ಕಾರ್ಯಕ್ರಮದಲ್ಲಿ. ಹಲವರು ಕರೆ ಮಾಡಿದಾಗ ಅವರು ವ್ಯಕ್ತಪಡಿಸ್ತಾರೆ ಹಸಿ ಕಸವನ್ನ ಹೇಗೆ ಗೊಬ್ಬರ ಮಾಡಬೇಕು, ಗೊಬ್ಬರಕ್ಕೆ ಬಳಸಬೇಕು ಅಂತ ಹೇಳಿದ್ದೀರಿ. ಹಾ, ಹೌದಲ್ವಾ? ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿನು ನೀವು ಪ್ರಯತ್ನ ಪಡ್ತೀರಿ, ಮಾತನಾಡ್ತೀರಿ, ಹಾಡು ಕೂಡ ಹಾಡಬಹುದು ಅಂತ ಒಂದು ಅನಿಸಿಕೆ ಅಷ್ಟೇ ಆಕಾಶವಾಣಿಯದು. ನಾನು ಹೇಳುವಂತದ್ದು, ಯಾರು ಕೂಡ ಅಷ್ಟು ನಿಷ್ಠುರವಾಗಿ ಯಾರು ಕೂಡ ನಡ್ಕೊಳ್ಬಾರ್ದು. ಹಾಡು ಹಾಡ್ತಾರೆ, ನೀವು ಹಾಡ್ತೀರಿ ನೋಡಿ. ಇವಾಗ ಪ್ರಯತ್ನನಾರು ಪಟ್ಟಿಲ್ಲ, ಕಳೆದ ಬಾರಿಯಲ್ಲ ಮೊದಲ ಬಾರಿ ನೀವು ಬರೀ ಸಾಹಿತ್ಯ ಮಾತ್ರ ಹೇಳಿದ್ರಿ ಅಲ್ವಾ? ಈಗ ಸ್ವಲ್ಪ ಬದಲಾಗಿದ್ದೀರಿ, ಮುಂದಿನ ಕಾರ್ಯಕ್ರಮದಲ್ಲಿ ಹಾಡಿ.
1: ನಿಮ್ಮ ಮಡಿಕೇರಿ ಆಕಾಶವಾಣಿ ಕಾರಣ.
0: ಹಾ, ನೋಡಿದ್ರಾ, ಮಡಿಕೇರಿ ಆಕಾಶವಾಣಿಗೆ ಚಿರಋಣಿಗಳು ಅಂತ ಹೇಳ್ಬೇಕು ಅಲ್ವಾ? ಹಾ, ಧನ್ಯವಾದ ದಿನೇಶ್ ಅವರೇ, ನಮಸ್ಕಾರ. ಹಲೋ, ಈಗ ಮತ್ತೊಂದು ದೂರವಾಣಿ ಸಂಖ್ಯೆ 2281920872.
2: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು, ಎಲ್ಲಿಂದ?
1: ಬಿಜಾಪುರ ಡಿಸ್ಟ್ರಿಕ್ಟ್, ತಾಳಿಕೋಟಿ.
0: ಬಿಜಾಪುರ್, ಅಲ್ಲಿಂದ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತೀರಾ? ಏನೆಲ್ಲ ಕಾರ್ಯಕ್ರಮ ಕೇಳ್ತೀರಾ
1: ಮೇಡಮ್?
0: ಏನೆಲ್ಲ ಕಾರ್ಯಕ್ರಮ ಕೇಳ್ತೀರಾ? ನಗ್ತಾ ಇದ್ರೆ ಖುಷಿ, ಕರೆ ಸಿಕ್ಕಿದೆ ಅಂತ
1: ಖುಷಿನಾ?
0: ತುಂಬಾ ಸಂತೋಷ ಆಯ್ತು, ಬಹಳ ದೂರದಿಂದ ಕರೆ ಮಾಡಿದ್ದೀರಿ. ಹಾ, ಈಗ ಅವರಿಗೆ ಹೆಸರು ಏನ್ ಹೇಳಿದ್ರು? ಹೆಸರು
1: ಬಸವರಾಜ್ ಅಂತ.
0: ಬಸವರಾಜ್ ಅವರು,
2: ಬಸವರಾಜ್ ಬಿಜಾಪುರದವರು.
0: ಸ್ವರ ಸಾಂಗತ್ಯ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
1: ಹಾ, ಅದು ಕೇಳಿದೀವಿ. ಆಮೇಲೆ ಚಿನ್ನಾರ ಲೋಕ ಕೇಳಿದವಾಗಲೇ.
0: ಅಂತೂ ದೂರದಿಂದ ಕರೆ ಮಾಡಿದ್ದಾರೆ ಅಲ್ಲ, ಈಗ ಅವರಿಗೆ ಅಕ್ಷರ ವಾ ವಾ
1: ಸಿದ್ಧರಿದ್ದೀರಾ?
0: ಓ ಅಲ್ಲ, ವಾ ಓ ಆಯ್ತದ್ದು. ಆದ್ರೆ ಇದು ಹಾಡ್ಬೋದು, ವಂದನೆ ವಂದನೆ ಹಾಡ್ಬೋದಾ? ವಾ ವಿ ಓ ಎಲ್ಲ ಆಗ್ತದೆ. ವರಲಕ್ಷ್ಮಿ ಬೇರೆ, ಒಲವು ಬೇರೆ. ಅದು ತಪ್ಪಿನೆ. ಈಗ ಹಾಡು ಹೇಳಿದ್ವಿ, ಅದನ್ನ ಹಾಡ್ಬೋದಿತ್ತಲ್ಲ, ನೀವು ಕ್ಲೂ ಕೊಟ್ರು ಹಾಡ್ತಾ ಇಲ್ಲ. ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಜಾಣೆಗೆ, ಹಾಡ್ಬೋದಾಗಿತ್ತಲ್ವಾ?
1: ವಂದನು ವಂದನು
0: ವಂದನೆ ವಂದನೆ ಸಾವಿರ ವಂದನೆ.
2: ಅಪ್ಪ ಕಷ್ಟಪಟ್ಟು ಹೇಳ್ತಿದ್ದಾರೆ. ನಾ
0: ಸಾಧನೆ ತೋರಿದ ಜಾಣೆಗೆ, ಚೆಲುವಿನ ವೈಯಾರಿಗೆ. ಹಲೋ, ಖುಷಿಯಲ್ಲಿ ಮರ್ತು ಬಿಟ್ಟಿದ್ದಾರೆ.
2: ಹೌದು, ಅವರ ಲೆಕ್ಕದಲ್ಲಿ ಈಗ ನಾ ಅಕ್ಷರ ಬಂತು.
0: ನಾ ವಂದನೆ
2: ಹೀಗೆ ಕರೆ ಮಾಡ್ತೀರಿ ಬಸವರಾಜ್ ಅವರೇ?
0: ಪ್ರಯತ್ನ ಪಟ್ಟಿದ್ದಾರೆ, ಧನ್ಯವಾದ.
2: ನಾವೀಗ ಯಾವ ಅಕ್ಷರ ಮಾತಾಡ್ತಿದ್ವಿ? ಅಲಾ, ಹಲೋ
1: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು?
1: ನಾನು ಸೋಮರ್ ಪೇಟೆ, ನಾಗರಾಜ್.
2: ನಾಗರಾಜ್ ಅವರ?
0: ನಾ ಅಕ್ಷರ ಗೊತ್ತಾಯ್ತಾ?
1: ನಾ ಅಕ್ಷರ.
2: ಹೌದು.
1: ನಗು ನಗುತಾ ನೀ ಬರುವೆ, ನಗುವಿನಲ್ಲಿ ಮನ ಸೆರೆವೆ.
0: ಇದು ಹಾಡಿದ್ರ ಅಂತ, ಹಿಂದೆ ಹಾಡಿದ್ರಲ್ಲ ನಮ್ಮ ಶ್ರೋತೃ ಒಬ್ರು, ಬೇರೆ ಹಾಡು ಹಾಡ್ಬೋದಾ? ಮನ ಸೆಳೆವೆ ಅಂತ ಹಾಡಿದ್ರು ಅವ್ರು, ಸರೋಜ ಅಂತ.
1: ನಾನು ನೀನು
0: ಒಂದಾದ ಮೇಲೆ
1: ದೂರ ಹೋಗು, ಕಣ್ಣಲ್ಲೂ ನೀ ಮನಸ್ಸಲ್ಲೂ ನೀ.
0: ನೋಡಿ ನಾಗರಾಜ್ ಅವರೇ,
2: ಇದನ್ನು
0: ಇದು ಕೂಡ ಪುನರಾವರ್ತನೆ ಆಗ್ತಾ ಇದೆ. ಬೇರೆ ಹಾಡು ಹಾಡ್ತೀರಾ?
2: ಒಂದು ಪ್ರಯತ್ನ ಮಾಡ್ಬೋದಾ?
1: ನಿನ್ನೆ ನಿನ್ನೆಗೆ ನಾಳೆ ನಾ

0: ಅಕ್ಷರ ಅಂತ ಪ್ರಯತ್ನ ಪಟ್ಟರು.
1: ಏತಕ್ಕೆ ಕ
0: ಚಿಂತೆ ಏತಕ್ಕೆ
1: ಕೇಕ.
0: ಧನ್ಯವಾದ ನಾಗರಾಜ್ ಅವ್ರೆ. ಇಲ್ಲ
2: ಬೇಡ, ಇನ್ನೊಬ್ಬರಿಗೆ ಕೊಡೋಣ ಅಲ್ಲ.
0: ಧನ್ಯವಾದ.
2: ನಮಸ್ಕಾರ. ನೋಡಿ ಶ್ರೋತೃಗಳು ಎಷ್ಟು ಇಂಟ್ರೆಸ್ಟ್ ಅಲ್ಲಿ ಇದಾರೆ ಅಂದ್ರೆ,
0: ಹೊಸ ಅಕ್ಷರ ನಾನೇ ಅಡ್ಮಿಟ್ ಮಾಡೋದಕ್ಕೆ
2: ಅವರು ಸ್ಫೂರ್ತಿ ಆಗ್ತಾ.
0: ಹೌದು.
2: ಹಲೋ
3: ಹಲೋ,
2: ನಮಸ್ತೆ. ಯಾರು?
3: ನಮಸ್ತೆ ಮೇಡಮ್.
2: ಯಾರಿದು?
3: ನಾನು ಮಾಯಿಮಡಿಯಿಂದ, ರೋಹಿಣಿ ಅಂತ.
2: ರೋಹಿಣಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕ ಅಕ್ಷರ ಸಿಕ್ಕಿದೆ.
3: ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರವೆ, ಮಗುವಾದರೆ ನಾನು ಮರವಾದರೆ ನಾನು ಚಾಮುಂಡಿಗೆ ನೆಲಸಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಣಿರಲಿರಲಿವೆ.
2: ಅಲ್ಲಿವೆ. ವಾ ಅಕ್ಷರವನ್ನ ಕೊಟ್ಟಿದ್ದೀರಿ.
1: ಸಮಯ ಆಗ್ತಾ ಇದೆ, 55 ಆಗ್ತಾ ಇದೆ. ಹಾಗಾಗಿ ಕೊನೆಯ ಕರೆ ಯಾರು ಅಂತ ನೋಡೋಣ.
2: ವಾ ಅಕ್ಷರ ಕೊಟ್ಟಿದ್ದಾರೆ, ಧನ್ಯವಾದ.
1: ಹಲೋ ಹಲೋ
3: ಹಲೋ
2: ಹಲೋ, ನಮಸ್ತೆ. ನಿಮ್ಮ ರೇಡಿಯೋನ ದಯವಿಟ್ಟು ದೂರ ಇಡಿ,
1: ರೇಡಿಯೋದಿಂದ ನೀವೇ ದೂರ ಬನ್ನಿ.
2: ವಾ ವಾ ಅಕ್ಷರ. ಹಲೋ, ಸಮಯ ಆಗ್ತಾ ಇದೆ.
1: ಯಾಕೆ ಮಾತಾಡ್ತಾ ಇಲ್ಲ ಅವರು? ರೇಡಿಯೋದಿಂದ ದೂರ ಬರ್ತಾನೆ ಇದ್ದಾರೆ ಅನ್ಸುತ್ತೆ ಇನ್ನೂ ಸಹ.
3: ಹಲೋ.
1: ಬಂದ್ರು.
2: ಹಾಡಿ ವಾ ಅಕ್ಷರದಿಂದ.
4: ವರವ ಕೊಡು ಎಮಗೆ, ವರವ ಕೊಡು ತಾಯಿ.
2: ಭಕ್ತಿ ಗೀತೆ ಹಾಡ್ತಾ ಇದ್ದಾರೆ ಅವರು.
1: ನಿಮ್ಮ ಹೆಸರೇನು ಹೇಳಿದ್ರಿ?
2: ನಿಮ್ಮ ಹೆಸರು ಅಲ್ಲ, ಅಕ್ಷರ ಗೊತ್ತಾಯ್ತು. ನೀವು ಭಕ್ತಿ ಗೀತೆಯನ್ನ ಹಾಡಿದ್ರಿ, ಅದಕ್ಕೆ ಗೀತ ಮಾಧುರ್ಯ ಅಂತ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಶೀಘ್ರದಲ್ಲಿ. ನೀವು ಪೂರ ಹಾಡನ್ನ ಕಲ್ತ್ಕೊಳ್ಳಿ. ಕಾರ್ಯಕ್ರಮದ ಕೊನೆಯಲ್ಲಿ ನೀವು ಭಕ್ತಿ ಗೀತೆ ಹಾಡಿರೋದ್ರಿಂದ ಅದಕ್ಕೆ ಸಮ್ಮತಿಯನ್ನ ಸೂಚಿಸಿ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಗ ಅಕ್ಷರ ಕೊಟ್ಟಿದ್ದಾರೆ,
1: ಕೊನೆಯಲ್ಲಿ ನೀವೇ ಹಾಡ್ಬೇಕು.
2: ಇಲ್ಲ, ನಾವು ಹಾಡಬಾರ್ದು, ಅದು ಶ್ರೋತೃಗಳಿಗೆ. ಸಮಯ ಇಲ್ಲ ಅಂತ ಹೇಳಿದ ಮೇಲೆ ನಾವು ಅದನ್ನು ಬಳಸ್ಕೋಬಾರ್ದಲ್ವಾ? ಈಗ ಮುಂದಿನ ವಾರ ಕೂಡ ನಮಸ್ಕಾರ. ಈಗ ನಮ್ಮೆಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನ ಹೇಳೋಣ. ಮತ್ತೆ ಇವತ್ತಿನ ದಿನ ಏನು ವಿಶೇಷ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ತಿಳಿಸ್ಬೇಕು. ಏನು ವಿಶೇಷ ಅಂತಂದ್ರೆ, ತಿನಿಸು ಏನು ವಿಶೇಷ ನಿಮ್ಮ ಮನೆಯಲ್ಲಿ? ವಿಶೇಷ ತಿನಿಸು ಏನು?
1: ಹಾಗೆ ವಿಶೇಷ ಏನು ಅಂತ ಹೇಳುವಾಗ ನಾನೇ ಏನಿದು ಅಂತ.
2: ನಮ್ಮ ಕೊಡಗಿನ ವಿಶೇಷ ತಿನಿಸುಗಳ ಬಗ್ಗೆ ನಾನು ಹೇಳೋಕೆ ಹೊರಟೆ.
1: ಖಂಡಿತ ಹೇಳಿ, ಯಾಕಂದ್ರೆ ಮೊನ್ನೆಯಿಂದ
2: ಕೆಸುವಿನ ಎಲೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಪತ್ರೊಡೆ ಮಾಡುವಂತಹದನ್ನ ನಾವು ಹೇಳುವಾಗ ನಮ್ಮ ನಿರೂಪಕರು ನೆನಪಿಸ್ಲಿಲ್ಲ, ಮರ ಕೆಸುವು ಅಂತ ಹೇಳಿದ್ರು ಶ್ರೋತೃಗಳು.
1: ಹೌದು,
2: ಮರ ಕೆಸುವು ಮತ್ತೆ ಕಣಿಲೆ, ಆಮೇಲೆ ಚಕ್ಕೋತ ಹಣ್ಣು.
1: ಈಗ ನೋಡಿ, ಮದ್ದು ಸೊಪ್ಪಿಂದ ಮೊನ್ನೆ ಲಾಟಿ ಪಾಯಸ ಮಾಡಿ ಕುಡಿದ್ವಿ.
2: ಅದು ನೋಡಿ, ಈಗಲೂ ಕೂಡ ಅದನ್ನ ಬಳಸ್ತಾರೆ.
1: ಖಂಡಿತ, ಅದು ಎಷ್ಟು 18 ಔಷಧಗಳ ಸಸ್ಯಗಳನ್ನ ಹೊಂದಿರುವಂತದ್ದು. ಆ ದಿನದಲ್ಲಿ ಮಾಡಿದ್ರೆ 18 ಸಸ್ಯಗಳನ್ನ ಹೊಂದಿರ್ತದೆ, ಆ ಅಂಶಗಳನ್ನ ಹೊಂದಿರುತ್ತೆ, ಔಷಧಿ ಅಂಶಗಳನ್ನ ಅಂತ. ಹಾಗೆ ಅದರಿಂದ ಜಲ್ಲಿ ಮಾಡ್ತಾರೆ, ರವೆ ಹಾಕಿ ಅದನ್ನ ಹಲ್ವಾ ತರ ಮಾಡ್ತಾರೆ, ಪಾಯಸವನ್ನ ಮಾಡ್ತಾರೆ. ಅದರ ಬಣ್ಣ ನೇರಳೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ನೋಡುವಾಗ್ಲೇ ಅಷ್ಟು ಖುಷಿ ಕೊಡುತ್ತೆ.
2: ನಿಜವಾಗಿ ನಮ್ಮ ನೆಲದ ಸಂಸ್ಕೃತಿಯನ್ನ ಉಳಿಸುವತ್ತ ನಾವು ಕೂಡ ಸಹಕಾರವನ್ನ ಕೊಡಬೇಕು. ನಮ್ಮ ಕೊಡಗು ದಕ್ಷಿಣ ಕಾಶ್ಮೀರ ಹಾಗೆಯೇ ಸೇನಾನಿಗಳ ನಾಡು ಅಂತ ಅನ್ನಿಸ್ಕೊಂಡಿರೋದ್ರಿಂದ ನಾವು ಪ್ರಕೃತಿಯನ್ನ ಪ್ರೀತಿ ಮಾಡ್ತೀವಿ, ಆದ್ರೆ ಪರಿಸರವನ್ನ ಕಾಪಾಡುವತ್ತ ನಾವು ಅಸಹಕಾರವನ್ನ ತೋರಿಸ್ತಾ ಇದ್ದೀವಿ. ಅಂದ್ರೆ ಎಲ್ಲೆಂದರಲ್ಲಿ ಕಸವನ್ನ ಚೆಲ್ತಾ ಇದ್ದೀವಿ, ಅದನ್ನೆಲ್ಲ ನಾವು ಒಂದು ತಿಳುವಳಿಕೆಯ ಮನೋಭಾವದಿಂದ ನಾವು ತಿದ್ದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ನನ್ನೆದೆಯ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ ಇರುತ್ತೆ 11 ಗಂಟೆಯಿಂದ 12 ಗಂಟೆಯವರೆಗೆ. ಹಾಗೆಯೇ ಯಾವೆಲ್ಲ ದಿನಗಳಲ್ಲಿ ಪ್ರಸಾರ ಆಗುತ್ತೆ ಅಂತ ಹೇಳ್ತೀರಿ? ನನ್ನೆದೆಯ ಹಾಡು ಬುಧವಾರ, ಸೋಮವಾರ, ಬುಧವಾರ ಮತ್ತೆ ಶುಕ್ರವಾರ.
1: ಸೋಮವಾರ, ಶುಕ್ರವಾರ,
2: ಇನ್ನು ಮುಂದಿನ ಭಾನುವಾರ ಅಂತ್ಯಾಕ್ಷರಿ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ನಾವು ಭೇಟಿಯಾಗೋಣ. ಪ್ರತಿ ಒಂದು ದಿನವೂ ಕೂಡ ನೇರ ಫೋನಿನ ಕಾರ್ಯಕ್ರಮ.

0: ದಲ್ಲಿ ಇರುವುದರಿಂದ ಅವರು ಆ ಒಂದು ಸದುಪಯೋಗ ಮಾಡಿಕೊಳ್ಳಿ ಅಂತ ನಾವು ಹೇಳ್ತಾ ವಿಶೇಷ ತಿನಿಸುಗಳನ್ನ ತಿನ್ನುವುದನ್ನ ಮರೆಯದೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ, ಪ್ರಯತ್ನಿಸಿದಂತಹ ಎಲ್ಲರಿಗೆ
1: ಮತ್ತೊಮ್ಮೆ ನಮಸ್ಕಾರ,
0: ಧನ್ಯವಾದ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ
1: ಲೋಕೇಶ್ ಹಾಗೂ ಸಿ ಮುರುಗೇಶನ್, ಹಾಗೆ ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲ.
0: ಪ್ರಸ್ತುತಿ ನಡೆಸಿಕೊಟ್ಟವರು ಕೂಡ ಎಚ್ ಜೆ ವಿಶಾಲಾಕ್ಷಿ ಅವರು ಅನ್ನೋದನ್ನ ಮರೆಯಬಾರದು. ಮತ್ತೊಮ್ಮೆ ಶುಭ ಸಮಯ,
1: ನಮಸ್ಕಾರ.
2: ಇದುವರೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಸ್ವರ ಸಾಂಗತ್ಯ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದಿನಿಂದ ದೇಶಾದ್ಯಂತ ಹರ್ ಘರ್ ತಿರಂಗಾ ಅಭಿಯಾನ ಆರಂಭಗೊಂಡಿದೆ. ದೇಶದ ರಾಷ್ಟೀಯ ಗೀತೆಗೆ 150 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಈ ಬಾರಿಯ ಹರ್ ಘರ್ ತಿರಂಗಾ ಅಭಿಯಾನ ವಂದೇ ಮಾತರಂಗೆ ಸಮರ್ಪಿತವಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಹರ್ ಘರ್ ತಿರಂಗಾ ಅಭಿಯಾನವನ್ನು ಎಲ್ಲರೂ ಅಭಿಮಾನ ಹಾಗೂ ಉತ್ಸಾಹದೊಂದಿಗೆ ಆಚರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ವಿನಂತಿಸಿಕೊಂಡಿದ್ದಾರೆ.
4: ಕುಚಿ ಸಪ್ತಾಹ ಬಾದ್ ಹಮ್ ಅಪ್ನಿ ಸ್ವತಂತ್ರತಾ ಕಾ ಮಹಾಪರ್ವ ಭಿ ಮನಾಯೆಂಗೆ. 15 ಅಗಸ್ತ್ ಹರ್ ಭಾರತೀಯ ಕೆ ಲಿಯೆ ಗರ್ವ ಕಾ ದಿನ ಹೈ. ಸಾಥಿಯೋ, ಪಿಛ್ಲೆ ಕುಚ್ ವರ್ಷೋ ಮೇ ಹರ್ ಘರ್ ತಿರಂಗಾ ಅಭಿಯಾನ್ ನೇ ಪೂರೆ ದೇಶ್ ಕೋ ಏಕ್ ಅದ್ಭುತ ಭಾವನಾ ಸೇ ಜೋಡಾ ಹೈ. ಹರ್ ಘರ್ ಹರ್ ಗಲಿ ಮೇ ತಿರಂಗೆ ಕಾ ಉತ್ಸವ ದಿಖಾಯಿ ದೇತಾ ಹೈ. ಇಸ್ ವರ್ಷ ಭಿ ಹಮೆ ಹರ್ ಘರ್ ತಿರಂಗಾ ಅಭಿಯಾನ್ ಕೋ ಪೂರೆ ಉತ್ಸಾಹ ಕೆ ಸಾಥ್ ಆಗೇ ಬಢಾನಾ ಹೈ. ಅಪ್ನೆ ಘರ್ ಪರ್ ಪೂರೆ ಸಮ್ಮಾನ್ ಕೆ ಸಾಥ್ ತಿರಂಗಾ ಫಹರಾನಾ ಹೈ. ಸಾಥಿಯೋ, ಹರ್ ವರ್ಷ 15 ಅಗಸ್ತ್ ಸೇ ಪಹಲೆ ಆಪ್ ಮುಜೆ ಬಹುತ್ ಸೇ ವಿಚಾರ ಔರ್ ಸುಝಾವ್ ಭೇಜ್ತೇ ಹೈ. ಇಸ್ ವರ್ಷ ಭಿ ಆಪ್ ಅಪ್ನೆ ವಿಚಾರ ಮೈ ಗೌ ಪರ್ ಜರೂರ್ ಸಾಝಾ ಕೀಜಿಯೇ. ಮುಜೆ ಆಪ್ಕೆ ಸುಝಾವೋ ಕಾ ಇಂತಜಾರ್ ಹೈ.
3: ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ವ್ಯಕ್ತವಾಗುತ್ತಿರುವ ಅಭಿಪ್ರಾಯಗಳನ್ನು ಪರಿಶೀಲಿಸಿ ವರದಿ ನೀಡಲು ನ್ಯಾಯಮೂರ್ತಿ ಗುಹನಾಥನ್ ನರೇಂದ್ರ ನೇತೃತ್ವದ ಸಮಿತಿ ರಚಿಸಿ ಆದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಮಿತಿ 30 ದಿನಗಳಲ್ಲಿ ವರದಿ ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿಗಳು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ವೀರಶೈವ ಮಠಮಾನ್ಯಗಳು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಜಾತ್ಯತೀತವಾಗಿ ಸಮಾಜದ ವಿವಿಧ ವರ್ಗಗಳ ಮಕ್ಕಳ ಭವಿಷ್ಯ ಬೆಳಗಿವೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಶ್ಲಾಘಿಸಿದ್ದಾರೆ. ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘದ ಪ್ರಥಮ ಶಾಲೆ ಹೀರದ ಸುಗಮ ಶಾಲೆಯ ಶತಮಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ತುಮಕೂರಿನ ಶ್ರೀ ಸಿದ್ದಗಂಗಾ ಮಠ, ಕೊಪ್ಪಳದ ಶ್ರೀ ಗವಿ ಸಿದ್ದೇಶ್ವರ ಮಠ ಸರ್ವ ಸಮುದಾಯಗಳಿಗೆ ತ್ರಿವಿಧ ದಾಸೋಹದ ಮೂಲಕ ನಾಡವರ ಬದುಕನ್ನು ಬಂಗಾರವಾಗಿಸಿವೆ ಎಂದರು. ಸಚಿವ ಬಿ ನಾಗೇಂದ್ರ, ವಿಧಾನ ಪರಿಷತ್ ಶಾಸಕ ಶಶಿಲ್ ನಮೋಶಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ ಎಂದು ಭಾರತೀಯ ಪಾವತಿ ಮಂಡಳಿ ತಿಳಿಸಿದೆ. ಕೋಲಾರ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ 17ನೇ ತಾರೀಖು ಸಂಜೆ 4 ಗಂಟೆಗೆ ಅಂಚೆ ಅದಾಲತ್ ನಡೆಯಲಿದೆ. ಇಂದು ವಿಶ್ವ ಆದಿವಾಸಿಗಳ ದಿನ. ಭಾರತದ ಆದಿವಾಸಿ ಬುಡಕಟ್ಟು ಸಮುದಾಯಸ್ಥರ ಶ್ರೀಮಂತ ಸಂಸ್ಕೃತಿ ಪರಂಪರೆ ಪ್ರಕೃತಿಯೊಂದಿಗಿನ ಅವರ ನಂಟು ದೇಶದ ಹೆಮ್ಮೆ ಎಂದಿರುವ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಸ್ ಟಿ ಕುಮಾರಸ್ವಾಮಿ ತಮ್ಮ ಎಕ್ಸ್ ಖಾತೆ ಮೂಲಕ ಶುಭ ಕೋರಿದ್ದಾರೆ. ಇಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಸಾಹಿತಿ ಡಾ ವಿನಾಯಕ ಕೃಷ್ಣ ಗೋಖಾಕ್ ಅವರ ಜನ್ಮದಿನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಕ್ರು ಗೋಖಾಕ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ

ಎಸ್ ಬಸವಂತಪ್ಪ ಅವರನ್ನು ದಾವಣಗೆರೆ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಅಭಿನಂದಿಸಿದರು. ರಂಗಭೂಮಿ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಹಿಳೆಯರ ಪಾತ್ರ ಮಹತ್ತರವಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹಾಡುಗಳು ಅಭಿನಯದ ಮೂಲಕ ರಂಗ ಆಸಕ್ತಿ ಮೂಡಿಸುವ ಕಾರ್ಯ ಪ್ರಶಂಸನೀಯ ಎಂದು ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ಹೇಳಿದರು. ದಾವಣಗೆರೆ ವೃತ್ತಿ ರಂಗಭೂಮಿ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಆಯೋಜಿತ 15 ದಿನಗಳ ರಂಗ ಸಂಗೀತ ಮಹಿಳಾ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಸಾಧನಕೇರಿಯ ವರಕವಿ ಡಾ ದರಾ ಬೇಂದ್ರೆ ಭವನದಲ್ಲಿ ಆಯೋಜಿತ ಗುರುನಮನ ಸಂಗೀತೋತ್ಸವ ಕಾರ್ಯಕ್ರಮ

ರಂಗಭೂಮಿ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಆಯೋಜಿತ 15 ದಿನಗಳ ರಂಗಸಂಗೀತ ಮಹಿಳಾ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಸಾಧನಕೇರಿಯ ವರಕವಿ ಡಾ ದರಾ ಬೇಂದ್ರೆ ಭವನದಲ್ಲಿ ಆಯೋಜಿತ ಗುರುನಮನ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಧಾರವಾಡ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಅಧಿಕಾರಿ ಹಾಗೂ ಮುಖ್ಯಸ್ಥ ಕುಮಾರ್ ಅಗಡಿ ಉದ್ಘಾಟಿಸಿದರು. ನಾವಿಕ ರಂಗಭೂಮಿ ಸಂಸ್ಥೆ ಹಾಗೂ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರಾದ ಪಂಡಿತ್ ಸದಾಶಿವ ಐಹೊಳಿ, ಪದ್ಮಾವತಿ ದೇವಶಿಖಾಮಣಿ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಕೋಲಾರ ತಾಲೂಕು ಬಸವನತ್ತ ಗ್ರಾಮದ ಎಸ್ಡಿಎಪಿ ಮಹಾವಿದ್ಯಾಲಯದಲ್ಲಿ ನಶೆಮುಕ್ತ ಯುವ ಜಾಗೃತಿ ಕಾರ್ಯಕ್ರಮವನ್ನು ಮೈಭಾರತ್ ಜಿಲ್ಲಾ ಯುವಜನಾಧಿಕಾರಿ ಮಹೇಂದ್ರ ರೆಡ್ಡಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗಾಗಿ ಮಾದಕ ವಸ್ತುಗಳ ಸೇವನೆ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಸ್ವಾಗತ. ಇಂದಿನ ಜೀವನ ಶೈಲಿಯಲ್ಲಿ ಮಹಿಳೆಯರು ಕುಟುಂಬ, ಉದ್ಯೋಗ, ಮಕ್ಕಳ ಜವಾಬ್ದಾರಿ, ಸಾಮಾಜಿಕ ಒತ್ತಡ, ಹೀಗೆ ತುಂಬಾ ಸವಾಲುಗಳನ್ನ ಎದುರಿಸ್ತಾ ಇರ್ತಾರೆ. ಒತ್ತಡಗಳು ಮಾನಸಿಕವಾಗಿ ಹಾಗೆ ಭಾವನಾತ್ಮಕವಾಗಿ ಪರಿಣಾಮ ಬೀರ್ತಾ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮವನ್ನೇ ಬೀರ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಾರ್ದು. ಈ ಹಿನ್ನೆಲೆಯಲ್ಲಿ ಪ್ರಾಣಿಕ್ ಹೀಲಿಂಗ್ ಅಥವಾ ಭಾವನಾತ್ಮಕ ಗುಣಮುಖತೆ ಅಥವಾ ಒತ್ತಡ ಮುಕ್ತ ಜೀವನ ಅನ್ನುವಂತಹ ವಿಷಯ ತುಂಬಾ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳಲ್ಪಡ್ತಾ ಇದೀವಿ. ಪ್ರಾಣಿಕ್ ಹೀಲಿಂಗ್ ಇದರ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಸರಸ್ವತಿ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವಾಗತವನ್ನ ಮಾಡೋಣ. ನಮಸ್ಕಾರ ಸರಸ್ವತಿ ಹೆಗಡೆ.
1: ನಮಸ್ಕಾರ.
0: ಈ ಪ್ರಾಣಿಕ್ ಹೀಲಿಂಗ್ ಅನ್ನುವಂತಹ ಒಂದು ಪದನೇ ಒಂದು ವಿಶೇಷತೆ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಯೋಗ ಥೆರಪಿ ಅಂತ ಕೇಳಿದೀವಿ ಅಥವಾ ರೇಖಿ ಅಂತ ಎಲ್ಲ ಕೇಳಿದೀವಿ, ಆದ್ರೆ ಪ್ರಾಣಿಕ್ ಹೀಲಿಂಗ್ ಅನ್ನುವಂಥದ್ದು ಕೂಡ ಇತ್ತೀಚಿನ ಒಂದು ದಿನಗಳಲ್ಲಿ ಅದು ತನ್ನ ಪ್ರಬುದ್ಧಮಾನತೆಯನ್ನ ತೋರಿಸ್ಕೊಳ್ತಾ ಇದೆ. ಅದ್ರ ಬಗ್ಗೆ ನೀವು ಹೇಳಬಹುದಾ?
1: ಈಗ ವಿಶ್ವವ್ಯಾಪಿಯಾಗಿ ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಸಾಮಾನ್ಯವಾಗಿ ಜನಕ್ಕೆಲ್ಲರಿಗೂ ಇವಾಗ ಅರ್ಥ ಆಗ್ತದೆ. ಇದರಲ್ಲಿ ಎರಡು ಪದಗಳಿದೆ, ಒಂದು ಪ್ರಾಣ, ಇನ್ನೊಂದು ಹೀಲಿಂಗ್ ಅಂತ. ಹೀಲಿಂಗ್ ಅಂದರೆ ನಮ್ಮ ಶರೀರದ ಒಳಗೆ ತನ್ನನ್ನೇ ತಾನು ವಾಸಿ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಇದೆ. ಇಮ್ಯುನಿಟಿ ಮುಖಾಂತರ ಅದು ವರ್ಕ್ ಮಾಡಿಕೊಳ್ಳುತ್ತೆ. ಒಳಗಡೆ ಸಹಜವಾಗಿ ಸ್ವಭಾವ ಇದೆ. ಈಗ ಶರೀರದಲ್ಲಿ ಆಗುತ್ತೆ, ನಮಗೆ ಮನಸ್ಸಿಗೆ ಏನೋ ಬೇಜಾರಾಗುತ್ತೆ, ತಾನಾಗೆ ರಿಕವರ್ ಆಗ್ತೀವಿ. ಏನೋ ಆಯಾಸ ಆಗಿರುತ್ತೆ, ನಿದ್ದೆ ಮಾಡಿದ್ದಾಗ ರಿಕವರ್ ಆಗ್ತೀವಿ. ನಿದ್ದೆ ಒಂದು ಮಾಧ್ಯಮ, ಆದರೆ ಆ ನಿದ್ದೆಯ ಮುಖಾಂತರ ರಿಕವರ್ ಆಗೋ ಪ್ರೋಸೆಸ್ ಇದೆಯಲ್ಲ, ಅದನ್ನ ಹೀಲಿಂಗ್ ಅಂತ ಹೇಳ್ತೀವಿ, ರಿಕವರಿ ಪ್ರೋಸೆಸ್. ಆ ಹೀಲಿಂಗ್ ಯಾವುದ್ರ ಮುಖಾಂತರ ಆಗುತ್ತೆ? ಇಲ್ಲಿ ಪ್ರಾಣ ಶಕ್ತಿಯ ಮುಖಾಂತರ, ಪ್ರಾಣಿಕ್ ಎನರ್ಜಿಯ ಮುಖಾಂತರ ಆಗುವಂತಹ ಹೀಲಿಂಗ್ ಅನ್ನ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತಾರೆ.
0: ಅಂದ್ರೆ ಸಾಮಾನ್ಯವಾದ ಒಂದು ವೈದ್ಯಕೀಯ ಮುಖಾಂತರ ಆಗುವಂತಹ ಹೀಲಿಂಗ್ ಇದಕ್ಕೂ ಕೂಡ ತುಂಬಾ ಬೇರೆಯೇ ಮುಖದ್ವಾರಗಳಿದೆ.
1: ಹೌದು. ಇವಾಗ ಅದನ್ನ ನಾವು ಶರೀರ ಅಂತ ನೋಡಿದಾಗ ಇದನ್ನ ತೈತರಿಯ ಉಪನಿಷತ್ ತುಂಬಾ ಚೆನ್ನಾಗಿ ಹೇಳುತ್ತೆ. ಪಂಚಕೋಶಗಳು ಅಂತ ಐದು ಕೋಶಗಳು ಯಾವ್ಯಾವುದು? ಮೊದಲನೇದು ಅನ್ನಮಯ ಕೋಶ, ಶರೀರ, ನಮ್ಮ ಕಣ್ಣಿಗೆ ಕಾಣುವಂತಹ ಶರೀರ. ಇದರ ಅಗತ್ಯ ಏನು? ಆಹಾರ, ನೀರು, ಚಟುವಟಿಕೆ, ಇದೆಲ್ಲ ಶರೀರಕ್ಕೆ ಬೇಕು. ನಂತರದ ಕೋಶ ಪ್ರಾಣಮಯ ಕೋಶ. ಇದಕ್ಕೇನು ಬೇಕು? ಒಳ್ಳೆ ವಾತಾವರಣ ಬೇಕು, ಚೈತನ್ಯ ಬೇಕು, ಉಸಿರಾಟ ಬೇಕು, ಚಕ್ರಗಳೆಲ್ಲ ಸುಸ್ಥಿತಿಯಲ್ಲಿ ಇರೋಕ್ಕೆ ಅಗತ್ಯವಾದಂತಹ ಎಲ್ಲ ಚೈತನ್ಯಗಳು ಇದಕ್ಕೆ ಬೇಕು. ಮೂರನೆಯ ಕೋಶ ಯಾವುದಪ್ಪ ಅಂದರೆ ಮನೋಮಯ ಕೋಶ. ಇದು ಮನಸ್ಸು. ಈ ನಮ್ಮ ಮನಸ್ಸಿನಲ್ಲಿ ಏನೇನಾಗುತ್ತೆ ನಮಗೆ ಗೊತ್ತಿರುತ್ತೆ. ಇದು ಆರೋಗ್ಯಕರವಾಗೂ ಇರ್ಬೋದು, ಅನಾರೋಗ್ಯಕರವಾಗೂ ಇರ್ಬೋದು. ಆ ಮನಸ್ಸು ಅನ್ನೋದೇ ಒಂದು ಕೋಶ. ಶರೀರ ಹೇಗೆ ಸ್ಪಷ್ಟವಾಗಿ ಒಂದು ಅದಕ್ಕೆ ಆಕಾರ ಸ್ವರೂಪ ಇದೆಯೋ ಮನಸ್ಸಿಗೂ ಹಾಗೆ ಇದೆ. ಅದರ ಮುಂದಿನದು ವಿಜ್ಞಾನಮಯ ಕೋಶ. ನಮಗೆ ಗೊತ್ತಿಲ್ಲದೆ ನಾವು ಒಂದು ಜ್ಞಾನದ ದಾರಿಯಲ್ಲಿ ನಡೀತಾ ಇರ್ತೀವಿ. ನಮಗೇನೋ ಒಂದು ಕಷ್ಟ ಬಂತು, ನೋವಾಯಿತು, ದುಃಖ ಆಯಿತು, ನಾವು ಯಾರನ್ನೋ ಕೇಳ್ತೀವಿ, ಅವ್ರು ಹೇಳಿದ್ದೆಲ್ಲ ನಾವು ತಗೊಳ್ಳೋದಿಲ್ಲ. ನಮಗೇನು ಬೇಕು ಒಂದು ಜ್ಞಾನವನ್ನು ಅದರಿಂದ ಆಯ್ಕೆ ಮಾಡ್ಕೊಂಡು ನಾವು ಉಪಯೋಗಿಸ್ಕೋತೀವಿ. ಮತ್ತು ನಮ್ಮೊಳಗೂ ಅಷ್ಟೇ, ಚಿಕ್ಕ ಮಗುಗೆ ಬೆಂಕಿಯನ್ನು ಮುಟ್ಟಿದಾಗ ಇನ್ಮೇಲಿಂದ ನಾವು ಮುಟ್ಟಲ್ಲ ಅನ್ನುವಂತಹ ಒಂದು ಅರಿವು ಬರುತ್ತಲ್ಲ, ರಿಯಲೈಸೇಷನ್ ಬರುತ್ತಲ್ಲ, ಅದೆಲ್ಲ ತುಂಬಿರುವುದಂಥದ್ದು ವಿಜ್ಞಾನಮಯ ಕೋಶ. ನಂತರ ಆನಂದಮಯ ಕೋಶ. ಪ್ರತಿ ಕ್ಷಣ ನಮಗೆ ಬಾಯಾರಿಕೆ ಆದಾಗ ನೀರು ಕುಡಿದ್ರೂ ಆನಂದ ಆಗುತ್ತೆ, ಗಮನಿಸೋದಿಲ್ಲ ಅಷ್ಟೆ. ಈ ಎಲ್ಲಾ ಕೋಶಗಳನ್ನು ಸಮಗ್ರವಾಗಿ ನಾವು ಬ್ಯಾಲೆನ್ಸ್ ಮಾಡಿಕೊಂಡಾಗ ಆರೋಗ್ಯ ಚೆನ್ನಾಗಿದೆ. ಬೇರೆ ವೈದ್ಯಕೀಯ ಮೆಥಡ್ಗೂ ಹೀಲಿಂಗ್ ಮೆಥಡ್ಗೂ ಡಿಫ್ರೆನ್ಸ್ ಇದೆ. ಅದೆಲ್ಲವೂ ಸಾಮಾನ್ಯವಾಗಿ ಅನ್ನಮಯ ಕೋಶದ ಮುಖಾಂತರ ಬೇರೆ ರೀಚ್ ಆಗುತ್ತೆ.

0: ಆ ಕೋಶಕ್ಕೆ ನೇರವಾದಂತಹ ಚಿಕಿತ್ಸೆ ಮಾಡುವಂತಹ ಅವಕಾಶ ಲಭ್ಯ ಇದೆ.
1: ಒಂದೊಂದೇ ಕೋಶಗಳನ್ನ ದಾಟಿಕೊಂಡು ಅದು ಚೈತನ್ಯದ ಮೂಲ ಚೈತನ್ಯ ರೂಪಕ್ಕೆ ನಾವು ತಲುಪುವಂತದ್ದು.
0: ಉದಾಹರಣೆಗೆ ಆನಂದ, ನೀವು ಅಲೋಪತಿ ಮೆಥಡ್ ಅಲ್ಲಿ ಹೆಂಗ್ ಕೊಡ್ತೀರಿ? ಇಲ್ಲ ಅಲ್ವಾ, ಅದಕ್ಕೆ ಬೇರೆ ಬೇರೆ ಮೆಥಡ್ ಬೇಕಾಗುತ್ತೆ. ಈಗ ಅದಕ್ಕೆ ಸ್ಪೆಸಿಫಿಕ್ ಮೆಡಿಕೇಶನ್ ಕೊಟ್ಟು ಹ್ಯಾಪಿನೆಸ್ ಎನರ್ಜಿ ಕೆಮಿಕಲ್ಸ್ ಅನ್ನ ಜಾಸ್ತಿ ಮಾಡಬಹುದೇ ಹೊರತು ಅಗೇನ್ ಥ್ರೂ ಬಾಡಿ ಹೀಲಿಂಗ್ ಅಲ್ಲಿ ಆಗಲ್ಲ. ಇಂಥ ಕೋಶಕ್ಕೆ ಇಂತಿಂತದ್ದೇ ಥೆರಪಿ ಅಂತ ಇರುತ್ತೆ.
1: ಹೀಲಿಂಗ್ ಥೆರಪಿಗೂ ನೀವು ಚಕ್ರಗಳ ಬಗ್ಗೆ ಹೇಳಿದ್ರಿ, ಸಪ್ತ ಚಕ್ರಗಳು, ಆ ಚಕ್ರಗಳು ಈ ಹೀಲಿಂಗ್ ಥೆರಪಿಯಲ್ಲಿ ಹೆಂಗ್ ಕೆಲಸ ಮಾಡುತ್ತೆ? ಅದು
0: ಪ್ರಾಣಮಯ ಕೋಶ ಅಂತ ಹೇಳಿದ್ನಲ್ಲ, ಪ್ರಾಣಮಯ ಕೋಶದಲ್ಲಿ ಚಕ್ರಗಳಿವೆ, ನಾಡಿಗಳಿವೆ. ಈ ಚೈತನ್ಯಕ್ಕೆ ತನ್ನದೇ ಆದಂತಹ ಒಂದು ಕೋಶ, ಅದಕ್ಕೊಂದು ಅದರದ್ದೇ ಆದಂತಹ ವ್ಯವಸ್ಥೆ ಇದೆ. ಹೇಗೆ ನಮ್ಮ ಶರೀರದಲ್ಲಿ ಹೃದಯ ಮಿದುಳು ಎಲ್ಲ ಇದ್ದ ಹಾಗೇನೆ ಈ ಪ್ರಾಣಮಯ ಕೋಶದಲ್ಲಿ ಚಕ್ರಗಳೆಲ್ಲ ಅದರ ಅಂಗಾಂಗಗಳು, ಈ ನಾಡಿಗಳು ರಕ್ತ ಸಂಚಾರದ ನಾಳಗಳಿದ್ದ ಹಾಗೆ ಈ ರೀತಿ ಒಂದು ಪರಿಕಲ್ಪನೆ ಮಾಡ್ಕೋಬಹುದು. ಈ ಚಕ್ರಗಳು ಏನ್ ಮಾಡುತ್ತೆ, ವಾತಾವರಣದಿಂದ ಚೈತನ್ಯವನ್ನು ರಿಸೀವ್ ಮಾಡ್ಕೊಳತ್ತೆ, ಸ್ವೀಕಾರ ಮಾಡುತ್ತೆ. ನಮ್ಮ ಫಿಸಿಕಲ್ ಮತ್ತೆ ಮೆಂಟಲ್ ಬಾಡಿ ಎರಡುದಕ್ಕೂ ಕೂಡ ಅನ್ನಮಯ ಪ್ರಾಣಮಯ ಕೋಶಕ್ಕೆ ಎಷ್ಟೆಷ್ಟು ಚೈತನ್ಯ ಅಗತ್ಯ ಇದೆಯೋ ಅಷ್ಟನ್ನು ಕೊಟ್ಟು ಉಪಯೋಗಿಸಲ್ಪಟ್ಟ ಹೆಚ್ಚಾದ ಚೈತನ್ಯವನ್ನ ವೇಸ್ಟ್ ಎನರ್ಜಿ, ಡಿಸೀಸ್ಡ್ ಎನರ್ಜಿ, ಯೂಸ್ಡ್ ಅಪ್ ಎನರ್ಜೀಸ್ ಇದೆಲ್ಲ ಹೊರಗಡೆ ರಿಲೀಸ್ ಮಾಡುತ್ತೆ ಈ ಚಕ್ರಗಳು. ನಾವು ಬರೀ ಸಪ್ತ ಚಕ್ರಗಳನ್ನು ಮಾತ್ರ ಹೇಳಲ್ಲ, ಭಗವದ್ಗೀತೆಯಲ್ಲಿ ದ್ವಾದಶ ಚಕ್ರ ದ್ವಾರಗಳ ಬಗ್ಗೆ ಹೇಳ್ತಾರೆ. ಹಾಗೆ ಆ ಅಷ್ಟು ಚಕ್ರಗಳು ಹೆಚ್ಚಿನ ಚಕ್ರಗಳ ಬಗ್ಗೆ ಹೇಳ್ತೀವಿ.
1: ಈ ಮುಖ್ಯವಾದ ಸಪ್ತ ಚಕ್ರಗಳಾಗ್ಲಿ ಅಥವಾ 12 ಚಕ್ರಗಳು ಅಂತ ನೀವೇನು ಹೇಳಿದ್ರಿ, ಅದು ದೇಹದ ಯಾವ ಭಾಗಗಳಲ್ಲಿ ಇರುತ್ತೆ?
0: ಒಂದೊಂದು ಅಂಗಗಳ ಒಂದು ಸಂಗ್ರಹ ನೆಟ್ವರ್ಕ್ ಅಂತ ಇರುತ್ತೆ. ಇದನ್ನ ಮರ್ಮಸ್ಥಾನಗಳು ಅಂತ ಆಯುರ್ವೇದ ಹೇಳುತ್ತೆ. ಈಗ ಎರಡು ಹುಬ್ಬುಗಳ ಮಧ್ಯದಲ್ಲಿ ಆಜ್ಞಾ ಚಕ್ರ ಇದೆ, ಇದನ್ನ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಅಲೋಪತಿ ಹೇಳುತ್ತೆ. ಮಾಸ್ಟರ್ ಗ್ಲ್ಯಾಂಡ್ ಅಂತಾರೆ, ನಾವು ಇದನ್ನ ಮಾಸ್ಟರ್ ಚಕ್ರ ಅಂತ ಹೇಳ್ತೀವಿ, ಗುರು ಚಕ್ರ ಅಂತಾನು ಹೇಳ್ತಾರೆ. ನೀವು ಆಜ್ಞಾ ಚಕ್ರವನ್ನ ಸರಿಯಾಗಿ ಟ್ರೀಟ್ ಮಾಡಿ ಅದಕ್ಕೆ ಎನರ್ಜಿ ಕೊಟ್ರೆ ಇಡೀ ಶರೀರಕ್ಕೆ ಏನ್ ಮೆಸೇಜ್ ಕೊಡಬೇಕೋ ಅದು ಕೊಡುತ್ತೆ. ಇದೇ ಕೆಲಸವನ್ನ ಪಿಟ್ಯೂಟರಿ ಗ್ರಂಥಿನೂ ಮಾಡುತ್ತೆ. ಈ ಚಕ್ರಗಳು ಮತ್ತು ಅಂಗಾಂಗಗಳ ಸಮನ್ವಯ ಯಾವಾಗಲೂ ಒಂದಾಗೇ ಇರುತ್ತೆ. ಹೃದಯ ಚಕ್ರ ಇಡೀ ಶರೀರಕ್ಕೂ ರಕ್ತ ಸಂಚಾರ ಮಾಡಿಸುವಂತದ್ದು ಅನಾಹತ ಚಕ್ರ ಆಗಿರುತ್ತದೆ. ಹೃದಯ ಚಕ್ರಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಇಡೀ ಶರೀರದಲ್ಲಿ ಏನೇನು ರಕ್ತ ಸಂಚಾರ ಯಾವ ರೀತಿಯಲ್ಲಿ ಆಗಬೇಕು, ಅದು ಸುಸ್ಥಿತಿಯಲ್ಲಿ ಇರೋದಕ್ಕೆ ಏನು ಬೇಕೋ ಅಷ್ಟನ್ನು ಇದು ಮಾಡುತ್ತೆ. ಹೀಗೆ ಪ್ರತಿಯೊಂದು ಕೂಡ ಅದರ ಕೇಂದ್ರ ಬಿಂದುವೇ ಆಗಿರುತ್ತೆ. ಶರೀರ ಚೈತನ್ಯ ಒಂದಕ್ಕೊಂದಕ್ಕೆ ಹೊಂದ್ಕೊಂಡಿರುತ್ತೆ.
1: ಈಗ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಈ ಚಕ್ರಗಳು ಅಥವಾ ನಿರ್ನಾಳ ಗ್ರಂಥಿಗಳು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಅದಕ್ಕೂ ಏನಾದರೂ ನೇರವಾದ ಸಂಬಂಧ ಇದೆಯಾ ಅಥವಾ ಅದನ್ನೇ ಇದು ರೆಪ್ರೆಸೆಂಟ್ ಮಾಡುತ್ತಾ ಹೇಗೆ?
0: ಶರೀರದ ಎಲ್ಲಾ ಅಂಗಾಂಗಗಳು, ನಿರ್ನಾಳ ಗ್ರಂಥಿಗಳು, ಹಾರ್ಮೋನ್ ನಿರ್ನಾಳ ಗ್ರಂಥಿಗಳ ಹಾರ್ಮೋನ್ ಸಿಸ್ಟಮ್, ನ್ಯೂರೋ ಸಿಸ್ಟಮ್ ಎಲ್ಲವೂ ಕೂಡ ಚಕ್ರಗಳ
1: ಅಧೀನ.
0: ಅದು ಕೆಲಸ ಮಾಡ್ಬೇಕಂದ್ರೆ ಇಂಥ ಚಕ್ರ ಕೆಲಸ ಮಾಡ್ಲಿಲ್ಲ ಅಂದ್ರೆ ಇಂಥ ಅಂಗಾಂಗ ತೊಂದರೆ ಒಳಗಾಗಿದೆ ಅಂತ ಪಕ್ಕ. ಅದು ಈ ಚಕ್ರಕ್ಕೆ ಈ ಟ್ರೀಟ್ಮೆಂಟ್ ಕೊಟ್ರೆ ಈ ಚಕ್ರ ಹಿಂಗೆ ಕೆಲಸ ಮಾಡುತ್ತೆ ಅಂತ ಅಷ್ಟು. ಒಂದೊಂದು ಚಕ್ರ ನಮ್ದು ಆರ್ ಸ್ಕ್ಯಾನಿಂಗ್ ಕೂಡ ನಾವು ಮಾಡ್ತೀವಲ್ಲ, ಅದ್ರಲ್ಲಿ ಏನಾಗುತ್ತೆ, ನೀವು ಚಕ್ರ ಸ್ಕ್ಯಾನ್ ಮಾಡಿದ ತಕ್ಷಣ ಈ ಚಕ್ರದಲ್ಲಿ ತೊಂದರೆ ಇದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಂಗಾಂಗಗಳಲ್ಲಿ ತೊಂದರೆ ಇರೋದು ಗ್ಯಾರಂಟಿ. ಅದು ಸ್ಟೇಜ್ ವೈಸ್ ಆಗ್ಬೋದು, ಆಲ್ರೆಡಿ ಬಂದಿರಬಹುದು ಕಾಯಿಲೆಗಳು, ಮೊದಲು ಚೈತನ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಶರೀರದಲ್ಲಿ.
1: ಆರ್ ಎಸ್ ಸ್ಕ್ಯಾನಿಂಗ್ ಅಂದ್ರೆ ಏನು? ನಾವು ಎಕ್ಸ್ರೇ ನೋಡಿದೀವಿ ಅಥವಾ ಸಿ ಟಿ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ, ಎಂ ಆರ್ ಐ ಅಂತ ಎಲ್ಲ ಹೇಳ್ತಾ ಇದೀವಿ. ಆರ್ ಎಸ್ ಸ್ಕ್ಯಾನಿಂಗ್ ಹೇಗೆ?
0: ಮೊದಲು ಕಿರ್ಲಿಯನ್ ಫೋಟೋಗ್ರಫಿ ಅಂತ ಬಂತು, ರಷ್ಯನ್ ಸೈಂಟಿಸ್ಟ್ ಒಬ್ಬರು ಮಾಡಿದ್ರು. ಈಗ ನಮ್ಮ ಬೆರಳುಗಳನ್ನಿಟ್ಟಾಗ ಬೆರಳಿನ ಅದರ ಬಯೋ ಎನರ್ಜಿ ಫೀಲ್ಡ್ ಅಂತ ಮೆಡಿಕಲ್ ಲ್ಯಾಂಗ್ವೇಜ್ ಅವ್ರು ಹೇಳ್ತಾರೆ, ಆ ಬಯೋ ಎನರ್ಜಿ ಫೀಲ್ಡ್ ಅನ್ನ ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ,
1: ಫೋಟೋ ತೆಗೆಯುತ್ತೆ,
0: ಫೋಟೋ ತೆಗೆಯುತ್ತೆ. ಈಗ ಆಕ್ಯುಪಂಚರ್ ಅವ್ರು ಏನ್ ಹೇಳ್ತಾರೆ, ನಿಮ್ಮ ಕೈ ಕಾಲುಗಳಲ್ಲಿ ಎಲ್ಲಾ ಶರೀರದ ಅಂಗಾಂಗಗಳು ಇದೆ, ಕೇಂದ್ರ ಇದೆ ಅಂತ. ಇದು ಅದೇ ತರನೇ, ಅದು ಒಂದೊಂದು ಬೆರಳಿನಲ್ಲಿಯೂ ಕೂಡ ಇಡೀ ಶರೀರಕ್ಕೆ ಸಂಬಂಧಪಟ್ಟ ಮಾಹಿತಿ ಇರುತ್ತೆ.
1: ಅದಕ್ಕೆ ನಮ್ಮಲ್ಲಿ ನಮ್ಮ ಸಂಪ್ರದಾಯ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಕೈಗಳನ್ನ ತಿಕ್ಕಿ ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರ ದರ್ಶನ ಮಂತ್ರಿ ನೋಡಿ, ನಮ್ಗೆ ಇದು ಅದಕ್ಕೆ ಕನೆಕ್ಟೆಡ್ ಅನ್ಸುತ್ತೆ.
0: ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ, ಯಾವುದೇ ಹೇಳಿದ್ರು ಕೂಡ ಅದಷ್ಟು ಅದಕ್ಕೆ
1: ಬಯೋ ಎನರ್ಜಿ ಅದು ಇದು ಅಂತ ಹೇಳಿದಲೆ, ಭಗವಂತ ಇದನ್ನ ದೇವ್ರ ಇದ್ದಾಳೆ ದೇವಿ ಇದ್ದಾಳೆ ಕೈಯಲ್ಲಿ ಅಂದ್ಬಿಟ್ರೆ ಬೇಗ ನಾವು ಕನೆಕ್ಟ್ ಆಗ್ಬಿಡ್ತೀವಿ. ತುಂಬಾ ಚೆನ್ನಾಗಿದೆ. ಹಾಗೆ ಈ ಪ್ರಾಣಿಕ್ ಹೀಲಿಂಗ್ ಅಂದ್ರೆ ಈ ಮನೆಯಲ್ಲಿ ನಾವು ಒಬ್ಬ ಸ್ತ್ರೀ ಒಂದು ಹೆಣ್ಣು ಮಗಳು ತುಂಬಾ ಕೆಲಸಗಳನ್ನ ಅವಳು ತರ ದಶಾವಧಾನ ಶತಾವಧಾನ ನಡೀತಾ ಇರುತ್ತೆ ಮನೆಯಲ್ಲಿ, ಒಂದು ಸಂಸಾರವನ್ನ ನೊಗದ ಹೊತ್ತ ಸಂಸಾರದ ನೊಗವನ್ನ ಹೊತ್ತಂತಹ ಒಬ್ಬ ಸ್ತ್ರೀ ಅವಳ ಒಂದು ಪ್ರಾಣಶಕ್ತಿಯ ಬಗ್ಗೆ ಅಥವಾ ಆಕೆಯಲ್ಲಿರ್ತಕ್ಕಂತಹ ಚೈತನ್ಯವನ್ನ ನಾವು ಗಟ್ಟಿ ಮಾಡಿಕೊಳ್ಬೇಕು ಅಂತಂದ್ರೆ ಈ ಪ್ರಾಣಿಕ್ ಹೀಲಿಂಗ್ ಹೇಗೆ ಸಹಾಯ ಮಾಡುತ್ತೆ?

0: ಹೆಣ್ಣು ಮಕ್ಕಳನ್ನ ದುರ್ಗೆಯಾಗಿ ಕಲ್ಪನೆ ಮಾಡ್ಕೊಳ್ಳಿ. ಎಷ್ಟು ಕೈಗಳು, ನವರಾತ್ರಿಯಲ್ಲಿ 10 ಸ್ವರೂಪ ಕೊಡ್ತಾರೆ, ಎಷ್ಟು ಕೈಗಳಾಯ್ತು. ಈಗಿನ ಹೊಸ ಹೆಣ್ಣು ಮಕ್ಕಳ ಸ್ಥಿತಿ ಏನಾಗಿದೆ ಅಂದರೆ ಪ್ರಾಪಂಚಿಕ ಜೀವನದಲ್ಲಿ ಅದೇ ರೀತಿಯಾಗಿದೆ. ಎಷ್ಟು ಕೈ ಇದ್ರೂ ಸಾಲದು ಆಕೆಗೆ, ಅಷ್ಟು ಪ್ರಮಾಣದಲ್ಲಿ ಜವಾಬ್ದಾರಿ ಜಾಸ್ತಿ. ಮೊದಲನೇದಾಗಿ ಆಕೆಯ ಮನಸ್ಸಿನಲ್ಲಿ ಏನಾಗ್ಬೋದು, ಶರೀರದಲ್ಲಿ ಏನಾಗ್ಬೋದು, ಬೆಳಿಗ್ಗೆ ಎದ್ದರೆ ರಾತ್ರಿಯ ತನಕ ಆಕೆಗೆ ಅಂತ ತನ್ನ ಸಮಯ ಇಲ್ಲ. ಸಿಕ್ಕಿದ್ರು ಕೂಡ ಈ ಮೊಬೈಲಲ್ಲಿ 5 ನಿಮಿಷ ನೋಡೋಷ್ಟೊತ್ತಿಗೆ ಇನ್ನೊಂದಿಷ್ಟು ಪ್ರೆಷರ್. ಮಕ್ಕಳು, ಗಂಡ, ಈ ರೀತಿ ಸಾಂಸಾರಿಕ ಜೀವನಕ್ಕೆ ಎಂಟರ್ ಆದಮೇಲೆ ವರ್ಕ್ಗೆ ಹೋಗೋರ್ಗಂತೂ ಇನ್ನೂ ಜಾಸ್ತಿ. ಇದನ್ನು ಹೇಗೆ ನಿಭಾಯಿಸಬೇಕು? ಮೊದಲನೇದಾಗಿ ಇದನ್ನು ನಾವು ಯೋಗಿಕ್ ಹೀಲಿಂಗ್ ಅಂತ ತಗೊಳ್ಳೋಣ. ಸಮಗ್ರವಾಗಿ ಯೋಗ ಕರ್ಮಸು ಕೌಶಲ, ನಾವು ಸ್ಕಿಲ್ಫುಲ್ಲಾಗಿ ಮಾಡಬೇಕು. ನನ್ನ ಹತ್ರ ಇದಿಷ್ಟು ಮಾಡೋಕ್ಕಾಗತ್ತೆ, ಇದಿಷ್ಟು ಮಾಡೋಕ್ಕಾಗಲ್ಲ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲ ನಾನು ಮಾಡ್ತೀನಿ ಅನ್ನೋ ಭ್ರಮೆಗೆ ಹೋಗ್ಬಾರ್ದು. ನನ್ನ ಹತ್ರ ಇದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಅಂತ ಸೋಮಾರಿತನದಿಂದ ಅಲ್ಲ, ಅನುಭವದಿಂದ, ಜ್ಞಾನದಿಂದ, ಅಟ್ ವಾಟ್ ಕಾಸ್ಟ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ನನ್ನ ಹತ್ರ ಇಷ್ಟು ಮಾಡೋಕ್ಕಾಗುತ್ತೆ. ವಯೋಧರ್ಮಕ್ಕೆ ಅನುಗುಣವಾಗಿ ಮಾಡುವ ಸಾಮರ್ಥ್ಯ ಬದಲಾಗುತ್ತೆ. ಫಸ್ಟು ಆಕೆ ತನ್ನನ್ನು ಅರ್ಥ ಮಾಡ್ಕೋಬೇಕು. ಎರಡನೇದು, ಮನೆಯಲ್ಲಿರೋರು ಯಾರು ಆಕೆಯ ವಿರೋಧಿಗಳಲ್ಲ, ಪ್ರತಿಸ್ಪರ್ಧಿಗಳು ಅಲ್ಲ. ಮೊದಲಿನಿಂದಲೇ ನನ್ನ ಹತ್ರ ಇಷ್ಟು ಆಗತ್ತೆ ಆಗಲ್ಲ ಅಂತ ಕಮ್ಯುನಿಕೇಟ್ ಮಾಡಿದಾಗ ಪ್ರಾರಂಭದಲ್ಲಿ ಒಂದೆರಡು ದಿನ ಅವ್ರು ಮಾಡಿಕೊಡದೇ ಇರ್ಬೋದು, ಕೊನೆಗೆ ಅವ್ರಿಗೂ ಅರ್ಥ ಆಗುತ್ತೆ, ಬರ್ತಾರೆ. ಇದನ್ನು ನಾವು ಸೈಕಾಲಜಿಯಲ್ಲಿ ಏನು ಹೇಳ್ತೀವಿ ಅಂತಂದರೆ ಬೌಂಡ್ರಿ ಹಾಕ್ಬಿಡಿ. ಈಗ ಎಕ್ಸಾಂಪಲ್, ಕುಡಿದಿರೋ ಲೋಟ ಅಲ್ಲೇ ಇಟ್ಟಿರ್ತಾರೆ, ತಿಂಡಿ ತಟ್ಟೆ ಅಲ್ಲೇ ಇಟ್ಟಿರ್ತಾರೆ, ಇದು ಹೆಣ್ಮಕ್ಳಿಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಬಚ್ಚಲ್ ಮನೇಲಿ ಟವೆಲ್ ಅಲ್ಲೇ ಇಡ್ತಾರೆ, ಎಲ್ಲ ಗಲೀಜಾಗಿರುತ್ತೆ, ಮನೆ ಕ್ಲೀನಾಗಿರಬೇಕು, ತುಂಬ ಹೋರಾಟ ಮಾಡ್ತಾರೆ ಹೆಣ್ಮಕ್ಳಿಗೋಸ್ಕರ. ಅವರಿಗೆ ಇದನ್ನೇನು ಜವಾಬ್ದಾರಿ, ತೆಗೆದಿಡ್ಬಿಡಿ, 2 ದಿನ ತೆಗೆದಿಡ್ಬಿಡಿ, 1 ವಾರ ತೆಗೆದಿಡ್ಬಿಡಿ, ಅವಾಗ ಅವ್ರಿಗೆ ಅರಿವಾಗುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು, ಅವ್ರು ಹೆಂಗೂ ಮಾಡ್ತಾ ಇಲ್ಲ ಅಂತ ಮಾಡಿಬಿಡ್ತೀವಿ. ಅವ್ರಿಗೇನು ಕಾಣುತ್ತೆ, ನಾ ಮಾಡದೇ ಇದ್ರೆ ಹೆಂಗೋ ಅವ್ರು ಮಾಡ್ತಾರಲ್ಲ ಅಂತ. ಎರಡೂ ದೃಷ್ಟಿಕೋನ ಒಂದು ಕೆಲಸದ ಬಗ್ಗೆ ಅದೇ ಇದೆ,
1: ಅವರು ಹಾಗೆ ಬೆಳೀತಾರೆ ನಾವು ಹೀಗೆ ಒತ್ತಡಕ್ಕೊಳಗಾಗ್ತೀವಿ.
0: ಹೌದು, ಇದು ಆ ಬೌಂಡ್ರಿ ಫಿಕ್ಸ್ ಮಾಡೋ ತನಕ ಟೈಮ್ ತಗೊಳ್ಳುತ್ತೆ. ಒಂದ್ಸಲ ಫಿಕ್ಸ್ ಆದಮೇಲೆ ಆ ಸ್ಟ್ರೆಸ್ ಇರಲ್ಲ. ಇದು ಮೊದಲನೇದು, ಜ್ಞಾನದ ದೃಷ್ಟಿ. ಇದು ಅದಕ್ಕೆ ತಾಯಿ ಅಂತಹ ತಾಕತ್ ಬೇಕು, ಪವರ್ ಅಂತ ನಾವು ಹೇಳ್ತೀವಿ ದುರ್ಗೆಯನ್ನು. ಲಕ್ಷ್ಮಿಗೆ 10 ಕೈ ತೋರಿಸಲ್ಲ, ನಾವು ದುರ್ಗೆ ತೋರಿಸ್ತೀವಿ, ಪವರ್ ಬೇಕು ಅಲ್ವಾ. ನೆಕ್ಸ್ಟ್ ಏನು ಬೇಕು, ಪ್ರಾಣಮಯ ಕೋಶದಲ್ಲಿ ಆಕೆ ಸರಳವಾದ ಜೀವನ, ಅಡುಗೆ ಮಾಡ್ತಿದ್ದಾರ ಒಂದು ಸಂತೋಷವಾಗಿ ನಕ್ಕು ಬಿಡಲಿ, ಮಧ್ಯದಲ್ಲಿ ಒಂದು ನಗು, ತನಗಿಷ್ಟವಾದ ಅಡುಗೆನೂ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಒಂದ್ಸಲ ಡೀಪ್ ಬ್ರೀದಿಂಗ್ ಕೆಲಸದ ಮಧ್ಯದಲ್ಲೇ, ಇದಿಷ್ಟು. ಆಮೇಲೆ ಯಾವುದೋ ಒಂದು ಸಂತೋಷವನ್ನು ನೆನಪು ಮಾಡ್ಕೊಂಡು ಆಗಾಗ ನಗುವಂಥದ್ದು, ನಂಗೆ ಇಷ್ಟು ಕೆಲಸ ಇದೆ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದನ್ನೇ ಯೋಚನೆ ಮಾಡೋಕ್ಕಿಂತ ಐ ಆಮ್ ಸೋ ಹ್ಯಾಪಿ, ಸೋ ಲಕ್ಕಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು, ತನ್ನನ್ನು ತಾನು ಅಪ್ರಿಷಿಯೇಟ್ ಮಾಡ್ಕೋಬೇಕು. ಎಲ್ಲೋ ಸ್ಟ್ರೆಸ್ಸಲ್ಲಿ ಹೋಗ್ತಿರ್ತಾರೆ, ಅರ್ಜೆಂಟಾಗಿ ಹೋಗಬೇಕು, ಕಾರಲ್ಲಿ ಕೂತಿರ್ತಾರೆ, 2 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಏನಪ್ಪ ಇಷ್ಟು ಟ್ರಾಫಿಕ್ ಅಂತ ಬೈಕೋಬೇಡಿ, ಟ್ರಾಫಿಕ್ ಸಿಕ್ಕಿದೆಯಾ, 2 ನಿಮಿಷ ನಂಗೆ ಎಕ್ಸ್ಟ್ರಾ ಸಿಕ್ಕಿದೆ, ಏನೂ ಮಾಡೋಕ್ಕಾಗಲ್ಲ. ಮಾಡ್ಬೋದಾದ್ಯಾವುದು ಮನಸ್ಸಿನಲ್ಲಿ ಪರಿವರ್ತನೆ, ಅಷ್ಟನ್ನು ಒಂದು ಸಲ ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿಕೊಂಡ್ರೆ ಎಷ್ಟು ಅನುಕೂಲ ಆಗುತ್ತೆ.
1: ಇಂತಹ ಒಂದು ಒಳ್ಳೆ ಗುಟ್ಟು ಹೇಳ್ಕೊಟ್ರಿ. ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಾಗ ಏನು ಮಾಡೋಕ್ಕಾಗಲ್ಲ, ಆದರೆ ಇದನ್ನು ಮಾಡ್ಬೋದು, ತುಂಬ ಇದು ಮುಖ್ಯವಾದ
0: ಅಲ್ವಾ.
1: ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಸಕಾರಾತ್ಮಕತೆ ಬೆಳೆಸ್ಕೊಳ್ಳೋದಕ್ಕೆ ಟೈಮ್ ಸಿಕ್ತು.
0: ಪ್ರಕೃತಿ ನಿಯಮ ಅದು, ಪ್ರಕೃತಿ ಪ್ರತಿಯೊಬ್ಬನಿಗೂ ಆ ಸಮಯವನ್ನು ಕೊಡ್ತಾನೇ ಇರುತ್ತೆ. ನಾವು ಅದ್ರ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ಕೊನೆಗೆ ಅದು ಹಾಸ್ಪಿಟಲ್ ಬೆಡ್ ಮೇಲೆ ಹೋಗಿ ತಂದು ರೆಸ್ಟ್ ತಗೊಳುತ್ತೆ. ಬೆಟರ್ ನಾಟ್ ಟು ಡೂ ದಟ್ ಅಲ್ವಾ. ಇದು ಆಗಾಗ ಮಾಡಿಕೊಳ್ಳೋದು, ಇದು ಬದುಕು, ನಾವು ಆಯ್ಕೆ ಮಾಡಿಕೊಂಡ ಬದುಕು, ಖುಷಿ ಪಡೋಣ. ನಾವು ಯಾರಿಗೂ ಮಾಡ್ತಿಲ್ಲ, ಮಾಡಿದ್ರೆ ನಮ್ಮದೇ ಮಕ್ಕಳು, ನಮ್ಮದೇ ತಾಯಿ ತಂದೆ, ನಮ್ಮದೇ ಅತ್ತೆ ಮಾವ, ನಮ್ಮದೇ ಗಂಡ, ನನ್ನದು ಅಂತ ಕನೆಕ್ಟ್ ಆಗಿರೋದ್ರಿಂದ. ಯಾವ ಕಾರಣದಿಂದ ನಾನು ಇದನ್ನೆಲ್ಲ ಹಿಡಿದಿಟ್ಕೊಂಡಿದ್ದೀನಿ, ಇದರಲ್ಲಿ ನನಗೇನೋ ಖುಷಿ ಇದೆ, ಇದರಲ್ಲಿ ನನಗೇನೋ ಸಮಾಧಾನ ಇದೆ, ನನಗಿದ್ರಲ್ಲಿ ಏನೋ ಬೆನಿಫಿಟ್ ಇರೋದ್ರಿಂದ ನಾನು ಇದಿಷ್ಟು ಹಿಡಿದಿಟ್ಕೊಂಡಿದ್ದೀನಿ. ಆ ಬೆನಿಫಿಟ್ ಕಡೆ ನೋಡಿಕೊಂಡಾಗ ಮನಸ್ಸು ಸಮಾಧಾನ ಆಗುತ್ತೆ. ನಮ್ಮ ಕಷ್ಟದ ಕಡೆಗೆ ನೋಡೋದು ಬಿಡಬೇಕು. ಇದಿಷ್ಟನ್ನು ಮಾಡ್ಕೊಳಕ್ಕೆ ಏನು ಮಾಡಬೇಕು ಗೊತ್ತಾ, ಮನೆಯಲ್ಲಿ ಒಂದು ಒಳ್ಳೆ ಸಂಗೀತ ಹಾಕ್ಕೊಳ್ಳಿ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟಲ್ ಭಜನ್ಸು, ಬೆಳಿಗ್ಗೆ ಆದರೆ ಒಳ್ಳೆ ಭಜನ್ಸ್ ಹಾಕ್ಕೊಳ್ಳಿ, ಮನಸ್ಸು ಖುಷಿ ಆಗುತ್ತೆ. ಆದಷ್ಟು ಎಷ್ಟೇ ಬೈಬೇಕು ಅನ್ಸಿದ್ರು ಕಮ್ಮಿ ಮಾಡ್ಕೊಳ್ಳಿ. ಬೈಯೋದ್ರಿಂದ ನನಗೂ ಮತ್ತು ಬೇರೆಯವ್ರಿಗೂ ಕಷ್ಟ ಆಗುತ್ತೆ, ಮನೆ ಎನರ್ಜಿನೂ ವ್ಯತ್ಯಾಸ ಆಗುತ್ತೆ. ಊಟ ತಿಂಡಿ ಅಡುಗೆ ಮಾಡಬೇಕಾದಾಗ ಖುಷಿಯಾಗಿ ಮಾಡಿ, ಯಾವುದೊಂದು ಪ್ರಾರ್ಥನೆ ಮಾಡ್ಕೊಂಡು ಮಾಡಿ, ಅವ್ರಿಗೆ ಒಳ್ಳೇದಾಗಲಿ, ಆರೋಗ್ಯ ಸಿಕ್ಕಲಿ ಅಂತ ಪ್ರೇ ಮಾಡ್ಕೊಂಡು ಮಾಡಿ, ಹಾರೈಕೆ ಮಾಡಿ. ಮೊದಲೆಲ್ಲ ನೈವೇದ್ಯದ ಕಲ್ಪನೆ ಅದೇ ಅಲ್ವಾ, ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕಂದ್ರೆ ಬೈಕೊಂಡು ಅಡುಗೆ ಮಾಡಲ್ಲ, ಭಕ್ತಿಯಿಂದ ಮಾಡ್ತೇವೆ. ಇದು ಎಲ್ಲರಲ್ಲಿರುವ ಭಗವಂತನಿಗೆ ಅಲ್ವಾ, ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅದನ್ನು, ಎಲ್ಲರ ಜಠರದಲ್ಲಿ ಅಗ್ನಿಯ ರೂಪದಲ್ಲಿ ನಾನಿದ್ದೇನೆ ಅಂತ. ಭಗವಂತನಿಗೆ ತಾನೇ ನಾವು ಮಾಡೋ ಆಹಾರ ಎಲ್ಲ ಸಮರ್ಪಣೆ.
1: ವೈಶ್ವಾನರೋ ಭೂತ್ವ,
0: ಹೌದು,
1: ಪ್ರಾಣಿ ನಮ್ಮ ದೇಹ ಆಶ್ರಿತ.
0: ಹಾಗಾಗಿ ಆ ಭಾವದಿಂದ ಮಾಡಿದಾಗ ಬದಲಾವಣೆ ಆಗುತ್ತೆ ಬದುಕು, ನಮಗೆ ಬದುಕಕ್ಕೆ
1: ನಾವೇ ನಾವು ನಮ್ಮ ನಾವು ಬೆಳೆ

0: ಬಂದ ರೀತಿಯಲ್ಲಿ ನಾವು ನಮ್ಮ ಮನೆಗಳನ್ನ ನಾವು ಸುಮ್ಮನೆ ಸಿಂಹಾವಲೋಕನ ಮಾಡಿಕೊಂಡ್ರೆ ನಮ್ಮ ಮನೆಗಳಲ್ಲಿ ನಮ್ಮ ತಾಯಿಯಂದ್ರು ನಮ್ಮ ಅಜ್ಜಿ ಹಿರಿಯರೆಲ್ಲರೂ ಕೂಡ ಅವರು ಸ್ನಾನ ಮುಗಿಸ್ಕೊಂಡು ಹೊರಗಡೆಗೆ ಬರ್ತಾ ಇದ್ರು ಅಂತಿದ್ದ ಹಾಗೇನೆ ಅವ್ರ ಬಾಯಲ್ಲಿ ಶ್ಲೋಕಗಳು, ಸಂಗೀತ, ದೇವ್ರ ನಾಮಗಳು ಶುರುವಾಗ್ತಿತ್ತು. ಪೂಜೆ ಮುಗಿಯೋವರೆಗೂ ಯಾರ ಹತ್ರ ಮಾತಾಡ್ತಿರ್ಲಿಲ್ಲ. ಅದೆಲ್ಲ ಹೊರಟು ಹೋಗಿದೆ. ಅವೆಲ್ಲವೂ ಕೂಡ ಈ ಪ್ರಾಣಿಕ್ ಹೀಲಿಂಗು ತಾನಾಗೆ ಅದು ದಾರಿ ತೋರಿಸುತ್ತೆ.
1: ಅಂದ್ರೆ ಒಳಗಿನ ಅಂತರ ದೃಷ್ಟಿ ಬದಲಾಗಬೇಕು. ಅದಕ್ಕೆ ಮತ್ತೆ ಅದರಲ್ಲಿ ಹೇಳ್ತಾರೆ ಈ ಭಗವದ್ಗೀತೆಯಲ್ಲಿ ಹೇಳುವಂಥದ್ದೆಂತ ಅಂತಂದ್ರೆ, ನಿರಂತರವಾಗಿ ನನ್ನನ್ನೇ ಯೋಚನೆ ಮಾಡಿ, ನಾನಿನ್ನ ಯೋಗಕ್ಷೇಮ ಮಹಾಮ್ಯ. ಇದನ್ ಸೈನ್ಸ್ ಏನು ಹೇಳುತ್ತೆ, ವೆನ್ ಯುವರ್ ಮೈಂಡ್ ಈಸ್ ರಿಲ್ಯಾಕ್ಸ್ಡ್ ಆಗ ನಿಮ್ಮ ಸಿಸ್ಟಮ್ ಪ್ಯಾರಾಸಿಂಪಥೆಟಿಕ್ ಸ್ಟೇಟ್ಗೆ ಹೋಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮೈಂಡು ಸ್ಟೆಬಿಲೈಸ್ ಆಗುತ್ತೆ. ಅನನ್ಯಾಸ್ ಚಿಂತೆಯಂತೂ ಮಾಮ್ ಅಂದರೆ ನಮ್ಮ ಮನಸ್ಸು ಎಲ್ಲಿರಬೇಕು,
0: ಪರಿಪಾಸತೆ
1: ಆ ಯೂನಿವರ್ಸ್ ಕಡೆಗೆ, ಭಗವಂತನ ಕಡೆಗೆ. ನೀವು ಯಾವ ಹೆಸರಿಂದಾದರೂ ಕರೀರಿ, ಅದನ್ನು ನೆನ್ಪು ಮಾಡ್ಕೊಂಡಾಗ ಮನಸ್ಸು ಶಾಂತ ಆಗುತ್ತೆ. ನಾನೇ ಅಂತ ಅಂದ್ಕೊಂಡಾಗ ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ. ಇದು ಕೂಡ ಒಂದು ಸಮರ್ಪಣೆಯ ಭಾವ ಕರ್ಮದ ದೃಷ್ಟಿಯಿಂದ. ಇದು ನನ್ನ ಕರ್ತವ್ಯ, ನಾನು ಹೇಳಿದ್ನಲ್ಲ ನಂದೇ ಮಕ್ಕಳು ನನ್ನ ಮಾತು ಕೇಳದೇ ಇದ್ದರೂ ಕೂಡ ಇದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ಅವ್ರು ಹಿಂಗೇ ಮಾಡಬೇಕು ಅಂತ ಇಟ್ಕೊಂಡಾಗ ಕಷ್ಟ ಆಗುತ್ತೆ.
0: ನಿರೀಕ್ಷೆ ಇರಬಾರ್ದು.
1: ಹೌದು, ಆದರೆ ನಾನು ಮಾಡುವ ರೀತಿಯಲ್ಲಿ ಬೌಂಡ್ರಿ ಇರಬೇಕು. ನನ್ನನ್ನು ಕೂಡ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ಕೋಬಾರ್ದು. ಇದು ತುಂಬ ಮುಖ್ಯ. ಫಸ್ಟ್ ನೀವು ಮಾಡುವ ಕೆಲಸ ಗೌರವಿಸಿ, ಅಯ್ಯೋ ನಾನು ಬರೀ ಹೌಸ್ ವೈಫ್ ಅಂದ್ಕೋಬೇಡಿ, ಅದು ತುಂಬ ದೊಡ್ಡ ತಪಸ್ಸು, ಎಲ್ಲರ ಹತ್ರ ಮಾಡೋಕ್ಕಾಗುವಂಥದ್ದಲ್ಲ. ಅದನ್ನು ಗೌರವಿಸ್ಕೊಳ್ಳಿ. ನಾನು ಮಾಡ್ತಿರೋ ಕೆಲಸ ತುಂಬ ಶ್ರೇಯಸ್ಸು, ಆತ್ಮಶ್ರೇಯಸ್ಸು, ನನಗೂ ಒಳ್ಳೆಯದಾಗುತ್ತೆ, ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ. ಇದು ಆಯ್ಕೆ. ಆಯ್ಕೆ ಮಾಡ್ಕೊಂಡ್ಮೇಲೆ ನಾವು ಬರೀ ಬೇರೆಯವ್ರಿಗೋಸ್ಕರ ಬದುಕ್ತಿಲ್ಲ, ನಮ್ಮ ಜೀವನನೂ ಅದ್ರ ಜೊತೆ ನಡ್ಕೊಂಡು ಹೋಗುತ್ತೆ. ಆ ನಡೆದುಕೊಂಡು ಹೋಗುವ ಜೀವನದಲ್ಲಿ ಸಂತೋಷ, ಸಂತೃಪ್ತಿ ಅನ್ನೋದು ಪ್ರತಿ ಹೆಜ್ಜೆಯಲ್ಲೂ ಇರಬೇಕು. ಅದನ್ನು ನಾವು ಕಂಡುಕೊಳ್ಳುವಂಥದ್ದು, ಅದು ಒಳಗಡೆ ಇದೆ, ಕಂಡುಕೊಳ್ಳುವಂಥದ್ದು.
0: ಈಗ ನಾ ಹೇಗಿರಬೇಕು ಅನ್ನೋದಾಯಿತು. ಈಗ ಹಲವಾರು ಮಾರ್ಗಗಳು ನಮಗೆ ತೋರಿಸಿದೆ, ಯೋಗ ಜೀವನ ಇರಬಹುದು, ಪ್ರಾಣಿ ಕೀಲಿಂಗ್ ದ್ವಾರ ಇರಬಹುದು. ಈಗಾಗಲೇ ಖಿನ್ನತೆಗೊಳಗಾದವರು, ಮಾನಸಿಕವಾಗಿ ಅವರು ಖಿನ್ನತೆಗೊಳಗಾಗೋರು, ಹಾಗೆ ಒತ್ತಡಕ್ಕೆ ಒಳಗಾಗಿರೋರಿಗೆ, ಅಥವಾ ಮಕ್ಕಳಲ್ಲಿ ಸರಿಯಾಗಿ ಈಗಿನ ಒಂದು ಟ್ರೆಂಡ್ ಏನಿದೆ, ಈಗೆಲ್ಲ ಸ್ಕ್ರೀನ್ ಜೊತೆಗೆ ಮಕ್ಕಳು ಬೆಳೀತಾ ಇದ್ದಾರೆ, ಅಂಥ ಮಕ್ಕಳದ್ದು ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಮಕ್ಕಳಲ್ಲಿ, ಬೆಳವಣಿಗೆ ಆಗಲಿ, ಓದಿನಲ್ಲಾಗಲಿ, ಅವರ ಒಂದು ನಡತೆಯಲ್ಲಾಗಲಿ ತುಂಬ ಡಿಸ್ಟರ್ಬೆನ್ಸು. ಇಂತಹ ಸಂದರ್ಭದಲ್ಲಿ ಇಂತಹ ಈ ರೀತಿ ಸಮಸ್ಯೆಗೆ ಒಳಗಾದವರ ಮೇಲೆ ಪ್ರಾಣಿಕ್ ಹೀಲಿಂಗ್ ಯಾವ ಪರಿಣಾಮ ಬೀರುತ್ತೆ, ಅದಕ್ಕೆ ಎಷ್ಟು ನಾವು ಸಮಯ ಕೊಡಬೇಕು, ಅಥವಾ ಅದಕ್ಕೆ ಎಷ್ಟು ಗಾಂಭೀರ್ಯತೆ ಅದಕ್ಕೆ ಇದೆ?
1: ಈ ಪ್ರಾಣಿಕ್ ಹೀಲಿಂಗ್ ಗುರುಗಳು ಮಾಸ್ಟರ್ ಚೋವಾ ಕೋಕ್ಸುಯಿ ಅಂತ, ಮೂಲತಃ ಫಿಲಿಪೈನ್ಸ್ ಅವರವರು. ಅವರದ್ದೊಂದು ಸಂಕಲ್ಪ ಏನಂದ್ರೆ, ಮನೆಯಲ್ಲೊಬ್ಬ ಚಿಕಿತ್ಸಕನೇ ಇರಬೇಕು, ಪ್ರತಿ ಮನೆಯಲ್ಲೂ ಒಬ್ಬ ಚಿಕಿತ್ಸಕರು ಇರಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬೀದಿಯಲ್ಲಿ ಒಬ್ಬ ಡಾಕ್ಟರ್ ದೃಷ್ಟಿ ಧೈರ್ಯ, ಮನೆಯಲ್ಲೊಬ್ಬ ಚಿಕಿತ್ಸಕರು ಇದ್ರೆ ಹೆಂಗಿರುತ್ತೆ ಹೇಳಿ? ಅಷ್ಟನ್ನು ನಾವು ಇನ್ವೆಸ್ಟ್ ಮಾಡಬೇಕು. ಮನೆಗೆ ಟಿ ವಿ ತೊಗೊಂಬರ್ತೀವಿ, ಫ್ರಿಜ್ ತೊಗೊಂಬರ್ತೀವಿ, ಕಾರ್ ತೊಗೊಂಬರ್ತೀವಿ, ಯಾಕೆ ಒಬ್ಬ ಹೀಲರನ್ನು ನಾವು ತಯಾರು ಮಾಡ್ಕೋಬಾರ್ದು? ಏನು ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ, ಎರಡು ದಿನ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಮನೇಲಿ ಒಬ್ಬ ಹೀಲರ್ ಆಗ್ತಾರೆ. ಶನಿವಾರ ಭಾನುವಾರ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಹೀಲರ್ ಆಗ್ತಾರೆ. ಹಾಗೇನಾಗುತ್ತೆ, ಖಿನ್ನತೆ ನನಗೆ ಆಗಿದೆ, ಅದಕ್ಕೆ ಚಿಕಿತ್ಸಾ ದಾರಿ ಇದೆ, ಚೈತನ್ಯವನ್ನು ತಾನು ಶುದ್ಧ ಮಾಡಿಕೊಂಡು ಆರೋಗ್ಯಗೊಳಿಸುವಂತಹ ದಾರಿ ಇದೆ, ಅದರಲ್ಲಿ ಅದನ್ನು ಮಾಡ್ಕೊಳ್ಬೋದು. ನಮಗೆ ಸಮಸ್ಯೆ ಏನಪ್ಪ ಅಂತಂದರೆ, ಈಗ ಮಕ್ಕಳು ಸರಿಯಾದ ದಾರಿಯಲ್ಲಿಲ್ಲ, ನಾವು ರಿಯಾಕ್ಟ್ ಮಾಡ್ತೀವಿ. ಅವ್ರು ಏನು ಮಾಡಿದ್ರು ನೀ ಯಾವಾಗಲೂ ಹಿಂಗೆ ಅಂತ ಶುರು ಮಾಡ್ತೀವಿ, ಆಗ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ನಾವು ರೆಸ್ಪಾಂಡ್ ಮಾಡಲ್ಲ, ನಾವು ಫ್ಯೂಚರ್ ಪ್ಲ್ಯಾನ್ ಮಾಡಲ್ಲ. ಅದೇ ಅಡುಗೆ ಮಾಡಬೇಕಾದಾಗ ಅಕ್ಕಿ ಇಷ್ಟೇ ತೊಳಿಬೇಕು, ಇಷ್ಟೇ ನೀರು ಹಾಕಬೇಕು, ಇಷ್ಟೇ ಬೇಯಿಸಬೇಕು ಅಂತ ಲೆಕ್ಕಾಚಾರ ಇದೆ. ಪಕ್ವವಲ್ಲದ ಆ ಮನಸ್ಸನ್ನು ನಾನು ಪಕ್ವವಾಗಿ ಬೇಯಿಸೋದಕ್ಕೆ, ನಾನು ಹೆಂಗೆ ತೊಳಿಬೇಕು, ಇದನ್ನು ಹೆಂಗೆ ಸರಿ ಮಾಡಬೇಕು ಅನ್ನೋದಕ್ಕೆ ನಮಗೆ ಪ್ಲ್ಯಾನಿಂಗ್ ಇಲ್ಲ, ರಿಯಾಕ್ಟ್ ಮಾಡ್ತೀವಿ. ಯಾವುದೋ ಅಲ್ಲದ ಬೇರೆ ಸಂದರ್ಭಗಳಲ್ಲಿ ಬುದ್ಧಿ ಹೇಳಕ್ಕೆ ಹೋಗ್ತೀವಿ, ತಿಳುವಳಿಕೆ ಇಲ್ಲ. ಹಾಗೆ ಮಾಡಿದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹೀಲಿಂಗಲ್ಲಿ ನಾವೇನು ಹೇಳ್ತೀವಿ, ಎರಡು ಭಾಗ ಮಾಡ್ತೀವಿ. ಒಂದು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು, ಚಿಕಿತ್ಸೆ ತಗೊಳ್ಳಿ, ಒಂದು ಸಾಮಾನ್ಯವಾಗಿ 3 ತಿಂಗಳು ಅಂತ ಹೇಳ್ತೀನಿ. ಹೆಚ್ಚಿನ ಸಂದರ್ಭಗಳಲ್ಲಿ 3 ತಿಂಗಳು ಚಿಕಿತ್ಸೆ ತಗೊಂಡ್ರೆ ಚೆನ್ನಾಗಾಗ್ತಾರೆ, ಎಲ್ಲರಿಗೂ ಅಂತಲ್ಲ, ಆನ್ ಆವರೇಜ್. ನಂತರ ನೀವೇ ಕಲ್ತ್ಕೊಳ್ಳಿ. ಇಲ್ಲಿ ಮಾತ್ರ ಸ್ವಯಂ ಚಿಕಿತ್ಸೆ ಸುಲಭ,
0: ತುಂಬ ಮುಖ್ಯ ಇದು. ಯಾಕೆಂತಂದ್ರೆ ಯಾವಾಗ್ಲೂ ಈಗ ಸಾಮಾನ್ಯ ಒಂದು ಟ್ರೆಂಡ್ ಏನಾಗಿದೆ, ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದಕ್ಕೆ ನಾವು ಹೋದ್ವಿ ಅಂದರೆ ಅದಕ್ಕೆ ಅಡಿಕ್ಷನ್ ಬೇಕು.

0: ಬೇಡವೋ ಗೊತ್ತಿಲ್ಲದೆ ನಾವೇ ಅಡಿಕ್ಟ್ ಆಗಿರ್ತೀವಿ. ಮತ್ತೆ ಇನ್ನೊಂದು ಜಗತ್ತು ಕೂಡ ನಾನಿದ್ದೀನಿ, ಒಂದು ಮಾತ್ರೆ ನುಂಗು ಸರಿ ಹೋಗುತ್ತೆ ಅಂತ ಕರಿತಾನೂ ಇರುತ್ತೆ. ಇದು ತುಂಬಾ ಮುಖ್ಯ.
1: ಅಂದ್ರೆ ಅಲ್ಲಿ ಏನಾಗುತ್ತೆ, ಅದು ಹೊರಗಿನಿಂದ ಬಂದ ರಾಸಾಯನಿಕ. ಅದು ಒಂದು ಸಮಸ್ಯೆಯನ್ನ ಸರಿ ಮಾಡಕ್ ಹೋಗಿ ಇನ್ನೊಂದು ಸಮಸ್ಯೆನು ಹುಟ್ಟಾಕ್ಬಹುದು. ಸೈಡ್ ಎಫೆಕ್ಟ್ಸ್ ಆಫ್ ದಿ ಮೆಡಿಸಿನ್ ಇದೆಯಲ್ಲ, ಅದರಿಂದಾಗಿ 40% ಕಾಯಿಲೆಗಳು ಇದೆಯಂತೆ. ಇವಾಗ
0: ನಮಗೆ ಗೊತ್ತಾಗುತ್ತೆ ತಲೆನೋವು ಅಂತ ಒಂದು ಮಾತ್ರೆ ತಗೊಂಡ್ರೆ ಅಸಿಡಿಟಿ
1: ಶುರುವಾಗುತ್ತೆ. ಇದ್ರಲ್ಲಿ ಏನಾಗುತ್ತೆ, ನಿಮ್ಮ ಶರೀರಕ್ಕೆ ಆರೋಗ್ಯ ಸ್ಥಿತಿಗೆ ತಗೊಂಡ್ ಬರುವ ಸ್ವಭಾವ ನೀವು ಕಲಿಸಿದ್ರೆ ತನಗೇನ್ ಬೇಕು ಬೇಡ ಅಂತ ಕಾಪಾಡ್ಕೊಳ್ಳೋ ಶಕ್ತಿ ಅದಕ್ಕೆ ಬರುತ್ತೆ. ಹಾಗಾಗಿ ಚಿಕಿತ್ಸೆಯಲ್ಲಿ ಫಸ್ಟು ಟ್ರೀಟ್ಮೆಂಟ್ ತಗೊಳ್ಳಿ, ನೀವೇ ಕಲ್ತ್ಕೊಂಡು ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬಾ ಸೀರಿಯಸ್ ಇದ್ರೆ. ಆಮೇಲೆ ನೀವು ಕಲ್ತ್ಕೊಳ್ಳಿ, ಚೆನ್ನಾಗಾಯ್ತು ಅಂತ ಬಿಟ್ಟು ಹೋಗ್ಬಿಡ್ಬೇಡಿ. ಎಂಪವರ್ ಮಾಡ್ಕೊಳ್ಳಿ, ಯಾಕೆಂದ್ರೆ ನನಗಿಂತ ಇನ್ಯಾರು ನನ್ನನ್ನು ವಾಸಿ ಮಾಡೋಕೆ ಸಾಧ್ಯ ಇಲ್ಲ. ನನ್ನ ಕುಟುಂಬವನ್ನು ನನಗಿಂತ ಬೆಟರಾಗಿ ಟ್ರೀಟ್ ಮಾಡ್ಬೋದಾದವ್ರು ಯಾರೂ ಇಲ್ಲ. ಈ ಧೈರ್ಯ, ಭರವಸೆ, ಜ್ಞಾನ ಮತ್ತೆ ಅದನ್ನು ಇನ್ವೆಸ್ಟ್ ಮಾಡುವಂತಹ ಸ್ವಭಾವ ನಮಗೆ ಬರಬೇಕು.
0: ಹಾಗೆ ಈಗ ನೀವು ತುಂಬಾ ವರ್ಷಗಳಿಂದ ಪ್ರಾಣಿ ಹೀಲಿಂಗ್ ಮಾಡ್ಕೊಂಡು ಬಂದಿದ್ದೀರಾ, ಈ ಸಂದರ್ಭದಲ್ಲಿ ಯಾವುದೋ ಒಂದು ಕ್ರಾನಿಕ್ ಬೇರೆ ಎಲ್ಲೂ ಆಗ್ಲಿಲ್ಲ ಅಂತ ಹೇಳಿ ಬಂದು ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಪೂರ್ಣ ಗುಣಮುಖರಾಗಿ ಹೋಗಿದ್ದಂತಹ ಅನುಭವಗಳಿದ್ರೆ ನಮ್ಮ ಜೊತೆ ಹಂಚ್ಕೋಬೋದಾ?
1: ಓ, ತುಂಬಾ ಇದೆ. ನಮಗೆ ಇದೊಂಥರ, ನನಗೆ ಈ ವೃತ್ತಿ ಹೇಗಿದೆ ಅಂತಂದ್ರೆ ದಿನನಿತ್ಯ ಮಿರಾಕಲ್ಸ್ ಅನ್ನು ನೋಡುವಂತಹ ಒಂದು ಆನಂದ ನನಗೆ. ಭಗವಂತ, ನಿನ್ನ ಸೃಷ್ಟಿ ಎಷ್ಟು ಚೆನ್ನಾಗಿದೆಯಪ್ಪ, ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ತಿದ್ಯಾ, ಎಷ್ಟು ಸರಳವಾಗಿದೆ ಜೀವನ ಅಂತ ದಿನಾ ಅಪ್ರಿಷಿಯೇಟ್ ಮಾಡ್ತೀನಿ. ಒಂದೆರಡು ಮೂರು ಉದಾಹರಣೆ ಹೇಳ್ತೀನಿ. ಒಬ್ಬ ಸೀನಿಯರ್ ಡಾಕ್ಟರ್ ಅವರು ಒಂದು ಇನ್ಸ್ಟಿಟ್ಯೂಷನಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಎಷ್ಟು ಇತ್ತು ಅಂತ ಹೇಳಿದ್ರೆ ಹೃದಯದಲ್ಲಿ ಅದನ್ನು ಹೃದಯ ಪಂಪ್ ಮಾಡುವ ಸಾಮರ್ಥ್ಯವೇ 18% ಬಂದಿತ್ತು. ಅದು 30-40 ಬರದೆ ಸರ್ಜರಿ ಕೂಡ ಮಾಡಲ್ಲ, ಅಷ್ಟು ಕ್ರಿಟಿಕಲ್ ಇತ್ತು. ಆಮೇಲೆ ಅವ್ರ ಮಗ ರಿಕ್ವೆಸ್ಟ್ ಮಾಡಿಕೊಂಡ್ರು, ಮೇಡಮ್ ಮಾಡಿಕೊಡ್ತೀರಾ, ಯಾಕೆಂದರೆ ಗೊತ್ತಿರುತ್ತೆ ನಮ್ಮ ಸಂಪರ್ಕದಲ್ಲಿರೋರಿಗೆ. ನಾನು ಅವರ ನೋಡೋಕೆ ಹೋದಾಗ ಅವ್ರು ಹೇಳಿದ್ರು, ಕೊನೆಗೆ ಮಾಡಿದ್ವಿ 3 ಟ್ರೀಟ್ಮೆಂಟು, ಹೀಲಿಂಗ್ ರೆಗ್ಯುಲರ್ ಆಗಿ, ಡಿಸ್ಟೆಂಟ್ ಹೀಲಿಂಗು, ಹತ್ತಿರದಿಂದನೂ ಅಲ್ಲ, ದೂರದಿಂದ ಚಿಕಿತ್ಸೆ ಮಾಡ್ತಾ ಇದ್ದು. ನಂತರ ಅವರು ಸರ್ಜರಿನೂ ಕೂಡ ಮಾಡಿಸ್ಕೊಂಡ್ರು. ನಂತರ ಅವ್ರ ಜೊತೆ ನಾನು ಒಂದು ಯಾತ್ರಾ ಸ್ಥಳಕ್ಕೂ ಕೂಡ ಹೋಗಿ ಬರುವಂತಹ ಅವಕಾಶ ಸಿಕ್ತು. ಇದೊಂದು ಉದಾಹರಣೆ. ಅವರು ಮೆಡಿಕಲ್ ಡಾಕ್ಟರ್ ಆಗಿದ್ದು ಕೂಡ ಅಷ್ಟೆಲ್ಲ ಫೆಸಿಲಿಟೀಸ್ ಇದ್ರೂ ಹೆಲ್ಪ್ಲೆಸ್ನೆಸ್ ಅಲ್ಲೂ ಇರುತ್ತೆ. ಎಷ್ಟು ಜನ ಬಾಂಧವ್ಯದ ಸಮಸ್ಯೆಗಾಗಿ ಬರ್ತಾರೆ, ಮಕ್ಕಳ ಅನಾರೋಗ್ಯಕ್ಕಾಗಿ ಬರ್ತಾರೆ, ತುಂಬಾ ಕ್ರಿಟಿಕಲ್ ಸಿಚುವೇಶನ್ಸ್ ಅಲ್ಲಿ ಬರ್ತಾರೆ, ಇನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಆಗಲ್ಲ ಆ ಥರ ಎಮರ್ಜೆನ್ಸೀಸ್ನಲ್ಲಿ ಬರ್ತಾರೆ, ಸಿವಿಯರ್ ಇನ್ಫೆಕ್ಷನ್ಸ್ ಇರುವಂಥವ್ರು ಬರ್ತಾರೆ. ಅದೇನಾಗುತ್ತೆ, ಅವ್ರ ಒಳಗಡೆ ಇಮ್ಯುನಿಟಿ ಬೆಳೆದಾಗ ಶರೀರ ತಾನಾಗೆ ಪಂಪ್ ಮಾಡುತ್ತೆ, ಅವರ ಸಿಸ್ಟಮ್ ರಿಕವರಿ ಮೋಡ್ಗೆ ಹೋಗುತ್ತೆ.
0: ಸರಳವಾಗಿ ನೀವು ಹೇಳ್ಬೋದು ಅಂತಂದ್ರೆ, ನಾವು ಹೀಲಿಂಗ್ ಅನ್ನುವಂಥದ್ದು, ಈಗ ಇದು ರೇಡಿಯೋ ಮಾಧ್ಯಮ ಕೇಳಿಸ್ಕೊಳ್ತಾ ಇರ್ತಾರೆ, ಹೇಗೆ ಮಾಡ್ತೀರಾ ಅಂದ್ರೆ, ಈಗ ನಾವು ಸಾಮಾನ್ಯ ನಾನು ನೋಡಿರೋ ಹಾಗೆ, ನಾನು ಗಮನಿಸಿರೋ ಹಾಗೆ, ನಮ್ಮ ಮನೆಗಳಲ್ಲೆಲ್ಲ ದೃಷ್ಟಿ ತೆಗೆಯೋದು ಎಲ್ಲ ಇರ್ತಾ ಇತ್ತು. ಅಂದ್ರೆ ಎನರ್ಜಿ, ನೆಗೆಟಿವ್ ಎನರ್ಜಿ ಇರಬಹುದು ಅಥವಾ ದೃಷ್ಟಿ ತೆಗೆಯೋದು ಅಂತ, ಈ ರೇಖಿ ಇದರಲ್ಲೆಲ್ಲ ಏನೋ ಒಂದು ಸಿಂಬಲ್ಲು ಆ ತರ ಎಲ್ಲ ಆ ರೀತಿ ಇರುತ್ತಾ ಅಥವಾ ಹೇಗಿರುತ್ತೆ ಅಂತ ನಮ್ಗೆ ಕೇಳುಗರಿಗೆ ಇದು ಅರ್ಥ ಆಗೋ
1: ಅರ್ಥ ಆಗ್ಬೇಕು. ಮೊದಲನೇದಾಗಿ ಚಿಕಿತ್ಸಕರು ಮತ್ತೆ ಪೇಷಂಟ್ ಎರಡು ವಿಭಾಗ ಮಾಡ್ಕೊಳ್ಳಿ. ಚಿಕಿತ್ಸಕರಿಗೆ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ, ಚಕ್ರಗಳಂದ್ರೆ ಏನು, ಅದರ ಎನರ್ಜಿ ಫೀಲ್ ಮಾಡೋದು ಹೇಗೆ, ಅದರಿಂದ ಒಂದೊಂದರಿಂದ ಚೈತನ್ಯವನ್ನ ತೆಗೆಯೋದು ಹೇಗೆ ಅಂತ, ಕೈ ಮೂಮೆಂಟ್ ಮುಖಾಂತರ. ಈಗ ಚಕ್ರ ಅಂತಂದ್ರೆ ಒಂದು ಚಕ್ರವನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಧೂಳು ಕೂತಿದ್ರೆ ಹೇಗೆ ಕೈಯಿಂದ ಒರೆಸಿ ತೆಗಿತೀರೋ ಅದೇ ತರ ಚೈತನ್ಯದ ಚಕ್ರದಿಂದ ಧೂಳನ್ನ ಕೊಳಕನ್ನ ಹೊರಗಡೆ ತೆಗೆದು, ಅಂದ್ರೆ ಚಿಕಿತ್ಸಕನ ಕೈಯಲ್ಲಿರುವ ಎನರ್ಜಿಯಿಂದ ಪೇಷಂಟಿನ ಚಕ್ರದಲ್ಲಿರುವ ಎನರ್ಜಿಯನ್ನ ಕ್ಲೀನ್ ಮಾಡ್ತಾರೆ
0: ತನ್ನದೇ ಆದ ವಿಧದಲ್ಲಿ.
1: ಹೌದು, ಅದಕ್ಕೊಂದು ಮೆಥಡ್ ಇರುತ್ತೆ, ಅಲ್ಲಿಂದ ಕ್ಲೆನ್ಸ್ ಮಾಡಿ ಹಾಕುವಂತದ್ದು. ನಂತರ ಚಿಕಿತ್ಸಕ ತನ್ನನ್ನು ತಾನು ಶುದ್ಧವಾಗಿಟ್ಕೊಂಡು ಅವರಿಗೆ ವಾತಾವರಣದಲ್ಲಿರುವಂತಹ ಅಥವಾ ಪ್ರಾರ್ಥನೆಯಿಂದ ಅವರಿಗೆ ಯಾವ ಚೈತನ್ಯ ಅಗತ್ಯ ಇದೆಯೋ ಅದನ್ನ ಸ್ಪೆಸಿಫಿಕ್ ಆಗಿ ಕೊಡ್ತಾರೆ.
0: ನಾನು ಇವಾಗ ಉದಾಹರಣೆ, ನಾನು ಇವಾಗ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಹೀಲಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅವರ ಒಂದು ಏನು ತೊಂದರೆ ಇತ್ತು ಅದನ್ನ ನನ್ನ ಕೈಯಿಂದ ಒರೆಸಿದಾಗ ನನಗೇನು ತೊಂದರೆ ಆಗಲ್ವಾ?
1: ಅದನ್ನ ತೊಂದರೆ ಮಾಡ್ಕೊಳ್ಳದೆ ಇರೋ ಮೆಥಡ್ ಅನ್ನು ಹೇಳ್ಕೊಡ್ತೀನಿ. ಒಬ್ಬ ಡಾಕ್ಟರ್ ತರನೇ, ಡಾಕ್ಟರ್ ಇನ್ಫೆಕ್ಷನ್ ಮುಟ್ಟಿದ್ರೆ ತಾನಾಗೆ ಅವರಿಗೆ ಇನ್ಫೆಕ್ಷನ್ ಬರ್ಬಹುದಲ್ವಾ, ಹಾಗೆ ಇಲ್ಲೊಂದು ಬರುತ್ತೆ. ಡಾಕ್ಟರ್ ಹೇಗೆ ತನ್ನನ್ನು ತಾನು ಎಚ್ಚರಿಕೆ ತಗೋತಾರೋ ಹಾಗೆ.
0: ತುಂಬಾ ಧನ್ಯವಾದಗಳು ಡಾಕ್ಟರ್ ಸರಸ್ವತಿ ಹೆಗಡೆಯವರೇ, ಇಷ್ಟು ಹೊತ್ತು ಅದರಲ್ಲೂ ಕೂಡ ವನಿತಾ ವಿಹಾರದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಅಗತ್ಯವಾಗಿರ್ತಕ್ಕಂತಹ ಒಂದು ಹೀಲಿಂಗ್ ಮೆಥಡ್, ಪ್ರಾಣಿಕ್ ಹೀಲಿಂಗ್ ಬಗ್ಗೆ

0: ಸವಿಸ್ತಾರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ಹಾಗಾಗಿ ಆಕಾಶವಾಣಿ ತನ್ನೆಲ್ಲ ಶ್ರೋತೃ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದೆ. ನಮಸ್ಕಾರ.
1: ನಮಸ್ಕಾರ. ಕೊನೆಯ ಮಾತೇನಪ್ಪ ಅಂತ ಹೇಳಿದ್ರೆ, ಬದುಕು ಭಗವಂತ ಕೊಟ್ಟ ಸುಂದರವಾದ ಉಡುಗೊರೆ, ಇದೊಂದು ಉದ್ಯಾನವನ ಇದ್ದಾಗೆ ಆನಂದವಾಗಿ ಬದುಕನ್ನು ಮುಂದುವರಿಸ್ಕೊಂಡು ಹೋಗೋಣ. ನಮಸ್ಕಾರ.
2: ಆಕಾಶವಾಣಿ ಇಂದಿನ ವನಿತಾ ವಿಹಾರದಲ್ಲಿ ಭಾವನೆಗಳ ಆರೈಕೆ ಒತ್ತಡ ಮುಕ್ತ ಜೀವನದ ಕೀಲಿಕೈ, ಈ ಕುರಿತು ಡಾಕ್ಟರ್ ಸರಸ್ವತಿ ಹೆಗಡೆ ಅವರೊಂದಿಗೆ ಸಂದರ್ಶನವನ್ನ ಆಲಿಸಿದ್ರಿ. ಸಂದರ್ಶಕರು ಎನ್ ಪೂರ್ಣಿಮಾ, ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳ ಈಗ ರೇಡಿಯೋ ಸಮಯ 12:30.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.

ಪ್ರೀತಿಯ ಶ್ರೋತೃಗಳೇ, ನಮ್ಮ ನಿಲಯದಿಂದ ಇಂದು ಮಧ್ಯಾಹ್ನ ಹಾಗೂ ಸಂಜೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. 1:20 ಅಮರಧ್ವನಿ, ಚಿತ್ರಚಿತ್ತಾರ, ಭಾರತ ದರ್ಶನ ಪುಸ್ತಕದ ಲೇಖಕರಾದ ಸದಾನಂದ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸದಾನಂದ ಹೊಳ್ಳ ಮತ್ತು ಶಾರದಾ ನಂಜಪ್ಪ. ಪ್ರಚಲಿತ 1:40. ಮಧ್ಯಾಹ್ನ 3:00 ಯಕ್ಷಗಾನ ತಾಳಮದ್ದಲೆ ನಡೆಸಿಕೊಡುತ್ತಾರೆ. ತೆಂಕತಿಟ್ಟು ಯಕ್ಷಗಾನ ವೇದಿಕೆ ಕುಕ್ಕುವಳ್ಳಿ ಇರದೆ, ಪ್ರಸಂಗ ಶ್ರೀಕೃಷ್ಣ ಲೀಲೆ. ಸಂಜೆ 4:00 ಭಾವಯಾನ, ಪ್ರಸ್ತುತಿ ಶ್ರುತಿ ಎಂ ಎಂ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ 4:30. ಸಂಜೆ 5:00 ಯುವವಾಣಿ, ಯುವಲಹರಿ, ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು, ಈ ಪುಸ್ತಕದಲ್ಲಿ ಕವಿ ಮಾತಾಗಿರುವ ನೀತಿ ಕಥೆಗಳು. ನಿರ್ವಹಣೆ ಎಂ ಶಕುಂತಲಾ. ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಕಾವೇರಿ 5:30. ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಪೀಡೆ ನಾಶಕ ಬಳಸುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳು ಕುರಿತು ಡಾಕ್ಟರ್ ಜಿ ದೇವರಾಜಯ್ಯ ಅವರೊಂದಿಗೆ ಸಂದರ್ಶನ. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:45 ಬಸವಣ್ಣನವರ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ ಜಮದಂಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, ವಾಟ್ಸಾಪ್ ಆಧಾರಿತ ಚಲನಚಿತ್ರಗೀತೆಗಳ ಕಾರ್ಯಕ್ರಮ. 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಇಂದು ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಮಾನ್ಯ ಬೆಳವಣಿಗೆ ಕುರಿತು ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜೇ ರಾಮ್ಜೀ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಚಂದನ್ ಲೋಕೇಶ್. ಪ್ರಸ್ತುತಿ ತಿಮ್ಮಪ್ಪ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಗಂಟೆ 35 ನಿಮಿಷ. ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಮಕ್ಕಳ ಸಾಮಾನ್ಯ ಬೆಳವಣಿಗೆ ಈ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಪ್ರೀತಾ ಶೆಟ್ಟಿ. ಇವರು ಎಜೆ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಆಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ
2: ಡಾಕ್ಟರ್. ಈಗ ಇವತ್ತಿನ ವಿಷಯ ಮಕ್ಕಳ ಬೆಳವಣಿಗೆ ಬಗ್ಗೆ ಇರುವಂತಹದ್ದು. ಈಗ ನಾವು ಮಕ್ಕಳ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ, ಈಗ ಸಾಮಾನ್ಯವಾಗಿ ನಾರ್ಮಲ್ ಗ್ರೋತ್ ಅಂತ ನಾವು ಹೇಳ್ತೇವೆ, ಸಾಮಾನ್ಯ ಬೆಳವಣಿಗೆ. ಹೀಗಂದ್ರೆ ಏನು ಮತ್ತೆ ಯಾವೆಲ್ಲ ಲಕ್ಷಣಗಳ ಬಗ್ಗೆ ನಾವು ಗಮನವನ್ನ ವಹಿಸಬೇಕಾಗುತ್ತೆ?
3: ಓಕೆ, ಸೊ ನಾರ್ಮಲ್ ಗ್ರೋತ್ ಅಥವಾ ಸಾಮಾನ್ಯ ಬೆಳವಣಿಗೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ನಾವು ನಿರಂತರವಾಗಿ ನೋಡುವಂತಹ ರೈಕಿಕವಾದ ಎತ್ತರದಲ್ಲಿ ಆಗುವಂತಹ ಹೆಚ್ಚಳ. ಸೊ ನಾವು ಕ್ಲಿನಿಕಲ್ಲಿ ಅಥವಾ ಡಾಕ್ಟರ್ಸ್, ಪೀಡಿಯಾಟ್ರಿಷಿಯನ್ಸ್ ಅಥವಾ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಗುವಿನ ಹೈಟ್ ಅನ್ನು ಚೆಕ್ ಮಾಡಿಬಿಟ್ಟು, ಎತ್ತರವನ್ನು ಚೆಕ್ ಮಾಡಿಬಿಟ್ಟು, ನಾವು ಮಗುವಿನ ಬೆಳವಣಿಗೆಯ ಚಾರ್ಟ್ ಅಂತ ಇರ್ತದೆ, ಗ್ರೋತ್ ಚಾರ್ಟ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ನಾವು ಮಾರ್ಕ್ ಮಾಡ್ತಾ ಹೋಗ್ತೇವೆ. ಸೊ ಈ ಮಾರ್ಕ್ ಮಾಡುವಾಗ ಆ ಮಗುವಿನ ಎತ್ತರ ಆ ಮಗುವಿನ ವಯಸ್ಸಿಗೆ ಸಾಮಾನ್ಯದ ಮಿತದ ಒಳಗಡೆ ಇರಬೇಕಾಗ್ತದೆ. ಸೊ ಸಾಮಾನ್ಯದ ಮಿತಕ್ಕಿಂತ ತುಂಬಾ ಕಮ್ಮಿ ಇದ್ರೆ ಆ ಮಗು ಕರೆಕ್ಟ್ ಆಗಿ ಬೆಳೀತಾ ಇಲ್ವಾ ಅಥವಾ ಎತ್ತರ ಕಮ್ಮಿ ಇದೆಯಾ ಅಂತ ನಾವು ನೋಡ್ಬೇಕಾಗ್ತದೆ. ಇನ್ನೊಂದಂತ ಹೇಳಿದ್ರೆ, ಒಂದು ಮಗುವಿನ ಎತ್ತರನ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾವು ಪ್ಲಾಟ್ ಮಾಡಿದ್ರೆ ಅದರ ಮುಂದಿನ ಬೆಳವಣಿಗೆ ಅದೇ ಪ್ರಕಾರ ನಮ್ಗೆ ರೈಕಿಕವಾಗಿ ಬೆಳೀತಾ ಹೋಗ್ಬೇಕು. ಬಟ್ ಯಾವುದೇ ಕಾರಣಕ್ಕೆ ಅದು ಕಮ್ಮಿ, ಅದು ಆ ಲೈನ್ಗಿಂತ ಕಮ್ಮಿ ಬರ್ತಾ ಉಂಟು ಅಥವಾ ಎತ್ತರ ಬೆಳೀತಾನೆ ಇಲ್ಲ ಅಂತ ಹೇಳಿದ್ರೆ, ಅದನ್ನು ನಾವು ಅಬ್ನಾರ್ಮಲ್ ಅಥವಾ ಏನಾದ್ರೂ ತೊಂದರೆ ಇದೆ, ಸಮಸ್ಯೆ ಇದೆ, ನಾವು ಮುಂದಕ್ಕೆ ಅದನ್ನು ಇವ್ಯಾಲ್ಯುಯೇಟ್ ಮಾಡ್ಬೇಕಂತ ಅರ್ಥ.
2: ಈಗ ಮಕ್ಕಳ ಎತ್ತರದ ಬಗ್ಗೆ ಮಾತಾಡೋದಾದ್ರೆ, ಅವರ ಎತ್ತರದ ಮೇಲೆ ಅಂದ್ರೆ ಅದನ್ನ ರೂಪಿಸುವಂತಹ ಅಂಶಗಳು ಯಾವೆಲ್ಲ ಇರ್ತವೆ?
3: ಸೊ ಇದು ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ನಾವು ಹೇಳ್ಬಹುದು. ಮೇನ್ ಆಗಿ ನಮ್ಗೆ ಇದರಲ್ಲಿ ಬರುವಂತದ್ದು ನಮ್ಮ ನ್ಯೂಟ್ರಿಷನ್ ಇರ್ಬೋದು ಅಥವಾ ಪೌಷ್ಟಿಕಾಂಶತೆ ಇರ್ಬೋದು. ಸೊ ಯಾವುದೇ ಮಗು ಚೆನ್ನಾಗಿ ಬೆಳಿಬೇಕಂತ ಹೇಳಿದ್ರೆ ಒಳ್ಳೆಯ ಆಹಾರ ಬಹಳ ಮುಖ್ಯ. ಸೊ ಒಳ್ಳೆಯ ಪ್ರಮಾಣದ್ದು ಪ್ರೋಟೀನ್ ಅಂಶ ಕೊಡ್ಬೇಕಾಗ್ತದೆ ನಾವು ಮಗುವಿಗೆ. ಸೊ ಇತ್ತೀಚೆಗೆ ನಾವು ನೋಡುವಂತಹ ಅನ್ಹೆಲ್ದಿ ಅಥವಾ ಜಂಕ್ ಫುಡ್ ಇಂಟೇಕ್ ಅನ್ನು ಆದಷ್ಟು ನಾವು ಮಿತವಾಗಿ ಕೊಡ್ಬೇಕು. ಸೊ ಇದು ಆಹಾರ ಖಂಡಿತವಾಗಿಯೂ ಅವರ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀಳ್ತದೆ. ಅದು ಬಿಟ್ಟರೆ ಹಾರ್ಮೋನಿನ ಪಾತ್ರ ತುಂಬಾ ಮುಖ್ಯ. ಸೊ ಹಾರ್ಮೋನ್ ಅಲ್ಲಿ ನಮ್ಗೆ ಗ್ರೋತ್ ಹಾರ್ಮೋನ್ ಇರ್ಬೋದು ಅಥವಾ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು. ಇವೆರಡೂ ಹಾರ್ಮೋನ್ಗಳು ಮಗುವಿನ ಎತ್ತರದ ಬೆಳವಣಿಗೆಗೆ ತುಂಬಾ ಮುಖ್ಯ. ಇನ್ನು ಮಗುವಿನ ಅಂಡರ್ ಲೈಂಗ್ ಏನಾದರೂ ಕಾಯಿಲೆಗಳಿತ್ತು ಅಂತ ಹೇಳಿದ್ರೆ, ಇವಾಗ ಕೆಲವು ಮಕ್ಕಳಿಗೆ ಕಿಡ್ನಿಗೆ ಸಂಬಂಧಪಟ್ಟಿದ್ದು, ಲಿವರ್ಗೆ ಸಂಬಂಧಪಟ್ಟಿದ್ದು, ಹಾರ್ಟ್ಗೆ ಸಂಬಂಧಪಟ್ಟಿದಂತಹ ಕಾಯಿಲೆಗಳಿರ್ಬೋದು. ಸೊ ಇದು ಕೂಡ ಮಗುವಿನ ಎತ್ತರದ ಮೇಲೆ ಪರಿಣಾಮವನ್ನು ಬೀಳುತ್ತವೆ. ಇನ್ನು ಕೆಲವೊಂದು ವರ್ಣತಂತುವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಟರ್ನರ್ ಸಿಂಡ್ರೋಮ್ ಅಥವಾ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಇಂತಹ ಮಕ್ಕಳು ಕೂಡ ಅವರ ವಯಸ್ಸಿಗೆ ತಕ್ಕ ಹಾಗೆ ಎತ್ತರದಲ್ಲಿ ಬೆಳೆದೇ ಇರಬಹುದು. ಮತ್ತೆ ರೇರ್ ಆಗಿ ಕೆಲವೊಂದು ಜೆನೆಟಿಕ್ ಕಾಸಸ್ ಅಥವಾ ಸಿಂಡ್ರೋಮಿಕ್ ಕಾಸಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಕೂಡ ಮಗುವಿನ ಎತ್ತರದ ಮೇಲೆ ಪರಿಣಾಮವನ್ನು ಬೀಳುವಂತಹ ಕೆಲವು ಕಂಡೀಷನ್ಸ್ ಗಳಿವೆ.
2: ಈಗ ತಾವು ಹಾರ್ಮೋನ್ಗಳ ಬಗ್ಗೆ ಹೇಳಿದ್ರೆ, ಈ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತಾ ಮತ್ತೆ ಆಗೋದಾದ್ರೆ ಯಾಕೆ ಉಂಟಾಗುತ್ತೆ?
3: ಸೊ ಹಾರ್ಮೋನಿನಲ್ಲಿ ವ್ಯತ್ಯಾಸ ಅಂತ ಹೇಳಿದ್ರೆ, ನಮ್ಗೆ ಎತ್ತರದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡುವುದಿದ್ರೆ, ಗ್ರೋತ್ ಹಾರ್ಮೋನ್ ಮತ್ತೆ ಥೈರಾಯ್ಡ್ ಹಾರ್ಮೋನ್. ಸೊ ಗ್ರೋತ್ ಹಾರ್ಮೋನ್ ನಮ್ಮ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್. ಒಂದು, ನಾವು ಎತ್ತರ ಬೆಳೆಯುವುದಕ್ಕೆ ಅದು ನಮ್ಮ ಎಲುಬಿನ ಗ್ರೋತಿನ ಮೇಲೆ ತುಂಬಾ ಪರಿಣಾಮವನ್ನು ಬೀಳ್ತದೆ. ಇನ್ನೊಂದು, ನಮ್ಮ ಮಸಲ್ ಮಾಸ್ ಡೆವಲಪ್ಮೆಂಟ್ಗೆ, ಅದಕ್ಕೆ ಕೂಡ ನಮ್ಗೆ ಗ್ರೋತ್ ಹಾರ್ಮೋನ್ ತುಂಬಾ ಮುಖ್ಯ. ಸೊ ಗ್ರೋತ್ ಹಾರ್ಮೋನಿನ ಸಮಸ್ಯೆ ಯಾವುದೋ ಮಗುವಲ್ಲಿ ಉಂಟಾಗಬೇಕಾದ್ರೆ, ಸೊ ಗ್ರೋತ್ ಹಾರ್ಮೋನ್ ನಮ್ಗೆ ಪ್ರೊಡಕ್ಷನ್ ಆಗುವುದು ನಮ್ಮ ಮೆದುಳಿನಲ್ಲಿರುವ ಪಿಟ್ಯೂಟ್ರಿ ಗ್ರಂಥಿಯಿಂದ. ಸೊ ಪಿಟ್ಯೂಟ್ರಿ ಗ್ರಂಥಿಗೆ ಸಂಬಂಧಪಟ್ಟ ಯಾವುದಾದ್ರೂ ಬೆಳವಣಿಗೆಯ ಪ್ರಾಬ್ಲಮ್ ಇತ್ತು ಅಥವಾ ಮಗುವಿಗೆ ಏನಾದರೂ ತಲೆಗೆ ಏಟಾಗಿ ಏನಾದರೂ ಅದರ ಮೇಲೆ

0: ಬಿತ್ತು ಅಥವಾ ಏನಾದರೂ ಯಾವುದೇ ಕಾರಣಕ್ಕೆ ಮಗುವಿಗೆ ಬ್ರೈನಿನ ಸರ್ಜರಿ ಏನಾದರೂ ಆಯ್ತು ಅಥವಾ ಏನಾದರೂ ಟ್ಯೂಮರ್ ಡೆವಲಪ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಗ್ರೋತ್ ಹಾರ್ಮೋನಿನ ಪ್ರೊಡಕ್ಷನ್ನಿನ ಮೇಲೆ ಪರಿಣಾಮ ಬೀಳುವಂತದ್ದಾಗ್ತದೆ. ಇನ್ನೊಂದು, ಕೆಲವೊಂದು ಮಕ್ಕಳಿಗೆ ಜೆನೆಟಿಕ್ ಕಾಸಸ್ ಇಂದ ಇರಬಹುದು ಗ್ರೋತ್ ಹಾರ್ಮೋನ್ನ ಪ್ರೊಡಕ್ಷನ್ ಅಥವಾ ಸೆಕ್ರೇಷನ್ ಅಲ್ಲಿ ಪ್ರಾಬ್ಲಮ್ ಕಂಡು ಬರುವುದಿರ್ತದೆ. ಇನ್ನು ಕೆಲವೊಂದು ಮಕ್ಕಳಲ್ಲಿ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಕರೆಕ್ಟ್ ಇದ್ದಿರಬಹುದು, ಬಟ್ ಅದರದ್ದು ಆಕ್ಷನ್ ಕರೆಕ್ಟ್ ಆಗ್ತಾ ಇರುವುದಿಲ್ಲ. ಸೊ ಅಂತ ಮಕ್ಕಳಲ್ಲಿ ಕೂಡ ನಮಗೆ ಗ್ರೋತ್ ಇದು ತೊಂದರೆ ಕಾಣಿಸಿಕೊಳ್ತದೆ. ನೆಕ್ಸ್ಟ್ ಥೈರಾಯ್ಡ್ ಹಾರ್ಮೋನಿಗೆ ನೋಡುವುದಿದ್ರೆ, ನಾವು ಥೈರಾಯ್ಡ್ ಹಾರ್ಮೋನ್ ಅನ್ನೋದು ನಮ್ಮ ಸ್ಕೆಲಿಟಲ್ ಮೆಚುರೇಷನ್ಗೆ ಅದಕ್ಕೆ ತುಂಬಾ ಮುಖ್ಯ, ಅದು ಗ್ರೋತ್ಗೆ ಎತ್ತರದ ಬೆಳೆಯುವುದಕ್ಕೆ ಅದು ತುಂಬಾ ಮುಖ್ಯ. ಸೊ ಥೈರಾಯ್ಡ್ ಹಾರ್ಮೋನಿನ ತೊಂದರೆ ನಮಗೆ ಥೈರಾಯ್ಡ್ ಆಟೋ ಇಮ್ಯೂನ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ, ನಮ್ದು ಥೈರಾಯ್ಡ್ ಇದು ಗ್ರಂಥಿ ಥೈರಾಯ್ಡ್ ಹಾರ್ಮೋನಿನ ಪ್ರೊಡಕ್ಷನ್ ಅನ್ನು ಕಮ್ಮಿ ಮಾಡುವಂತದ್ದು. ಸೊ ಆ ಕಂಡೀಷನ್ ಅಲ್ಲಿ ಅಥವಾ ಮೆದುಳಲ್ಲಿ TSH ಪ್ರೊಡಕ್ಷನ್ ಕಮ್ಮಿ ಇದ್ರೆ, ಅದು ಸೇಮ್ ಪಿಟ್ಯೂಟ್ರಿ ನಾವು ಕಾಸಸ್ ಹೇಳಿದ್ವಲ್ಲ, ಅದರಿಂದ ಪರಿಣಾಮ ಬಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಥೈರಾಯ್ಡ್ ಹಾರ್ಮೋನಿನ ಸಮಸ್ಯೆ ಕಂಡು ಬರಬಹುದು. ಸೊ ಇದು ಎರಡರಲ್ಲಿಯೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಎತ್ತರದ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀಳ್ತದೆ.
1: ಈಗ ಈ ಬೆಳವಣಿಗೆಯಲ್ಲಿ ಏನು ಕುಂಠಿತ ಇದೆ ಅಂದ್ರೆ ಎತ್ತರ ಕಮ್ಮಿ ಇದೆ ಅಥವಾ ಜಾಸ್ತಿ ಇದೆ ಅಂತ ಅಂದಾಗ ಅದೇ ಒಂದು ಸಮಸ್ಯೆಯೋ ಅಥವಾ ಅದರಿಂದ ಬೇರೆ ಏನಾದರೂ ಸಮಸ್ಯೆಗಳು ಉಂಟಾಗ್ತವೋ?
0: ಸೊ ಎತ್ತರ ಕಮ್ಮಿ ಇರುವುದರಲ್ಲಿ ನಮಗೆ ಬಾಕಿ ಸಮಸ್ಯೆಗಳು ಉಂಟಾಗುವಂತಹ ಚಾನ್ಸಸ್ ಇರ್ತದೆ. ಅಂದ್ರೆ ಯಾಕಾಗಿ ಎತ್ತರ ಮಗು ಬೆಳೀತಾ ಇಲ್ಲ ಅಂತ ನಾವು ನೋಡ್ಬೇಕಾಗ್ತದೆ. ಸೊ ನಾವು ಇವಾಗಲೇ ಡಿಸ್ಕಸ್ ಮಾಡಿದ ಹಾಗೆ ಇವಾಗ ಮಗುವಿಗೆ ಅಂಡರ್ಲೈನ್ ಬೇರೆ ಏನಾದರೂ ಸಮಸ್ಯೆ ಇದ್ರೆ, ಕ್ರಾನಿಕ್ ಡಿಸೀಸಸ್ ಅಥವಾ ಸಿಸ್ಟಮಿಕ್ ಡಿಸೀಸಸ್ ಅಂತ ಹೇಳ್ತೇವೆ, ಈಗ ಮಗು ಹುಟ್ಟಿನಿಂದಲೇ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದ್ರೆ ಆ ಮಗುವಿಗೆ ಎತ್ತರದಲ್ಲಿ ತೂಕದಲ್ಲಿ ವ್ಯತ್ಯಾಸ ಕಂಡು ಬರಬಹುದು. ಸೊ ಅದೇ ತರ ಅಂಡರ್ಲೈನ್ ಬೇರೆ ಏನಾದರೂ ಕಂಡೀಷನ್ ಇಂದ ಮಗುವಿನ ಎತ್ತರ ಬೆಳೀತಾ ಇಲ್ಲ ಅಂತ ಹೇಳಿದ್ರೆ ಆ ಕಂಡೀಷನ್ ಇದು ಸಿಂಪ್ಟಮ್ಸ್ ಕೂಡ ಕಾಣಿಸಿಕೊಳ್ಬಹುದು. ಅಂತ ಹೇಳಿದ್ರೆ ಕಿಡ್ನಿಗೆ ಸಂಬಂಧಪಟ್ಟಿದ್ರೆ ಕೆಲವೊಂದು ಮಕ್ಕಳಲ್ಲಿ ನಮಗೆ ಮೂತ್ರ ಜಾಸ್ತಿ ಹೋಗುವಂತದ್ದು, ಬಾಯಾರಿಕೆ ಜಾಸ್ತಿ ಆಗುವಂತದ್ದು, ಎಲುಬಿನಲ್ಲಿ ತೊಂದರೆ ಕಾಣಿಸಿಕೊಳ್ಳುವಂತದ್ದು ಇರಬಹುದು, ಹಾರ್ಟ್ಗೆ ಸಂಬಂಧಪಟ್ಟ ಕಾಯಿಲೆಯಲ್ಲಿ ಉಸಿರಾಟದ ತೊಂದರೆ ಅಥವಾ ಸುಸ್ತಾಗುವಂತದ್ದು, ಕೈಕಾಲು ನೀಲಿ ಆಗುವಂತದ್ದು, ಆ ತರದ ಸಮಸ್ಯೆ ಕಂಡು ಬರಬಹುದು. ಲಿವರ್ಗೆ ಸಂಬಂಧಪಟ್ಟಿದ್ದಿದ್ರೆ ಅದರಲ್ಲಿ ಜಾಂಡಿಸ್ ಮತ್ತೆ ಹೊಟ್ಟೆ ಉಬ್ಬರ ಬರುವಂತದ್ದು, ಆ ತರದ ಸಮಸ್ಯೆ ಕಾಣಿಸಬಹುದು. ಸೊ ಇವಾಗ ಅಂಡರ್ಲೈನ್ ಏನಾದರೂ ಸಮಸ್ಯೆ ಇದ್ರೆ ಆ ಸಮಸ್ಯೆಯ ಜೊತೆಗೆ ನಮಗೆ ಬೆಳವಣಿಗೆ ಸಮಸ್ಯೆ ಕಂಡು ಬರ್ತದೆ. ಮತ್ತೆ ಹಾರ್ಮೋನಿನ ತೊಂದರೆ ಸ್ಪೆಸಿಫಿಕ್ ಆಗಿದ್ರೆ ಅದೇನಾದರೂ ಜೆನೆಟಿಕ್ ಕಾಸಸ್ ಗೆ ರಿಲೇಟೆಡ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಮುಖದಲ್ಲಿ ಕೆಲವೊಂದು ಮಕ್ಕಳಲ್ಲಿ ಫೀಚರ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಕಾಣಿಸಿಕೊಳ್ಳುವಂತದ್ದು, ಕೈಕಾಲಲ್ಲಿ ಬೆರಳಿನ ಕಾಲಲ್ಲಿ ಬೆರಳಿನ ಸೈಜ್ ಗಾತ್ರದಲ್ಲಿ ಹೆಚ್ಚು ಕಮ್ಮಿ ಬರುವಂತದ್ದು, ಆ ತರದ ಸಮಸ್ಯೆ ಕಾಣಿಸಿಕೊಳ್ಬಹುದು. ಇವಾಗ ಪಿಟ್ಯೂಟ್ರಿ ಗ್ರಂಥಿ ಎಫೆಕ್ಟ್ ಆಗಿದ್ರೆ ಯಾವುದೇ ಕಾರಣಕ್ಕೆ, ಅದರಲ್ಲಿ ಪಿಟ್ಯೂಟ್ರಿ ಗ್ರಂಥಿಯಲ್ಲಿ ಪ್ರೊಡಕ್ಷನ್ ಆಗುವ ಎಲ್ಲಾ ಹಾರ್ಮೋನ್ಗಳು ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಸೊ ಅದರದ್ದೆಲ್ಲದರದ್ದು ಸಿಂಪ್ಟಮ್ಸ್ ನಮಗೆ ಕಾಣಿಸಿಕೊಳ್ಳುವಂತದ್ದು ಇರ್ತದೆ.
1: ಇನ್ನು ಈ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ, ಈ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಬೆಳವಣಿಗೆ ಒಂದೇ ರೀತಿ ಇರ್ತದೆ ಅಥವಾ ಬೇರೆ ಇರ್ತದೆ ಹೇಗೆ?
0: ಎತ್ತರದಲ್ಲಿ ನಾವು ನೋಡಿದ್ರೆ ಖಂಡಿತ ಡಿಫ್ರೆಂಟ್ ಇರ್ತದೆ. ಯಾಕಂತ ಹೇಳಿದ್ರೆ ಹರೇಕೆ ಬರುವಂತದ್ದು ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಿಗಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೇಗ. ಸೊ ಸಾಮಾನ್ಯವಾಗಿ ಜನರಲ್ಲಿ ಏನ್ ತಪ್ಪು ಕಲ್ಪನೆ ಇರ್ತದೆ ಅಂತ ಹೇಳಿದ್ರೆ 18 ವರ್ಷದ ತನಕ ಬೆಳವಣಿಗೆ ಆಗ್ತದೆ, ಉದ್ದ ಆಗ್ತಾರೆ. ಸೊ ಒಂದು 12 ವರ್ಷದ ಹುಡುಗಿ ಯಾರಾದ್ರೂ ಹೇಳಿದ ತಂದೆ ತಾಯಿ ಅನ್ಕೊಂಡ್ರೆ ಶಾರ್ಟ್ ಇದ್ದಾಳೆ ಅಂತ ಮನೆಯವರು ಹೇಳ್ತಾರೆ, ಇಲ್ಲ ಇನ್ನು ಅವಳಿಗೆ 6 ವರ್ಷ ಇದೆ ಬೆಳಲಿಕ್ಕೆ ಅಂತ. ಸೊ ಅದೊಂದು ತಪ್ಪು ಕಲ್ಪನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಹುಡುಗಿಯರಲ್ಲಿ ನಮಗೆ ಹೈಯೆಸ್ಟ್ ಗ್ರೋತ್ ಆಗುವಂತದ್ದು ಅವರಿಗೆ ಫಸ್ಟ್ ಟೈಮ್ ಋತುಸ್ರಾವ ಆಗುವುದಕ್ಕಿಂತ ಮುಂಚೆ ಗ್ರೋತ್ ಸ್ಪರ್ಟ್ ಅಂತ ಬರ್ತದೆ. ಹುಡುಗರಲ್ಲಿ ಅಷ್ಟು ಬೇಗ ಕಾಣಿಸ್ಕೊಳ್ಳಿಕ್ಕಿಲ್ಲ, ಗ್ರೋತ್ ಸ್ಪರ್ಟ್ ಸ್ವಲ್ಪ ಲೇಟ್ ಆಗಿ ಕಾಣಿಸ್ಕೊಳ್ತದೆ. ಋತುಸ್ರಾವ ಆದ ನಂತರ ಹುಡುಗಿಯರಲ್ಲಿ ಹೆಚ್ಚು ಗ್ರೋತ್ ಇರುವುದಿಲ್ಲ, ಅದರ ಆಲ್ಮೋಸ್ಟ್ ಗ್ರೋತ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರ್ತದೆ. ಸೊ ಅದರ ನಂತರ ಒಂದು 5-8 ಸೆಂಟಿಮೀಟರ್ ಅಷ್ಟು ಎತ್ತರ ಬರಬಹುದು. ಹುಡುಗರಲ್ಲಿ ಕೂಡ ಹಾಗೆ, ನಾವು ಬೋನ್ ಏಜ್ ಅಂತ ನೋಡ್ತೇವೆ ಅಂತ ಹೇಳಿದ್ರೆ ಎಲುಬಿನ ಬೆಳವಣಿಗೆ ಯಾವ ರೀತಿ ಇದೆ ಅಂತ ನೋಡ್ತೇವೆ. ಸೊ ಎಲುಬಿನ ಬೆಳವಣಿಗೆ 16 ವರ್ಷ ಆದ್ರೆ ಹುಡುಗರಲ್ಲಿ ಮತ್ತೆ ಗ್ರೋತ್ ಇರುವುದಿಲ್ಲ. ಸೊ ಖಂಡಿತವಾಗಿಯೂ ಗ್ರೋತ್ ಡಿಫ್ರೆಂಟ್ ಇರ್ತದೆ, ಗ್ರೋತ್ ಸ್ಪರ್ಟ್ಸ್ ಬರುವಂತಹ ಟೈಮ್ ಡಿಫ್ರೆಂಟ್. ಮತ್ತೆ ಹುಡುಗಿಯರಲ್ಲಿ ಕಾಣಿಸಿಕೊಂಡಷ್ಟು ಬೇಗ ಫೈನಲ್ ಹೈಟ್ ಹುಡುಗರಲ್ಲಿ ನಮಗೆ ಕಾಣಿಸಿಕೊಳ್ಳಿಕ್ಕಿಲ್ಲ, ಸ್ವಲ್ಪ ಲೇಟರ್ ಆಗಿ ನಮಗೆ ಕಾಣಿಸಿಕೊಳ್ತದೆ.
1: ಡಾಕ್ಟರ್, ಈಗ ಪೋಷಕರು ಯಾವೆಲ್ಲ ಲಕ್ಷಣಗಳನ್ನು ನೋಡಬೇಕಾಗುತ್ತೆ ಅಂದ್ರೆ ವೈದ್ಯರನ್ನ ಸಂಪರ್ಕಿಸಬೇಕಾದ್ರೆ ವಿಶೇಷವಾಗಿ ಈ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ?
0: ಸೊ ತಂದೆ ತಾಯಿಗೆ ಮಕ್ಕಳ ಬಗ್ಗೆ ಚೆನ್ನಾಗಿ ಗೊತ್ತಿರ್ತದೆ. ಸೊ ಯಾವುದೇ ಟೈಮ್ ಅಲ್ಲಿ ಅವರಿಗೆ ಮಗುವಿನ ಗ್ರೋತ್ ಕರೆಕ್ಟ್ ಇಲ್ಲ, ಎತ್ತರ ಕಮ್ಮಿ ಅಂತ ಅನಿಸಿದ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಯಾಕಂತ ಹೇಳಿದ್ರೆ ನಮ್ಗೆ ಇವಾಗ ಬೆಸ್ಟ್ ಟೈಮ್ ನಮ್ಗೆ ಗ್ರೋತಿನ ಬಗ್ಗೆ ಏನಾದ್ರೂ ತೊಂದರೆ ಇದೆಯಾ ಅಂತ ಕಂಡು ಹಿಡಿಯಲಿಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ, ಆ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ಮಗುವಿನ ಎತ್ತರ ಆಲ್ಮೋಸ್ಟ್ ನಾರ್ಮಲ್ ಗೆ ರೀಚ್ ಆಗ್ಲಿಕ್ಕೆ ನಮ್ಗೆ ಒಂದು ಐಡಿಯಲ್ ಏಜ್ ಅಂತ ಹೇಳಿದ್ರೆ ಒಂದು ಮಗು 3-4 ವರ್ಷ ಇರುವಾಗ. 10 ವರ್ಷದ ನಂತರ ನಾವು ಇವಾಗ ಡಿಸ್ಕಸ್ ಮಾಡಿದ್ರೆ ಹೆಚ್ಚಿನವರು ನಮ್ಮ ಹತ್ರ ಬರುವುದು 10-12 ವರ್ಷ ಆದಾಗ. ಆವಾಗ ನಮ್ಗೆ ಜಾಸ್ತಿ ಟೈಮ್ ಇರುವುದಿಲ್ಲ, ಏನೇ ಮಾಡ್ಲಿಕ್ಕೂ ಕೂಡ ಜಾಸ್ತಿ ಟೈಮ್ ಇರುವುದಿಲ್ಲ. ಸೊ ಪೋಷಕರಿಗೆ ಅವರ ಮಗು ಆ ಮಗುವಿನ ವಯಸ್ಸಿನ ಪ್ರಕಾರ ಬಾಕಿ ಮಕ್ಕಳಿಗಿಂತ ತುಂಬಾ ಶಾರ್ಟ್ ಅಂತ ಅನಿಸಿದ್ರೆ, ಅಥವಾ ಕ್ಲಾಸ್ ಅಲ್ಲಿ ಬಾಕಿ ಮಗಳು ಉತ್ತ ಬೆಳೀತಾ ಇದ್ದಾರೆ, ಅವರಿಗೆ ಮತ್ತೆ ತಮ್ಮ ಮಗುವಿಗೆ ಇರುವಂತಹ ಹೈಟ್ ಡಿಫ್ರೆನ್ಸ್ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ, ಆ ಬಾಕಿ ಮಕ್ಕಳು ಉದ್ದ ಬೆಳೀತಾ ಇದ್ದಾರೆ, ಈ ಮಗು ಉದ್ದ ಬೆಳೀತಾ ಇಲ್ಲ ಅಂತ ಅನಿಸಿದ್ರೆ, ಇನ್ನೊಂದೇನಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಚಪ್ಪಲ್ ಅಥವಾ ಶರ್ಟ್

0: ಶರ್ಟ್ ಪ್ಯಾಂಟಿನ ಸೈಜ್ ಸ್ವಲ್ಪ ಆದ್ರೂ ಡಿಫ್ರೆನ್ಸ್ ಬರಬೇಕು. ಸೊ ಆ ತರ ಡಿಫ್ರೆನ್ಸ್ ಯಾವುದೇ ರೀತಿಯ ಡಿಫ್ರೆನ್ಸ್ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಇನ್ನೊಂದೇನಂತ ಹೇಳಿದ್ರೆ, ಬೇರೆ ಫಿಸಿಕಲಿ ಅವರಿಗೆ ಫೀಚರ್ಸ್ ಏನಾದರೂ ತಮ್ಮ ಮಗುವಲ್ಲಿ ಬೇರೆ ರೀತಿ ಕಾಣ್ತಾ ಇದೆ ಅಂತ ಅನಿಸಿದೆ ಅಥವಾ ಡಿಫ್ರೆಂಟ್ ಅಂತ ಅನಿಸಿದ್ರೆ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೇದು.
1: ಈಗ ಬೆಳವಣಿಗೆ ಕುಂಠಿತ ಅನ್ನುವಂಥದ್ದು ಒಂದು, ಅದೇ ಎತ್ತರ ಅವರ ವಯಸ್ಸಿಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ಸಮಸ್ಯೆಯಾ?
0: ಎತ್ತರ ವಯಸ್ಸಿಗಿಂತ ಜಾಸ್ತಿ ಇದ್ರೆ ಕೂಡ ಸಮಸ್ಯೆ, ಬಟ್ ಇದು ನಾವು ಜನರಲ್ಲಿ ನೋಡುದಿದ್ರೆ ಇದು ತುಂಬಾ ರೇರ್, ಸೊ ತುಂಬಾ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತದ್ದಲ್ಲ. ಸೊ ಎತ್ತರ ತುಂಬಾ, ಮಗು ತುಂಬಾ ವೇಗವಾಗಿ ಬೆಳೀತಾ ಇದೆ, ತುಂಬಾ ಉದ್ದ ಬೆಳೀತಾ ಇದೆ ಅಂತ ಹೇಳಿದ್ರೆ ಹೆಚ್ಚಿನ ಸಲ ಗೊತ್ತಾಗೋದು ಮಗು ಆಲ್ಮೋಸ್ಟ್ ಗ್ರೋತ್ ಕಂಪ್ಲೀಟ್ ಆದಾಗ ತುಂಬಾ ಜಾಸ್ತಿ ಇದೆ ಅಂತ ಅನಿಸ್ತದೆ. ಅದು ಕೂಡ ತೊಂದರೆ, ಯಾಕಂತ ಹೇಳಿದ್ರೆ ಅದಕ್ಕೂ ಕೂಡ ಪಿಟ್ಯೂಟ್ರಿಯಲ್ಲಿ ಕೆಲವೊಂದು ಸಲ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಈ ತರ ತುಂಬಾ ಜಾಸ್ತಿ ವೇಗವಾಗಿ ಅಥವಾ ಎತ್ತರ ಬೆಳೆಯುವುದಾಗ್ತದೆ. ಸೊ ಅದನ್ನು ಕೂಡ ನಾವು ಟೆಸ್ಟ್ ಮಾಡಿ ನೋಡುವುದು ಉತ್ತಮ.
1: ಈಗ ಮತ್ತೊಂದು ನಾವು ಸಾಮಾನ್ಯವಾಗಿ ಗಮನಿಸುವಂತಹದ್ದು, ಎತ್ತರವನ್ನ ಜಾಸ್ತಿ ಮಾಡಲಿಕ್ಕೆ ಬೇರೆ ಸಪ್ಲಿಮೆಂಟ್ಗಳು ಅಥವಾ ಬೇರೆ ಮೆಥಡ್ಗಳನ್ನ ಬಳಸಿದ್ರೆ ಎತ್ತರ ಜಾಸ್ತಿ ಆಗ್ತದೆ ಅನ್ನುವಂಥದ್ದು, ವೈದ್ಯರಾಗಿ ತಾವೇನು ಹೇಳ್ತೀರಾ?
0: ಸೊ ಇದು ನಮ್ಮ ಒಪಿಡಿಯಲ್ಲಿ ನಮಗೆ ಕಾಮನಿಸ್ಟ್ ಕೇಳುವಂತ ಕ್ವೆಶನ್. ಸೊ ಮಗುವಿಗೆ, ಯಾವುದೇ ಮಗುವಿಗೆ ಗ್ರೋತ್ ಇದು ಸಮಸ್ಯೆ ಇದ್ರೆ ಅಥವಾ ಗ್ರೋತ್ ಇದು ಕನ್ಸರ್ನ್ಸ್ ಇದ್ರೆ ಫಸ್ಟ್ ಕ್ವೆಶನ್ ನಮಗೆ ತಂದೆ ತಾಯಿ ಕೇಳುವುದು, ಯಾವ ಫುಡ್ ಕೊಟ್ರೆ ಅವನು ಉದ್ದಾಗ್ತಾನೆ ಅಂತ. ಸೊ ಫುಡ್ ಅಲ್ಲಿ ಅಥವಾ ಬಾಯಲ್ಲಿ ತಗೊಳ್ಳುವಂತ ಯಾವುದೇ ಮೆಡಿಸಿನ್ ಅಲ್ಲಿ ಹೈಟ್ ಇಂಪ್ರೂವ್ಮೆಂಟ್ ಅಂತ ಯಾವುದು ಇಲ್ಲ. ಸೊ ಒಳ್ಳೆಯ ಆಹಾರ ಡೆಫಿನೆಟ್ ಆಗಿ ಬೇಕಾಗುತ್ತದೆ, ಆದ್ರೆ ಉತ್ತರ ಜಾಸ್ತಿ ಮಾಡ್ಲಿಕ್ಕಂತ ನಮ್ಗೆ ಯಾವುದೇ ನಮೂನೆಯ ಬಾಯಲ್ಲಿ ತಗೊಳ್ಳುವಂತ ಔಷಧಿ ಆಗ್ಲಿ ಫುಡ್ ಆಗ್ಲಿ ಅವೈಲೇಬಲ್ ಇಲ್ಲ.
1: ಹಾಗಾದ್ರೆ ಯಾವ ರೀತಿಯಾಗಿ ಇದಕ್ಕೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ?
0: ಚಿಕಿತ್ಸೆ ಕೊಡುವುದಕ್ಕಿಂತ ಮುಂಚೆ ನಾವು ನೋಡ್ಬೇಕಾಗ್ತದೆ ಯಾವ ಕಾರಣಕ್ಕಾಗಿ ಮಗು ಬೆಳೀತಾ ಇಲ್ಲ ಅಂತ. ಸೊ ಎಲ್ಲಾ ಪ್ರಕಾರದ್ದು ನಾವು ಮಗುವಿಗೆ ಕಾಯಿಲೆ ಇಲ್ಲ ಅಂತ ನಾವು ಫಸ್ಟ್ ನಾವು ನೋಡ್ಬೇಕಾಗ್ತದೆ. ಸೊ ಅದೇ ಮುಂಚೆ ನಾವು ಡಿಸ್ಕಸ್ ಮಾಡಿದಾಗೆ ಫಸ್ಟ್ ಕಿಡ್ನಿಗೆ ಸಂಬಂಧಪಟ್ಟಿದ್ದು, ಲಿವರ್ಗೆ ಸಂಬಂಧಪಟ್ಟಿದ್ದು ಅಥವಾ ಬೇರೆ ಸಿಸ್ಟಮಿಕ್ ಡಿಸಾರ್ಡರ್ಸ್ ಉಂಟಾ ಅಂತ ನಾವು ನೋಡ್ಬೇಕಾಗ್ತದೆ. ಇದ್ರೆ ಫಸ್ಟ್ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ, ಯಾಕಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡದೆ ನಮ್ಗೆ ಎತ್ತರಕ್ಕೆ ನಾವು ಏನು ಮಾಡಿದ್ರೂ ಕೂಡ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಇದು ಯಾವುದೇ ಕಾಸ್ ಇಲ್ಲ ಅಂತ ನಮ್ಗೆ ಗೊತ್ತಾದ್ರೆ ನೆಕ್ಸ್ಟ್ ನಾವು ಮಾಡುವಂತದ್ದು ಹಾರ್ಮೋನಿಗೆ ಸಂಬಂಧಪಟ್ಟಿದ್ದು ಸಮಸ್ಯೆ ಉಂಟಾ ಅಂತ. ಸೊ ಥೈರಾಯ್ಡ್ಗೆ ಸಂಬಂಧಪಟ್ಟಿದ್ದು ಸಮಸ್ಯೆ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಗ್ರೋತ್ ಹಾರ್ಮೋನಿಗೆ ಸಂಬಂಧಪಟ್ಟಿದ್ದು ಡಿಫಿಷಿಯನ್ಸಿ ಇದೆ ಅಥವಾ ಗ್ರೋತ್ ಹಾರ್ಮೋನ್ ಲೆವೆಲ್ಸ್ ಕರೆಕ್ಟ್ ಇಲ್ಲ ಮಗುವಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ನಾವು ಕೊಡ್ಬೇಕಾಗ್ತದೆ. ಇವಾಗ ಕೆಲವೊಂದು ಮಕ್ಕಳಲ್ಲಿ ನಾವು ಎಲ್ಲಾ ಟೆಸ್ಟ್ ಮಾಡಿ ಕೂಡ ಎಲ್ಲಾ ಟೆಸ್ಟ್ ನಮ್ಗೆ ನಾರ್ಮಲೇ ಬರ್ತದೆ, ಅಂದ್ರೆ ನಮ್ಗೆ ಇಡಿಯೋಪೆಥಿಕ್ ಶಾರ್ಟ್ ಸ್ಟೇಚರ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಎಲ್ಲಾ ಟೆಸ್ಟ್ ಮಾಡಿ ಕೂಡ ನಮ್ಗೆ ಏನು ರೀಸನ್ ಸಿಗ್ತಾ ಇಲ್ಲ. ಸೊ ಇಂಥ ಮಕ್ಕಳಿಗೆ ಅಥವಾ ಗ್ರೋತ್ ಹಾರ್ಮೋನ್ ಡಿಫಿಷಿಯನ್ಸಿ ಇರುವಂತ ಮಕ್ಕಳಿಗೆ ನಾವು ಗ್ರೋತ್ ಹಾರ್ಮೋನ್ ಥೆರಪಿ ಅಂತ ಕೊಡ್ತೇವೆ. ಸೊ ಅದು ನಾವು ಕೊಡುವುದು ಇಂಜೆಕ್ಷನ್ಸ್ ಮೂಲಕ. ಸೊ ಡೈಲಿ ಇಂಜೆಕ್ಷನ್ಸ್ ಮಗು ಗ್ರೋತ್ ಹಾರ್ಮೋನ್ ಇದು ತಗೊಳ್ಬೇಕಾಗ್ತದೆ. ಅದರಲ್ಲಿ ನಮಗೆ ಸಮಸ್ಯೆ ಗ್ರೋತ್ ಹಾರ್ಮೋನ್ಗೆ ಸಂಬಂಧಪಟ್ಟಿದ್ದಿದ್ರೆ ಅಥವಾ ಇಡಿಯೋಪೆಥಿಕ್ ಶಾರ್ಟ್ ಸ್ಟೇಚರ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಕಾಣಿಸಿಕೊಳ್ತದೆ.
1: ಈ ಇಂಜೆಕ್ಷನ್ ಅನ್ನು ಎಷ್ಟು ಸಮಯ ತಗೊಳ್ಬೇಕಾಗುತ್ತೆ, ಹೇಗೆ?
0: ಸೊ ಇದು ಗ್ರೋತ್ ಕಂಪ್ಲೀಟ್ ಆಗೋ ತನಕ ನಾವು ತಗೊಳ್ಬೇಕಾಗ್ತದೆ ಅಂತ ಹೇಳಿದ್ರೆ ಬೋನ್ ಏಜ್ ಅಂತ ಹೇಳಿದ್ವಿ ಅಲ್ಲ. ಸೊ ಹುಡುಗಿಯರಲ್ಲಿ ಒಂದು ಬೋನ್ ಏಜ್ 14 ವರ್ಷ ಬರುವ ತನಕ ನಾವು ಇದನ್ನು ಕಂಟಿನ್ಯೂ ಮಾಡಬಹುದು. ಹುಡುಗರಲ್ಲಿ 16 ವರ್ಷ ಬೋನ್ ಏಜ್ ಬರುವ ತನಕ ಕಂಟಿನ್ಯೂ ಮಾಡಬಹುದು. ಅಥವಾ ಅದಕ್ಕೆ ಮುಂಚೆ ತಂದೆ ತಾಯಿಗೆ ಫೈನಲ್ ಹೈಟ್ ಸಾಕು ಅಂತ ಅನಿಸಿದ್ರೆ ಅದಕ್ಕೆ ಮುಂಚೆ ಕೂಡ ನಾವು ಸ್ಟಾಪ್ ಮಾಡಬಹುದು.
1: ಡಾಕ್ಟರ್, ಈಗ ಈ ಎತ್ತರದ ಬಗ್ಗೆ ಮಾತಾಡಬೇಕಾದ್ರೆ ಯಾವ ವಯಸ್ಸಿಗೆ ಎಷ್ಟು ಎತ್ತರ ಇರಬೇಕು ಅಂತ ಏನಾದರೂ ಮಾನದಂಡಗಳಿವೆಯಾ?
0: ಖಂಡಿತ. ಸೊ ನಾವು ಗ್ರೋತ್ ಚಾರ್ಟ್ ಅನ್ನೋದನ್ನು ಫಾಲೋ ಮಾಡೋದು ಅಂತ ಹೇಳಿದ್ರೆ ಬೆಳವಣಿಗೆಯ ಚಾರ್ಟ್ ಅಲ್ಲಿ ಸಾಮಾನ್ಯ ಮಿತಿಯ ಒಳಗಡೆ ಬರ್ಬೇಕಂತ ಹೇಳಿದ್ದೆ. ಸೊ ಇವಾಗ ನಾವು ಫಸ್ಟ್ 1 ಇಯರ್ ತಗೊಂಡ್ರೆ ಮಗು ಹುಟ್ಟಿದಾಗಿಂದ 1 ವರ್ಷದ ವಯಸ್ಸಿನ ತನಕ ಜನರಲ್ ಆಗಿ ಒಂದು 25 ಸೆಂಟಿಮೀಟರ್ ಅಷ್ಟಾದ್ರೂ ಬೆಳಿಬೇಕು. ಸೊ 1 ವರ್ಷದಿಂದ 2 ವರ್ಷದ ಪ್ರಾಯದ ತನಕ ಒಂದು 12 ಸೆಂಟಿಮೀಟರ್ ಅಂತ ನಾವು ಹೇಳ್ಬಹುದು. 2 ವರ್ಷದಿಂದ 3 ವರ್ಷದ ಪ್ರಾಯದ ತನಕ ಒಂದು 7-8 ಸೆಂಟಿಮೀಟರ್. ಅದರ ನಂತರ ಒಂದು 4 ವರ್ಷದ ನಂತರ ಒಂದು 5 ವರ್ಷದವರೆಗೆ ಮಗು ಒಂದು 6 ಸೆಂಟಿಮೀಟರ್ ಪರ್ ಇಯರ್, ಇದೆಲ್ಲ ಪರ್ ಇಯರ್ ನಾವು ಹೇಳೋದು ಗ್ರೋತ್ ರೇಟ್. ಸೊ ಅಷ್ಟು ಬೆಳಿಬೇಕು. 5 ವರ್ಷದ ನಂತರ ಅಟ್ಲೀಸ್ಟ್ ಒಂದು 5 ಸೆಂಟಿಮೀಟರ್ ಪರ್ ಇಯರ್ ಅಂತ ಹೇಳ್ತೇವೆ. ಸೊ ಮಿನಿಮಮ್ ಇಷ್ಟು ಬೆಳಿಬೇಕು. ಇಷ್ಟು ಬೆಳೀತಾ ಇದ್ರೆ ನಾವು ಗ್ರೋತ್ ಚಾರ್ಟ್ ಅಲ್ಲಿ ಪ್ಲಾಟ್ ಮಾಡುವಾಗ ಮಗುವಿನ ಎತ್ತರ ನಿರಂತರವಾಗಿ ಮೇಲ್ಮುಖವಾಗಿ ಬೆಳೀತಾ ಇರ್ತದೆ. ಸೊ ಯಾವುದೇ ಕಾರಣಕ್ಕೆ ಇದು ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಗ್ರೋತ್ ಚಾರ್ಟ್ ಅಲ್ಲಿ ಇದು ಕರೆಕ್ಟ್ ಆಗಿ ಪ್ರೋಗ್ರೆಸ್ ಆಗದೆ ಇರುವಂತದ್ದು ಕಾಣಿಸಿಕೊಳ್ತದೆ. ಸೊ ಇದನ್ನ ನಾವು ಗ್ರೋತ್ ವೆಲಾಸಿಟಿ ಗ್ರೋತ್ ರೇಟ್ ಅಂತ ಹೇಳ್ತೇವೆ. ಸೊ ನಮ್ಗೆ ಸೆಪರೇಟ್ ಆಗಿ ಒಂದು ಗ್ರೋತ್ ವೆಲಾಸಿಟಿ ಚಾರ್ಟ್ ಅಂತ ಕೂಡ ಇರ್ತದೆ. ಸೊ ಪ್ರತಿ ವಯಸ್ಸಿಗೆ ನಾವು ಗ್ರೋತ್ ರೇಟ್ ಎಷ್ಟು ಬಂದಿದೆ ಅಂತ ನಾವು ಅದರಲ್ಲಿ ಮಾರ್ಕ್ ಮಾಡಿ ನೋಡಬಹುದು. ಸೊ ಆ ಚಾರ್ಟ್ ಅಲ್ಲಿ ನಮ್ಗೆ ಒಂದು 25th centile ಲೈನ್ ಅಂತ ಇರ್ತದೆ. ಸೊ ಅದಕ್ಕಿಂತ ಕಮ್ಮಿ ಯಾವುದೇ ವಯಸ್ಸಲ್ಲಿ ಬಂದ್ರೆ ಗ್ರೋತ್ ರೇಟ್ ಕಮ್ಮಿ ಇದೆ ಅಥವಾ ಗ್ರೋತ್ ವೆಲಾಸಿಟಿ ಕಮ್ಮಿ ಇದೆ ಅಂತ ಅರ್ಥ. ಸೊ ಗ್ರೋತ್ ವೆಲಾಸಿಟಿ ಕಮ್ಮಿ ಆಗ್ಲಿಕ್ಕೆ ಪುನಃ ನಮ್ದು ಯಾವುದೇ ಸಿಸ್ಟಮಿಕ್ ಕಾಸಸ್ ಅಥವಾ ಹಾರ್ಮೋನಲ್ ಕಾಸಸ್ ಕಾರಣ ಇರಬಹುದು. ಸೊ ಅದೇನಾದ್ರೂ ಇದೆಯಾ ಅಂತ ನಾವು ನೋಡ್ಬೇಕಾಗ್ತದೆ. ಸೊ ಮಿನಿಮಮ್ ಅಟ್ಲೀಸ್ಟ್ ನಮ್ಗೆ ಇಷ್ಟು ಗ್ರೋತ್ ರೇಟ್ಸ್ ಪ್ರತಿ ವಯಸ್ಸಿನಲ್ಲಿ ಬರಬೇಕು.
1: ಈ ಪೋಷಕರ ಎತ್ತರ ಏನಿದೆ ಅದು ಮಗುವಿನ ಎತ್ತರದ ಮೇಲೆ ಪ್ರಭಾವ ಬೀರುತ್ತಾ?
0: ಹೌದು. ಸೊ ಸಾಮಾನ್ಯವಾಗಿ ನಾವು ಹೇಳುದಿದ್ರೆ ತುಂಬಾ ಎತ್ತರ ಇದ್ದ

0: ತಂದೆ ತಾಯಿಯ ಮಕ್ಕಳು ಎತ್ತರವಾಗಿ ಬೆಳೀತಾರೆ, ಎತ್ತರ ಕಮ್ಮಿ ಇದ್ದ ತಂದೆ ತಾಯಿಯ ಮಕ್ಕಳು ಸ್ವಲ್ಪ ಎತ್ತರ ಕಮ್ಮಿ ಇರಬಹುದು. ಬಟ್ ಇದು ನಾವು 100% ರೂಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ತುಂಬಾ ಎತ್ತರ ತಂದೆ ತಾಯಿ ಇದ್ರೆ ಮಕ್ಕಳು ಶಾರ್ಟ್ ಇರಬಹುದು, ಅಥವಾ ತಂದೆ ತಾಯಿ ಎತ್ತರ ಕಮ್ಮಿ ಇದ್ರೆ ಕೂಡ ಮಕ್ಕಳು ತುಂಬಾ ಎತ್ತರವಾಗಿ ಬೆಳಿಬಹುದು. ಬಟ್ ನಾವು ನಮ್ಮ ಕ್ಲಿನಿಕಲಿ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಮಿಡ್ ಪೇರೆಂಟಲ್ ಹೈಟ್ ಅಂತ ನಾವು ಒಂದು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಹೇಳಿದ್ರೆ, ತಂದೆ ತಾಯಿನ ಹೈಟ್ ಅನ್ನು ತಗೊಂಡು ನಾವು ಹುಡುಗಿಯರಿಗೆ ಮತ್ತು ಹುಡುಗರಿಗೆ ಯಾವ ರೇಂಜ್ ಅಲ್ಲಿ ಅವ್ರದ್ದು ಫೈನಲ್ ಹೈಟ್ ಅಡಲ್ಟ್ ಕಂಪ್ಲೀಟ್ ಹೈಟ್ ಯಾವ ರೇಂಜ್ ಅಲ್ಲಿ ಬೀಳ್ತದೆ ಅಂತ ನಾವು ನೋಡಬಹುದು. ಸೊ ಇದರಲ್ಲಿ ಅದೇ ತಂದೆ ತಾಯಿ ಹೈಟ್ ಎತ್ತರ ಇದ್ರೆ ಮಿಡ್ ಪೇರೆಂಟಲ್ ಹೈಟ್ ರೇಂಜ್ ನಮಗೆ ಹೈಯರ್ ಸೈಡ್ ಬರ್ತದೆ, ಕಮ್ಮಿ ಇದ್ರೆ ಇದು ಕಮ್ಮಿ ಸೈಡ್ ಬರುವಂತದ್ದು ಇರ್ತದೆ. ಸೊ ಡೆಫಿನೆಟ್ ಆಗಿ ಇದರಲ್ಲಿ ನಾವು ಮಾರ್ಕ್ ಮಾಡಿದಾಗ ನಮ್ಮ ಮಗುವಿನ ಈಗಿನ ಬೆಳವಣಿಗೆಯನ್ನು ನಾವು ನೋಡಿ ಫೈನಲ್ ಹೈಟ್ ಆ ರೇಂಜ್ ಒಳಗಡೆ ಬರ್ತದ ಇಲ್ವಾ ಅಂತ ನಾವು ನೋಡಬಹುದು. ಇದರಲ್ಲಿ ಒಂದು ನಾವು ತಿಳ್ಕೊಳ್ಳೋದು ಏನಂತ ಹೇಳಿದ್ರೆ, ಇವಾಗ ತಂದೆ ತಾಯಿ ತುಂಬಾ ಶಾರ್ಟ್ ಇದ್ರೆ ಮಗುವಿನ ಮಿಡ್ ಪೇರೆಂಟಲ್ ಹೈಟ್ ರೇಂಜ್ ಕೂಡ ತುಂಬಾ ಕಮ್ಮಿ ಬರ್ತದೆ. ಸೊ ಮಗು ಆ ರೇಂಜ್ ಅನ್ನು ಮೀಟ್ ಆಗೋದಿದ್ರು ಕೂಡ ಆ ಮಗುವಿಗೆ ನಾವು ಫರ್ದರ್ ಟೆಸ್ಟ್ ಮಾಡುವುದು ಒಳ್ಳೇದು. ಯಾಕಂತ ಹೇಳಿದ್ರೆ ತಂದೆ ತಾಯಿ ಶಾರ್ಟ್ ಇರಬಹುದು, ನಾವು ಅದನ್ನು ಫೆಮಿಲಿಯಲ್ ಶಾರ್ಟ್ ಸ್ಟೇಚರ್ ಅಂತ ಕರಿತೇವೆ. ಅಂತ ಹೇಳಿದ್ರೆ ಅದು ಅಬ್ನಾರ್ಮಲ್ ಗ್ರೋತ್ ಅಲ್ಲ, ಬಟ್ ಗ್ರೋತ್ ಅಲ್ಲಿ ಒಂದು ನಾರ್ಮಲ್ ವೇರಿಯೇಷನ್ ಅಂತ ನಾವು ಹೇಳ್ತೇವೆ. ಬಟ್ ತಂದೆ ತಾಯಿ ಯಾಕೆ ಶಾರ್ಟ್ ಇದ್ದಾರೆ ಅನ್ನೋದನ್ನು ನಾವು ಕಂಡು ಹಿಡಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಅವರಿಗೆ ಇವ್ಯಾಲ್ಯೂಯೇಷನ್ ಟೆಸ್ಟ್ಗಳು ಆಗಿರ್ಲಿಕ್ಕಿಲ್ಲ, ಅವರಿಗೆ ಅಂಡರ್ಲೈಂಗ್ ಯಾವ್ದಾದ್ರು ಸಮಸ್ಯೆಯಿಂದ ಅವರು ಶಾರ್ಟ್ ಇರಬಹುದು, ಲೈಕ್ ಜೆನೆಟಿಕ್ ಪ್ರಾಬ್ಲಮ್ ಇರಬಹುದು. ಸೊ ಅದು ನಮಗೆ ನಾವು ಡಯಾಗ್ನೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಏನು ಬೆನಿಫಿಟ್ ಕೊಡಬಹುದು ನಾವು ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ಅದನ್ನು ನಾವು ಮಿಸ್ ಮಾಡ್ಕೋತೇವೆ. ಸೊ ತಂದೆ ತಾಯಿ ತುಂಬಾ ಶಾರ್ಟ್ ಇದ್ದು ಮಗು ಕೂಡ ತುಂಬಾ ಶಾರ್ಟ್ ಫೈನಲ್ ಹೈಟ್ ಬರುವ ತರ ಇದ್ರೆ ಆ ಮಗುವಿಗೆ ಕೂಡ ನಾವು ಇವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ತಕ್ಕಂತಹ ಟ್ರೀಟ್ಮೆಂಟ್ ಏನಾದರೂ ಇದ್ರೆ ಕೊಡುವುದು ಉತ್ತಮ.
1: ಇನ್ನು ಈಗ ದೈಹಿಕ ಚಟುವಟಿಕೆಗಳಿರ್ತವೆ, ಕ್ರೀಡೆಗಳಿರ್ತವೆ, ಇವು ಯಾವ ರೀತಿಯಲ್ಲಾದ್ರೂ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತಾ?
0: ದೈಹಿಕ ಚಟುವಟಿಕೆ ಎಲ್ಲಾ ಮಕ್ಕಳಿಗೂ ತುಂಬಾ ಮುಖ್ಯ. ಸೊ ಹೈಟ್ ಎತ್ತರಕ್ಕಿಂತ ಜಾಸ್ತಿ ನಾವು ಅದನ್ನು ಮಗುವಿನ ತೂಕಕ್ಕೆ ಅಥವಾ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ ಅದನ್ನು ನಾರ್ಮಲ್ ರೇಂಜ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ದೈಹಿಕ ಚಟುವಟಿಕೆ ತುಂಬಾ ಇಂಪಾರ್ಟೆಂಟ್. ಅದು ಬಿಟ್ಟು ನಮಗೆ ನಾರ್ಮಲ್ ಮೂವ್ಮೆಂಟ್ಸ್ ಮಗು ಎಷ್ಟು ಮಕ್ಕಳು ಎಷ್ಟು ಮಾಡ್ತಾರೆ ಅದು ಇದು ಒಳ್ಳೇದು. ಸೊ ಇನ್ನೊಂದೇನಂತ ಹೇಳಿದ್ರೆ ಇವಾಗ ಹೈಟಿನ ಪಾಯಿಂಟ್ ಆಫ್ ವ್ಯೂ ಅಂತ ನಾವು ನೋಡುದಿದ್ರೆ ನಮಗೆ ಕನ್ಕ್ಲೂಸಿವ್ ಸ್ಟಡೀಸ್ ಅಂತ ಇಲ್ಲ, ಎತ್ತರ ಜಾಸ್ತಿ ಮಾಡುವಂತದ್ದು ಯಾವುದೇ ದೈಹಿಕ ಚಟುವಟಿಕೆ ಕನ್ಕ್ಲೂಸಿವ್ ಸ್ಟಡೀಸ್ ಅಂತ ಇಲ್ಲ. ಬಟ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಈಗ ಸ್ವಿಮ್ಮಿಂಗ್ ಇರಬಹುದು ಅಥವಾ ಬಾಸ್ಕೆಟ್ ಬಾಲ್ ಅಂತ ಚಟುವಟಿಕೆಗಳು ಸ್ವಲ್ಪ ಸ್ಪೈನ್ ಅಲ್ಲಿ ಸ್ವಲ್ಪ ಸ್ಟ್ರೆಚ್ ಮಾಡಿ ಸ್ವಲ್ಪ ಬೆನಿಫಿಟ್ ಕೊಡಬಹುದು. ಬಟ್ 100% ಅಂತ ಕನ್ಕ್ಲೂಸಿವ್ ಆಗಿ ನಮ್ಗೆ ಅಂತ ಎವಿಡೆನ್ಸ್ ಏನೂ ಇಲ್ಲ.
1: ಈಗ ಎತ್ತರ ಕಡಿಮೆ ಇರುವಂತಹ ಮಕ್ಕಳೇನಿದ್ದಾರೆ ಅವರ ತೂಕದ ನಿರ್ವಹಣೆ ಕೂಡ ಮುಖ್ಯ ಆಗುತ್ತಾ?
0: ಹೌದು, ಮಗುವಿನ ಎತ್ತರದ ಪ್ರಕಾರ ತೂಕ ಎಷ್ಟಿರ್ಬೇಕಂತ ಅದು ಕೂಡ ನಾವು ಬೆಳವಣಿಗೆ ಚಾರ್ಟ್ ಅಲ್ಲಿ ಪ್ಲಾಟ್ ಮಾಡಿ ನೋಡುವಂತದ್ದು. ಸೊ ಇವಾಗ ಕಮ್ಮಿ ಎತ್ತರ ಇರುವಂತಹ ಮಕ್ಕಳು ಅವರ ತೂಕ ಆ ಎತ್ತರಕ್ಕೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅವರ ಬಾಡಿ ಮಾಸ್ ಇಂಡೆಕ್ಸ್ ಓವರ್ ವೇಟ್ ಅಥವಾ ಒಬೀಸ್ ರೇಂಜ್ ಗೆ ಹೋದ್ರೆ ಅದು ನಾರ್ಮಲ್ ಅಲ್ಲ. ಸೊ ತುಂಬಾ ಎತ್ತರ ಇರುವ ಮಕ್ಕಳು ಸ್ವಲ್ಪ ಬಾಡಿ ವೇಟ್ ಅವರದು ಜಾಸ್ತಿ ಇದ್ರೆ ಕೂಡ BMI ನಾರ್ಮಲ್ ರೇಂಜ್ ಅಲ್ಲಿ ನಮಗೆ ಬರ್ತದೆ. ಬಟ್ ಶಾರ್ಟ್ ಇರುವ ಮಕ್ಕಳು ವೇಟ್ ಸ್ವಲ್ಪ ಜಾಸ್ತಿ ಗೇನ್ ಆದ್ರೂ ಕೂಡ ಅದು ನಮಗೆ ಓವರ್ ವೈಟ್ ಅಥವಾ ಒಬೀಸ್ ರೇಂಜ್ ಅಲ್ಲಿ ಬರಬಹುದು.
1: ಇನ್ನು ಈಗ ನಿದ್ದೆ ಆಗಿರ್ಬೋದು ಅಥವಾ ಇತ್ತೀಚಿನ ಜೀವನ ಶೈಲಿ ಇರ್ಬೋದು ಅಥವಾ ಮೊಬೈಲ್ ಬಳಕೆ ಇವೆಲ್ಲವೂ ಕೂಡ ಗಮನಿಸಿದ್ರೆ ಇವೇನಾದ್ರೂ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರ್ತಾವ?
0: ಸೊ ನಾವು ಈ ಪಾಯಿಂಟ್ ಆಫ್ ವ್ಯೂ ನೋಡುದಿದ್ರೆ ನಮಗೆ ಗ್ರೋತ್ ಹಾರ್ಮೋನ್ ನಾವು ಸೆಕ್ರೇಷನ್ ಹೇಳುವುದು ಮ್ಯಾಕ್ಸಿಮಮ್ ನಮಗೆ ರಾತ್ರಿ ಟೈಮ್ ಅಲ್ಲಿ ಆಗುವಂತದ್ದು, ನಿದ್ದೆಯಲ್ಲಿ ಆಗುವಂತದ್ದು. ಸೊ ಚಿಲ್ಡ್ರನ್ ಗೋ ಗ್ರೋ ಬೆಸ್ಟ್ ಇನ್ ದೇರ್ ಸ್ಲೀಪ್ ಅಂತ ಹೇಳ್ತೇವೆ. ಸೊ ಡೆಫಿನೆಟ್ ಆಗಿ ತುಂಬಾ ಲೇಟ್ ತನಕ ಬೆಡ್ ಟೈಮ್ ಪುಷ್ ಮಾಡುವಂತದ್ದು ಅಥವಾ ಮೊಬೈಲ್ ಟಿವಿಯ ಬಳಕೆ ಮಾಡಿಬಿಟ್ಟು 12-1 ಗಂಟೆಗೆ ಮಲಗುವಂತ ಅಭ್ಯಾಸ, ಇದು ಖಂಡಿತ ಮಗುವಿನ ಹೈಟಿನ ಪಾಯಿಂಟ್ ಆಫ್ ವ್ಯೂ ಇಂದ ಒಳ್ಳೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಮಕ್ಕಳು ಕರೆಕ್ಟ್ ಆಗಿ ಒಂದು 9-9:30 ಅಷ್ಟೊತ್ತಿಗೆ ನಿದ್ದೆ ಮಾಡುವುದರಿಂದ ಡೆಫಿನೆಟ್ ಆಗಿ ಇಟ್ ವಿಲ್ ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್ ಟು ದೇರ್ ಹೈಟ್, ಗುಡ್ ಹೈಟ್. ಸೊ ಈ ಪಾಯಿಂಟ್ ಆಫ್ ವ್ಯೂ ಇಂದ ನೋಡುವುದಿದ್ರೆ ಲೇಟ್ ಬೆಡ್ ಟೈಮ್, ಸ್ಕ್ರೀನ್ ಟೈಮ್ ತುಂಬಾ ಲೇಟ್ ತನಕ ಯೂಸ್ ಮಾಡುವಂತದ್ದನ್ನು ಅವಾಯ್ಡ್ ಮಾಡುವುದು ಬೆಟರ್.
1: ಮತ್ತೆ ಈಗ ಈ ಬೆಳವಣಿಗೆಯಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಯಾವ ವಯಸ್ಸು ಒಳ್ಳೇದು ಅದಕ್ಕೆ, ಅಂದ್ರೆ ಚಿಕಿತ್ಸೆ ನೀಡೋದಕ್ಕೆ ಬೇಗ ಬರುವಂತದ್ದು ಒಳ್ಳೇದು ಅಥವಾ ಅದಕ್ಕೆ ಸ್ವಲ್ಪ ಮಾನಿಟರ್ ಮಾಡಿ ಸರಿ ಇದೆಯಾ ಇಲ್ವಾ ಅಂತ ನೋಡಿ ಬರುವಂತದ್ದು ಒಳ್ಳೇದ?
0: ಎತ್ತರಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ತಂದೆ ತಾಯಿಗೆ ಕಾಣಿಸ್ಕೊಂಡ್ರೆ ಕೂಡಲೇ ಅವರ ಡಾಕ್ಟರ್ ಅಥವಾ ಪೀಡಿಯಾಟ್ರಿಷಿಯನ್ ಅಥವಾ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ಗೆ ತೋರಿಸುವುದು ಬೆಟರ್. ಸೊ ಎಷ್ಟು ಬೇಗ ಕನ್ಸಲ್ಟ್ ಮಾಡ್ತಾರೆ ಅಷ್ಟು ನಮಗೆ ಟೈಮ್ ಸಿಗ್ತದೆ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಮಾನಿಟರ್ ಮಾಡುವಂತದ್ದು. ಸೊ 12 ವರ್ಷದ ಮಗು ಅಥವಾ 11 ವರ್ಷದ ಮಗು ನಮಗೆ ಬಂದ್ರೆ ಕ್ಲಿನಿಕ್ಗೆ ನಮಗೆ ತುಂಬಾ ಟೈಮ್ ಮಾನಿಟರ್ ಮಾಡ್ಲಿಕ್ಕೆ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಎಷ್ಟು ಲೇಟ್ ಮಾಡ್ತೇವೆ ಅಷ್ಟು ನಾವು ಟೈಮ್ ಲೂಸ್ ಔಟ್ ಮಾಡ್ತಾ ಇದ್ದೇವೆ ಅಂತ. ಸೊ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ 3-4 ವಯಸ್ಸಿನವರೆಗೆ ನಾವು ವೇಟ್ ಮಾಡಬಹುದು. 3-4 ವರ್ಷದ ಮಗು ಯಾವುದೇ ಅದರ ವಯಸ್ಸಿನ ಪ್ರಕಾರ ಬೆಳವಣಿಗೆ ಇಲ್ಲ ಅಂತ ಅನ್ಸಿದ್ರೆ ಕೂಡ್ಲೆ ಕನ್ಸಲ್ಟ್ ಮಾಡುವುದು ಬೆಟರ್. ಯಾಕಂದ್ರೆ ಆವಾಗ ನಮ್ಗೆ ಮಗುವಿಗೆ ಬೇಕಾದಂತಹ ಎಲ್ಲಾ ಇವ್ಯಾಲ್ಯೂಯೇಷನ್ ಮಾಡಬಹುದು, ಅದಕ್ಕೆ ನಮ್ಗೆ ಟೈಮ್ ಇರ್ತದೆ. ಮತ್ತೆ ಒಂದು 4-5 ತಿಂಗಳ ತನಕ ಮಗುವಿನ ಗ್ರೋತ್ ಚಾರ್ಟ್ ಅನ್ನು ಟ್ರ್ಯಾಕ್ ಮಾಡಿ.

0: ಗ್ರೋತ್ ರೇಟ್ ಯಾವ ತರ ಇದೆ ಅಂತ ನಾವು ನೋಡಬಹುದು. ಸೊ ಟೆಸ್ಟ್ ಅಲ್ಲಿ ಎಲ್ಲ ನಾರ್ಮಲ್ ಬಂತು, ಗ್ರೋತ್ ರೇಟ್ ಕರೆಕ್ಟ್ ಇದೆ, ಮಿಡ್ ಪೇರೆಂಟಲ್ ಹೈಟಿನ ಪ್ರಕಾರ ಸಾಧಾರಣ ಹೈಟ್ ಅಲ್ಲಿ ಮಗು ಬೆಳೀತಾ ಇದೆ ಅಂತ ಹೇಳಿದ್ರೆ ನಾವು ವೆಯ್ಟ್ ಮಾಡಬಹುದು. ಬಟ್ ಯಾವ್ದ್ರಲ್ಲಾದ್ರೂ ನಮ್ಗೆ ಸಮಸ್ಯೆ ಕಂಡು ಬಂದ್ರೆ, ಇವಾಗ ನಾವು ಟೆಸ್ಟ್ ಮಾಡಿರೋದ್ರಲ್ಲಿ ಯಾವ್ದಾದ್ರು ಎಬ್ನಾರ್ಮಾಲಿಟಿ ಕಾಣಿಸ್ಕೊಳ್ತು ಅಥವಾ ನಾವು ಮಾನಿಟರ್ ಮಾಡುವಾಗ ಗ್ರೋತ್ ರೇಟ್ ಕಮ್ಮಿ ಕಾಣಿಸ್ತು ಅಂತ ಹೇಳಿದ್ರೆ, ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ನಾವು ಆಕ್ಟ್ ಮಾಡಬಹುದು ಅಥವಾ ಮಗುವಿಗೆ ಟ್ರೀಟ್ಮೆಂಟ್, ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಅನ್ನು ನಾವು ಕೊಡಬಹುದು. ಇಲ್ಲದಿದ್ರೆ ನಾವು ಟೈಮ್ ನಾವು ವೇಸ್ಟ್ ಮಾಡಿದಾಗೆ ಅಂತ ಹೇಳಿದ್ರೆ 10-11 ವರ್ಷ ನಮ್ಗೆ ಸ್ವಲ್ಪ ಲೇಟ್, ಅದಾದ್ಮೇಲೆ ನಮ್ಗೆ ಜಾಸ್ತಿ ಟೈಮ್ ಸಿಗ್ಲಿಕ್ಕಿಲ್ಲ.
1: ಡಾಕ್ಟರ್, ಈಗ ಜನಿಸುವಾಗ ತೂಕ ಕಡಿಮೆ ಇರುವಂತಹ ಮಕ್ಕಳಿರ್ತಾರೆ, ಸಾಮಾನ್ಯವಾಗಿ ಅವರಿಗೆ ಅಂಡರ್ ವೇಟ್ ಅಂತಾನು ಹೇಳ್ಬೋದೇನೋ, ಇಂತಹ ಮಕ್ಕಳ ಬೆಳವಣಿಗೆ ಯಾವ ರೀತಿ ಇರ್ತದೆ?
0: ಸೊ ಕಡಿಮೆ ತೂಕ ಇರುವಂತಹ ಮಕ್ಕಳು ನಾವು ಅವರನ್ನು SG ಅಥವಾ ಸ್ಮಾಲ್ ಫಾರ್ ಜೆಸ್ಟೇಷನಲ್ ಏಜ್ ಅಥವಾ IUGR ಬೇಬೀಸ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಮಗುವಿಗೆ ಯಾಕೋ ಗ್ರೋತ್ ಕಮ್ಮಿ ಆಗಿದೆ ಅಂತ ಅರ್ಥ. ಸೊ ಇದು ಸ್ಕ್ಯಾನ್ ಅಲ್ಲೆಲ್ಲ ಡಿಟೆಕ್ಟ್ ಆಗುವಂತದ್ದು. ಅಥವಾ ಜನಿಸಿದಾಗ ನಾವು ತೂಕ ನೋಡಿದಾಗ 2.5 ಕೆಜಿಗಿಂತ, 9 ತಿಂಗಳಿಗೆ ಹುಟ್ಟಿದ ಮಗು 2.5 ಕೆಜಿಗಿಂತ ಕಮ್ಮಿ ಇರುವಂತಹ ಮಕ್ಕಳು. ಸೊ ಇವರು ಸಣ್ಣದಾಗಿ ಹುಟ್ಟಿರುವಂತ ಮಕ್ಕಳು. ಸೊ ಈ ಮಕ್ಕಳಲ್ಲಿ ಹುಟ್ಟಿದಾಗ ನಾರ್ಮಲ್ ವೆಯ್ಟ್ ಇರುವ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಗ್ರೋತ್ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ಬಹುದು. ಸೊ ಈ ಮಕ್ಕಳನ್ನು ನಾವು ತಗೊಂಡ್ರೆ ಅವು ಈ ಮಕ್ಕಳಲ್ಲಿ ನಮ್ಗೆ ಒಂದು 70% ಮಕ್ಕಳಲ್ಲಿ ಒಂದು 3 ವರ್ಷದ ತನಕ ಅಥವಾ ಮ್ಯಾಕ್ಸಿಮಮ್ 4 ವರ್ಷದ ತನಕ ಕ್ಯಾಚ್ಅಪ್ ಗ್ರೋತ್ ಅಂತ ಬರ್ತದೆ. ಅಂತ ಹೇಳಿದ್ರೆ ಅವರು ಹುಟ್ಟಿದಾದ ನಂತರ ಅವರ ಗ್ರೋತ್ ಅನ್ನು ಅವರು ನಾರ್ಮಲ್ ಅವರ ಏಜಿನ ಪ್ರಕಾರ ನಾರ್ಮಲ್ ವೆಯ್ಟ್ ಇರುವ ಮಕ್ಕಳಿಗೆ ಮ್ಯಾಚ್ ಮಾಡ್ತಾರೆ. ಸೊ 70% ಕ್ಯಾಚ್ಅಪ್ ಗ್ರೋತ್ ಆಗುತ್ತೆ. ಬಟ್ ಒಂದು ಉಳಿದ ಒಂದು 30% ಮಕ್ಕಳಲ್ಲಿ ಇದು ಕ್ಯಾಚ್ಅಪ್ ಗ್ರೋತ್ ಆಗದೇ ಇರಬಹುದು. ಸೊ ಅವರನ್ನು ನಾವು ಫೇಲ್ಯೂರ್ ಟು ಕ್ಯಾಚ್ಅಪ್ ಅಂತ ಹೇಳ್ತೇವೆ. ಸೊ ಅವರು ತೂಕದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಕೂಡ ನೀವು ಬಾಕಿ ಮಕ್ಕಳಿಗಿಂತ ಕಮ್ಮಿ ಇರಬಹುದು, ಎತ್ತರ ಕೂಡ ಅವರದು ಕಮ್ಮಿ ಇರಬಹುದು. ಸೊ ಮ್ಯಾಕ್ಸಿಮಮ್ ಒಂದು 4 ವರ್ಷದ ತನಕ ನಾವು ವೆಯ್ಟ್ ಮಾಡಬಹುದು. ಸೊ ಕ್ಯಾಚ್ಅಪ್ ಆಗಿ ಅವರ ನಾರ್ಮಲ್ ರೇಂಜ್ಗೆ ಬಂದ್ರೆ ಗ್ರೋತ್ ಚಾರ್ಟ್ ಅಲ್ಲಿ ನಾವು ಜಸ್ಟ್ ಫಾಲೋ ಅಪ್ ಮಾಡ್ತಾ ಹೋಗ್ಬೋದು. ಬಟ್ ಅವರು 3 ವರ್ಷ ಅಥವಾ 4 ವರ್ಷದ ತನಕ ನಾವು ವೆಯ್ಟ್ ಮಾಡಿ ಕೂಡ ನಾರ್ಮಲ್ ರೇಂಜ್ಗೆ ಬರದೇ ಇದ್ರೆ ಅಂತ ಮಕ್ಕಳಿಗೆ ಕೂಡ ನಾವು ಆಕ್ಟಿವ್ ಆಗಿ ಇಂಟರ್ವೀನ್ ಮಾಡಿ ಗ್ರೋತ್ ಹಾರ್ಮೋನ್ ಚಿಕಿತ್ಸೆಯನ್ನು ಕೊಡಬಹುದು. ಅಂದ್ರೆ ಬೇರೆ ಯಾವುದೇ ಅಂಡರ್ಲೈನ್ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾವು ಫಸ್ಟ್ ರೂಲ್ ಔಟ್ ಮಾಡಿ ನಂತರ ಅಂತ ಮಕ್ಕಳಲ್ಲಿ ಕೂಡ ಗ್ರೋತ್ ಹಾರ್ಮೋನ್ ಟ್ರೀಟ್ಮೆಂಟ್ ಅನ್ನು ಕೊಡುವುದಕ್ಕೆ ಇಂಡಿಕೇಶನ್ ಇದೆ ನಮಗೆ.
1: ಇನ್ನು ಮಕ್ಕಳ ಬೆಳವಣಿಗೆ ಕುಂಠಿತ ಇದ್ದಾಗ ಸಾಮಾನ್ಯವಾಗಿ ಪೋಷಕರಿಗೂ ಕೂಡ ಒಂದು ರೀತಿಯ ಚಿಂತೆ ಇದ್ದೇ ಇರ್ತದೆ. ಪೋಷಕರು ಯಾವ ರೀತಿಯಾಗಿ ಇರಬೇಕಾಗುತ್ತೆ ಮತ್ತೆ ಮಕ್ಕಳನ್ನ ಯಾವ ರೀತಿಯಾಗಿ ಅವ್ರು ನೋಡ್ಕೋಬೇಕಾಗುತ್ತೆ?
0: ಸೊ ಎತ್ತರ ಕಮ್ಮಿ ಇದ್ರೆ ಕೆಲವೊಂದು ಸಮಸ್ಯೆಗಳು ಸ್ಕೂಲ್ ಅಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಸ್ಕೂಲ್ ಅನ್ನು ಕನ್ಸಿಡರ್ ಮಾಡಿದ್ರೆ ಶಾರ್ಟ್ ಇರುವ ಮಕ್ಕಳು ಬುಲ್ಲಿಯಿಂಗ್ಗೆ ಕೆಲವೊಂದ್ಸಲ ಒಳಗಾಗಬಹುದು. ಸೊ ಮಕ್ಕಳಲ್ಲಿ ನಾವು ಕಾನ್ಫಿಡೆನ್ಸ್ ಅನ್ನು ಬಿಲ್ಡ್ ಮಾಡಬೇಕಾಗ್ತದೆ. ಇವಾಗ ಟ್ರೀಟೇಬಲ್ ಕಾಸಸ್ ಇದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮಗುವನ್ನು ಎತ್ತರವನ್ನು ಜಾಸ್ತಿ ಮಾಡಿಸಬಹುದು. ಇವಾಗ ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ನಮ್ಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಎತ್ತರ ಜಾಸ್ತಿ ಮಾಡದೇ ಇರುವಂತಹ ಸಿಚುವೇಶನ್ಸ್ ಇರಬಹುದು ಕೆಲವೊಂದು ಜೆನೆಟಿಕ್ ಕಾಸಸ್ ಅಲ್ಲಿ. ಸೊ ಇದರಲ್ಲಿ ನಾವು ಆದಷ್ಟು ಸ್ಕೂಲ್ ಅಲ್ಲಿ ಬುಲ್ಲಿಂಗ್ ಆಗದೇ ಇರುವಂತೆ ಟೀಚರ್ಸ್ ಅಲ್ಲಿ ಅಥವಾ ಪ್ರಿನ್ಸಿಪಲ್ ಅಲ್ಲಿ ಮಾತಾಡುವಂತದ್ದು ಅಥವಾ ಮಗುವಿನ ಕಾನ್ಫಿಡೆನ್ಸ್ ಅನ್ನು ನಾವು ಬೇರೆ ರೀತಿಯಲ್ಲಿ ಬಿಲ್ಡ್ ಮಾಡುವಂತದ್ದು ಮಾಡಬೇಕಾಗ್ತದೆ. ಮತ್ತೆ ಪೇರೆಂಟ್ಸ್ಗೆ ನೋಡಿದ್ರೆ ನಾವು ಅವರಿಗೆ ಆದಷ್ಟು ಮಗುವಿನ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ನಾವು ಅಂದ್ರೆ ಸುಮ್ಮನೆ ಹೋಪ್ಸ್ ಕೊಡುವುದಕ್ಕಿಂತ ರಿಯಲಿಸ್ಟಿಕ್ ಆಗಿ ಅವರಿಗೆ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡುವಂತದ್ದು, ಮಗುವಿನ ಗ್ರೋತ್ ಮುಂದಿನ ಮಗು ದೊಡ್ಡವನಾಗುವಾಗ ಹೇಗೆ ಇರ್ತದೆ ಅದೆಲ್ಲವನ್ನು ಹೇಳಿಬಿಟ್ಟು ಅಂತ ಹೇಳಿದ್ರೆ ಮುಂದೆ ಅವರಿಗೆ ಜಾಬ್ ಅಪರ್ಚುನಿಟೀಸ್ ಎಲ್ಲ ಕೆಲವೊಂದು ಹೈಟ್ ಮೇಲೆ ಡಿಪೆಂಡೆಂಟ್ ಆಗ್ತದೆ. ಸೊ ವಿ ಹ್ಯಾವ್ ಟು ಸೆಟ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ಸೊ ಈ ತರ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವುದು ಒಂದು ವೇ ಇರಬಹುದು ನಮಗೆ ಮಗುವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ.
1: ಡಾಕ್ಟರ್, ಈಗ ಇನ್ನು ಮಕ್ಕಳ ಬೆಳವಣಿಗೆಯ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ವಿಶೇಷವಾಗಿ ಪೋಷಕರಿಗೆ ಏನಾದರೂ ಸಂದೇಶ ಕೊಡೋದಿದ್ರೆ ಏನ್ ಹೇಳ್ತೀರಾ ಅವರಿಗೆ?
0: ಮಕ್ಕಳ ಎತ್ತರವನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಹೋಗುವಂತದ್ದು, ಗ್ರೋತ್ ಚಾರ್ಟ್ ಅಲ್ಲಿ ಟ್ರ್ಯಾಕ್ ಮಾಡ್ತಾ ಇರುವಂತದ್ದು ತುಂಬಾ ಮುಖ್ಯ. ಸೊ ಯಾವುದೇ ಟೈಮ್ ಅಲ್ಲಿ ಮಗುವುದು ಗ್ರೋತ್ ಬೆಳವಣಿಗೆ ಸ್ಲೋ ಡೌನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ನಾವು ಇಂಟರ್ವೀನ್ ಮಾಡಬಹುದು. ಇನ್ನೊಂದೇನಂತ ಹೇಳಿದ್ರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವಂತದ್ದು, ಒಳ್ಳೆಯ ಫಿಸಿಕಲ್ ಆಕ್ಟಿವಿಟಿ, ಒಳ್ಳೆಯ ನಿದ್ದೆ, ಕಮ್ಮಿ ಸ್ಕ್ರೀನ್ ಟೈಮ್, ಇದೆಲ್ಲ ತುಂಬಾ ಮುಖ್ಯ ಬೆಳವಣಿಗೆ ಅಲ್ಲ ಜನರಲ್ ಆಗಿ ಫ್ರಮ್ ದ ಜನರಲ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಏನಂತ ಹೇಳಿದ್ರೆ ಮಕ್ಕಳು ಯಾವುದೇ ಟೈಮ್ ಅಲ್ಲಿ ನಿಮ್ಗೆ ಬೆಳೀತಾ ಇಲ್ಲ, ಎತ್ತರ ಕಮ್ಮಿ ಇದೆ ಅಂತ ಅನ್ಸಿದ್ರೆ ತುಂಬಾ ಲೇಟ್ ಆಗಿ ವೆಯ್ಟ್ ಮಾಡುವುದಕ್ಕಿಂತ ಆದಷ್ಟು ಬೇಗ ನೀವು ವೈದ್ಯರನ್ನು ಸಂಪರ್ಕಿಸಿದ್ರೆ ಒಳ್ಳೆಯದು.
1: ಧನ್ಯವಾದಗಳು ಡಾಕ್ಟರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದ.
2: ಇದುವರೆಗೆ ಮಕ್ಕಳ ಸಾಮಾನ್ಯ ಬೆಳವಣಿಗೆ ಈ ವಿಷಯದ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.

0: ದೃಷ್ಟಿ ಮಂಜಾಗಿದ್ದರೆ ಕಣ್ಣಿನ ಪೊರೆ ಇರಬಹುದು.
1: ತಕ್ಷಣ ವೈದ್ಯರ ಸಲಹೆ ಪಡೆದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಿ
0: ಹಾಗೂ ವೈದ್ಯರ ಸಲಹೆ ತೆಗೆದುಕೊಳ್ಳಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
2: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೆನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲಿ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ, ಕೆರೆ, ಹಳ್ಳ, ಕಾಲುವೆ ನಿರ್ಮಾಣಗಳಲ್ಲಿ, ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಿರ್ಬೋದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕೂಲಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳೋದಾದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ, ಕೆರೆ, ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯ.

ಮಾಮೂಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರುವುದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ. ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ

0: ಹೆಸರನ್ನ ನೋಂದಣಿ ಮಾಡಿಕೊಳ್ಳಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ್ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ
3: ಓ ಬಾಪ್ಪ, ಏನಪ್ಪ ಬಂದಿದ್ ಏನ್ ಸಮಾಚಾರ ಅಂತ?
2: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮಲು ಹೋಯಕ್ಕೆ ಇಲ್ಲ ಅಂತದೆ.
3: ಕೆಮ್ಮಲು ಏನ್ ಕೆಲಸ ಮಾಡ್ತೀಯ ನೀನು?
2: ರೈತ ಸ್ವಾಮಿ.
3: ಅಲ್ಲ ಎಷ್ಟ್ ಜನ ಮಕ್ಳು ನಿಂಗೆ?
2: 3.5 ಅವೇ, 3 ಮಕ್ಳವೇ ಮನೇಲೆ, ಇನ್ನೊಂದು ಹೊಟ್ಟೆಲ್ ಅದೇ.
3: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ ಹೊರೇನೂ ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ. ಅಲ್ಲ ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನೀನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
2: ಇಲ್ಲ ಸ್ವಾಮಿ, ಮನೇಲೇ ಇರ್ತಾಳೆ.
3: ಮನೆಯಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
2: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡ್ ಬರ್ತಾಳೆ, ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆ ಬೇಕಾ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
3: ಮಧ್ಯಾಹ್ನ ಉಣ್ಣಕ್ ಬತ್ತೀಯ ತಾನೆ?
2: ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೋತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತಾನೆ.
3: ಆಮೇಲೆ
2: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ, ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಬರ್ತೀವಿ.
3: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
2: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
3: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೋಯ್ತೀಯ, ಅವಳೇನ್ ಮಾಡ್ತಾಳೆ ಅಂತೀನಿ?
2: ಅವಳು ಮನೇಲೇ ಇರ್ತಾಳೆ ಸ್ವಾಮಿ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
3: ಓಹೋ, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ?
2: ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ.
3: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವ್ಳು ಊಟ ಗೀಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
2: ಇಲ್ಲ ಸ್ವಾಮಿ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
3: ಅಂದ್ರೆ ನೀನ್ ಹಾಕ್ಲೆ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
2: ಹ್ಮ್, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
3: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
2: ಮತ್ತೆ
4: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ 2 ಮುಖಗಳು.
5: ಆಕಾಶವಾಣಿ, ಸಮಯ ಸರಿಯಾಗಿ 1 ಗಂಟೆ 10 ನಿಮಿಷವಾಗಲಿದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ವಾರ್ತೆಗಳ ವಿವರ. ಹರ್ ಘರ್ ತಿರಂಗಾ ಅಭಿಯಾನ ಇಂದು ಆರಂಭವಾಗಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ 15 ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯಿಂದ ಸ್ಫೂರ್ತಿ ಪಡೆದು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಷ್ಟವನ್ನು ಒಂದುಗೂಡಿಸಿದರು. ಅವರ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ ಯಾವಾಗಲೂ ಪ್ರತಿಯೊಬ್ಬ ಭಾರತೀಯನಿಗೂ ಸ್ಫೂರ್ತಿಯಾಗಿ ಉಳಿಯುತ್ತದೆ. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಿಂದ ಪ್ರೇರಿತರಾಗಿ ಕ್ವಿಟ್ ಇಂಡಿಯಾ ಚಳವಳಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ತುಂಬಿತು. ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತರಾಗಲು ಜನರ ಅಚಲ ದೃಢ ಸಂಕಲ್ಪವನ್ನು ಈ ಚಳವಳಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶ ಮತ್ತು ಕರ್ನಾಟಕದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವಾಲಯ ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ನೇಮಕಾತಿಗಳಲ್ಲಿ 20 ವಕೀಲರು ಮತ್ತು 10 ನ್ಯಾಯಾಂಗ ಅಧಿಕಾರಿಗಳು ಸೇರಿದ್ದಾರೆ. ಒಟ್ಟು 15 ನ್ಯಾಯಮೂರ್ತಿಗಳನ್ನು ಮದ್ರಾಸ್ ಹೈಕೋರ್ಟ್ಗೆ, 8 ನ್ಯಾಯಮೂರ್ತಿಗಳನ್ನು ಕೋಲ್ಕತ್ತಾ ಹೈಕೋರ್ಟ್ಗೆ, 6 ನ್ಯಾಯಮೂರ್ತಿಗಳನ್ನು ಕರ್ನಾಟಕ ಹೈಕೋರ್ಟ್ಗೆ ಮತ್ತು 1 ನ್ಯಾಯಮೂರ್ತಿಗಳನ್ನು ಮಧ್ಯಪ್ರದೇಶ ಹೈಕೋರ್ಟ್ಗೆ ನೇಮಿಸಲಾಗಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಸುಪ್ರೀಂಕೋರ್ಟ್ ಕೊಲಿಜಿಯಂನೊಂದಿಗೆ ಸಮಾಲೋಚಿಸಿ ರಾಷ್ಟಪತಿಗಳು ಈ ನೇಮಕಾತಿಗಳನ್ನು ಮಾಡಿದ್ದಾರೆ. ಹೊಸದಾಗಿ ನೇಮಕಗೊಂಡ ನ್ಯಾಯಮೂರ್ತಿಗಳು ಮುಂದಿನ ದಿನಗಳಲ್ಲಿ ಪ್ರಮಾಣವಚನ ಸ್ವೀಕರಿಸಿ ಅಧಿಕಾರ ವಹಿಸಿಕೊಳ್ಳುವ ನಿರೀಕ್ಷೆಯಿದೆ. ಈ ನೇಮಕಾತಿಗಳು 4 ಹೈಕೋರ್ಟ್ಗಳಲ್ಲಿನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಮತ್ತು ಬಾಕಿ ಇರುವ ಪ್ರಕರಣಗಳ ವಿಲೇವಾರಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಸಾಹತುಶಾಹಿ ಯುಗದ ಕಾನೂನುಗಳನ್ನು ಬದಲಾಯಿಸಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತಂದಿರುವ 3 ಹೊಸ ಕ್ರಿಮಿನಲ್ ಕಾನೂನುಗಳು ತಂತ್ರಜ್ಞಾನ, ಸಮಯ ಮತ್ತು ನಂಬಿಕೆ ಎಂಬ 3 ಪ್ರಮುಖ ಸ್ತಂಭಗಳನ್ನು ಆಧರಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗೋಡಿಮೆಡುವಿನ ಪೊಲೀಸ್ ತರಬೇತಿ ಶಾಲಾ ಮೈದಾನದಲ್ಲಿ ಪುದುಚೇರಿ ಪೊಲೀಸರಿಗೆ ರಾಷ್ಟಪತಿಗಳ ಪೊಲೀಸ್ ಗೌರವ ಪ್ರದಾನ ಮಾಡಿ ಮಾತನಾಡಿದ ಅವರು, ಹೆಚ್ಚು ತಂತ್ರಜ್ಞಾನ ಆಧಾರಿತ ಮತ್ತು ಸಮಯಕ್ಕೆ ಅನುಗುಣವಾಗಿರುವ ವ್ಯವಸ್ಥೆಯ ಮೂಲಕ ನಾಗರಿಕರಿಗೆ ನ್ಯಾಯವನ್ನು ಖಚಿತಪಡಿಸುವುದು ಹೊಸ ಕ್ರಿಮಿನಲ್ ಕಾನೂನುಗಳ ಉದ್ದೇಶವಾಗಿದೆ ಎಂದರು. ಪುದುಚೇರಿ ಪೊಲೀಸರು 5,000ಕ್ಕಿಂತ ಕಡಿಮೆ ಸಿಬ್ಬಂದಿಯನ್ನು ಹೊಂದಿದ್ದರೂ ಪುದುಚೇರಿಯನ್ನು ರಕ್ಷಿಸುವುದು, ಅದರ ಆಂತರಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶದ ಗೌರವ ಮತ್ತು ಘನತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ

0: ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇರಳಂನ ಮಲಪ್ಪುರಂನಲ್ಲಿ ಅಕ್ರಮ ಸ್ಫೋಟಕಗಳ ಬೃಹತ್ ಸರಕನ್ನು ವಶಪಡಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿದೆ. ಆರೋಪಿಯನ್ನು ಮಲಪ್ಪುರಂ ಜಿಲ್ಲೆಯ ಮಂಜೇರಿಯಿಂದ ಬಂಧಿಸಲಾಗಿದೆ. ಈತ ಸ್ಫೋಟಕಗಳ ಅಕ್ರಮ ಸಂಗ್ರಹಣೆಯಲ್ಲಿ ಭಾಗಿಯಾಗಿದ್ದ ಎಂದು ಎನ್ಐಎ ತಿಳಿಸಿದೆ. ಕರ್ನಾಟಕದ ವಿಜಯಪುರದಿಂದ ಇನ್ನೂ 3 ಆರೋಪಿಗಳನ್ನು ಎನ್ಐಎ ಅಧಿಕಾರಿಗಳು ಶುಕ್ರವಾರ ಬಂಧಿಸಿದ್ದರು. ಈ ಪ್ರಕರಣದಲ್ಲಿ ಮಲಪ್ಪುರಂನ ಚೆಮ್ಮಡ್ ತಲಪುರ ರಸ್ತೆಯಲ್ಲಿರುವ ಫರ್ಹಾ ಹಾಲೋಬ್ರಿಕ್ಸ್ ಕಂಪನಿಯ ಕಾಂಪೌಂಡ್ನಲ್ಲಿ ನಿಲ್ಲಿಸಲಾಗಿದ್ದ ಲಾರಿಯಿಂದ 89,600 ಸ್ಫೋಟಕ ಕಡ್ಡಿಗಳು ಮತ್ತು 10,500 ಶಾಕ್ ಟ್ಯೂಬ್ಗಳನ್ನು ಎನ್ಐಎ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ನೇಮಕಾತಿಯಲ್ಲಿ ನಡೆದ ಅಕ್ರಮಕ್ಕೆ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇಂದು ರಾಜ್ಯ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ. ಜಾರ್ಖಂಡ್ ಸರ್ಕಾರ ಮತ್ತು ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳ ಮುಖಂಡರ ನಡುವಿನ ಮಾತುಕತೆ ಇಂದು ಮಧ್ಯಾಹ್ನ ನಡೆಯುವ ಸಾಧ್ಯತೆ ಇದೆ. ಸರ್ಕಾರ ಮಟ್ಟದ ನಿಯೋಗವು ವಿದ್ಯಾರ್ಥಿಗಳೊಂದಿಗೆ ನಡೆದ ಮೊದಲ ಸುತ್ತಿನ ಮಾತುಕತೆಯ ವಿವರಗಳನ್ನು ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರಿಗೆ ವಿವರಿಸಿದೆ. ಬೇಡಿಕೆ ಈಡೇರುವವರೆಗೆ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಲಿದ್ದಾರೆ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಕಾಕೋರಿ ರೈಲು ಕಾರ್ಯಾಚರಣೆಯ ಅಮರ ಕ್ರಾಂತಿಕಾರಿಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಾಕೋರಿ ರೈಲು ಕಾರ್ಯಾಚರಣೆಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಮರೆಯಲಾಗದ ಅಧ್ಯಾಯವಾಗಿದ್ದು ಬ್ರಿಟಿಷರ ಅನ್ಯಾಯ ಮತ್ತು ದಬ್ಬಾಳಿಕೆಯ ವಿರುದ್ದದ ಸಶಸ್ತ್ರ ಕ್ರಾಂತಿಗೆ ಹೊಸ ವೇಗ ನೀಡಿತು ಎಂದು ಹೇಳಿದ್ದಾರೆ. ಚಂದ್ರಶೇಖರ ಆಜಾದ್ ಮತ್ತು ರಾಮ್ಪ್ರಸಾದ್ ಬಿಸ್ಮಿಲ್ ಅವರ ನೇತೃತ್ವದಲ್ಲಿ ಧೈರ್ಯಶಾಲಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಅಚಲ ಧೈರ್ಯ ಮತ್ತು ಸಮರ್ಪಣೆಯ ಮೂಲಕ ದೇಶದ ಸಂಪನ್ಮೂಲಗಳು ಜನರಿಗೆ ಸೇರಿವೆ ಎಂಬ ಸಂದೇಶವನ್ನು ಬ್ರಿಟಿಷ್ ಆಡಳಿತಕ್ಕೆ ರವಾನಿಸಿದರು. ಕಾಕೋರಿ ರೈಲು ಕಾರ್ಯಾಚರಣೆಯ ಎಲ್ಲ ಅಮರ ಕ್ರಾಂತಿಕಾರಿಗಳಿಗೆ ರಾಷ್ಟ ಸದಾ ಋಣಿಯಾಗಿರಲಿದೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಶ್ಮಿತಾ ಚಾಲಿಹಾ ಅವರು ಅದ್ಭುತ ಹೋರಾಟದ ಮೂಲಕ ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ನಲ್ಲಿ ಅಸ್ಸಾಂನ ಅಶ್ಮಿತಾ ಚಾಲಿಹಾ ಅವರು ಚೀನಾದ ಹಾನ್ ಕಿಯಾನ್ ಕ್ಸಿ ಅವರನ್ನು 14-21, 21-14, 21-14 ಸೆಟ್ಗಳಿಂದ ಪರಾಭವಗೊಳಿಸಿದರು. ಮೊದಲ ಸೆಟ್ನಲ್ಲಿ ಸೋತ ಬಳಿಕ ಸತತ 2 ಸೆಟ್ಗಳಲ್ಲಿ ಗೆಲುವು ಸಾಧಿಸಿದ ಅಶ್ಮಿತಾ ಅವರು 53 ನಿಮಿಷಗಳಲ್ಲಿ ಪಂದ್ಯವನ್ನು ತಮ್ಮದಾಗಿಸಿಕೊಂಡರು. ಇದು ಅವರ ಮೊದಲ ಬಿಡಬ್ಲ್ಯೂಎಫ್ ಪ್ರಶಸ್ತಿಯಾಗಿದೆ. ಅಶ್ಮಿತಾ ಚಾಲಿಹಾ ಅವರು 2024 ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದರು. 2019 ದಕ್ಷಿಣ ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳಾ ಸಿಂಗಲ್ಸ್ ಮತ್ತು ತಂಡ ವಿಭಾಗಗಳಲ್ಲೂ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದರು. ಅಮೆರಿಕದಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 3 ಏರಿಕೆಯಾಗಿದೆ. ಭಾರತದ ಬಸಂತ್ ಕುಮಾರ್ ಮೇಘವಾಲ್ ಇಂದು ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದರೆ ಶಹನವಾಜ್ ಖಾನ್ ಲಾಂಗ್ ಜಂಪ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ಹೈಜಂಪ್ನಲ್ಲಿ 19 ವರ್ಷದ ಬಸಂತ್ ಕುಮಾರ್ 2.21 ಮೀಟರ್ ಜಿಗಿದು ತಮ್ಮ ವೈಯಕ್ತಿಕ ಶ್ರೇಷ್ಠ ಸಾಧನೆ ಮಾಡುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಮೂಲಕ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಹೈಜಂಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಪುರುಷರ ಲಾಂಗ್ ಜಂಪ್ನಲ್ಲಿ 18 ವರ್ಷದ ಶಹನವಾಜ್ 7.84 ಮೀಟರ್ ಜಿಗಿಯುವ ಮೂಲಕ ಕಂಚಿನ ಪದಕ ಗೆದ್ದರು. ಇದಕ್ಕೂ ಮೊದಲು ಜಾವೆಲಿನ್ ಎಸೆತದಲ್ಲಿ ಆಶಿಶ್ ಯಾದವ್ ಬೆಳ್ಳಿ ಪದಕ ಗೆದ್ದರು. ನೀರಜ್ ಚೋಪ್ರಾ ಅವರ ನಂತರ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದ 2ನೇ ಭಾರತೀಯರಾದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹಾ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ.

0: ವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಶ್ರೋತೃಗಳೇ, ಈಗ ರೇಡಿಯೋ ಸಮಯ 1:17. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಚಿತ್ತ ಚಿತ್ತಾರ. ಇಂದಿನ ಈ ಕಾರ್ಯಕ್ರಮದ ಅತಿಥಿ ವಿದ್ಯಾನಂದ ಶೆಣೈ. ಕೇಳಿ ಚಿತ್ತ ಚಿತ್ತಾರ.
3: ಒಂದು ಮಾತಿದೆ, ಇಬ್ಬರು ಸಮಬಲರ ನಡುವೆ ಶಾಂತಿ ಅಂತ. ಶಾಂತಿ ಎಲ್ಲಿರುತ್ತೆ? ಇಬ್ಬರು ಸಮರ್ಥರ ನಡುವೆ. ಅಂದರೆ ಈ ಮಾತನ್ನು ಇಟ್ಟುಕೊಂಡು ನಮ್ಮಲ್ಲಿ 2 ಪೋಖ್ರಾನ್ ಸ್ಫೋಟಗಳು ನಡೆದವು. ಅಣುವಿಜ್ಞಾನದಲ್ಲಿ ಭಾರತ ಒಂದು ಸೂಪರ್ ಪವರ್ ಇವತ್ತು ಪ್ರಪಂಚ ಗುರುತಿಸುವಂಥ ಕೆಲಸ ಭಾರತ ಮಾಡಿದೆ. ಆದರೆ ಈ ರೀತಿ ನಮ್ಮ ಅಣು ಸಾಮರ್ಥ್ಯವನ್ನಾಗಲಿ, ನಮ್ಮ ಯುದ್ಧ ಸಾಮರ್ಥ್ಯವನ್ನು, ಆಂತರಿಕ ಭದ್ರತಾ ಸಾಮರ್ಥ್ಯವನ್ನು ನಾವು ಜಾಸ್ತಿ ಮಾಡ್ತಾ ಹೋದಾಗೆ ಇನ್ನೊಂದು ವರ್ಗ ಇದಕ್ಕೆ ತೀವ್ರವಾದ ಪ್ರತಿಭಟನೆ ತೋರಿಸ್ತಾ ಇದೆ ಕೂಡ. ಭಾರತ ಅಣುಶಕ್ತ ಆಗಬಾರದು, ಇದು ಒಂದು ರೀತಿ ಆಕ್ರಮಣಕಾರಿ ಮನೋಭಾವವನ್ನು ತೋರಿಸೋ ಸಾಧ್ಯತೆ ಇದೆ. ನಾವು ಇನ್ನೊಬ್ಬರ ಜೊತೆಗಿನ ಫೈಟಿಂಗ್ ಮಾಡಬೇಕಾಗಿಲ್ಲ, ನಮ್ಮ ಫೋರ್ಸ್ ತೋರಿಸ್ಬೇಕಾಗಿಲ್ಲ, ಇದು ನಮಗೆ ಇಂಥ ಬಡ ದೇಶದಲ್ಲಿ ಇದು ನಮಗೆ ಅನಗತ್ಯ ಅಂತ. ಭದ್ರತಾ ದೃಷ್ಟಿಗೆ ಬಂದಾಗ ಇಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ ಸ್ಪಷ್ಟವಾಗಿ ಸರ್ಕಾರ ಆವತ್ತು ಹೇಳಿದೆ. ಆದರೂ ಕೂಡ ಇನ್ನೂ ಒಳಗೆ ಅಸಮಾಧಾನದ ಹಾಗೆ ಹೊಗೆ ಇನ್ನೂ ಇದೆ.
4: ನಮ್ಮ ದೇಶದ ವಿಚಿತ್ರ ಅನಿಸುತ್ತೆ, ನಮಗೆ ಸ್ಫೋಟ ಬೇಡ ಊಟ ಬೇಕು ಅಂತ ಅಣ್ವಸ್ತ್ರ ಪ್ರಯೋಗ ನಡೆದ ಸಂದರ್ಭದಲ್ಲಿ ಕೆಲವರು ಮೆರವಣಿಗೆ ಮಾಡಿದರು. ನಮ್ಮ ಪಕ್ಕದ ರಾಷ್ಟ್ರ ಅಣ್ವಸ್ತ್ರ ಸಜ್ಜಿತವಾಗಿರುವಾಗ ಮತ್ತು ಆ ರಾಷ್ಟ್ರ ಈಗಾಗಲೇ ನಮ್ಮ ದೇಶದ ಮೇಲೆ 2 ಆಕ್ರಮಣ ಮಾಡಿರುವಾಗ, ಇನ್ನೂ ನಮ್ಮ ದೇಶದ ಕೆಲವು ಪ್ರದೇಶಗಳನ್ನು ನಾವು ತೆಗೆದುಕೊಳ್ಳಬೇಕು ಅನ್ನುವ ಉತ್ಸಾಹದಲ್ಲಿ ಅವರು ಇರುವಾಗ, ನಮ್ಮ ಪೂರ್ವ ಸಮುದ್ರದಲ್ಲಿರತಕ್ಕಂತಹ ಕೋಕೋ ದ್ವೀಪ ಸಮೂಹದಲ್ಲಿ ಬಂದು ಲಂಗರ್ ಹಾಕಿರುವಾಗ, ನಾವು ಶಕ್ತಿಶಾಲಿಯಾಗುವಂಥದ್ದು ತಪ್ಪು ಅಂತ ಯಾರಾದರೂ ಭಾವಿಸಿದರೆ ಅದು ಎಷ್ಟರ ಮಟ್ಟಿಗೆ ಉಚಿತ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕೆಂದರೆ ನನಗೆ ಗೊತ್ತು, ಚೀನಾ 45 ಅಣ್ವಸ್ತ್ರ ಪ್ರಯೋಗ ಮಾಡಿದಾಗ ನಮ್ಮ ದೇಶದಲ್ಲಿ ಕೆಲವರು ಅದನ್ನು ಸ್ವಾಗತ ಮಾಡಿದರು. ನಮ್ಮ ದೇಶ ಮಾಡಿದಾಗ ಸೂತಕ ಆಚರಿಸ್ತಾರೆ, ಸರಿನಾ ಅದು? ಮತ್ತು ಜಗತ್ತಿನಲ್ಲಿ ಉಳಿದೆಲ್ಲ ದೇಶಗಳು ಶಕ್ತಿಶಾಲಿಯಾಗುವಾಗ ನಮ್ಗೆ ಯಾರದ್ದು ಅಪಾಯ ಇಲ್ಲ, ನಾವು ಬಡ ರಾಷ್ಟ್ರ ಅಂತ ಕೂತ್ಕೊಳ್ಳೋದು ಸರಿನಾ? ಈ ಬಡ ರಾಷ್ಟ್ರದ ಮೇಲೆ ಕಳೆದ 2,500 ಎಷ್ಟು ಸಲ ಆಕ್ರಮಣ ಆಗಿದೆ? ಇನ್ನೂ ಆಕ್ರಮಣದ ಭಯದಿಂದ ನಾವು ಮುಕ್ತರಾಗಿದ್ದೀವ? ಮತ್ತು ಭಾರತದ ಧೋರಣೆ ಏನು? ನಮ್ಮ ಶಕ್ತಿನ ಇನ್ನೊಬ್ಬರ ಮೇಲೆ ಮೊದಲಿಗರಾಗಿ ನಾವು ಪ್ರಯೋಗ ಮಾಡೋರಲ್ಲ. ಆ ನೀತಿವಂತ ನಿಲುವಿದೆಯಲ್ಲ, ಅದು ಭಾರತಕ್ಕೆ ಮಾತ್ರ ಇರುವಂಥದ್ದು. ನೀವು ಹೇಳಿದ ಮಾತು ನಂಗೆ ಬಹಳ ಹಿಡಿಸ್ತು, ಸಮಬಲರಲ್ಲಿ ಮಾತ್ರ ಶಾಂತಿ ಸಾಧ್ಯ. ಅಕಸ್ಮಾತ್ ಜಪಾನಿನ ಹತ್ರ ಅಣ್ವಸ್ತ್ರ ಇದ್ದಿದ್ರೆ ಅಮೆರಿಕ ಹತ್ತಿತ್ತ? ಚೈನಾದ ಮೇಲೆ ಅಣ್ವಸ್ತ್ರ ಪ್ರಯೋಗ ಮಾಡೋ ಸಾಮರ್ಥ್ಯ ಅಮೆರಿಕಕ್ಕೆ ಇದೆಯಾ? ನಾವು ಮಾಡಿದ್ದರಿಂದ ಪಾಕಿಸ್ತಾನ ಮಾಡ್ತು ಅಂತ ಹೇಳಿದರೆ 2 ಒಳಗೆ ಒಂದು ಅಣ್ವಸ್ತ್ರ ಪ್ರಯೋಗ ರೆಡಿ ಮಾಡ್ಲಿಕ್ಕೆ ಸಾಧ್ಯನಾ? ಅವ್ರು ಹೇಗೆ ಮಾಡಿದರು? ಅವ್ರು ಸಿದ್ಧತೆ ನಡೆಸಿದ್ರಿಂದ ನಮ್ಮದಾದ್ಮೇಲೆ ಸ್ಫೋಟ ಮಾಡಿದರು, ಅವ್ರು ಪರೀಕ್ಷೆ ಮಾಡಿದರು. ನಾವು ಪ್ರಯೋಗ ಮಾಡಿದ್ರಿಂದ ಅವ್ರು ಇದ್ದಕ್ಕಿದ್ದಂತೆ ಅಷ್ಟು ಸಾಮರ್ಥ್ಯ ಅವ್ರಿಗೆ ಇಲ್ವ ಇಲ್ಲ. ಈಗ ಅವರು ಅಣ್ವಸ್ತ್ರ ಪ್ರಯೋಗ ಮಾಡಿದ್ದು ಕೂಡ ತಮ್ಮ ಸ್ವಂತ ಬುದ್ಧಿಬಲದಿಂದಲ್ಲ. ನಿಮಗೆ ನಾನು ಹೆಮ್ಮೆಯಿಂದ ಒಂದು ಖುಷಿಯಿಂದ ನೆನಪು ಮಾಡಿಕೊಡ್ತೇನೆ, ಅಣ್ವಸ್ತ್ರ ಸಜ್ಜಿತ ರಾಷ್ಟ್ರಗಳು 7 ಈ ಜಗತ್ತಿನಲ್ಲಿ, ಅವುಗಳ ಪೈಕಿ ಸ್ವಂತ ಬುದ್ಧಿಬಲದಿಂದ ಅಣ್ವಸ್ತ್ರ ಪ್ರಯೋಗ ಮಾಡಿರತಕ್ಕಂಥ, ಪರೀಕ್ಷೆ ಮಾಡಿರತಕ್ಕಂಥ ಒಂದೇ ಒಂದು ರಾಷ್ಟ್ರ ಅಂದರೆ ಭಾರತ. ಇನ್ಯಾರಿಗೂ ಅದಾಗಿಲ್ಲ. 44 ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ನಲ್ಲಿ ಮೊಟ್ಟ ಮೊದಲ ಅಣ್ವಸ್ತ್ರ ಪ್ರಯೋಗ ಅಮೆರಿಕದಲ್ಲಿ ನಡೆದಾಗ ಐನ್ಸ್ಟೀನ್ ಅಲ್ಲಿದ್ದರು. ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ, 4 ರಾಷ್ಟ್ರಗಳ ವಿಜ್ಞಾನಿಗಳು ಒಟ್ಟಿಗೆ ಸೇರಿ ಮಾಡಿದ್ದು, ಕಲೆಕ್ಟಿವ್ ಇಫೆಕ್ಟ್, ಒಬ್ಬರದಲ್ಲ ಅದು. ಯಶಸ್ಸು ಸಿಕ್ಕ ಮೇಲೆ ಆ ಎಲ್ಲ ರಾಷ್ಟ್ರಗಳ ನ್ಯೂಕ್ಲಿಯರ್ ಸೈಂಟಿಸ್ಟ್ ನ್ಯೂಕ್ಲಿಯರ್ ಟೆಕ್ನಾಲಜಿನ ತಮ್ಮ ತಮ್ಮ ದೇಶಕ್ಕೆ ತಗೊಂಡು ಹೋದರು. ರಷ್ಯಾ ಸಾಮ್ಯವಾದಿ ಗೆಳೆಯ ಚೀನಾಕ್ಕೆ, ಸಾಮ್ರಾಜ್ಯಶಾಹಿಗಳ ವಿರುದ್ಧ, ಬೋರ್ಜಾ ಶಕ್ತಿಗಳ ವಿರುದ್ಧ, ಅಮೆರಿಕದ ವಿರುದ್ಧ ಚೀನಾಕ್ಕೆ ರಷ್ಯಾ ನ್ಯೂಕ್ಲಿಯರ್ ಟೆಕ್ನಾಲಜಿ ಕೊಡ್ತು. ಆ ಚೀನಾ ನ್ಯೂಕ್ಲಿಯರ್ ಟೆಕ್ನಾಲಜಿನ ಭಾರತದ ಒಂದು ತಡೆಗೋಡೆಯಾಗಬೇಕನ್ನೋ ಉದ್ದೇಶಕ್ಕೋಸ್ಕರ ಪಾಕಿಸ್ತಾನಕ್ಕೆ ಕೊಡ್ತು. ಪಾಕಿಸ್ತಾನದ ಅಣುಶಕ್ತಿ ಆಯೋಗದ ಅಧ್ಯಕ್ಷನಾಗಿದ್ದ ಡಾಕ್ಟರ್ ಅಬ್ದುಲ್ ಖಾದಿರ್ ಖಾನ್ ಯುರೋಪ್ನಲ್ಲಿ ಅಣ್ವಸ್ತ್ರ ರಹಸ್ಯಗಳನ್ನು ಕದ್ದಿರತಕ್ಕಂಥ ಅಪರಾಧಿ ಅಂತ ಇವತ್ತೂ ಗುರುಸಲ್ಪಟ್ಟಿದ್ದಾರೆ. ಇವರು ಯಾರೂ ಸ್ವಂತ ಬಲದಿಂದ ಮಾಡಲಿಲ್ಲ, ಭಾರತಕ್ಕೆ ಯಾರೂ ಬೆಂಬಲ ಕೊಡಲಿಲ್ಲ, ಎಲ್ಲರೂ ವಿರೋಧ ಮಾಡಿದರು. ಆದರೆ ಭಾರತದ ಯುವಕರು

0: ಭಾರತದ ವಿಜ್ಞಾನಿಗಳು ಸ್ವಂತ ಬಲದಿಂದ ಮಾಡಿದರು. ಯುರೇನಿಯಂ ಸಮೃದ್ಧ ಜಲ ಹೆವಿ ಬಟರ್ ನಮ್ಗೆ ಕೊಡ್ಲಿಲ್ಲ, ಅವರೆಲ್ಲರೂ ಯುರೇನಿಯಂ ನಿನ್ ಮಾಡಿದ್ರೆ ಇಲ್ಲಿನ ಜನ ಥೋರಿಯಂ ಬಳಸಿ ಮಾಡಿದ್ರು, ನಮ್ಮಲ್ಲಿ ಥೋರಿಯಂ ಡೆಪಾಸಿಟ್ ಸಿಕ್ಕಾಪಟ್ಟೆ ಇದೆ. ಅಂದ್ರೆ ಭಾರತದ ಬುದ್ಧಿಮತ್ತೆ ನೀವು ಇಲ್ಲಿ ಗೌರವಿಸಬೇಕು. ಎರಡನೇದು ಅಣ್ವಸ್ತ್ರ ಪ್ರಯೋಗ ಆದ್ಮೇಲೆ ನಮ್ಮ ರಾಷ್ಟ್ರದ ರಾಜಕಾರಣಿಗಳು ಹೇಳಿದ್ದೇನು, ಹಿರಿಯರು ಹೇಳಿದ್ದೇನೋ, ಜವಾಬ್ದಾರಿ ಇರತಕ್ಕಂಥವ್ರು ಹೇಳಿದ್ದೇನೋ, ಯಾರ ಹತ್ರ ಅಣ್ವಸ್ತ್ರ ಇಲ್ಲ ಅವ್ರ ಮೇಲೆ ನಾವು ಪ್ರಯೋಗ ಮಾಡಲ್ಲ, ಯಾರ ಹತ್ರ ಇದೆ ಅವ್ರ ಮೇಲೂ ಪ್ರಯೋಗ ಮಾಡಲ್ಲ. ಮೊದಲ ಪ್ರಯೋಗ ನಮ್ಮ ಕಡೆಯಿಂದ ನಡೆಯಲ್ಲ. ನಮ್ಮ ಮೇಲೆ ಅಣ್ವಸ್ತ್ರ ಪ್ರಯೋಗ ಮಾಡಿದರೆ ನಾವು ಸುಮ್ಮನೆ ಇರಲ್ಲ. ಜಗತ್ತಿನ ಉಳಿದ ಆರು ದೇಶಗಳು ಇದನ್ನು ಹೇಳಿಲ್ಲ. ನಾವು ಇದನ್ನು ಹೇಳಿದ ನಂತರವೂ ಪಾಕಿಸ್ತಾನ ಹೇಳಿದ್ದೇನೋ, ನಾವು ಶೋಕೇಸಲ್ಲಿ ಇಡ್ಲಿಕ್ಕೆ ಮಾಡಿರೋದಲ್ಲ, ಇದು ಪ್ರಯೋಗ ಮಾಡೇ ಮಾಡ್ತೀವಿ ಅಂದ್ರು. ಜಗತ್ತಿನಲ್ಲಿ ಅವ್ರ ಮಾತಿನಿಂದ ದೊಡ್ಡ ಕೋಲಾಹಲ ಆಯಿತು, ಅವ್ರ ಬೆಲೆ ಕಡಿಮೆ ಆಯಿತು. ಆದರೆ ಭಾರತದ ರೈತಿಕ ಸಾಮರ್ಥ್ಯ ನೋಡಿ. ಆದ್ರಿಂದ ಭಾರತ ಶಕ್ತಿಶಾಲಿಯಾಗತಕ್ಕಂಥದ್ದು ಇನ್ನೊಬ್ಬರಿಗೆ ತೊಂದರೆ ಆದೀತನೋ ಭಯಕ್ಕೆ ಕಾರಣ ಇಲ್ಲ. ಅದರಿಂದಾಗಿ ಭಾರತದ ಬಡತನ ನಿವಾರಣೆ ಕಾರ್ಯಕ್ರಮಕ್ಕೆ ಏನೋ ತೊಂದರೆ ಆಯಿತು ಅಂತಲಿಲ್ಲ. ಯಾಕೆಂದ್ರೆ ರಾಷ್ಟ್ರ ಸಮರ್ಥವಾಗಿದ್ರೆ, ಸುರಕ್ಷಿತ ಇದ್ರೆ ಇಲ್ಲಿ ಕೆಲಸಗಳು ನಡೀತಾವೆ. ಎಲ್ಲ ನಮ್ಮ ಹಣ ಡಿಫೆನ್ಸಿಗೆ ಹಾಕ್ತಾ ಇದ್ರೆ ಡೆವಲಪ್ಮೆಂಟ್ ಹಾಕಿ ಸಾಧ್ಯ? ನಿರ್ಭಯವಾಗಿದ್ದಾಗಲೇ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಡೀಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ನಾನು ಭಾರತ ಶಕ್ತಿಶಾಲಿ ಆಗ್ತಕ್ಕಂಥದ್ದನ್ನು ಯಾವಾಗಲೂ ಸಪೋರ್ಟ್ ಮಾಡ್ತಕ್ಕಂಥವನಾಗಿದ್ದೇನೆ.
1: ಹೊರ ರಾಷ್ಟ್ರಗಳಿಗೆ ನಾವೆಷ್ಟು ಸಮರ್ಥರಂತೂ ತೋರಿಸ್ಕೊಳ್ಬೇಕಾಗ್ತಾ ಇರುತ್ತೆ ಆಗಾಗ.
0: ಆದ್ರೆ ಅದರಿಂದ ನೈತಿಕತೆ ಇರಬೇಕು.

ರಾಷ್ಟ್ರಭಕ್ತನಿಗೆ ಜನ್ಮಭೂಮಿಯಾದ ರಾಷ್ಟ್ರ ಆರಾಧ್ಯ ದೈವ, ದೈವಭಕ್ತನಿಗೆ ವಸುಧೈವ ಕುಟುಂಬಕಂ, ದೇಶಭಕ್ತನಿಗೆ ರಾಷ್ಟ್ರಮೇವ ಕುಟುಂಬಕಂ. ಎಲ್ಲ ಪ್ರಜೆಗಳು ರಾಷ್ಟ್ರದೇವತೆಯ ಅಂಶಗಳು. ಯಾವ ಪ್ರಜೆಗೂ ಯಾವ ರಾಜ್ಯಕ್ಕೂ ಹಿಂಸೆ ಆಗದಂತೆ ಪಕ್ಷಪಾತವಿಲ್ಲದೆ ವರ್ತಿಸುವವನು ನಿಜವಾದ ರಾಷ್ಟ್ರಭಕ್ತ.

0: ನೈತಿಕತೆ ಬಹಳ ದೊಡ್ಡ ಶಬ್ದ, ಬಹಳ ಅವಶ್ಯಕವಾದ ಒಂದು ಶಬ್ದ ಕೂಡ. ಆದರೆ ಈ ನೈತಿಕತೆ ಅಂತ ಹೇಳೋದಕ್ಕೆ ಬಹಳ ದೊಡ್ಡ ಅರ್ಥ ಇದೆ, ಬಹಳ ದೊಡ್ಡ ವ್ಯಾಖ್ಯೆ. ಅದು ಬಹುಶಃ ಪೂರ್ತಿ ನಮ್ಮ ಜೀರ್ಣ ಆಗಲಿಲ್ವೇನೋ ಅಂತ ಒಂದು ಸಂಶಯ ಬರುತ್ತೆ ನನಗೆ.
1: ಬಹಳ ದೊಡ್ಡ ಶಬ್ದ ಆದರೆ ನೈತಿಕತೆ ಅನ್ನುವಂಥದ್ದು ಕೆಳಗಡೆಯಿಂದ ಮೇಲ್ಗಡೆಯಿಂದ ಕೆಳಗಡೆಗೆ ಹರಿದು ಬರಬೇಕು. ಈ ಗಂಗೋತ್ರಿ ಶುದ್ಧವಾಗಿದ್ದರೆ ಕಾಶೀಲಿ ಒಳ್ಳೆ ನೀರು ಸಿಗತ್ತೆ. ಗಂಗೋತ್ರಿನೇ ಹಾಳಾಗಿಬಿಟ್ರೆ 2800 ಕಿಲೋಮೀಟರ್ ಉದ್ದಕ್ಕೂ ಒಳ್ಳೆ ನೀರು ನಮ್ಗೆ ಸಿಗಲ್ಲ. ಈ ಆದರ್ಶಗಳು ಮೇಲ್ಗಡೆಯಿಂದ ಬರಬೇಕು. ಹಿಂದಿತ್ತು ಚಾಣಕ್ಯ ಅಂತ ಒಬ್ಬ ಇದ್ದ, ಅವನು ಚಂದ್ರಗುಪ್ತನನ್ನು ಸಮ್ರಾಟನನ್ನಾಗಿ ಮಾಡಿದ ನಂತರನೂ ಕಿಂಗ್ ಮೇಕರ್ ಆದಮೇಲೂ ಒಂದು ಗುಡಿಸಲಲ್ಲಿ ವಾಸವಾಗಿದ್ದ. ಅವನಿಗೆ ಒಂದು ಒಳ್ಳೆ ಮನೆಯನ್ನು ಕೊಟ್ಟಿದ್ದ ಚಂದ್ರಗುಪ್ತ. ನನಗೆ ಬರಲ್ಲ ಅಂದ, ನಾನು ಇಲ್ಲಿದ್ದ ಕೆಲಸ ಮಾಡ್ತೀನಿ ಅಂತ ಹೇಳ್ದ. ಸ್ವಂತದ ಕೆಲಸ ಮಾಡುವಾಗ ತನ್ನ ಖರ್ಚಿನ ಎಣ್ಣೆ ದೀಪವನ್ನು ಉರಿಸಿ ಬರೀತಿದ್ದ. ಸರ್ಕಾರದ ಕೆಲಸ ಮಾಡಬೇಕಾಗಿ ಮಾತ್ರ ಆ ಸೌಲಭ್ಯ ಬಳಸ್ತಿದ್ದ. ಆ ನೈತಿಕತೆ ಎಲ್ಲಿದೆ? ಅದನ್ನು ನೆನಪು ಮಾಡ್ತಿಲ್ಲ. ಶಿವಾಜಿ 1674 ಆನಂದರಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ತ್ರಯೋದಶಿ ಸಿಂಹಾಸನಸ್ಥನಾಗಿ ರಾಜ್ಯ ಕಟ್ಟಿದ ನಂತರ ಸಮರ್ಥರ ಬಳಿ ಹೇಳ್ದ, ನಂಗೆ ಇದರಲ್ಲಿ ಆನಂದ ಕಮ್ಮಿ, ಇದು ನನ್ನದಲ್ಲ, ನಾನು ಕೇವಲ ಟ್ರಸ್ಟಿ. ಅವ್ರ ಜೋಳಿಗೆ ಹಿಡಿದಾಗ ರಾಷ್ಟ್ರಾಯ ಸ್ವಾಹ ಇದಂ ನಮಮ ಅಂತ ಬರೆದು ತನ್ನ ಇಡೀ ಸಾಮ್ರಾಜ್ಯನ ಅವ್ರ ಜೋಳಿಗೆ ಹಾಕಿದ್ದ. ಅಲೆಕ್ಸಾಂಡರ್ ಡಯೋಜನಿಸ್ ಅಂತಕ್ಕಂಥ ಸಂತನನ್ನು ಕರೆದ ಬಾ ಅಂತ, ಅವನು ಹೋಗಲಿಲ್ಲ. ಕೊನೆಗೆ ಅಲೆಕ್ಸಾಂಡರೇ ಅವನ ಹತ್ರ ಬಂದ, ನಾನು ಚಕ್ರವರ್ತಿ, ನಿಮಗೇನಾದರೂ ಕೊಡಬೇಕು ನಾನು ಅಂದ. ನೀ ಪಕ್ಕಕ್ಕೆ ನಿಲ್ಲೋ, ಆ ಸೂರ್ಯನ ಬಿಸಿಲಿಗೆ ನೀನು ಅಡ್ಡ ಬರಬೇಡ, ನನಗೆ ಅದು ಸಾಕು ಅಂತ ಹೇಳ್ತಾನೆ. ನಮ್ಮಲ್ಲಿ ಸಂತ ಕುಂಭನದಾಸರನ್ನು ಅಕ್ಬರ್ ಕರೆದ, ಬನ್ನಿ ನನ್ನ ಆಸ್ಥಾನಕ್ಕೆ, ಆಗ್ರಹಕ್ಕೆ, ನಿಮ್ಮನ್ನು ಗೌರವಿಸ್ಬೇಕು ಅಂತ. ಕುಂಭನ್ ದಾಸ್ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ, ಯಾಕೆ ಬರಲಿಲ್ಲ ಅಂತ ಕೇಳ್ದ. ಕುಂಭನ್ ದಾಸ್ ಹೇಳ್ದ, ನಾನು ಅಲ್ಲಿಗೆ ನಿನ್ನ ಸನ್ಮಾನ ಮಾಡ್ತೀನಿ ಅಂತ ಆಸೆಯಿಂದ ಬಂದರೆ ನನ್ನ ಮನಸ್ಸಿನಲ್ಲಿ ದೇವರ ಚಿಂತನೆ ದೂರವಾಗತ್ತೆ, ಏನು ಸನ್ಮಾನ ಮಾಡ್ಬೋದು ಇದೇ ಆಲೋಚನೆ ಮಾಡುತ್ತೆ. ಅಷ್ಟು ದೂರ ನಡೆಯುವಾಗ ನನ್ನ ಚಪ್ಪಲಿನೂ ಸವಿಯತ್ತೆ, ನನ್ನ ಮೂಲ ಸ್ವಭಾವದ ಮೇಲೆ ಅದು ಕೆಟ್ಟ ಪರಿಣಾಮ ಬೀರತ್ತೆ, ನಾನೀಗ ಹಿತವಾಗಿದ್ದೀನಿ, ಸುಖವಾಗಿದ್ದೀನಿ ಅಂತ ಹೇಳ್ದ. ಇದು ಭಾರತದ ಸ್ವಭಾವ. ಮೇಲಿದ್ದವರು ಹೀಗೆ ನಡ್ಕೊಂಡ್ರೆ ನೈತಿಕತೆ

0: ಕ್ಲೀಷೆಯಾಗಿ ಉಳಿಯಲ್ಲ, ಅದು ಸಮಾಜದ ಸತ್ವವಾಗಿ ಉಳಿಯುತ್ತೆ. ಸದ್ಯಕ್ಕೆ ನಮ್ಮಲ್ಲಿ ಅದೊಂದು ದುರ್ಬಲವಾದ ಸ್ಥಿತಿಯಲ್ಲಿದೆ, ಆದರೆ ಅದಕ್ಕೋಸ್ಕರ ವಿಷಾದ ಪಡೆಯೋದು ಬೇಡ. ಸಮಾಜದ ಗತಿ ಚಲನೆ ಏನಂದರೆ ಚಕ್ರಾಕಾರದ್ದು. ಹರ್ ಪತನ್ ಮೇ ಉತ್ಥಾನ್ ಕಾ ಬೀಜ್ ಹೋತಾ ಹೈ, ಹರ್ ಉತ್ಥಾನ್ ಮೇ ಪತನ್ ಕಾ ಬೀಜ್ ರಹತಾ ಹೈ. ಕೆಳಗೆ ಬಿದ್ದದ ಮೇಲೆ ಹೋಗಲೇಬೇಕು.
1: ಜೀವನ
0: ಪತನದ ಬಿಂದು ಪರಾಕಾಷ್ಠೆಗೆ ತಲುಪಿದ ಮೇಲೆ ಉತ್ಥಾನದ ಬಿಂದು ಪ್ರಾರಂಭ ಆಗುತ್ತೆ. ಆ ಆಶಾವಾದ ಇಟ್ಟುಕೊಂಡು ನಾವು ಕೆಲಸ ಮಾಡಿದರೆ ಒಳ್ಳೆ ದಿನಗಳು ಬಂದಾವು.
1: ಶೆಣೆಯವರೇ, ನನಗೊಂದು ವಿಷಯ ನಿಮ್ಮ ಜೊತೆ ಮಾತಾಡಬೇಕು ಅನಿಸ್ತಾ ಇದೆ. ಹೆಣ್ಣಿನಿಂದಲೇ ಮಾನ ಸಮ್ಮಾನ ಎಲ್ಲ ದೊರೆಯುತ್ತೆ ಅಂತ ಹೇಳ್ತಾರೆ. ಹೆಣ್ಣಿನ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನೇ ಆಡ್ತಾರೆ. ಹೆಣ್ಣೆಲ್ಲಿರ್ತಾಳೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ, ಹಾಗೆ ಹೀಗೆ ಅಂತೆಲ್ಲ. ಆದರೆ ಇದು ಬಾಯಿ ಮಾತಿನಲ್ಲಿ ಮಾತ್ರ ಇದೆಯೇ ಹೊರತು ನಡ್ಕೊಳ್ಳೋ ರೀತಿಯಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ?
2: ಈ ಮಾತನ್ನು ಜೊತೆ ಮುಂದುವರಿಸ್ತಾ, ಇವತ್ತಿನ ಕಳೆದ ಒಂದು ತಿಂಗಳಲ್ಲಿ ಘೋಷಣಾ ಪತ್ರಿಕೆ ಓದಿದ್ರೆ ನಮ್ಮ ತಾಯಂದ್ರ ಮೇಲೆ ಎಷ್ಟು ಬರ ಅತ್ಯಾಚಾರ ನಡೀತಾ ಇದೆ, ಸಮಸ್ಯೆಗಳ ರಾಶಿಯೇ ಕಣ್ಮುಂದು ಬೀಳ್ತಾ ಇದೆ, ಎಲ್ಲೋ ಬೆಚ್ಚಿ ಬೀಳುವಂತಹ ಸಂದರ್ಭಗಳು ಕಾಣ್ತಾ ಇದೆಯಲ್ಲ. ಈ ನೈತಿಕತೆಯ ಮುಂದುವರೆದ ಭಾಗ ಇದು.
0: ಮನಸ್ಸನ್ನು ಕೆರಳಿಸ್ತಕ್ಕಂತಹ ದೃಶ್ಯಗಳೇ ಸುತ್ತಲಿರುವಾಗ ಮನುಷ್ಯ ಮೃಗ ಆಗೋದು ಸಹಜ. ಆದರೆ ಈ ಸಮಾಜದ ಸ್ವಭಾವ ಅಲ್ಲ. ನಾವು ಹಿಂದಿನಿಂದಲೂ ಹೇಳ್ಕೊಂಡು ಬಂದಿರತಕ್ಕಂಥದ್ದು, ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಎಲ್ಲಿ ಹೆಣ್ಣುಮಕ್ಕಳಿಗೆ ಗೌರವ ಮತ್ತು ಶ್ರದ್ಧೆ ಕೊಡ್ತೀವೋ ಅಲ್ಲಿ ಸಮಾಜ ಸುಖವಾಗಿರುತ್ತೆ, ಅಲ್ಲಿ ಭಗವಂತ ಇರ್ತಾನೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗೆ ನಡ್ಕೊಂಡಿದ್ವಿ. ಈವನ್ ಮೈತ್ರೇಯ ಮತ್ತು ಗಾರ್ಗಿ ಈ ಸಮಾಜದಲ್ಲಿ ಬಹಳ ವಿದ್ವಾನ್ ಮಹಿಳೆಯರಾಗಿದ್ದರು. ಋಷಿಗಳಿಗೆ ಮತ್ತು ಸಮ್ರಾಟರಿಗೆ ಅವರು ಸಲಹೆಗಳನ್ನು ಕೊಡ್ತಾಯಿದ್ರು. ಪರಂತು ಸ್ತ್ರೀ ಅಂದರೆ ತಾಯಿ, ಸ್ತ್ರೀ ಅಂದರೆ ದೇವಿ ಅಂತ ಭಾವಿಸ್ತಕ್ಕಂಥ ಈ ಸಮಾಜದ ಮೇಲೆ ಸ್ತ್ರೀ ಅಂದರೆ ಭೋಗವಸ್ತು ಅಂತ ಭಾವಿಸ್ತಕ್ಕಂಥ ಬರ್ಬರ ಆಕ್ರಮಕರ ಪ್ರವೇಶ ಆದಮೇಲೆ ಹೆಣ್ಮಕ್ಕಳನ್ನು ಕಾಪಾಡಲಿಕ್ಕೋಸ್ಕರ ಮನೆಯಿಂದ ಅವರು ಹೊರಗೆ ಬಾರಲಾರದ ಸ್ಥಿತಿ ಕಟ್ಟುಪಾಡುಗಳು ನಾವು ಹೇರಬೇಕಾಯಿತು. ಕಂಡು ಕಂಡಲ್ಲಿ ಅತ್ಯಾಚಾರಗಳು ಪ್ರಾರಂಭ ಆದವು. ಸಾವಿರ ವರ್ಷ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಬೇಕಾಯಿತು.
3: ಸ್ವಾಮಿ ವಿವೇಕಾನಂದರು ಹೇಗೆಂದಿದ್ದಾರೆ? ಯಾವ ವ್ಯಾಸಂಗದಿಂದ ಒಳ್ಳೆಯ ಶೀಲ ನಮ್ಮಲ್ಲಿ ಬೆಳೆಯುವುದೋ, ಮಾನಸಿಕ ಶಕ್ತಿ ಹೆಚ್ಚುವುದೋ, ಬುದ್ಧಿ ವಿಶಾಲವಾಗುವುದೋ, ಯಾವುದರ ಸಹಾಯದಿಂದ ವ್ಯಕ್ತಿ ಸ್ವತಃ ತನ್ನ ಕಾಲ ಮೇಲೆ ತಾನು ನಿಲ್ಲಬಲ್ಲನು, ಅಂತಹ ವಿದ್ಯೆ ಬೇಕು. ಜೀವನವನ್ನು ಉತ್ತಮಗೊಳಿಸುವ ಪುರುಷ ಸಿಂಹರನ್ನ ಸಿದ್ಧಗೊಳಿಸುವ ವಿದ್ಯೆ ಬೇಕು.

ವಿದ್ಯಾರಣ್ಯರ ಜೀವನ ತೆಗೆದು ನೋಡಿ, ಶಿವಾಜಿ ಮಹಾರಾಜರ ಜೀವನ ತೆಗೆದು ನೋಡಿ, ಬಹಳ ಹೆಣ್ಮಕ್ಳಾಗಿ ತೊಂದರೆ ಅನುಭವಿಸಿದ್ದಾರೆ. ಆವಾಗ ಅವರು ಹೊರಗೆ ಹೋಗೋದು ಬೇಡ, ಇಂಥ ನಿಯಮಗಳು ಬಂದವು ಅವರ ರಕ್ಷಣೆ ದೃಷ್ಟಿಯಿಂದ. ಆದರೆ ಸಾವಿರ ವರ್ಷದ ಆಚರಣೆ ಕೆಲವರಿಗೆ ಅದು ಪದ್ಧತಿ ಅಂತ ಅನಿಸ್ಬಿಡ್ತು, ಹಾಗಾಗಿ ಹೊರಗೆ ಹೋಗೋದು ಬೇಡ ಅಂತ. ಸ್ವಾಮಿ ವಿವೇಕಾನಂದರು ನಿವೇದ್ಯ ಬಂದು ಏನು ಕೆಲಸ ಮಾಡಲಿ ಅಂತ ಕೇಳಿದಾಗ, ಸಮಾಜದ ಅರ್ಧ ಭಾಗ ಹೆಣ್ಮಕ್ಳು ಕತ್ಲಲ್ಲಿದ್ದಾರಮ್ಮ, ಅವ್ರನ್ನ ಹೊರಗೆ ತಂದರೆ ಈ ದೇಶ ಉದ್ಧಾರ ಆಗುತ್ತೆ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡು ಅಂತ ಹೇಳಿದರು. ಮಾರ್ಗರೇಟ್ ನೋಬಲ್ ಇಲ್ಲಿ ಬಂದು ನಿವೇದಿತೆ ಆಗಿ ಮಾಡಿರ್ತಕ್ಕಂಥ ಕೆಲಸ, ಕಲ್ಕತ್ತಾದಲ್ಲಿ ಹೆಣ್ಮಕ್ಳಿಗೊಂದು ಶಾಲೆ, ಆದರೆ ಹೆಣ್ಮಕ್ಳನ್ನ ಕಳಿಸ್ತಿರಲಿಲ್ಲ ಶಾಲೆಗೆ, ಮನೆಗೆ ಮನೆಗೆ ಹೋಗಿ ಕಾಲಿಗೆ ಬಿದ್ದು ಕೇಳ್ತಾರೆ ನಿಮ್ಮ ಹೆಣ್ಮಗು ನಮ್ಮ ಶಾಲೆಗೆ ಕಳಿಸಿ, ಸ್ಥಿತಿ ಚೆನ್ನಾಗಿರಲಿಲ್ಲ, ಕಳಿಸ್ತಿರಲಿಲ್ಲ. ಒಂದಿಷ್ಟು ಜನ ಹೆಣ್ಮಕ್ಳು ಬಂದರು, ಟೀಚರ್ಸ್ಗಳಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ, ಈ ಶಾಲೆಗೆ ಸರ್ಕಾರ ಏನು ಗ್ರ್ಯಾಂಟ್ ಕೊಡ್ತಿರ್ಲಿಲ್ಲ, ರಾಷ್ಟ್ರೀಯ ಶಿಕ್ಷಣ ಬ್ರಿಟಿಷ್ ಸರ್ಕಾರ ವಿರೋಧ ಮಾಡ್ತಿತ್ತು, ದುಡ್ಡು ಬೇಕು, ದುಡ್ಡು ಎಲ್ಲಿ ಕೇಳಬೇಕು? ಒಂದು ದಿವಸ ಬೆಳಿಗ್ಗೆ ಒಬ್ಬ ಶ್ರೀಮಂತನ ಮನೆಗೆ ಹೋಗಿ ಬಾಗಿಲು ತಟ್ತಾರೆ ನಿವೇದಿತ, ಅವ್ನು ಬಾಗಿಲು ತೆಗ್ದ, ಏನಮ್ಮ ಅಂತ ಕೇಳ್ದ, ಹೆಣ್ಮಕ್ಳಿಗೆ ಶಾಲೆ ಮಾಡ್ತಿದ್ದೀನಿ, ನಂಗೆ ಸ್ವಲ್ಪ ಹಣದ ಅಡಚಣೆ ಇದೆ, ದುಡ್ಡು

0: ಬೇಕು ಅಂತ ಹೇಳಿದ್ರು. ನಿವೇದಿತ ತೆಗೆದೊಂದು ಕೆನ್ನೆಗೆ ಹೊಡೆದ. ಆಕೆ ಬೆಳ್ಳಗಿದ್ಲು, ಪಶ್ಚಿಮದ ಯುವತಿ. ಕೆನ್ನೆಗೆ ಹೊಡೆದಾಗ ಬೆರಳು ಮೂಡ್ತು ಕೆನ್ನೆ ಮೇಲೆ. ಆದರೆ ಅದರಿಂದ ಅವಳು ದುಃಖಿತಳಾಗಲಿಲ್ಲ, ಸಿಟ್ಟು ಬರಲಿಲ್ಲ. ತಕ್ಷಣ ಆಕೆ ಹೇಳಿದ್ದು, ಇದು ನನಗಾಯಿತು, ನನ್ನ ಮಕ್ಕಳಿಗೇನಾದರೂ ಕೊಡಿ ಅಂತ. ಆಗ ಅವನ ಅತ್ತ ಕಣ್ಣೀರು ಬಂತು, ಅಮ್ಮ ಒಳಗೆ ಬಾ, ನನ್ನ ಕಣ್ಣು ತೆರೆಸಿದೆ ಅಂತ ಹೇಳ್ತಾರೆ ಅವರು. ಆಕೆಗೆ ನಮಸ್ಕಾರ ಮಾಡಿ ದುಡ್ಡು ಕೊಟ್ಟ. ಇದು ಅವತ್ತಿನ ಸ್ಥಿತಿ. ಕೊನೆಗೆ ಫ್ರಾನ್ಸಿಗೆ ಹೋದರು, ವಿವೇಕಾನಂದರ ಆದೇಶದ ಮೇರೆಗೆ ಅಮೆರಿಕಕ್ಕೆ ಹೋದರು, ಸಂಗ್ರಹ ಮಾಡಿದರು, ಭದ್ರವಾಗಿ ಶಾಲೆ ಕಟ್ಟಿದರು. ಇವತ್ತು ಏಷ್ಯಾಖಂಡದ ಅತ್ಯಂತ ದೊಡ್ಡ ಹೆಣ್ಣುಮಕ್ಕಳ ಶಾಲೆ ಅಲ್ಲಿ ನಡೀತಾ ಇದೆ. ನಿವೇದಿತ ಪ್ರಾರಂಭ ಮಾಡಿರತಕ್ಕಂಥದ್ದು. ಹೀಗೆ ಆಧುನಿಕವಾಗಿರತಕ್ಕಂಥ ಬದುಕು ಪ್ರಾರಂಭವಾದ ಮೇಲೆ, ನಮ್ಮ ದೇಶದಲ್ಲಿ ಒಂದು ಸುರಕ್ಷತಾ ವಾತಾವರಣ ಸೃಷ್ಟಿಯಾದ ಮೇಲೆ ಹೆಣ್ಮಕ್ಳು ಹೊರಗೆ ಬರತಕ್ಕಂಥದ್ದು ಇದೆಲ್ಲ ಪ್ರಾರಂಭ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ, ಸಾವಿರಾರು ಜನ ನಮ್ಮ ದೇಶದಲ್ಲಿ ಹೆಣ್ಣುಮಕ್ಕಳು ಪೂರ್ಣಾವಧಿ ಸಾಮಾಜಿಕ ಕಾರ್ಯಕರ್ತರಿಯಾಗಿ ದೇಶದ ಮೂಲೆ ಮೂಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಂಸ್ಕಾರ ಕೇಂದ್ರ ನಡೆಸ್ತಾರೆ, ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾರೆ, ವನವಾಸಿಗಳ ಮಧ್ಯೆ ಕೆಲಸ ಮಾಡ್ತಾರೆ, ಸಂಸ್ಕೃತ ಸಂಭಾಷಣಾ ಶಿಬಿರಗಳನ್ನು ದೇಶದಾದ್ಯಂತ ನೂರಾರು ಸಂಖ್ಯೆ ಹೆಣ್ಮಕ್ಕಳೇ ನಡೆಸ್ತಾ ಇದ್ದಾರೆ. ಒಬ್ಬೊಬ್ಬರೇ ಹೋಗಿ ಒಂದು ಪ್ರಾಜೆಕ್ಟ್ ಕೈಗೆ ತೆಗೆದುಕೊಳ್ತಾ ಇದ್ದಾರೆ. ಈಗ ಆಗ್ತಾ ಇದೆ. ಇನ್ನು ಇತ್ತೀಚೆಗೆ ಪತ್ರಿಕೆಯಲ್ಲಿ ನೋಡಿರತಕ್ಕಂಥ, ಆಗಾಗಿ ನೋಡ್ತಕ್ಕಂಥ ದೃಶ್ಯದಿಂದ ನಾವೆಲ್ಲ ಬಹಳ ವೇದನೆಗೆ ಒಳಗಾಗಿದ್ದೇವೆ. ಅದೀಗ ಹೊರಗಡೆ ಇರತಕ್ಕಂಥ ಪರಿಸರದ ಪರಿಣಾಮ, ಮೃಗೀಯವಾಗಬೇಕು ಮನುಷ್ಯ ಅಂತ ಎಲ್ಲ ಕಡೆ ಪ್ರಯತ್ನ ನಡೆದ್ರೆ ಇನ್ನೇನಾಗುತ್ತೆ, ಸರಿಪಡಿಸಬೇಕು. ಆದರೆ ಇದರಲ್ಲಿ ಹೆಣ್ಮಕ್ಳು ಸ್ವಲ್ಪ ಯೋಚನೆ ಮಾಡಬೇಕು. ಭಾರತದ ಹೆಣ್ಮಕ್ಳು ಅವರು ನಿದರ್ಶನವಾಗಬೇಕೇ ವಿನಃ ಪ್ರದರ್ಶನ ಆಗಬಾರ್ದು. ಆ ಪ್ರದರ್ಶನದ ಸ್ವಭಾವ ಜಾಸ್ತಿ ಆದಾಗ ಅನಾಹುತಗಳು. ನೀವೇನು ಹೇಳಿ, ನಾವು ಸಮಾನರು ಹೌದು, ಆದರೆ ನೈಸರ್ಗಿಕವಾಗಿ ಹೆಣ್ಮಕ್ಳಿಗೆ ಒಂದು ದೌರ್ಬಲ್ಯವನ್ನು ಕೊಟ್ಟಿದ್ದಾರೆ. ಗಂಡಸರ ಮೇಲೆ ಅತ್ಯಾಚಾರ ಆದಾಗ ಅವನಿಗೆ ವ್ಯತ್ಯಾಸ ಆಗಲ್ಲ, ಹೆಣ್ಮಕ್ಳು ಮೇಲಾದಾಗ ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಅವರು ಪ್ರದರ್ಶನ ಸರಕಾಗದಲ್ಲೇ ಒಂದು ನಿದರ್ಶನ ಕೊಡತಕ್ಕಂಥ ಹೊಣೆಗಾರಿಕೆ ಅವರು ತೆಗೆದುಕೊಳ್ಬೇಕು. ಸಂಯಮದ ಬದುಕಿಗೆ ಎಲ್ಲ ಕಡೆಗಳಿಂದಲೂ ಪ್ರಯತ್ನ ನಡೀಬೇಕು. ಹಾಗಾದಾಗ ಇಂದಿನ ಚಿತ್ರ ಬದಲಾವಣೆ ಆಗ್ಬೋದು ಅಂತ ನನಗೆ ಅನಿಸುತ್ತೆ.
1: ಒಳ್ಳೆ ಮಾತು. ಅದು ಬಹುಶಃ ಗಂಟೆಗಟ್ಟಲೆ ಮಾತ್ರ ಮಾತಾಡುವ ಕ್ಷಣಯ್ಯವರು, ಇನ್ನೊಮ್ಮೆ ಭೇಟಿಯಾಗೋಣಂತೆ.
0: ನಮಸ್ಕಾರ.
1: ಆತ್ಮ ವಿಸ್ಮೃತಿಯನ್ನು ಮರೆತು ಭದ್ರವಾದ ಭಾರತವನ್ನು ಕಟ್ಟೋಣ. ನಿರಾಶೆ ಬೇಡ, ಹತಾಶೆ ಬೇಡ, ಆಸೆ ಕಮರದೇ ಇರಲಿ ಅಂತ ಹಾರೈಕೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಮಸ್ಕಾರ.

ಪ್ರಿಯ ಶ್ರೋತೃಗಳೇ, ಚಿತ್ತ ಚಿತ್ತರ ಕಾರ್ಯಕ್ರಮದಲ್ಲಿ ಇದುವರೆಗೆ ಶ್ರೀ ವಿದ್ಯಾನಂದ ಶೆಣೈ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಮಾತುಕತೆಯಲ್ಲಿ ಪಾಲ್ಗೊಂಡವರು ಶ್ರೀ ಸದಾನಂದ ಹೊಳ್ಳ ಹಾಗೂ ಶ್ರೀಮತಿ ಶಾರದಾ ನಂಜಪ್ಪ. ಇದು ಇಂದಿನ ಚಿತ್ತ ಚಿತ್ತಾರ.

ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ರೇಡಿಯೋ ಸಮಯ 1:44:37. ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ಶ್ರೋತೃಗಳಿಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಪ್ರಚಲಿತ ವಿದ್ಯಮಾನ ಏನು ಅನ್ನೋ ಕುತೂಹಲ ನಿಮಗೆ ಇದೆ ಅಲ್ವಾ? ಬನ್ನಿ ಮೊದಲಿಗೆ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮದಲ್ಲಿರುವ ನಾವು ಹರ್ ಘರ್ ತಿರಂಗ್ ಅಂದರೆ

ಮನೆಯಲ್ಲಿ ತ್ರಿವರ್ಣ ಧ್ವಜದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೂ ನಾಳೆ ರಾಷ್ಟ್ರೀಯ ಜಂತುಹುಳ ನಿವಾರಣಾ ಕಾರ್ಯಕ್ರಮ ಅಂದರೆ ನ್ಯಾಷನಲ್ ಡಿವರ್ಮ್ ಡೇ ಅನ್ನುವಂಥದ್ದನ್ನು ನಾಳೆ ಆಚರಿಸ್ತಾ ಇದ್ದೀವಿ. ಸೊ ಇದರ ಮಾಹಿತಿಯನ್ನು ಸಹ ನಾವು ತಿಳಿದುಕೊಳ್ಳೋಣ ಅಲ್ವಾ. ಈ ಮಾಹಿತಿಗಳನ್ನು ತಿಳಿದುಕೊಳ್ಳುವ ಮೊದಲು ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಸಂಗೀತ ಅಳವಡಿಸಿರುವ ಅಮೃತಗಳಿಗೆ ಚಿತ್ರದ ಪಿ ಜಯಚಂದ್ರನ್ ಹಾಡಿರುವ ಈ ಗೀತೆಯನ್ನು ಕೇಳೋಣ.

ಮೊದಲಿಗೆ ನಾವು ನಮ್ಮ ರಾಷ್ಟ್ರೀಯ ಹಬ್ಬ ಅಂದರೆ ನಮ್ಮ ಮನೆಯ ಹಬ್ಬ ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮದ ಸಮಯದಲ್ಲಿ ಹರ್ ಘರ್ ತಿರಂಗ್ ಬಗ್ಗೆ ತಿಳಿದುಕೊಳ್ಳೋಣ ಅಲ್ವಾ? ಭವ್ಯ ಭಾರತವನ್ನು ಕಟ್ಟುವಲ್ಲಿ ಸರ್ಕಾರವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಇಂದು ಚಾಲನೆಯನ್ನು ಸಹ ನೀಡಲಾಗಿದೆ. ಪ್ರತಿ ಮನೆಯಲ್ಲಿ ತ್ರಿವರ್ಣ ಧ್ವಜ ಎನ್ನುವ ಈ ಹರ್ ಘರ್ ತಿರಂಗ್ ಈ ಕಾರ್ಯಕ್ರಮ ಭಾರತ ಸರ್ಕಾರದ ಆಜಾದಿ ಕಿ ಅಮೃತ್

ಅಮೃತ್ ಮಹೋತ್ಸವದ ಅಡಿಯಲ್ಲಿ ಆರಂಭವಾದಂಥದ್ದು. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರೀಯ ಧ್ವಜವನ್ನು ಹಾರಿಸುವುದರ ಮೂಲಕ ದೇಶಭಕ್ತಿಯನ್ನು ಮೆರೆಯಲು ಇದು ಪ್ರೇರೇಪಣೆಯನ್ನು ನೀಡ್ತಾ ಇದೆ. ಈ ಅಭಿಯಾನದ ಪ್ರಮುಖ ವಿವರ ಏನು, ಯಾಕಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಜನರಲ್ಲಿ ರಾಷ್ಟ್ರೀಯ ಹೆಮ್ಮೆ ಮತ್ತು ದೇಶಭಕ್ತಿಯನ್ನು ಮೂಡಿಸುವುದು ಇದರ ಉದ್ದೇಶ ಆಗಿದೆ. ಹಾಗಾದರೆ ಯಾವಾಗೆಲ್ಲ ನಾವು ಈ ರಾಷ್ಟ್ರಧ್ವಜನ ಹಾರಿಸ್ಬೋದು? ಸಾಮಾನ್ಯವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಗಸ್ಟ್ 13-15 ಈ ಆಚರಣೆಯನ್ನು, ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ ನಾವು ಮನೆ ಮನೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸೋಣ ಅಲ್ವಾ. ಈಗ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವಾ ಸಂಗೀತ ಅಳವಡಿಸಿರುವ ಸೈನಿಕ ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕರು SP ಬಾಲಸುಬ್ರಹ್ಮಣ್ಯಂ.

ನಾಳೆ ನ್ಯಾಷನಲ್ ಡಿವರ್ಮಿಂಗ್ ಡೇ ಅಂದರೆ ರಾಷ್ಟ್ರೀಯ ಜಂತುಹುಳ ನಿವಾರಣಾ ಕಾರ್ಯಕ್ರಮವನ್ನು 1 ರಿಂದ 19 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಲ್ಲಿ ಈ ಜಂತುಹುಳುಗಳ ಸೋಂಕನ್ನು ತಡೆಗಟ್ಟಲು ಮತ್ತು ಆರೋಗ್ಯವನ್ನು ಸುಧಾರಿಸಲು ಸರ್ಕಾರ ಹಮ್ಮಿಕೊಂಡಿರುತ್ತೆ. ಈ ಕಾರ್ಯಕ್ರಮವನ್ನು ಶಾಲೆಗಳು, ಅಂಗನವಾಡಿ ಕೇಂದ್ರಗಳ ಮೂಲಕ ಮಕ್ಕಳಿಗೆ ಉಚಿತವಾಗಿ ಆಲ್ಬೆಂಡಾಜೋಲ್ ಅನ್ನುವ

ಮಾತ್ರೆಗಳನ್ನು ನೀಡಲಾಗುತ್ತೆ. ಯಾಕೆ ಈ ಅಭಿಯಾನದ ಉದ್ದೇಶ ಅಂತ ಹೇಳಿದ್ರೆ, ಮಕ್ಕಳ ಪೌಷ್ಟಿಕಾಂಶ ಮಟ್ಟವನ್ನು ಹೆಚ್ಚಿಸೋದು, ಮಕ್ಕಳಲ್ಲಿ ರಕ್ತಹೀನತೆ ಅನಿಮೆಯನ್ನು ತಡೆಯೋದು, ಅವರ ಮಕ್ಕಳ ಕಲಿಕಾ ಸಾಮರ್ಥ್ಯ ಮತ್ತು ಆರೋಗ್ಯದಲ್ಲಿ ಸುಧಾರಣೆಯನ್ನು ತರೋದು, ಶಾಲೆಗೆ ಹಾಜರಾಗುವ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳುವಂಥದ್ದು. ಹಾಗಾದರೆ ಯಾರು ತೆಗೆದುಕೋಬಹುದು ಈ ಮಾತ್ರೆಯನ್ನು ಅಂತ ಹೇಳಿದ್ರೆ, 1-2 ವರ್ಷದ ಮಕ್ಕಳಿಗೆ ಅರ್ಧ ಆಲ್ಬೆಂಡಾಜೋಲ್ ಮಾತ್ರೆಯನ್ನು ಪುಡಿ ಮಾಡಿ ಕೊಡಬೇಕು. 2-19 ವರ್ಷದ ಎಲ್ಲ ಮಕ್ಕಳಿಗೂ ಮತ್ತು 15-ವರಿಗೆ ಪೂರ್ಣವಾದಂಥ ಆಲ್ಬೆಂಡಾಜೋಲ್ ಮಾತ್ರೆಯನ್ನು 400 ಮಿಲಿಗ್ರಾಮ್ ಅನ್ನು ಕೊಡಬೇಕಾಗುತ್ತೆ. ಶಾಲೆಗೆ ಹೋಗುವ ಹಾಗೂ ಹೋಗದಿರುವ ಎಲ್ಲ ಮಕ್ಕಳಿಗೆ ಇದು ಒಳಗೊಳ್ಳುತ್ತೆ. ಹಾಗಾದರೆ ಇದು ಹೆಚ್ಚಾಗದಂತೆ ತಡೆಗಟ್ಟುವ ಕ್ರಮ ಏನು ಅಂತ ಹೇಳಿದ್ರೆ, ಬಹಳ ಸುಲಭ. ಸದಾ ಶುದ್ಧ ಕುಡಿಯುವ ನೀರನ್ನು ಬಳಸಬೇಕು. ಶೌಚಾಲಯ ಬಳಕೆಯ ನಂತರ ಕೈಗಳನ್ನು ಸಾಬೂನಿನಿಂದ ತೊಳಿಬೇಕು. ಉಗುರುಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಬರಿಗಾಲಲ್ಲಿ ತಿರುಗಾಡೋದನ್ನು ತಪ್ಪಿಸಬೇಕು. ಹೀಗೆ ಅನೇಕ ಮುಂಜಾಗ್ರತೆಗಳನ್ನು ನಾವು ತೆಗೆದುಕೊಳ್ಳೋದರಿಂದ ನಾವು ಈ ಜಂತುಹುಳ ನಿವಾರಣಾ ದಿನವನ್ನು ಆಚರಿಸ್ಬೋದಲ್ವಾ? ಈಗ ಹೇಳ್ತಾ ಇಂದಿನ ಈ ಪ್ರಚಲಿತ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಿದ್ದೀವಿ. ಆದರೆ ನೆನ್ಪಿಟ್ಕೊಳ್ಳಿ, ಹರ್ ಘರ್ ತಿರಂಗ, ಪ್ರತಿ ಮನೆ ಮನೆಯಲ್ಲೂ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು. ಇದು ನಮ್ಮ ಆದ್ಯ ಕರ್ತವ್ಯ ಸಹ ಆಗಿರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಇಂದಿನ ಪ್ರಚಲಿತ ಕಾರ್ಯಕ್ರಮ ಮುಗಿಸ್ತಾ ನಮಸ್ಕಾರನ ಹೇಳ್ತಾ ಇದ್ದೀವಿ.

ಪ್ರಚಲಿತ ಕಾರ್ಯಕ್ರಮ ಪ್ರಸಾರವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 2 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ, ಸಚಿವ ಎನ್ ಚಲುವರಾಯಸ್ವಾಮಿ.

0: ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಬೃಹತ್ ಯೋಜನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚಿತ್ರಣವನ್ನೇ ಬದಲಿಸಲಿದೆ, ರೈತರ ಹಿತಾರಕ್ಷಣೆಯು ತಮ್ಮ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ, ಹಿಂದಿನ ಸರ್ಕಾರ ಎಕರೆಗೆ ಕೇವಲ 25 ಲಕ್ಷ ರೂಪಾಯಿ ನಿಗದಿಪಡಿಸಿದ್ದರೆ ಈಗಿನ ಸರ್ಕಾರ ಪ್ರತಿ ಎಕರೆಗೆ 3 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪರಿಹಾರ ನೀಡಲು ತೀರ್ಮಾನಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಹಣದ ಬದಲಾಗಿ ಭೂಮಿ ಬಯಸುವ ರೈತರಿಗೆ 50% ಅಭಿವೃದ್ಧಿಪಡಿಸಿದ ಜಾಗವನ್ನು ನೀಡಲಾಗುವುದು. ಈ ಭೂಸ್ವಾಧೀನ ಪ್ರಕ್ರಿಯೆಯು ಸಂಪೂರ್ಣವಾಗಿ ಐಚ್ಛಿಕವಾಗಿದ್ದು, ಯೋಜನೆಗೆ ಜಮೀನು ನೀಡಲು ಇಷ್ಟವಿಲ್ಲದ ಯಾರ ಮೇಲೆಯೂ ಯಾವುದೇ ಒತ್ತಾಯವಿಲ್ಲ. ಯುವಜನತೆಗೆ ಅಪಾರ ಉದ್ಯೋಗಾವಕಾಶ ಸೃಷ್ಟಿಸಿ ರೈತರಿಗೆ ಗೌರವಯುತ ಜೀವನ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಅವರು ನಾಳೆಯಿಂದ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇದೇ 13ರಿಂದ 27ರವರೆಗೆ 10 ದಿನಗಳ ಕಾಲ ನಡೆಯಲಿರುವ ಮಳೆಗಾಲದ ವಿಧಾನಸಭೆ ಅಧಿವೇಶನವನ್ನು ಅವರು ನಡೆಸಿಕೊಡಲಿದ್ದು, ನಾಳೆ ವಿಧಾನಸಭಾ ಅಧ್ಯಕ್ಷರ ಕಚೇರಿಗೆ ತೆರಳಿ ಕಾರ್ಯ ಆರಂಭಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದ ಡಿ ಸುಧಾಕರ್, ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ದೇವೇಗೌಡ ಸೇರಿದಂತೆ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗುವುದು. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರೊಂದಿಗೆ ಡಾ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಹಾಗೂ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಅವರುಗಳಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಕಳೆದ ಸೋಮವಾರ ನಡೆದ ಮೊದಲ ಸಂಪುಟ ವಿಸ್ತರಣೆಯಲ್ಲಿ ಸಚಿವರಾದ 19 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಬೇಕಿದ್ದು, ಅಧಿವೇಶನ ಆರಂಭಕ್ಕೆ ಮುನ್ನ ಸಚಿವರುಗಳಿಗೆ ಖಾತೆಗಳನ್ನು ಹಂಚುವ ಸಂಭವವಿದೆ. ಪ್ರಶ್ನೋತ್ತರ, ಗಮನ ಸೆಳೆಯುವ ಸೂಚನೆಗಳು, ವಿಧೇಯಕಗಳ ಮಂಡನೆ, ನೂತನ ವಿಧಾನಸಭಾ ಅಧ್ಯಕ್ಷರ ನೇಮಕಕ್ಕೆ ಚುನಾವಣೆ ಪ್ರಸ್ತಾವ, ಅರ್ಧ ಗಂಟೆ ಕಾಲಾವಧಿ ಚರ್ಚೆ, ಶೂನ್ಯ ವೇಳೆ, ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ, ಅಧಿಕೃತ ನಿರ್ಣಯಗಳು, ವರದಿಗಳನ್ನು ಒಪ್ಪಿಸುವುದೂ ಸೇರಿದಂತೆ ಕಾರ್ಯಕಲಾಪಗಳ ಪಟ್ಟಿ ಸಿದ್ದಪಡಿಸಲು ಜಯಚಂದ್ರ ಅವರು ಗಮನವಹಿಸಲಿದ್ದಾರೆ. ಮುಂಗಾರು ಮಳೆ ಸಕಾಲಕ್ಕೆ ಆಗದೆ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಿಕೆ, ಬಿಡದಿ ಟೌನ್ಶಿಪ್ ವಿಷಯಗಳು ಸದನಗಳಲ್ಲಿ ತೀವ್ರ ಚರ್ಚೆಯಾಗುವ ನಿರೀಕ್ಷೆಗಳಿವೆ. 16ನೇ ವಿಧಾನಸಭೆಯ 8ನೇ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯ ಸಿದ್ದತೆಗಳನ್ನು ಸೋಮವಾರದಿಂದ ಆರಂಭಿಸುವುದಾಗಿ ಟಿಬಿ ಜಯಚಂದ್ರ ಅವರು ತಿಳಿಸಿದ್ದಾರೆ. 1978ರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಅವರು 7 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ವಿಧಾನಸಭೆಯ ಉಪನಾಯಕರಾಗಿ ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಅನುಭವ ಹೊಂದಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಉಂಟಾಗಿ 2 ತಿಂಗಳು ಕಳೆದಿದ್ದು, ಮೈಸೂರು ಹಾಗೂ ಮಂಡ್ಯ ಭಾಗಗಳಲ್ಲಿ ಪೂರ್ವ ಮುಂಗಾರು ಅವಧಿಯಲ್ಲಿ ರೈತರು ಬಿತ್ತನೆ ಮಾಡಿರುವ ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ರಾಗಿಬೊಮ್ಮನಹಳ್ಳಿ ಹಾಗೂ ಬಂಡೂರು ಗ್ರಾಮಗಳಿಗೆ ಭೇಟಿ ನೀಡಿ ಮುಂಗಾರು ಬರ ಪರಿಸ್ಥಿತಿ ಕ್ಷೇತ್ರ ವೀಕ್ಷಣೆ ಮಾಡಿ ಮಾತನಾಡಿದರು. ಮುಂಗಾರು ಮಳೆ ಆಗಸ್ಟ್ ಮೊದಲ ವಾರದಿಂದ ಆರಂಭವಾಗಿ 2ನೇ ವಾರದೊಳಗೆ ಉತ್ತಮ ಪ್ರಮಾಣದಲ್ಲಿ ಆಗಬೇಕಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ಅಲ್ಪ ಪ್ರಮಾಣದ ಮಳೆಯನ್ನೇ ಆಧರಿಸಿ ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳ ಆದೇಶದಂತೆ ರಾಜ್ಯದ ಎಲ್ಲಾ ಸಚಿವರು ತಮ್ಮ ವ್ಯಾಪ್ತಿಯ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಬರ ಪರಿಸ್ಥಿತಿ, ಕೃಷಿ ಹಾಗೂ ರೈತರ ಸಮಸ್ಯೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿ ಸಮಗ್ರ ಮಾಹಿತಿ ಹಾಗೂ ವಿವರಗಳನ್ನು ಪಟ್ಟಿ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ. ಅದರಂತೆ ಸಚಿವರು, ಶಾಸಕರು ಹಾಗೂ ಜಿಲ್ಲಾಡಳಿತದ ವತಿಯಿಂದ ಬರ ಪರಿಸ್ಥಿತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಗದಗ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಹಾಗೂ ಬೆಳೆಹಾನಿಯ ಪರಿಸ್ಥಿತಿಯ ಕುರಿತು ಸಂಪುಟ ದರ್ಜೆ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಸತತ ಮೂರನೇ ದಿನವಾದ ಇಂದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ಬೆಳೆ ಪರಿಸ್ಥಿತಿಯನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಸರಹದ್ದಿನ ವಿವಿಧ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಹೆಸರು, ಈರುಳ್ಳಿ ಹಾಗೂ ಹತ್ತಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿದರು. ಮಳೆಯ ಕೊರತೆಯಿಂದ ಬೆಳೆಗಳ ಮೇಲೆ ಉಂಟಾಗಿರುವ ಪರಿಣಾಮದ ಕುರಿತು ಅಧಿಕಾರಿಗಳು ಹಾಗೂ ರೈತರಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸ್ಥಳೀಯ ರೈತ ಮುಖಂಡರೊಂದಿಗೆ ಸಂವಾದ ನಡೆಸಿದ ಸಚಿವ ಬಸವರಾಜ ರಾಯರೆಡ್ಡಿಯವರು ಬರದಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ಬೆಳೆಹಾನಿಯ ಪ್ರಮಾಣ ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮಾಹಿತಿ ಪಡೆದರು. ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟನಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿನ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ಪಾಲಿಕೆಯ ಆಯುಕ್ತರಾದ ಜಗದೀಶ್ ಜಿ ಅವರು ತಿಳಿಸಿದ್ದಾರೆ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ಹಾಗೂ ಸ್ವಚ್ಛ ಸರ್ವೇಕ್ಷಣಾ 2025-26 ಶ್ರೇಯಾಂಕ ಪಟ್ಟಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸ್ಥಾನ ಗಳಿಸಬೇಕಾಗಿದೆ ಎಂದರು. ಈ ನಿಟ್ಟನಲ್ಲಿ ಬೆಂಗಳೂರು ಕೇಂದ್ರ ನಗರಪಾಲಿಕೆ ವತಿಯಿಂದ ಹಮ್ಮಿಕೊಂಡಿರುವ 3ನೇ ಹಂತದ ವಿಶೇಷ ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮಕ್ಕೆ ಈಗಾಗಲೇ ರೂಪಿಸಲಾಗಿರುವ ಸ್ವಚ್ಛತಾ ಕಾರ್ಯ ವೇಳಾಪಟ್ಟಿಯಂತೆ ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು ನಂದಿ ಗಿರಿಧಾಮದ ತಪ್ಪಲಿನಿಂದ ನಂದಿ ಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು. ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ಧಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರದ ಕ್ರೀಡಾ ಇಲಾಖೆ ಇಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಿದೆ. ಈ ಮ್ಯಾರಥಾನ್ನಲ್ಲಿ ಯುವಜನರು ಮಾತ್ರವಲ್ಲದೆ ಮಧ್ಯಮ ವಯಸ್ಕರು ಮತ್ತು 60 ವರ್ಷ ದಾಟಿದ ಹಿರಿಯ ನಾಗರಿಕರು ಅತ್ಯಂತ ಉತ್ಸಾಹ ಮತ್ತು ಆಸಕ್ತಿಯಿಂದ ಭಾಗವಹಿಸಿರುವುದು ಸಕಾರಾತ್ಮಕ ಬೆಳವಣಿಗೆ ಎಂದರು. ಉತ್ತರ ಕರ್ನಾಟಕದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ತರಬೇತಿ ನೀಡುವ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯೊಂದನ್ನು ಕಟ್ಟುವ ನಿಟ್ಟನಲ್ಲಿ ಪ್ರಮುಖ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಇಂದು ಹುಬ್ಬಳ್ಳಿಯಲ್ಲಿ ಏರ್ಪಡಿಸಿದ ರಾಜ್ಯಮಟ್ಟದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ, ಸಚಿವ ಎನ್ ಚಲುವರಾಯಸ್ವಾಮಿ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ಆಕಾಶವಾಣಿ ಸಮಯ ಆಗಿದೆ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಬಾಳಬೆಳಕು ಇಂದಿನ ಬಾಳಬೆಳಕು ಕಾರ್ಯಕ್ರಮದಲ್ಲಿ ಸಂಸ್ಕೃತ ಶಿಕ್ಷಕಿ ಆರತಿ ಶಡಾಬಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

0: ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಆರತಿ ಶೆಡೆಬಳವರು. ಮೇಡಮ್ ನಮಸ್ಕಾರ.
1: ನಮಸ್ಕಾರ.
0: ಈಗ ತಾವು ಸಂಸ್ಕೃತ ಕಲಿಕೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ.
1: ನನಗೆ ಇದು ಈ ಸಂಸ್ಕೃತ ಭಾಷೆ ಇಷ್ಟ ಆಗಿದ್ದು ಚಿಕ್ಕಂದಿನಿಂದಲೂ ನಾವೆಲ್ಲ ಲಲಿತಾ ಸಹಸ್ರನಾಮ ಸೌಂದರ್ಯ ಲಹರಿ ಎಲ್ಲ ಹೇಳ್ತಾ ಇದ್ವಿ. ಆದರೆ ಅದರ ಅರ್ಥನೂ ತಿಳ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಯಾವಾಗ ಅಂದರೆ ನನ್ನ ಸುಮಾರು 64ನೇ ವರ್ಷದಲ್ಲಿ ನಾನು ಶುರು ಮಾಡಿದ್ದು. ಈಗ ನನಗೆ 70 ವರ್ಷ. ಯಾಕೆ ಅವಾಗ ಕರೋನಾ ಬಂತಲ್ವಾ, ಕರೋನಾ ಬಂದಾಗ ಏನ್ ಮಾಡೋದು, ಕರೋನಾ ಬಂದಾಗ ಏನಾದ್ರೂ ಸಮಯ ಕಳಿಬೇಕಲ್ಲ ಅಂತ ವಿಚಾರ ಮಾಡಿ ನಮ್ಮನೆಯವರು ತುಂಬಾ ಸಹಕಾರ ಕೊಟ್ರು. ಸಂಸ್ಕೃತ ಭಾರತಿ ಅನ್ನೋದು ನಮ್ಗೆ ಅವಾಗ ಪರಿಚಯ ಆಯ್ತು. ಅಷ್ಟರವರೆಗೂ ನಮ್ಗೆ ಸಂಸ್ಕೃತ ಭಾರತಿ ಅಂತ ಗೊತ್ತಿರ್ಲಿಲ್ಲ. ಸಂಸ್ಕೃತ ಭಾರತಿಯಲ್ಲಿ ಏನು ಅಂದ್ರೆ, ಹೀಗೆ ನಾನು ಹೇಳಿದ ಹಾಗೆ 10 ದಿವಸಗಳ ಸಂಭಾಷಣಾ ಶಿಬಿರದಿಂದಲೇ ನಾನು ಶುರು ಮಾಡಿದ್ದೆ ಇದನ್ನೆಲ್ಲ. ಆಮೇಲೆ ನಂಗೆ ತುಂಬಾ ಇಂಟ್ರೆಸ್ಟ್ ಬಂತು, ನನಗೆ ಕಲಿಸ್ಬೇಕು ಅಂತ. ಮೊದ್ಲಿಂದನೂ ನಾನು ಬಾಲವಿಹಾರ ಚಿಕ್ಕದಲ್ಲಿ ಪಾಠ ಮಾಡ್ತಾ ಇದ್ದೆ. ಹಂಪೆ ಅಂತ ನಮ್ದು ತಾಯಿ ಮನೆ, ಅಲ್ಲಿ ನಾವು ಬೆಳೆದಿದ್ದು ಹುಟ್ಟಿದ್ದು ಎಲ್ಲಾನು.
0: ಬಳ್ಳಾರಿ ಜಿಲ್ಲೆ ಹಂಪೆ?
1: ಹೌದು, ಬಳ್ಳಾರಿ ಜಿಲ್ಲೆ ಹಂಪೆ.
0: ಹಂಪೆ ಗೊತ್ತಿರದೆ ಇರೋರು ಯಾರಿಲ್ಲ,
1: ಯಾರಿಲ್ಲ.
0: ತಾವು ಮೂಲತಃ ಎಲ್ಲಿಯವರು ಹಾಗಾದ್ರೆ? ಬಳ್ಳಾರಿ ಜಿಲ್ಲೆ ಹಂಪಿಯವರೇ.
1: ಹೌದು, ಬಳ್ಳಾರಿ ಜಿಲ್ಲೆ ಹಂಪೆಯಲ್ಲೇ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾನು.
0: ಆಮೇಲೆ ಮದುವೆಯಾಗಿ ನೀವು ಹೋದ್ರಿ ಎಲ್ಲಿಗೆ? ಬೆಳಗಾವಿಗೆ.
1: ಹೌದು.
0: ಅಲ್ಲಿ ಹೋದಾಗ ಈಗ ಆರಂಭದಲ್ಲಿ ಗೃಹಸ್ಥ ಜೀವನ ನಡೀತದೆ, ಆರಂಭದಲ್ಲಿ ಸಂಸಾರದ ಜೀವನ ಅದ್ರ ಕಡೆನೆ ಗಮನ ಇರುತ್ತೆ. ಈ ಕಲಿಬೇಕನ್ನೋ ಉತ್ಸಾಹ ಅದು ಯಾವಾಗ ಬಂತು ನಿಮಗೆ? ಅದು ವಿಶೇಷವಾಗಿ ಸಂಸ್ಕೃತ ಕಡೆಗೆ ನಿಮ್ಮ ಒಲವು ಹೇಗೆ ಬೆಳೀತು? ಮತ್ತೆ ನೀವು ನಿಮ್ಮ ಮನೆಯವರು ಸಹಕಾರ ಕೊಟ್ಟರು ಅಂತ ಹೇಳಿದ್ರಿ, ಅವರು ಏನಾದರೂ ಮೊದಲು ಸಂಸ್ಕೃತ ಏನಾರ ಕಲಿಸ್ತಿದ್ರ, ಅವರ ಆಸಕ್ತಿ ಹಾಗೇನಾರು ಇತ್ತ?
1: ಸಂಸ್ಕೃತಕ್ಕೆ ಹೇಗೆ ಉತ್ಸಾಹ ಬಂತು ಅಂದ್ರೆ, ಒಂದ್ ಹಂತಕ್ಕೆ ಬಂದ್ವಿ, ನಮ್ ಕುಟುಂಬ ಎಲ್ಲ, ಅತ್ತೆ ಮಾವ ಇದ್ರು, ಮೈದ್ನಂದಿದ್ರು, ಅವ್ರದೆಲ್ಲ ನಾನ್ ಮನೆಗೆ ಹಿರಿಸೊಸೆ, ಎಲ್ಲಾ ಜವಾಬ್ದಾರಿ ಮುಗಿಳ್ತು. ಆಮೇಲೆ ನಮ್ಮ ಮಕ್ಕಳು ಕೂಡ ದೊಡ್ಡವರಾದ್ರು, ಅವ್ರಿಗೂ ಮದುವೆ ಆಯ್ತು, ಮಕ್ಕಳಾಯ್ತು, USLಲೆಲ್ಲ ಇದ್ರು, ಅಲ್ಲೂ ಹೋಗ್ ಬಂದ್ವಿ. ಇನ್ನು ಅದಾದ್ಮೇಲೆ ನಾವೇನ್ ಮಾಡೋದು, ಮಕ್ಕಳದು ಒಂದು ಸಂಸಾರ, ಅವರು ಸೆಟ್ಲ್ ಆಗಿರ್ತಾರೆ, ನಮ್ಮ ಅವಶ್ಯಕತೆ ಅವ್ರಿಗಿರೋದಿಲ್ಲ. ನಾವು ಒಂದ್ ಹಂತದವರೆಗೂ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಮೊಮ್ಮಕ್ಕಳು ಬಂದ ಮೇಲೆ ನಾವು ಈ ನಿರ್ಧಾರ ತಗೊಂಡಿದ್ದು. ಅಲ್ಲಿವರೆಗೂ ನಮ್ಗೆ ಏನು ಮಾಡಕ ಅವಕಾಶ ಇರಲ್ಲ, ಸಮಯ ಇರಲ್ಲ, ನಮ್ದೊಂದು ಜವಾಬ್ದಾರಿ ಅದನ್ನೆಲ್ಲ ಮುಗಿಸಿದ ಮೇಲೆ ನಾವು ಇಲ್ಲಿಗೆ ಏನಾದ್ರು ನಾವೊಂದೇನಾದ್ರು ಮಾಡ್ಬೇಕಲ್ಲ, ನಮ್ಮ ಒಳಗೆ ಆಸೆ ಏನ್ ಹುದುಗಿರುತ್ತೋ ಅದನ್ನ ಹೊರಗಡೆ ತರಬೇಕು ಅನ್ನೋದು ಉದ್ದೇಶ. ನಮ್ಮ ಮನೆಯವರು ತುಂಬಾ ಸಹಕಾರ ಕೊಟ್ರು. ಅವರು ಫಸ್ಟ್ ಆರಂಭ ಮಾಡಿದ್ದೆ ಅವರು ಪರೀಕ್ಷೆಗಳನ್ನ, ಅವರು ಪರೀಕ್ಷೆಗಳನ್ನ ಬರೆದು ಆರಂಭ ಮಾಡಿ 4 ಪರೀಕ್ಷೆಗಳನ್ನ ಬರೆದು ಪಾಸಾಗಿ ಎಲ್ಲ ಮಾಡಿದ್ರು. ಆದ್ರೆ ಅವ್ರಿಗೆ ಹವ್ಯಾಸ ಬೇರೆ, ಹಿಂದೂಸ್ತಾನಿ ಸಂಗೀತ ಡ್ರಾಯಿಂಗ್ ಕಲಿಕೆಯಲ್ಲಿ ಅವ್ರಿಗೆ ಹವ್ಯಾಸ ಇರೋದ್ರಿಂದ ಅವರು ಅದರಲ್ಲಿ ಮುಂದುವರ್ಸ್ಕೊಂಡು ಹೋದ್ರು. ನಾನು ಈ ಸಂಸ್ಕೃತದಲ್ಲಿ ನನಗೆ ಆಸಕ್ತಿ ಇರೋದ್ರಿಂದ ನಾನು ಇದನ್ನ ಮುಂದುವರ್ಸ್ಕೊಂಡು ಹೋದೆ. ಸುಮಾರು ಶಿಬಿರಗಳನ್ನೆಲ್ಲ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಕೂಡ. ಇನ್ನು ಹೆಚ್ಚು ಹೆಚ್ಚು ನನಗೆ ಸಂಸ್ಕೃತ ಕಲಿಬೇಕು ಅಂತ ಇನ್ನೂ ಆಸೆ ಜಾಸ್ತಿ.
0: ಇನ್ನೂ ಆಸೆ ಇದೆ ನೋಡಿ, ನಿಮಗೆ ಇವಾಗ 70 ಆದ್ರೂ ನಿಮ್ಮ ಉತ್ಸಾಹ ಒಂಚೂರು ಕೂಡ ಕುಗ್ಗಿಲ್ಲ. ವಿಶೇಷವಾಗಿ ಕಲಿಸ್ಬೇಕು ಅಂತ ಅನ್ನೋ ಮನೋಭಾವ ಅದು ಬಹಳ ಮುಖ್ಯ ಆಗುತ್ತೆ. ಕಲಿಬೇಕನ್ನೋ ಆಸಕ್ತಿನೂ ಇರುತ್ತೆ, ಮತ್ತು ಸಂಸ್ಕೃತ ಈಗ ಬಹಳ ಜನರಿಗೆ ತಲುಪಿಲ್ಲ. ಒಂದು ಕಾಲದಲ್ಲಿ ಸಂಪದ್ಭರಿತವಾದಂತಹ ಭಾಷೆ, ಇವತ್ತು ಇನ್ನೂ ಸ್ವಲ್ಪ ಕಲಿಸ್ಬೇಕು ಅಂತ ಅಗತ್ಯತೆಯನ್ನು ನಾವು ಇವತ್ತು ಮನಗಂಡಿದ್ದೇವೆ. ಹಾಗಾಗಿ ಎಲ್ಲೆಲ್ಲಿ ಕಲಿಸಕ್ಕೆ ಸಾಧ್ಯ ಅಂತನೋದಾಗ್ಲಿ, ಮತ್ತು ಕಲಿಸುವಂತ ಶಿಕ್ಷಕರು ಕೂಡ ಬೇಕಾಗತ್ತೆ. ಸಂಸ್ಕೃತವನ್ನು ಪರಿಣಾಮಕಾರಿಯಾಗಿ ತಲುಪಿಸೋ ಕೆಲಸ ಕೂಡ ಅದು ಬಹಳ ಮುಖ್ಯ. ಈಗ ಈ ಸಂಸ್ಕೃತ ಕಲಿಸ್ಲಿಕ್ಕೆ ಈ ತೊಡಗಿದ್ದು ಎಷ್ಟು ವರ್ಷ ಆಯ್ತು?
1: ನಾನು ಸಂಸ್ಕೃತ ಕಲಿಕೆಗೆ ತೊಡಲಿಕ್ಕೆ ಜಾಸ್ತಿ ವರ್ಷ ಆಗಿಲ್ಲ, ಆ ಕರೋನಾ ಸಮಯದಲ್ಲೇ ನಾನು ಆರಂಭ ಮಾಡಿದ್ದು ಅಷ್ಟೇನೆ. ಸುಮಾರು 64ರಿಂದ ಅಂದ್ರೆ ಒಂದು 6-7 ವರ್ಷ ಆಗಿರ್ಬೋದು ನಾನು ಸಂಸ್ಕೃತ ಕಲಿಕೆಯನ್ನು ಶುರು ಮಾಡಿ. ಈಗ ಹೇಳುವಷ್ಟು ಕಲಿಸೋಷ್ಟು ಮಟ್ಟಿಗೆ ಬಂದಿದ್ದೀನಿ. ನಾನು ಸಂಸ್ಕೃತದಲ್ಲಿ MA ಮಾಡಬೇಕು ಅಂತ ಆಸೆ ಇದೆ, ಆದ್ರೆ ನನಗೆ ಯಾವುದು ಡಿಗ್ರಿ ಇಲ್ಲ, ಬೇಸಿಕ್ ಡಿಗ್ರಿ ಇರ್ಬೇಕಲ್ಲ, ಪದವಿ ಇರ್ಬೇಕು, ಅದಕ್ಕೆ ನನಗೆ ಯಾವ ಪದವಿ ಇಲ್ಲ ಇರೋದ್ರಿಂದ ನಾವು MA ಸಂಸ್ಕೃತ ಮಾಡಕ್ಕಾಗಲ್ಲ. ನಾನು ಮತ್ತೆ BA ಮಾಡಿನೇ ಆಮೇಲೆ ಸಂಸ್ಕೃತ MA ಮಾಡೋಕೆ ಅವಕಾಶ ಇರುತ್ತೆ. ಅದಕ್ಕೆ ನನಗೇನು ಅಂದ್ರೆ ಚಿಕ್ಕ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದು ಬಹಳ ಉದ್ದೇಶ. ಯಾಕೆಂದ್ರೆ ಈಗೆಲ್ಲರೂ ಆಂಗ್ಲ ಭಾಷೆಗೆ ಬೆನ್ನು ಹತ್ತಿದಾರಲ್ಲ. ಈಗ ಒಂದು ಉದಾಹರಣೆಗೆ ತಗೋಬೇಕು ಅಂದ್ರೆ, ಈಗ ಮಳೆ ಬರೋ ಕಾಲದಲ್ಲಿ ಮಳೆ ಬರ್ಲಿ ಅಂತ ಹೇಳೋದ್ ಬಿಟ್ಟು ರೈನ್ ರೈನ್ ಗೋ ಅವೇ ಕಮ್ ಅಗೇನ್ ಅನ್ನೋದರಡೆ ನಮ್ದಂತ ಸಂಸ್ಕೃತಿ ಅಲ್ಲ. ನಾವು ಹುಯ್ಯೋ ಹುಯ್ಯೋ ಮಳೆ ರಾಯ ಅನ್ನೋ ಸಂಸ್ಕೃತಿ ಅವ್ರು,
0: ನಾವು
1: ಇವರು ರೈನ್ ರೈನ್ ಗೋವೆ ಅನ್ನೋದು. ಆಮೇಲೆ ಕರಾಗ್ರೆ ವಸತೆ ಲಕ್ಷ್ಮೀಹಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ, ಆತರ ಹೇಳೋ ಕಾಲದ ಇದ್ದಿದ್ದು ಒಂದು. ಈಗ ಅದೇನು

0: ಮಾಡ್ತಿದ್ದಾರೆ ಅವರು ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂತ, ಅದೆಲ್ಲ ನನಗೆ ಬೇಡ. ನನಗೆ ಬೇಕಾಗಿರೋದು ಅಂದ್ರೆ ಮಕ್ಕಳು ಸಂಸ್ಕೃತ ಕಲೀಲಿ, ಸಂಸ್ಕೃತದ ಕಲಿತರೆ ತುಂಬಾ ಹಲವಾರು ಅದರಲ್ಲಿ ನಮಗೆ ಲಾಭಗಳೇ ಜಾಸ್ತಿ ಇರೋದು. ಒಂದು ಪ್ರಾಣಾಯಾಮ ಆಗಿರ್ಬೋದು, ಮತ್ತೆ ನಮ್ಮ ಉಚ್ಛ್ವಾಸ ನಿಶ್ವಾಸ, ಯಾಕೆಂದ್ರೆ ಸ್ವರಗಳು ಎಲ್ಲಿಂದ ಉತ್ಪತ್ತಿ ಆಗ್ತವೆ, ನಮ್ಮ ಕಂಠದಿಂದ ಸ್ವರಗಳು ಉತ್ಪತ್ತಿ. ಆ ಉತ್ಪತ್ತಿ ಸ್ಥಾನವನ್ನು ನಾವು ಕರೆಕ್ಟ್ ಆಗಿ ಬಳಸಿದಾಗ ನಮಗೆ ಪ್ರಾಣಾಯಾಮ ಆಗುತ್ತದೆ. ಒಂದು ವಿಭಕ್ತಿ ಪ್ರತ್ಯಯಗಳನ್ನು ತಗೊಂಡು ಅದು 21 ಸಾರಿ ಹೇಳಿದ್ರೆ ನಮ್ಗೆ ಎಷ್ಟೋ ಒಂದು ರೋಗಗಳು ವಾಸಿ ಆಗ್ತವೆ ಅನ್ನೋದು ಮೊದಲಿಂದನೂ ಋಷಿ ಮುನಿಗಳು ಕಂಡು ಹಿಡ್ಕೊಂಡೇ ಬಂದಿದ್ದಾರೆ. ಇದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಚಿಕ್ಕ ಮಕ್ಕಳಿಗೆ ನಾನು ಜಾಸ್ತಿ ಪಾಠ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಾನು ನಮ್ಮ ಮನೆಯಲ್ಲೂ ಸಹ ಬಾಲಕೇಂದ್ರ ಪಾಠ ಮಾಡ್ತೀನಿ, ಸುಮಾರು ಮಕ್ಕಳು ಕಲಿತಿದ್ದಾರೆ. ಈಗ 3 ವರ್ಷದಿಂದನೂ ಪಾಠ ಮಾಡ್ತಾನೆ ಇದ್ದೀನಿ.
1: ಮಕ್ಕಳು ತುಂಬಾ ಉತ್ಸಾಹ
0: ತೋರಿಸ್ತಾರೆ. ಪೇರೆಂಟ್ಸ್ ಅಂದ್ರೆ ಪೋಷಕರು ಸಹ ಈಗೀಗ ತುಂಬಾ ಅವೇರ್ನೆಸ್ ಬಂದಿದೆ ಅವ್ರಿಗೂ ಸಹ. ಸಂಸ್ಕೃತ ಕಲಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾರೆ, ಕಲಿಸ್ತಾರೆ, ಕಳಿಸ್ತಾರೆ ಕೂಡ ಮನೆಗಳಿಗೆ.
1: ಈಗ ನೇರವಾಗಿ ಖುದ್ದಾಗಿ ಕ್ಲಾಸಿಗೆ ಆಫ್ಲೈನ್ ಅಂತ ಹೇಳಿ ಬಂದು ಕಲಿಯೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತೆಲ್ಲರೂ ಇವಾಗ ಮೊಬೈಲ್ ಕೈಲಿಡ್ಕೊಂಡಿರೋದ್ರಿಂದ ಮತ್ತು ಆನ್ಲೈನ್ ನಲ್ಲೇನೆ ಪ್ರತಿಯೊಂದು ವಿದ್ಯೆ ನಮಗೆ ದಕ್ಕಲಿ ಅಂತ ಮನೋಭಾವ ಇರೋದ್ರಿಂದ ಆನ್ಲೈನ್ ನಲ್ಲಿ ಕಲಿಬೇಕಂತ ಬಯಸ್ತಾರೆ ಅವರಿಗೆ.
0: ನಿಜ ಹೇಳ್ಬೇಕು ಅಂದ್ರೆ ನನಗೆ ಆನ್ಲೈನ್ ಅಲ್ಲಿ ಪಾಠ ಮಾಡೋಕೆ ಇಷ್ಟ ಇಲ್ಲ. ನಾನು ಯಾವತ್ತಿದ್ರು ಮಕ್ಕಳ ಎದುರುಗಡೆ ನಮಗೆ ಮತ್ತು ಮಕ್ಕಳಿಗೆ ಸಂವಹನ ಇರಬೇಕು ಅನ್ನೋ ಒಂದು ಉದ್ದೇಶ. ಮುಖತಃ ಅವ್ರ ಭಾವನೆಗಳು ನಮ್ಮ ಭಾವನೆಗಳನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೆಚ್ಚು ಹತ್ತಿರವಾಗ್ತಾರೆ ನಮಗೆ.
1: ಹೌದು,
0: ಒಂದು ಆನ್ಲೈನ್ ಅಲ್ಲಿ ಪಾಠ ಮಾಡಿದ್ರು ಕೂಡ ಅವ್ರು ಒಂದ್ಸತಿ ಕೂತ್ಕೊಂಡಿರ್ತಾರೆ, ಎದ್ದು ಹೋಗ್ತಾರೆ, ಓಡಾಡ್ತಿರ್ತಾರೆ, ಅಷ್ಟು ಗಮನ ಇರಲ್ಲ ಅವ್ರಿಗೆ. ಇಲ್ಲಾದ್ರೆ ಒಂದು ನಮ್ದೊಂದು ರೂಮು ಪಕ್ಕದಲ್ಲಿ ವಿದ್ಯಾರ್ಥಿಗಳು, ನಾನು ಎದುರುಗಡೆ ಇರ್ತೀನಿ, ಹೆಚ್ಚು ಅವಕಾಶ ಇರುತ್ತೆ ಅವ್ರಿಗೆ ಜಾಸ್ತಿ ಕಲಿಯೋಕೆ, ಹೆಚ್ಚು ಅವಕಾಶ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೆಚ್ಚು ಅವಕಾಶ. ಆಮೇಲೆ ವಸ್ತುಗಳನ್ನ ತೋರಿಸ್ಬೋದು, ನಾವು ವಸ್ತುಗಳನ್ನ ತೋರಿಸಿ ಒಂದು ತೋರು ಪತ್ರಗಳನ್ನ ತೋರಿಸ್ಬಿಟ್ಟು ಒಂದು ಕಥೆ ಬರೆದಿದ್ದನ್ನ ತೋರಿಸಿ ಅದ್ರ ಬಗ್ಗೆ ಪಾಠ ಮಾಡಿದ್ರೆ ಮಕ್ಕಳು ಮನಸ್ಸಲ್ಲಿ ನೋಡಿರ್ತಾರಲ್ಲ ಅದು ಕುತ್ಕೊಂಡ್ಬಿಟ್ಟು ಹೆಚ್ಚು ಬೇಗನೆ ಕಲಿಯೋಕೆ ಅವ್ರಿಗೆ ಅವಕಾಶ ಇರುತ್ತದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಜಾಸ್ತಿ ಇಷ್ಟಪಡೋದು ಅಂತಂದ್ರೆ ಆಫ್ಲೈನ್ ಸಾಕ್ಷಾತ್ ಪಾಠ ಮಾಡೋದು.
1: ಸರಿ ಸರಿ, ಈಗ ನಾವು ಯಾವ ರೀತಿ ಕಲಿಸ್ತೀವಿ ಮತ್ತೆ ನಮಗೂ ಕೂಡ ಆಸಕ್ತಿ ಇನ್ನೂ ಹೆಚ್ಚಾಗಬೇಕು, ಬೆಳಿಬೇಕು ಅಂತಂದಾಗ, ನಾವು ಈ ಕ್ಷೇತ್ರದಲ್ಲಿ ಮುಂದುವರಿಬೇಕಂತಂದಾಗ ನಮ್ಮದೇ ಆದಂತಹ ಕಲಿಸುವ ಮಾರ್ಗವನ್ನು ಅನುಸರಿಸಬೇಕಾಗತ್ತೆ. ಹಾಗಾಗಿ ತಾವು ಈ ದಿಶೆಯಲ್ಲಿ ಸಾಕಷ್ಟು ಶ್ರಮ ಹಾಕಿದ್ದೀರಿ ಮತ್ತು ನಿಮ್ಮ ಕಾಳಜಿ ಇದೆಯಲ್ಲ ಅದು ಇನ್ನೊಬ್ಬರಿಗೆ ಗೊತ್ತಿರುತ್ತೆ, ಪಾಲಕರಿಗೆ ಗೊತ್ತಾಗುತ್ತೆ, ಮಕ್ಕಳನ್ನು ಕಳಿಸ್ತಾರೆ. ಮತ್ತು ಪಾಲಕರೇ ಒಂದಿಷ್ಟು ನಾವ್ಯಾಕೆ ಕಲಿಬಾರದು ಅಂತಂತ ಹೇಳೋ ಒಂದು ಬರುತ್ತೆ. ಆಮೇಲೆ ಏನೋ ಒಂದು ಓದಿದಾಗ ಕಾವ್ಯಗಳು ಬೇರೆ ಬೇರೆ ಪುರಾಣಗಳು ಎಲ್ಲ ಓದಿದಾಗ ಅದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು, ಅದರ ನಿಜವಾದ ಅರ್ಥ ಏನು ಅಂತ ಅನ್ನೋದನ್ನು ಕೂಡ ಅರಿತುಕೋಬೇಕಂತಂದರೆ ಸಂಸ್ಕೃತ ಕಲಿಕೆ ಮುಖ್ಯ ಆಗುತ್ತೆ. ಮತ್ತು ನಮ್ಮ ನೆರೆಹೊರೆಯವರು ಅಕ್ಕಪಕ್ಕದವರು ಸಂಬಂಧಿಕರು ಎಲ್ಲ ಇರ್ತಾರೆ, ಇಂಥ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ಅಂತಂದ್ರೆ ನಮಗೆ ಒಂದು ವಿಶೇಷವಾದಂಥ ಗೌರವ ಇರುತ್ತೆ. ಗೃಹಿಣಿಯಾಗಿ ಮನೆಯ ಜವಾಬ್ದಾರಿಯನ್ನು ಹೊತ್ತು ಅದನ್ನು ವ್ಯವಸ್ಥಿತವಾಗಿ ಮಾಡಿ ಅದರಲ್ಲಿ ಸಫಲತೆಯನ್ನು ಕಾಣೋದು ಒಂದು, ಆದರೆ ಇತರ ಎಲ್ಲ ಚಟುವಟಿಕೆಗೆ ಇಟ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸುವಾಗ ಇಳಿ ವಯಸ್ಸಲ್ಲಿ ಏರು ಮುಖದಲ್ಲಿ ನಾವು ಬದುಕಬಹುದು, ಚೈತನ್ಯಶೀಲರಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಮನುಷ್ಯನಿಗೆ ವಯಸ್ಸಾಗ್ತಾ ಆಗ್ತಾ ಹೋದಾಗ ಇನ್ನೇನೊಬ್ಬರು ಯಾವುದೇ ತಾಪತ್ರಯಗಳು ಬೇಡ ನಮಗೆ ಆ ಈ ಜವಾಬ್ದಾರಿಗಳು ಯಾಕೆ ಅಂತ ಹೇಳೋರು ಇರ್ತಾರೆ. ನಿಮಗೆ ಈ ಇಳಿ ವಯಸ್ಸಿನಲ್ಲಿ ಹೇಗೆ ಹುರುಪು ಹುಮ್ಮಸ್ಸು ತುಂಬಲಿಕ್ಕೆ ಸಂಸ್ಕೃತ ಅಲ್ಲದೆ ಇನ್ನು ಏನೇನು ಮಾಡ್ತೀರಾ?
0: ಸಂಸ್ಕೃತ ಒಂದೇ ಅಲ್ಲ, ನಮ್ಮ ಮನೆ ಹತ್ರ ಸುಮಾರು ಒಂದು 25 ವರ್ಷದಿಂದಲೂ ಒಂದು ನಮ್ದು ಅಹಲ್ಯ ಮಾತೃಮಂಡಳಿ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ನಮ್ಮ ಸದಸ್ಯರು ಅವರು ಕೂಡ ಅವ್ರಿಗೂ ಈ 76-77 ವರ್ಷಗಳು. ಅವರು 8 ವರ್ಷದಿಂದನೂ ಅವ್ರ ಮನೆಯಲ್ಲೇನೆ ಒಂದು 50-60 ಹೆಣ್ಮಕ್ಕಳನ್ನ ಸೇರಿಸ್ಬಿಟ್ಟು ಮಧ್ಯಾಹ್ನ ಸಮಯದಲ್ಲಿ ನಮ್ಮದೇ ಆದ ಒಂದು ಸಮಯದಲ್ಲಿ ಅವರು ಅಂದ್ರೆ 1:30 ರಿಂದ 3 ಗಂಟೆವರೆಗೂ ನಮ್ದೇ ಮಹಿಳೆಯರದೇ ಸಮಯ ಅಂತ ಆ ಸಮಯದಲ್ಲಿ ಅವರು ಕಲ್ಸ್ಕೊಡ್ತಾರೆ. ಏನು ಅಂದ್ರೆ ಸಂಸ್ಕೃತ ಏನು ಕಲ್ಸ್ಕೊಡಲ್ಲ ಅವರು, ಈಗ ಅದೇ ದೇಶಭಕ್ತಿ ಗೀತೆಗಳಿರ್ಬಹುದು, ಭಜನೆಗಳು, ಆಮೇಲೆ ಶಂಕರಾಚಾರ್ಯ ಬರೆದಿದ್ದಿರಬಹುದು, ಎಲ್ಲಾನು ಅವ್ರು ಕಲ್ಸ್ಕೊಡ್ತಾರೆ. ಆಮೇಲೆ ಬರೀ ಕಲ್ಸ್ಕೊಡೋದಷ್ಟೇ ಅಲ್ಲ, ನಮ್ಮಿಂದನೂ ಹೇಳಿಸ್ತಾರೆ. ಆಮೇಲೆ ಅಲ್ಲಿ ಚಿಕ್ಕ ಪ್ರವಾಸಗಳು ಇರ್ತವೆ, ಆಮೇಲೆ ಲಲಿತಾ ಸಹಸ್ರನಾಮ ಅಂತ ಪೂಜೆಗಳು ಇರ್ತವೆ. ಆಮೇಲೆ ಬೇರೆ ಎಲ್ಲಾದ್ರೂ ಮದುವೆ ಮನೆಗಳಲ್ಲೂ ಹೋಗಿ ಸಹ ಲಕ್ಷ್ಮೀ ಶೋಭಾನೆ ಇರ್ಬೋದು, ಸೌಂದರ್ಯ ಲಹರಿ ಇರ್ಬೋದು, ಲಲಿತಾ ಸಹಸ್ರನಾಮ, ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತ ಹಬ್ಬಗಳಲ್ಲಿ ನಾವು ಇದನ್ನೆಲ್ಲ ಪಠನೆ ಮಾಡ್ತೀವಿ. ಎಲ್ಲಾರ ಮನೆಗಳಿಗೂ ಹೋಗಿ ಅವ್ರಿಗೂ ಒಂದಿಷ್ಟು ಜನ ಮುತ್ತೈದೆಯರು ಸಿಕ್ಕರು ಅಂತ ಹೇಳಿ ಅವ್ರಿಗೂ ಒಂದು ತೃಪ್ತಿ ಇರುತ್ತಲ್ವಾ. ಆ ತರ ನಮ್ಮ ಮಾತೃಮಂಡಳಿಯ ಸದಸ್ಯರಾದ ಶ್ರೀಮತಿ ಪ್ರಭಾಮಣಿ ಅನಂತರಾಮನ್ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವರ ಪ್ರೇರಣೆಯಿಂದಲೇ ನಾವು ಇಷ್ಟೆಲ್ಲ ಮುಂದಕ್ಕೆ ಬಂದಿದ್ದು ಸಾಧ್ಯವಾಗ್ತದೆ.
1: ನೋಡಿ, ಈಗ ಪ್ರವಾಸ ಅಂತಂದಾಗ ನೀವು ಒಟ್ಟಾಗಿ ಕೆಲವು ಪ್ರವಾಸವನ್ನ ಹಮ್ಮಿಕೊಳ್ತೀರಿ, ಮತ್ತೆ ಹೊರಗಡೆ ಸಂಬಂಧಿಕರೆಲ್ಲ ಸೇರ್ಕೊಂಡು ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಹೋದಾಗ ಕೂಡ ಆ ಪ್ರವಾಸಕ್ಕೂ

0: ಕೂಡ ಹೋಗಿ ಬರ್ತೀರಿ. ಈ ದೇಶ ಬಿಟ್ಟು ಮಕ್ಕಳು ಪರದೇಶದಲ್ಲಿ ಅವರು ಇರೋದ್ರಿಂದ ಅದೊಂದು ಅವಕಾಶ ನಿಮ್ಗೆ ಸಿಕ್ತು, ಅಮೆರಿಕಕ್ಕೆ ಹೋಗಿ ಬಂದ್ರ?
1: ಹೌದು.
0: ಹೀಗೆ ಒಬ್ಬ ವ್ಯಕ್ತಿ ಬೇರೆ ಬೇರೆ ಕಡೆ ಸುತ್ತಾಡಿ ಬಂದದಂತ ಒಂದು ಏನೋ ಅನುಭವ, ಒಂಥರ ತೃಪ್ತಿ ಇರ್ತದೆ. ಸಾಕು, ಇನ್ನೇನು ಜಗತ್ತೇ ಸುತ್ತಾಡಿ ಬಂದ್ಬಿಟ್ವಿ, ಇನ್ನೇನು ಬೇಕು ನಮಗೆ, ಕೂತಲ್ಲಿ ಆರಾಮಾಗಿ ಇರೋಣ ಅಂತಂತೇಳಿ ಆ ಒಂದು ಭಾವನೆ ಬರುತ್ತೆ. ನಿಮಗೆ ಏನಾರ ಕೊರಗು ಇದೆಯಾ, ಇನ್ನೇನಾದರೂ ಮಾಡಬೇಕಿತ್ತು ಅಂತ? ಅಂದರೆ ಈಗ ನೀವು ಎಮ್ ಎ ಅಂತ ಮಾಡಬೇಕು, ಪಿ ಎಚ್ ಡಿನೂ ಮಾಡಬೇಕು ಅಂತ ಎಲ್ಲ ವಿಚಾರವನ್ನು ಹೇಳ್ತಿದ್ರಿ, ಏನು ಅನಿಸುತ್ತೆ ಈ ಇಳಿ ವಯಸ್ಸಲ್ಲಿ?
1: ಇಳಿ ವಯಸ್ಸಲ್ಲಿ ನಾವು ಮಾತ್ರೆಗಳು ತಗೊಂಡು ಟಾನಿಕ್ ತಗೊಂಡು ಇರೋದ್ರಕ್ಕಿಂತನೂ ಈ ತರ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ಏನು ಉತ್ಸಾಹ ಇದೆ, ಅದರಲ್ಲಿ ಏನು ನಮ್ಮ ಪ್ರತಿಭೆಯನ್ನು ತೋರಿಸ್ತೀವಿ, ನಾಲ್ಕು ಜನ ಹೆಣ್ಮಕ್ಳು ಸೇರಿಬಿಟ್ಟು ಏನು ಅಲ್ಲಿ ಬರೀ ಕಲಿಕೆ ಇರುತ್ತೆ, ಇನ್ನೇನು ಮಾತುಗಳು, ಆ ಮಾತು ಈ ಮಾತು
0: ಬೇರೆ ಇರಲ್ಲ. ಬೇರೆ ಈ ತರ ಹವ್ಯಾಸ ಇದ್ರೆ ಯಾವ ವಿಷಯ ಕಡೆ ನಮ್ಮ ಮನಸ್ಸು ಹೋಗಲ್ಲ.
1: ಆಮೇಲೆ ದೂರದರ್ಶನ ನೋಡುವುದಾಗ್ಲಿ, ಬೇರೆಯವ್ರ ಮನೆಗೆ ಹೋಗಿ ಹರಟೆ, ಇದ್ಯಾವುದು ಇರಲ್ಲ. ಹಂಗಾಗಿ ಆ ಸಂಸ್ಥೆಯಿಂದ ಜಾಸ್ತಿ ಕಲಿತಿದೀವಿ ನಾವು, ಆಮೇಲೆ ಇನ್ನೂ ನಡ್ಸ್ಕೊಂಡೇ ಹೋಗ್ತಾ ಇದೀವಿ. ಅದ್ರ ಜೊತೆಗೆ ಇದನ್ನು ಸಹ ಸಂಸ್ಕೃತನು ಮಾಡಬೇಕು ಅಂತ ಈಗ ಹೆಚ್ಚು ಒಲವು ಬಂದಿರೋದ್ರಿಂದ ಸಂಸ್ಕೃತವನ್ನು ಮಾರ್ತಾ ಇದ್ದೀನಿ. ಇದಕ್ಕೆಲ್ಲ ಜಾಸ್ತಿ ಸಹಕಾರ ಕೊಡೋರು ನಮ್ಮ ಮನೆಯವರು, ಮತ್ತೆ ಮಕ್ಕಳು ಸಹ ನಿಂಗೆ ಏನಾದರೂ ಏನ್ ಬೇಕಾದರೂ ಮಾಡ್ಕೋ, ಈಗ ನಮ್ಗೆಲ್ಲ ಮಾಡಿ ಮುಗಿಸಿಟ್ಟಿದೀಯಾ, ಇನ್ ನಮ್ಮ ಜವಾಬ್ದಾರಿ ನಾವು ಮಾಡ್ಕೊಳ್ತೀವಿ, ನೀನು ಅದರಲ್ಲಿ ಮುಂದುವರೆದು ಹೋಗಿ ನೀನು ಸಂತೋಷವಾಗಿದ್ರೆ ಸಾಕು ಅಂತ.
0: ಈಗ ಮಕ್ಕಳು ಯಾವಾಗ ಇಲ್ಲಿ ಬರ್ತಾರಾ?
1: ಬರ್ತಾರೆ.
0: ಎಷ್ಟು ಜನ ಮಕ್ಕಳು ನಿಮಗೆ?
1: ನಂಗೆ ಇಬ್ರು ಗಂಡ್ಮಕ್ಳು.
0: ಇಬ್ರು ಎಲ್ಲಿದ್ದಾರೆ?
1: ಇಬ್ರು US ಹೋಗಿದ್ರು, ಇಬ್ರು ವಾಪಸ್ ಬಂದಿದ್ದಾರೆ. ನಮ್ದು ಕುಟುಂಬ ಒಂದು ಹೇಳ್ಬೇಕು ಅಂದ್ರೆ ಒಂಥರ ಕ್ರಿಯೇಚರ್ ಅಂತ
0: ಹೇಳ್ತೀವಿ,
1: ಕ್ರಿಯೇಟಿವ್, ಒಂಥರ ಕ್ರಿಯೇಚರ್ ಬೇಸ್ ನಮ್ದು
0: ನೇಚರ್
1: ನೇಚರ್ ಏನೋ ಅದೇ. ನಮ್ಮ ದೊಡ್ಡ ಮಗನು ಚಾರ್ಟೆಡ್ ಅಕೌಂಟೆಂಟ್, ಅವನು US ಗೆಲ್ಲ ಹೋಗಿ ಬಂದ, ಇನ್ಫೋಸಿಸ್ ಕಂಪನಿಲಿ ಇದ್ದು ಕಂಪನಿ ಚೇಂಜ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ, ಬೆಂಗಳೂರಲ್ಲೇ ಇದ್ದಾನೆ. ಆಮೇಲೆ ಅವರು ಅವ್ರಿಗೆ ಇಬ್ರು ಗಂಡ್ಮಕ್ಳು, ದೊಡ್ಡ ಮೊಮ್ಮಗಾಗ್ಲೇ ಕಾಲೇಜಿಗೆ ಬಂದಿದ್ದಾನೆ, ಅವ್ರದ್ದು ವ್ಯವಸ್ಥಿತವಾಗಿ ಸಂಸಾರ ನಡೀತಾ ಇದೆ. ದೊಡ್ಡ ಸೊಸೆ ಭರತನಾಟ್ಯ ಡ್ಯಾನ್ಸರ್, ಈಗ ಅವಳು ಕೆಲಸ ಮಾಡ್ತಾ ಇದ್ದಾಳೆ, ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ನಮ್ ದೊಡ್ಡ ಮಗಂಗೆ ಅದೇನು ಆಸೆ ಬಂತು ಗೊತ್ತಿಲ್ಲ, ಅವ್ರಿಗೆ ಕೂತ್ಕೊಂಡೆ ಎಲ್ಲ ಕೆಲಸ ಅಲ್ವಾ, ಈಗ ಕಂಪ್ಯೂಟರ್ ಅಲ್ಲಿ ಒಂದ್ ಸ್ವಲ್ಪ ಬೇರೆ ಏನಾದ್ರು ಆಕ್ಟಿವಿಟೀಸ್ ಇರಬೇಕು, ವರ್ಕ್ ಫ್ರಮ್ ಹೋಮ್ ಅಂತಾಯ್ತು. ಆಮೇಲೆ ಈ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ ನಿಮ್ಗೆ, ಹೋಗಕ್ಕೂ 3 ಗಂಟೆ, ಬರೋಕ್ 3 ಗಂಟೆ ಅಂತ, ಇಷ್ಟರಲ್ಲಿ ಕೂತು ಕೂತು ಕೆಲಸ ಮಾಡೋಕೆ ಇದಾಗಿ ಪಕ್ಕದಲ್ಲಿ ಸೈಡ್ಗೆ ರನ್ ಅಡಿಟ್ಸ್ ಅಂತ, ದಿನಕ್ಕೆ 10 ಕಿಲೋಮೀಟರ್ 12 ಕಿಲೋಮೀಟರ್ ಎಲ್ಲ ವಾಕಿಂಗ್ ಮಾಡೋದು, ಆಮೇಲೆ ಎಷ್ಟು 60-70 ಕಿಲೋಮೀಟರ್ ಎಲ್ಲ ಓಡ್ತಾರೆ, ಒಂದು ಇಷ್ಟ ಅವರ್ಸ್ ಇಂದ ಇಷ್ಟ ಅವರ್ಸ್ಗೆ ರನ್ ಅಡಿಟ್ಸ್ ಅಂತಾನೆ ಒಂದ್ ಇದಿದೆ, ಅದ್ರಲ್ಲಿ ಜಾಯಿನ್ ಆಗಿ ಎಲ್ಲ ಲೇ ಲಡಾಖ್ ಎಲ್ಲ ಹೋಗಿ ಆಮೇಲೆ ಸುಮಾರು ಕಡೆ ಹೋಗಿ ಶೀಲ್ಡ್ ಎಲ್ಲ ತಗೊಂಡು ಬಂದಿದ್ದಾರೆ. ಅದು ಎದಕ್ಕೆ, ಆ ಹಣ ಬಂದಿದ್ದನ್ನ ಸಹಾಯ ಮಾಡೋಕೆ,
0: ಓದುಗರಿಗೆ
1: ಸಹಾಯ ಮಾಡ್ಲಿಕ್ಕೆ, ಈ ತರ ಒಂದು ಹವ್ಯಾಸವನ್ನ ನಮ್ ದೊಡ್ಡ ಮಗ
0: ಇಟ್ಕೊಂಡಿದ್ದಾನೆ. ಬಹಳ ಸಂತೋಷ ಆಗತ್ತೆ.
1: ಚಿಕ್ಕ ಮಗಂದು ಹೇಳ್ಬೇಕು ಅಂದ್ರೆ ಅವನು ಡಬಲ್ ಡಿಗ್ರಿ ಡಿಗ್ರಿ ಮಾಡ್ಬಿಟ್ಟು MS ಮಾಡಿ US ಗೆಲ್ಲ ಹೋಗಿ ಬಂದು, ಇಬ್ರು ಗಂಡ ಹೆಂಡತಿ ಇಂಜಿನಿಯರ್ಗಳು ಹೋಗಿ ಬಂದ್ರು. ಆದ್ರೆ ಅವನಿಗೆ US ಅಲ್ಲೂ ಇರಕ್ ಇಷ್ಟ ಇಲ್ಲ, ಬೆಂಗಳೂರಲ್ಲೂ ಇರಕ್ ಇಷ್ಟ ಇಲ್ಲ, ಕಂಪನಿನೇ ಚೇಂಜ್ ಮಾಡಿ ಬಂದು ಶಿರಸಿ ಹತ್ರ ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಅವನಿಗೆ ಮಾಡ್ಬೇಕು, ಅವನೇನೋ ಹೊಸ ಹೊಸ ಅದು ಆವಿಷ್ಕಾರ ಮಾಡಬೇಕು ಅಥವಾ ಔಷಧಿ ಸಸ್ಯಗಳನ್ನು ಬೆಳೆಸಬೇಕು ಅನ್ನೋ ಆಸೆಯಿಂದ ಎಲ್ಲ ಕೆಲಸ ಬಿಟ್ಟು ಈಗ ಕೃಷಿಕನಾಗಿ ಅಡಿಕೆ ತೋಟ ಒಂದು ತಗೊಂಡು ಅಲ್ಲಿ ಫ್ಯಾಮಿಲಿ ಜೊತೆ ಕುಟುಂಬದ ಜೊತೆಗೆ ಅಲ್ಲೇ ಇದು ಆತರ ಅವನ್ ಮಾಡ್ತಾ ಇದ್ದಾನೆ.
0: ಬಹಳ ವಿಶೇಷವಾದಂತಹ ಮಾಹಿತಿಯನ್ನ ಕೊಟ್ಟಿರಿ ತಾವು. ಈಗ ಎಷ್ಟೋ ಜನ ಏನ್ ಗೊತ್ತಾ, ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ, ಇನ್ ಯಾವ ದೇಶದಲ್ಲಿ ನಮ್ಗೇನು ಅಂತದ್ದೇನು ತೃಪ್ತಿ ಇಲ್ಲ, ನಮ್ಮ ದೇಶಕ್ಕೆ ವಾಪಸ್ ಬರಬೇಕು, ಅಲ್ಲಿಂದ ಮತ್ತೆ ಕೃಷಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದ್ರೆ ನಿಮ್ಮ ಮಕ್ಕಳು ಅದನ್ನ ಜಾರಿಯಲ್ಲಿ ತಂದಿದ್ದಾರೆ, ಅದು ಬಹುಶಃ ಅಂತಿಮವಾದಂತಹ ನಿರ್ಧಾರ ಮತ್ತು ಒಳ್ಳೆ ನಿರ್ಧಾರ ಕೂಡ ಹೌದು. ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂತ ಹೇಳ್ತಾರೆ, ಅದನ್ನ ಅರ್ಥಕೊಂಡು ಅದರಲ್ಲಿ ಅವ್ರು ಮಾಡಿ ಇನ್ನೊಬ್ಬರಿಗೆ ಮಾದರಿಯಾಗಿದ್ದಾರೆ. ತೃಪ್ತಿ ಅಂತನ್ನೋದು ಎಲ್ಲೆಲ್ಲೋ ಸಿಗಲ್ಲ, ಅದು ಇಲ್ಲಿ ಕೂಡ ಸಿಗತ್ತೆ. ಇದು ಒಳ್ಳೆಯ ಒಂದು ವಾತಾವರಣ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಎಲ್ಲ ಸಂದೇಶಗಳನ್ನು ಅವರು ನೀಡ್ತಾ ಇದ್ದಾರೆ. ನೀವು ಹೇಗೆ ತುಂಬ ಚಟುವಟಿಕೆಯಿಂದ ಇರಬೇಕು, ಚಲನಶೀಲರಾಗಿರ್ಬೇಕು, ಹೊಸದಾಗಿ ಕಲಿಬೇಕು, ಉತ್ಸಾಹಿಯಾಗಿರ್ಬೇಕು ಅಂತೇಳಿ ನೀವಿದ್ದೀರೋ, ನಿಮಗೆ ನಿಮ್ಮ ಮಕ್ಕಳಿದ್ದಾರೆ, ಮತ್ತು ಈ ಪೂರ್ವಕವಾಗಿ ನಿಮ್ಮ ನಿಮಗೆ ಇಷ್ಟೆಲ್ಲ ಒಂದು ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಿಮ್ಮ ಮನೆಯವರು, ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳಬೇಕಾಗತ್ತೆ. ಈಗ ಇದ್ರ ಮಧ್ಯೆ ಅನೇಕ ವಿಶೇಷ ಚಟುವಟಿಕೆಯಲ್ಲಿ ತೊಡಗಿದ್ರು ಏನೋ ಒಂದು ಇನ್ನಿತರ ಹವ್ಯಾಸಗಳಿರ್ತವೆ. ಈಗ ನಿಮ್ಮನ್ನು ನೋಡಿದಾಗ ನೀವು ತುಂಬಾ ಕ್ರಿಯಾಶೀಲರಾಗಿ ಇರೋದ್ರಿಂದ ಬೇರೆ

0: ಚಟುವಟಿಕೆಯಲ್ಲಿ ಕೂಡ ತೊಡಗಿಕೊಂಡಿರಬಹುದು ಅಂತ ಅನ್ಸುತ್ತೆ.
1: ಹೌದು, ಅಂದ್ರೆ ನಾನು ಅಹಲ್ಯ ಮಾತೃ ಮಂಡಳಿ ಅಂತ ಏನ್ ಹೇಳಿದ್ನಲ್ವಾ, ಅಲ್ಲಿರೋ ನಮ್ಮ ಅಧ್ಯಕ್ಷರು ಎಷ್ಟು ಚಟುವಟಿಕೆ ಅಂದ್ರೆ ಅವರೆಲ್ಲ ತುಂಬಾ, ಅವರು ಚಿಕ್ಕ ವಯಸ್ಸಿನಿಂದಾಗಿದ್ದ, ಅವರು ಮದುವೆ ಆದ್ಮೇಲೆ ಜವಾಬ್ದಾರಿ ತಗೊಂಡಿದ್ದು, ಮದುವೆ ಆದ್ಮೇಲೆ ಒಂಥರ ಹವ್ಯಾಸಿ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ರು. ಅದು ಅವರು ಕೋಲಾರಲ್ಲಿದ್ದಾಗ ಅಲ್ಲಿಂದ ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದಾಗ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಈಗ ನಾಟಕಗಳು ಮಾಡಿಸ್ತಾರೆ. ನಾವು ಹಂಪಿ ಉತ್ಸವದಲ್ಲಿ ಅಲ್ಲಿ ಕರಿಬಂಟ ಅಂತ ಹೇಳಿ ನಾಟಕ ಮಾಡಿದ್ವಿ, ಮೂರು ಕಡೆ ಅದನ್ನ ನಾವು ಪ್ರದರ್ಶನ ಮಾಡಿದ್ವಿ. ಹೌದು ಹೌದು. ಆಮೇಲೆ ನಮ್ಮ ಮದುವೆ ಬಂದ, ನಮ್ಮ ಮಗನ ಮದುವೆ ಆಗಿ ಹೊಸ್ತರಲ್ಲಿ, ಅವಳಿನ್ನು ನಮ್ಮ ಸೊಸೆ 4 ತಿಂಗಳು ಬಸರಿ ಇದ್ದಾಗ, ಜಿ ಕನ್ನಡದಲ್ಲಿ ಟಿವಿ ಮಾಧ್ಯಮದಲ್ಲಿ ಒಂದು ಅತ್ತೆ ಸೊಸೆ ಅಂತ ಅಡಿಗೆ ಸ್ಪರ್ಧೆ ಬಂದಿತ್ತು. ಆ ಕಾಂಪಿಟೇಷನ್ ಅಲ್ಲಿ ನಾವೇ ವಿನ್ ಆಗಿದ್ವಿ. ಆಡಿಷನ್ ಆಯ್ತು, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಕೊನೆಗೆ ನಮಗೆ ಅತ್ತೆ ಸೊಸೆ ಅಂತ ಹೇಳಿ ಬೆಸ್ಟ್ ಅತ್ತೆ ಸೊಸೆ ಅಂತ ಅವಾರ್ಡ್ ಬಂದಿತ್ತು ನಮಗೆ. ಹಂಗೆ ಹಿಂಗೆ ಕರಿಬಂಟ ನಾಟಕ ಇರ್ಬೋದು, ಇನ್ನೊಂದು ಭಗವದ್ ಅಚ್ಚುಕಿಯ ಅಂತ ಇರಬಹುದು, ಸುಮಾರು ನಾಟಕಗಳನ್ನೆಲ್ಲ ಅವರು ನಮಗೆ ಒಂದೊಂದು ತಿಂಗಳ ಕಾಲ ನಮಗೆ ಟ್ರೈನಿಂಗ್ ಕೊಟ್ಟು ವರ್ಕ್ಶಾಪ್ ಮಾಡಿಬಿಟ್ಟು ಮಾಡಿಸಿದ್ದಾರೆ.
0: ನಾಟಕ ಕಲಾವಿದರು ಕೂಡ ಹೌದು ನೀವು,
1: ಬೇರೆ ಕಲಾವಿದರಿಂದ ನಮಗೆ
0: ಯಾವುದೋ ವಿಶೇಷವಾದಂತಹ ಪಾತ್ರಕ್ಕೆ ಕೆಲವೊಬ್ರು ಒಪ್ಪುಬಿಡ್ತಾರೆ. ಒಂದೊಂದು ಪಾತ್ರಕ್ಕೆ ಇಂಥವ್ರು ಬರಲಿ, ಆರತಿ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇದನ್ನಂತ ಒಂದು ಜನಜನಿತ ಆಗ್ಬಿಡುತ್ತೆ. ಆ ರೀತಿ ಇಂಥದ್ದೇ ಒಂದು ಪಾತ್ರ ಅಂತ ಏನಾರ ಮಾಡ್ತಿದ್ರ?
1: ಇಂಥದೇ ಪಾತ್ರ ಅಂತಿಲ್ಲ, ಒಟ್ಟು ನಮ್ಗೆ ಯಾವ ಪಾತ್ರ ಕೊಡ್ತಾರೆ ಅದನ್ನ ಮಾಡ್ತಾ ಇದ್ವಿ. ಚೆನ್ನಾಗಿದ್ದಾರೆ ನಮ್ಮ ಮಾತೃಮಂಡಳಿ ಅಧ್ಯಕ್ಷರು ಪ್ರಭಾಮಣಿಯವರು, ತುಂಬಾ ಉತ್ಸಾಹಿಗಳು. ನನಗಿಂತ ನೀವು ಅವ್ರನ್ನ ನೋಡ್ಬೇಕು, ಇನ್ನು ಅವರು ತುಂಬಾ ಉತ್ಸಾಹಿಗಳಾಗಿದ್ದಾರೆ, ತರ ತುಂಬಾ ಹವ್ಯಾಸಗಳು. ಅದರಿಂದ ಒಂದ್ ಸ್ವಲ್ಪ ನಾವು ಆರೋಗ್ಯವಾಗಿದ್ದೀವಿ ಅಂತ
0: ಹೌದು
1: ಹೇಳ್ಬಹುದು.
0: ಬಹಳ ಸಂತೋಷ ಆಯ್ತು, ನಿಮ್ಮ ಬಾಳು ಹೀಗೆ ಬೆಳಗ್ತಾ ಇರಲಿ, ಮುಂದೆ ಬದುಕಿನಲ್ಲಿ ಸಾಕಷ್ಟು ಸಂತೋಷಗಳು ಸಿಗಲಿ, ನಿಮ್ಮ ಈ ಸಂಸ್ಕೃತ ಕಲಿಸುವಂತಹ ಚಟುವಟಿಕೆ ಇನ್ನೂ ಮುಂದುವರಿಯಲಿ ಅಂತ ಹೇಳಿ ನಾವು ಕೇಳುಗರ ಪರವಾಗಿ ಹಾರೈಸ್ತೇವೆ. ನಿಮಗೆ ನಮಸ್ಕಾರ, ಧನ್ಯವಾದ.
1: ಧನ್ಯವಾದಗಳು.

ಇದುವರೆಗೂ ಬಾಳ ಬೆಳಕು ಕಾರ್ಯಕ್ರಮ ಆಲಿಸಿದ್ರಿ. ಸಂಸ್ಕೃತ ಶಿಕ್ಷಕಿ ಆರತಿ ಷಡಭಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

0: ಕನ್ನಡದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ಸಮಯ 3:20. ಇನ್ನು ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಶ್ರೀ ಕೃಷ್ಣಲೀಲೆ ನಡೆಸಿಕೊಡುತ್ತಾರೆ ತೆಂಕತಿಟ್ಟು ಯಕ್ಷಗಾನ ವೇದಿಕೆ ಕುಕ್ಕುವಳ್ಳಿ ಇರ್ದೆ.

ಪ್ರಭುವರ ಬಳಿಕ ಮಾಯಾ ಬಾಲಕಿಯು ಬಲು ಚೀರಿದ ತೆರನೆಯೇ ಆಲಯದಿ ಹೊಲಗಿದ್ದ ಖಳನದ ಆಲಿ

0: ಏನಂತೆ ವರ್ತಮಾನ? ದೇವಕಿಗೆ ಎಂಟನೆಯ ಮಗು ಜನ್ಮ ತಾಳಿದೆ. ಓಹೋ, ಈಗ ಸಮಾಧಾನವಾಯಿತು ನನಗೆ. ಇಲ್ಲಿಯವರೆಗೆ ಕಂಸನ ಜೀವನವೇ ಒಂದು ಯಾತನಾಮಯವಾಗಿ ಹೋಗಿತ್ತು. ಮರಣ ಭಯ, ಮರಣ ಭಯ.
1: ಓಹ್,
0: ಸಾವು ಉಂಟು ಅಂತ ಗೊತ್ತುಂಟು, ಹತ್ತಿರದಲ್ಲೇ ಬರುತ್ತದೆ ಎನ್ನುವಂತಹ ಎಚ್ಚರಿಕೆಯೂ ಬಂದಿದೆ. ಯಾರು ಶತ್ರು ಅಂತಲೂ ತಿಳಿದಿದೆ. ಆದರೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ. ಒಳಗೊಳಗೆ ಭಯ. ಸಾಲದ್ದಕ್ಕೆ ತಲೆ ಹಾಳು ಮಾಡಲಿಕ್ಕೆ ನಾರದರು ಲೆಕ್ಕಾಚಾರವನ್ನು ವ್ಯತ್ಯಸ್ತಗೊಳಿಸಿದ್ರಲ್ಲ. ಎಲ್ಲಿಂದ ತೊಡಗಿದರೆ ಎಂಟನೆಯದ್ದಾಗುತ್ತದೆ ಎನ್ನುವುದು ಸಂಶಯ ಆಯಿತು. ವೃತ್ತವನ್ನು ಪ್ರಾರಂಭ ಮಾಡಿದ ಹಾಗೆ ಎಲ್ಲಿಂದಲೂ ತೊಡಗಬಹುದು, ಎಲ್ಲಿಯೂ ನಿಲ್ಲಬಹುದು. ಆದ್ದರಿಂದಲೇ ದೇವಕಿ ಹುಟ್ಟಿದ ಆರು ಮಂದಿ ಮಕ್ಕಳನ್ನು ಬಡಿದಪ್ಪಳಿಸಿಕೊಂಡೆ. ಆಶ್ಚರ್ಯ, ಏಳನೆಯದ್ದು ಇದ್ದದ್ದು ಇಲ್ಲವಾಗಿಯೇ ಹೋಯ್ತಲ್ಲ. ಎಲ್ಲಿ ಹೋಯ್ತೋ, ಹೇಗೆ ಹೋಯ್ತೋ ಅಂತೂ ಅದು ಅರ್ಧದ ಲೆಕ್ಕ ಪೂರ್ಣ ಅಲ್ವಲ್ಲ. ಎಂಟನೆಯದ್ದಕ್ಕೆ ಕಾಯ್ತಾ ಇದ್ದೆ. ಎಂಟನೆಯ ಮಗುವನ್ನು ಹೆತ್ತಳು ಎನ್ನುವ ವರ್ತಮಾನವನ್ನು ಕೇಳಿದಾಗ ಅರ್ಥ ಆಯ್ತು, ಅರ್ಥ ಆಯ್ತು. ಹುಟ್ಟಿದನು ಹಾಗೆ, ಹಾಗೆ ಹುಟ್ಟಿದನ ಸತ್ತನು ಅಂತಲೇ ಅಲ್ಲವೇ ಅರ್ಥ. ಆದ್ರಿಂದಲೇ ವರ್ತಮಾನವನ್ನು ಕೇಳಿದನು ಹೇಗಿದ್ದನ ಹಾಗೆ ಎದ್ದು ಬಂದಿದ್ದೇನೆ. ಸೆರೆಮನೆಯ ಬಾಗಿಲನ್ನು ಕಳಚುವುದಕ್ಕೆ ಆದೇಶಿಸಿದ್ದೇನೆ. ಒಳಗೆ ಹೋಗಿದ್ದೇನೆ. ಎಲ್ಲಿ ಎಲ್ಲಿ ದೇವಕಿ ಮಗು? ಎಲ್ಲಿ
2: ಅಣ್ಣ?
3: ಅಣ್ಣಯ್ಯ ಕೊಲಬೇಡ.

0: ದೇವಕ್ಕಿ.
1: ನಿನ್ನ ತಂಗಿಯಾದಂತಹ ಈ ದೇವಕ್ಕಿ ನಿನ್ನಲ್ಲಿ ಸೆರೆಗಡ್ಡಿ ಬೇಡುತ್ತಾ ಇದ್ದಾಳಣ್ಣ. ನಿನಗೆ ನನ್ನಿಂದ ಹುಟ್ಟುವಂತಹ ಎಂಟನೇ ಗರ್ಭದಲ್ಲಿ ಹುಟ್ಟುವಂತಹ ಮಗುವಿನಿಂದ ನಿನಗೆ ಮರಣ ಎಂಬ ಹಾಗೆ.
0: ಇದುವೇ ಮಗು ಅಲ್ವೇ ಎಂಟನೆಯದು
1: ಅಣ್ಣ?
0: ಕೊಡಿಲಿ ಕೊಡಿಲಿ.
1: ಎಂಟನೇ ಗರ್ಭದಲ್ಲಿ ಹುಟ್ಟುವ ಗಂಡು ಮಗು ಅಂತ ಇತ್ತಲ್ಲವೇ ಅಣ್ಣ? ಹಾಗಾದ್ರೆ ಆ ವಾಕ್ಯ ಪುಸಿಯಾಗಿ ಹೋಯ್ತಲ್ಲಣ್ಣ.
0: ಓಹೋ,
1: ಮಧುರ ಮಹೇಂದ್ರನಾದಂತಹ ನಿನಗೆ ಈ ಹೆಣ್ಣು ಮಗುವಿನಿಂದ ಮರಣ ಎಂಬುದಾಗಿ ಇಲ್ಲವಷ್ಟೇ. ಹೆಣ್ಣು ತನದ ಹೆಣ್ಣು ಹೃದಯ ನನ್ನದು. ಒಂದು ಮಗವನ್ನಾದರೂ ಉಳಿಸಿಕೊಳ್ಳಬೇಕು ಎನ್ನುವಂತ ಆಸೆಯಿಂದ ನಾನು ಇರುವವಳಣ್ಣ. ನಿನಗೆ ಪ್ರೀತಿಯ ಸೊಸೆಯಲ್ಲವೇ ಇವಳು. ಇವಳನ್ನು ಉಳಿಸಣ್ಣ. ನಿನಗೆ ಗಂಡು ಮಗುವಿನಿಂದ ಮರಣವಲ್ಲವೇ? ಗಂಡು ಮಗು ಈ ಸಲ ಆಗಲಿಲ್ಲವಲ್ಲ.
0: ಹಾಗಿದ್ರೆ
1: ನಿನಗೆ ಈ ಹೆಣ್ಣು ಮಗುವಿನಿಂದ ಮರಣ ಬರುವುದಕ್ಕಾದರೂ ಸಾಧ್ಯವಿದೆ ಅಣ್ಣ?
0: ನನ್ನ ತಂಗಿ ನೀನು, ವಿರೋಧಿ ಏನೂ ಅಲ್ಲ. ಆದರೆ ನನ್ನ ವಿರೋಧಿಯಾದವ ಉಂಟಾಗುವುದು ನಿನ್ನ ಮೂಲಕವೇ. ಇದು ನೋಡು, ನನಗೆ ಸಂದಿಗ್ಧ. ನಿನ್ನ ಮೇಲೆ ವೈರ ಉಂಟು ಅಂತ ತಿಳಿಯಬೇಡ. ನಿನ್ನ ಮಕ್ಕಳ ಮೇಲೂ ನನಗೆ ವೈರ ಇಲ್ಲ. ಆದರೆ ಇಷ್ಟನ್ನು ನಾನು ಯಾಕೆ ಮಾಡಿದೆ? ನನ್ನ ತಲ್ಲಣದ ಪರಿಹಾರಕ್ಕಾಗಿ. ಮರಣ ಭಯ ನನಗೆ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ತಾನೇ ನನ್ನನ್ನು ಕೊಲ್ಲುವುದು. ಆದ್ರಿಂದಲೇ ಅದು ಹುಟ್ಟುವುದಕ್ಕೆ ಮೊದಲೇ ಅದನ್ನು ಇಲ್ಲ ಅಂತ ಮಾಡಬೇಕು ಅಂತ ಹಂಬಲ ಹೊತ್ತವ ನಾನು. ಏನು ಮಾಡೋಣ? ಆಗ ವಸುದೇವ ತಡೆದ್ರಿಂದ ಉಳ್ಕೊಂಡೆ ಅಲ್ಲ. ಉಳಿದದ್ದು ಒಳ್ಳೇದೇ ಆಯ್ತು. ಹುಟ್ಟಿದ ಮಕ್ಕಳನ್ನು ಕೊಲ್ಲದೆ ನನಗೆ ನಿರ್ವಾಹ ಇಲ್ಲ. ನಿನ್ನ ಮೇಲಿನ ದ್ವೇಷ ಅಂತ ತಿಳಿಬೇಡ. ಕೊಡಿಲಿ ಮಗುವನ್ನು, ಕೊಡು ಕೊಡು ಕೊಡು ಕೊಡು.
2: ಹಲವು ಬರೆಯಲಿ ಬೇಡಿ ಕೊಳೆ ಕೇಳದ ಶಿಶುವ ಸೆಳೆದು ಕಾಲೆರಡ ಬಿಡಿದಪ್ಪಳಿಸುವೆ. ಏನಲೆದೆಯ ತುಳಿದು ಜಿಗಿದಂಬರದೊಳಷ್ಟ ಬುಹೆಯಾಗಿ ತಾ ಕಳನ ಜರೆದಿಂತೆಂದಳು. ಪಾಪಿ ಕೇಳು, ನೀನೆನ್ನ ಕೊಲ್ಲುವುದಕ್ಕೆ ಗಂಟಲೊಳ್ಳಿ ಇವ ತುತ್ತಲ್ಲ.
3: ಅಲ್ಲ,
2: ನಿನ್ನ ಅರಿಪು ಧಾತ್ರಿಯಲ್ಲಿ ಬಳೆಯುತ್ತಿರುವನು ಕೊಲ್ಲದಿರನೆಂದು ಕೇಳಲು.
3: ಎಲವೆಲವೋ ಪಾಪಿ ಕಂಸಾಸುರನೇ, ನಿನ್ನ ಗಂಟಲಲ್ಲಿ ಇಳಿಯುವ ತುತ್ತು ಇದಲ್ಲ. ನಿನ್ನ ಯಾವ ಬಲೆಯೊಳಗೆ ಸಿಲುಕುವವಳು ನಾನಲ್ಲ. ನಿನ್ನನ್ನು ಕೊಲ್ಲಬೇಕಾದಂಥ ಕೃಷ್ಣ ಹರಿಯ ಅಂಶ ಸಂಭೂತ ಅದೋ ನಂದಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ. ಇಂದಲ್ಲ ನಾಳೆ ನಿನ್ನನ್ನು ಕೊಲ್ಲದೇ ಬಿಡಲಾರ. ನೀನು ಸಾಯದೇ ಉಳಿಯೇ. ಜತನ ಜತನ ಜತನ.
2: ಚಂಡಿಕೆಯ ನುಡಿಗೆ

ಅಂತೂ ವಿಧಿಕೃತ ಎನ್ನುವುದು ಬೇರೆಯೇ ಒಂದು ಉಂಟು ಅಂತಾಯ್ತು. ನಾನು ಸಂಕಲ್ಪಿಸಿದ್ದನ್ನು ಈಡೇರಿಸಿಕೊಳ್ಳುವುದಕ್ಕಾಗಲಿಲ್ಲ ಅಂತಾಯ್ತು. ಅವಳು ಹೇಳಿದ್ಲು, ಹೆಣ್ಣಿನಿಂದ ಏನಾಗಲಿಕ್ಕುಂಟು ಅಂತ. ಈ ಹೆಣ್ಣಾಗಿ ಕಾಣಿಸಿಕೊಂಡ ಆ ಅದೃಶ್ಯವಾದಂತಹ ಶಕ್ತಿಯ ಸೂಚನೆಯನ್ನು ಕೊಟ್ಟಿದೆ. ನನಗೆ ವಿರೋಧಿ ಹುಟ್ಟಿದ್ದಾನೆ, ಹುಟ್ಟಿದ್ದಾನೆ ಮಾತ್ರವಲ್ಲ ಪ್ರವರ್ಧಿಸುತ್ತಲೂ ಇದ್ದಾನೆ. ಇಲ್ಲಿಯವರೆಗೆ ಕೊಂದದ್ದೆಲ್ಲ ವ್ಯರ್ಥವೇ ಆಯ್ತಲ್ಲ. ಹಾಗಾದರೆ ಕಂಸ ಶಿಶುಘಾತಕನಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡಲ್ಲ, ನನ್ನ ಸಂಬಂಧದ ನನ್ನ ಅತ್ಯಂತ ಆತ್ಮೀಯಳಾದಂತಹ ದೇವಕ್ಯ ಮಕ್ಕಳನ್ನು ಕೊಂದನಲ್ಲ. ಇದೀಗ ಚಿಂತೆ ನನಗೆ. ಅಂತೂ ಶತ್ರು ನಾಶ ಆಗಲಿಲ್ಲ, ನಾನು ಉಳಿಲಿಕ್ಕೂ ಆಗಲಿಲ್ಲ ಅಂತಾಯ್ತು.

ಏನಾಶ್ಚರ್ಯ! ದೇವಕಿಯ ತೋಳುಗಳಲ್ಲಿ ಮಲಗಿದ್ದ ಎಳೆಯ ಮಗುವನ್ನು ಬಲಾತ್ಕಾರದಿಂದ ಸೆಳೆದು ಅದ ಎರಡರ ಆ ಕಾಲುಗಳನ್ನು ಹಿಡಿದು ಬಂಡೆಗಪ್ಪಳಿಸಬೇಕು ಅಂತ ಉದ್ಯುಕ್ತನಾದವ. ಎತ್ತಿದ್ದು ಮಾತ್ರ ನಾನು, ಎಲ್ಲಿ ಮಾಯವಾಯಿತೋ ಗೊತ್ತಿಲ್ಲ. ಅಂತರಿಕ್ಷದಲ್ಲಿ ಕಾಣಿಸಿಕೊಂಡದ್ದು ಅಷ್ಟಭುಜಯ ರೂಪ. ಏನಂತೆ, ನನ್ನ ಹಗೆಯೊಬ್ಬ ಕೈತಪ್ಪಿ ಹೋಗಿ ನಂದಗೋಕುಲದಲ್ಲಿ ಬೆಳೆಯುತ್ತಾನೆ. ಅಬ್ಬಾ,

0: ಯಾವುದನ್ನು ಸಂಕಲ್ಪಿಸಲೇ ಇಲ್ವೋ ಅದನ್ನೂ ನನ್ನ ಕೈಯಿಂದ ನಾನು ಮಾಡಿದೆ ಅಂತಾದ್ರೆ ಇದೀಗ ಪ್ರಾಯಶ್ಚಿತ್ತವನ್ನಾದರೂ ಮಾಡಿಕೊಳ್ಳಬೇಕಾದ ಸ್ಥಿತಿ ಬಂದಿದೆ. ತಂಗಿಯ ಮೇಲೋ ಭಾವನ ಮೇಲೋ ಹಗೆತನ ನನಗಿಲ್ಲ, ಇನ್ನಂತೂ ಇಲ್ಲವೇ ಇಲ್ಲ. ಕೈ ಕಾಲುಗಳಿಗೆ ಸಂಕಲೆಯನ್ನು ತೊಡಿಸಿ ಕಾರಾಗಾರದಲ್ಲಿ ಕೆಡ ಹಾಕಿದ್ದೇವರನ್ನು ಇಲ್ಲಿಯವರೆಗೆ. ಏನು ಮಾಡಿದನು ಅದನ್ನು ಕ್ಷಮಿಸಿ ಅಂತ ಕೇಳುವುದಕ್ಕಿಲ್ಲ, ಹಾಗೆ ಅಂತ ಅವರು ಕ್ಷಮಿಸುವ ಹಾಗೆ ವರ್ತಿಸಬೇಕಾದದ್ದು ನನಗೆ ಧರ್ಮ. ಆದ್ರಿಂದಲೇ ಸೆರೆಮನೆಯಿಂದ ಅವರನ್ನು ಬರಮಾಡಿದ್ದೇನೆ, ಉಚಿತವಾದಂತಹ ಉಡುಗೊರೆಗಳಿಂದ ಸತ್ಕರಿಸಿದ್ದೇನೆ. ಇನ್ನಿವರನ್ನು ಬಂಧನದಲ್ಲಿಡಬೇಕಾದ ಅಗತ್ಯ ಏನೂ ಇಲ್ಲ. ಇಲ್ಲಿಯವರೆಗೆ ಆಗಿ ಹೋದದ್ದು ನಾವು ಬಯಸಿ ಮಾಡಿದ್ದಲ್ಲ. ಆದ್ದರಿಂದ ಅದನ್ನು ಮರೆಯಿರಿ, ಮುಂದಾದರೂ ಸುಖ ಬಾಳ್ವೆಯನ್ನು ಬಾಳಿ ಹೀಗೆ ಅಂತ ಅವರಿಗೆ ತಿಳಿಸಿ ಅವರನ್ನು ಬಿಡುಗಡೆಗೊಳಿಸಿದ್ದೇನೆ. ಈಗ ಬಿಡುಗಡೆಯನ್ನೇನೋ ಅವರಿಗೆ ಉಂಟು ಮಾಡಿದೆ, ನನಗೆ ಬಿಡುಗಡೆ ಉಂಟೇ ಒಳಗೆ ಹುಟ್ಟುತ್ತಿರುವ ಭಯದಿಂದ. ಹಗಲು ಇರುಳು ವೈರಿಯ ಕುರಿತಾಗಿಯೇ ಯೋಚನೆ. ಯಾವ ಕ್ಷಣದಲ್ಲಿ ಆತ ಯಾವ ಸ್ವರೂಪದಲ್ಲಿ ಬಂದು ನನ್ನ ಪ್ರಾಣವನ್ನು ಹಿಂಡುತ್ತಾನೋ, ಇದೇ ಕಾತರವಾಗಿ ಹೋಯಿತಲ್ಲ. ದಿನ ದಿನವೂ ವರ್ಷಾಂತರಗಳನ್ನು ಕಳೆದಂತಹ ಶ್ರಮವನ್ನು ಮಾನಸಿಕವಾಗಿ ನನ್ನಲ್ಲಿ ಹುಟ್ಟಿಸ್ತದಲ್ಲ. ಹೇ ದೇವರೇ, ಹೇಗಪ್ಪ ಪಾರಾಗಲಿ ಇದರಿಂದ?
1: ಬಂದರಾಯ ಜಗರು ಮಧುರೆಗೆ ಮಂದಮತಿ ಕಳಕೇಳಿತ ಭಯದಿಂದ ಪೂತನಿ ಎಂಬ ದಾನವಿಯೊಡನೆ ನುಡಿದ.
0: ದೂರದ ಗೋಕುಲದಿಂದ ಬಂದಂತಹ ಯಾಚಕರಾಡಿದ ಮಾತು ಇದೀಗ ಹೊಸ ಬೆಳವಣಿಗೆ. ಹಾಗಾದರೆ ಅಷ್ಟಭುಜೆಯಾಗಿ ಕಾಣಿಸಿಕೊಂಡ ಚಂಡಿಕೆಯ ವಾಕ್ಯ ಸತ್ಯ ಹೌದು ಅಂತಾಯ್ತಲ್ಲ. ಯಾವ ದಿನ ದೇವಕಿಯ ಗರ್ಭದಿಂದ ಹೆಣ್ಣು ಮಗು ಹುಟ್ಟಿದೆ ಅಂತ ನಾನು ತಿಳಿದಿದ್ದನು, ಅದೇ ದಿನ ಅಲ್ಲಿ ನಂದಗೋಪನಿಗೊಂದು ಮಗು ಹುಟ್ಟಿದೆ. ಅವಳು ಹೇಳಿದ್ದೇನು, ನಿನ್ನ ಹಾಗೆ ದೂರದ ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ. ಒಂದೊಮ್ಮೆ ಸಂಕಲ್ಪಿಸಿದ್ದೆ ಜಗತ್ತಿನ ಎಲ್ಲ ಶಿಶುಗಳನ್ನು ಕತ್ತರಿಸಬೇಕು ಅಂತ. ಆದ್ರೆ ಈಗ ಅರ್ಥ ಆಯ್ತು, ಬೇರೆಲ್ಲಿಯೋ ಅಲ್ಲ, ಗೋಕುಲದಲ್ಲಿ ಮಗು ಮಾತಾಡಿದೆ ನನ್ನ ವೈರಿ. ಅದನ್ನು ನಾಶ ಮಾಡಿದ್ರೆ ಆಗ ನಾನು ಸ್ಥಾಯಿಯಾಗಿ ಉಳಿಯುವುದಕ್ಕಾಗ್ತದಲ್ಲ. ಹಬ್ಬ, ಕೆಟ್ಟ ಕನಸಿನ ಹಾಗೆ ಇಲ್ಲಿಯವರೆಗೆ ಏನು ನಡೆಯಿತೋ ಅದನ್ನೆಲ್ಲ ಮರೆಯುವುದಕ್ಕಾಗ್ತದಲ್ಲ. ಈಗ ಮಾಡಬೇಕಾದದ್ದು ಬೇರೇನು ಅಲ್ಲ, ನಂದಗೋಕುಲದಲ್ಲಿರುವ ಶಿಶುವನ್ನು ಕೊಲ್ಲುವುದು. ಶಿಶುವನ್ನು ಕೊಲ್ಲುವುದು ಅಂದ್ರೆ ಉಳಿದವರ ಕಣ್ಣಿಗೆ ಅಷ್ಟು ಸುಲಭದಲ್ಲಿ ಬೀಳುವ ಹಾಗೆ ಕೊಲ್ಲಿಕ್ಕೆ ಉಪಾಯ ಇಲ್ಲ, ಉಪಾಯಾಂತರದಿಂದಲೇ ಸಾಧಿಸಬೇಕಾಗಿದೆ. ಆದ್ರಿಂದ ಇದನ್ನು ಸಾಧಿಸುವಲ್ಲಿ ನನಗನುಕೂಲಿಸುವವರು ಬೇಕಾದಷ್ಟು ಜನ ಇದ್ದಾರೆ. ಶಕಟನೋ ಧೇನುಕನೋ ವಾತನೋ ಮೊದಲಾದವರಿದ್ದಾರೆ. ಮೇಲಾಗಿ ಉಪಾಯಾಂತರದಿಂದ ನನ್ನ ಅಪೇಕ್ಷೆಯನ್ನು ಈಡೇರಿಸುವುದಕ್ಕಾಗಿ ಪೂತನಿ ಇದ್ದಾಳೆ. ಯಾರಲ್ಲಿ? ಪೂತನಿಯನ್ನು ಬರಮಾಡಿ ಇಲ್ಲಿಗೆ.

0: ನಿಧಿ ಕಂಸಕ್ಕೆ ಮನದಲ್ಲಿ ನೀನು ಯೋಚಿಸುತ್ತಿರುವ ಕಾರ್ಯಗಳೇನದು ಸುರು ಅಣ್ಣ
1: ಭೂತನಿ
0: ಸನ್ನಿಧಾನದಲ್ಲಿ ವಿಜ್ಞಾಪನೆಗಳು ಅನಿರೀಕ್ಷಿತವಾದಂತಹ ಕರೆ ಬಳಿಗೆ ಬಂದಾಗ ನೀನು ಕರೆದ ದನಿಗೂ ನಿನ್ನ ಮುಖದ ಭಾವಕ್ಕೂ ವ್ಯತ್ಯಾಸವನ್ನು ಗಮನಿಸ್ತೇನೆ. ಮುಖದಲ್ಲಿರುವಂತಹ ದುಗುಡ ಇದು ಕಂಸನಿಗಿರಬೇಕಾದ್ದಲ್ಲ. ಇವತ್ತು ನಿನ್ನ ಮುಖಭಾವದಲ್ಲಿ ಯಾವುದೋ ಒಂದು ರೀತಿಯ ಮ್ಲಾನತೆಯನ್ನೇ ಕಾಣ್ತೇನೆ. ಯಾಕೆ ಮ್ಲಾನತೆ? ಈ ಮ್ಲಾನತೆಯೊಂದಿಗೆ ನನ್ನನ್ನು ಕರೆದ ಉದ್ದೇಶ ಏನು ಅಂತ ಅರ್ಥವಾಗಲಿಲ್ಲ. ಹೇಳಿದರೆ ನೆರವೇರಿಸಿ ಕೊಡ್ತೇನೆ.
1: ಉದ್ದೇಶ ಉಂಟು.
0: ಕೇಳಬೋದನಿ ಎನ್ನ ಹಗೆಯನು.

0: ಕೇಳು ಪೂತನಿಯನ್ನ ಹಗೆಯನು ಶೀಲರಾಮನು ಜನಿಸಿ ನಂದನ ಆಲಯದಿ ಬೆಳೆಯುತ್ತಲಿರ್ಪುದ ಕೇಳಿ ಕರೆದೆ
1: ಕಂಸನ ತಂಗಿ ನೀನು ಅಣ್ಣನ ಕ್ಷೇಮದ ಕುರಿತು ಸದಾ ಕಾತರಿಯಾಗಿರುವವಳು
2: ಹೌದು
1: ಎಂತಹ ವೈಚಿತ್ರ್ಯ ನೋಡು ಅಲ್ಲೊಬ್ಬಳು ತಂಗಿ ಇಲ್ಲೊಬ್ಬಳು ತಂಗಿ ಇಬ್ಬರಿಗೂ ಪರಸ್ಪರ ಸಾಮ್ಯವೇ ಇಲ್ಲ ನಿನ್ನನ್ನು ಕರದಲ್ಲಿ ಉದ್ದೇಶ ಉಂಟು
2: ಏನು
1: ನನಗೊಬ್ಬ ಹಗೆ ಹುಟ್ಟುತ್ತಾನೆ
2: ಯಾರವನು
1: ಯಾರು ಎನ್ನುವುದಕ್ಕೇನುಂಟು ಪ್ರಸಿದ್ಧವೇ ಉಂಟು ವೈಕುಂಠದಿಂದ ಇಳಿದು ಬರುವ ಯಾವಾಗಲೂ ಬಂದ ಸೂಚನೆ ಈಗ ಸ್ಪಷ್ಟ ನಿದರ್ಶನ ಸಿಕ್ಕಿದೆ ದೂರದ ನಂದಗೋಕುಲದಲ್ಲಿ ಹುಟ್ಟಿದ್ದಾನಂತೆ ನಂದನ ಮನೆಯಲ್ಲಿ ಹೇಗಿದ್ದಾನೆ ಅವನನ್ನು ನಾಶ ಮಾಡುವುದಕ್ಕೆ ದಾರಿ ಯಾವುದು ಇದನ್ನಾಲೋಚಿಸುವಾಗ ನಿನ್ನ ನೆನಪಾದದ್ದು ನನಗೆ ಅದಕ್ಕಾಗಿಯೇ ಬರಮಾಡಿದ್ದೇನೆ ಇವತ್ತಲ್ಲ ನಾಳೆ ಪ್ರವರ್ಧಮಾನಕ್ಕೆ ಬರುವಂತಹ ನಂದಗೋಪನ ಕುಮಾರ ನನಗೆ ವಿರೋಧಿಯಾಗಿ ನಿಲ್ಲುತ್ತಾನೆ ಆತನ ನಾಶವಾಗಬೇಕು ಅದಕ್ಕಾಗಿ ನನಗೊಂದು ಕೆಲಸ ಉಂಟು
2: ಏನು
1: ಉದ್ದೇಶಕ್ಕೆ ಕರೆದಿದ್ದೇನೆ

0: ಔಷಧ ಮಲೆಯನ್ನು ಕೊಟ್ಟು ಲೋಕದ ಶಿಶುಗಳನ್ನು ಸಂಹರಿಸಿ ಪೋಗೆಂದಸುರ ನೇಮಿಸಿ ಕಳುಹಿಸಿದನು ರಾಕ್ಷಸಿಯ ಭರದಿ.
1: ಪೂತನ
2: ಅಣ್ಣ,
1: ಇಂಥವನೇ ಹಾಗೆ ಎಂದು ಗೊತ್ತು. ಆದ್ರೆ ನೇರವಾಗಿ ಹೋಗಿ ಆಕ್ರಮಿಸಿ ಕೊಲ್ಲುವುದಕ್ಕಾಗುವುದಿಲ್ಲ. ರಾಜತಂತ್ರದಿಂದ ಆಲೋಚಿಸಬೇಕು ನಾನು. ಶೋಭೆಯುಂಟಾಗ್ತದೆ, ಪ್ರಜೆಗಳಲ್ಲಿ ಕ್ಷೋಭೆ ಉಂಟಾದ್ರೆ ನನ್ನ ಭದ್ರತೆಗೆ ಆತಂಕ ಉಂಟಾಗ್ತದೆ.
2: ಅದಕ್ಕೆ
1: ಆದ್ರಿಂದಲೇ ಅವನನ್ನು ಉದ್ದೇಶಿಸಿ ಅಲ್ಲ, ನೂರರಲ್ಲಿ ಅವನು ಒಂದಾಗುವ ಹಾಗೆ ಕೊಲ್ಲಬೇಕು. ಎಳೆಯ ಹರೆಯದ ನಂದಗೋಕುಲದ ಎಲ್ಲ ಶಿಶುಗಳನ್ನು ಕೊಲ್ಲಬೇಕು. ಹೇಗೆ? ಮೊದಲಿನಿಂದಲೂ ನನ್ನ ತಂಗಿಯಾಗಿಯೇ ಬೆಳೆದವಳು, ನನಗೆ ಮನಸ್ಸಿನಲ್ಲಿ ವಿಷ ಉಂಟು, ನಿನಗೆ ಮೈಯಲ್ಲೇ ವಿಷ ಉಂಟು. ವಿಷಕನ್ನಿಕೆಯಾಗಿ ಬೆಳೆದಂತಹ ನೀನು ನಂದಗೋಕುಲಕ್ಕೆ ಹೋಗಬೇಕು, ಎಳೆಯ ಮಕ್ಕಳನ್ನೆಲ್ಲ ಪ್ರೀತಿಯಿಂದ ಎತ್ತಿಕೊಳ್ಳಬೇಕು, ವಿಷದ ಮೊಲೆಯನ್ನು ಕೊಟ್ಟು ಕೊಲ್ಲಬೇಕು. ಇದು ಕೆಲಸ.
2: ಹೌದೇ ಅಣ್ಣ, ನಿನ್ನ ಜೀವನಕ್ಕೆ ಕಂಟಕಪ್ರಾಯವಾದಂತಹ ಯಾವ ವಿಷ ಇದೆಯೋ ಆ ವಿಷವನ್ನು ವಿಷದಿಂದಲೇ ತಡೆಯುವುದಕ್ಕಾಗಿ
1: ಹೌದು
2: ನಾನು ಸನ್ನದ್ಧಳಾಗಿದ್ದೇನೆ.
1: ಒಳ್ಳೆಯದು.
2: ಹಾಗಾಗಿ ನಿನ್ನ ಅಪ್ಪಣೆಯ ನನಗೆ ಶ್ರೀರಕ್ಷೆ. ಈಗಲೇ ಹೋಗಿ ಆ ನಂದನ ಕಂದನನ್ನು ವಿಷಪೂರಿತವಾದಂತಹ ಮೊಲೆಯನ್ನಿಕ್ಕಿ ಅವನ ಸರ್ವನಾಶವೇ ನನ್ನ ಲಕ್ಷ್ಯ. ಹೊರಡ್ತೇನೆ.
1: ಒಳ್ಳೆಯದು.

ವಿಷದಿಂದಲೇ ಕಿತ್ತಾಗಬೇಕು. ಹೊರಟು ಬಂದಿದ್ದೇನೆ, ಗೋಕುಲವನ್ನು ಸೇರಿದ್ದೇನೆ. ಕಾಣುವುದಕ್ಕೆ ಬಹಳ ಚಂದವಾದಂತಹ ನಗರ ಇದು. ಈ ಸೌಂದರ್ಯವನ್ನು ಅನುಭವಿಸುವಂತಹ ಕಾಲ ಇದಲ್ಲ. ಶಿಶುಗಳು ಅಣ್ಣನ ಹಾಗೆ ಯಾರು ಅದನ್ನು ಪರೀಕ್ಷಿಸುವುದಕ್ಕೋ ಹುಡುಕುವುದಕ್ಕೋ ಇದು ವೇಳೆ ಅಲ್ಲ. ಇಲ್ಲಿರುವಂತಹ ಎಲ್ಲ ಶಿಶುಗಳನ್ನು ಸಂಹಾರ ಮುಖ್ಯ. ಶಿಶುಗಳ ಸಂಹಾರ ನನಗೆ ಮುಖ್ಯ ಅಲ್ಲ, ಅಣ್ಣನ ಹಾಗೆಯ ಸಂಹಾರ ಮುಖ್ಯ. ಯಾರಿರಬಹುದು, ಯಾರೇ ಆಗಿರಲಿ, 100 ಶಿಶುಗಳನ್ನು ಕೊಂದಾಗ 100 ಶಿಶುವಿನಲ್ಲಿ ಅಣ್ಣನ ಹಾಗೆಯೂ ಯಾಕೆ ಸೇರಿರಬಾರದು? ಅದಕ್ಕೋಸ್ಕರವಾಗಿ ಇದೇನು ನಗರ ಹೀಗೆ ಎಲ್ಲಾ ಹೆಣ್ಣುಮಕ್ಕಳೇ ಇರುವುದಿಲ್ಲಿ, ಎಲ್ಲಾ ಹೆಣ್ಣುಮಕ್ಕಳ ಕಂಕುಳಲ್ಲಿ ಒಂದೊಂದು ಅಲ್ಲ, ಹೀಗಲ್ಲ ಆ ಕಂಕುಳಿಂದ ಮಗುವನ್ನು ಸೆಳೆದು ಅಪ್ಪಳಿಸಿದ್ದೇನೆ. ಒಂದಲ್ಲ, ಎರಡಲ್ಲ, 100 ಸಹಸ್ರಾರು ಮಕ್ಕಳ ನಾಶ ಆಯಿತು. ಕೆರೆಗೆ

0: ಮನದಲ್ಲಿ ಬೇರೆ ಮೋಹಕ ರೂಪ ಧರಿಸುತ್ತ ಹೊರಟಾಳಾಗ ಗೋಕುಲವನ್ನೆಲ್ಲ ಸುತ್ತಾಡಿದೆ. ಎಲ್ಲಾ ಕಡೆಯಲ್ಲಿ ಕೂಡ ನನಗೆ ಕಂಡದ್ದು ಮಕ್ಕಳೇ. ಆ ಮಕ್ಕಳನ್ನೆಲ್ಲ ನೆಲಕ್ಕಪ್ಪಳಿಸಿಕೊಂಡಿದ್ದೇನೆ. ಹಬ್ಬ, ನನ್ನ ಅಣ್ಣನ ಹಾಗೆ ಇದರಲ್ಲಿ ಸೇರಿರ್ಬೋದಾ? ಕೊಂದಷ್ಟೇ ಮಕ್ಕಳಿರುವುದಲ್ವಲ್ಲ ಇಲ್ಲಿ, ಇನ್ನೂ ಬಹಳಷ್ಟು ಮಂದಿ ಇದ್ದಾರೆ. ಹಾಗಿದ್ರೆ ಏನ್ ಮಾಡೋಣ? ಈ ರೂಪದಿಂದ ನಾನು ಹೋದಾಗ ಎಲ್ಲರೂ ಓಡುವುದು. ಆ ಇನ್ನೊಂದು ಬೊಬ್ಬೆಯ, ನನ್ನ ಬೊಬ್ಬೆಯೊಂದಿಗೆ ಅವರ ಬೊಬ್ಬೆ ಅಡಗೆ ಹೋಗ್ತದೆ ಈ ಹೊತ್ತು. ಹೀಗಾಗಬಾರದು. ಕಂಸನ ತಂಗಿಯಾಗಿ ನಾನಿಲ್ಲಿ ಕಾಣಿಸಿಕೊಳ್ಳಬಾರದು. ಏನ್ ಮಾಡೋಣ?
1: ಏನು ಮಾಡುವ?
0: ನನ್ನ ಅಬ್ಬರದ ವೇಷಕ್ಕೆ, ನನ್ನ ಅಬ್ಬರದ ಮಾತಿಗೆ ಇಲ್ಲಿರುವಂತ ಎಲ್ಲಾ ಮಕ್ಕಳು ಕಡಕಡ ಕಡಕಡಗಡನೆ ನಡುಗುತ್ತಾರೆ. ಎಲ್ಲಾ ಹೆಣ್ಮಕ್ಕಳು ಕೂಡ ಬಾಗಿಲು ಹಾಕಿ ಮನೆಯೊಳಗೆ ಸೇರಿಬಿಟ್ಟಿದ್ದಾರೆ. ಎಲ್ಲರೂ ಸೇರಿಬಿಟ್ರೆ ನನಗೇನು ಕೆಲಸ ಇಲ್ಲಿ? ಹಾಗಾಗಬಾರದು. ಇಲ್ಲಿ ಸ್ತ್ರೀಯರ ಸಂಖ್ಯೆ ಸ್ವಲ್ಪ ಜಾಸ್ತಿಯೇ ಇಲ್ಲಿ. ಹಾಗಿದ್ದಾಗ ಏನ್ ಮಾಡೋಣ? ನಾನು ಇವರ ಹಾಗೆ ಒಂದು ಸ್ತ್ರೀ ಆದ್ರೆ ನನ್ನ ಕೆಲಸಕ್ಕೆ ಒಳ್ಳೆಯ ಒಂದು ಅನುಕೂಲವಾದಂತಹ ವೇದಿಕೆ ಸಿದ್ಧವಾಗ್ತದೆ. ಯಾಕಂದ್ರೆ ಇದುವರೆಗೆ ಅರಮನೆಯ ಒಳಗೆ ನಾನು ಹೋಗಲಿಲ್ಲ. ನಾನು ಹೊರಗಿದ್ದವರನ್ನೇ ಕೊಂದದ್ದ. ಅಣ್ಣನ ಹಾಗೆ ಹೊರಗೆ ಹೀಗೆ ತಿರುಗಾಡುತ್ತಾ ಇರ್ತಾನ? ಹಾಗೂ ಅಲ್ಲ. ಹಾಗಿದ್ರೆ ಅಣ್ಣನ ಹಾಗೆ ಬೆಳೀತಾ ಇರುವುದು ಅರಮನೆಯ ಒಳಗೆ. ಈ ಅರಮನೆಯ ಒಳಗೆ ನನ್ನ ಈ ರೂಪ ಕಾಣಿಸಿಕೊಂಡ್ರೆ ಅಲ್ಲ, ಅರಮನೆಯ ಬಾಗಿಲು ನನಗೆ ಸರಿಯಾದೀತ? ಅದಾಗ್ಲಿಕ್ಕಿಲ್ಲ. ಹಾಗಿದ್ರೆ ಏನ್ ಮಾಡೋಣ? ಓಹೋ ಹೋ ಹೋ ಹೋ, ಹಲವಾರು ಮಂದಿ ಸ್ತ್ರೀಯರು ಕೈಯಲ್ಲಿ ಏನೋ ಉಡುಗೊರೆಯನ್ನು ಒಳ ನುಗ್ಗುತ್ತಾ ಇದ್ದಾರಲ್ಲ. ಇಷ್ಟು ಮಂದಿಗಳು ಇಲ್ಲಿ ಏನು? ಏನೋ ಒಂದು ವೈಭವ ಇರಬೇಕು, ಏನೋ ಒಂದು ಸಡಗರ ಇರಬೇಕು. ಅಣ್ಣ ಹೇಳಿದ ವಿಚಾರಕ್ಕೂ ಇಲ್ಲಿ ಆಗುವಂತಹ ವಿದ್ಯಮಾನಕ್ಕೂ ಒಂದಕ್ಕೊಂದು ತಾಳೆ ಬರುತ್ತದೆ. ಹಾಗಿದ್ದಾಗ ನಾನು ಯಾಕೆ ಒಳಗೆ ಹೋಗಬಾರದು? ಈ ಸ್ತ್ರೀಯರ ಮಧ್ಯದಲ್ಲಿ ಸುಂದರಾಕಾರವನ್ನು ತಾಳಿ ನಾನು ಒಬ್ಬಳು ಸ್ತ್ರೀಯಾಗಿ ಕಾಣಿಸಿಕೊಳ್ತೇನೆ.

0: ಸಂಕಲ್ಪ ಮಾತ್ರದಿಂದ ಸುಂದರ ನಾರಿಯಾಗಿ ಪರಿವರ್ತಿತವಾಗಿದ್ದೇನೆ. ಆಗಿನ ಬೊಬ್ಬೆ ಇಲ್ಲ, ಆಗಿನ ಅಟ್ಟಹಾಸವೂ ಇಲ್ಲ, ಆಗಿನ ಶರೀರವೂ ಇಲ್ಲ. ಈಗ ಅಸುರ ಭಾವವನ್ನು ಮಾತ್ರ ಮರೆ ಮಾಡಲಿಕ್ಕೆ ಸಾಧ್ಯ. ಒಳಗಿದ್ದಂತಹ ಅಸುರತ್ವವನ್ನು ನಾಶ ಮಾಡುವುದಕ್ಕೆ ಸಾಧ್ಯವೋ? ಅದು ನಮ್ಮ ಜೀವಿತ. ಅದು ಸದ್ಯ ಭಾವ ಪ್ರಕಟಣೆ ಮಾತ್ರ, ಯಾಕಂದ್ರೆ ಒಂದು ಉದ್ದೇಶಕ್ಕಾಗಿ. ನಂದನ ಕಂದನನ್ನು ಕೊಲ್ಲುವುದೇ ಇಲ್ಲಿ ಉದ್ದೇಶ. ಒಳ್ಳೆಯ ಸೀರೆ ಉಟ್ಟಿದ್ದೇನೆ, ಇಲ್ಲಿರುವ ನಾರಿಯರಲ್ಲಿ ಇಲ್ಲದಂತಹ ಸೀರೆ, ಅವರ ಮಧ್ಯದಲ್ಲಿ ನಾನು ಎದ್ದು ಕಾಣುವಂತೆ ಅದನ್ನು ಬೇಕಾದ ಹಾಗೆ ಉಟ್ಟಿದ್ದೇನೆ. ಕೊರಳಿಗೆ ಆಭರಣ, ಶರೀರಕ್ಕೆ ತಕ್ಕಂತೆ ರವಿಕೆಗಳು ಎಲ್ಲ ಸಿದ್ಧವಾಗಿದೆ ಸಂಕಲ್ಪದಂತೆ. ನನಗೆ ಆಶ್ಚರ್ಯವಾಗ್ತದೆ, ಈಗ ನನಗೆ ಹೀಗೂ ಆಗ್ಲಿಕ್ಕೆ ಬರ್ತದಲ್ವಾ? ಅವಕಾಶ ಸಿಕ್ಕಲಿಲ್ಲ.
1: ಹೌದು,
0: ಗೋಕುಲದಲ್ಲಿರುವಂತಹ ನಾರಿಯರೆಲ್ಲ ಎಷ್ಟು ಚಂದ. ಆ ಚಂದಕ್ಕೆ ಮತ್ತೊಂದು ಕಲಶವೋ ಎಂಬಂತೆ ನಾನು ಬಂದಾಗ ಎಲ್ಲರೂ ನನ್ನನ್ನು ದಿಟ್ಟಿಸಿ ನೋಡೋರೆ. ಹಾ, ಬಹುಶಃ ನಾನೊಬ್ಬಳು ಅಪರಿಚಿತ ವ್ಯಕ್ತಿ ಇರಬಹುದು ಈ ನಾಡಿಗೆ, ಯಾರೋ ಒಬ್ಬಳು ಹೊಸಬಳು ಇರಬಹುದು, ಅಥವಾ ನನ್ನ ಶಾರೀರಿಕವಾದಂತಹ ಅಲಂಕಾರಗಳು ಇವರಿಗೆ ಚಂದ ಕಂಡಿತೋ ಏನೋ. ಪ್ರತಿಯೊಬ್ಬರೂ ಕೂಡ ಆಶ್ಚರ್ಯದಲ್ಲಿ ನೋಡ್ತಾ ಇದ್ದಾರಲ್ಲ. ತೊಂದರೆ ಇಲ್ಲ, ಹೊಸಬರು ಬಂದಾಗ ಯಾವಾಗಲೂ ಹಾಗೆ. ಹೆಮ್ಮಕ್ಕಳ ಮಧ್ಯದಲ್ಲಿ ಸೇರಿಕೊಂಡೆ. ಹಾ, ನನ್ನ ತನು ಕಾಂತಿಯಲ್ಲ, ತನುಗಂಧ. ಈ ರೂಪಾಂತರ ಆದದ್ದೇ ತಡ. ನನ್ನ ತನುಗಂಧ ನನಗೇ ಒಂದು ರೀತಿಯ ಆಪ್ಯಾಯಮಾನವನ್ನು ಒದಗಿಸ್ತದೆ. ಈ ತನುಗಂಧಕ್ಕೆ ಸೆಳೆತಕ್ಕೆ ಒಳಗಾಗಿಯೂ ಏನು, ಸುತ್ತಲಿನ ಸ್ತ್ರೀಯರೆಲ್ಲ ನನ್ನತ್ತಲೇ ಗಮನಿಸ್ತಾರಲ್ಲ. ಒಳ್ಳೆದಾಯ್ತು, ಒಳ್ಳೆದಾಯ್ತು. ಹೀಗೆ ಇವರ ಮಧ್ಯದಲ್ಲಿ ಸೇರಿಕೊಂಡೆ, ಅರಮನೆ ಒಳಗೆ ಪ್ರವೇಶಿಸಿದೆ. ಛಾ, ಇಂತಹ ಭವ್ಯವಾದಂತಹ ಅರಮನೆ ಇದು. ಎಲ್ಲರೂ ಸಂಭ್ರಮದಲ್ಲಿ ಓಡಾಡುತ್ತಾ, ಯಾವುದೋ ಒಂದು ಕೆಲಸ ಅಥವಾ ಏನೂ ಕೆಲಸ ಇಲ್ಲದಂತೆ ಓಡಾಡುತ್ತಾ ಇದ್ದಾರಲ್ಲ. ಓಹೋಹೋಹೋ, ಅದೇನಲ್ಲಿ ಅರಮನೆಯ ಮಧ್ಯದಲ್ಲಿ ಒಂದು ತೊಟ್ಟಿಲು. ಆ ತೊಟ್ಟಿಲಲ್ಲಿ ಒಬ್ಬ ಕಂದ. ಆ ತೊಟ್ಟಿಲ ಸುತ್ತಲೂ ಅನೇಕ ತೆಂಗಳೆಯರು ಏನನ್ನು ಹಾಡುತ್ತಾ ಇದ್ದಾರಲ್ಲ. ಹಾ ಹಾ, ನಾನು ಬಂದ ಸ್ಥಳ ಇದು, ಸುಸ್ಥಳ ಇದು. ನನ್ನನ್ನು ಯಾರೂ ಗಮನಿಸಲಿಲ್ಲ. ಆರತಿ ಎತ್ತುವುದೇನೋ, ಶೋಭಾನೆ ಹಾಡುವುದೇನೋ, ಮುತ್ತಿಕ್ಕುವುದೇನೋ, ಹೂ ಮುತ್ತ, ಇನ್ನೊಂದ ಮತ್ತೊಂದ, ಇಷ್ಟು ಮಂದಿಗಳು.
2: ಮಲ ತುಮಲಗಿಹ ಹರಿಯ ರಾಕ್ಷಸ.

0: ಆ ಮಗುವನ್ನು ಎತ್ತಿಕೊಂಡು ಮುತ್ತಿಕ್ಕುವ ಹೆಂಗಳೆಯರು ಎಷ್ಟು ಮಂದಿಗಳು! ನನಗಂತಹ ಭಾಗ್ಯ ಇರುತ್ತಿದ್ರೆ, ನನಗಂತಹ ಯೋಗ ಇರುತ್ತಿದ್ರೆ, ನಾನೂ ಕೂಡ ಇವರ ಹಾಗೆ ಒಂದು ಮಗುವಿನ ತಾಯಿಯ. ಏನು ಕಲ್ಪನೆಗಳು, ಏನು ವಿಪರೀತ ಸ್ಥಿತಿಗಳು! ನಾನು ತಾಯಿಯಾಗುವುದಾ? ಅದು ಮುಖ್ಯ ಅಲ್ಲ. ಆದರೆ ಆ ಅಪ್ಪಿಕೊಂಡು ಅವರು ಸುಖಿಸುವಂಥ ಸಂವೇದನೆ ಏನಿದು, ಏನಿದು! ಸಾಲು ಸಾಲಾಗಿ ಮಗುವನ್ನೆತ್ತಿ ಮುದ್ದಿಸ್ತಾ ಹೋಗ್ತಾರೆ. ಆ ಸಾಲಿನಲ್ಲಿ ನಾನು ಸೇರಿಬಿಡ್ತೇನೆ. ಜನರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿದೆ ಈಗ. ಈ ಮಗುವನ್ನು ನಗುವುದಿಲ್ಲ. ನಿದ್ದೆ ಮಾಡಿದ್ದಾನೋ ಏನೋ. ಅಲ್ಲ, ನಿದ್ದೆ ಬಂದ ಕಂದನನ್ನು ಇವರೆಲ್ಲ ಎತ್ತಿಕೊಂಡು ಸುಖಿಸುವುದು ಏನಪ್ಪ ಇದು? ಅಥವಾ ನಾನು ಬಂದಾಗ ನಿದ್ದೆ ಬಂದವನಂತೆ ನಟಿಸಿದ್ದನೋ ಇವನು? ಇಲ್ಲ, ಮಗುವಿಗೂ ಕೂಡ ಆಯಾಸವಾಗಿರಬೇಕು. ಇಷ್ಟು ಮಂದಿಗಳು ಅಪ್ಪಿಕೊಂಡು ಮುದ್ದಿಸಿ ಮುದ್ದಿಸಿ ಮುದ್ದಿಸಿ ಅದಕ್ಕೆ ನಿದ್ದೆ ಬಂದಿರಬೇಕು. ಆ ನಗುವಿನಲ್ಲಿಯೂ ಕೂಡ ಏನೊಂದು ಮಾರ್ಧವತೆ! ನಿದ್ದೆಯಲ್ಲಿಯೂ ಕೂಡ ನನ್ನನ್ನು ಕಂಡಾಗ ನಕ್ಕಂತೆ ಭಾಸವಾಗ್ತದೆ. ಅಲ್ಲ, ನಿದ್ದೆಯಲ್ಲಿ ನಕ್ಕರೆ ಚಂದ ಇದು. ನಿದ್ದೆಯಲ್ಲಿಯೇ ಇಷ್ಟು ಸೌಂದರ್ಯ ವರ್ಧಿಸ್ತದೆ ಅಂತಾದಾಗ, ಈ ಮಗು ಎಚ್ಚರವಾದಾಗ, ಛೇ, ಆ ಮಗುವಿನ ನಗು ಲಲ್ಲೆಯಾಡುವಂತಹ ಸ್ಥಿತಿ. ಏನೇ ಆಗಲಿ, ತೊಟ್ಟಿಲಿಂದ ಮೆಲ್ಲಗೆ ಮಗುವನ್ನು ಎತ್ತಿಕೊಂಡಿದ್ದೇನೆ. ಆಹಾ, ನನ್ನಲ್ಲಿ ಏನೋ ಒಂದು ರೀತಿಯ ಅವ್ಯಕ್ತವಾದಂತಹ ಒಂದು ಭಾವನೆ ಪುಳಕವಾಗ್ತಾ ಇದೆ ಈ ಮಗುವನ್ನು ಎತ್ತಿಕೊಂಡಾಗ. ಮಗುವನ್ನೇನೋ ಎತ್ತಿಕೊಂಡೆ, ವಿಷ ನನ್ನ ಅಣ್ಣನ ಪಾಲಿಗೆ, ವಿಷ ಇವನೇ ಇರಬಹುದೇ? ಇಲ್ಲ, ನನ್ನ ಮೊದಲಿನ ರೂಪ ಇಲ್ಲಿ ಪ್ರಕಟವಾಗಬಾರದು. ಅದಕ್ಕೋಸ್ಕರ ಇಲ್ಲಿ ಕ್ರಿಯೆ ಇಲ್ಲ, ಕ್ರಿಯೆ ಇಲ್ಲ. ಹಾಗಾಗಿ ಈ ಮಗುವಿಗೆ ವಿಷದ ಸ್ತನವನ್ನು ಉಣಿಸಿದ್ರೆ ಹೇಗೆ? ಹೌದು, ಉಳಿದವರಿಗೆಲ್ಲ ಕೊಟ್ಟಿದ್ದೇನೆ, ನನ್ನಲ್ಲಿ ಅದಕ್ಕೇನು ಬರಗಾಲವಿಲ್ಲ. ನೆನೆಸಿದಾಕ್ಷಣವೇ ವಿಷ ಧಾರಾಕಾರವಾಗಿ ಬರುತ್ತದೆ. ಹಾಗಾಗಿ ಧಾರಾಕಾರವಾಗಿ ಸುರಿಯುವ ವಿಷದ ಸ್ತನವನ್ನು ಇವನ ಬಾಯಿಗಿಡ್ತೇನೆ. ಆಹ, ಏನೊಂದು ಆನಂದ, ಏನು ಚಂದ! ಕುಡಿ ಮಗು, ಕುಡಿ, ಬೇಕಾದಷ್ಟು ಕುಡಿ. ಇನ್ನು ನೀನು ನಿನ್ನ ಜೀವನದಲ್ಲಿ ಕುಡಿಲಿಕ್ಕಿಲ್ಲ. ಆಹ, ಓಹೋ, ಇವನೇನ ಮೊಲೆ ಕೊಡೋದು ಅಭ್ಯಾಸ ಇದ್ದವನಂತೆ. ಮೆಲ್ಲ ಕುಡಿಯಾ? ಆ, ಬಹುಶಃ ಈ ಸ್ತನದಲ್ಲಿ ಕ್ಷೀರ ಕಡಿಮೆ ಆಗಿರಬಹುದು. ಹಾಗಾಗಿ ಬದಲಿಸಿದ್ರೆ ಏನು, ಅವನನ್ನು ಈ ಸ್ತನಕ್ಕೆ ಬಾಯಿಯೊಡ್ಡುವಂತೆ ಮಾಡ್ತೇನೆ. ಹಾ, ಸರಿ ಆಯ್ತು. ಬೇಕಾದಷ್ಟು ಕ್ಷೀರ ಇದೆ, ಕುಡಿ ಕುಡಿ ಕುಡಿ. ಇದೇನು ಹೀಗೆ ಮೆಲ್ಲ ಕುಡಿಯ?
1: ಕಂದ ಬಿಡು, ಕಂದ ಒಂದೇ ಕ್ಷಣ ಮಾತ್ರ ಬಿಡು, ಕಂದ
2: ಬಿಡು
1: ಬಿಡು.
0: ಬೇಡ, ಮೆಲ್ಲ ಕುಡಿ, ಕಚ್ಚು ಬೇಡುವ. ಅಯ್ಯೋ, ನಿನಗೊಂದು ಕಚ್ಚುವ ಅಭ್ಯಾಸವೇ. ಮೆಲ್ಲ ಕುಡಿಯ. ಅಯ್ಯೋ, ಮೆಲ್ಲ ಮೆಲ್ಲ ಮೆಲ್ಲ ಮೆಲ್ಲ ಮೆಲ್ಲ ಮೆಲ್ಲ. ಛೀ, ಭವಿಷ್ಯದಲ್ಲಿ ಹಾಲು ಕಡಿಮೆ ಆಯ್ತೇನು ಈ ಈ ಸ್ಥಾನದಲ್ಲಿ. ಇವನು ತಿನ್ನ ಮಗ್ಗಲು ಬದಲಿಸೋದೊಳ್ಳೆದು. ಸರಿ ಕುಡಿ, ಮೆಲ್ಲ ಬೇಡ ಬೇಡ ನಿನಗೆ.
1: ಮೆಲ್ಲ ಕುಡಿಯ, ಕಚ್ಚು ಬೇಡುವ, ಮೆಲ್ಲ ಕುಡಿಯೋ. ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ, ಮೆಲ್ಲ ಕುಡಿಯ.
2: ಬಿಡೋ, ಸಾಕೇನು ತೆರಡು ಕೈ.

ಏನು ಬೆಲ್ಲ ಕುಡಿಯ ಕಚ್ಚು ಬೇಡುವ, ಇವನು ಮೃತ್ಯು ಅಲ್ಲ ಇನ್ನೇನು, ಒಂದು ಸ್ತನ ಕುಡಿಯುವುದಕ್ಕೆ ಬಾರದಂತಹ ಶಿಶು ಸ್ತನವನ್ನು ಕಚ್ಚಿತಾ ಇದ್ದಾನೆ. ಅಲ್ಲಲ್ಲಲ್ಲ ಅಲ್ಲಲ್ಲ, ನನ್ನ ರಕ್ತ ಹೀರುತ್ತಾ ಇದ್ದಾನೆ ಎಂಬ ಭಾಸವಾಗ್ತದೆ. ಶರೀರದಲ್ಲಿ ಏನೋ ಒಂದು ರೀತಿಯ ಬಳವಳಿಕೆ, ಆಯಾಸ ಬಳವಳಿಕೆ. ಅಯ್ಯೋ ಬೇಡ.

0: ಸಮಾಧಿಗಳೇ ವಿಚಾರವನ್ನು ಕೇಳಿದಿರಾ? ಕೇಳಿದಿರಾ? ಸಭಾಸ್ಥಾನಕ್ಕೆ ನಮ್ಮನ್ನು ಕರೆದಂತಹ ನಮ್ಮ ಮಹಾಪ್ರಭು ಕಂಸ ಕಂಸಾಖ್ಯ ಹೇಳಿದ್ದು ಏನು? ಕಂಸರವೈಯಾದಂತಹ ಒಬ್ಬ ಹುಡುಗ ನಂದ ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ, ಅವನ ವಧೆಯಾಗಬೇಕು ಎಂಬುದಾಗಿ.
1: ಸತ್ಯ?
0: ಏನು ಏನು ಏನು ಏನು ವರ್ತಮಾನ ಸಿಕ್ಕಿದ ನಿಮಗೆ? ಅಲ್ಲಿಗೆ ಹೋದಂತಹ ನಮ್ಮ ಪೂತಾಣಿ, ವಿಷವನ್ನು ಒಡಿಸಿ ಕೊಲಲೆತ್ತಿಸಿದಂತಹ ಪೂತಾಣಿ ಸಾಯಿಸಲ್ಪಟ್ಟಳಂತೆ. ಹಾಗಾಗಿದ್ದರೆ ನಮ್ಮ ಪ್ರಭುವಿನ್ನು ನಮ್ಮ ಪ್ರಭುವಿನ ಹಗೆಯಾದಂತಹ ಹುಡುಗ ನಂದಗೋಕುಲದಲ್ಲಿ ಇದ್ದಾನೆ ಎನ್ನುವುದು ನಿಸ್ಸಂಶಯ. ನಿಸ್ಸಂಶಯ ಅಲ್ಲವೇ?
1: ಹೌದು.
0: ಹಾಗಾಗಿದ್ದರೆ ಬಿಡಬಹುದೇ ನಾವು?
2: ನಂದನಾ,

0: ನಮ್ಮಣ್ಣನನ್ನು ಕೊಲ್ಲುವಂತಹ ಮಗು ಗೋಕುಲದಲ್ಲಿ ಇದೆ ಎಂಬುದು ಭೂತನಿ ಸತ್ತುದರಿಂದಲೇ ನಮಗೆ ವ್ಯಕ್ತವಾಗಿದೆ,
1: ಅಲ್ಲವೇ
0: ಸ್ಪಷ್ಟವಾಗಿದೆ. ಅದು ನಂದಗೋಕುಲದಲ್ಲೇ ಇರಲಿ, ಇಲ್ಲ ನಂದನವನದಲ್ಲೇ ಇರಲಿ, ಆ ಮಗು ಸಿಕ್ಕಿದ್ರೆ ಅದನ್ನು ತಲೆ ಕಡಿಯುತ್ತೇನೆ. ತಲೆ ಕಡಿದೇನು?
1: ಹೌದೇ. ಹಾಗಾಗಿದ್ದರೆ ನಮ್ಮ ಅನ್ನದಾತ ನಮ್ಮ ಪ್ರಭುವಾದಂತಹ ಕಂಸನ ವೈರಿ ಯಾರೇ ಆಗಲಿ, ಅದು ನಮ್ಮ ವೈರಿ.
0: ಹೌದು,
1: ಅವನನ್ನು ಸಾಯಿಸಬೇಕಾಗಿದ್ದರೆ ನಾವು ಯಾವ ಪ್ರಯತ್ನವನ್ನು ಮಾಡಬಹುದು. ಆದರೆ ನಾವು ಇದೇ ರೂಪದಲ್ಲಿ ಅಲ್ಲಿಗೆ ಹೋದರೆ ನಮ್ಮಿಂದ ಆದೀತೆ ಕೆಲಸ
0: ಆಗಲಿಲ್ವಾ?
1: ಆದ್ದರಿಂದ

ನಾವು ಇತ್ತ ಸ್ವರೂಪಿಗಳು, ನಮಗೆ ಒಂದೊಂದು ರೂಪಾಂತರವನ್ನು ಕೊಳ್ಳುವಂತಹ ಸಾಮರ್ಥ್ಯ ಇದೆಯಲ್ಲವೇ? ಇದೇ ರೂಪದಲ್ಲಿ ನಾವು ನಂದ ಗೋಕುಲಕ್ಕೆ ಹೋದೆವು ಅಂತಾದರೆ ಖಂಡಿತವಾಗಿಯೋ ನಮಗೆ ಆ ಹುಡುಗನನ್ನು ಹಿಡಿದು ಸಾಯಿಸಲು ಸಾಧ್ಯವಿಲ್ಲ. ಮಕ್ಕಳು ಹೆದರಿ ಓಡಿ ಹೋದಾರು. ಆದ ಕಾರಣ ನನಗೆ ಒಂದು ಬಂಡಿಯಾಕಾರವನ್ನು ತಾಳುವ ಸಾಮರ್ಥ್ಯ ಇದೆ. ನನ್ನ ಹೆಸರು ಶಕಟ ಅಲ್ಲವೇ? ಶಕಟ ಎಂದರೆ ಬಂಡಿ. ನಾನು ಬಂಡಿ ಆಗುತ್ತೇನೆ. ಮಕ್ಕಳಿಗೆ ಬಂಡಿ ಆಟ ಅಂದರೆ ಬಹಳ ಇಷ್ಟ ಅಲ್ಲವೇ? ಎಲ್ಲಿ ಮಕ್ಕಳು ಗುಂಪು ಗುಂಪಾಗಿ ಆಡುತ್ತಾ ಇರುತ್ತಾರೋ ಆ ಜಾಗಕ್ಕೆ ನಾನು ಹೋಗುತ್ತೇನೆ. ಬಂಡಿಯಾಗಿ ಆ ಮಕ್ಕಳನ್ನು ಆಕರ್ಷಿಸುತ್ತೇನೆ. ಆಗ ಹುಡುಗ ಬಂದೇ ಬರುತ್ತಾನೆ. ಅವನನ್ನು ನಾನು ಬಂಡಿಯಲ್ಲಿ ಕುಳ್ಳಿರಿಸಿ ಎಳೆದುಕೊಂಡು ಹೋಗಿ ಸಾಯಿಸ್ತೇನೆ. ನೀನೇನು ಮಾಡಬಲ್ಲೆ?

0: ಪೌರುಷ ತೋರಿದೆ ಬರುವನು ಈ ಹರಿಯನು ತಲೆ ಕುಡಿದನು ನಾನು.
1: ಅಯ್ಯ
2: ದೇವುಕ
1: ಸಣ್ಣ ಮಕ್ಕಳು ಅಂದಾಗ ಅದನ್ನು ಸಮಾಧಾನ ಪಡಿಸುವುದಕ್ಕೆ ಗೋವಿನ ಹತ್ರ ಕರೆದುಕೊಂಡು ಹೋಗುವಂತ ಕ್ರಮವೂ ಉಂಟು. ಗೋವನ್ನು ಕಂಡಾಗ ಮಕ್ಕಳಿಗೆ ಒಂದು ರೀತಿಯ ಸಂತೋಷ. ಆದ್ದರಿಂದ ಈ ಸಣ್ಣ ಮಗುವನ್ನು ಇದನ್ನು ಸರಿಯಾಗಿ ನಾವು ಉಪಯೋಗಿಸಿಕೊಳ್ಬೇಕಿದ್ರೆ, ಇದನ್ನು ಕೊಲ್ಲಬೇಕಾದ್ರೆ ನನಗೆ ಸರಿಯಾದಂತಹ ನನಗೆ ಬರುವಂತಹ ವಿದ್ಯೆ ಏನು? ಧೇನುವಿನ ಆಕೃತಿಯನ್ನು ತಳೆದು ನಾನು ಧೇನುವಿನ ಆಕೃತಿಯಿಂದ ಹೋಗ್ತೇನೆ.

0: మరి మా తల్లిదు బరిగిదు పౌరుష తరువత బిడె విన్ను స్థిర విధనలు కళ హరుజులాజ్ఞ కరుణిది కలుహిదను.
1: మిత్రమే, ನಿಮ್ಮ ವಿರೋಚಿತವಾದ ಮಾತುಗಳು ಬಹಳ ಪ್ರಿಯವಾಯಿತು. ಒಡೆಯನಾದ ಕಂಸರಾಯನ ಆಜ್ಞೆ ನಮಗೂ ಶಿರೋದಾರ್ಯ. ನಮ್ಮ ವೈರ್ಯ ಆಗಿರುವಂತಹ ಕೃಷ್ಣನನ್ನು ಎಳೆಯ ಶಿಶುವೆಂಬ ದಾಕ್ಷಿಣ್ಯ ಭಾವವನ್ನು ಬಿಟ್ಟು ಕೊಲ್ಲಲು ಮುಂದಾಗುವುದು ನಮ್ಮ ಕರ್ತವ್ಯವಾಗಿದೆ. ನಾನು ನಿಮ್ಮಂತೆ ಮಾಯಾರೂಪದಿಂದ ಬಿರುಗಾಳಿಯಾಗಿ ಬೀಸಿ ಆ ಶಿಶುವಿನ ಹತ್ಯೆಯನ್ನು ಮಾಡಲು ಈಗಲೇ ಮುಂದಾಗ್ತೇನೆ.
2: ಶಹಬಾಸ್ ಶಹಬಾಸ್! ಹಾಗಾಗಿದ್ದರೆ ನಾನು ಬಂಡಿ,
3: ನಾನು ದೇನು,
1: ನಾನು ಬಿರುಗಾಳಿ,
2: ಚಂಡಮಾರುತ. ಹೋಗೋಣ ಹೋಗೋಣ.

0: ಕಾಲಕ ಕೇಳಿಲೋ ನಮ್ಮ ಕಳಜ ಅಲವ ತೀರಿದ ಅಮ್ಮ ಲೀಲೀಲಿ ವರಿಸಲು ಬಿಡೆನು ಯಮನಾಲಯ ಕಟ್ಟುವೆ ನಿಮ್ಮ
1: ಎಲ್ಲವೋ ಕೃಷ್ಣ.
2: ಬಿರುಗಾಳಿಯ ಮಧ್ಯದಲ್ಲಿ ಕಾಣಿಸ್ತಾ ಇದ್ದಿ.
1: ಹೌದು,
2: ಆ
1: ಸಣ್ಣ ಹುಡುಗನಾದ ನೀನು ಅಸುಳೆಯಾಗಿದ್ದಿ. ನೀನು ಪೋರ, ಆದರೆ ನಿನಗೆಷ್ಟು ಪೊಗರು. ಎಲ್ಲೋ ಕೃಷ್ಣ, ನಮ್ಮ ಒಡೆಯನ ಪೂತನಿಯನ್ನು ಕೊಂದನೆಂಬ ಆ ಹಮ್ಮು ನಿನಗೆ ಬೇಡ. ಬಿರುಗಾಳಿಯಾಗಿ ಬಂದು ನಿನ್ನ ರಕ್ತ ಕಾರಿಸಿ ಸಾಯಿಸ್ತೇನೆ ನೋಡು ಬಾ.
2: ಹೌದಾ?
0: ಕುಲ್ಲನೆ ನಿನ್ನಂತಿರೋತಿ.

0: ಭೀಕರವಾದಂತಹ ನಮ್ಮವರಾದಂತಹ ಗೋಪಾಲಕರನ್ನೆಲ್ಲ ಕಂಡಬಟ್ಟೆಯಲ್ಲಿ ಹಾರಿಸ್ತಾ ಇದ್ದ ನೀನು.
1: ಹೌದು,
0: ಆ ಕಾರಣವೇ ಗಾಳಿಗೆ ಗುದ್ದಿದರೆ ಏನಾಗುತ್ತದೆ ನೋಡೋಣ ಅಂತ ಗುದ್ದಿದರೆ ನಿಜ ಸ್ವರೂಪದಿಂದ ಕಾಣಿಸಿಕೊಳ್ತಾ ಇದ್ದಿ. ಪೂತನಿ ವಿಷಸ್ತನವನ್ನು ನನಗೆ ಕೊಡುವುದಕ್ಕೆ ಬಂದಾಗ ಅವಳ ವಿಷವೆಲ್ಲ ನನ್ನ ಕಟವಾಯಿಂದ ಹರಿದು ಹೋಗಿ ಅವಳ ಪ್ರಾಣ ಹೋಗಿದೆ. ಬಹಳಷ್ಟು ಮಂದಿ ರಾಕ್ಷಸರೆಲ್ಲ ಬಂದದ್ದುಂಟು ಇಲ್ಲಿಗೆ. ಕಾಮರೂಪಿಯಾದಂತಹ ತೃಣಾವರ್ತನೆಂಬ ಒಬ್ಬ ಬಂದಿದ್ದ, ನಮ್ಮ ಬೀದಿ ಬೀದಿಯಲ್ಲಿ ಡೊಂಬರಾಟ ನಡೆದಿತ್ತವನದ್ದು. ಕೊನೆಗೆ ನನ್ನ ಮುಂದೆ ಅವನ ಡೊಂಬರಾಟ ನಡೆಯಲಿಲ್ಲ.
1: ಓಹೋ,
0: ಆವಾಗ ಗೊತ್ತಾದದ್ದು ಇವರೆಲ್ಲ ಯಾಕೆ ನನ್ನನ್ನು ಕೊಲ್ಲುವುದೇ ಉದ್ದೇಶವಾಗಿ ಎಲ್ಲಿಂದ ಕಳುಹಲ್ಪಟ್ಟು ಬರ್ತಾರೆ ಎಂಬ ಸತ್ಯ.
1: ಆ
0: ಹಾಗೆ ಬಂದವರಲ್ಲಿ ನೀನು ಒಬ್ಬ ಅಂತ ಈಗ ಅರ್ಥ ಆಗಿದೆ.
1: ಹೌದು,
0: ನಿನ್ನ ಬಿರುಗಾಳಿಯನ್ನು ಶಮನ ಮಾಡುವುದಕ್ಕೆ ಮಂತ್ರ ಪ್ರಯೋಗ ಮಾಡಬೇಕಾ? ಹೋಗ್ತೀಯ,
1: ಬಾ ಮುಂದಕ್ಕೆ
0: ನೋಡೋಣ.

0: ದುರ ಕೈತರಲದು ಹರಣವ ನೀಯುವ ಪರಿಭವ ನೋಡುಂದ.
1: ಎಲ್ಲ ಹುಡುಗ ನಮ್ಮ ನಮ್ಮ ಪೂತನಿಯನ್ನು ಆಮೇಲೆ ಬಂದವನನ್ನು ಎಷ್ಟು ಜನರನ್ನು ಕೊಂದಿದ್ದೇನೆ, ಇಷ್ಟು ಸಣ್ಣ ಹುಡುಗ ನೀನು ನಮ್ಮವರನ್ನೆಲ್ಲ ಕೊಂದೇನು ಎನ್ನುವ ಹಾಗೆ ಬಂದಿದ್ದೀಯಲ್ಲ, ಇದು ದೇನುಕ, ನಾನೇ ಬಂದಿದ್ದೇನೆ, ಇಷ್ಟು ಹೋದವರು ಹೋಗಲಿ, ನಿನ್ನನ್ನು ಮುಗಿಸುವುದಕ್ಕೆ ನಾನು ಸಾಕು ಎನ್ನುವಂತಹ ಧೈರ್ಯದಿಂದ ಬಂದಿದ್ದೇನೆ. ಏನು ನನ್ನಲ್ಲಿ ದುರವನ್ನು ಕೊಡುವುದಕ್ಕೆ ನಿನಗೆ ಸಾಮರ್ಥ್ಯ ಉಂಟೇನೋ?
0: ಹಾಗಾದ್ರೆ ಇದು ಕೊಬ್ಬಿದ ಗೂಳಿಯ?

0: ಿದೆ ಗೋಕುಲ ತೊಡಗಿದ ಯಾಕೆ ರಣ ನೋಡಿರಿ ನತಿಜಾವಧಿ
1: ಕ್ಷೀರ ಸಂಪತ್ತಿಗೆ ನಂದಗೋಕುಲ ಹೆಸರಾಗಿದೆ. ನಂದಗೋಕುಲ ಅಂತಂದ್ರೆ ಕ್ಷೀರ ಸಮೃದ್ಧಿ ಉಂಟು ಅಂತ ಅರ್ಥ. ಹಾಗೆ ಯಾವುದೋ ಒಂದು ಗೂಳಿ ಮುಂದೆ ಬರ್ತಾ ಇದೆ ಅಂತ ನೋಡಿದ್ರೆ ಗೂಳಿ ಅಲ್ಲ, ಗೂಳಿ ಆಕಾರವನ್ನು ಧರಿಸಿದ ಒಬ್ಬ ರಾಕ್ಷಸ ಮೂಗಿನ ಹೊಳ್ಳೆಗಳಿಂದ ಬಿಸಿ ಉಸಿರನ್ನು ಕಾರುತ್ತ, ಗೊರಸುಗಳಿಂದ ಕೆಂಧೂಳನ್ನು ಎಬ್ಬಿಸುತ್ತ ನಮ್ಮ ಗೋಪಾಲಕ ಹುಡುಗರನ್ನೆಲ್ಲ ಹಾಯ್ದು ಅತ್ತಿತ್ತ ಬೀಳುವ ಹಾಗೆ ಮಾಡಿ ಬರ್ತಾ ಇದ್ದಿ. ಆದ್ರಿಂದ ನಿನ್ನ ಕೊಂಬಿಗೆ ಕೈ ಕೊಟ್ಟು ಒಮ್ಮೆ ತಿರುಗಿಸಿದಾಗ ಗೊತ್ತಾಯ್ತು ನೀನು ಗೂಳಿ ಆಕಾರವನ್ನು ತಳೆದು ಬಂದಂತಹ ಒಬ್ಬ ರಾಕ್ಷಸ ಅಂತ. ನಿಮ್ಮಲ್ಲಿ ಯಾವ ಯಾವ ರೂಪದಿಂದ ಯಾರ್ಯಾರು ಬರ್ತೀರೋ ಅವರೆಲ್ಲವರಿಗೂ ಸಹ ನಾನು ಹಾಗೂ ನನ್ನ ಪಡೆಯವರಲ್ಲಿ ಬೇಕಾದ ಔಷಧಿ ಇದೆ. ಬದುಕುವ ಆಸೆ ಉಂಟು ಅಂತಾದ್ರೆ ಇನ್ನೊಮ್ಮೆ ನಂದಗೋಕುಲದತ್ತ ತಲೆ ಹಾಕುವುದಿಲ್ಲ ಅಂತ ಪ್ರಮಾಣ ಮಾಡಿ ಓಡಿ ಹೋದ್ರೆ ಬದುಕುತ್ತಿ, ಇಲ್ಲದೆ ಇದ್ರೆ ಕೊಂಬಿನಲ್ಲಿ ಹಿಡಿದು ನೆಲಕ್ಕೆ ಅಪ್ಪಳಿಸಿ
2: ಕೊಂಬಿನಿಂದಲೇ ನನ್ನ ಕುತ್ತಿ ಕೊಂದೇನು ನೋಡೋಣ.

0: ಸೌಂದರ್ಯನ್ನ ನಾ ಪರಿಗಿಬೆ ಸಾಹಸವನ್ನ
1: ಯಾಕೆ ಬೊಬ್ಬೆ ಹೊಡೆದು
2: ಸಿಕ್ಕಿದೆಯಾ ಸಿಕ್ಕಿದೆಯಾ?
1: ನಿಮ್ಮವರೆಲ್ಲ ಬೊಬ್ಬೆ ಹೊಡೆದೇ ಸಾಯುವುದಲ್ಲ, ಸಾಯುವಾಗ ಬೊಬ್ಬೆ ಹೊಡೆದು
2: ಮೆಚ್ಚಿದೆ ನಿನಗೆ? ಯಾಕೆ ಗೊತ್ತಾ? ಆ ಹೋರಿಯ ಕೊಂಬು ಹಿಡಿದು ಹೋರಾಡಿದಂತಹ ರೀತಿ ಉಲ್ಟಲ್ಲ, ಮೆಚ್ಚತಕ್ಕದ್ದು. ಮೇಲೆ ಹಾರಿ ಗಾಳಿಗೆ ಗುದ್ದಿದೆಯಲ್ವಾ, ಅದು ಕೂಡ ಮೆಚ್ಚತಕ್ಕದ್ದು. ಆದರೆ ನೋಡು, ಹುಲಿಯ ಬಾಯೊಳಗೆ ಹುಲ್ಲೆಯ ಮರಿಯು ತಾನಾಗಿ ಬಂದು ಬಿದ್ದಂತೆ. ನನ್ನ ಬಾಯಿಗೆ ನೀನು ಬಂದು ಬೀಳುತ್ತಾ ಇದ್ದಿ, ನಿನ್ನನ್ನು ಬಿಡುವುದಿಲ್ಲ ಬಿಡುವುದಿಲ್ಲ, ಕೊಂದೇ ತೀರುತ್ತೇನೆ, ತಿಂದು ತೀರುತ್ತೇನೆ, ತೇಗುತ್ತೇನೆ. ಬಾ ಬಾ ಬಾ ಬಾ.
1: ಬಂಡಿಯಾಕಾರದಲ್ಲಿ ಬಂದವನ ನೀನು?

0: ನೀನಾಡುತ್ತಿರುವ ಮಾತುಗಳನ್ನು ಕೇಳಿದರೆ ನಗುತ್ತದೆ. ಕೊಲ್ಲುತ್ತೇನೆ. ಯಾರಯ್ಯ?
1: ಕೊಂದೇ.
0: ಈ ಪ್ರಪಂಚದಲ್ಲಿ ಯಾರು ಯಾರನ್ನೂ ಕೊಲ್ಲಲೂ ಆರರು, ಯಾರು ಯಾರನ್ನು ಕಾಯಲೂ ಆರರು. ಯಾಕಂದ್ರೆ ಕೊಲ್ಲುವವನಿಗೆ ಕಾಯುವ ಸಾಮರ್ಥ್ಯವೂ ಬೇಕಾಗುತ್ತದೆ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲ ಜಗದಿ ದೈವ ಹೊರತು. ದೇವರೊಬ್ಬರು ಬಿಟ್ಟರೆ ಬೇರೆ ಯಾರಿಂದಲೂ ಕೊಲ್ಲುವ ಕಾಯುವ ಕಾಯಕವನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಹಂಕಾರದ ಪ್ರಮತ್ತತೆಯಿಂದ ಒಬ್ಬನನ್ನು ಕೊಲ್ಲುತ್ತೇನೆ, ಒಬ್ಬನನ್ನು ಕಡಿಯುತ್ತೇನೆ ಹೇಳುವುದು ಬಹಳ ಸುಲಭ. ಆದರೆ ಕಾಲ ಯಾವಾಗ ನಮ್ಮನ್ನು ತೆಗೆಯುತ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಿಮ್ಮಡಿಯ ಹಿಂದೆ ಹೆಡೆಯೆತ್ತಿ ಕಾಯುತ್ತಿರುವ ಹಾವಿನ ಹಾಗೆ ಕಾಲ ಸದಾ ನಮ್ಮನ್ನು ಅನುಸರಿಸುತ್ತದೆ. ಶಿಥಿಲವಾದಂತಹ ದಾರದಲ್ಲಿ ಕಟ್ಟಿದ ಕತ್ತಿಯೊಂದು ನಮ್ಮ ನೆತ್ತಿಯ ಮೇಲೆ ತೂಗುತ್ತಿರುತ್ತದೆ. ಯಾವಾಗ ದಾರ ಹರಿಯುತ್ತದೆಯೋ ಯಾವಾಗ ಕತ್ತಿ ನೆತ್ತಿಯ ಮೇಲೆ ಬೀಳ್ತದೆ ಹೇಳುವುದಕ್ಕೆ ಬರುವುದಿಲ್ಲ. ಆದರೂ ಅಹಂಕಾರದಿಂದ ಕೊಲ್ಲುತ್ತೇನೆ ಕೊಲ್ಲುತ್ತೇನೆ ಕಾಯುತ್ತೇನೆ.
1: ನಾನು ಯಾಕೆ ಕೊಲ್ಲುತ್ತೇನೆ ಗೊತ್ತಾ?
0: ಹೌದಾ?

0: 다루게 예매라
1: 야노
0: 무구대 보다니 야노 니누 건데 노래라
1: 야께 건데 여러분 보라 니난누 꼴라네 메카다또 난나 닮아
2: 야께
1: 난나 샤트로 니누
2: 에요 니나 샤트로나 니누
1: 모달라네 다기 남마 아 나타나 샤트로 ಆದ ಕಾರಣ ನಮಗೆ ಶತ್ರು ಇನ್ನು ಏ ನಿನಗೆ ಏನು ಮಾಡಬೇಕು ಯಾರು ತಾಯಿ ಯಾರು ಅಂತ ಗೊತ್ತಿಲ್ಲಲ್ಲ ನಿನಗೆ
2: ಗೊತ್ತುಂಟು
1: ಮೊನ್ನೆ ಮೊನ್ನೆ ಪ್ರೀತಿಯಿಂದ ನಿನ್ನ ಮೇಲೆ ಮಮಕಾರದಿಂದ ಹಾಲು ಕೊಡ್ಲಿಕ್ಕೆ ಬಂದಂತಹ ಆ ಚೆಲುವೆ ಪೂತನೆಯನ್ನು ನೀನು ಏನು ಮಾಡಿದೆ
2: ಅದಕ್ಕೆ ನೀನು ಬೊಬ್ಬೆ ಹೊಡೆಯುವುದು
1: ಏನು ಮಾಡಿದೆ
2: ಅವಳು ಸತ್ತದ್ದಕ್ಕೆ
1: ಕೊಂದಿಯ ನೀನು
2: ನಾನು ಕೊಂದದ್ದಲ್ಲ
1: ಮತ್ತೆ
2: ಅವಳು ಸ್ತನ್ಯಪಾನ ಮಾಡಿಸುವುದಕ್ಕೆ ತೊಡಗಿದಳು
1: ನೀನು ರಕ್ತಪಾನ ಮಾಡಿದೆ
2: ಅವಳ ಎದೆಯ ಮೇಲೆ ನಾನು ಮಲಗಿದ್ದೆ ಅವಳು ಸತ್ತ ಮೇಲೆ ಅವಳ ಎದೆಯಿಂದ ನನ್ನನ್ನು ಇಳಿಸಲಿಕ್ಕೆ ಏಣಿ ತಂದಿಟ್ಟದ್ದು ಗೊತ್ತುಂಟ ರಾಕ್ಷಸಾಕಾರದಿಂದ ಸತ್ತಿದ್ದಳು ಅವಳು
1: ಏ ಮೂರ್ಖ ಎಲ್ಲ ಗೊತ್ತು ನಿನ್ನ ವಿಚಾರ ನಿನಗೆ ಸಾಯುವ ಕಾಲ ಸನ್ನಿಹಿತವಾಗಿದೆ ಇದು ಬಾಯಿ ತೆರೆದಿದ್ದೇನೆ ಒಳಗೆ ಪ್ರವೇಶ ಮಾಡು ಅಲ್ಲಿಗೆ ತಾಗದಾಗಿ ನುಂಗುತ್ತೇನೆ ಇಲ್ಲವಾದರೆ ನಿನ್ನನ್ನು ಮುಷ್ಟಿಯಲ್ಲಿ ಹಿಡಿದು ಹೇಸೋಕೆ ಹೇಸೋಕೆ ಹೇಸಿಗೆ ಎಸೆದು ಬಿಡುತ್ತೇನೆ ಬಾ ಮುಂದೆ ಬಾ

ಇನ್ನೊಬ್ಬನಲ್ಲಿ ಶತ್ರುತ್ವವನ್ನು ಆರೋಪಿಸಬೇಕಾದಂತಹ ಅಗತ್ಯ ಇಲ್ಲ. ನನಗೆ ತಾನೇ ಶತ್ರು. ಯಾರು ತನ್ನ ಚಿತ್ತವನ್ನು ನಿಯಂತ್ರಿಸ ಆರನೋ ಅಂಥವನು ಶತ್ರುವಾಗುತ್ತಾನೆ. ನಿನ್ನ ಚಿತ್ತದ ವಿಕಾರವನ್ನು ನಿಯಂತ್ರಿಸಿಕೊಳ್ಳದೇ ಇದ್ರೆ ತಲೆ ಕಡೆ ತೆಗೀತೇನೆ.

ಕಂಸನಿಂದ ಪ್ರಚೋದಿತರಾದಂತಹ ದಾನವರೆಲ್ಲರೂ ಹತರಾದರು. ನನ್ನ ಈ ವ್ಯವಹಾರಗಳನ್ನೆಲ್ಲ ನಂದಗೋಕುಲದಲ್ಲಿ ಲೀಲೆಯೆಂದೇ ಕರೆದರು. ಹಾಲು ಬೆಣ್ಣೆಗಳನ್ನು ಕದ್ದು ತಿನ್ನುವಲ್ಲಿಂದ ತೊಡಗಿ ವಿವಸ್ತ್ರಯರಾಗಿ ಸ್ನಾನ ಮಾಡುತ್ತಿದ್ದಂತಹ ಗೋಪಿಕೆಯರ ವಸ್ತ್ರಾಪಹರಣದಲ್ಲಿ ಮುಂದುವರಿದು ನನ್ನನ್ನು ಕಟ್ಟುವುದಕ್ಕೆ ತಂದ ಹಗ್ಗ ಎಷ್ಟು ದೊಡ್ಡದಾದರೂ ನನ್ನ ಹೊಟ್ಟೆಯನ್ನು ಪೂರ್ಣ ಸುತ್ತದೇ ಇದ್ದದರಿಂದ ದಾಮೋದರನೆಂದು ಹೆಸರನ್ನು ಪಡೆದು ಹಾಗೆಯೇ ಮುಂಬರಿದು ಕಾಳಿಂದಿಯ ಮಡುವಿನಲ್ಲಿದ್ದಂತಹ ಕಾಳಿಂಗನ ಹೆಡೆಯನ್ನು ಮೆಟ್ಟಿದಾಗ ನನ್ನನ್ನು ನಂದಗೋಕುಲದ ಜನತೆಯೆಲ್ಲ ದೇವರೆಂದೇ ತಿಳಿಯಿತು. ಪ್ರಕೃತಿ ಪೂಜೆಯೇ ಪ್ರಧಾನ ಎಂಬರ್ಥದಲ್ಲಿ ಗೋವರ್ಧನ ಗಿರಿಯನ್ನು ಪೂಜಿಸುವುದಕ್ಕೆ ತೊಡಗಿದಾಗ ಕ್ರುದ್ಧನಾದಂತಹ ದೇವೇಂದ್ರ ಸುರಿಸಿದ ಮುಸಲಧಾರೆಯ ಮಳೆಯಿಂದ ರಕ್ಷಿಸಿ ಗೋವಿಂದರಾಜ ಪಟ್ಟಾಭಿಷೇಕವೂ ಆದದ್ದಿದೆ. ಇಷ್ಟನ್ನು ನನ್ನ ಲೀಲೆ ಅಂತ ತಿಳಿದರೆ ಮುಂದೆ ಉಳಿದಿರುವುದು ಕಂಸವಧೆ. ಕಾಲ ಯಾವಾಗ ಕೂಡಿ ಬರ್ತದೆ ನೋಡೋಣ.

0: ಇದುವರೆಗೆ ಯಕ್ಷಗಾನ ತಾಳಮದ್ದಳೆ ಪ್ರಸಾರವಾಯಿತು. ಪ್ರಸಂಗ ಶ್ರೀಕೃಷ್ಣಲೀಲೆ. ನಡೆಸಿಕೊಟ್ಟವರು ತೆಂಕತಿಟ್ಟು ಯಕ್ಷಗಾನ ವೇದಿಕೆ ಕುಕ್ಕುವಳ್ಳಿ ಇರ್ದೆ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಸಮಯ 4:17 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ಮಡಿಕೇರಿ ಭಾವಯಾನ, ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಭಾವಯಾನ.

ಇಂದಿನ ಭಾವಯಾನ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಶ್ರೋತೃಗಳಿಗೂ ಸ್ವಾಗತ. ನಾನು ನಿಮ್ಮ ಗೆಳತಿ ಶ್ರುತಿ ಸಂಜೀವ್. ಕವಿ ಕಾವ್ಯ ಸೃಷ್ಟಿ ಎನ್ನುವುದು ಒಂದು ಬಹುದೊಡ್ಡ ಬೆರಗು. ಪಂಚೇಂದ್ರಿಯಗಳ ಮೂಲಕ ತಾನು ಪಡೆಯುವ ಲೋಕದ ಅನುಭವವನ್ನು ಕವಿ ತನ್ನ ಹೃದಯದಲ್ಲಿ ಇಳಿಸಿ ಪಾಕಗೊಳಿಸಿ ಅದನ್ನು ಅಮೃತಪಾನವಾಗಿ ಸಹೃದಯನಿಗೆ ನೀಡುತ್ತಾನೆ. ಅದು ತಮ್ಮೊಳಗಿನ ವಿಷಾದವನ್ನ ಆಹ್ಲಾದವಾಗಿ ಪರಿವರ್ತಿಸುತ್ತದೆ, ಕತ್ತಲೆಯನ್ನ ಬೆಳಕಾಗಿಸುತ್ತದೆ. ಆ ಮೂಲಕ ಸಹೃದಯನ ಬಾಳನ್ನ ಬೆಳಗಿಸುವ ಸಾರ್ಥಕ ಕೈಂಕರ್ಯವನ್ನ ಕವಿ ಮನಸ್ಸು ಸಾಧಿಸುತ್ತದೆ. ಬನ್ನಿ, ಅಂಥ ಒಂದೆರಡು ಗೀತೆಗಳ ಒಳಹೊಕ್ಕು ಆ ಅಮೃತ ರಸಧಾರಿಯನ್ನ ಸವಿಯೋಣ, ಸವಿದು ಬಾಳನ್ನ ಬೆಳಗಿಸುವ ದಾರಿ ಹುಡುಕೋಣ. ಸಾವಿರ ನೇತ್ರದ ಸಾವಿರ ಪಾತ್ರದ ಸಹಸ್ರ ಶೀರ್ಷ ಪುರುಷನೇನಿ, ಈ ಭಾವಗೀತೆ ಕವಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಆಧ್ಯಾತ್ಮಿಕ ಚಿಂತನೆಗಳನ್ನು ವ್ಯಕ್ತಪಡಿಸುವ ಅದ್ಭುತ ಕವಿತೆ. ಈ ಹಾಡಿನಲ್ಲಿ ಕವಿ ದೇವರನ್ನ ಸರ್ವವ್ಯಾಪಿ ಶಕ್ತಿಯಾಗಿ ವರ್ಣಿಸುತ್ತಾರೆ. ಸಾವಿರ ನೇತ್ರದ ಸಾವಿರ ಪಾತ್ರದ ಸಹಸ್ರ ಶೀರ್ಷ ಪುರುಷ ಎಂಬ ಪದಗಳ ಮೂಲಕ ದೇವರು ಅನೇಕ ರೂಪಗಳಲ್ಲಿ ಇರುವನು, ಎಲ್ಲೆಲ್ಲೂ ವ್ಯಾಪಿಸಿರುವವನು ಎಂಬುದನ್ನು ಸ್ಪಷ್ಟಪಡಿಸುತ್ತಾರೆ. ಜಗತ್ತಿನ ಪ್ರತಿಯೊಂದು ಅಂಶದಲ್ಲೂ ದೇವರ ಅಸ್ತಿತ್ವವಿದೆ ಎಂಬ ಆಳವಾದ ತತ್ವವನ್ನು ಕವಿ ಇಲ್ಲಿ ಹೇಳಿದ್ದಾರೆ. ಈ ಗೀತೆಯಲ್ಲಿ ದೇವರನ್ನು ಜಗತ್ತಿನ ಎಲ್ಲಾ ಧ್ವನಿಗಳಿಗೆ ಮೂಲವಾದ ಶ್ರುತಿಯಂತೆ ಚಿತ್ರಿಸಲಾಗಿದೆ. ಸಾವಿರ ದನಿಗಳ ಗಾನದ ಮೇಳಕ್ಕೆ ಆಧಾರವಾದ ಶ್ರುತಿ ಎಂಬ ಸಾಲುಗಳ ಮೂಲಕ ಪ್ರಪಂಚದಲ್ಲಿನ ಎಲ್ಲ ಚಲನ, ಧ್ವನಿ, ಸಂಗೀತ ಇವೆಲ್ಲವೂ ದೇವರಿಂದಲೇ ಉದ್ಭವವಾಗಿದೆ ಎಂಬ ಸಂದೇಶ ವ್ಯಕ್ತವಾಗುತ್ತದೆ. ಪ್ರಕೃತಿಯ ಸೌಂದರ್ಯವು ದೇವರ ಮಹಿಮೆಯ ಪ್ರತಿಬಿಂಬವಾಗಿದ್ದು, ಚಂದ್ರನ ಬೆಳಕು, ನೀರಿನ ಹರಿವು, ಗಾಳಿಯ ಅಲೆ ಎಲ್ಲವೂ ದೇವರ ಆಭರಣಗಳಂತೆ ಕಾಣಿಸುತ್ತವೆ. ಮುಂದೆ ಕವಿ ದೇವರ ಸರ್ವವ್ಯಾಪಿತ್ವವನ್ನ ಪ್ರಕೃತಿಯ ವಿವಿಧ ರೂಪಗಳ ಮೂಲಕ ವಿವರಿಸುತ್ತಾರೆ. ದೇವರು ಮಳೆಯಾಗಿ ಆಕಾಶದಿಂದ ಭೂಮಿಗೆ ಇಳಿಯುತ್ತಾನೆ, ಗಾಳಿಯಾಗಿ ದಿಕ್ಕು ದಿಕ್ಕುಗಳಲ್ಲಿ ಹರಡುತ್ತಾನೆ, ಶಿಲೆಯಲ್ಲಿ ಸ್ಥಿರವಾಗಿ ಜಲದಲ್ಲಿ ಹರಿದು ಅಗ್ನಿಯಲ್ಲಿ ಹೊಳೆಯುತ್ತಾ ಭೂಮಿಯಲ್ಲಿ ಕರಗಿ, ಇಂತಹ ಎಲ್ಲ ರೂಪಗಳಲ್ಲಿ ದೇವರ ಅಸ್ತಿತ್ವವಿದೆ ಎಂದು ಕವಿ ಹೇಳುತ್ತಾರೆ. ಹಾಡಿನ ಅಂತ್ಯದಲ್ಲಿ ಕವಿ ದೇವರ ಅಂತರಂಗ ಅಸ್ತಿತ್ವವನ್ನ ಒತ್ತಿ ಹೇಳುತ್ತಾರೆ. ದೇವರು ಹೊರಗಿನ ಪ್ರಕೃತಿಯಲ್ಲಿ ಮಾತ್ರವಲ್ಲ, ಪ್ರತಿಯೊಬ್ಬರ ಮನಸ್ಸಿನೊಳಗೂ ನೆಲೆಸಿದ್ದಾನೆ. ಆದರೆ ಅವನನ್ನ ಕಾಣಲು ಶುದ್ಧ ಮನಸ್ಸು ಮತ್ತು ಭಕ್ತಿ ಅಗತ್ಯ. ವಿಶೇಷವಾಗಿ ಮಕ್ಕಳ ಕಣ್ಣುಗಳಲ್ಲಿ ದೇವರ ಸಾನ್ನಿಧ್ಯವನ್ನ ಕಾಣಬಹುದು ಎಂದು ಕವಿ ಹೇಳುವ ಮೂಲಕ ಪಾವಿತ್ರ್ಯ ಮತ್ತು ಸತ್ಯತೆಯ ಮಹತ್ವವನ್ನ ತೋರಿಸುತ್ತಾರೆ. ಈ ಭಾವಗೀತೆ ದೇವರ ಸರ್ವವ್ಯಾಪಿತ್ವವನ್ನ ಪ್ರಕೃತಿ ಮತ್ತು ಮಾನವನ ನಡುವೆ ಇರುವ ಆಧ್ಯಾತ್ಮಿಕ ಸಂಬಂಧವನ್ನ ಹಾಗೂ ಭಕ್ತಿಯ ಮಹತ್ವವನ್ನು ಸುಂದರವಾಗಿ ಚಿತ್ರಿಸುತ್ತದೆ. ದೇವರನ್ನು ಹೊರಗೆ ಹುಡುಕುವುದಕ್ಕಿಂತ ನಮ್ಮೊಳಗೆ ಮತ್ತು ನಮ್ಮ ಸುತ್ತಲಿನ ಪ್ರಕೃತಿಯಲ್ಲಿ ಕಾಣಬೇಕು ಎಂಬ ಸಂದೇಶವನ್ನು ಈ ಕವಿತೆ ನೀಡುತ್ತದೆ.

ಆದರೆ ಈ ಸಂತೋಷದ ಹಂಬಲದ ಜೊತೆಗೆ ಜೀವನದ ಕಠಿಣ ವಾಸ್ತವವೂ ಇದೆ. ಮುಂದಿನ ಸಾಲುಗಳಲ್ಲಿ ಶ್ರಮದ ಕಠಿಣತೆ, ಬಡತನ ಮತ್ತು ಬದುಕಿನ ಕಷ್ಟಗಳನ್ನು ಕವಿ ಚಿತ್ರಿಸುತ್ತಾರೆ. ಕೆಲಸದ ಹೊರೆ, ಬಿಸಿಲಿನ ತಾಪ, ದೇಹದ ಶ್ರಮ, ಇವೆಲ್ಲ ಬದುಕನ್ನು ಇನ್ನಷ್ಟು ಕಠಿಣಗೊಳಿಸುತ್ತವೆ. ಮುಂದಿನ ಚರಣದಲ್ಲಿ ನೆನಪುಗಳು ಮತ್ತು ಭಾವನೆಗಳು ಮಿಶ್ರಣವಾಗುತ್ತದೆ. ಜೀವನದ ನೋವುಗಳ ಮಧ್ಯೆ ಕನಸುಗಳು ಹುಟ್ಟುತ್ತವೆ, ಆದರೆ ಅವು ಕೆಲವೊಮ್ಮೆ ಅಪೂರ್ಣವಾಗಿಯೇ ಉಳಿಯುತ್ತದೆ. ಕವಿ ಮನಸ್ಸಿನ ಒಳಗಿನ ಹೋರಾಟವನ್ನು ಇಲ್ಲಿ ತೋರಿಸುತ್ತಾರೆ. ಬೆವರ ಆಗಿ ಹರಿದಾಡುತ್ತೇನು ಎಂಬ ಸಾಲುಗಳಲ್ಲಿ ರೈತನ ಅಥವಾ ಕಾರ್ಮಿಕನ ಶ್ರಮವನ್ನು ಚಿತ್ರಿಸಲಾಗಿದೆ. ಅವನು ತನ್ನ ಬೆವರಿನಿಂದ ಹೊಲವನ್ನ ತುಂಬಿಸುತ್ತಾನೆ, ಆದರೆ ಅದರ ಫಲ ಅವನಿಗೆ ಸಂಪೂರ್ಣವಾಗಿ ಸಿಗುವುದಿಲ್ಲ ಎಂಬ ಅರ್ಥವೂ ಅಡಕವಾಗಿದೆ. ಕವಿತೆಯ ಕೊನೆಯ ಭಾಗದಲ್ಲಿ ಕವಿ ಮತ್ತೆ ತನ್ನ ಆಸೆಗಳತ್ತ ತಿರುಗುತ್ತಾನೆ. ಜೀವನದಲ್ಲಿ ಸಂತೋಷ, ಸ್ವಾತಂತ್ರ್ಯ, ಪ್ರೀತಿ ಮತ್ತು ಗೌರವ ಬೇಕೆಂಬ ಹಂಬಲವನ್ನು ವ್ಯಕ್ತಪಡಿಸುತ್ತಾರೆ. ಒಟ್ಟಿನಲ್ಲಿ ಈ ಭಾವಗೀತೆ ಒಂದು ಗ್ರಾಮೀಣ ವ್ಯಕ್ತಿಯ ಬದುಕಿನ ಸಂಕಷ್ಟಗಳನ್ನು, ಅವನ ಮನದಾಳದ ಆಸೆಗಳನ್ನು ಒಟ್ಟಿಗೆ ತೋರಿಸುತ್ತದೆ. ಸಂತೋಷದ ಕನಸುಗಳ ನಡುವೆಯೇ ಕಠಿಣ ವಾಸ್ತವಗಳಿರುವ ಜೀವನವನ್ನು ಕಂಬಾರರು ಜನಪದ ಶೈಲಿಯಲ್ಲಿ ಸುಂದರವಾಗಿ ಮೂಡಿಸಿದ್ದಾರೆ.

ಕವಿ ಚಂದ್ರಶೇಖರ ಕಂಬಾರ ಅವರ ನಾ ಕುಣಿಬೇಕಾ ಮೈ ಮಣಿಬೇಕಾ ಎಂಬ ಈ ಭಾವಗೀತೆ ಜನಪದ ಶೈಲಿಯಲ್ಲಿ ರಚನೆಯಾಗಿದ್ದು ಗ್ರಾಮೀಣ ಜೀವನದ ಶ್ರಮ, ಆಸೆ, ನೋವು ಮತ್ತು ಕನಸುಗಳನ್ನು ಅತ್ಯಂತ ಜೀವಂತವಾಗಿ ಚಿತ್ರಿಸುತ್ತದೆ. ಈ ಹಾಡಿನಲ್ಲಿ ಕವಿ ಒಂದು ಸಾಮಾನ್ಯ ಗ್ರಾಮೀಣ ವ್ಯಕ್ತಿಯ ಮನಸ್ಥಿತಿ ಮತ್ತು ಬದುಕಿನ ಚಿತ್ರಣವನ್ನು ಕೊಡುತ್ತಾರೆ. ನಾ ಕುಣಿಬೇಕ ಮೈ ಮಣಿಬೇಕ ಎಂಬ ಸಾಲುಗಳಲ್ಲಿ ಜೀವನದ ಉಲ್ಲಾಸ ಮತ್ತು ಸ್ವಾತಂತ್ರ್ಯದ ಹಂಬಲ ವ್ಯಕ್ತವಾಗುತ್ತದೆ. ನವಿಲಿನಂತೆ ಕುಣಿಯಬೇಕು ಅಂದರೆ ಜೀವನದಲ್ಲಿ ಸಂತೋಷ, ಚೈತನ್ಯ ಇರಬೇಕು ಎಂಬ ಆಸೆ ಇಲ್ಲಿ ಕಾಣುತ್ತದೆ.

ಆ ಗಿಡ ಈ ಗಿಡ ಒಂದೊಂದು ಜೇಂಗುಡ, ಇದು ಕವಿ ಚೆನ್ನವೀರ ಕಣವಿಯವರ ಜನಪ್ರಿಯ ಕವಿತೆಗಳಲ್ಲಿ ಒಂದು. ಈ ಗೀತೆಯಲ್ಲಿ ಕವಿ ಪ್ರಕೃತಿಯ ಅದ್ಭುತ ಸೌಂದರ್ಯವನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸುತ್ತಾರೆ. ಆ ಗಿಡ ಈ ಗಿಡ ಒಂದೊಂದು ಜೇಂಗುಡ ಬಾಂದೇವಿಗೆ ಎಂಬ ಸಾಲುಗಳಲ್ಲಿ ಭೂಮಾತೆಯ ಸೊಬಗು ಮತ್ತು ಅದರ ಮೇಲೆ ಬೆಳೆದ ಸಸ್ಯ ಹೂಗಳ ಸೌಂದರ್ಯವನ್ನು ಕವಿ ಕೊಂಡಾಡುತ್ತಾರೆ. ನೆಲದಾಯಿಯ ಮಡಿಲಲ್ಲಿ ಅರಳಿದ ಹೂಗಳು ಪ್ರಕೃತಿಯ ಅಲಂಕಾರವಾಗಿ ಕಾಣಿಸುತ್ತವೆ. ಯಾವ ಹಸಿರು ಯಾವ ಹೆಸರು ಎಂಬ ಸಾಲುಗಳು ಪ್ರಕೃತಿಯ ನಿಗೂಢತೆಯನ್ನ ಸೂಚಿಸುತ್ತದೆ. ಈ ಹಸಿರು ಈ ಸೊಬಗು ಎಲ್ಲಿಂದ ಬಂದಿದೆ, ಏಕೆ ಬಂದಿದೆ ಎಂಬ ಪ್ರಶ್ನೆಗಳಿಗೆ ಸ್ಪಷ್ಟ ಕಾರಣವೇ ಇಲ್ಲ. ಇದು ಪ್ರಕೃತಿಯ ದಿವ್ಯತೆಯ ಸೂಚನೆ. ಹೂವುಗಳ ಜೊತೆ ದುಂಬಿಯ ಸ್ಪರ್ಶ, ಅವುಗಳ ಮಧ್ಯೆ ಇರುವ ಆಕರ್ಷಣೆ, ಇವುಗಳ ಮೂಲಕ ಕವಿ ಪ್ರೇಮದ ಸೂಕ್ಷ್ಮ ಭಾವನೆಗಳನ್ನು ಚಿತ್ರಿಸುತ್ತಾರೆ. ಹೂವು ಮತ್ತು ದುಂಬಿ ನಡುವಿನ ಸಂಬಂಧವು ಶುದ್ಧವಾದ ಪ್ರೀತಿ ಮತ್ತು ಅನುರಾಗದ ಸಂಕೇತವಾಗಿದೆ. ಮಧು ಕೋಗಿಲೆಗಾಸರ ಎಂಬ ಸಾಲಿನಲ್ಲಿ ಹೂಗಳ ಮಧ್ಯೆ ಹಾರಾಡುವ ಕೋಗಿಲೆಯ ಹಾಡು ಪ್ರಕೃತಿಯ ಸಂಗೀತದಂತೆ ಕೇಳುತ್ತದೆ. ಈ ಎಲ್ಲವೂ ಸೇರಿ ಪ್ರಕೃತಿಯಲ್ಲಿರುವ ಶಾಂತಿ, ಸೌಂದರ್ಯ ಮತ್ತು ಆನಂದವನ್ನು ವ್ಯಕ್ತಪಡಿಸುತ್ತದೆ. ಈ ಹಾಡು ಪ್ರಕೃತಿಯ ಸೌಂದರ್ಯ, ಅದರಲ್ಲಿರುವ ಪ್ರೀತಿ ಮತ್ತು ಅದರ ದಿವ್ಯತೆಯನ್ನ ಕೊಂಡಾಡುತ್ತದೆ. ಪ್ರಕೃತಿ ನಮ್ಮ ಜೀವನಕ್ಕೆ ಆನಂದ ಮತ್ತು ಶಾಂತಿಯನ್ನು ನೀಡುವ ದೇವರ ವರ ಎಂಬ ಸಂದೇಶವನ್ನು ಕವಿ ಈ ಗೀತೆಯ ಮೂಲಕ ನೀಡುತ್ತಿದ್ದಾರೆ.

ಕವಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರದ್ದೇ ಮತ್ತೊಂದು ಕವಿತೆ ನಿನ್ನ ಗಾನದ ಸವಿಗೆ ನನ್ನೆದೆಯ ಬಾನಿನಲ್ಲಿ ಆಡುವವು ಮುಸ್ಸಂಜಿ ಮುಗಿಲು. ಈ ಗೀತೆಯಲ್ಲಿ ಕವಿ ಸಂಗೀತದ ಮಹಿಮೆ ಮತ್ತು ಅದು ಮನಸ್ಸಿನ ಮೇಲೆ ಬೀರುವ ಪ್ರಭಾವವನ್ನು ತುಂಬಾ ಸುಂದರವಾಗಿ ಚಿತ್ರಿಸಿದ್ದಾರೆ. ಕವಿಗೆ ಪ್ರಿಯ ವ್ಯಕ್ತಿ

ಗಾನದ ಸವಿ ಅಂದ್ರೆ ಮಧುರತೆ ತನ್ನ ಮನಸ್ಸಿನ ಆಕಾಶದಲ್ಲಿ ಹೊಸ ಹೊಸ ಭಾವನೆಗಳನ್ನ ಹುಟ್ಟಿಸುತ್ತದೆ. ಆ ಗಾನವು ಮನಸ್ಸಿನ ಬಾನಿನಲ್ಲಿ ಸಂಜೆಯ ವಾತಾವರಣವನ್ನು ಸೃಷ್ಟಿಸುತ್ತದೆ. ಬದುಕಿನೊಳಗೂ ಆ ಗಾನವು ಮುತ್ತಿನಂತೆ ಅಮೂಲ್ಯವಾದ ಸಂತೋಷವನ್ನ ತುಂಬುತ್ತದೆ. ಹಕ್ಕಿಗಳು ಹೊಂಬಿಸಿಲಿನ ಬೆಳಕಿನಲ್ಲಿ ಹಾರುವಂತೆ ಆ ಗಾನದ ಸವಿ ಮನಸ್ಸಿನಲ್ಲಿ ಹಗುರತನ ಮತ್ತು ಸ್ವಾತಂತ್ರ್ಯದ ಭಾವವನ್ನ ಉಂಟು ಮಾಡುತ್ತದೆ. ಗಾನವು ಮನಸ್ಸಿನ ನೆರಳನ್ನ ದೂರ ಮಾಡಿ ಬೆಳಕನ್ನು ತುಂಬುತ್ತದೆ. ಜೀವನದ ನೋವು ಗಾಯಗಳು ಆ ಗಾನದ ಸ್ಪರ್ಶದಿಂದ ನಿಧಾನವಾಗಿ ಮಗುಚಿ ಹೋಗುತ್ತದೆ. ಮನಸ್ಸು ಕನಸುಗಳ ಗಂಗೆಯಲ್ಲಿ ತೇಲಿದಂತೆ ಈ ಲೋಕದ ದುಃಖವನ್ನ ಮರೆತು ಸಂತೋಷದ ಲೋಕದಲ್ಲಿ ತೇಲುತ್ತದೆ. ಭಾವನೆಗಳು ಮಳೆಯಂತೆ ಸುರಿದು ಮನಸ್ಸು ತುಂಬಿ ತುಳುಕುತ್ತದೆ. ಚಂದ್ರನ ಬೆಳಕಿನಂತೆ ಶಾಂತಿ ಮನಸ್ಸಿನಲ್ಲಿ ಹರಡುತ್ತದೆ. ತಾಯಿ ಮತ್ತು ಮಗುವಿನ ಪ್ರೀತಿಯಂತೆ ಎಲ್ಲೆಡೆ ಪ್ರೀತಿ ಮತ್ತು ಶಾಂತಿ ಹರಡುತ್ತದೆ. ಇದು ಲೌಕಿಕವೂ ಆಗಿದೆ, ಅಲೌಕಿಕವೂ ಆಗಿದೆ. ಒಟ್ಟಿನಲ್ಲಿ ಈ ಗೀತೆಯು ಸಂಗೀತವು ಮನಸ್ಸಿಗೆ ಶಾಂತಿ, ಸಂತೋಷ ಮತ್ತು ಆತ್ಮೀಯತೆಯನ್ನ ನೀಡುವ ದೈವಿಕ ಶಕ್ತಿ ಎಂಬುದನ್ನು ಹೇಳುತ್ತದೆ.

0: ಪ್ರಿಯ ಕೇಳುಗರೆ, ಕವಿಯ ನೋಟ ಅದು ಒಂದು ದರ್ಶನವಾಗಿ ನಮ್ಮ ಬಾಳ ಹಾದಿಗೆ ಹೂವಿನ ಹಾಸಾಗುವುದಕ್ಕೆ ಈಗ ನಾವು ಕೇಳಿದ ಇಂಥ ಕೆಲವು ಗೀತೆಗಳೇ ಸಾಕ್ಷಿ. ಈ ಬಗೆಯ ಗೀತೆಗಳು ನಮ್ಮ ಭಾವವನ್ನು, ಬುದ್ಧಿಯನ್ನು ಇನ್ನಷ್ಟು ನಿರ್ಮಲವಾಗಿಸಲಿ, ಹರಿತಗೊಳಿಸಲಿ. ಇದರಿಂದ ಜೀವಗಳ ಹೃದಯದಲ್ಲಿ ನವ ಚೈತನ್ಯದ ಚಿಗುರು ಮೊಳಕೆಯೊಡೆಯಲಿ ಅಂತ ಹಾರೈಸ್ತಾ ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.
1: ಇದುವರೆಗೆ ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರುತಿ ಸಂಜೀವ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನ ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆಗಾರಿಕೆ.

0: ಕೊಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು.
1: ಬೆಳ್ಳನೆ ಮಂಜಿನ ಸೀರೆಯೋ, ಇಳಿಜಾರುವ ನೀರಿನ ಧಾರೆಯೋ,
0: ಗೂಗಲ್ ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜೊಂಪೆ, ಸುದ್ದಿ ಸಂ

0: ಸಮಯ 4:30:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ. ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ.
0: ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ, ಸಾಹಿತ್ಯ ಬರೆದಿದ್ದಾರೆ ವಿಜಯನಾರಸಿಂಹ.

ಜಿ ಉದಯಶಂಕರ್ ಅವರು ಸಾಹಿತ್ಯ ಬರೆದಿರುವ ಬಯಲುದಾರಿ ಚಿತ್ರದ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಮುಗಿಯದ ಕತೆ ಚಿತ್ರದ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಸಾಹಿತ್ಯ ಜಿ ಉದಯಶಂಕರ್.

ಕೋರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಅವರು ಸಂಗೀತ ಅಳವಡಿಸಿರುವ ಕನ್ಯಾರತ್ನ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಇನ್ನು ಕೇಳಿ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ವಿಜಯವಾಣಿ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್.

0: ಅಪ್ಪನ್ನು ಕೊಲ್ಲಲು ಬಂದಿದ್ದೇವೆ ಎಂದು ಸಾಯಲು ಸಿದ್ಧರಿರಬೇಕೆಂದು ಅಬ್ಬರಿಸಿದರಂತೆ. ಫುಲೆಯವರು ತಮ್ಮನ್ನು ಕೊಲ್ಲುತ್ತಿರುವುದೇಕೆ ಎಂದು ಪ್ರಶ್ನಿಸಲು, ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ, ಇದರಲ್ಲಿ ಯುವಲಹರಿ, ಖ್ಯಾತ ಸಾಹಿತಿಗಳಾದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಪುಸ್ತಕದಲ್ಲಿ ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವಂತಹ 2 ಮೇತಿ ಕಥೆಗಳಿವೆ, ನೈಜ ಘಟನೆಗಳು ಕೂಡ. ಹೀಗೆ ಕಾಲು ಕಳೆದುಕೊಂಡರೂ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳಾ ಪರ್ವತಾರೋಹಿ ಎಂಬ ಖ್ಯಾತಿಗೆ ಅರುಣಿಮಾ ಸಿನ್ಹಾ ಪಾತ್ರರಾದರು. ಹೀಗೆ ಆಕೆ
1: ದೇಶ ಪ್ರೇಮ
0: ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಇಂದು ಸಂಜೆ 5 ಗಂಟೆಗೆ. ಯುವ ಸ್ನೇಹಿತರೆ, ಕಾರ್ಯಕ್ರಮವನ್ನು ಕೇಳ್ತೀರಲ್ಲ,

0: ಕನ್ನಡದಲ್ಲಿ ಉಸಿರಾಡುವುದೆನ್ನದೆ, ಕನ್ನಡ ಉಳಿದು ಬೇರೇನಿದೆ.
1: ಇನ್ನು ಕೇಳಿ ಟಿ ಜಿ ಲಿಂಗಪ್ಪ ಅವರು ಸಂಗೀತ ಸಂಯೋಜಿಸಿರುವ ದೇವರ ಕಣ್ಣು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಚಿ ಉದಯಶಂಕರ್.

ಕೊನೆಯಲ್ಲಿ ಕೇಳಿ ಎಸ್ ಜಾನಕಿ ಅವರು ಹಾಡಿರುವ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ. ಉಪೇಂದ್ರ ಕುಮಾರ್ ಅವರ ಸಂಗೀತ, ಸಾಹಿತ್ಯ ಬರೆದಿದ್ದಾರೆ ಜಿ ಉದಯಶಂಕರ್.

0: ಇದುವರೆಗೆ
1: ನೆನಪಿನಾದ ನೆನಪಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪಿನಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು.
4: ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
5: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸೆಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್, ಇನ್ಫ್ಯಾಕ್ಟ್ ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ಗೆ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
6: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಫರ್ನಿಚರ್ ಗಳ ಮೇಲೆ

ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.

0: ಸಮಯ 5:02:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ.
2: ಯುವ ಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.
1: ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಯುವ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಶೇಷ ಚಂದದ ಚಿತ್ರಗೀತೆಗಳನ್ನ ಕೇಳುವಂತಹದ್ದು, ಜೊತೆಗೆ ಸ್ವಲ್ಪ ಮಾತುಕತೆ, ಹಾಗೆಯೇ ಯುವಕರಿಗೆ ಕಿವಿ ಮಾತಾಗುವಂತಹ ಕರ್ನಾಟಕದ ಖ್ಯಾತ ಲೇಖಕರಾದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಪುಸ್ತಕದಲ್ಲಿನ ನೀತಿ ಕಥೆಗಳು ಪ್ರಸಾರ ಆಗತ್ತೆ. ಹಾಗಾದ್ರೆ ಮೊದಲಿಗೆ ನಾವು ಏನನ್ನ ಮಾತನಾಡೋಣ ಅನ್ನೋದೇ ಒಂದು ಕುತೂಹಲ. ಈಗ ಮಳೆ ಬರ್ತಾ ಇದೆ, ಪಟಪಟ ಅಂತ ಹನಿಗಳು ಮೈ ಮೇಲೆ ಬೀಳ್ತಾ ಇದ್ರೆ ಏನಪ್ಪಾ ಮಳೆಗಾಲ ಅಂತ ನಾವು ನೊಂದುಕೊಳ್ತೀವಿ. ಆದರೆ ಯುವ ಮನಸ್ಸು ಖುಷಿ ಪಡುತ್ತೆ ಅಲ್ವಾ? ನಿಜ ತಾನೇ, ಮಳೆ ಅಂದರೆ ಯಾರಿಗಿಷ್ಟ ಇಲ್ಲ? ಮಳೆ ಇಲ್ಲದಿದ್ದರೆ ಬೆಳೆ ಇಲ್ಲ, ಬೆಳೆ ಇಲ್ಲದಿದ್ದರೆ ನಾವಿಲ್ಲ, ನಾವಿಲ್ಲದಿದ್ದರೆ ನಾಡಿಲ್ಲ, ನಾಡಿಲ್ಲದಿದ್ದರೆ ಕಾಡೂ ಇಲ್ಲ, ಕಾಡಿದ್ದರೆ ನಾಡು ಅಲ್ವಾ? ನೋಡಿ, ಗೊಂದಲ ಅನ್ನೋದು ಹೀಗೆ, ನಾವಿದ್ದರೆ ಕಾಡು, ಕಾಡಿದ್ದರೆ ನಾವು ಅನ್ನೋದು ಎಷ್ಟು ಸರಿ ಅಂತ ನಾವು ಮಾತನಾಡಲೇಬೇಕು. ಕಾಡಿನಲ್ಲಿರುವಂತಹ ಸಂಪನ್ಮೂಲ ನಮ್ಮ ಇವತ್ತಿನ ಸ್ಥಿತಿಗೆ ಕಾರಣ. ಅಂದ್ರೆ ಸಮೃದ್ಧವಾದಂತಹ ಮಳೆ ಬರ್ತಾ ಇದೆ, ಬೆಳೆಯೂ ಕೂಡ ಬರುತ್ತೆ. ಹಾಗೆಯೇ ಅತಿವೃಷ್ಟಿ ಆಗ್ಬಿಟ್ರೆ ನಾವು ಬದುಕೋಕ್ಕಾಗತ್ತಾ? ಖಂಡಿತ ಇಲ್ಲ. ಇನ್ನು ನಮ್ಮ ಯುವ ಸ್ನೇಹಿತರ ಮನಸ್ಸಿನಲ್ಲಿ ನೂರಾರು ಕನಸುಗಳು ಹುಟ್ಟಿ ಏನಾಗತ್ತೆ, ಸಾಯೋಕಂತೂ ಬಿಡಲ್ಲ, ನನಸು ಮಾಡೋದಕ್ಕೆ ಮುಂದೆ ಹೆಜ್ಜೆ ಹಾಕ್ತಾ ಇರ್ತೀರ. ಹಾಗೆಯೇ ಕನಸುಗಳು ಕಾಣಬೇಕಾ? ಹೌದು, ಕನಸಿಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅಂದ ಹಾಗೆ ಕನಸನ್ನ ಕಾಣುವುದು ನಮ್ಮ ಶಕ್ತಿ ಮೀರಿ ಕಾಣಿ ಅಂತ ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕನಸನ್ನ ಕಾಣಿರಿ. ಯಾವ ಮಟ್ಟಿಗೆ ಕನಸನ್ನ ಕಾಣಬೇಕು ಅಂದ್ರೆ ಅವರ ಪ್ರಕಾರ ನಿದ್ದೆ ಬಾರದ ಹಾಗೆ ಕಾಣುವಂತಹ ಕನಸು. ನಿಮ್ಮ ಕನಸು ಏನು? ವಿದ್ಯಾಭ್ಯಾಸ ಮುಗಿದಿದೆ, ಕೆಲಸ ಹುಡುಕ್ಬೇಕು. ಹುಡುಕ್ಬೇಕು ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀಬೇಕು ಅಂದ್ರೆ ಏನ್ ಮಾಡಬೇಕು? ಶ್ರಮ ಪಟ್ಟು ಕೂತು ಓದಬೇಕು. ಓದೋಕ್ಕಾಗಲ್ಲ, ಮೊಬೈಲ್ನಲ್ಲೇ ನಾವು ನೋಡ್ತೀವಿ ಅಂತ ಅಂದ್ರೆ ಅದು ಸಾಧ್ಯನಾ? ಖಂಡಿತ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಪರೀಕ್ಷೆ ಬರೆಯುವಂತಹದ್ದು, ನಮ್ಮ ಬರವಣಿಗೆ ಚೆನ್ನಾಗಿರ್ಬೇಕು, ಪ್ರಬಂಧಗಳು ಪ್ರಶ್ನೆಗೆ ಉತ್ತರವನ್ನ ಬರೆಯುವಂತಹದ್ದು ನಮ್ಮ ಕೆಲಸ ತಾನೆ. ಟೈಪ್ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಹಾಗೆಯೇ ನಮ್ಮ ಕನಸುಗಳು ಕೂಡ ನಮ್ಮ ಶ್ರಮವನ್ನ ಆಧರಿಸಿದ್ದರೆ ನಿಜವಾಗಿ ಅದು ನನಸಾಗತ್ತೆ. ನಾನು ಒಂದು ಸಮಾಜಕ್ಕೆ ಸೇವೆಯನ್ನ ಕೊಡಬೇಕು ಅಂತ ಅಂದ್ರೆ ಮೊಟ್ಟ ಮೊದಲನೆಯದಾಗಿ ನಮ್ಮಲ್ಲಿ ಇರಬೇಕಾದಂತಹದ್ದು ಏನು ಅಂಶ? ಪ್ರಾಮಾಣಿಕತೆ, ಶ್ರದ್ಧೆ, ಭಕ್ತಿ, ಹಿರಿಯರಿಗೆ ಗೌರವ ಕೊಡುವಂತಹದ್ದು, ಕಿರಿಯರಿಗೆ ಮಾದರಿಯಾಗುವಂತಹದ್ದು, ಆರೋಗ್ಯವನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಒಂದು ಚಂದದ ಗೀತೆಯನ್ನ ಕೇಳಿ ಬರೋಣ. ಆ ನಂತರ ನಮ್ಮ ಮಾತುಗಳನ್ನ ಮುಂದುವರಿಸೋಣ.

ಅನ್ನೋದು ಕೀಳಾಯ್ತು. ಇನ್ನು ಒಂದು ಕಥೆ ಅಂದ್ರೆ ನೀತಿ ಕಥೆ ಓದುವಂತಹ ಸಮಯ. ಏನಪ್ಪಾ ಅಂತ ಅಂದ್ರೆ, ನಮ್ಮಲ್ಲಿ ಹಲವರಿಗೆ ಎಲ್ಲವೂ ಇರುತ್ತೆ, ಆದರೆ ಮನಸ್ಸಿನಲ್ಲಿ ಗುರಿ ಇಲ್ಲ, ಛಲ ಮೊದಲೇ ಇಲ್ಲ. ಹಾಗಿದ್ದಾಗ ನಮ್ಮ ಗುರಿಯನ್ನ ತಲುಪುವಂತಹದ್ದೇನು? ಗುರಿಯೇ ಇಲ್ಲದ ಜೀವನ ನಾವಿಕನಿಲ್ಲದ ದೋಣಿಯಂತೆ ಅಂತ ನಾವು ಕೇಳಿದ್ದೀವಿ. ಪ್ರತಿಯೊಬ್ಬರಿಗೂ ಒಂದು ಗುರಿ ಇರಬೇಕು, ಆ ಗುರಿಯ ಹಿಂದೆ ಗುರು ಇರಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ನಾವು ನಮ್ಮ ಹವ್ಯಾಸಗಳನ್ನ ಉತ್ತಮ ರೀತಿಯಲ್ಲಿ ಸರಿ ಮಾಡಿಕೊಳ್ಬೇಕು. ನಮ್ಮ ಸ್ನೇಹಿತರು ಕೂಡ ಒಳ್ಳೆಯವರಾಗಿದ್ರೆ ನಾವು ನಿಜವಾಗಿ ಅದ್ಭುತ ವ್ಯಕ್ತಿಗಳಾಗಲು ಸಾಧ್ಯ ಆಗುತ್ತೆ. ಧೂಮಪಾನ ಮದ್ಯಪಾನ ಇವುಗಳ ದಾಸರಾಗ್ಬಿಟ್ರೆ ಯಾರು ಗೌರವವನ್ನ ಕೊಡ್ತಾರೆ ಅಲ್ವಾ? ನಮ್ಮ ಜೀವನ ಉತ್ತಮ ಆರೋಗ್ಯದ ಮೇಲೆ ನಿಂತಿರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಲೆಕ್ಚರರ್ಸ್ ಏನ್ ಹೇಳ್ತಾರೆ? ಇಂದಿನ ಯುವ ಜನ ತಪ್ಪು ಹಾದಿಯನ್ನ ತುಳಿಯುವುದನ್ನ ಬಿಟ್ಟು ಓದಿನ ಕಡೆ ಗಮನ ಹರಿಸಿ ಅಂತ. ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತ ಅಂದ್ರೆ, ನಾವು ಬದುಕಿರುವಂತಹದ್ದು ಆಹಾರದಿಂದ. ಆಹಾರವನ್ನ ಯಾರು ಕೊಡ್ತಾರೆ? ನಮ್ಮ ರೈತ ಬಾಂಧವರು. ನಾವು ಆನಂದವಾಗಿ ಜೀವನವನ್ನ ಕಳೀತಾ ಇದ್ದೀವಿ ಅಂತ ಅಂದ್ರೆ ಯಾರು ಕಾರಣ? ಅದಕ್ಕೆ ದೇಶ ಕಾಯುವಂತಹ ಯೋಧರು. ನಾವು ವಿವೇಕಯುಕ್ತರಾಗಿ ಜಾಗೃತ ಮನೋಭಾವದಿಂದ ಮುಂದೆ ಸಾಗ್ತೀವಿ ಅಂದ್ರೆ ಅದಕ್ಕೆ ಕಾರಣ ಯಾರು? ನಮ್ಮ ಗುರು.

ಮಕ್ಕಳು ಪಠ್ಯವನ್ನ ಓದಿ ಅಭ್ಯಾಸ ಮಾಡಿ ನಮಗೆ ಅರ್ಥ ಮಾಡಿಸುವ ತನಕ ಅವರ ಅಮೂಲ್ಯ ಸಮಯ ಕಳೆದು ಹೋಗಿರುತ್ತೆ. ನಮ್ಮ ರೈತ ಬಾಂಧವರೂ ಕೂಡ ಬಹಳ ಶ್ರಮ ಪಟ್ಟು ಬೆಳೆಯನ್ನ ಬೆಳೀತಾರೆ. ಇದಕ್ಕೆಲ್ಲ ಸಹಕಾರವನ್ನು ಕೊಡುವಂಥದ್ದು ಯಾವುದು? ಪ್ರಕೃತಿ ಮಾತೆ. ಪ್ರಕೃತಿ ಮಾತೆಯನ್ನು ನಾವು ಎಷ್ಟರ ಮಟ್ಟಿಗೆ ಮಲಿನಗೊಳಿಸ್ತಾ ಇದ್ದೀವಿ ಅಂತ ಅಂದರೆ, ಒಂದು ರಸ್ತೆಗೆ ಹೋದರೆ ಆನಂದ ಅನ್ನೋದು ಮಾಯ ಆಗತ್ತೆ, ಮೂಗು ಮುಚ್ಚಿಕೊಂಡು ನಾವು ಹೋಗಬೇಕಾಗತ್ತೆ. ಯಾಕಾಗಿ ಹೇಳಿ, ಕಸದ ರಾಶಿಗಳು. ಪ್ರವಾಸಿಗರು ಬಂದಾಗ ತಾವು ಬಳಸಿದಂತಹ ವಸ್ತುಗಳನ್ನು ಅಲ್ಲಲ್ಲಿ ಬಿಸಾಡ್ತಾರೆ. ಹಸಿ ಕಸ ಒಣಕಸ ಅಂತ ಬೇರೆ ಮಾಡದೆ ಎಲ್ಲೆಂದರಲ್ಲಿ ಚೆಲ್ಲುತ್ತಾರೆ ನಮ್ಮ ನಿವಾಸಿಗಳು. ಹೀಗಿದ್ದಾಗ ಒಂದು ಅಂಶವನ್ನು ಕೂಡ ನಾವು ಗಮನ ಹರಿಸಬೇಕು. ಎಲ್ಲರೂ ಕೂಡ ಹೀಗೆ ಇರೋದಿಲ್ಲ ಅಲ್ವಾ? ತಾವು ಬಳಸಿದಂತಹ ಪದಾರ್ಥಗಳನ್ನು ತಮ್ಮ ಕೈಚೀಲದಲ್ಲೇ ಇಟ್ಟುಕೊಳ್ಳುವಂತಹವರೂ ಕೂಡ ಇದ್ದಾರೆ. ಮನೆಗಳಲ್ಲಿ ಹಸಿ ಕಸ ಒಣಕಸವನ್ನು ಬೇರೆ ಮಾಡಿ ಅದನ್ನು ಕಸದ ಗಾಡಿ ಬಂದಾಗ ಹಾಕುವಂಥದ್ದು ಕೂಡ ಇದೆ. ಅಂತಹವರನ್ನ ಹೊರತುಪಡಿಸಿ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು. ಇನ್ನು ರಸ್ತೆಯ ಮೇಲೆ ವಾಹನಗಳ ಸಂಚಾರ, ಹೆಲ್ಮೆಟ್ ಇರಲ್ಲ, ದಾಖಲೆಗಳಿರಲ್ಲ, ಹಾಗೆಯೇ 2-3 ಜನ ಕೂತು ಹೋಗುವಂತಹದ್ದು, ಅಂದರೆ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದೇ ಇರುವುದು. ಇವೆಲ್ಲ ದುರಭ್ಯಾಸಗಳನ್ನು ಬಿಟ್ಟಾಗ ನಮ್ಮ ಯುವ ಸಮೂಹ ನಿಜವಾಗಿ ದೇಶದ ಪ್ರಜೆಗಳಾಗ್ತಾರೆ ಅಂತ ಹಿರಿಯರು ಒತ್ತಿ ಒತ್ತಿ ಹೇಳ್ತಾರೆ. ಇದು ತಪ್ಪು ಅಂತ ಯಾರು ಹೇಳ್ತಾರೆ ಅಲ್ವಾ? ಬನ್ನಿ ಕಥೆಯನ್ನ ಓದೋಣ. ಮೌಂಟ್ ಎವರೆಸ್ಟ್ ಎತ್ತರವೇನಲ್ಲ. ಅರುಣಿಮಾ ಸಿನ್ಹಾ ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರದವರು. ಜನಿಸಿದ್ದು 1988 ಜುಲೈ 20. ಅವರು ವಾಲಿಬಾಲ್ ಆಟಗಾರ್ತಿ. ಉದ್ಯೋಗಕ್ಕೆ ಅರ್ಜಿ ಹಾಕಲು ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ರೈಲಿಗೆ ಡಕಾಯಿತರ ತಂಡವೊಂದು ನುಗ್ಗಿತು. ಅವಳಿದ್ದ ಬೋಗಿಗೂ ಕೂಡ ನುಗ್ಗಿತು. ಅವಳ ಕೊರಳಲ್ಲಿದ್ದಂತಹ ಚಿನ್ನದ ಸರವನ್ನ ಕಸಿಯಲು ಮುಂದಾಯಿತು. ಪ್ರತಿರೋಧ ತೋರಿದ ಅವಳನ್ನ ಚಲಿಸುತ್ತಿದ್ದಂತಹ ರೈಲಿನಿಂದ ಹೊರಕ್ಕೆಸೆಯಿತು. ತೀವ್ರ ಏಟು ಬಿದ್ದಂತಹ ಕಾರಣ ಅವಳ ಒಂದು ಕಾಲನ್ನು ಆಸ್ಪತ್ರೆಯಲ್ಲಿ ಕತ್ತರಿಸಿ ತೆಗೆದರು. ಅವಳ ಕನಸೆಲ್ಲ ನುಚ್ಚು ನೂರಾಯಿತು. ಒಂದು ಕಾಲು ಕಳೆದುಕೊಂಡಂತಹ ಅರುಣಿಮಾ ಸಿನ್ಹಾ ಅಪಾರ ದುಃಖ ಪೀಡಿತರಾದರು. ಆದರೆ ಆಕೆ ಧೃತಿಗಿಡಲಿಲ್ಲ. ಆಕೆ ಯಾರ ಅನುಕಂಪ ಸಹಾನುಭೂತಿಯನ್ನು ಅಪೇಕ್ಷಿಸುತ್ತಿರಲಿಲ್ಲ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗ ಪತ್ರಿಕೆಯಲ್ಲಿದ್ದಂತಹ ಮೌಂಟ್ ಎವರೆಸ್ಟ್ ಪರ್ವತಾರೋಹಣದ ಲೇಖನವೊಂದು ಅವಳ ಗಮನವನ್ನ ಸೆಳೆಯಿತು. ಕನಸು ಚಿಗುರುಡೆಯಿತು. ಚಿಕಿತ್ಸೆಯ ನಂತರ ಆಕೆ ಮಹಿಳಾ ಪರ್ವತಾರೋಹಿ ಬಚೇಂದ್ರಿ ಪಾಲ್ ಅವರನ್ನ ಸಂಪರ್ಕಿಸಿದರು. ತಮ್ಮ ಕನಸು ನನಸಾಗುವ ಭರವಸೆ ಮೂಡಿತು. ಬಚೇಂದ್ರಿ ಪಾಲ್ ಅವರು, ನೀನು ಕಳೆದುಕೊಂಡಿರುವುದು ಕಾಲನ್ನು ಮಾತ್ರ, ನಿನ್ನ ವಿಶ್ವಾಸ ಇಚ್ಛಾಶಕ್ತಿಯ ನೀನು ಕಳೆದುಕೊಂಡಿಲ್ಲವಲ್ಲ, ನೀನು ಹೆದರುವುದೇಕೆ ಎಂಬ ಧೈರ್ಯವನ್ನು ತುಂಬಿದರು. ಇದು ಆಕೆಯ ಬದುಕಿನ ಬೆಳಕಿನ ಕಿಂಡಿಯಾಯಿತು. ಬಚೇಂದ್ರಿಪಾಲ್ರ ಮಾರ್ಗದರ್ಶನದಲ್ಲಿ ತರಬೇತಿ ಪ್ರಾರಂಭವಾಯಿತು. ಮೊದಮೊದಲು ಅರುಣಿಮಾರವರ ಜತೆಗಾರರು ಅವರಿಗಿಂತ ಮೊದಲೇ ಬೇಗ ಬೇಗ ಮೇಲೇರುತ್ತಿದ್ದರು. ಆದರೆ ಸತತ ಪ್ರೋತ್ಸಾಹ ಹಾಗೂ ಕಠಿಣ ಪರಿಶ್ರಮದಿಂದ ಅರುಣಿಮಾ ಅವರು ಇತರರಂತೆ ಬೇಗ ಬೇಗ ಪರ್ವತವೇರಲು ಕಲಿತರು. ಕಾಲಿನಲ್ಲಿ ರಕ್ತ ಸುರಿಯುತ್ತಿದ್ದರೂ ಕೂಡ ಲೆಕ್ಕಿಸದೆ ಗುರಿಯತ್ತ ಗಮನ ಹರಿಸಿದರು. ಅವರ ಆತ್ಮವಿಶ್ವಾಸ ಎವರೆಸ್ಟ್ಗಿಂತಲೂ ಎತ್ತರದಲ್ಲಿತ್ತು. ನಡು ನಡುವೆ ಆರೋಗ್ಯ ಕೈಗೊಡುತ್ತಿದ್ದರೂ ಕೂಡ ಹಿಂಜರಿಯಲಿಲ್ಲ. ಸತತ 1055 ಗಂಟೆಗಳ ಶ್ರಮ ಕೊನೆಗೂ ಫಲ ನೀಡಿತು. ಮೇ 21ರಂದು ಜಗತ್ತಿನ ಅತ್ಯಂತ ಎತ್ತರದ ಮೌಂಟ್ ಎವರೆಸ್ಟ್ನ ದಕ್ಷಿಣ ತುದಿಯನ್ನೇರಿ ನಿಂತು ಅರುಣಿಮಾ ಸಿನ್ಹಾ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದರು. ಹೀಗೆ ಕಾಲು ಕಳೆದುಕೊಂಡರೂ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳಾ ಪರ್ವತಾರೋಹಿ ಎಂಬ ಖ್ಯಾತಿಗೆ ಅರುಣಿಮಾ ಸಿನ್ಹಾ ಪಾತ್ರರಾದರು. ಹೀಗೆ ಆಕೆ ಮೌಂಟ್ ಎವರೆಸ್ಟ್ ಎತ್ತರವೇನಲ್ಲ ಎಂದು ಏರಿ ತೋರಿಸಿದರು. ಇದರ ನೀತಿಯನ್ನ ಲೇಖಕರು ಹೇಳಿದ್ದಾರೆ, ಅಂಗ ನ್ಯೂನ್ಯತೆಯನ್ನು ಪ್ರಬಲ ಇಚ್ಛಾಶಕ್ತಿಯನ್ನಾಗಿ ಮಾರ್ಪಡಿಸಿಕೊಂಡರೆ ಯಶಸ್ಸು ಅಸಂಭವನೀಯವಲ್ಲ ಅಂತ. ಏನ್ ಹೇಳಿ? ಅಂಗ ನ್ಯೂನ್ಯತೆಯನ್ನು ಪ್ರಬಲ ಇಚ್ಛಾಶಕ್ತಿಯನ್ನಾಗಿ ಮಾರ್ಪಡಿಸಿಕೊಂಡರೆ ಯಶಸ್ಸು ಅಸಂಭವನೀಯವಲ್ಲ ಅಂತ. ನಿಮಗೆ ಎಲ್ಲವೂ ಕೂಡ ಅಗತ್ಯವಾಗಿ
ಇರುವಂತಹ ಸಿಗಬೇಕಾದಂತಹ ಸೌಲಭ್ಯಗಳೆಲ್ಲವೂ ಕೂಡ ಸಿಕ್ಕಿದೆ, ಆದರೆ ಅದನ್ನು ಎಷ್ಟರ ಮಟ್ಟಿಗೆ ನೀವು ಬಳಸಿಕೊಳ್ತೀರಾ ಅನ್ನೋದೇ ಒಂದು ಆತಂಕ.

ಯುವ ಸ್ನೇಹಿತರೆ, ಇವತ್ತು ಬಡತನ ಸಾಧನೆಗೆ ಅಡ್ಡಿಯಲ್ಲ ಅನ್ನೋದು ಅರಿವಿಗೆ ಬಂದಿದೆ. ಇನ್ನು ಈ ನೀತಿ ಕಥೆಯಲ್ಲಿ ನಾವು ತಿಳಿದುಕೊಂಡಂತೆ ಅಂಗ ನ್ಯೂನ್ಯತೆಯೂ ಕೂಡ ಸಾಧನೆಗೆ ಅಡ್ಡಿಯಲ್ಲ ಅಂತ. ಇನ್ನು ಅಡ್ಡಿ ಯಾವುದು ಮಾತನಾಡೋಣ.

ಈಗ ಮಾತನ್ನು ಮುಂದುವರಿಸೋಣ. ಯುವ ಸ್ನೇಹಿತರೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಹೊರತರುವಂತಹ ಪ್ರಯತ್ನ ಯಾರು ಮಾಡ್ತಾ ಇದ್ದಾರೆ, ಯಾರು ಮಾಡಬೇಕು ಅಂತ ನೀವು ಅಪೇಕ್ಷೆಯನ್ನು ಪಡ್ತೀರಿ, ನಿಮ್ಮ ಸಾಧನೆಯ ಬಗ್ಗೆ ನಿರೀಕ್ಷೆ ಇಟ್ಟುಕೊಂಡಿರುವಂತಹ ನಿಮ್ಮ ತಂದೆ ತಾಯಿ ಗುರುಗಳು ಕ್ಷಣ ಕ್ಷಣಕ್ಕೂ ಕಾಯ್ತಾ ಇದ್ದಾರೆ ನೀವು ಸಾಧನೆಯ ಶಿಖರವನ್ನೇರುವುದನ್ನ ನೋಡಬೇಕು, ನೋಡಿ ಆನಂದ ಪಡಬೇಕು ಅಂತ. ನೀವು ಮಾಡ್ತಾ ಇರ್ತಕ್ಕಂಥದ್ದೇನು? ಆದರೆ ನಮ್ಮ ಯುವ ಸ್ನೇಹಿತರು ಹತ್ತು ಹಲವು ಮಂದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದಾರೆ. ಆ ತಯಾರಿ ಮರಳಿ ಯತ್ನವ ಮಾಡು ಎನ್ನುವಂತೆ ಇದ್ದರೂ ಕೂಡ ಒಂದು ಛಲ, ಒಂದು ಕನಸು, ಒಂದು ಗುರಿ ಅನ್ನೋದ ಹೊಂದಿರ್ತಾರೆ. ಇಂದು ಧೂಮಪಾನ ಮದ್ಯಪಾನ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗಿದೆ ಅಂತ ಅಂದ್ರೆ, ರಸ್ತೆಗಳಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಜಗಳವನ್ನ ಆಡುವಂತಹ

ನೂರಾರು ಮಂದಿ ಪ್ರಯಾಣಿಕರು, ನೂರಾರು ಮಂದಿ ಪಾದಚಾರಿಗಳು ನೋಡುವಂತಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ರಸ್ತೆಯಲ್ಲಿ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ನಿಲ್ಲಿಸಿದ್ದಂತಹ ತಮ್ಮ ದ್ವಿಚಕ್ರ ವಾಹನವನ್ನ ಯಾಕೆ ಇಲ್ಲಿ ನಿಲ್ಲಿಸಿರುವುದು ಅಂತಲೋ, ಧೂಮಪಾನ ಮಾಡಿದರೆ ನಿಮ್ಮ ಶರೀರಕ್ಕೆ ಹಾನಿಯಾಗುವುದು ಅಂತ ತಿಳುವಳಿಕೆ ಹೇಳುವಂತಹದ್ದು, ಹೀಗೆ ಹತ್ತು ಹಲವು ಸಲಹೆ ಕೊಟ್ಟವರನ್ನ ವಿರೋಧಿಗಳನ್ನಾಗಿ ನೋಡುವಂತಹದ್ದು ಸಾಮಾನ್ಯ ಆಗಿದೆ. ಇದು ಸಹಜ ಅಂತ ಅಂದುಕೊಂಡರೆ ತಪ್ಪಾಗತ್ತೆ. ನಮ್ಮನ್ನ ತಿದ್ದುವಂತಹ ತಂದೆ ತಾಯಿ ಗುರುಗಳಲ್ಲದೆ ಬೇರೊಬ್ಬರು ನಮ್ಮನ್ನ ತಿದ್ದುತ್ತಿದ್ದಾರೆ ಅಂತ ಅಂದಾಗ, ಅಂದರೆ ನಮ್ಮ ತಪ್ಪುಗಳನ್ನ ಎತ್ತಿ ತೋರ್ತಾ ಇದ್ದಾರೆ ಅಂದಾಗ, ನಾವು ವಿಧೇಯತೆ ವಿನಯದಿಂದ ಅವರಿಗೆ ಕೃತಜ್ಞತೆಯನ್ನ ಹೇಳುವಂತಹದನ್ನ ನಾವು ಮರ್ತಿದ್ದೀವಿ. ಯಾಕಾಗಿ ಅಂತರಂಗದ ಕಣ್ಣನ್ನ ತೆರೆಯದೆ ನಾವು ನಡೆಯುತ್ತಿರುವುದು, ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಭವಿಷ್ಯವನ್ನ ಏನ್ ಮಾಡುತ್ತೆ ಅದು? ಆ ಭಾವನೆ ಎಲ್ಲಿಗೆ ನಮ್ಮನ್ನ ತೆಗೆದುಕೊಂಡು ಹೋಗುತ್ತೆ? ಅಪರೂಪದ ಈ ಜನ್ಮವನ್ನ ದಾಸರು ಹೇಳಿರೋ ಹಾಗೆ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿರೋ, ಹುಚ್ಚಪ್ಪಗಳಿರಾ ಅಂತ ಹೇಳಿರುವಂತಹದನ್ನ ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕು. ಕ್ಷಣ ಕ್ಷಣ ನಾವು ಮೇಲೇರಬೇಕೇ ಹೊರತು ಒಲ್ಲದ ಅಭ್ಯಾಸಗಳನ್ನ ನಮ್ಮದನ್ನಾಗಿಸಿಕೊಂಡು ನಾವು ಕೆಳಗಿಳಿದಾಗ ನಮ್ಮ ಹೆತ್ತವರು ಕಣ್ಣೀರಾಕುವುದು ಖಚಿತ. ಇನ್ನು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡದೆ ಪ್ರಾಣವನ್ನ ಕಳೆದುಕೊಂಡರೆ ಹಾನಿ ಯಾರಿಗೆ? ಹಾನಿ ಕುಟುಂಬದವರಿಗೆ, ಒಂದು ದೇಶಕ್ಕೆ. ಯುವಶಕ್ತಿ ದೇಶದ ಶಕ್ತಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿರುವಂತಹದ್ದು. ವೃದ್ಧಾಪ್ಯಕ್ಕೆ ಹೋಗುವ ಮುನ್ನ ಹಾಗೆಯೇ ಬಾಲಕರ ನಂತರ ಇರುವಂತಹ ವಯಸ್ಸಿನಲ್ಲೇ ಎಂತಹ ಕಠಿಣ ಕೆಲಸಗಳನ್ನು ಮಾಡುವಂತಹ ಶಕ್ತಿ ಅಗಾಧವಾಗಿ ಇರುತ್ತೆ. ಅದರಲ್ಲಿ ಧೂಮಪಾನ, ಮದ್ಯಪಾನ ಅಥವಾ ಇನ್ನಿತರ ದುರಭ್ಯಾಸಗಳನ್ನು ನಮ್ಮದನ್ನಾಗಿಸಿಕೊಂಡರೆ ನಮ್ಮ ಶಕ್ತಿ ಕುಂದುತ್ತೆ ಹೊರತು ಹೆಚ್ಚುವುದಿಲ್ಲ. ಆರೋಗ್ಯ ಅನ್ನುವುದು ಕನಸಾಗತ್ತೆ. ಪ್ರತಿದಿನದ ಜೀವನ ಶೈಲಿ ಆನಂದಮಯವಾಗಿರಬೇಕು ಅಂತ ಅಂದ್ರೆ ಪುಸ್ತಕಗಳನ್ನ ಓದಬೇಕು. ಗ್ರಂಥಾಲಯದಲ್ಲಿರುವಂತಹ ಪುಸ್ತಕಗಳನ್ನ ನಮ್ಮ ಸ್ನೇಹಿತರನ್ನಾಗಿ ಸ್ವೀಕರಿಸಬೇಕು. ಗೆಳೆತನ ಅನ್ನುವುದು ಸ್ವಚ್ಛ ಮನಸ್ಸಿನ ಹಂದರದಲ್ಲಿ ಇರಬೇಕು ಅಂತ ಸಲಹೆಯನ್ನ ಕೊಡುತ್ತಾರೆ ನಮ್ಮ ಜನಪದರು. ಇಷ್ಟೆಲ್ಲ ನೀತಿ ನಿಯಮಗಳು ಇದ್ದಾಗಿಯೂ ಕೂಡ ನಮ್ಮ ಯುವಜನತೆ ಹಾದಿ ತಪ್ತಾ ಇದ್ದಾರೆ ಅಂತ ಅಂದಾಗ, ವಿವೇಕವುಳ್ಳಂತಹ ಹಿರಿಯರಿಗೆ ಬೇಸರ ಆಗದೆ ಇರುತ್ತಾ? ಬನ್ನಿ ಮತ್ತೊಂದು ಗೀತೆಯನ್ನ ಕೇಳಿ ಬರೋಣ.

ಗೀತೆಯನ್ನಂತು ಕೇಳಾಯ್ತು. ಇನ್ನು ಮತ್ತೊಂದು ಪುಟ್ಟ ಕಥೆ, ಜ್ಯೋತಿ ಬಾಪುಲೆ. ಜ್ಯೋತಿ ಬಾಪುಲೆ ಅವರು 19ನೇ ಶತಮಾನದ ಒಬ್ಬ ಸಮಾಜ ಸುಧಾರಕ, ರಾಷ್ಟ್ರಭಕ್ತ, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾನತಾ ಹೋರಾಟಗಾರ. ಮಹಿಳೆಯರು ಹಾಗೂ ದಲಿತರಿಗೆ ಶಿಕ್ಷಣ ನೀಡಲು ಶ್ರಮಿಸಿದವರು. ಸತ್ಯ ಶೋಧಕ ಸಮಾಜವನ್ನು ಸ್ಥಾಪಿಸಿ ಶೂದ್ರರು ಮತ್ತು ಬಹುಜನರನ್ನು ಮೇಲೆತ್ತುವ ಕೆಲಸದಲ್ಲಿ ನಿರತರಾಗಿದ್ದರು. ಪುಲೆ ಅವರು ಅಸ್ಪೃಶ್ಯರಿಗೆ ಹಾಗೂ ಅನಾಥರಿಗೆ ಶಾಲೆಯನ್ನು ಆರಂಭಿಸಿದರು. ದುಡಿಯುವ ವರ್ಗದವರಿಗಾಗಿ ರಾತ್ರಿ ಶಾಲೆಗಳನ್ನು ಸ್ಥಾಪಿಸಿದರು. ಶಿಕ್ಷಣದ ಮಹತ್ವವನ್ನರಿತಿದ್ದ ಅವರು ಇಂತಹ ಕೆಲಸಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಉನ್ನತ ವ್ಯಕ್ತಿತ್ವದ ಪುಲೆ ಅವರ ಏಳಿಗೆಯನ್ನು ಸಹಿಸದ ಕೆಲವರು ಇವರು ಎಲ್ಲರಿಗೂ ಶಿಕ್ಷಣವನ್ನು ನೀಡಿ ಸಮಾಜವನ್ನು ಹಾಳುಗೆಡುತ್ತಾರೆಂದು ಕಿಡಿಕಾರಿದರು. ಪುಲೆ ಅವರನ್ನು ಕೊಲ್ಲಲು ಸಂಚು ಮಾಡಿದರು. ಒಂದು ರಾತ್ರಿ ಪುಲೆ ಅವರು ಊಟ ಮುಗಿಸಿ ಅನಾಥ ಮಕ್ಕಳೊಂದಿಗೆ ಮಲಗಿದ್ದಾಗ ಇಬ್ಬರು ವ್ಯಕ್ತಿಗಳು ಕತ್ತಿ ಝಳಪಿಸುತ್ತಾ ಬಾಗಿಲು ಮುರಿದು ಒಳನುಗ್ಗಿದರಂತೆ. ಪುಲೆ ಅವರು ಎದ್ದು ಬಂದರು. ಬಂದವರಿಗೆ ಎದುರಾದರು. ಬಂದವರು ತಾವು ನಿಮ್ಮನ್ನು ಕೊಲ್ಲಲು ಬಂದಿದ್ದೇವೆ ಎಂದು, ಸಾಯಲು ಸಿದ್ಧರಿರಬೇಕೆಂದು ಅಬ್ಬರಿಸಿದರಂತೆ. ಪುಲೆ ಅವರು ತಮ್ಮನ್ನು ಕೊಲ್ಲುತ್ತಿರುವುದೇಕೆ ಎಂದು ಪ್ರಶ್ನಿಸಲು, ಕೊಲೆಗಾರರು ಕೊಲೆ ಮಾಡಿದರೆ ತಮಗೆ 1,000 ರೂಪಾಯಿ ಸಿಗುವುದು ಎಂದು ತಿಳಿಸಿದರಂತೆ. ಪುಲೆ ಅವರು ನಿಮಗೆ 1,000 ರೂಪಾಯಿ ಸಿಗುವುದಾದರೆ ಬಹಳ ಸಂತೋಷ, ತಕ್ಷಣ ಕೊಂದು ಬಿಡಿ ಎಂದರಂತೆ. ಅಲ್ಲೇ ಮಲಗಿದ್ದಂತಹ ಅನಾಥ ಮಕ್ಕಳು ಮೊದಲು ತಮ್ಮನ್ನು ಕೊಂದು ಅನಂತರ ಪುಲೆ ಅವರನ್ನು ಕೊಲ್ಲಿ ಎಂದರಂತೆ. ಅಲ್ಲೇ ಇದ್ದಂತಹ ಅವರ ಪತ್ನಿ ಸಾವಿತ್ರಿ ಬಾಯಿಯವರು ಕೂಡ ಮೊದಲು ತಮ್ಮನ್ನು ಕೊಲ್ಲಿ ಎಂದರಂತೆ. ಎಲ್ಲರ ಮಾತನ್ನು ಕೇಳಿ ಬಂದಿದ್ದಂತಹ ಕೊಲೆಗಡುಕರಿಗೆ ಕಣ್ಣೀರು ಹರಿದು ಬಂತಂತೆ. ಪುಲೆ ಅವರು ನಾನಾರ ಏಳಿಗೆಗೆ ದುಡಿಯುತ್ತಿರುವೆನೋ, ಅಂತಹವರಿಂದಲೇ ಕೊಲೆಯಾಗುವುದಾದರೆ ಆಗಲಿ ಎಂದಾಗ ಕೊಲೆಗಡುಕರ ಮನಸ್ಸು ಕರಗಿತು. ತಾವು ಮಾಡಲೆತ್ನಿಸಿದ ಹೇಯ ಕೃತ್ಯಕ್ಕಾಗಿ ನೊಂದರಂತೆ. ಪುಲೆಯವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರಂತೆ ಆ ವ್ಯಕ್ತಿಗಳು. ಪರಿವರ್ತಿತರಾಗಿ ಪುಲೆಯವರ ಶಿಷ್ಯರಾದರಂತೆ. ಈ ಕಥೆಯ ನೀತಿಯನ್ನ ಲೇಖಕರು ಹೇಳಿರುವುದು ಹೀಗೆ: ತಪ್ಪುದಾರಿ ಹಿಡಿದವರನ್ನು ಸರಿದಾರಿಗೆ ತರುವುದೇ ವ್ಯಕ್ತಿತ್ವ ವಿಕಸನ. ತಪ್ಪುದಾರಿ ಹಿಡಿದವರನ್ನು ಸರಿದಾರಿಗೆ ತರುವುದೇ ವ್ಯಕ್ತಿತ್ವ ವಿಕಸನ. ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯುವನು ಮನುಜ.

0: ಅಂತ. ಮನುಷ್ಯನಾದವನು ತಪ್ಪು ಮಾಡಿದ ನಂತರ ಆಕಸ್ಮಿಕವಾಗಿ ಉದ್ದೇಶಪೂರ್ವಕವಾಗಿ ಒಟ್ಟಾರೆ ತಪ್ಪು ನಡೆದಾಗ ಅದನ್ನು ಸರಿಪಡಿಸಿಕೊಂಡು ತಿದ್ದಿಕೊಂಡು ನಡೆಯುವುದೇ ಮನುಷ್ಯನ ಉತ್ತಮ ಲಕ್ಷಣ ಅಂತ ಹೇಳ್ತಾ ಇವತ್ತಿನ ಯುವಲಹರಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಕಿವಿ ಮಾತು ಏನು ಅಂದರೆ, ಇಂದಿನ ಸಮಾಜದಲ್ಲಿ ಶಿಸ್ತಿಗೆ ಮೊದಲ ಆದ್ಯತೆಯನ್ನು ಕೊಟ್ಟವನು, ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಉತ್ತಮವಾಗಿ ನಡೆದವನು, ಅನ್ನ ಕೊಡುವಂತಹ ರೈತರಿಗೆ, ದೇಶ ಕಾಯುವಂತಹ ಯೋಧರಿಗೆ ಹಾಗೂ ಪಾಠ ಹೇಳಿದಂತಹ ತಿದ್ದಿ ತೀಡಿದಂತಹ ಗುರುಗಳಿಗೆ ನಮಸ್ಕರಿಸುವಂತಹ ಉತ್ತಮ ವ್ಯಕ್ತಿಯಾಗುತ್ತಾನೆ. ಉತ್ತಮ ವ್ಯಕ್ತಿ ಸಮಾಜದ, ಕುಟುಂಬದ ಆಸ್ತಿ, ದೇಶದ ಆಸ್ತಿ ಅಂತ ಯುವ ಜನಾಂಗ ದೇಶದ ಆಸ್ತಿ ಎಂದು ಹೇಳಿರುವಂತಹ ಸ್ವಾಮಿ ವಿವೇಕಾನಂದರ ಸ್ಮರಣೆಯೊಂದಿಗೆ ಇವತ್ತಿನ ಯುವಲಹರಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರ, ಶುಭ ಸಂಜೆ. ಯುವಲಹರಿ ಪ್ರಸಾರವಾಯಿತು. ಈ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದ್ದಂತಹ ಗೀತೆಗಳ ವಿವರ ಯುವರತ್ನ ಚಿತ್ರಕ್ಕೆ ಧ್ವನಿ ಸಂಗೀತಿಗರೊಂದಿಗೆ ನಕಾಶ್ ಅಜೀಜ್, ಸಂಗೀತ ಎಸ್ ಧಮನ್, ಸಾಹಿತ್ಯ ಸಂತೋಷ್ ಆನಂದನ್. ಕ್ರಾಂತಿ ಸಂಗಡಿಗರೊಂದಿಗೆ ಮೂಡಿಬಂದಂತಹ ಈ ಗೀತೆಯ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಹಾಗೂ ಕ್ರಾಂತಿವೀರ 2023 ಬಿಡುಗಡೆಯಾದಂತಹ ಈ ಚಿತ್ರದ ಗೀತೆಯನ್ನು ಬಳಸಿಕೊಳ್ಳಲಾಗಿತ್ತು. ಅಜಯ್ ವಾರಿಯರ್ ಹಾಗೂ ಹೇಮಂತ್ ರಘುವೀರ್ ಹಾಡಿರುವಂತಹ ಗೀತೆಗೆ ಸಾಹಿತ್ಯ ಆದ್ಯತ್ ಎಂಪಿ, ಸಂಗೀತ ಸಂಯೋಜನೆ ಪ್ರತಾಪ್ ಎಸ್. ಯುವವಾಣಿ ಪ್ರಸಾರವಾಯಿತು.
1: ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಸಮಯ 5:35:28. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ. ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.
2: ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಆತ್ಮೀಯ ಸ್ವಾಗತ. ಶ್ರೋತೃಗಳೇ, ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಆಲಿಸಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 08272228558. ಸಂಖ್ಯೆ ಮತ್ತೊಮ್ಮೆ 08272228558.

0: ನಮ್ಮ ಮೊದಲ ಕರೆ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಹಾಗೂ ಎಲ್ಲಿಂದ?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡುತ್ತಿದ್ದೇನೆ.
0: ಪುತ್ತೂರಲ್ಲಿ ಮಳೆ ಇದೆಯಾ?
1: ಮಳೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಬೆಳಿಗ್ಗೆ ಮಧ್ಯಾಹ್ನವರೆಗೆ ಬಂದಿತ್ತು.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೇವೆ.
0: ಸಂಜೆ ಕಾಫಿ ಎಲ್ಲ ಆಯ್ತಾ?
1: ಇಲ್ಲ ಸರ್. ನೀವೆಲ್ಲರೂ ಹೇಗಿದ್ದೀರಿ ಸರ್?
0: ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ.
1: ಒಳ್ಳೇದಾಯ್ತು, ದೇವರು ಒಳ್ಳೇದು ಮಾಡಿದ್ದಾರೆ.
0: ಯಾವ ಚಿತ್ರದ ಗೀತೆ ಬೇಕಿವತ್ತು ನಿಮಗೆ?
1: ನನಗೆ ಮಾತು ತಪ್ಪಳ ಮಗ ಚಿತ್ರದಿಂದ. ಎಂತ ಸೌಂದರ್ಯ ನೋಡು ನಮ್ಮ ಕನ್ನಡದಿರು.
0: ಪ್ರಸಾರ ಮಾಡುವ ಈಗ ನಿಮಗೆ ಒಂದು ಪ್ರಶ್ನೆ. ಬಯಲುದಾರಿ ಚಲನಚಿತ್ರ ಕೊಡಗಿನ ಯಾವ ಸಾಹಿತಿಯ ಕಾದಂಬರಿಯನ್ನ ಆಧರಿಸಿದೆ? ಬಯಲುದಾರಿ ಚಲನಚಿತ್ರ ಇದೆಯಲ್ಲ, ಅದು ಕೊಡಗಿನ ಯಾವ ಸಾಹಿತಿಯ ಕಾದಂಬರಿಯನ್ನ ಆಧರಿಸಿದೆ ಅಂತ? ಉತ್ತರ ಕೊಡಗಿನ ಸಾಹಿತಿ ಯಾರು ಅಂತ?
1: ಕೊಡಗಿನ ಗೌರಮ್ಮ.
0: ಅಲ್ಲ, ಗೊತ್ತುಂಟು ನಿಮ್ಗೆ ಉತ್ತರ. ಕಾರ್ಯಕ್ರಮ ಬರುತ್ತೆ ನಮ್ಮ ಆಕಾಶವಾಣಿಯಿಂದ. ಭಾರತೀ ಸುತ
1: ಎಲ್ಲ ಕಾರ್ಯಕ್ರಮ ಮಡಿಕೇರಿ ಆಕರ್ಷಣೆ ಕಾರ್ಯಕ್ರಮ ಅಂದ್ರೆ ನಮಗೆ ತುಂಬಾ ಇಷ್ಟ.
0: ಉತ್ತರ ಭಾರತೀ ಸುತ.
1: ಹೀಗೆ
0: ಕರೆ ಮಾಡ್ತಾ ಇರಿ. ಧನ್ಯವಾದ.
1: ಥ್ಯಾಂಕ್ ಯು ಸರ್. ನಮಸ್ತೆ.

0: ಹಲೋ,
1: ಹಲೋ, ಹೇಳಿ ಸರ್.
0: ನಮಸ್ತೆ. ಯಾರು ಮಾತಾಡ್ತಿರೋದು?
1: ಸಾಲಿಗ್ರಾಮ ತಾಲೂಕಿಂದ ಕುಮಾರೇಗೌಡ ಅಂತ.
0: ಕುಮಾರೇಗೌಡ, ಯಾವ ಜಿಲ್ಲೆ ಬರುತ್ತೆ?
1: ಈ ಮೈಸೂರು ಜಿಲ್ಲೆ.
0: ಮೈಸೂರು ಜಿಲ್ಲೆ. ಹೇಗಿದ್ದೀರಾ?
1: ನೀವು ಹೇಗಿದ್ದೀರಾ ಸರ್?
0: ಮೊದಲು ನೀವು ಹೇಗಿದ್ದೀರಾ ಹೇಳಿ.
1: ನಾವು

0: ಚೆನ್ನಾಗಿದ್ದೀವಿ. ನಿಮ್ಮ ಚಿತ್ರ ಕಾರ್ಯಗೆ ಆಗ್ಲಿ ಇನ್ನೊಂದು ಕಾರ್ಯಕ್ರಮಕ್ಕೆ ಆಗ್ಲಿ ನಾವು ಭಾರಿ ಸಂತೋಷ ಆಯ್ತು. ಇವತ್ತು ಕರೆ ಸಿಕ್ಕಿದ್ದು, ಈಗ ಎತ್ತಿದ್ ನೀವು
1: ಅಂತ್ಯಕ್ಷರಿಗೂ ಸಿಕ್ತ ನಿಮಗೆ ಕರೆ?
0: ಇಲ್ಲ, ಸಿಗ್ತಾ ಇಲ್ಲ ಸರ್ ನನಗೆ.
1: ಹೌದಾ? ಹಾಗೆ ಕರೆ ಮಾಡ್ತಾ ಇರಿ, ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಕರೆ ಮಾಡ್ತಾ ಇರಿ, ಸಿಗುತ್ತೆ.
0: ಹೌದು ಸರ್, ಮಾಡ್ತಾ ಇರಿ.
1: ಯಾವ ಚಿತ್ರದ ಗೀತೆ ಬೇಕಿವತ್ತು ನಿಮಗೆ?
0: ಸರ್, ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಚಿತ್ರದ ಬಬ್ರುವಾನ ಚಿತ್ರದ್ದು. ಯಾರು ತಿಳಿಯರು ನಿನ್ನ ಭುಜವರದ ಪರಾಕ್ರಮ, ಸಾಮರದೋಳ ಆರಿಸಿದ ನಿನ್ನ ವಿಜಯಗಳ ಮರ್ಮ.
1: ಪ್ರಸಾರ ಮಾಡುವ
0: ಮಗಂದು
1: ಪ್ರಸಾರ ಮಾಡ್ತೇವೆ. ಈಗ ನಿಮಗೊಂದು ಪ್ರಶ್ನೆ
0: ಕೇಳಿ ಸರ್, ಗೊತ್ತಿದ್ರೆ ಹೇಳ್ತೀನಿ.
1: ಯಾವ ಪಕ್ಷಿಯು ರೆಕ್ಕೆಗಳ ಬದಲು ಈಜುವ ಅಂಗಗಳನ್ನು ಹೊಂದಿದೆ?
0: ಯಾವ ಪಕ್ಷಿಯು
1: ಪಕ್ಷಿ ರೆಕ್ಕೆಯ ಬದಲು ಈಜುವ ಅಂಗಗಳನ್ನು ಹೊಂದಿದೆ?
0: ಈಜುವ ಅಂಗಗಳನ್ನು ಹೊಂದಿದೆ, ಬಾತುಕೋಳಿ
1: ಅಲ್ಲ. ಸರಿ ಉತ್ತರ ಪೆಂಗ್ವಿನ್. ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ.
0: ಆಯ್ತು ಸರ್.
2: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣ

ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭಕ್ತ ನೀನು ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋ

ಶಿಖಂಡಿಯಂದಡಿಗಡಿಗೆ ನುಡಿಯಬೇಡಲೋ ಮೂಢ. ಭಂಡರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ದೌತಣ ವೀವ ಈ ಗಾಂಡೀವಿ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ. ಹೂಡು ಬಾಣಗಳ ಮಾಡುವೆ ಮಾನಭಂಗ. ಕದನದೋಳಿ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ. ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನಾಡು.

0: ಅಂತಕನಿಗೆ ಅಂತಕನು ಈ ಬಬ್ರುವಾಹನ.
1: ಹಲೋ.
2: ಹಲೋ ಸರ್, ನಮಸ್ತೆ.
1: ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾನು ಕಾರ್ಕಳ ಹೊರಂಗದಿಂದ ರಾಮಣ್ಣ.
1: ಹೇಗಿದ್ದೀರಾ ರಾಮಣ್ಣ ಅವರೇ?
2: ಹಾ, ಚೆನ್ನಾಗಿದ್ದೇನೆ ಸರ್. ನೀವು ಮತ್ತು ನಮ್ಮ ಆಕಾಶವಾಣಿ
1: ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀವಿ. ಮಳೆ ಇದೆಯಾ?
2: ಮಳೆ ಇವತ್ತು ಸ್ವಲ್ಪ ಕಡಿಮೆ ಸರ್.
1: ಕಡಿಮೆ. ಯಾವ ಗೀತೆ ಬೇಕಿವತ್ತು ನಿಮಗೆ?
2: ನನಗೆ ದಾರಿ ತಪ್ಪಿದ ಮಗ ಫಿಲ್ಮ್ ಅಲ್ಲಿ ಸರ್, ಪಾಡು ಶ್ರೀ ಸತ್ಯ ನಾರಾಯಣ
1: ಪ್ರಸಾರ ಮಾಡುವ. ಈಗ ನಿಮಗೊಂದು ಪ್ರಶ್ನೆ. ಹೇಮಾವತಿ ತೀರದ ಗಾಂಧಿ ಎಂದು ಕರೆಯಲ್ಪಡುವ ಕನ್ನಡದ ಸಾಹಿತಿ ಯಾರು? ಹೇಮಾವತಿ ತೀರದ ಗಾಂಧಿ ಹೀಗೆ ಕರೆಯಲ್ಪಡುವ ಕನ್ನಡದ ಸಾಹಿತಿ ಯಾರು?
2: ಕನ್ನಡದ ಸಾಹಿತಿಯ ಉದಯ ಶಂಕರ ಸರ್.
1: ಅಲ್ಲ
2: ಅಂತಲೇಕಲ್ಲ.
1: ಇಲ್ಲ ಇಲ್ಲ. ಗುರೂರು ರಾಮಸ್ವಾಮಿ ಅಯ್ಯಂಗರ್. ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ.
2: ಓಕೆ ಸರ್, ಥ್ಯಾಂಕ್ಸ್.
3: ಸತ್ಯ.

0: ಯಾವ ಚಿತ್ರ ತೆಗಿತೆ ಬೇಕಿವತ್ತು ನಿಮಗೆ? ಪ್ರಸಾರ ಮಾಡುವ. ಈಗ ನಿಮಗೆ ಒಂದು ಪ್ರಶ್ನೆ. ವಿಂಗ್ಸ್ ಆಫ್ ಫೈರ್ ಇದು ಯಾರ ಆತ್ಮಕತೆ? ವಿಂಗ್ಸ್ ಆಫ್ ಕ್ಲೂ ಬೇಕಾ? ಕ್ಲೂ ಕೊಟ್ರೆ ಹೇಳ್ಬಿಡ್ತೀರಾ ನೀವು? ವಿಂಗ್ಸ್ ಆಫ್ ಫೈರ್ ಇದು ಯಾರ ಆತ್ಮಕತೆ? ಎ ಪಿ ಜೆ
1: ಅಬ್ದುಲ್ ಕಲಾಂ.
0: ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಆತ್ಮಕತೆ. ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ.
1: ಥ್ಯಾಂಕ್ಸ್ ಸರ್. ಆಯ್ತು.

0: ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ. ಯಾರು ಮಾತಾಡ್ತಿರೋದು?
1: ನಾನು ಪುಷ್ಪಾವತಿ ಮಾತಾಡ್ತಾ ಇದ್ದೀನಿ ಸರ್.
0: ಯಾರು?
1: ಪುಷ್ಪಾವತಿ ಮಾತಾಡ್ತಾ ಇದ್ದೀನಿ ಸರ್.
0: ಪುಷ್ಪಾವತಿ ಅವರು ಎಲ್ಲಿಂದ?
1: ಮಡಿಕೇರಿಯಿಂದ.
0: ಮಡಿಕೇರಿಯಿಂದ. ಸಂಜೆಯ ಕಾಫಿ ಎಲ್ಲ ಆಯ್ತಾ?
1: ಆಯಿತು ಸರ್.
0: ಆಯಿತು.

ಆಕಾಶವಾಣಿ ಮಡಿಕೇರಿ. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರ ಆಗಲಿರುವ ಕಾರ್ಯಕ್ರಮದ ವಿವರ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೀಟನಾಶಕ ಬಳಸುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳು, ಈ ಕುರಿತು ಡಾಕ್ಟರ್ ಜಿ ದೇವರಾಜಯ್ಯ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಯಡಿಕೇರಿ ಪ್ರಸನ್ನ.

ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಬಸವಣ್ಣ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ ಜಮದಂಡಿ. 8:00 ಸಿರಿಗಂಧ ಸಂವಾದಾತ್ಮಕ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ಇನ್ನು ನಾಳಿನ ಪ್ರಸಾರದಲ್ಲಿ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಉಮೇಶ್ ಹೊಸಳ್ಳಿ. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:47 ನಮ್ಮ ನಿಲಯದಿಂದ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಇದರಲ್ಲಿ ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. 8:50 ಕಗ್ಗದೆ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ನಮ್ಮ ನಿಲಯದಿಂದ ಭಾವಗೀತೆಗಳು. 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಪಂಡಿತ್ ಭೀಮಸೇನ್ ಜೋಶಿ ಅವರ ಗಾಯನ. 10:30 ಗಾನಭಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಋತುಬಂಧ, ಈ ವಿಷಯ ಕುರಿತು ಡಾಕ್ಟರ್ ಸಹಜ ಕಿತ್ತೂರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಹಾಗೂ ಸ್ವಾಸ್ಥ್ಯ ಮೈಸೂರು, ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 1:00 ಪ್ರಗತಿಪಥದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಕುರಿತು ಮಾತನಾಡುತ್ತಾರೆ ಎಸ್ ಎ ಗಡ್ಡನಕೇರಿ. 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು. 1:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3:00 ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ವಿವಿಧ ಭಾರತಿ ಕಾರ್ಯಕ್ರಮಗಳು. 4:00 ನಮ್ಮ ನಿಲಯದಿಂದ ಭಕ್ತಿಗೀತೆಗಳು. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ 5:00 ಮಹಿಳಾ ಲೋಕ. ಇದರಲ್ಲಿ ಕಿರುನಾಟಕ ಮನೆ ಮನೆ ಕಥೆ, ಪ್ರಸ್ತುತಿ ಶ್ರುತಿ ಲಯ ತಂಡದ ಸದಸ್ಯರು, ರಚನೆ ಮತ್ತು ನಿರ್ಮಾಣ ಮಮತಾ ಶಾಸ್ತ್ರಿ, ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ. 7:20 ಸುದ್ದಿ ಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಯಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:00

45 ನಿಮಿಷಕ್ಕೆ ಭಾವಗೀತೆಗಳು. ನಾಳೆ ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಸಂವಾದಾತ್ಮಕ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುತ್ತದೆ. 9:15 ಭಾವಗೀತೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10 ಗಂಟೆಗೆ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆಲಿಸಬಹುದು. ಇದುವರೆಗೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರ ಆಗಲಿರುವ ಕಾರ್ಯಕ್ರಮದ ಪರಿಚಯ ಮಾಡಿಕೊಂಡಿರಿ. ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:51 ಕೃಷಿರಂಗದಲ್ಲಿ ಪೀಡೆನಾಶಕ ಬಳಸುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳು, ಈ ಕುರಿತು ಡಾಕ್ಟರ್ ಜಿ ದೇವರಾಜಯ್ಯ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: 31st of last month represents more than 60% of the 500 gigawatt capacity target set for 2030. The Ministry of New and Renewable Energy in a statement said that the share of non-fossil fuel-based electricity capacity in the country's total installed electricity generation capacity has reached over 54%. Typhoon Dolphin has made landfall along China's eastern coast this afternoon, affecting Zhejiang and Fujian provinces. Following the typhoon's landfall, country's National Meteorological Center has issued a red alert for heavy rainfall in the country. Meanwhile, Shanghai's two airports cancelled more than 1,300 flights, while authorities relocated around 3 lakh people in surrounding regions. Heavy rain is expected across Zhejiang, Fujian, Shanghai, Jiangsu, Anhui, Jiangxi, Hubei, Henan and Shandong till Wednesday. The typhoon is expected to move northwestwards and gradually weaken after landfall. India's medals tally rises to 3 at the World Athletics Under-20 Championships in United States. India's Basant Kumar Meghwal won a silver in high jump, while Shahnawaz Khan won a bronze in the long jump today. In the men's high jump, 19-year-old Meghwal cleared his personal best of 2.21 meter, and in the men's long jump, Shahnawaz also clinched bronze with a best effort of 7.84 meters. And with that, we end this news bulletin.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:17
2: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
3: ಯೂಶಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಬೀಡಲ್ ಎಡಿಮ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ. ಕಮ್ಮಿ ವಯಸ್ಸಿನವರಿಗೆ ಬಿ ಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ಲ ಇದೆ.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
8: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ, June 15 to September 14. 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
5: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
9: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧುತಿಮಯ್ಯ 9591803656, ಕಾಳಿಮಾಡ ಶರತ್ 8762050292.
10: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್.

0: ஜூலியல் இரிட்டி தாவக்கரா கண்ணூர். ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
3: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
2: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
1: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಟೂ ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, ತ್ರೀ ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
1: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದನ್ 9844-8199.
9: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
10: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
6: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
13: ನಂಬರ್ 2800 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಶ್ರೀಮಂಗಲ. ಇದರ 2025-26 ಸಾಲಿನ 49ನೇ ವಾರ್ಷಿಕ ಮಹಾಸಭೆ ಇದೇ 10ರಂದು ಸೋಮವಾರ ಪೂರ್ವಾಹ್ನ 10:30 ಸಂಘದ ನೂತನ ಕಟ್ಟಡದ ಸಭಾಂಗಣದಲ್ಲಿ ಸಂಘದ ಆಡಳಿತಾಧಿಕಾರಿ ಶ್ರೀ ಕೆಯು ಕರಣ್ ಕಾರ್ಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಆಹ್ವಾನ ಪತ್ರಿಕೆಯನ್ನ ಸಂಘದ ಸದಸ್ಯರಿಗೆ ಈಗಾಗಲೇ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಪ್ರಕಟಣೆ ಕೋರಿದೆ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಟೂ ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, ತ್ರೀ ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
14: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
1: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್ ಟೀ

0: ಏಷಿಯಾ ಮುಂತಾದ ಮರದ ಫರ್ನಿಚರ್ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್ ಇಂಡಸ್ಟ್ರಿಯಲ್ ಏರಿಯಾ ಮಡಿಕೇರಿ. ರೀ ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
1: ಅಷ್ಟೇನಾ, ಅದಕ್ಕೇನು?
2: ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಓರ್ಡರ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
0: ರೀ ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
1: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
0: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
0: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
4: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ನಾನು ಇದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
1: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
3: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ, ಬಾಯಲ್ಲಿ ನೀರ್ ಬರುತ್ತೆ.
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
6: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್, ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
0: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
8: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
9: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ. ಬ್ಯಾಂಕು 2025-26 ಸಾಲಿನಲ್ಲಿ 2,043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1,772 ಕೋಟಿಗಳ ಸಾಲದ ಹೊರಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನಿರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ ಏಕಗಂಟಿನ ಅಂದರೆ ಲಂಪ್ಸಮ್ ನಿರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಲಕ್ಷ ಒಳಪಟ್ಟ ಠೇವಣಿಗಳಿಗೆ 7.35%, 25 ಲಕ್ಷಗಳಿಂದ 50 ಲಕ್ಷ ಒಳಪಟ್ಟ ಠೇವಣಿಗಳಿಗೆ 7.45%, 50 ಲಕ್ಷದಿಂದ 75 ಲಕ್ಷ

0: ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.55, 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.65 ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ ಶೇಕಡ 7.75 ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ ಶೇಕಡ 0.5 ಹಾಗೂ ಸೈನಿಕರಿಗೆ ಶೇಕಡ 0.25 ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನೆರಕು ಠೇವಣಿಗಳಿಗೆ ಶೇಕಡ 7.75 ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.
1: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ September 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ September 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪುಕ್ಲು.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಇನ್ನು ಕೇಳಿ ಆರ್ಬಿ ಶಿವರಾಜ್ ಚಕ್ರವರ್ತಿ ಹಾಗೂ ಆರ್ ಸೋಮಶೇಖರ್ ಅವರು ಹಾಡಿರುವ ಒಂದು ಜನಪದ ಗೀತೆಯನ್ನು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಯ 6:30 ಆಕಾಶವಾಣಿ ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಿಸಾರ್ ಈ ಜೂನ್ ಎಂಡ್ ಅಲ್ಲಿ ಲಾಂಚ್ ಆಯಿತು ಅಂತ ಎಲ್ಲರಿಗೂ ಗೊತ್ತಿದೆ. ನಿಸಾರ್ ಅಂದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ. ಇದು ಬಂದು ಭೂಮಿನ ಅಬ್ಸರ್ವ್ ಮಾಡುವಂತ ಒಂದು ಸ್ಯಾಟಿಲೈಟ್. ಇದರಲ್ಲಿ ಎರಡು ಪವರ್ಫುಲ್ ರೆಡಾರ್ ಯೂಸ್ ಮಾಡ್ತಾರೆ. ಒಂದು ಎಸ್ ಬ್ಯಾಂಡ್ ಅಂತ ಯೂಸ್ ಮಾಡ್ತಾರೆ, ಒಂದು ಎಲ್ ಬ್ಯಾಂಡ್ ರೆಡಾರ್ ಅಂತ ಯೂಸ್ ಮಾಡ್ತಾರೆ. ಎಲ್ ಬ್ಯಾಂಡ್ ರೆಡಾರ್ ವೇವ್ ಲೆಂತ್, ಅದರ ತರಂಗಗಳ ಲೆಂತ್ ಬಂದು 24 cm ಇರುತ್ತೆ, ಮತ್ತೆ ಅದು ಫ್ರೀಕ್ವೆನ್ಸಿ ಬಂದು 1.25 GHz ಅಲ್ಲಿ ಇರುತ್ತೆ. ಮತ್ತೆ ಇನ್ನೊಂದು ಎಸ್ ಬ್ಯಾಂಡ್ ಅಂತ ಯೂಸ್ ಮಾಡ್ತಾರೆ. ಎಸ್ ಬ್ಯಾಂಡ್ ಯೂಸ್ ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ಅದು 10 to 12 cm ವೇವ್ ಲೆಂತ್ ಇರುತ್ತೆ. ಅದು 3.2 GHz ಅಷ್ಟು ಫ್ರೀಕ್ವೆನ್ಸಿಯಲ್ಲಿ ಅದು ವರ್ಕ್ ಆಗುತ್ತೆ. ಈ ಬ್ಯಾಂಡ್ಗಳನ್ನ ಕಳ್ಸಕ್ಕೆ ಮತ್ತೆ ರಿಸೀವ್ ಮಾಡಕ್ಕೆ, ಅಂದ್ರೆ ನೀವು ಒಂದು ಆಬ್ಜೆಕ್ಟ್ ನ ನೋಡಕ್ಕೆ ಈ ಒಂದು ತರಂಗಗಳು ಹೋಗಿ ಹಿಟ್ ಆಗುತ್ತೆ, ಅದು ತಿರ್ಗಾ ವಾಪಸ್ ಬಂದು ಕಲೆಕ್ಟ್ ಆಗುತ್ತೆ. ಇದನ್ನ ಹೆಂಗೆ ಕಲೆಕ್ಟ್ ಮಾಡಿ ಹಿಟ್ ಮಾಡಿ ಕಲೆಕ್ಟ್ ಮಾಡ್ತಾರೆ ಅಂದ್ರೆ, ಇದಕ್ಕೊಂದು 12 meters ದೊಡ್ಡದೊಂದು ಆಂಟೆನಾ ಹಾಕಿದ್ದಾರೆ. 12 meters ದೊಡ್ಡದು ಆಂಟೆನಾ ಅಂದ್ರೆ ಅದು ಆಕ್ಚುಲಿ ಒಂದು ಬಸ್ ಅಷ್ಟು ದೊಡ್ಡ ಆಂಟೆನಾ. ಅದನ್ನ ಆ ಆಂಟೆನಾ ಇಟ್ಕೊಳ್ಳಕ್ಕೆ ಹತ್ತತ್ರ ಬೂಮ್ ಅಂತಾರೆ, ಅದು 9 meters ಲೆಂತ್ ಇರುತ್ತೆ. ಒಂದು ಕಡೆ ಆಂಟೆನಾಗೆ ಗೋಲ್ಡ್ ಪ್ಲೇಟೆಡ್ ಆಗಿರುತ್ತೆ. ಆ ರೆಡಾರ್ ರಿಸೀವ್ ಮಾಡೋದಾಗ್ಲಿ, ಕಳ್ಸೋದಾಗ್ಲಿ, ಸಿಗ್ನಲ್ ನ ಇದು ಮಾಡಕ್ಕಾಗ್ಲಿ, ಮತ್ತೆ ಸೂರ್ಯ ಕಿರಣಗಳು ಬೀಳ್ತಾ ಇರುತ್ತೆ ಅದನ್ನ ತಡ್ಕೊಳ್ಳೋ ಶಕ್ತಿ ಆಗ್ಲಿ, ಇದಕ್ಕೆಲ್ಲ ಇದೊಂದು ಗೋಲ್ಡ್ ಪ್ಲೇಟೆಡ್ ರೆಡಾರ್ ಅಂತ ಆಗುತ್ತೆ. ಇದು ನಾಸಾ ಮತ್ತೆ ಇಸ್ರೋ ಅವರು ಕಂಬೈನ್ ಮಾಡಿರುವಂತ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಹತ್ತತ್ರ 13,000 crore ವೆಚ್ಚ ಆಗಿದೆ. ಈ 13,000 crore ಭಾರತ ಹತ್ತತ್ರ 800 crore ಖರ್ಚು ಮಾಡಿದೆ. ಅಂದ್ರೆ ನೋಡಿ, ನಾವು ಚಂದ್ರಯಾನ 3 ನಾವು ಖರ್ಚು ಮಾಡಿದ್ದು 620 crore, ಬಟ್ ಇದಕ್ಕೆ ಹತ್ತತ್ರ 800 crore ಅಷ್ಟು ಖರ್ಚು ಮಾಡಿದೀವಿ. ಇದರಲ್ಲಿ ನಾಸಾದವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ, ನಾನು ಹೇಳದಂಗೆ ಎಲ್ ಬ್ಯಾಂಡ್ ರೇಡಾರ್ ಅಂದ್ರೆ 24 cm ವೇವ್ ಲೆಂತ್ ಇರುವಂತ ಎಲ್ ಬ್ಯಾಂಡ್ ರೆಡಾರ್ ಕೊಟ್ಟಿದ್ದಾರೆ. ಮತ್ತೆ ಆ ಬೂಮ್ ಅಂತಾರೆ ಅಂದ್ರೆ ಆ ರೆಡಾರ್ ನ ಇಟ್ಕೊ, ಅಂದ್ರೆ ಆ ನಾನು ಹೇಳದ್ನಲ್ಲ ದೊಡ್ಡ ಆಂಟೆನಾ 12 meters ಆಂಟೆನಾ, ಮತ್ತೆ ಅದನ್ನ ಇಟ್ಕೊಳ್ಳೋ ಒಂದು ಸ್ಟಿಕ್ ಅಂತಾನೆ ಹೇಳ್ಬೋದು, ಅದನ್ನ ಬೂಮ್ ಅಂತ ಕರೀತಾರೆ. ಅದನ್ನ ನಾಸಾದವ್ರು ಕೊಟ್ಟಿದ್ದಾರೆ, ಆಂಟೆನಾ ನನ್ ಕೊಟ್ಟಿದ್ದಾರೆ, ಮತ್ತೆ ಅದಕ್ಕೆ ಅಳವಡಿಸಿರುವಂತ GPS ಅದನ್ನೆಲ್ಲ ನಮ್ಮ ನಾಸಾದವ್ರು ಕೊಟ್ಟಿದ್ದಾರೆ. ನಮ್ಮ ಇಸ್ರೋದವರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಎಸ್ ಬ್ಯಾಂಡ್ ರೆಡಾರ್ ಅಂದ್ರೆ 10 cm ವೇವ್ ಲೆಂತ್ ಇರುವಂತ ಎಸ್ ಬ್ಯಾಂಡ್ ರೆಡಾರ್ ಕೊಟ್ಟಿದ್ದಾರೆ. ಒಂದು ಸ್ಯಾಟಿಲೈಟ್ ಬಸ್ ಕೊಟ್ಟಿದ್ದಾರೆ. ಸ್ಯಾಟಿಲೈಟ್ ಬಸ್ ಅಂದ್ರೆ ಅದೊಂದು ಸ್ಕೆಲಿಟನ್ ಬಾಡಿ ಇದ್ದಂಗೆ, ಅದರಲ್ಲಿ ರೆಡಾರ್ ಗಳನ್ನ ಅಳವಡಿಸ್ತಾರೆ, ಬೂಮ್ ಹಾಕಿರ್ತಾರೆ, ಅದಕ್ಕೆ ಆಂಟೆನಾ ಅಟ್ಯಾಚ್ ಮಾಡಿರ್ತಾರೆ, ಅದನ್ನ ನಾವು ಮಾಡಿದೀವಿ. ಮತ್ತೆ ಲಾಂಚ್ ಮಾಡಿದ್ದು ನಾವೇ, ಅಂದ್ರೆ GSLV F16 ರಾಕೆಟ್ ಮೂಲಕ 740 km ಸನ್ ಸಿಂಕ್ರನಸ್ ಆರ್ಬಿಟ್ ಅಂತಾರೆ, ಅದಕ್ಕೆ ಲಾಂಚ್ ಮಾಡಿರ್ತೀವಿ. ಒಂದು ಜಾಗನ ನಿಸಾರು 12 days ಆ ಒಂದ್ ಜಾಗನ ಯಾವಾಗ್ಲೂ ಅದ್ ನೋಡ್ತಾನೆ ಇರುತ್ತೆ. ಸೊ ಇದು ಒಂದು ಸಲಿ ಸುತ್ತಬೇಕಾದ್ರೆ ನಾರ್ತ್ ಟು ಸೌತ್.

0: ಅದರ ವಿಡ್ತ್ ಬಂದು ಹತ್ತತ್ರ 240 ಕಿಲೋಮೀಟರ್ ಅಷ್ಟೊದು ಅದನ್ನ ಸ್ಕ್ಯಾನ್ ಮಾಡುತ್ತೆ. ಇದು ಸ್ಕ್ಯಾನ್ ಮಾಡೋದು ಈ ರೆಡಾರ್ ಗಳ ಮೂಲಕ ಸ್ಕ್ಯಾನ್ ಮಾಡುತ್ತೆ. ಸೊ ಒಂದು ಎಲ್ ಬ್ಯಾಂಡ್ ರೆಡಾರು ಮತ್ತೆ ಎಸ್ ಬ್ಯಾಂಡ್ ರೆಡಾರ್ ಆ ತರಂಗಗಳ ಮೂಲಕ ಅದರಿಂದ ಮತ್ತೆ ವಾಪಸ್ ಬರುವಂತ ಡೇಟಾಗಳನ್ನ ಅದು ಒಂದು ಪಿಕ್ಚರ್ ಆಗಿ ಕ್ರಿಯೇಟ್ ಮಾಡುತ್ತೆ. 3D ಪಿಕ್ಚರ್ ಆಗಿ ಕ್ರಿಯೇಟ್ ಮಾಡಿ ಅದನ್ನ ನೋಡಬಹುದು. ಫೋಟೋಗ್ರಾಫಿ ಬಹಳ ಮೈನ್ಯೂಟ್ ಆಗಿ ಕಾಣುತ್ತೆ ಈ ಫೋಟೋಗ್ರಾಫಿ. ಇದರಿಂದ ಏನಪ್ಪಾ ಅಂದ್ರೆ ಈ ಎಲ್ ಬ್ಯಾಂಡ್ ರೆಡಾರ್ ಇಂದ ಏನ್ ಯೂಸ್ ಆಗುತ್ತೆ ಅಂದ್ರೆ ಈ ಭೂಮಿ ಒಳಗಡೆ ನಡೆಯುವಂತ ಚಲನೆಗಳು ಅಂದ್ರೆ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಆಗ್ಲಿ, ಈ ಕೆಲವು ಸಾಯಲ್ ವಾಟರ್ ಎಷ್ಟು ಇಳ್ಕೊಂಡಿದೆ, ಭೂಮಿ ಬೀಳುತ್ತಾ, ಇಲ್ಲೆಲ್ಲ ನೀರು ಎಳ್ಕೊಂಡು ಭೂಮಿ ವೀಕ್ ಆಗಿದೆಯಾ, ಸೊ ಅರ್ಥಕ್ವೇಕ್ ಗಳು ಏನಾದ್ರು ಬೇಗ ಆಗೋ ಚಾನ್ಸಸ್ ಇದೆಯಾ, ಅದು ಬೇಗ ಮುನ್ನೆಚ್ಚರಿಕೆ ಆಗಿ ಕಂಡುಹಿಡಿಯುತ್ತೆ. ನಮ್ಮ ಎಸ್ ಬ್ಯಾಂಡ್ ರೆಡಾರ್ ಏನಂದ್ರೆ ಭೂಮಿ ಮೇಲೆ ಆಗೋ ಅಂತ ಕೆಲವು ಅನೇಕ ಬದಲಾವಣೆಗಳು ಅಂದ್ರೆ ಈಗ ಕಾಡು ಇಷ್ಟು ದೊಡ್ಡದಿತ್ತು, ಈಗ ಇಷ್ಟು ಕಮ್ಮಿ ಆಗಿದೆ, ಕಾರ್ಬನ್ ಇಷ್ಟು ಎಳ್ಕೊಂಡಿತ್ತು ಅಂದ್ರೆ ಮರಗಳ ಕಾರ್ಬನ್ ಎಳ್ಕೊಳ್ಳುತ್ತೆ, ಈ ಕಾರ್ಬನ್ ಎಷ್ಟಿತ್ತು ಮತ್ತೆ ಎಷ್ಟು ಔಟ್ ಆಯ್ತು ಅನ್ನೋದನ್ನು ಗೊತ್ತಾಗತ್ತೆ. ಸೊ ಈ ತರ ಭೂಮಿ ಮೇಲೆ ಕಂಡುಹಿಡಿಯಕ್ಕೋಸ್ಕರ ಈ ಎಸ್ ಬ್ಯಾಂಡ್ ಯೂಸ್ ಮಾಡ್ತಾರೆ, ಭೂಮಿ ಕೆಳಗೆ ಏನೇನು ಚಲನೆಗಳಾಗ್ತಾ ಇದೆ ಅನ್ನೋಕ್ಕೋಸ್ಕರ ಎಲ್ ಬ್ಯಾಂಡ್ ಗಳನ್ನ ಯೂಸ್ ಮಾಡ್ತಾರೆ.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
3: Admissions are open at Kurk Institute of Technology, Ponnambette, Kodagu for Artificial Intelligence and Data Science, Artificial Intelligence and Machine Learning, Civil Engineering, Computer Science and Electronics and Communication, Mechanical Engineering, Computer Science with Cyber Security. Scholarship will be provided for economically weaker sections and meritorious students. Best sports amenities. For more details, call 9611-55457.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಆರ್ಗನ್ ಡೊನೇಷನ್ ಬಗ್ಗೆ ಜಾಗೃತಿ ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ?
6: ವೆರಿ ಇಂಪಾರ್ಟೆಂಟ್ ಐ ವುಡ್ ಸೇ, ಬಿಕಾಸ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಮಿಸ್ ಮ್ಯಾಚ್ ಬಿಟ್ವೀನ್ ದ ಡೋನರ್ ಪೂಲ್, ಯಾರು ಕಿಡ್ನಿ ಕೊಡ್ಲಿಕ್ಕೆ ಬಯಸ್ತಾರೆ ಅವ್ರದ್ದು ಪೂಲ್, ಅಂಡ್ ದ ರಿಸಿಪಿಯೆಂಟ್ ಪೂಲ್, ಯಾರಿಗೆ ಕಿಡ್ನಿ ಬೇಕು ಅವ್ರ ಪೂಲ್. ದ ಡಿಸ್ಕ್ರಿಪೆನ್ಸಿ ಇಸ್ ಸೋ ಮಚ್. ಕಿಡ್ನಿ ಬೇಕಾದವರು ಲಕ್ಷಗಟ್ಟಲೆ ಇದ್ದಾರೆ, ಬಟ್ ಕೊಡುವಂತವ್ರು ಬರೀ 1000 ಮೇ ಬಿ 10,000 to 15,000. ಸೊ ಈ ಲಿಸ್ಟ್ ಎವ್ರಿ ಇಯರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಅವೇರ್ನೆಸ್ ಮೂಡಿಸೋದು ನಮ್ಮ ಕರ್ತವ್ಯ, ಸೊ ದಟ್ ವಿ ಹ್ಯಾವ್ ಮೋರ್ ಡೋನರ್ಸ್ ಕಮಿಂಗ್ ಇನ್ ಟು ದ ಪಿಕ್ಚರ್. ಅಂಡ್ ದ ಶಾರ್ಟೇಜ್ ಆಫ್ ಆರ್ಗನ್ ಏನಿದೆ, ಎಷ್ಟು ಬೇಗ ಅದು ಸ್ಯಾಟಿಸ್ಫೈ ಆಗುತ್ತೆ ಅಷ್ಟು ಒಳ್ಳೇದು. ಸೊ ನೀವು ಡೊನೇಟ್ ಮಾಡಿದ್ರೆ ಬೇಸಿಕಲಿ ಯು ಆರ್ ಸೇವಿಂಗ್ ಅ ಲೈಫ್.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
8: ಅತಿಯಾದ ಬೊಜ್ಜು ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು. ಉಚಿತವಾಗಿ ದೇಹದ ಕೊಬ್ಬು ಪರೀಕ್ಷೆ ಮಾಡಿಸಿಕೊಳ್ಳಿ. ಖುಷಿ ಫ್ಯಾಟ್ ಟು ಫಿಟ್ ಸೆಂಟರ್, ಸೆಂಟ್ರಲ್ ಬ್ಯಾಂಕ್ ಬಿಲ್ಡಿಂಗ್, 2nd floor, ಗೌಳಿಬೀದಿ, ಮಡಿಕೇರಿ. ಸಂದರ್ಶನದ ಸಮಯ ಬೆಳಿಗ್ಗೆ 7-9 ಗಂಟೆವರೆಗೆ, ಸಂಜೆ 6-7:30 ಗಂಟೆವರೆಗೆ. ಕಾಲ್ 9900123783.
2: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
9: ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
10: ಅಕಾಲಿಕ ಮಳೆಗೆ ಮಿಂಚು ಕೊಡುಗು.

0: फसल बीमा योजना से करीब 2 लाख करोड़ रुपए क्लेम के रूप में किसानों को मिले।
1: मुंगारु हंगामी बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्रामवन केंद्र हेच्चिन माहितिगागि www.samrakshane.karnataka.gov.in वेबसाइट के भेटी नीडि।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ।
4: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ।

0: ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ಅಪ್ಪ, 3,000 ಕೊಡಿ.
2: ಯಾಕೆ?
1: ನನ್ನ ಪಾಕೆಟ್ ಮನಿ.
2: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
1: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
2: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
1: ನಿಮ್ ಮೊಬೈಲ್ ಕೊಡಿ.
2: ತಗೋ ತಗೋ.
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
0: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಪಾಲರಿಂದ ಉಚ್ಚ ನ್ಯಾಯಾಲಯದ 6 ಜನ ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ ಪ್ರಮಾಣವಚನ ಬೋಧನೆ. ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ದಿನಗಳ ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ, ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಇಂದು ಲೋಕಭವನದಲ್ಲಿ ನೆರವೇರಿತು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಗಡವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಇವರಿಗೆ ಪ್ರಮಾಣವಚನ ಬೋಧಿಸಿದರು. ಈ ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭು ಭಕ್ರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ನ್ಯಾಯಾಂಗ ಕ್ಷೇತ್ರದ ಹಿರಿಯ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರಮಾಣವಚನ ಸ್ವೀಕರಿಸಿದ ನೂತನ ನ್ಯಾಯಮೂರ್ತಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಆಗಮಿಸಿದ ಗಣ್ಯರು ಅಭಿನಂದನೆ ಸಲ್ಲಿಸಿದರು. ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ವಿರೋಧಿಸಿ ಜೆಡಿಎಸ್ ವತಿಯಿಂದ ಬೈರಮಂಗಲದಿಂದ ಬೆಂಗಳೂರುವರೆಗೆ ಹಮ್ಮಿಕೊಂಡಿರುವ 3 ದಿನಗಳ ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಮಧ್ಯಾಹ್ನ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ರೈತ ವಿರೋಧಿ ನೀತಿಯಾಗಿರುವ ಟೌನ್ಶಿಪ್ ಯೋಜನೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತರ ಆಕ್ರೋಶಕ್ಕೆ ಸರ್ಕಾರ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪಾದಯಾತ್ರೆಗಾಗಿ ವಿವಿಧ ಭಾಗಗಳಿಂದ ಬಸ್ಸು ಸೇರಿದಂತೆ ವಿವಿಧ ವಾಹನಗಳಲ್ಲಿ ಪಕ್ಷದ ಕಾರ್ಯಕರ್ತರು ಬಂದಿದ್ದರಿಂದ ಬಿಡದಿ ಕೈಗಾರಿಕಾ ಪ್ರದೇಶದಿಂದಲೇ ವಾಹನಗಳ ಸಂಚಾರ ಮಾರ್ಗವನ್ನು ಬದಲಾವಣೆ ಮಾಡಲಾಗಿತ್ತು. ಬೆಳಿಗ್ಗೆಯಿಂದಲೇ ಬಿಡದಿ ಹಾರೋಹಳ್ಳಿ ರಸ್ತೆಯಲ್ಲಿ ಸಂಚಾರ ಬಂದ್ ಆಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ರೈತರ ಪರವಾಗಿ ನಿಲ್ಲಲಿದೆ. 17% ಬಿತ್ತನೆಯಾಗಿದೆ. ಬಹುತೇಕ ಕಡೆ ಬಿತ್ತನೆ ಇನ್ನೂ ಬಾಕಿ ಇದೆ. ರೈತರ ಈ ನೈಜ ಸ್ಥಿತಿಯನ್ನು ಖುದ್ದು ವೀಕ್ಷಿಸಲಾಗಿದೆ. ಸಮಗ್ರ ಹಾಗೂ ವೈಜ್ಞಾನಿಕ ವರದಿ ಸಲ್ಲಿಕೆಗೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಕಾರಾತ್ಮಕ ಭರವಸೆ ನೀಡಿದ್ದಾರೆ. ಇಂದು ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಬರ ಅವಲೋಕನ ಪ್ರವಾಸ ಕೈಗೊಂಡ ಅವರು, ಹಿಟ್ಟನಹಳ್ಳಿ, ಮದಭಾವಿ, ಶಿವಣಗಿ, ದೇವರಹಿಪ್ಪರಿಗಿ, ಬಮ್ಮನಜೋಗಿ, ಕನೋಳಿ ಸೇರಿದಂತೆ ವಿವಿಧ ಪ್ರದೇಶಗಳ ವ್ಯಾಪ್ತಿಯ ಕೃಷಿಕರ ತಾಕುಗಳಿಗೆ ತೆರಳಿ ಹತ್ತಿ, ಕಬ್ಬು, ಸೂರ್ಯಕಾಂತಿ, ತೊಗರಿ ಮುಂತಾದ ಬೆಳೆಗಳ ಪ್ರಸ್ತುತ ಸ್ಥಿತಿಯನ್ನು ಅವಲೋಕಿಸಿ ಮಾತನಾಡಿದರು. ಬಿತ್ತಿದ ಬೆಳೆಗಳು ಸಂಪೂರ್ಣ ಹಾನಿಗೀಡಾಗುವ ಪರಿಸ್ಥಿತಿ ಇದೆ. ಹಾಗಾಗಿ ಖುದ್ದು ಬರ ಪರಿಸ್ಥಿತಿ ವೀಕ್ಷಿಸಿ ಸಂಕಷ್ಟದಲ್ಲಿರುವ ರೈತರನ್ನು ಕಷ್ಟದಿಂದ ಪಾರು ಮಾಡುವ ಉದ್ದೇಶದಿಂದ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು. ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಉಂಟಾಗಿದ್ದು ಸರ್ಕಾರ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. ಸಚಿವರ ನೇಮಕಾತಿ ಆಗಿದ್ದರೂ ಖಾತೆಗಳ ಹಂಚಿಕೆಯಾಗಿಲ್ಲ.

0: ರೈತರು ಸಂಕಷ್ಟ ಎದುರಿಸುತ್ತಿದ್ದು ನೋಡಿಕೊಳ್ಳಲು ಕೃಷಿ ಸಚಿವರು ಯಾರೂ ಇಲ್ಲದಾಗಿದ್ದಾರೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಎನ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಿದ್ದು ಅಭಿವೃದ್ಧಿ ಕುಂಠಿತಗೊಂಡಿದೆ. ಖಾತೆಗಳ ಹಂಚಿಕೆ ನಂತರ ಅಸಮಾಧಾನ ಮತ್ತಷ್ಟು ಉದ್ಭವವಾಗಲಿದೆ. ಸಚಿವ ಸಂಪುಟ ರಚನೆಯಲ್ಲಿ ಅಕ್ರಮ ನಡೆದಿದ್ದು ಕೆಲ ಸಮುದಾಯಗಳಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಪತ್ತೆ ಹಚ್ಚುವ ನಾಟಕೀಯ ಬೆಳವಣಿಗೆ ನಡೆದಿದೆ. ಅಕ್ರಮ ವಲಸಿಗರ ಪತ್ತೆ ಹಚ್ಚುವ ಕೆಲಸ ರಾಜ್ಯವ್ಯಾಪಿ ಕೈಗೊಂಡರೆ 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ದೊರೆಯುತ್ತಾರೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಯಾರಿಗೆ ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಬಹುದು ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ.
3: ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ, ನಾವು ಕೂಡ ಬಿಚ್ಚಿಡಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಯಲ್ಲಿ ಏನು ಉತ್ತರ ಕೊಡಬೇಕು ಮಾಡ್ತೀವಿ, ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡಲಿ, ಅವಕ್ಕೆಲ್ಲ ಯಾವ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ.
0: ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ನಶಾ ಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಉಪಕುಲಪತಿ ಡಾ ಬಿಸಿ ಭಗವಾನ್ ಚಾಲನೆ ನೀಡಿದರು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿ, 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಕನಸು ಸಾಕಾರಗೊಳ್ಳಲು ದೇಶದ ಯುವ ಪೀಳಿಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಮಹತ್ವಪೂರ್ಣ ಎಂದು ಪ್ರತಿಪಾದಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯಂತೆ ನಶಾಮುಕ್ತ ಭಾರತ ಕಲ್ಪನೆಯನ್ನು ಸಾಕಾರಗೊಳಿಸಲು ಕಿತ್ತೂರು ಕರ್ನಾಟಕದ ಕೇಂದ್ರ ಭಾಗವಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಸ್ತುತ ಇಡೀ ದೇಶದಲ್ಲಿ 1.6 ಕೋಟಿಗೂ ಹೆಚ್ಚು ಜನ ತೀವ್ರತರದ ಮಾದಕ ವ್ಯಸನಕ್ಕೆ ತುತ್ತಾಗಿರುವುದು ಕಳವಳಕಾರಿ ಸಂಗತಿಯಾಗಿದೆ ಎಂದು ಅವರು ತಿಳಿಸಿದರು.
4: ಇದು ಅತ್ಯಂತ ಭಾರಿ ದೊಡ್ಡ ಒಂದು ಸಮಸ್ಯೆಯಾಗಿ ಬೆಳೆದಿದೆ. ಶ್ರೇಷ್ಠ ಭಾರತ ಆಗಬೇಕು ಅಂತಂದ್ರೆ ಮೊದಲು ಸ್ವಸ್ಥ ಭಾರತ ಆಗಬೇಕು. ಸ್ವಸ್ಥ ಭಾರತ ಆಗಬೇಕು ಅಂತಂದ್ರೆ ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ ಬಹಳ ಆದ್ಯತೆಯನ್ನ ಕೊಡುವಂತ ಅಗತ್ಯತೆ ಇದೆ. ಯಾಕಂದ್ರೆ ಈ ನಶಾಯುಕ್ತ ಪದಾರ್ಥಗಳನ್ನ ಸೇವಿಸೋದ್ರಿಂದ ಕೇವಲ ವ್ಯಕ್ತಿ ಹಾಳಾಗೋದಿಲ್ಲ, ಇಡೀ ಕ್ಯಾಂಪಸ್, ಮನೆಯ ವಾತಾವರಣ ಹಾಳಾಗ್ತದೆ. ಇದರಿಂದ ಅನೇಕ ಕಡೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತು ವಿಕಸಿತ ಭಾರತ ಮಾಡಬೇಕು 2047ಕ್ಕ ಅಂತಂದ್ರೆ ನಮ್ಮ ಯುವ ಪೀಳಿಗೆ ಅತ್ಯಂತ ಸದೃಢವಾಗಿರಬೇಕು, ದೈಹಿಕ ಮಾನಸಿಕ ಎರಡೂ ಆರೋಗ್ಯ ಅವರದು ಬಹಳ ಚೆನ್ನಾಗಿರಬೇಕು.
0: ಪ್ರಸ್ತುತ ಮಾದಕ ವಸ್ತುಗಳ ಸೇವನೆಯು ಜ್ವಲಂತ ಸಮಸ್ಯೆಯಾಗಿದ್ದು, ಇದನ್ನು ತಡೆಯಲು ಯುವಜನರಿಗಾಗಿ ಹಲವು ಸಾಂಸ್ಕೃತಿಕ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮೈ ಭಾರತ್ ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ ರೆಡ್ಡಿ ತಿಳಿಸಿದ್ದಾರೆ. ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾದ ನಶೆ ಮುಕ್ತ ಅಭಿಯಾನ ಹಾಗೂ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವಜನರನ್ನು ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತಗೊಳಿಸಲು ಭಾರತ ಸರ್ಕಾರ ಈ ಅಭಿಯಾನ ಹಮ್ಮಿಕೊಂಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಅಭಿಯಾನದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟಿನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು

0: ನಂದಿಗಿರಿಧಾಮದ ತಪ್ಪಲಿನಿಂದ ನಂದಿಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು, ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ದಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದು ಸುಮಾರು 3200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ 28,240 ಫಲಾನುಭವಿಗಳಿಗೆ ಒಂದೇ ವೇದಿಕೆಯಲ್ಲಿ ಸವಲತ್ತು ವಿತರಿಸಲಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಕೃಷಿ ಚಟುವಟಿಕೆಗಳಿಗೆ ನೀರು ಹರಿಸುವ ಕುರಿತು ಚರ್ಚಿಸಲು ಇದೇ 11ರಂದು ಮುನಿರಾಬಾದ್ನ ಕಾಡಾ ಕಚೇರಿಯಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದು ಸಚಿವ ಎನ್ಎಸ್ ಬೋಸರಾಜು ಎಡದಂಡೆ ಕಾಲುವೆಯನ್ನು ನೀರಾವರಿ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯವೃಂದ ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತಗೋಷ್ಠಿ ನಡೆಸುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಪಾಲರಿಂದ ಉಚ್ಚ ನ್ಯಾಯಾಲಯದ 6 ಜನ ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ ಪ್ರಮಾಣವಚನ ಬೋಧನೆ. ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ದಿನಗಳ ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ, ವಿರೋಧ ಬಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಏನಣ್ಣ ತುಂಬಾ ದಿನಗಳ ನಂತರ?
2: ಹೌದಣ್ಣ. ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
1: ಅರೆ ಅದೇ 60 ರೂಪಾಯಿ ಅಲ್ವಾ?
2: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
1: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
2: ಮತ್ತೆ ಎರಡನೇದು?
1: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
2: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
1: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಇಂದು ಕೇಳಿ, ಪೀಡೆ ನಾಶಕ ಬಳಸುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳು. ಈ ಕುರಿತು ಡಾಕ್ಟರ್ ಜಿ ದೇವರಾಜಯ್ಯ ಅವರೊಂದಿಗೆ ಸಂದರ್ಶನ.

0: ನಮಸ್ಕಾರ ದೇವರಾಜಯ್ಯ ಅವರೇ.
1: ನಮಸ್ಕಾರ ಜಗದೀಶ್ ಅವರೇ.
0: ಕೃಷಿಯನ್ನು ಮಾಡುವಾಗ ವಿವಿಧ ರೀತಿಯ ಒಂದು ರಾಸಾಯನಿಕಗಳನ್ನು ಬಳಸ್ಕೊಳ್ತೇವೆ.
1: ಹೌದು,
0: ಮುಖ್ಯವಾಗಿ ತಾವು ತಜ್ಞರನ್ನ ಪೀಡನಾಶಕಗಳು ಅಂತೀರಿ.
1: ಹೌದು,
0: ಅವು ರಾಸಾಯನಿಕಗಳಾಗಿರೋದ್ರಿಂದ ನಾವು ಅವುಗಳನ್ನು ಬಹಳ ಎಚ್ಚರಿಕೆಯಿಂದ ಸರಿಯಾದಂಥ ಉಪಕರಣಗಳನ್ನು ಬಳಸಿ ಬಳಕೆ ಮಾಡಬೇಕಾಗುತ್ತೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಪೀಡನಾಶಕಗಳಲ್ಲಿ ಎಷ್ಟು ವಿಧಗಳಿದ್ದಾವೆ ಮತ್ತು ಇವುಗಳನ್ನು ಬಳಸುವಾಗ ನಾವು ಏನೇನು ಮುನ್ನೆಚ್ಚರಿಕೆ ವಹಿಸಬೇಕು, ಜೊತೆಗೆ ಈ ಒಂದು ಕೀಟನಾಶಕದ ಸಿಂಪರಣಾ ಯಂತ್ರಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಪೀಡನಾಶಕಗಳು ಅಂದ್ರೇನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರ?
1: ಖಂಡಿತ. ಈ ಪೀಡನಾಶಕಗಳು ಇದು ಯಾವುದೇ ಒಂದು ವಸ್ತು ಇರ್ಬೋದು, ಈ ಭೂಮಿಯಲ್ಲಿ ಇರುವಂತಹ ಕೀಟಗಳಿರ್ಬೋದು, ಗಿಡಗಳಿಗೆ ಬರುವಂತಹ ಕೀಟ ಇರ್ಬೋದು, ಎಲೆಗಳಿಗೆ ಬರುವಂತಹ ಕೀಟ ಇರ್ಬೋದು, ಇದನ್ನ ನಿಯಂತ್ರಣ ಮಾಡ್ತೇವಲ್ಲ ಆ ವಸ್ತುವಿಗೆ ಸ್ಥೂಲವಾಗಿ ಒಂದು ಪೀಡನಾಶಕ ಯಾವ್ದನ್ನ ಬಳಸ್ಬೋದು ಅದಕ್ಕೆ ಪೀಡನಾಶಕ.
0: ಅದು ರಾಸಾಯನಿಕ ಆಗ್ಬೋದು ಅಥವಾ ಜೈವಿಕ
1: ಆಗ್ಬೋದು. ಇದು ಯಾವುದೇ ವಸ್ತು ಬಳಸಿದ್ರೆ ಆ ಕೀಟಗಳನ್ನ ನಿಯಂತ್ರಣ ಮಾಡಕ್ಕೆ ವಸ್ತುಗಳು ಬಳಸ್ತೇವಲ್ಲ ಅದನ್ನ ಸ್ಥೂಲವಾಗಿ ಪೀಡನಾಶಕಗಳು ಅಂತ ಹೇಳ್ತಾರೆ.
0: ಮುಖ್ಯವಾಗಿ ಎಷ್ಟು ಬಗೆಯ ಪೀಡನಾಶಕಗಳಿದ್ದಾವೆ ಅಂತ?
1: ಹಾ, ಖಂಡಿತ. ಇವಾಗ ಸಾಮಾನ್ಯವಾಗಿ ರೈತರಲ್ಲಿ ಒಂದು ಪ್ರತೀತಿ ಇದೆ ಜಗದೀಶ್ ಅವರೇ, ಕೀಟನಾಶಕ ಅಂದ್ಬಿಡ್ತಾರೆ.

0: ಕೀಟನಾಶಕ ಅಂದ್ರೆ
1: ಹ್ಮ್
0: ಇವಾಗ ಔಷಧಿ ಹೊಡೆದಿದ ತಕ್ಷಣ ಗಿಡದಲ್ಲಿರೋ ಎಲ್ಲಾ ಕೀಟಗಳು ಸತ್ತು ಹೋಗ್ಬೇಕು ಅಂತ ಕಾನೂನಿಲ್ಲ. ಅದರಲ್ಲಿ ನಮಗೆ ಅನುಕೂಲವಾಗುವಂತಹ ಕೀಟಗಳು ಇರ್ತವೆ, ಆಮೇಲಿಂದ ತೊಂದರೆ ಕೊಡುವಂತಹ ಕೀಟಗಳು ಇರ್ತವೆ. ಅದಕ್ಕೆ ಕೀಟನಾಶಕ ಅನ್ನೋದು ಸರಿಯಾದ ಪದವಲ್ಲ, ಅದನ್ನ ಪೀಡನಾಶಕ ಅಂದ್ರೆ ಸರಿ ಹೋಗು. ಈ ಕೀಟನಾಶಕ ಅಥವಾ ಪೀಡನಾಶಕ ಅಂತ ಏನ್ ಹೇಳಿನಲ್ಲ, ಇದರಲ್ಲಿ ಸುಮಾರು ಒಂದು 5 ಬಗೆಯ ನಾಶಕಗಳಿದ್ದಾವೆ. ಪೀಡನಾಶಕ ಒಂದು, ಕೀಟನಾಶಕ ಇನ್ನೊಂದು, ರೋಗನಾಶಕ ಅಂತಾರೆ, ನಂತರ ಕಳೆನಾಶಕ, ಆಮೇಲಿಂದ ನುಸಿ ನಾಶಕಗಳು ಅಂತಾರೆ, ಆಮೇಲಿಂದ ಕೊನೆಯದಾಗಿ ಪೀಡನಾಶಕಗಳು ಅಂತ. ಇದಕ್ಕೆ ತನ್ನದೇ ಆದ ಉದ್ದೇಶ ಇರ್ತದೆ, ಪ್ರತ್ಯೇಕವಾಗಿ ಅದಕ್ಕೆ ಆದ ಒಂದು ಕಾರ್ಯವೈಖರಿ ಇರ್ತದೆ. ಈ ಎಲ್ಲಾನು ಸೇರಿಸಿ ನಾವು ಪೀಡನಾಶಕಗಳು ಅಂತಂದ್ರೆ ಅದು ಸರಿ ಹೋಗುದಿಲ್ಲ. ಪೀಡನಾಶಕಗಳು ಅಂದ್ರೆ ಉದ್ದೇಶಪೂರ್ವಕವಾಗಿ ಬೆಳೆಗೆ ತೊಂದರೆ ಕೊಡುವಂತಹ ಕೀಟಗಳಿದಾವಲ್ಲ, ಅದನ್ನ ನಿಯಂತ್ರಣ ಮಾಡೋದಕ್ಕೆ ಉಪಯೋಗಿಸುವ ವಸ್ತುಕ್ಕೆ ನಾವು ಪೀಡನಾಶಕ ಅಂತ ಹೇಳ್ಬೋದು.
1: ಈ ಕೀಟನಾಶಕ, ರೋಗನಾಶಕ, ಕಳೆನಾಶಕ ಮತ್ತೆ ನುಸಿನಾಶಕ, ಇವೆಲ್ಲವನ್ನು ನಾವು ಸಾಮಾನ್ಯವಾಗಿ
0: ಕೀಟನಾಶಕಗಳು ಅಂತ ಹೇಳ್ತೀವಿ.
1: ಆದರೆ ಕೀಟನಾಶಕ ಅಂದ್ರೆ ಬರೀ ಕೀಟಗಳನ್ನು ಮಾತ್ರ
0: ನಿಯಂತ್ರಣ,
1: ಕಳೆನಾಶಕ ಅಂದ್ರೆ ಕಳೆ ನಿಯಂತ್ರಣ ಮಾಡೋ ವಿಶೇಷವಾಗಿ ಬಳಸ್ಕೋಬೇಕಾಗುತ್ತೆ. ಇನ್ನು ಪೀಡನಾಶಕಗಳನ್ನ ಯಾವ ರೀತಿ ನಾವು ವರ್ಗೀಕರಣ ಮಾಡಬಹುದು?
0: ಖಂಡಿತ ಜಗದೀಶ್ ಅವರೇ, ಇವಾಗ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಇವಾಗ ಕೀಟನಾಶಕಗಳನ್ನ ಬಳಸೋದು, ಪೀಡನಾಶಕಗಳನ್ನ ಬಳಸೋದು ಅನಿವಾರ್ಯವಾಗಿಬಿಟ್ಟಿದೆ. ಯಾಕೆಂದ್ರೆ ಹೆಚ್ಚು ಉತ್ಪಾದನೆ ಮಾಡೋ
1: ಒಂದು
0: ದೃಷ್ಟಿಯಿಂದ ಬೆಳೆ ಯಶಸ್ವಿಯಾಗಿ ಬರಬೇಕು, ಅದಕ್ಕೆ ಹಾನಿ ಆಗಬಾರದು, ಆ ಉದ್ದೇಶದಿಂದ ಇವಾಗ ಪೀಡನಾಶಕಗಳ ಬಳಕೆ ಅನಿವಾರ್ಯವಾಗಿದೆ. ನಮಗೂ ನಿಮಗೂ ಗೊತ್ತಾಗಿದೆ. ಈ ಅನಿವಾರ್ಯತೆ ಇರೋ ಕಾಲದಲ್ಲಿ ನಾವು ಎಷ್ಟು ಮಟ್ಟಿಗೆ ಸುರಕ್ಷಿತವಾಗಿ ಬಳಸಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಈ ಪೀಡನಾಶಕಗಳನ್ನ, ಈ ವಿಷದ ಅಂಶ ಇದೆಯಲ್ಲ, ಅದರ ಆಧಾರದ ಮೇರೆಗೆ 4 ವಿಧದಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಅಂದ್ರೆ ವಿಷದ ಪ್ರಮಾಣ ಎಷ್ಟಿದೆ ಅಂತ ಹೇಳಿ, ಅತಿ ಹೆಚ್ಚು ವಿಷಕಾರಕ ಔಷಧಿ ಇರುವಂತಹದಕ್ಕೆ ಅದನ್ನ ಹೊಳೆಯುವ ಕೆಂಪು ಬಣ್ಣದ ಡಬ್ಬಗಳಲ್ಲಿ ಪ್ಯಾಕ್ ಮಾಡ್ತಾರೆ. ಅಂದ್ರೆ ವಿಷದಲ್ಲಿ ಅತ್ಯುಗ್ರವಾದ್ದು ಅಂತ ಹೇಳಿ, ನಂತರ ಹೆಚ್ಚು ವಿಷಕಾರಕ ಅಂದ್ರೆ ಆ ಹೊಳೆಯುವ ಕೆಂಪು ಬಣ್ಣ ಇದೆಯಲ್ಲ ಅದರ ಸ್ವಲ್ಪ ಕಡಿಮೆ ಅಂಶದ ವಿಷ ಇರುತ್ತೆ, ಅದಕ್ಕೆ ಹೊಳೆಯುವ ಹಳದಿ ಬಣ್ಣದಲ್ಲಿ ಪ್ಯಾಕ್ ಮಾಡ್ತಾರೆ. ಇದನ್ನ ಯಾತಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ರೈತರು ಆ ಡಬ್ಬ ತಗೊಂತಾರಲ್ಲ, ತಗೊಂಡಿದ್ದ ಕಾಲಕ್ಕೆ ಈ ಅಂಶಗಳ ಗಮನ ಇರಬೇಕು, ಎಷ್ಟು ಮಟ್ಟಿಗೆ ಇದು ತೊಂದರೆ ಕೊಡ್ತದೆ ಅನ್ನೋದು ಒಂದು ರೈತರ ಗಮನದಲ್ಲಿ ಇರಬೇಕು. ನಂತರ ಸಾಧಾರಣ ವಿಷಕಾರಕ ಅಂದ್ರೆ ಅದು ಸ್ವಲ್ಪ ಏನಾದರೂ ಅಚಾನಕ್ ಆಗಿ ಮೈ ಮೇಲೆ ಬೀಳಲಾಗ್ಲಿ ಅಥವಾ ಚರ್ಮದ ಮೇಲೆ ಬೀಳಲಾಗ್ಲಿ ಅಷ್ಟೊಂದು ಪರಿಣಾಮಕಾರಿ ಆಗೋದಿಲ್ಲ, ಇದನ್ನ ಹೊಳೆಯುವ ನೀಲಿ ಬಣ್ಣದಲ್ಲಿ ಪೊಟ್ಟಣ ಮಾಡ್ತಾರೆ, ಪ್ಯಾಕ್ ಮಾಡ್ತಾರೆ. ಕೊನೆಯದಾಗಿ ಅಲ್ಪ ಪ್ರಮಾಣದ ವಿಷಕಾರಕಗಳು, ಇದನ್ನ ಹೊಳೆಯುವ ಹಸಿರು ಬಣ್ಣದಲ್ಲಿ ಪ್ಯಾಕ್ ಮಾಡ್ತಾರೆ. ಸಾಮಾನ್ಯವಾಗಿ ಕೀಟನಾಶಕಗಳು, ಪೀಡನಾಶಕಗಳು ನಾವು ಬಳಸ್ತೇವಲ್ಲ, ಇದು ಹೊಳೆಯುವ ಹಸಿರು ಬಣ್ಣ, ಹೊಳೆಯುವ ಹಳದಿ ಬಣ್ಣ, ಹೊಳೆಯುವ ನೀಲಿ ಬಣ್ಣದಲ್ಲಿ ಇರ್ತವೆ. ಈ ಕೆಂಪು ಬಣ್ಣದ್ದು ಅನಿವಾರ್ಯ ಪ್ರಸಂಗಗಳಲ್ಲಿ ಮಾತ್ರ ಇದನ್ನು ಪ್ಯಾಕ್ ಮಾಡ್ತಾರೆ, ಅದಕ್ಕೆ ಎಚ್ಚರಿಕೆನೂ ಇರುತ್ತೆ. ಇದನ್ನ ರೈತರು ಮೊದಲನೇದಾಗಿ
1: ಗಮನಿಸಬೇಕು,
0: ಪ್ರಮುಖವಾಗಿ ಇದನ್ನ
1: ಎಷ್ಟು ಮಟ್ಟಿಗೆ ಅದು ವಿಷಕಾರಿ,
0: ವಿಷಕಾರಕ ಆ ಎಷ್ಟು ಮಟ್ಟಿಗೆ ವಿಷಕಾರಕ ಅಂತ ರೈತನಿಗೆ ಗೊತ್ತಾದ್ರೆ ಅವನು ಮುನ್ನೆಚ್ಚರಿಕೆ ಕ್ರಮ ತಗೊಳಕ್ ಅನುಕೂಲ ಆಗ್ತದೆ. ಮಕ್ಕಳ ಪಕ್ಕದಲ್ಲಿ ಇಡಬಾರದು, ಆಹಾರ ಧಾನ್ಯಗಳ ಜೊತೆ ಮಿಕ್ಸ್ ಮಾಡಬಾರದು, ಅಥವಾ ಓಪನ್ ಮಾಡಿದ್ದಾದ್ಮೇಲೆ ಆ ಖಾಲಿ ಡಬ್ಬ ಇರುತ್ತಲ್ಲ ಅದನ್ನೆಲ್ಲೋ ಬಿಸಾಕಬಾರದು, ಸೇಫ್ ಆಗಿ ಅಂದ್ರೆ ಸುರಕ್ಷಿತವಾಗಿ ಬೇರೆ ಕಡೆ ವಿಲೇವಾರಿ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಈ ವರ್ಗೀಕರಣ ರೈತರಿಗೆ ಗಮನದಲ್ಲಿ ಇರಬೇಕು.
1: ಇನ್ನೊಂದು ವಿಷಯ ಅಂದ್ರೆ ಈ ಬೇರೆ ಬೇರೆ ಕೀಟಗಳು ಬರ್ತವೆ,
0: ಹೌದು,
1: ಅವು ಹಾನಿ ಮಾಡುವಂತ ವಿಧಾನ ಬೇರೆ ಇರುತ್ತೆ.
0: ಖಂಡಿತ ಖಂಡಿತ,
1: ಕೆಲವು ರಸ ಇರ್ತವೆ, ಕೆಲವು ಅಗದು ತಿಂತವೆ,
0: ಹೌದು,
1: ಈ ರೀತಿಯಾದಂತ ಕೀಟಗಳನ್ನು ನಾವು ಕಾಣ್ತೇವೆ. ಅವುಗಳ ಆಧಾರದ ಮೇಲೆ ನಾವು ಕೀಟನಾಶಕಗಳನ್ನ ಬಳಸಬೇಕಾಗುತ್ತೆ. ಈ ಒಂದು ಆಧಾರದ ಮೇಲೆ ಕೀಟನಾಶಕಗಳ ವರ್ಗೀಕರಣ ಹೇಗೆ ಅಂತ
0: ಜಗದೀಶ್ ಅವರು, ಒಂದೇನಂದ್ರೆ ನಮ್ಮ ರೈತರಲ್ಲಿ ಒಂದು ಏನು ಮಾಹಿತಿ ಕೊರತೆ ಅಂತಾರಲ್ಲ ಅದಿದೆ. ಅದು ಹೇಗೆ ಅಂದ್ರೆ, ಕೀಟ ಹಾನಿ ಮಾಡುವ ರೂಪನೇ ಬೇರೆ, ಇವರು ಹೊಡಿತಾ ಇರೋ ಔಷಧಿನೇ ಬೇರೆ. ಅದು ಹೇಗೆ ಅಂತಂದ್ರೆ, ಕೀಟಗಳಲ್ಲಿ 2 ವಿಧಾನದಿಂದ ಹಾನಿ ಮಾಡ್ತವೆ. ನೀವು ಹೇಳಿದಾಗೆ ಈ ಸೂಜಿ ತರ ಮೂತಿ ಇರ್ತದೆ ಕೆಲವು ಕೀಟಗಳಿಗೆ,
1: ಚುಚ್ಚುತ್ತವೆ,
0: ಅದು ಚುಚ್ಚಿ ಇಂಜೆಕ್ಷನ್ ತರ ರಸ ಇರ್ಕೊಂತವಲ್ಲ ಆ ರೂಪದಲ್ಲಿ ರಸ ಇರ್ಕೊಂಡು ಹಾನಿ ಮಾಡುವಂತಹ ಕೀಟಗಳು ಬೇರೆ. ಇನ್ನೊಂದು ಈ ಎಲೆ ಕತ್ತರಿಸ್ತಿರ್ತವೆ, ನಾವು ಎಲೆ ಅಡಿಕೆ ಹೆಂಗೆ ತಿಂತೀವಲ್ಲ ಹಂಗೆ ಕತ್ತರಿಸ್ಬಿಟ್ಟು ಅದನ್ನ ಪುಡಿ ಪುಡಿ ಮಾಡಿ ಜಗದು ಅಗ ತಿಂತವೆ. ಈ ವರ್ಗದಲ್ಲಿ ಇರುವಂತಹ ಕೀಟಗಳನ್ನ ನಿಯಂತ್ರಣ ಮಾಡಬೇಕಂದ್ರೆ ಬೇರೆ ಔಷಧಿ ಹೊಡಿಬೇಕು. ಆ ರಸ ಹೀರೋ ಅಂತ ಕೀಟಗಳಿದಾವಲ್ಲ ಅದನ್ನ ನೀವು ನಿಯಂತ್ರಣ ಮಾಡಬೇಕಂದ್ರೆ ಪೂರ್ತಿ ಗಿಡ ವಿಷಮಯವಾಗಬೇಕು, ಅಂತರ್ವ್ಯಾಪಿ ಕೀಟನಾಶಕಗಳು ಅಂತಾರೆ, ಅದನ್ನ ರಸ ಹೀರೋ ಅಂತ ಕೀಟಗಳು ಹೊಡಿಬೇಕು. ಈ ಇದೆಯಲ್ಲ ಏನು
1: ಅಗದು
0: ತಿನ್ನುವಂಥದ್ದು ಸ್ಪರ್ಶ ಕೀಟನಾಶಕಗಳು ಅಂತಾರೆ, ಕಾಂಟ್ಯಾಕ್ಟ್ ಪಾಯ್ಸನ್ಸ್ ಅಂತಾರೆ. ಅದು ಆ ಪುಡಿ ಏನಾದರೂ

0: ತಗಲಿದ್ರೆ ಸಾಕು ಸತ್ತೋಗ್ಬಿಡ್ತವೆ. ಈ ಎರಡು ಪ್ರಮುಖವಾಗಿ ವರ್ಗೀಕರಣನ ರೈತರು ಗಮನಿಸಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಆ ಔಷಧಿ ಹೊಡಿಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಈ ಔಷಧಿ ಹೊಡಿಬೇಕು. ಇದು ನಮ್ಗೆ ಗೊತ್ತಾಗೋದ ಹೇಗೆ? ರೈತನ ಮಟ್ಟದಲ್ಲಿ ನಮ್ಗೆ ಜ್ಞಾನ ಇಲ್ಲ ಸ್ವಾಮಿ ಅಂದ್ರೆ ನಾನು ಇವಾಗಲೂ ಹೇಳಕ್ ಬಯಸ್ತೀನಿ. ರೈತ ಸಂಪರ್ಕ ಕೇಂದ್ರಗಳು ಪ್ರತಿ ಹೋಬಳಿಲಿದ್ದಾವೆ. ಅವರು ನಾನು ಪ್ರತಿ ಸತಿ ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ನೀವು ಏನು ಕೀಟ ಬಂದಿದೆ, ಏನು ರೋಗ ಬಂದಿದೆ ಅಂತ ನೀವು ಬಾಯಿ ಮಾತಲ್ಲಿ ಹೇಳ್ಕೋಬೇಡಿ. ಅದರದ್ದು ಒಂದು ಗಿಡದ ಸ್ಯಾಂಪಲ್ ನಮೂನೆ, ಒಂದು ಎಲೆನೋ ಬೇರೋ ಗರಿನೋ ಏನಾದರೂ ಒಂದು ತಗೊಂಡೋಗಿ.
1: ಅದರ ಜೊತೆ ಕೀಟ ಇದ್ರೆ ಇನ್ನೂ ಒಳ್ಳೇದು,
0: ಬಹಳ ಒಳ್ಳೇದು. ಅದರ ಕೀಟದ ಹಾನಿಯ ವಿವರಗಳು ಸಿಕ್ಕಿದ್ರೆ ಸಾಕು, ಸರಿಯಾದ ಪ್ರಮಾಣದಲ್ಲಿ ಕೀಟನಾಶಕ ಯಾವ್ದು ಹೊಡಿಬೇಕು ಅನ್ನೋದನ್ನ ಅಲ್ಲಿರೋ ರೈತ ಸಂಪರ್ಕ ಕೇಂದ್ರದಲ್ಲಿರೋ ತಜ್ಞರು ಹೇಳ್ತಾರೆ. ಇದನ್ನ ದಯವಿಟ್ಟು ರೈತರು ಗಮನಿಸಬೇಕು.
1: ಮತ್ತೆ ಕೀಟದ ಮರಿನೋ ಅಥವಾ
0: ಮೊಟ್ಟೆ ಇರ್ಬೋದು, ಕೋಶ ಇರ್ಬೋದು,
1: ಇವು ಯಾವ್ದು ಸಿಕ್ಕರೆ ಅದನ್ನು
0: ಖಂಡಿತ ತಗೊಂಡು ಹೋದ್ರೆ ಆ ನಿಖರವಾಗಿ ಯಾವ ಕೀಟ ಅಂತ ಕಂಡುಹಿಡಲಿಕ್ಕೆ ಅನುಕೂಲ ಆಗ್ತದೆ. ಇದು ರೈತರ ಗಮನದಲ್ಲಿ ಇಟ್ಕೋಬೇಕು.
1: ಇನ್ನ ಈ ಕೀಟನಾಶಕಗಳ ಉತ್ಪಾದನೆಗೆ ಮೂಲ ವಸ್ತುಗಳು ಯಾವ್ಯಾವ?
0: ಈ ಕೀಟನಾಶಕಗಳು ಬಳಸೋದು ಒಂದು ರೀತಿ, ಆದರೆ ಅದಕ್ಕೆ ಉತ್ಪಾದನೆ ಮಾಡುವಂತ ಮೂಲ ವಸ್ತುಗಳಿದಾವಲ್ಲ, ಇದನ್ನು ಸಹ ರೈತರ ಗಮನದಲ್ಲಿ ಇಟ್ಕೋಬೇಕು. ಒಂದೇನಂದ್ರೆ ಸ್ವಾಭಾವಿಕ ಅಂದ್ರೆ ಜೈವಿಕ ಕೀಟನಾಶಕಗಳು ಅಂತಾರೆ, ನಮ್ಮನ್ನು ಬೇವಿನ ಹಿಂಡಿ ಇರ್ಬೋದು, ಆಮೇಲೆ ಹೊಂಗೆ ಎಣ್ಣೆ ಇರ್ಬೋದು, ಬೇವಿನ ಎಣ್ಣೆ ಇರ್ಬೋದು, ಇವೆಲ್ಲ ಜೈವಿಕ.
1: ಈಗ ಹೊಂಗೆ ಸೋಪು, ಬೇವಿನ ಸೋಪು
0: ಬರ್ತದೆ, ಈ ತುಂಬೆ ಇದರಿಂದನೂ ಬಂದಿದೆ.
1: ಬೇವಿನ ಮೂಲದ ಕೀಟನಾಶಕಗಳು ಇದಾವೆ,
0: ಕೀಟನಾಶಕಗಳು
1: ಮಾರುಕಟ್ಟೆಯಲ್ಲಿ ಮಾರ್ತಾ ಇದ್ದಾರೆ.
0: ಹೌದು, ಇದು
1: ಜೊತೆಗೆ ಈ ಟ್ರೈಕೋಡರ್ಮಾ ಅಂತೀವಿ,
0: ಹೌದು,
1: ಅದನ್ನು ಬಳಸಬಹುದು.
0: ಶಿಲೀಂಧ್ರ, ಒಂದು ಶಿಲೀಂಧ್ರನ ಬಳಸಿಕೊಂಡು ನಿಯಂತ್ರಣ ಮಾಡ್ತಾರೆ. ಇದು ಜೈವಿಕ ರೂಪದ್ದು. ಎರಡನೇದು ಈ ರಾಸಾಯನಿಕ ಕೀಟನಾಶಕಗಳು ಅಂತ. ಇವೆರಡಕ್ಕೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಜಗದೀಶ್ವರ ರೈತರು ಗಮನಿಸಬೇಕು, ಜೈವಿಕ ಮೂಲದ ಕೀಟನಾಶಕಗಳಲ್ಲಿ ಬಳಸಿದ್ದಾದ್ಮೇಲೆ ಈ ಶೇಷಾಂಶ ಅಂತಾರೆ, ರೆಸಿಡ್ಯುಯಲ್ ಪರ್ಸೆಂಟೇಜ್, ಉಳಿಕೆ ಅಂಶ ಜೈವಿಕ ಕೀಟನಾಶಕಗಳಲ್ಲಿ ಇರೋದಿಲ್ಲ. ಅದಕ್ಕೆ ಮಾನವನ ಆರೋಗ್ಯಕ್ಕೆ ಅದು ಸೇಫು ಅಥವಾ ಒಳ್ಳೆಯದು ಅನ್ನೋ ಉದ್ದೇಶದಿಂದ ಆದಷ್ಟು ಜೈವಿಕ ಕೀಟನಾಶಕಗಳನ್ನು ಬಳಸಿ ಅಂತ.
1: ಮತ್ತೆ ನಮ್ಮ ರೈತರು ಇವತ್ತು ಸಾವಯವ ಕೃಷಿಯಲ್ಲಿ ಇವನ್ನೇ ಬಳಸ್ಕೊಳ್ತಾರೆ.
0: ಹೌದು, ಖಂಡಿತ
1: ಜೈವಿಕ ಕೀಟನಾಶಕ
0: ಅದನ್ನೇ ಇವಾಗ ಉತ್ತೇಜನ ಕೊಡ್ತಾ ಇರೋದು ಆ ಸಾವಯವ ಕೃಷಿ ಯೋಜನೆ ಅಡಿಯಲ್ಲಿ. ಆಮೇಲೆ ಈ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿದ್ರೆ, ಒಂದೇನಂದ್ರೆ ಕೀಟನಾಶಕಗಳನ್ನು ಬಳಸಿದ್ರೆ ಇದರಲ್ಲಿ ಪ್ರಮುಖವಾಗಿ ಶೇಷಾಂಶ ಉಳಿತದೆ,
1: ಉಳಿಕೆ ಅಂಶ.
0: ಹೌದು, ಕೆಲವು ರಾಸಾಯನಿಕಗಳಲ್ಲಿ ಶೇಷಾಂಶ ಎಲ್ಲಿವರೆಗೂ ಇರ್ತದೆ ಅಂದ್ರೆ ನಾವು ಆಹಾರ ಬಳಸುವಂತ ಪದಾರ್ಥಗಳಲ್ಲೂ ಬರುವಂತಹ
1: ಸಾಧ್ಯತೆ
0: ಇರ್ತದೆ. ಹಾಗಾಗಿ ರಾಸಾಯನಿಕಗಳನ್ನು ಬಳಸಿ ಮಾಡುವಂತಹ ಕೀಟನಾಶಕಗಳನ್ನು ಬಳಸುವಲ್ಲಿ ಆದಷ್ಟು ಕನಿಷ್ಠಗೊಳಿಸಬೇಕು. ಜೈವಿಕ ಕೀಟನಾಶಕಗಳೇನಿದಾವಲ್ಲ ಅದನ್ನ ಹೆಚ್ಚಾಗಿ ಬಳಸಿ ಅದರಲ್ಲಿ ನಿಯಂತ್ರಣ ಸಾಧ್ಯವಾಗದೆ ಹೋದ್ರೆ ಈ ರಾಸಾಯನಿಕ ಕೀಟನಾಶಕಗಳನ್ನ ಬಳಸೋದು ಒಳ್ಳೇದು.
1: ಮತ್ತೆ ನಮ್ಮ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಏಕಾಏಕಿ ಕೀಟನಾಶಕಗಳನ್ನ ಪೀಡನಾಶಕಗಳನ್ನು ಬಳಸ್ರಿ ಅಂತ ಯಾರು ಹೇಳಲ್ಲ.
0: ಖಂಡಿತ,
1: ಆರ್ಥಿಕವಾಗಿ ಅದು ಹಾನಿ ಮಾಡುವಂತಹ ಒಂದು ಮಟ್ಟದಲ್ಲಿದ್ರೂ ಮಾತ್ರ ಬಳಸಿ ಅಂತ ಹೇಳ್ತಾರೆ.
0: ಇನ್ನೊಂದೇನಂದ್ರೆ, ನೀವು ಹೇಳಿದ್ದು ಒಳ್ಳೇದಾಯ್ತು. ಈ ಕೀಟನಾಶಕಗಳ ಅಥವಾ ಪೀಡನಾಶಕಗಳನ್ನು ಬಳಸಬೇಕು ಅಂತಂದ್ರೆ ಒಂದು ಹಂತ ಇರುತ್ತೆ. ಗಿಡದಲ್ಲಿ ಒಂದೋ ಎರಡೋ ಹುಳ ಕಂಡುಬಿಟ್ರೆ ಸಾಕು, ಪಂಪ್ ತಗೊಂಡು ಹೊಡೋ ಅವಶ್ಯ ಹೊಡಿಯೋದಲ್ಲ. ಅದರಲ್ಲಿ ಒಂದು ಆರ್ಥಿಕವಾಗಿ ನಷ್ಟ ಮಾಡುವ ಹಂತದಲ್ಲಿ ಸಂಖ್ಯೆಗಳಿರ್ಬೇಕು,
1: ಪ್ರಮಾಣದಲ್ಲಿ
0: ಇರಬೇಕು. ಅಂತಂದ್ರೆ ಆ ಕೀಟ ಆ ಗಿಡದಲ್ಲಿದ್ದರೆ ತನ್ನ ಪಾಡಿ ತಾನಿದ್ರೆ ಏನು ತೊಂದರೆ ಇಲ್ಲ. ಎರಡನೇದು ಇನ್ನೊಂದೇನೆಂದ್ರೆ, ಕೀಟ ಹಾನಿ ಮಾಡುವಂತಹ ಕೀಟಗಳು ಇರ್ತವೆ, ಹಾನಿ ಮಾಡದೇ ಇರುವಂತಹ ಕೀಟಗಳು ಪೂರಕವಾಗಿರ್ತವೆ.
1: ಹೌದು, ಉಪಕಾರಿ ಕೀಟಗಳು ಅಂತೀವಿ.
0: ಉಪಕಾರಿ ಕೀಟಗಳು ಇರ್ತಾವಲ್ಲ, ನಾವೇನಾದ್ರೂ ಒಂದು ಎರಡು ಕಂಡು ಬಂದಿದ ತಕ್ಷಣ ಈ ಔಷಧಿ ಹೊಡೆದ್ಬಿಟ್ರೆ ಆ ಉಪಕಾರಿ ಕೀಟಗಳ ಸಂಖ್ಯೆ ಇರ್ತದಲ್ಲ, ಗಣನೀಯವಾಗಿ ಕೆಳಗಡೆ ಇಳಿಬಿಡ್ತದೆ. ಅವಾಗ ಈ ಹಾನಿ ಮಾಡುವಂತ ಕೀಟಗಳ ಸಂಖ್ಯೆ ಹೆಚ್ಚಾಗ್ಬಿಡ್ತದೆ. ಇದನ್ನ ರೈತರು ಗಮನದಲ್ಲಿ ಇಟ್ಕೊಂಡು ಏನು ಆ ಕೀಟಗಳ ಸಂಖ್ಯೆ ಅದು ಆರ್ಥಿಕವಾಗಿ ನಷ್ಟ ಮಾಡೋ ಹಂತದಲ್ಲಿ ಇದ್ರೆ ಮಾತ್ರ ಸಿಂಪರಣೆ ತಗೊಳ್ಬೇಕು ಹೊರತು ಸುಮ್ಮನೆ ಏಕಾಏಕಿ ಮಾಡೋದು ಬೇಡ.
1: ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ, ನಾವು ಇವು ವಿಷವಸ್ತುಗಳಾಗಿರೋದ್ರಿಂದ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕಾಗುತ್ತೆ ಈ ಕೀಟನಾಶಕಗಳನ್ನು.
0: ಖಂಡಿತ.
1: ಅಂದ್ರೆ ಈಗ ನಾವು ಇದನ್ನ ಅಸಮರ್ಪಕವಾಗಿ ಏನಾದರೂ ಬಳಕೆ ಮಾಡಿದರೆ ಏನೇನು ಕೆಟ್ಟ ಪರಿಣಾಮಗಳು ಉಂಟಾಗಬಹುದು ಅಂತ?
0: ಹೌದು ಹೌದು, ಒಂದು ಮಾನವನ ಇದನ್ನು ಉದಾಹರಣೆನೇ ತಗೊಳ್ಳೋಣ. ಇವಾಗ ಒಂದೇನಂದ್ರೆ, ಯಾವುದೇ ಡಾಕ್ಟ್ರು ಒಂದು ಜ್ವರಕ್ಕೋ ತಲೆನೋವುಗೋ ಏನೋ ಒಂದು ಪ್ರಮಾಣದ ಔಷಧಿ ಕೊಡ್ತಿರ್ತಾರೆ. 3 ದಿವಸ ತಗೋಬೇಕಪ್ಪ, 4 ದಿವಸ ತಗೋಬೇಕು, ಬೆಳಗ್ಗೆ ಒಂದು ತಗೋ, ಮಧ್ಯಾಹ್ನ ಒಂದು ತಗೋ, ರಾತ್ರಿ ಒಂದು ತಗೋ ಅಂತ ಹೇಳಿರ್ತಾರೆ. ನಾವು ಅನಿವಾರ್ಯ ಕಾರಣದಿಂದನೋ ಮರ್ತೋ ಏನೋ 3 ದಿವಸ ತಗೊಳ್ಳೋ ಬದಲಿಗೆ 2 ದಿವಸ ತಗೊಂಡು ನಿಲ್ಲಿಸ್ಬಿಡ್ತೀವಿ ಅಥವಾ 1 ದಿವಸ ತಗೊಂಡು ನಿಲ್ಲಿಸ್ಬಿಡ್ತೀವಿ. ಅದು 3 ದಿವಸ ಆದಮೇಲೆ ಆ ಜ್ವರ ಹೋಗೋದಿಲ್ಲ ನೀವು ಕಂಡಂಗೆ. ಮರುಕಳಿಸುತ್ತದೆ,
1: ಮುಂದುವರಿಯುತ್ತೆ.
0: ತಿರ್ಗಾ ನೀವು ಡಾಕ್ಟರ್ ಹತ್ರ ಹೋದ್ರೆ ಏನ್ ಹೇಳ್ತಾರ ಅವರು, ಏನಪ್ಪಾ ಸಮ ಪ್ರಮಾಣದಲ್ಲಿ ನಾನು ಹೇಳ್ದಂಗೆ ತಗೊಂಡಿದ್ಯಾ ಅಂತ.

0: ಹೇಳ್ತಾರೆ. ಅವಾಗ ಅನಿವಾರ್ಯವಾಗಿ ನಾವು ಹೇಳ್ತೀವಿ, ಇಲ್ಲ ಡಾಕ್ಟ್ರೆ 3 ದಿವಸ ಹೇಳಿದ್ರಿ ನೀವು, ನಾನು ಊರಿಗೆ ಹೋಗ್ಬಿಟ್ಟಿದ್ದೆ ಅಲ್ಲಿ ಹೋಗ್ಬಿಟ್ಟಿದ್ದೆ, ಮರ್ತು ಬಿಡ್ತೇವೆ, 1 ದಿವಸದ ಮಾತ್ರ ತಗೊಂಡಿದ್ದೀನಿ ಹಾಗಾಗಿ ಜ್ವರ ಹೋಗ್ಲಿಲ್ಲ ಅಂತ ಹೇಳಿದಾಗ, ಸಾಮಾನ್ಯವಾಗಿ ನೀವು ನಾವು ಅನುಭವಿಸಿದ್ದೀವಿ, ನೋಡಪ್ಪ ನೀನೇನು ತಗೊಂಡಿದ್ದೀಯಲ್ಲ ಅದರ ಪ್ರಮಾಣ, ಅದರ ನಿರ್ದಿಷ್ಟ ಏನು ಔಷಧಿಯ ಪ್ರಮಾಣ ನಿನ್ನ ದೇಹಕ್ಕೆ ಸೇರಿಲ್ಲದೆ ಇರೋದ್ರಿಂದ ಆ ಒಳಗಡೆ ಏನಿದೆ ರೋಗದ ಅಂಶ ಅದು ಪೂರ್ತಿ ಹೋಗಿಲ್ಲ, ಅಂದ್ರೆ ನಿರೋಧ ಶಕ್ತಿ ಬೆಳೆಸ್ಕೊಂಡ್ಬಿಟ್ಟಿದೆ ಅದು, ಹಾಗಾಗಿ ನೀನು ಇದನ್ನು ಸಮ ಪ್ರಮಾಣದಲ್ಲಿ ತಗೋಬೇಕು ಅಂತ ಹೇಳ್ತಾರೆ. ಅದೇ ತತ್ವ ಈ ಪೀಡೆನಾಶಕಗಳಿಗೂ ಅನ್ವಯ ಆಗ್ತದೆ. ಸಮ ಪ್ರಮಾಣದಲ್ಲಿ ನಾವು ಹೊಡಿದೇ ಇದ್ರೆ ರೋಗ ಹೋಗಲ್ಲ, ಒಂದು. ಎರಡನೇದು, ಆ ನಿರೋಧಕ ಶಕ್ತಿ ಬೆಳೆಸ್ಕೊಳ್ಳುವಂತಹ ಒಂದು ಶಕ್ತಿ ಆ ಕೀಟಗಳಿಗಿರ್ತವೆ. ಒಂದು ಸತಿ ಅದೇನ ನಿರೋಧಕ ಶಕ್ತಿ ಬಳಸ್ಕೊಂಡ್ಬಿಟ್ರೆ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಔಷಧಿ ಹೊಡಿಬೇಕಾಗತ್ತೆ,
1: ಮತ್ತೆ ಬೇರೆ ಕೀಟನಾಶಕ ಬಳಸ್ಕೋಬೇಕಾಗುತ್ತೆ
0: ಹೆಚ್ಚು ಹೆಚ್ಚು ಔಷಧಿ ಹೊಡೆಯೋದ್ರಿಂದ ಎರಡು ನಷ್ಟ,
1: ಆರ್ಥಿಕವಾಗಿ
0: ಖರ್ಚು ಹೆಚ್ಚಾಗುತ್ತೆ, ಎರಡನೇದು ಉತ್ಪಾದನೆ ಕಮ್ಮಿ ಆಗ್ಬಿಡ್ತದೆ,
1: ಜೊತೆಗೆ ನಮ್ಮ ವಾತಾವರಣದ ಮೇಲೆ
0: ದುಷ್ಪರಿಣಾಮ ಬರುತ್ತೆ, ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬರುತ್ತೆ,
1: ಸಿಂಪರಣೆ ಮಾಡುವಂತ ಆರೋಗ್ಯದ ಮೇಲೆ.
0: ಆದ್ರಿಂದ ಸಮ ಪ್ರಮಾಣದಲ್ಲಿ ಏನ್ ಶಿಫಾರಸು ಮಾಡ್ತಾರಲ್ಲ ತಜ್ಞರು, ಆ ಪ್ರಮಾಣದಲ್ಲಿ ಕೀಟನಾಶಕಗಳನ್ನ ಬಳಸೋದು ಬಹಳ ಒಳ್ಳೆಯದು, ಇದು ರೈತರು ಗಮನದಲ್ಲಿ ಇಟ್ಕೊಳ್ಬೇಕು.
1: ಇನ್ನು ಮುಖ್ಯವಾಗಿ ಈ ಕೀಟನಾಶಕಗಳನ್ನ ನಾವು ಬಳಸೋದಕ್ಕೆ ಮುಖ್ಯವಾಗಿ ಯಾವ್ಯಾವ ಉಪಕರಣಗಳನ್ನು ಬಳಸ್ಕೋಬಹುದು ಅಂತ?
0: ಹೌದು ಹೌದು, ಖಂಡಿತ. ಈ ಕೀಟನಾಶಕಗಳನ್ನ ಸಿಂಪರಣೆ ಮಾಡಬೇಕಾದ್ರೆ ಸಾಕಷ್ಟು ವಿಧಾನದ ಉಪಕರಣಗಳಿದ್ದಾವೆ. ಇದನ್ನ ಏನು ಈ ಸಣ್ಣ ಸಣ್ಣ ಗಿಡಗಳಿಗೆ ಏನನ್ನ
1: ಸ್ಪ್ರೇ ಮಾಡಬೇಕು
0: ಅಥವಾ ಔಷಧ ಸಿಂಪರಣೆ ಮಾಡ್ಬೇಕಂದ್ರೆ ಅದಕ್ಕೆ ಸಣ್ಣದೇ ಆದ ಉಪಕರಣ ಇದೆ, ಮೈಕ್ರೋ ವಾಲ್ಯೂಮ್ ಸ್ಪ್ರೇಯರ್ಸ್ ಅಂತಾರೆ. ಇವಾಗ ನಮ್ಮ ರೈತರೆಲ್ಲ ಏನು ಉಪಯೋಗಿಸ್ತಾ ಇದಾರಲ್ಲ ಅದನ್ನ ಹೈ ವಾಲ್ಯೂಮ್ ಸ್ಪ್ರೇಯರ್ಸ್ ಅಂತಾರೆ. ಜಾಸ್ತಿ ಪ್ರಮಾಣದಲ್ಲಿ ದ್ರಾವಣವನ್ನ ಕಲಿಸ್ಬಿಟ್ಟು ಜಮೀನಿಗೆ ಸ್ಪ್ರೇ ಮಾಡ್ಬೇಕಾಗತ್ತೆ, ಅದಕ್ಕೆ ಹೈ ವಾಲ್ಯೂಮ್ ಸ್ಪ್ರೇಯರ್ಸ್ ಅಂತ. ನಾವು ನ್ಯಾಪ್ ಸ್ಯಾಕ್ ಅಂತಾರಲ್ಲ,
1: ಹಾಕೊಳ್ಳೋದು
0: ಆ ಕಾಲಲ್ಲಿ ತುಳ್ಕೊಂಡು ಹಿಂಗೆ
1: ರಾಕಿಂಗ್
0: ಸ್ಪ್ರೇಯರ್ ಅಂತಾರಲ್ಲ, ಇವೆಲ್ಲನೂ ಹೈ ವಾಲ್ಯೂಮ್ ಸ್ಪ್ರೇಯರ್ಸ್. ಯಾತಕ್ಕೆ ರೈತರಿಗೆ ಹೈ ವಾಲ್ಯೂಮ್ ಸ್ಪ್ರೇಯರ್ಸ್ ಬೇಕು, ಈ ಚಿಕ್ಕ ಚಿಕ್ಕದ್ರಲ್ಲೆಲ್ಲ ಯಾಕೆ ಉಪಯೋಗಿಸಕ್ ಆಗಲ್ಲ ಅಂದ್ರೆ, ರೈತ ಬೆಳೀತಾ ಇರೋ ಬೆಳೆಯ ವಿಸ್ತೀರ್ಣ ಇದೆಯಲ್ಲ, ಎಕರೆಗಟ್ಟಲೆ ಇರ್ತದೆ.
1: ಹೌದೌದು,
0: ಇವಾಗ ನಾವು 1 ಲೀಟರ್ 2 ಲೀಟರ್ ಔಷಧಿ ದ್ರಾವಣ ಸಿಂಪರಣೆ ಮಾಡಿ 1 ಎಕರೆಗೆ ಮಾಡಕ್ಕಾಗಲ್ಲ.
1: ಹೌದು,
0: ಆಮೇಲಿಂದ ಪ್ರತಿ ಗಿಡಕ್ಕೂ ಸಿಂಪರಣೆ ಮಾಡಬೇಕಾದ್ರಿಂದ ಅದು ಕಲಸಿದ ದ್ರಾವಣದ ಪ್ರಮಾಣ 250 ಸಾಮಾನ್ಯ
1: 300 ಲೀಟರ್
0: ಇರುತ್ತೆ. ತಿರ್ಗ ಅದು ಸಸ್ಯಾವಸ್ಥೆ ಹಂತದ ಮೇಲೆ ಜಾಸ್ತಿ ಆಗುತ್ತೆ. ಇವಾಗ 45 ದಿವಸಕ್ಕೆ ತೊಗರಿ ಗಿಡಕ್ಕೆ ಹೊಡಿಬೇಕು ಅಂದ್ರೆ 200 ಲೀಟರ್ ಸಾಕಾಗತ್ತೆ, 60 ದಿವಸ ಹೋದ್ರೆ 200 ಲೀಟರ್ ಸಾಕಾಗಲ್ಲ,
1: ಯಾಕಂದ್ರೆ
0: ರೆಂಬೆ ಕೊಂಬೆಗಳು ಎಲೆಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಆಗುತ್ತೆ. ಈ ಪ್ರಮಾಣದ ಆಧಾರದ ಮೇಲೆಗೆ ನಾವು ಹೈ ವಾಲ್ಯೂಮ್ ಸ್ಪ್ರೇಯರ್ಸ್ ಅನ್ನ ಯೂಸ್ ಮಾಡ್ತೇವೆ. ಈ ಸಣ್ಣ ಪುಟ್ಟ ಮನೆಯಲ್ಲಿ ಕಿಚನ್ ಗಾರ್ಡನ್ಗೆ ಅಥವಾ ಅದಕ್ಕೆ ಅಂತ ಆದ್ರೆ ಲೋ ಆಯಿಲ್ ಸ್ಪ್ರೇ ಬರ್ತದೆ,
1: ಕೈ ಸ್ಪ್ರೇಯರ್ ಅಂತ,
0: ಕೈ ಸ್ಪ್ರೇ ಹ್ಯಾಂಡ್ ಆಪರೇಟೆಡ್ ಸ್ಪ್ರೇಯರ್ ಅಂತಾರೆ. ಅದನ್ನ ನಮ್ಮ ರೈತರು ಏನು ಬಳಸೋದಿಲ್ಲ ಅದು, ಯಾಕಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ಹೈ ವಾಲ್ಯೂಮ್ ಸ್ಪ್ರೇಯರ್ಸ್ ಬೇಕಾಗ್ತದೆ. ಆಮೇಲೆ ಇನ್ನೊಂದು, ಜಗದೀಶ್ವರೇ, ಇದ್ರ ಜೊತೆಯಲ್ಲಿ ಏನ ನಾಜಲ್ ಅಂತೀವಲ್ಲ,
1: ಮುಂದ್ಗಡೆ ಇರುತ್ತಲ್ಲ
0: ಔಷಧಿ, ಅದರಿಂದ ಈಚೆ ಬರ್ತದಲ್ಲ
1: ಔಷಧಿಯನ್ನು ವಿತರಣೆ ಮಾಡ,
0: ಅದು ಯಾವ ರೀತಿ ಇರಬೇಕು ಅನ್ನೋದು ಮುಖ್ಯ.
1: ಅಂದ್ರೆ ಅದರಲ್ಲೂ ವಿಧಗಳಿದಾವೆ?
0: ಇದೆ ಖಂಡಿತ. ಯಾಕೆ ಅಂತಂದ್ರೆ ನೋಡಿ, ಇವಾಗ ಆ ನಾಜಲ್ ಇಂದ ಬರೋ ಅಂತಹ ಔಷಧಿ 2-3 ತರ ಬರ್ತದೆ. ಈ ಈ ಈ ಶಂಕಾಕೃತಿಯಲ್ಲಿ ಬಿಡ್ತದೆ, ಅಂದ್ರೆ ಈ ಕೋನ್ ಶೇಪ್ಡ್ ಸ್ಪ್ರೇಯಿಂಗ್ ಅಂತಾರೆ, ಸುತ್ತಲೂ ಬೀಳ್ತಿರ್ತದೆ, ನಡು ಮಧ್ಯೆ ಹಾಲು ಇರ್ತದೆ. ಇಂತಹ ನಾಜಲ್ಗಳು ಯಾವ ಕೀಟಗಳು ಉಪಯೋಗಿಸ್ಬೇಕಂದ್ರೆ, ಎಲೆಯ ತಳಭಾಗದಲ್ಲಿ ಮನೆ ಮಾಡ್ಕೊಂಡಿರ್ತಾವಲ್ಲ ಕೀಟಗಳು, ಈ ರಸ ಹೀರೋ ಅಂತ ಹೇಳಿದಲ್ಲ, ಅವೆಲ್ಲನೂ ಮೇಲ್ಗಡೆ ಬಿಸಿಲಿರ್ತದೆ, ನೀವು ನೋಡಿರ್ಬೇಕು ಮೇಲ್ಗಡೆ ಬಿಸಿಲಿರ್ತದೆ, ನೆರಳಗೆಲ್ಲ ನೆರಳಲ್ಲೇ ಇರ್ತದೆ. ಆ ಶಂಕಾಕೃತಿಯಲ್ಲಿ ಔಷಧಿ ಬರುವಂತಹ ನಾಜಲ್ ಉಪಯೋಗಿಸಿದ್ರೆ ಹಿಂಗೆ ಉಲ್ಟಾ ಹಿಡಿತೀವಲ್ಲ ನಾವು, ಪ್ರತಿ ಎಲೆಯ ತಳಭಾಗ ಎಲ್ಲಕ್ಕೂ ಹೋಗಿ ಬೀಳ್ತದೆ. ಆನೊಂದು ಏನಂತಂದ್ರೆ, ಹಿಂಗ ಇಡ್ಕೊಂಡು ಹೋದ್ರೆ ಒಂಥರ ಈ ಚಾಪೆ ತರ ಇರ್ತದಲ್ಲ, ಆ ತರ ಈ ಚಾಪೆ ಹಾಸಿದ್ರೆ ಹೆಂಗೆ ಔಷಧಿ ಹೊಡ್ಕೊಂಡು ಹೋಗ್ತದೋ ಅಂತಹ ಔಷಧಿ ಸಿಂಪರಣೆ ಮಾಡುವಂತ ನಾಜಲ್ಗಳಿದಾವೆ. ಎಲ್ಲಿ ಯಾವ ನಾಜಲ್ ಉಪಯೋಗಿಸ್ಬೇಕು ಅನ್ನೋದು ಸ್ವಲ್ಪ ಅರಿವಿರ್ಬೇಕು ಮನುಷ್ಯನಿಗೆ. ಇವು ಗಿಡಗಳಿಗೆ ಸ್ಪ್ರೇ ಮಾಡ್ಬೇಕು ಅನ್ನೋದಾದ್ರೆ ಶಂಕಾಕೃತಿಯಲ್ಲಿ ಔಷಧಿ ಬೀಳುವಂತಹ ನಾಜಲ್ಗಳನ್ನು ಉಪಯೋಗಿಸ್ಬೇಕು. ಇವಾಗ ಒಂದೇ ಸಮ ಕಡಲೆಗಡೆ ಇರ್ತದೆ, ಈ ಒಂದೇ ಬಟ್ಟೆಗೆ ಇರ್ತದೆ, ಆಮೇಲಿಂದ ಈ ಮ್ಯಾಟ್ ನರ್ಸರಿ ಇಡ್ತವೆ, ಅಂತ ಕಾಲದಲ್ಲಿ
1: ಕಳೆನಾಶಕ ಸಿಂಪರಣೆ ಮಾಡಬೇಕು, ಮಣ್ಣಿಗೆ
0: ಕಳೆನಾಶಕ ಸಿಂಪರಣೆ ಮಾಡಬೇಕು. ಅಂತಹ ಕಾಲಕ್ಕೆ ಈ ಫ್ಲಡ್ ಜೆಟ್ ನಾಜಲ್ ಅಂತಾರೆ, ನಾನು ಹೇಳಿದಲ್ಲ ಚಾಪೆ ಆಸೋ ರೀತಿಯಲ್ಲಿ
1: ಒಂದೇ
0: ಸ್ಪ್ರೇ ಮಾಡ್ಕೊಂಡು
1: ಹೋಗ್ತಿರ್ತಾರೆ.
0: ಅಲ್ಲಿ ಗಿಡಗಳು ಏನಿರೋದಿಲ್ಲ, ಒಂದೇ ಸಮ ಇರೋದ್ರಿಂದ ಅಂತಹ ನಾಜಲ್ಗಳನ್ನ ಉಪಯೋಗಿಸ್ಬೇಕು. ಇದು ಪ್ರಮುಖವಾಗಿ ನಾಜಲ್ಗಳನ್ನು ಯಾವ್ದು ಉಪಯೋಗಿಸ್ಬೇಕು ಅನ್ನೋದನ್ನು ಕೂಡ ರೈತರು ಗಮನದಲ್ಲಿ ಇರಿಸ್ಬೇಕು.
1: ಇನ್ನ ಈ ಸಿಂಪರಣೆಗೆ ಇನ್ನ ಮುಂಚೆ

0: ನಾವು ಏನೇನು ಅಂಶಗಳನ್ನು ಗಮನಿಸಬೇಕಾಗುತ್ತೆ?
1: ಹಾ ಖಂಡಿತ. ಇದೆಲ್ಲ ಒಂದು ಪ್ರಮುಖವಾಗಿ ಕೀಟನಾಶಕಗಳಂದ್ರೇನು, ಅದೇನು, ಅದರ ಪ್ರಮಾಣ ಏನು, ಇದು ಒಂದು ಸ್ಥೂಲ ಮಾಹಿತಿ. ಪ್ರಮುಖವಾಗಿ ಇವಾಗ ಸಿಂಪರಣೆ ಸಮಯ ಬಂದಿದೆ, ಅಂತಹ ಟೈಮದಲ್ಲಿ ಏನೇನು ಎಚ್ಚರಿಕೆ ತಗೊಳ್ಬೇಕು ಅನ್ನೋದು ರೈತರ ಗಮನದಲ್ಲಿ ಇಟ್ಕೋಬೇಕು. ಮೊದಲನೇದಾಗಿ ಜಗದೀಶ್ ಅವರೇ, ನೀವು ಗೊತ್ತಿದ್ದ ಹಾಗೆ ಯಾವ ಕೀಟಕ್ಕೆ ಯಾವ ಕೀಟನಾಶಕ, ಯಾವ ಪೀಡೆಗೆ ಯಾವ ಪೀಡೆನಾಶಕ, ಯಾವ ರೋಗಕ್ಕೆ ಯಾವ ರೋಗನಾಶಕ ಅನ್ನೋದನ್ನು ಫಸ್ಟು ಪ್ರಮುಖವಾಗಿ ಖಚಿತ ಮಾಡ್ಕೋಬೇಕು. ಅದು ತಜ್ಞರ ಮೂಲಕ ತಿಳ್ಕೋಬೇಕು. ತಿಳ್ಕೊಂಡಿದ್ದಾದ್ಮೇಲೆ ಅವ್ರು ಎಷ್ಟೋ ಇಷ್ಟು ಪ್ರಮಾಣನ ನೀನು ಸಿಂಪರಣೆ ಮಾಡ್ಬೇಕಪ್ಪ ಅಂತ ಹೇಳ್ತಾರೆ. ಆ ಸಿಂಪರಣೆ ಮಾಡಬೇಕು ಅಂದ್ರೆ

0: ಹಾಗೆ ಯಾವ ಕೀಟಕ್ಕೆ ಯಾವ ಕೀಟನಾಶಕ, ಯಾವ ಪೀಡೆಗೆ ಯಾವ ಪೀಡೆನಾಶಕ, ಯಾವ ರೋಗಕ್ಕೆ ಯಾವ ರೋಗನಾಶಕ ಅನ್ನೋದನ್ನು ಫಸ್ಟು ಪ್ರಮುಖವಾಗಿ ಖಚಿತ ಮಾಡ್ಕೋಬೇಕು. ಅದು ತಜ್ಞರ ಮೂಲಕ ತಿಳ್ಕೋಬೇಕು. ತಿಳ್ಕೊಂಡಿದ್ದಾದ್ಮೇಲೆ ಅವ್ರು ಎಷ್ಟೋ ಇಷ್ಟು ಪ್ರಮಾಣನ ನೀನು ಸಿಂಪರಣೆ ಮಾಡ್ಬೇಕಪ್ಪ ಅಂತ ಹೇಳ್ತಾರೆ. ಆ ಸಿಂಪರಣೆ ಮಾಡ್ಬೇಕು ಅಂದ್ರೆ ಆ ದ್ರಾವಣನ ತಯಾರು ಮಾಡ್ತೀವಲ್ಲ, ಅದನ್ನು ಪ್ರಮುಖವಾಗಿ ಮುಖ್ಯ. ಇವಾಗ 2 ml 1 liter ನೀರಿನಲ್ಲಿ ಕಲಸಿ ಅಂತ ಹೇಳ್ತೀವಿ. ಆ ಕಲಸ್ಬೇಕಾದ್ರೆ ಅದನ್ನ ಕಮ್ಮಿ ಮಾಡ್ಕೊಳ್ಳೋದಾಗ್ಲಿ
1: ಜಾಸ್ತಿ ಮಾಡ್ಕೊಳ್ಳೋದಾಗ್ಲಿ
0: ಮಾಡಬಾರ್ದು. ಆಮೇಲೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಆ ದ್ರಾವಣ ಸಿಂಪರಣೆ ಮಾಡ್ಬೇಕಾದ್ರೆ ನಮ್ಮ ರೈತರು ಕೆಲವು ತಪ್ಪುಗಳು ಮಾಡ್ತಾರೆ. ಏನಂದ್ರೆ ಫಸ್ಟು ಸ್ಪ್ರೇದ್ರೊಳಗೆ ನೀರು ಇದ್ಬಿಡ್ತಾರೆ, ನೀರು ಇದ್ಬಿಟ್ಟು ಮೇಲ್ಗಡೆಯಿಂದ 2 ಮುಚ್ಚಳ ಇದ್ಬಿಡ್ತಾರೆ, ಮುಚ್ಚಳ ಒಯ್ದ್ಬಿಟ್ಟು ಹೊಡ್ಕೊಂಡು ಹೋಗ್ತಾ ಇರ್ತಾರೆ.
1: ಅದು ತೇಲ್ತಲೇ ಇರುತ್ತೆ,
0: ಮೇಲ್ಗಡೆ ಔಷಧಿ ಪ್ರಮಾಣ ಇರ್ತದೆ ಹೊತ್ತು ಕೆಳಗಡೆ ಏನು ಉಯ್ದಿರ್ತಾರಲ್ಲ ಅದು ಬರೀ ನೀರೇ. ಆ ನೀರು ಸ್ಪ್ರೇ ಮಾಡಿದ್ರೆ ಏನು ಉಪಯೋಗ ಅದಲ್ಲ. ತಿರ್ಗಾ ಆಮೇಲಿಂದ ತಜ್ಞರ ಹತ್ರ ಬರ್ತಾರೆ, ಏನ್ ಸರ್ ನೀವು ಔಷಧಿ ಹೇಳಿದ್ರಿ, ಅದು ಹತೋಟಿನೇ ಮಾಡ್ಲಿಲ್ಲ, ನೀವು ಯಾವ್ದೋ ಕಳಪೆ ಔಷಧಿ ಕೊಟ್ಬಿಟ್ಟಿದ್ದೀರಿ ಅನ್ನ ಅಂತ ದೂರುಗಳು ಮುಂದೆ ಬರ್ತವೆ. ಅದಕ್ಕೆ ನಾನು ಹೇಳೋದೇನೆಂದ್ರೆ, ನೀವು ದ್ರಾವಣವನ್ನ ಮಾಡಬೇಕಾದ್ರೆ ಪ್ರತ್ಯೇಕವಾದ ಡ್ರಮ್ ನಲ್ಲಿ ಮಾಡಬೇಕು, ಕಂಟೈನರ್ ಅಲ್ಲಿ ಮಾಡಬೇಕು, ಬಕೆಟ್ ಅಲ್ಲಿ ಮಾಡ್ಕೊಂಡು
1: ಪ್ಲಾಸ್ಟಿಕ್ ಬಕೆಟ್ ಅಲ್ಲಿ
0: ಚೆನ್ನಾಗಿ ಒಂದು ಕೋಲಲ್ಲಿ ಕಲಸಿ ಆ ಕಲಸಿದ ದ್ರಾವಣವನ್ನ ಸಿಂಪರಣ ಯಂತ್ರಕ್ಕೆ ಸುರ್ಕೋಬೇಕು.
1: ಸೋಸ್ಕೊಂಡು ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು,
0: ಬಹಳ ಒಳ್ಳೇದು. ನಾಜಲ್ ಕಟ್ಕೊಳ್ತದೆ, ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಈ ಸೋಸಿದ್ದು ಒಂದು ನಿಮ್ಮ ಮನೆಯೊಳಗೆ ಒಂದು ತೆಳದ ಪಂಚಬಟ್ಟೆ ಹಾಕೊಂಡ್ರೆ ಸಾಕು, ಮಾಡ್ಬೇಕು. ಕಲಸಿದ ದ್ರಾವಣನ ಸುರ್ಕೋಬೇಕು. ಆಮೇಲಿಂದ ಈ ಕಡಿಮೆ ಪ್ರಮಾಣದಲ್ಲಾಗ್ಲಿ ಜಾಸ್ತಿ ಪ್ರಮಾಣದಲ್ಲಾಗ್ಲಿ ಔಷಧಿ ಬಳಸಬಾರ್ದು, ನಿಗದಿತ ಪ್ರಮಾಣದಲ್ಲಿ. ಆಮೇಲೆ ಎಲ್ಲಿ ನಮಗೆ ಈ ಪ್ರಮಾಣ ನಿರ್ದಿಷ್ಟ ಮಾಡಬೇಕಾದ್ರೆ ತೊಂದರೆ ಬರ್ತದೆ ಅಂದ್ರೆ, ಈ ಪೌಡರ್ ರೂಪದಲ್ಲಿ ಇರ್ತಾವಲ್ಲ, ಧೂಳಿನ ರೂಪದಲ್ಲಿ ಇದ್ದ ಕಾಲಕ್ಕೆ 2 gram ಹಾಕು 3 gram ಹಾಕು ಅಂತಾರೆ. ಅಂತಹ ಕಾಲದಾಗೆ 2 gram 3 gram ತೂಕ ಮಾಡುವಂತಹ ಯಂತ್ರಗಳು ರೈತರ ಜಮೀನಲ್ಲಿ ಇರಲ್ಲ. ಇವಾಗ ಏನ್ ಬಂದಿದೆ ಅಂದ್ರೆ, ಪ್ರತಿ ಮಾರಾಟ ಮಾಡುವ ಅಂಗಡಿಗಳಲ್ಲಿ ಅದಕ್ಕೆ ಒಂದು ಚಮಚ ತರ್ಪ ಮಾಡ್ತಾರೆ, ನೀವು ಔಷಧಿ ಕೊಂಡ ಕಾಲಕ್ಕೆ ಕೊಡ್ತಾರೆ, ಅದಕ್ಕೇನು ಕಾಸು ತಗೊಳ್ಳೋದಿಲ್ಲ. ಇವಾಗ 2 gram ಅಂತಂದ್ರೆ ಆ ಮುಚ್ಚಳದಲ್ಲಿ ತುಂಬಿದ್ರೆ 2 gram ಬರ್ತದೆ,
1: ಅದನ್ನ ಕೊಡ್ತಾರೆ ಅವರು.
0: ಕೊಡ್ತಾರೆ,
1: ಕೇಳ್ಬೇಕು,
0: ಅದನ್ನ ಕೇಳ್ಬಿಟ್ಟು ತಗೋಬೇಕು. ಅದನ್ನ ತಗೊಂಡ್ರೆ ಮತ್ತೆ ಇನ್ನೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಅದ್ರಲ್ಲಿ ತುಂಬಿಟ್ಟು ಹಾಕೊಂಡು ಸಿಂಪರಣೆ.
1: ಇದು ದ್ರಾವಣ ತಯಾರು ಮಾಡ್ಕೊಳ್ಳೋದ್ರ ಬಗ್ಗೆ ಆಯ್ತು. ಇನ್ನ ಸಿಂಪರಣೆ ಮಾಡೋ ಸಮಯದಲ್ಲಿ ಏನೇ ಎಚ್ಚರಿಕೆ ವಹಿಸಬೇಕು?
0: ಸಿಂಪರಣೆ ಮಾಡ್ಬೇಕಂದ್ರೆ ಈ ದ್ರಾವಣ ಮಾಡ್ಕೊಂಡು ಎಲ್ಲ ತಯಾರಾಯ್ತು, ಪಂಪುನು ರೆಡಿ ಇದೆ, ಜಮೀನ್ ಹತ್ರ ಹೋಗಿದೀವಿ ನಾವು. ಈ ತಯಾರು ಮಾಡೋ ಕಾಲಕ್ಕೆ ಸುಮಾರು ಮುನ್ನೆಚ್ಚರಿಕೆಗಳನ್ನ ನಮ್ಮ ರೈತರು
1: ಪಾಲಿಸ್ಬೇಕು ಕಡ್ಡಾಯವಾಗಿ.
0: ಪ್ರಮುಖವಾಗಿ ಮೊದಲನೇದಾಗಿ ಬಳಸುವ ನೀರು, ಅದು ರಸಸಾರ ಅಂತಾರೆ,
1: pH
0: ಅಂತ, ಅದು 8ಕ್ಕಿಂತ ಮೇಲಿರಬಾರ್ದು ಅಥವಾ 5ಕ್ಕಿಂತ ಕಮ್ಮಿ
1: ಇರಬಾರ್ದು. ಕ್ಷಾರೀಯತೆ
0: ಇರಬಾರ್ದು, ಅದು ಇಟ್ಟು ಅಂತ ಇಟ್ಕೊಳ್ಳಿ. ಈ ರಾಸಾಯನಿಕದಲ್ಲಿ ಏನದು
1: ಪರಿಣಾಮಕಾರಿ ಅಂಶ
0: ಅಂಶ ಇರುತ್ತಲ್ಲ, ಅದು ವಿಭಜನೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ನ್ಯೂಟ್ರಲ್ pH ಸಮಾನತೆ ಇರುವಂತಹ 7 ಇರುವಂತಹ ನೀರನ್ನ ಬಳಸಬೇಕು.
1: ಆದಷ್ಟು ನಾವು ಕುಡಿಯೋದಕ್ಕೆ ಯೋಗ್ಯವಾದ ನೀರು
0: ಉಪ್ಪು ನೀರಾಗ್ಲಿ ಆ ನೀರಾಗ್ಲಿ ಬಳಸಬೇಡ, ಇದು ಪ್ರಮುಖವಾದ ಅಂಶ. ಆಮೇಲಿಂದ ನಾವು ನೀವು ಮಾತಾಡ್ಕೊಂಡಾಗೆ ಪೀಡೆಗಳ ಸಂಖ್ಯೆ ಆರ್ಥಿಕವಾಗಿ ಹಾನಿಗೊಳಗಾಗಿದ್ರೆ ಮಾತ್ರ, ಅಂದ್ರೆ ಹಾನಿಗೊಳಗಾಗಿದ್ದ ಮಾತ್ರ ನಾವು ಪೀಡನಾಶಕಗಳನ್ನು ಬಳಸಬೇಕು. ಅದಕ್ಕಿಂತ ಮುಂಚೆ ಈ ಭೌತಿಕ ಕ್ರಮಗಳನ್ನ, ಅಂದ್ರೆ ನೀವು ಔಷಧಿ ಹೊಡೆಯಕ್ಕಿಂತ ಮುಂಚೆ ಭೌತಿಕ ಕ್ರಮಗಳನ್ನ ಅನುಸರಿಸಿ ಏನಾದ್ರೂ ಹತೋಟಿ ಮಾಡಬಹುದು,
1: ರಾಸಾಯನಿಕವನ್ನು ಹೊರತುಪಡಿಸಿ ಏನೇನು ಕ್ರಮ ಅನುಸರಿಸಬಹುದು,
0: ಕೈಯಿಂದ ಆರಿಸೋದಿರ್ಬೋದು ಅಥವಾ ಗಿಡಗಳನ್ನ ಅಳ್ಳಾಡಿಸಿದ್ರೆ ಸಾಕು, ಎಲ್ಲ ಕೆಳಗಡೆ
1: ಮೊಟ್ಟೆಗಳನ್ನ ನಾಶ ಮಾಡೋದು, ಹುಳುಗಳನ್ನ ನಾಶ ಮಾಡೋದು.
0: ಇದು ಯಾವಾಗ ಹೇಳ್ತೀನಿ ಅಂದ್ರೆ, ಒಂದು ಕೊಂಬೆಲ್ಲೋ 2 ಕೊಂಬೆಲ್ಲೋ 4ರಿಂದ 2 ಎಲೆ ಮಾತ್ರ ಹಿಂದೆ ಮೊಟ್ಟೆ ಇಟ್ಟಿರ್ತದೆ, ಅದಕ್ಕೆ ಔಷಧಿ ಹೊಡೆಯುವ ಅವಶ್ಯಕತೆ ಇಲ್ಲ. ಆ ಕೊಂಬೆಲ್ಲಿರೋ ಎಲೆಗಳನ್ನೆಲ್ಲ ಕಿತ್ ಬಿಟ್ಟು ಸಾಕು,
1: ನಾಶ ಮಾಡಿದ್ರೆ ಸಾಕು
0: ಸಾಕು. ಅಷ್ಟು ಹತೋಟಿ ಮೊದಲು ಇದನ್ನ ನೋಡ್ಬೇಕು, ಇದೇನ ನಮ್ಮ ಆಗತ್ತಾ ಅಂತ. ಆಗಲಿಲ್ಲ ಅನ್ನೋ ಕಾಲ
1: ಕೊನೆಯ ಅಸ್ತ್ರವಾಗಿ ಬಳಸ್ಬೇಕು,
0: ಕೊನೆ ಅಸ್ತ್ರವಾಗಿ ರಾಸಾಯನಿಕಗಳನ್ನು ಬಳಸ್ಬೇಕು. ಆ ನಂತರ ಸಿಂಪರಣೆ ಕಾಲದಲ್ಲಿ ಯಾವಾಗ ಮಾಡ್ಬೇಕು, ಬೆಳಗ್ಗೆನೆ ಮಾಡ್ಬೇಕಾ, ರಾತ್ರಿ ಮಾಡ್ಬೇಕಾ,
1: ಬಿಸಿಲಿನ
0: ಟೈಮ್, ಇಬ್ಬನಿ ಇದ್ದ ಕಾಲದಲ್ಲಿ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತಂದ್ರೆ, ನಾವೇನ್ ಸಿಂಪರಣೆ ಮಾಡ್ತೀವಲ್ಲ ಆ ನೀರಿನ ಜೊತೆಗೆ ಇಬ್ಬನಿ ನೀರು ಸೇರ್ಕೊಳ್ಳುತ್ತೆ, ಮಿಶ್ರ ಆದಾಗ
1: ಶಕ್ತಿ ಕಡಿಮೆ,
0: ಆ ಕೀಟನಾಶಕದ ಶಕ್ತಿ ಕಮ್ಮಿ ಆಗೋದ್ರಿಂದ ಪರಿಣಾಮಕಾರಿ ಆಗೋದಿಲ್ಲ. ಇಬ್ಬನಿ ಎಲ್ಲ ಹೋಗಿರ್ಬೇಕು, 9ರಿಂದ 10 ಗಂಟೆ ಒಳಗೆ 11 ಗಂಟೆ ಒಳಗಾಗಿ ಮಾಡಬೇಕು. ಪೂರ್ತಿ ಬಿಸಿಲಿದ್ದಾಗ ಮಾಡಬಾರ್ದು. ಬಿಸಿಲಿದ್ದಾಗ ಯಾಕೆ ಮಾಡಬಾರ್ದು ಅಂತಂದ್ರೆ, ಏನ್ ಔಷಧಿ ಸಿಂಪರಣೆ ಮಾಡ್ತಿರಲ್ಲ ಅದು ಗಿಡಗಳ ಅಂಗಗಳಿಗೆ ಸೇರ್ಕೋಬೇಕು. ನೀವು ಸಿಕ್ಕಾಪಟ್ಟೆ ತಾಪಮಾನ ಇದ್ದಾಗ ಏನಾದ್ರು ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಒಣಗೋಗ್ಬಿಡ್ತದೆ,
1: ಆವಿಯಾಗುವಂತ ಸಾಧ್ಯತೆ
0: ಇರ್ತದೆ, ಆ ಗಿಡದೊಳಗೆ ಹೋಗಲ್ಲ.

0: ಹಾಗಾಗಿ ಇದನ್ನ ಜಾಸ್ತಿ ಪ್ರಖರ ಬಿಸಿಲಿದ್ದ ಕಾಲದಲ್ಲಿ ಮಾಡಬಾರದು,
1: ತಂಪತ್ನಲ್ಲಿ ಮಾಡಬೇಕು,
0: ತಂಪತ್ನಲ್ಲಿ ಮಾಡಬೇಕು. ಆಮೇಲಿಂದ ಕೆಲವು ಕೀಟಗಳು ರಾತ್ರಿ ಹೊತ್ತು ಬಂದು ಹಾನಿ ಮಾಡುವಂತಹ ಪ್ರಸಂಗಗಳಿವೆ.
1: ನಿಶಾಚರಿಗಳು,
0: ನಿಶಾಚರಿಗಳು ಅಂತೀವಲ್ಲ, ಅಂತಹ ಕೀಟಗಳಿಗೆ ನೀವು 3 ಗಂಟೆ ಮೇಲೆ ಸ್ಪ್ರೇ ಮಾಡಬೇಕು
1: ಸಂಜೆ ಹೊತ್ತಿನಲ್ಲಿ.
0: ಸಂಜೆ ಹೊತ್ತಿನಾಗೆ ಅವು ಈಚೆಗೆ ಬಂದಾಗ ಔಷಧಿಯ ಘಾಟು ಇರಬೇಕು. ನೀವು ಬೆಳಿಗ್ಗೆ 9 ಗಂಟೆಗೆ ಮಾಡಿದ್ರೆ ಅವ್ರು 4 ಗಂಟೆಗೆ ಬರ್ತಾವೆ, ಅಷ್ಟೊತ್ತಿಗೆಲ್ಲ ನಿಮ್ ಘಾಟೆಲ್ಲ ಹೊಟ್ಟೋಗಿರ್ತದೆ, ಹುಳುಗಳು ಹಾನಿ ಮಾಡುವಂತಹ ಸಂಭವ ಜಾಸ್ತಿ ಇರ್ತದೆ. ಅದನ್ನು ಸಹ ನೋಡಬೇಕು. 3 ಗಂಟೆ ಅಷ್ಟೊತ್ತಿಗೆ ನಿಶಾಚರ ಕೀಟಗಳಾದ್ರೆ 3 ಗಂಟೆ ಅಷ್ಟೊತ್ತಿಗೆ ಸಿಂಪರಣೆ ಮಾಡಬೇಕು. ಆಮೇಲಿಂದ ಅವೈಜ್ಞಾನಿಕವಾಗಿ ಕೀಟನಾಶಕಗಳನ್ನ ಒಂದಕ್ಕೊಂದು ಬೆರೆಸಬಾರದು. ಅಂದ್ರೆ ಒಂದು ಕೀಟನಾಶಕಕ್ಕೂ ಇನ್ನೊಂದು ಕೀಟನಾಶಕಕ್ಕೂ ವ್ಯತ್ಯಾಸ ಇರ್ತದೆ, ಅವೈಜ್ಞಾನಿಕವಾಗಿ ಬಳಸಬಾರದು. ಸರಿಯಾದ ಉಪಕರಣ, ಸರಿಯಾದ ನಾಜಲ್ನ ಬಳಸಿಬಿಟ್ಟು ಸಿಂಪರಣೆ ಮಾಡಬೇಕು. ಕೆಲವು ಕೀಟಗಳು ಎಲೆಯ ಕೆಳಭಾಗದಲ್ಲಿ ಇರ್ತವೆ, ಕಾಂಡದಲ್ಲಿರ್ತವೆ, ಬುಡದಲ್ಲಿರ್ತವೆ, ಎಲ್ಲಿ ಅವು ಹಾನಿ ಮಾಡ್ತಿದ್ದಾವೆ ಅದನ್ನು ನೋಡಿಬಿಟ್ಟು ನಾವು ಅಂತಹ ಜಾಗಗಳಿಗೆ ಸರಿಯಾಗಿ ತಲುಪೋ ರೀತಿಯಲ್ಲಿ ಆ ನಾಜಲನ್ನು ಹಿಡಿದು ಸಿಂಪರಣೆ ಮಾಡಬೇಕು.
1: ಮತ್ತೆ ಅದನ್ನ ಸಿಂಪರಣೆ ಮಾಡುವಾಗಲೂ ಕೂಡ ಗಾಳಿಗೆ ಎದುರಾಗಿ ಮಾಡುವಂತದ್ದು ಮಾಡಬಾರದು.
0: ಖಂಡಿತ
1: ಮೈ ಮೇಲೆ ಬಂದ್ಬಿಡುತ್ತೆ.
0: ಖಂಡಿತ, ಯಾಕೆಂದ್ರೆ ಗಾಳಿ ಯಾವ ಕಡೆ ಬೀಸುತ್ತಲ್ಲ ಆ ಕಡೆಗೆ ಹೊಡ್ಕೊಂಡು ಹೋಗ್ಬೇಕು. ಅಂದ್ರೆ ನಮ್ ಬೆನ್ನಿಂದ ಗಾಳಿ ಬೀಸ್ತಿದೆ ಅಂದ್ರೆ ಮುಂದಕ್ಕೆ ಹೋಗ್ಬೇಕು, ವಿರುದ್ಧ ದಿಕ್ಕಲ್ಲಿ ಬಂದ್ರೆ ಆ ಘಾಟೆಲ್ಲ ನಮ್ಗೆ ಹೊಡಿತದೆ.
1: ಅಂದ್ರೆ ಗಾಳಿಗೆ ಬೆಂದ್ ಮಾಡ್ಬೇಕು ನಾವು.
0: ಹೌದು, ಗಾಳಿ ಯಾವಕ್ಕೆ ಹೋಗ್ತದಲ್ಲ ಆ ದಿಕ್ಕಲ್ಲಿ ನಾವು ಸ್ಪ್ರೇ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಹೋಗ್ಬೇಕು, ವಿರುದ್ಧ ದಿಕ್ಕಲ್ಲ. ಇವಾಗ ಪೂರ್ವದಿಂದ ಪಶ್ಚಿಮಕ್ಕೆ ಗಾಳಿ ಬೀಸ್ತದೆ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕಲ್ಲ ಬರೋದು, ಪೂರ್ವದಿಂದ ಪಶ್ಚಿಮಕ್ಕೆ ನಡ್ಕೊಂಡು ಹೋಗ್ಬೇಕು. ಇದು ಒಂದು ಪ್ರಮುಖವಾಗಿ.
1: ಮತ್ತೆ ಯಾವುದೇ ತಿಂಡಿ ತಿನಿಸುಗಳನ್ನು ತಿನ್ನುವಂಥದ್ದು ಮಾಡಬಾರದು.
0: ಹಾ, ಕೆಲವರಿಗೆ ನಮ್ಮ ರೈತರಿಗೆ ಬೀಡಿಸೋದು, ತಂಬಾಕು ಹಾಕೋದು, ಈ ಚಟ ಇದೆ. ಈ ಕೀಟನಾಶಕಗಳನ್ನು ಸಿಂಪರಣೆ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಮಾಡಬಾರದು. ನಂತರ ಸಾಧ್ಯವಾದಷ್ಟು ಪ್ರತ್ಯೇಕವಾದ ಬಟ್ಟೆ ಬರೆಗಳನ್ನು ಧರಿಸಿ ಸಿಂಪರಣೆ ಮಾಡಿ ಆಮೇಲೆ ಅದನ್ನು ತೆಗೆದುಬಿಟ್ಟು ಬೇರೆ ಬಟ್ಟೆ ಬರೆಗಳನ್ನು ಹಾಕೊಂಡು ಸ್ವಚ್ಛವಾಗಿ ಕೈಕಾಲು ತೊಳೆದು ಸ್ನಾನ ಮಾಡಿ ಊಟ ಮಾಡಬೇಕು. ನಂತರ ಇನ್ನೊಂದು
1: ಸಿಂಪರಣೆ ಯಂತ್ರಗಳನ್ನು ಸ್ವಚ್ಛವಾಗಿ ತೊಳೆದಿಟ್ಕೋಬೇಕಾದ್ರೆ
0: ಸಿಂಪರಣೆ ಮಾಡಿದ್ದಾದ್ಮೇಲೆ ಇನ್ನೊಂದು ಏನಂದ್ರೆ ಸಿಂಪರಣಾ ಯಂತ್ರಗಳನ್ನ ಕೆಲವು ಸತಿ ಅನಿವಾರ್ಯವಾಗಿ ಅದು ಮೂತಿ ಕಟ್ಕೊಂಡ್ಬಿಟ್ಟಿರ್ತದೆ. ನಮ್ಮ ರೈತರದ ಅಭ್ಯಾಸ ಏನಂದ್ರೆ ಬಾಯಲ್ಲಿ ಉತ್ತರದನ್ನ, ಅದು ಬಹಳ ಅವೈಜ್ಞಾನಿಕ. ಅದು ನಮ್ಮ ಸೇಫ್ಟಿ ಪಿನ್ನು, ಗುಂಡು ಪಿನ್ನು ಯಾವ್ದ್ರಲ್ಲಾದ್ರೂ ಸ್ವಚ್ಛ ಮಾಡ್ಬೇಕು ಹೊರತು ಬಾಯಿಂದ ಊದಿ ತೆಗೆಯೋದಾಗ್ಲಿ ಕೈಯಿಂದ ಮಾಡೋದಾಗ್ಲಿ ಮಾಡಬಾರ್ದು. ಈ ಟ್ಯಾಂಕ್ ಅಲ್ಲಿ 3/4 ಭಾಗ ದ್ರಾವಣ ತುಂಬಬೇಕಷ್ಟೇ. ಪೂರ್ತಿ ತುಂಬಿಡ್ತಾರೆ ಕೆಲವರು, ಯಾವನಪ್ಪ 2-2 ಸತಿ ಒತ್ಕೊಂಬತ್ತಾನೆ ಅಂತ ಹೇಳ್ಬಿಟ್ಟು 3/4 ಭಾಗ ತುಂಬುತ್ತಾರೆ, ಏನೋ ಪೂರ್ತಿ ಟ್ಯಾಂಕ್ ಅನ್ನು ಭರ್ತಿ ಮಾಡ್ತಾರೆ. ಅದು ಮಾಡಬಾರದು, ಯಾಕೆಂದ್ರೆ ಗಾಳಿ ಆಡಿದ್ರೆ ಮಾತ್ರ ಸಿಂಪರಣ ದ್ರಾವಣ ಈಚೆಗೆ ಬರುತ್ತದೆ. ಹಾಗಾಗಿ 3/4 ಭಾಗ ಟ್ಯಾಂಕ್ ಅನ್ನು ತುಂಬಿ ಸಿಂಪರಣೆ ಮಾಡಬೇಕು.
1: ಮತ್ತೆ ಈ ರಾಸಾಯನಿಕಗಳನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಟ್ಕೋಬೇಕಾದ್ರೆ ಯಾವುದೇ ತಿನಿಸುಗಳ ಜೊತೆಲಿ ಇಡೋದು, ಮಕ್ಕಳಿಗೆ ಸಿಗಂತ ಇಡಬಹುದು, ಇವೆಲ್ಲ ಮಾಡಬಾರದು.
0: ಸೋರ್ತಾ ಇರೋ ಕಂಟೈನರ್ ಆದ್ರೆ ಅದನ್ನ ಬಳಸಬಾರದು. ಬಳಸಿದ್ದಾದ್ಮೇಲೆ ಖಾಲಿ ಡಬ್ಬಗಳನ್ನ ಭೂಸ ತುಂಬಕ್ಕೋ ಬೇಳೆ ತುಂಬಕ್ಕೋ
1: ಇಟ್ಕೋಬಹುದು ಅಂತ
0: ಅನುಕೂಲ ಆಗ್ತದೆ. ಅಲ್ಲ, ಇವಾಗ ಮಾಡ್ತಿದ್ದಾರೆ,
1: ಗಟ್ಟಿಮುಟ್ಟಾಗು ಇರ್ತವೆ.
0: ಹೌದು, ಗಟ್ಟಿಮುಟ್ಟಾಗಿರ್ತವೆ, ಏನು ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ನಮ್ಮ ರೈತರು ಬಳಸ್ತಾರೆ. ಅದು ತಪ್ಪು, ಯಾಕೆಂದ್ರೆ ಇದನ್ನ ಏನು ಅಂಶ ಇರುತ್ತಲ್ಲ,
1: ಮೊಳಕೆ ಅಂಶ ಇದ್ದೇ ಇರುತ್ತೆ,
0: ಆಹಾರ ಧಾನ್ಯಗಳಿಗೆ ಸೇರಿದೆ, ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಅದನ್ನ ಬಳಸಬಾರದು. ಅದನ್ನ ಏನೇ ಇರಲಿ, ಎಷ್ಟೇ ಚೆನ್ನಾಗಿರ್ಲಿ,
1: ಮತ್ತೆ ಕೊಂಡ್ಕೊಳ್ಳುವಾಗ ಈ ಎಕ್ಸ್ಪೈರಿ ಡೇಟ್ ಅಂತಾರಲ್ಲ, ಅದು ನೋಡ್ಲೇಬೇಕು.
0: ಹೌದು, ಆ ಲೇಬಲ್ ಮೇಲೆ ಏನಿದೆ ಎಕ್ಸ್ಪೈರಿ ಡೇಟ್, ನಮ್ಮ ಪ್ರತಿ ಔಷಧಿಗೂ ಯಾವ ತರ ಇರ್ತದೋ ಅದೇ ತರ ಪೀಡಿನಾಶಿಗಳಿಗೂ ಎಕ್ಸ್ಪೈರಿ ಡೇಟ್ ಇರ್ತದೆ.
1: ಮತ್ತೆ ಅಧಿಕೃತ ರಸೀದಿ ತಗೊಳ್ಳೋದು ಮರಿಬಾರದು.
0: ಖಂಡಿತ, ಮುಂದಿನ ದಿನಗಳಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂತಂದ್ರೆ ಅವರ ಮೇಲೆ ನಾವೇನ ಕಾನೂನು ಕ್ರಮ ತಗೊಳ್ಬೇಕಂದ್ರೆ ಖರೀದಿ ರೆಸಿಪ್ಟ್ ಪ್ರಮುಖವಾಗಿ ಬೇಕಾಗ್ತದೆ. ಇದು ಕೆಲವು ಅಂಶಗಳು ಸ್ಥೂಲವಾಗಿ ಹೇಳಿದೀವಿ. ಇನ್ನ ಕಾಲಾವಕಾಶ ಸಿಕ್ಕಿದಾಗ ಮುಂದಿನ ದಿನಗಳು ಇನ್ನ ವಿಸ್ತೃತವಾಗಿ ಚರ್ಚೆ ಮಾಡೋಣ ಜಗದೀಶ್ ಅವರೇ.
1: ಒಳ್ಳೆಯದು ದೇವರಾಜಯ್ಯ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತೆ ರೈತ ಮಹಿಳೆಯರಿಗೆ ಈ ಪೀಡನಾಶಕಗಳು ಅಂದ್ರೇನು, ಈ ಪೀಡನಾಶಕಗಳನ್ನು ಬಳಸುವಾಗ ಏನೇನು ಎಚ್ಚರಿಕೆ ವಹಿಸಬೇಕಾಗತ್ತೆ, ಮತ್ತೆ ಈ ಪೀಡನಾಶಕಗಳನ್ನು ಬಳಸೋದಕ್ಕೆ ಬಳಸುವಂಥ ಯಂತ್ರಗಳ ಬಗ್ಗೆನೂ ಕೂಡ ತಾವು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,000 ರೂಪಾಯಿಯಿಂದ 25,500 ರೂಪಾಯಿಗಳು, ಅರಬಿಕಾ ಚೆರಿ 13,800 ರೂಪಾಯಿಯಿಂದ 15,400 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 10,200 ರೂಪಾಯಿಯಿಂದ 11,000 ರೂಪಾಯಿಗಳು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ.

ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಮೂರ್ನಾಡು ಬಾರಿಯಂಡ ಸಂಜು ಅವರ ಲೈನ್ ಮನೆಯಲ್ಲಿ ವಾಸವಿರುವ ಮುಗೇರ ಶೀನಾ ಅವರ ಮಗ ನಂದ ಅವರು ತಮ್ಮ 42ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಮುಗೇರ ನಂದ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮೂರ್ನಾಡು ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
3: ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಕೊಡಗು ಜಿಲ್ಲೆಯಲ್ಲಿ ನಾಳೆ ನಡೆದಿದೆ. 1 ರಿಂದ 19 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಜಂತುಹುಳು ನಿವಾರಣಾ ಆಲ್ಫೆಂಡಜೋಲ್ ಮಾತ್ರೆನ ಕೊಡಕುತ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ಸಹನಾ ಎಸ್ ಹಾದಿಮನಿಯವು ತಿಳಿಸಿಳು. ಮಡಿಕೇರಿ ಜಿಲ್ಲಾಧಿಕಾರಿ ಸಭಾಮಂಡಲಿ ನಡೆದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಹಂಗೆ August 17 ನಡೆಯುವ ಮಾಪ್ಅಪ್ ದಿನದ ಜಿಲ್ಲಾ ಸಮನ್ವಯ ಸಮಿತಿ ಸಭೆನ ಅಧ್ಯಕ್ಷತೆ ವಹಿಸಿ ಅವು ಮಾತಾಡ್ದು. ಸರ್ಕಾರದ ನಿರ್ದೇಶನದಂಗೆ ಬ್ಯಾರೆ ಬ್ಯಾರೆ ಇಲಾಖೆಗಳ ಸಹಕಾರ ಪಡೆದು ಕಾರ್ಯಕ್ರಮ ಅನುಷ್ಠಾನಕ್ಕೆ ಕ್ರಮ ವಹಿಸುವಂಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು. ಈ ಹೊತ್ತಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಅವರು ಜಂತುಹುಳು ಇರುವ ಮಕ್ಕ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯನ್ನು ನರಳ್ತಾವಳು, ಅದರಿಂದ ಅವರ ದೈಹಿಕ ಮಾನಸಿಕ ಬೆಳವಣಿಗೆ ಕಮ್ಮಿ ಆಗೋದ್ರೊಟ್ಟಿಗೆ ಶೈಕ್ಷಣಿಕ ಬೆಳವಣಿಗೆ ಸಹ ಕಡಿಮೆ ಆಗುವ ಕಾರಣದಿಂದ 1 ರಿಂದ 19 ವರ್ಷದ ಎಲ್ಲ ಮಕ್ಕಳಿಗೆ ಜಂತುಹುಳು ನಿವಾರಣೆ ಮಾತ್ರೆನ ಕೊಡೋಕು, 1 ವರ್ಷದಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಅಂಗನವಾಡಿಲಿ ಈ ಮಾತ್ರೆನ ಕೊಟ್ಟವೆ. ಹಾಗೆ 6 ವರ್ಷದಿಂದ 19 ವರ್ಷದ ಮಕ್ಕಳಿಗೆ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಸ್ಕೂಲ್ ಕಾಲೇಜು ಹಾಗೆ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾತ್ರೆಗಳನ್ನ ಕೊಟ್ಟವೆ ಅಂತ ಮಾಹಿತಿ ಕೊಟ್ಟು. ಗೋಣಿಕೊಪ್ಪ ಕೂರ್ಗ್ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗ ರೈತರ ಬೆಳೆ ರಕ್ಷಣೆಗೆ ಉಪಯೋಗ ಆಗುವಂತ ಸೌರಶಕ್ತಿ ಬಳಕೆಯಿಂದ ಸ್ಮಾರ್ಟ್ ಸ್ಕೇರ್ ಕ್ರೋ ತೇಳುವ ಯಂತ್ರನ ತಯಾರು ಮಾಡಿ ಸಾಧನೆ ಮಾಡಿಯಳು. ಪಕ್ಷಿಗ ಹಂಗೆ ಕಾಡು ಪ್ರಾಣಿಗಳಿಂದ ಉಂಟಾಗುವ ಬೆಳೆ ಹಾನಿನ ಕಡಿಮೆ ಮಾಡುವ ಉದ್ದೇಶದಿಂದ ವಿದ್ಯಾರ್ಥಿಗ ಈ ಬೆಳೆ ಸಂರಕ್ಷಣಾ ವ್ಯವಸ್ಥೆನ ಅಭಿವೃದ್ಧಿಪಡಿಸಿಳು. ಬಾವಲಿ ಅಂಗನವಾಡಿ ಕೇಂದ್ರದಲ್ಲಿ ಪಾರಾಣೆ ಮತ್ತು ಬಾವಲಿ ಅಂಗನವಾಡಿ ಕಾರ್ಯಕರ್ತರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಾಡು ಮಾಡಿದ್ದ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದ. ಪಾರಾಣೆ ಕೊಣಂಜೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರ ಈ ಕಾರ್ಯಕ್ರಮನ ದೀಪ ಒಳಗಿಸಿ ಉದ್ಘಾಟನೆ ಮಾಡಿದ್ದು ಎದೆ ಹಾಲಿನ ಮಹತ್ವ ಪ್ರಯೋಜನ ಹಾಗೆ ಇಲಾಖೆಯಿಂದ ಸಿಗುವ ಸೌಕರ್ಯಗಳ ಬಗ್ಗೆ ಆಶಾ ಕಾರ್ಯಕರ್ತರು ಮಾಹಿತಿನ ಕೊಟ್ಟು. ವನ ಮಹೋತ್ಸವ ಪ್ರಯುಕ್ತ ಸೋಮರ್ಪೇಟೆ ಸಂದೀಪಿನಿ ಸ್ಕೂಲ್ ಆವರಣದಲ್ಲಿ ಗಿಡಗಳನ್ನ ನೆಟ್ಟು ಪರಿಸರ ಉಳಿಸಿ ಬೆಳೆಸಿ ಹಸಿರೇ ನಮ್ಮ ಉಸಿರು ತೆಳುವ ಧ್ಯೇಯವಾಕ್ಯದೊಟ್ಟಿಗೆ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸಿದವು. ಕೊಡಗು ಪತ್ರಕರ್ತರ ಸಂಘದ ವಾರ್ಷಿಕ ಮಹಾಸಭೆ ಮಡಿಕೇರಿ ಪತ್ರಿಕಾ ಭವನ ಸಭಾಮಂಡಲಿ ನಡೆದ. ಸಂಘದ ಅಧ್ಯಕ್ಷರಾದ ಅನಿಲ್ ಹೆಚ್ಚಿಟ್ಟಿ ಅವರ ಅಧ್ಯಕ್ಷತೆ ನಡೆದ ಈ ಸಭೆಯಲ್ಲಿ ಸಾಧಕ ಪತ್ರಕರ್ತನ ಸನ್ಮಾನ ಮಾಡಿದವು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮೈಸೂರಲ್ಲಿ ಇದೇ ತಾರೀಕು 12 JK ಟೈರ್ಸ್ ಮತ್ತು ಇಂಡಸ್ಟ್ರೀಸ್ ಲಿಮಿಟೆಡ್ ಕಡೆಯಿಂದ ನೇರ ಸಂದರ್ಶನ ಮಾಡಿಕೊಂಡು ನೇಮಕಾತಿನ ಮಾಡಿಕೊಂಡವೆ. ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಮಾಡಿದ ಅಭ್ಯರ್ಥಿಗ ಈ ನೇರ ಸಂದರ್ಶನದಲ್ಲಿ ಭಾಗವಹಿಸಕ. ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ರೂಢಿ ಸಂಪ್ರದಾಯ ನಂಗೆ ಪರಭವ ಸಂವತ್ಸರದ ಗ್ರೀಷ್ಮ ಋತುನ ದಕ್ಷಿಣಾಯನ ಕರ್ಕಾಟಕ ಮಾಸ ಆಷಾಢ ಕೃಷ್ಣ ಪಕ್ಷದ ಅಮಾವಾಸ್ಯೆ ಅಂದರೆ August 12 ಮಧ್ಯಾಹ್ನ 12 ಗಂಟೆಗೆ

0: ಮಹಾಪೂಜೆ ಆದಂಗೆ ಪೊಲಿಂಕನ ಉತ್ಸವ ನಡೆದಿದೆ. ಕೊಡುವುಗೌಡ ಮಹಿಳಾ ಒಕ್ಕೂಟದ ಕಡೆಯಿಂದ 5ನೇ ವರ್ಷದ ಆಟಿ ಹಬ್ಬ ಇಂದು ಗೌಜಿಯಿಂದ ನಡೆದು ಆಟಿ ಸಮಯ ಸಿಕ್ಕುವಂತಹ ಸುಮಾರು 50ಕ್ಕೂ ಹೆಚ್ಚು ತರದ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ಈ ಕಾರ್ಯಕ್ರಮದಲ್ಲಿ ಏರ್ಪಾಟು ಮಾಡಿದ್ದು. ಶೀತ, ನೆಗಡಿ, ಕೆಮ್ಮು, ಸಾಂಕ್ರಾಮಿಕ ಕಾಯಿಲೆ ಹೆಚ್ಚಾಗೋದ್ರಿಂದ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಗ್ರಾಹಕರಿಗೆ ಹೋಟೆಲ್, ರೆಸ್ಟೋರೆಂಟ್ ಹಂಗೆ ಉಪಹಾರ ಗೃಹಗಳಲ್ಲಿ ಕಡ್ಡಾಯ ಆಗಿ ಅವರ ಬೇಡಿಕೆನಂಗೆ ಶುದ್ಧ ಕುಡಿಯುವ ನೀರು ಹಂಗೆ ಶುದ್ಧ ಬಿಸಿ ನೀರಿನ ಕುಡಿಕೆ ಸೂಚನೆ ಕೊಟ್ಟಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಪ್ರಕಾರ ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಹೋಟೆಲ್, ರೆಸ್ಟೋರೆಂಟ್ ಹಂಗೆ ಉಪಹಾರ ಗೃಹಗಳಲ್ಲಿ ಉಚಿತ ಆಗಿ ಸುರಕ್ಷಿತ ಕುಡಿಯುವ ನೀರಿನ ಕಡ್ಡಾಯ ಆಗಿ ಕೊಡಕ್ಕೂ, ಕೊಡದೇ ಇದ್ದರೆ FSSAI ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ 1915ಕ್ಕೆ ಪುಕಾರುಗಳನ್ನ ಕೊಡಕ್ಕಂತ ಆಹಾರ ಸುರಕ್ಷತಾ ಮತ್ತು ಔಷಧಿ ಆಡಳಿತಾಂಕಿತ ಅಧಿಕಾರಿಯು ಪ್ರಕಟಣೆಯಲ್ಲಿ ತಿಳಿಸಿದಳು. ಇಲ್ಲಿಗೆ ಸುದ್ದಿ ಚುಂಪೆ ಮುಕ್ತ.
1: ಸುದ್ದಿ ಚುಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಸ್ಲಿ ನೋಟ್ನಲ್ಲಿ ಯಾಕಾರ್ತೀಯ
3: ಬ್ರೋ? ಇದು ಹರಿದಿದೆ.
2: ಇಲ್ಲಿ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟನ್ನು
4: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
3: ವಾವ್, ಹೊಸ ನೋಟ್ ಸಿಗುತ್ತಾ?
4: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು.
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
8: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾಟ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
9: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
10: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
11: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
12: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
13: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
12: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
13: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
14: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
15: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
16: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್, ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ್ ನಗರದಲ್ಲಿ.
15: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
17: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
18: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಕೊರಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
2: ಅಲ್ಲ ಮಂಗಲ ಅಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಡು, ಅದನ್ನ ನಿಮಗೆ ಅಂಜು ಪೇರ್ ಬ್ಯಾಂಕ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡಿಸಿಟ್ರಾ?
3: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ್ಲ.

0: இல்ல விராஜ் பேட்டரா ரேமண்ட்ஸ் ஷாப்ல நாங்க எச்சக்கு பேர் ஃபேப்ரிக் எடுத்துண்டு பேண்ட் ஷர்ட் ஸ்டிச் மாடிச்சிடோக்க ஒரு பேருரா ஸ்டிச்சிங் சார்ஜ் கொடுத்து தங்கி மதி பாக்கி எல்லாம் ஃப்ரீ ஈ ஆஃபர் சென்ன சமயம் மாத்திரம் உள்ளோ
1: தி ரேமண்ட் ஷாப் நியர் கனரா பேங்க் விராஜபேட்டை ISO 9001:2015 ಪ್ರಮಾಣಿತ ಬಿತ್ತಂಗರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್
2: ಕಾರ್ನರ್ ಸೋಫಾ 15,900 ರುಪೀಸ್
1: ಡೈನಿಂಗ್ ಟೇಬಲ್ 6 ಚೇರ್ ಸೆಟ್ 16,900 ರುಪೀಸ್
2: 3 ಡೋರ್ ವಾರ್ಡ್ರೋಬ್ 9,500 ರುಪೀಸ್
1: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್
2: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್ ಪಾಂಡುಗೋಡು ಜಂಕ್ಷನ್ ಬಿಟ್ಟಂಗಾಲ
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ ಪಾರ್ಕ್ ಎಸ್ಟಿಪಿ ಕ್ಲಬ್ ಹೌಸ್ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ ವೀಕ್ಷಿಸಿ ಪರೀಕ್ಷಿಸಿ ಖರೀದಿಸಿ ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಕಾಲ್ ಮಾಡಿ 9243002424
5: ಸುದ್ದಿ ಸಮಾಚಾರ ಓದೆಂಡುಳ್ಳ ಕುಂಜೀರಾಗಿರೇಶ್ ಭೀಮಯ್ಯ ವಿಶ್ವ ಆದಿಮ ಸಂಜಾತತರ ಹಕ್ಕರ ನಾಳು ಸೆಪ್ಟೆಂಬರ್ 9 ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಆದನಲ್ಲಿ ಜಿಲ್ಲಾಧಿಕಾರಿ ಕಚೇರಿ ವೇದಿಕೆ ಶಾಂತಿಯುತ ಸತ್ಯಾಗ್ರಹ ಮಾಡುವಂದು ಸಿಎನ್ಸಿ ಅಧ್ಯಕ್ಷ ಎನ್ಯು ನಾಚಪ್ಪ ಅರಿಚಿಟ್ಟಿತ್ತು ಪತ್ರಿಕಾ ಪ್ರಕಟಣೆ ಕೊಡ್ತಾವು ಅಂದು ಪೊಲಕ ಪತ್ತರೆ ಗಂಟೆಗೆ ಸತ್ಯಾಗ್ರಹ ನಡೆದಿತ್ತು ಕೊಡವ ಮಣ್ಣರ ಆದಿಮ ಸಂಜಾತ ಏಕಜನಾಂಗೀಯ ಪ್ರಕೃತಿ ಆರಾಧಕ ಜನಾಂಗ ಕೊಡವಡ ಪರ ಆಯ್ತುಳ ಬೋರೆ ಬೋರೆ ಬೋಡಿಕೆರ ಮನವಿ ಕಾಗದತ್ನ ಜಿಲ್ಲಾಡಳಿತ ಮೂಲಕ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಪಿನ್ಯ ವಿಶ್ವಸಂಸ್ಥೆಗೆ ಕೊಡಪಾಂದು ಅವಣಚಿ ಭೂ ರಾಜಕೀಯ ಸ್ವಾಯತ್ತತೆ ಸ್ವಯಂ ಆಡಳಿತ ಆಂತರಿಕ ಸ್ವಯಂ ನಿರ್ಧಾರ ಹಕ್ಕನ ಪ್ರತಿಪಾದನೆ ಮಾಡುವ ಅನಗುಂಡು ಎಲ್ಲ ಕೊಡವ ಕೊಡವತಿಯ ಕೊಡವ ಸಾಂಪ್ರದಾಯಿಕ ಉಡುಪುಲು ಸತ್ಯಾಗ್ರಹದ ಕೂಡಿಯಾಡಿತು ಹಕ್ಕೊತ್ತಾಯಕ ಬೆಂಬಲ ತರಣೊಂದು ನಾಚಪ್ಪ ಮನವಿ ಮಾಡಿಯಾಡಿತು ಶೀತ ಕೆಮ್ಮಟ ಸಾಂಕ್ರಾಮಿಕ ಕಾಯಿಲೆ ಏರ ಅಪ ಸಂಭವ ಉಳ್ಳಾನಗುಂಡು ಸಾರ್ವಜನಿಕಂಗಡ ಆರೋಗ್ಯತರ ಹಿತದೃಷ್ಟಿಯಿಂದ ಗ್ರಾಹಕಂಗಕ್ಕೆ ಹೋಟೆಲ್ ರೆಸ್ಟೋರೆಂಟ್ ಪಿನ್ನ ಉಪಹಾರ ಗ್ರಹತ್ ಕಡ್ಡಾಯವಾಯಿತು ಶುದ್ಧ ಕುಡಿಪ ನೀರು ಪಿನ್ನ ಬಿಸಿ ನೀರಿನ ಬಣ್ಣೆ ಕುಡುಪಕ್ಕೆ ಸೂಚನೆ ಕೊಡುತ್ತಿತ್ತು ಎಂದು ಆಹಾರ ಸುರಕ್ಷತೆ ಪಿನ್ನ ಔಷಧ ಆಡಳಿತ ಅಂಕಿತ ಅಧಿಕಾರಿ ಡಾಕ್ಟರ್ ಅನಿಲ್ ಧವನ್ ಅರಿಚಿಟ್ಟಿತು ಜೂನಿಯರ್ ಪೊಮ್ಮಕಡ ಹಾಕಿ ಕಳಿ ಪೈಪೋಟಿಗೆ ಪೊಮ್ಮಕಡ ತಂಡ ಪ್ರಕಟ ಆಯಿತು ಮಹಾರಾಷ್ಟ್ರದ ಪುನಾತ್ ಇದೇ 12/23 16ನೇ ಹಾಕಿ ಇಂಡಿಯಾ ಜೂನಿಯರ್ ಪೊಮ್ಮಕಡ ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ 2026 ನಡಪ ಇದತ್ತು ಕೂಡಿಯಾಡುವ ಕರ್ನಾಟಕ ರಾಜ್ಯ ಜೂನಿಯರ್ ಪೊಮ್ಮಕಡ ಹಾಕಿ ತಂಡದ ಕೊಡಗು ಜಿಲ್ಲೆಯ 9 ಕಳಿಕರ್ತಿಯ ಪೊಮ್ಮಕ ಸ್ಥಾನ ಪಡೆದಿತ್ತು ಮಧ್ಯಪ್ರದೇಶದ ಗ್ವಾಲಿಯರ್ಲ್ ಕಂಜ ಫೆಬ್ರವರಿಯಲ್ಲಿ ನಡೆದ ಆಲ್ ಇಂಡಿಯಾ ಹಾಕಿ ಪೈಪೋಟಿಯಲ್ಲಿ ನಲ್ಲ ಪ್ರದರ್ಶನ ಕೊಡುತ್ತಿತ್ತು ಕಚ್ಚಿರ ಪದಕ ಗದ್ದಿತಿಂಜ ಕೊಡಗರ ಕಳಿಕರ್ತಿಯ ಇದೀಗ ರಾಷ್ಟ್ರೀಯ ಚಾಂಪಿಯನ್ಶಿಪ್ಲು ತಂಗಡ ಕಳಿಕಾಟೋಗ ತಯಾರಾಯಿತುಂಡು ದಿಶಾ ನಿಡ್ಯಮಲೆ ಚೆಪ್ಪುಡಿರ ಮನೀಷಾ ಪೊನ್ನಮ್ಮ ಚಂದನ ತಡಿಯಪ್ಪನ ಪರ್ಲಿನ್ ಪೊನ್ನಮ್ಮ ಮೋನಿಕಾ ನಾಣಯ್ಯ ಪ್ರತೀಕ್ಷಾ ಅಕ್ಷಿತ ಗಗನ ಪಿನ್ನ ಪುಣ್ಯ ಕರ್ನಾಟಕ ಜೂನಿಯರ್ ಪೊಮ್ಮಕಡ ತಂಡತ್ತು ಸ್ಥಾನ ಪಡೆದು ಕೊಡಗರ ಕಳಿಕರ್ತಿಯ ಆಯ್ತುಂಡು ಜಿಲ್ಲೆಯ ಬೋರೆ ಬೋರೆ ಜಾಗತ್ತು ಇದೇ 14ನೇ ನಾಳಂಕೆ ಕತ್ತನೆ ಹಿಂದೂ ಜಾಗರಣ ವೇದಿಕೆರಾದ ನೆಲ ಅಖಂಡ ಭಾರತ ಸಂಕಲ್ಪ ನಾಳರ ತೂಡು ಕೊಯ್ಮೆ ನಡಪ ಮಾರಿಪತ್ತು ಸಾರ್ವಜನಿಕ ಹಿತಾಸಕ್ತಿ ಪಿನ್ನ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಲು ಇದೇ 12ನೇ ನಾಳಂಕೆ ಮಧ್ಯಾಹ್ನ 2 ನಡಪಾದ್ರೆ 12 ಕತ್ತನೆ ವಿರಾಜಪೇಟೆ ನಗರ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಲು 14ನೇ ನಾಳಂಕೆ ಮಧ್ಯಾಹ್ನ 2 ನಡಪಾದ್ರೆ 12 ಕತ್ತನೆ ಕುಶಾಲನಗರ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಲು ಎಲ್ಲಾ ತರತರ ಕಳ್ಳಂಗಡಿ ಬಾರು ಹೋಟೆಲು ಪಿನ್ನ ಕ್ಲಬ್ಲು ಕಳ್ಳು ಮಾರುವಾನ ನಿಷೇಧ ಮಾಡಿತ್ತು ಜಿಲ್ಲಾಧಿಕಾರಿ ಜಿಲ್ಲಾ ದಂಡಾಧಿಕಾರಿ ಎಸ್ ಜೆ ಸೋಮಶೇಖರವು ಆದೇಶ ಮಾಡಿತ್ತು ಇಂದು ವಿರಾಜಪೇಟೆ ಕೊಡವ ಸಮಾಜದ ಪೊಂಬಳ್ಚ ಕೂಟತ್ರ ಕಕ್ಕಡತೂರ್ ಕಳಿಕೂಟ ಕಾರ್ಬಾರ್ ಕೂಟತ್ರ ಅಧ್ಯಕ್ಷ ಚಂಗೇಟಿರ ಸೋಮಣ್ಣ ಅಂಡ ಕೊರವ ಕಾರಿಕೆಲು ಅಂದೋಡೆ ನಡೆದತ್ತು ಕಾರ್ಬಾರ್ಲು ಪೊಂಬಳ್ಚ ಕೂಟತ್ರ ಸದಸ್ಯಂಗ ಪಿನ್ನ ಅಂಡ ಸಂಸಾರ ಪಿನ್ನ ಮಕ್ಕಕ್ಕೆ ಚೋದು ಚೋದ್ಯ ಕೂಡನಕ್ಕೆ ಪಲತರ ಪೈಪೋಟಿ ನಡೆದತ್ತು ವೇದಿಕೆಯಲ್ಲೂ ಕೂಟತ್ರ ಸ್ಥಾಪಕ ಸದಸ್ಯ ಕೋಟೆರ ಉದಯ ಪುಣಚ್ ಉಪಾಧ್ಯಕ್ಷ ಮುಂಡ್ಯೋಳಂಡ ಧರಣಿ ಜಗದೀಶ್ ಸಲಹೆಕರ ಪಿನ್ನ ಮಾಜಿ ಅಧ್ಯಕ್ಷ ಮಾಳೇಟಿರ ಶ್ರೀನಿವಾಸ್ ಕಾರ್ಯದರ್ಶಿ ಜಮ್ಮಡ ಮೋನಾ ಭೀಮಯ್ಯ ಅವು ಕೂಡಿಯಾಡಿತಿಂತು ಪೊನ್ನಂಪೇಟೆ ತಾಲೂಕರ ಕೋತೂರು ಶ್ರೀಕೃಷ್ಣ ಅಮ್ಮ ಕೊಡುವ ಸಮಾಜ ಪಿನ್ನ ಶ್ರೀ ಅನ್ನಪೂರ್ಣೇಶ್ವರಿ ಪೊಮ್ಮಕಡ ಸಂಘತರಾದ ನೆಲೆ ಕಾನೂರು ವಿಎಸ್ಎಸ್ಎನ್ ಸಭಾಬಾಡಲು ಆಯೋಜನೆ ಮಾಡಿದ ಕಕ್ಕಡ 18 ಕಾರ್ಬಾರ್ಲು ವಿರಾಜಪೇಟೆ ಶಾಸಕ ಅಜ್ಜಗುಟ್ಟಿರ ಪೊನ್ನಣ ಮುಖ್ಯ ಬಿಂದುವಾಯಿತು ಕೂಡಿಯಾಡಿತಿಂತು ಕಾರ್ಬಾರ್ಕ್ ನಲ್ಲದು ಬೈಂದು ತಕ್ಕ ಪರಂದ ಅವು ಕೊಡಗು ಪಿನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಂಡುಂಜೆ ಆಚರಣೆ ಮಾಡಿಂಡು ಬಂದಂಡುಳು ಕಕ್ಕಡ 18 ವಿಶೇಷತೆ ಪಿನ್ನ ಪೆರ್ಮೆನ ವಿವರಿಸಿಟ್ಟತ್ತು ನಂಗಡ ಪೆರಿಯವು ತಲೆತಲಾಂತರದಿಂದ ಕೈಚಂಡು ಬಂದಿತ್ತುಳ್ಳ ಇಂಥ ಸಾಂಪ್ರದಾಯಿಕ ಆಚರಣೆಯನ್ನು ಮಿನ್ನತ ಪೀಳಿಗೆಗೆ ಪರಿಚಯ ಮಾಡಿತ್ತು ಉಳುತಿ ಬೊಳುತಿಯವು ಜವಾಬ್ದಾರಿ ನಂಗಡ ಮೇಲೆ ಉಂಡು ಎಂದು ಅವು ಅಣ್ಣಚ್ಚಿ ಈ ನೇರತ್ತು ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಬಾನಂಡ ಪೃಥ್ವಿಯು ವಿದ್ಯಾ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಉಮೇಶ್ ಕೇಚಮಯ್ಯ ಕುಡ್ನನಕ್ಕೆ ಸದಸ್ಯಂಗ ಕೂಡಿಯಾಡಿತಿಂತು ಇಲ್ಲಿಗೆ ಬೇಟೆತ್ರ ಸುದ್ದಿ ಸಮಾಚಾರ ತಂದತ್ತು
3: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ
6: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸಮಯ 7:34 ಆಗಲಿದೆ ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ಧರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರ ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ, ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಬಾಂಬ್ರಿ ಕಣದಲ್ಲಿ. ವಾರ್ತೆಗಳ ವಿವರ. ಹರ್ ಘರ್ ತಿರಂಗ ಅಭಿಯಾನಕ್ಕೆ ಇಂದು ಚಾಲನೆ ದೊರೆತಿದ್ದು, ಈ ಅಭಿಯಾನ ಇದೇ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಮೇಳೈಸಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತಿದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯ ಪಥ ತಿರಂಗ ಡಿಜಿಟಲ್ ರಿಲೇ ಇದೇ 15ರಂದು ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಸಮಸ್ತ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದು ತಿಳಿಸಿದ್ದಾರೆ. ಈ ವರ್ಷ ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆಯನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ವರ್ಷದ ಹರ್ ಘರ್ ತಿರಂಗ ಪ್ರಕ್ರಿಯೆಗಳನ್ನು ವಂದೇ ಮಾತರಂ ಗೀತೆಗೆ ಸಮರ್ಪಿಸಲಾಗುತ್ತಿದೆ ಎಂದು ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಂಡಮಾನ್ ನಿಕೋಬಾರ್ ರಾಜಧಾನಿ ಶ್ರೀ ವಿಜಯಪುರಂನಲ್ಲಿ ಇಂದು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಡಾ ಬಿಆರ್ ಅಂಬೇಡ್ಕರ್ ತಂತ್ರಜ್ಞಾನ ಸಂಸ್ಥೆಯಲ್ಲಿ ನಡೆದ ವಂದೇ ಮಾತರಂ ತಿರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸೆಲ್ಯುಲಾರ್ ಜೈಲಿನ ಐತಿಹಾಸಿಕ ಮಹತ್ವ ಹಾಗೂ 1943 ಡಿಸೆಂಬರ್ 30ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಥಮ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ ಘಟನೆಯನ್ನು ಸ್ಮರಿಸಿದರು. ವಂದೇ ಮಾತರಂ ಗೀತೆಯು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಗ್ಗಟ್ಟನ್ನು ಮೂಡಿಸಿತು ಎಂದ ಅವರು, ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಕರೆ ನೀಡಿದರು. 2 ದಿನಗಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿಗಳು ನಿನ್ನೆ ಸೆಲ್ಯುಲಾರ್ ಜೈಲು ಹಾಗೂ ವೀರ ಸಾವರ್ಕರ್ ಅವರ ಕೊಠಡಿಗೆ ಭೇಟಿ ನೀಡಿದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುದುಚೇರಿಯಲ್ಲಿ ಇಂದು ಹರ್ ಘರ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಗೋರಿಮೇಡು ಪೊಲೀಸ್ ತರಬೇತಿ ಶಾಲೆಯ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಸಚಿವರು ಪುದುಚೇರಿ ಪೊಲೀಸ್ ಪಡೆಗೆ ಅತ್ಯುನ್ನತ ರಾಷ್ಟಪತಿಯವರ ಪೊಲೀಸ್ ಕಲರ್ ಗೌರವ ಪ್ರದಾನ ಮಾಡಿದರು. 5,000ಕ್ಕಿಂತ ಕಡಿಮೆ ಸಿಬ್ಬಂದಿ ಹೊಂದಿದ್ದರೂ ಪುದುಚೇರಿಯ ಆಂತರಿಕ ಭದ್ರತೆ ಮತ್ತು

0: ಹೆಮ್ಮೆಯನ್ನು ಕಾಯುತ್ತಿರುವ ಪೊಲೀಸ್ ಪಡೆಯ ಸೇವೆಯನ್ನು ಅವರು ಶ್ಲಾಘಿಸಿದರು. ಈ ಗೌರವ ಪಡೆದ ದೇಶದ 18ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿ ಪುದುಚೇರಿ ಹೊರಹೊಮ್ಮಿದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಹಾಗೂ ಪೊಲೀಸ್ ಮಹಾನಿರ್ದೇಶಕಿ ಶಾಲಿನಿ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು, ಸಾಂಸ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲು, ಪರೀಕ್ಷಾ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸಲು ಅಗತ್ಯವಿರುವ ಪ್ರಮುಖ ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಕಾಂಕ್ಷೆಗಳನ್ನು ಈಡೇರಿಸುವ ನಿಟ್ಟನಲ್ಲಿ ಸದೃಢ, ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ನಿರ್ಮಿಸುವುದೇ ಸರ್ಕಾರದ ಮುಖ್ಯ ಗುರಿಯಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಇದುವರೆಗೆ 1.25 ಕೋಟಿ ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ 1 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡು ದೇಶಾದ್ಯಂತ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದ್ದು, ಸುಮಾರು 1 ಕೋಟಿ ಮನೆಗಳನ್ನು ಮಹಿಳೆಯರ ಹೆಸರಿಗೆ ನೀಡಲಾಗಿದೆ. 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಕುಟುಂಬಗಳಿಗಾಗಿ ಪಿಎಂ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ 2,09,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಇವುಗಳಲ್ಲಿ 2,03,000 ಹೆಚ್ಚು ಮನೆಗಳನ್ನು ಮಹಿಳೆಯರಿಗೆ ಹಂಚಿಕೆ ಮಾಡಲಾಗಿದೆ. ಕೇಂದ್ರ ಮಂಜೂರಾತಿ ಮತ್ತು ಉಸ್ತುವಾರಿ ಸಮಿತಿಯ ಸಭೆಯಲ್ಲಿ ಯೋಜನೆಯ ಪ್ರಗತಿಯನ್ನು ಪರಿಶೀಲಿಸಿದ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್, ಪ್ರತಿಯೊಬ್ಬ ಅರ್ಹ ನಗರ ಕುಟುಂಬಕ್ಕೂ ಯೋಜನೆಯ ಲಾಭ ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಯ ಸಮಯೋಚಿತ ಅನುಷ್ಠಾನ, ನಿಧಿ ಬಿಡುಗಡೆ, ಪರಿಣಾಮಕಾರಿ ಮೇಲ್ವಿಚಾರಣೆ ಹಾಗೂ ಎಲ್ಲಾ ಭಾಗಿದಾರರ ನಡುವೆ ನಿಕಟ ಸಮನ್ವಯದ ಅಗತ್ಯವಿದೆ ಎಂದರು. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪ್ರಸ್ತುತ ಸಕ್ಕರೆ ಋತುವಿನಲ್ಲಿ ದೇಶದಲ್ಲಿರುವ ಸಕ್ಕರೆಯ ದಾಸ್ತಾನು ಸ್ಥಿತಿ, ಉತ್ಪಾದನಾ ಮಟ್ಟ ಮತ್ತು ಒಟ್ಟು ಅಗತ್ಯತೆಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಪರಾಮರ್ಶಿಸಲಾಯಿತು. ಸಕ್ಕರೆಯ ಲಭ್ಯತೆಯ ಮೇಲೆ ನಿರಂತರ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವರು, ಮಾರುಕಟ್ಟೆಯಲ್ಲಿ ಸಕ್ಕರೆ ಕೊರತೆಯಾಗದಂತೆ ಮತ್ತು ಇಡೀ ಋತುವಿನುದ್ದಕ್ಕೂ ಸುಗಮ ಹಾಗೂ ಸ್ಥಿರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರತಿಪಾದಿಸಿದರು. ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆದ ರಾತ್ರೋರಾತ್ರಿ ದಾಳಿಗಳಲ್ಲಿ ಹಲವು ನಾಗರಿಕರು ಮೃತಪಟ್ಟಿದ್ದಾರೆ. ರಷ್ಯಾದ ಬೆಲ್ಗೊರೋಡ್ನಲ್ಲಿ ಉಕ್ರೇನ್ ಡ್ರೋನ್ ದಾಳಿಗೆ 5 ಮೃತಪಟ್ಟು 24 ಜನರು ಗಾಯಗೊಂಡಿದ್ದಾರೆ. ಇತ್ತ ಉಕ್ರೇನ್ನ ಖಾರ್ಕಿವ್ ವಸತಿ ಪ್ರದೇಶದ ಮೇಲೆ ರಷ್ಯಾ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 2 ಮೃತಪಟ್ಟು ಒಡೆಸ್ಸಾದಲ್ಲಿ 8 ಜನರು ಗಾಯಗೊಂಡಿದ್ದಾರೆ. ಉಕ್ರೇನ್ನ 153 ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ರಷ್ಯಾ ಪ್ರತಿಪಾದಿಸಿದೆ. ಮತ್ತೊಂದೆಡೆ ಉಕ್ರೇನ್ ತನ್ನ ಪೇಟ್ರಿಯಾಟ್ ರಕ್ಷಣಾ ವ್ಯವಸ್ಥೆಗೆ ಅಗತ್ಯವಿರುವ ಕ್ಷಿಪಣಿಗಳನ್ನು ಪ್ರತಿ ತಿಂಗಳು ಪೂರೈಸಲು ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಎಂದು ಸರ್ಬಿಯಾ ಪ್ರವಾಸದಲ್ಲಿರುವ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸ್ಪಷ್ಟಪಡಿಸಿದ್ದಾರೆ. ಫುಕೆಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ವಿಮಾನ ಆಗಸದಲ್ಲಿ ಇದ್ದಕ್ಕಿದ್ದಂತೆ 300 ಅಡಿ ಕೆಳಕ್ಕೆ ಕುಸಿದ ಗಂಭೀರ ಪ್ರಕರಣದ ಕುರಿತು ವಿಮಾನ ಅಪಘಾತ ತನಿಖಾ ಸಂಸ್ಥೆ AAIB ತನಿಖೆ ಆರಂಭಿಸಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ. ಈ ಘಟನೆಯಲ್ಲಿ ಕೆಲವು ಪ್ರಯಾಣಿಕರು ಹಾಗೂ ಸಿಬ್ಬಂದಿಗೆ ಗಾಯಗಳಾಗಿದ್ದವು. ತನಿಖೆಯ ಭಾಗವಾಗಿ ನಡೆಸಲಾದ ಮಾದಕ ದ್ರವ್ಯ ತಪಾಸಣೆಯಲ್ಲಿ ಕಮಾಂಡರ್ ಪೈಲಟ್ ಅವರ ವರದಿಯಲ್ಲಿ ಹೆಚ್ಚಿನ ದೃಢೀಕರಣ ಪರೀಕ್ಷೆಯ ಅಗತ್ಯವಿರುವುದು ಕಂಡುಬಂದಿದ್ದು, ಮಾದರಿಗಳನ್ನು ಹೆಚ್ಚಿನ ವಿಶ್ಲೇಷಣೆಗೆ ಕಳುಹಿಸಲಾಗಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಪುರುಷರ ಟೆನಿಸ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಯುಕಿ ಭಾಂಬ್ರಿ ಮತ್ತು ನ್ಯೂಜಿಲೆಂಡ್

0: ಇಂಗ್ಲೆಂಡ್ನ ಮೈಕಲ್ ವೀನಸ್ ಜೈಡಿ, ಫ್ರಾನ್ಸ್ನ ಥಿಯೋ ಅರಿಬಾಜ್ ಮತ್ತು ಅಲ್ಬಾನೋ ಒಲಿವೆಟ್ಟಿ ಜೋಡಿ ವಿರುದ್ಧ ಸೆಣಸಲಿದ್ದಾರೆ. ಈ ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 11:30ಕ್ಕೆ ನಿಗದಿಯಾಗಿದೆ. ನಿನ್ನೆ ನಡೆದ 32ರ ಸುತ್ತಿನ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ನ ಈ ಜೋಡಿ, ಬ್ರಿಟನ್ನ ನೀಲ್ ಸ್ಕುಪ್ಸ್ಕಿ ಮತ್ತು ಅಮೆರಿಕದ ಕ್ರಿಶ್ಚಿಯನ್ ಹ್ಯಾರಿಸನ್ ಜೋಡಿ ವಿರುದ್ಧ ಗೆಲುವು ದಾಖಲಿಸಿ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊಲಂಬೋದಲ್ಲಿ ನಡೆದ ಶ್ರೀಲಂಕಾ ಕ್ರಿಕೆಟ್ ಇಲೆವೆನ್ ವಿರುದ್ಧದ 3 ದಿನಗಳ ಅಭ್ಯಾಸ ಪಂದ್ಯದ ಅಂತಿಮ ದಿನವಾದ ಇಂದು ಭಾರತ ಪರ ಯಶಸ್ವಿ ಜೈಸ್ವಾಲ್ ಅವರ ಅರ್ಧಶತಕ ಹಾಗೂ ಮೊಹಮ್ಮದ್ ಸಿರಾಜ್ ಅವರ ಬ್ಯಾಟಿಂಗ್ ನೆರವಿನಿಂದ ಭಾರತ 6 ವಿಕೆಟ್ಗಳ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ಧರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ, ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000ಕ್ಕೂ ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರು ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ ಪುರುಷರ ಡಬಲ್ಸ್ ಪ್ರೀಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಬಾಂಬ್ರಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಬಸವಣ್ಣ ಹಾಗೂ ಹರಿಹರನ ವಚನಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಡಾಕ್ಟರ್ ರಾಜಶೇಖರ ಜಮದಂಡಿ ಅವರಿಂದ ಭಾಷಣ.
2: 12ನೇ ಶತಮಾನವೆಂಬುದು ಸಮಾನತೆಯ ಮೂಲದಿಂದ ಸಮಾಜದ ಶಿಸ್ತಿನ ಪರಿಧಿಯಲ್ಲಿ ಪ್ರತಿಯೊಬ್ಬರೂ ಸುಖ ಶಾಂತಿ ಸಮೃದ್ಧಿ ಹೊಂದಬೇಕೆಂಬ ಅಭಿಲಾಷೆ ಶರಣರದ್ದಾಗಿತ್ತು. ಆದರೆ ಲಿಂಗ, ಜಾತಿ, ಮತ ಭೇದ, ಶೋಷಣೆಗಳಂತಹ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಸಮಾಜ ಸುಧಾರಣೆಗೆ ಅಷ್ಟೊಂದು ಸುಲಭವಾಗಿರಲಿಲ್ಲ. ಧರ್ಮ ಜಾತಿಗಳಿಂದ ಮನುಷ್ಯರಲ್ಲಿ ತಾರತಮ್ಯ ಹೆಚ್ಚಾಗಿ ಆತ್ಮಗೌರವ ಆತ್ಮವಿಶ್ವಾಸಗಳು ಕುಸಿದಿದ್ದವು. ಒಂದೆಡೆ ವರ್ಣಾಶ್ರಮದ ಚೌಕಟ್ಟು, ಇನ್ನೊಂದೆಡೆ ಇದಕ್ಕೆ ರಾಜಸತ್ತೆಯ ಬೆಂಬಲ. ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಬಸವಾದಿ ಪ್ರಮುಖರು ಧೈರ್ಯದಿಂದ ಸಮಾಜ ಸುಧಾರಣೆಗಾಗಿ ಮುನ್ನುಗ್ಗಿದ್ದು ಅವರ ದೂರದೃಷ್ಟಿಯ ಚಿಂತನೆ ಮೌಲಿಕವಾಗಿತ್ತು. ಈ ಹಿನ್ನೆಲೆಯಲ್ಲಿ ದಲಿತ ವರ್ಗದಿಂದ ಬಂದ ಶರಣರಲ್ಲಿ ಪ್ರಮುಖವಾಗಿ ಕಂಡುಬರುವ ಮಾದಾರ ಚೆನ್ನಯ್ಯನ ಜೀವನ ವೃತ್ತಾಂತ ಎಷ್ಟು ನೋವಿನಿಂದ ಕೂಡಿರಬಹುದೆಂಬುದನ್ನು ಅವಲೋಕಿಸಬಹುದು. ಎಂದಿಗೂ ಈತ ಆಡಂಬರದಲ್ಲಿ ಬದುಕದೇ ತನ್ನದೇ ಕಾಯಕ ದಾಸೋಹದಲ್ಲಿ ಗುಪ್ತ ಭಕ್ತನಾಗಿದ್ದು ಇತರರಿಗೆ ಮಾದರಿಯಾಗಿದ್ದಂತೂ ಆಶ್ಚರ್ಯ. ಈತನನ್ನು ಕುರಿತಾಗಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಮತ್ತು ಹರಿಹರನು ತನ್ನ ರಗಳೆಯಲ್ಲಿ ಅತ್ಯಂತ ಆಪ್ತ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಮೊದಲಿಗೆ ಬಸವಣ್ಣನವರ ವಚನಗಳಲ್ಲಿ ನೋಡೋಣ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಮತ್ತು ಪಾಲ್ಕುರಿಕಿ ಸೋಮನಾಥ ಇವರ ಗಣಸಹಸ್ರನಾಮದಲ್ಲಿ ಮಾದಾರ ಚೆನ್ನಯ್ಯನ ಮಾಹಿತಿ ಸಿಗುತ್ತದೆ. ಅಬ್ಬಲೂರು, ಜಗಳೂರು ಶಿಲಾಶಾಸನಗಳಲ್ಲಿ ಈತನ ಉಲ್ಲೇಖ ಕಂಡುಬರುತ್ತದೆ. ಬಸವಣ್ಣನವರು ಅನೇಕ ಬಾರಿ ಮಾದಾರ ಚೆನ್ನಯ್ಯನನ್ನು ವಚನಗಳಲ್ಲಿ ನೆನೆಯುತ್ತಾ ಜಾತಿ ಕುರಿತು ಮಾತಾಡುವವರ ಬಾಯಿಗೆ ಬೀಗ ಹಾಕುವ ಸಂದರ್ಭದಲ್ಲಿ ತಮ್ಮ ಜನನದ ಬಗೆಗೆ ಹೀಗೆ ಹೇಳಿಕೊಂಡಿದ್ದಾರೆ. ಚೆನ್ನಯ್ಯನ ಮನೆಯ ದಾಸನು ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರೂ ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗವ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ಹೀಗೆ ಮಾದಾರ ಚೆನ್ನಯ್ಯನ ಪ್ರಭಾವ ಬಸವಣ್ಣನವರ ಮೇಲೆ ಎಷ್ಟಾಗಿತ್ತೆಂಬುದಕ್ಕೆ ಈ ವಚನವೇ ಸಾಕ್ಷಿ. ಯಾರ ಯೋಗ್ಯತೆಯನ್ನು ಹುಟ್ಟಿನಿಂದ ಅಳೆಯಬಾರದೆನ್ನುವ, ಅಲ್ಲದೆ ಈತನ ಮೂಲಕ ತಮ್ಮ ಜನನ ಗುರುತಿಸಿಕೊಳ್ಳುವುದರೊಂದಿಗೆ ಚಾಡಿಕೋರರ ಬಾಯಿಗೆ ಬಸವಣ್ಣನವರು ಅಂದು ಬೀಗ ಹಾಕಿದ್ದರು. ಹಿರಿಯಯ್ಯ ಶ್ವಪಚಯ್ಯ, ಕಿರಿಯಯ್ಯ ಡೋಹರ ಕಕ್ಕಯ್ಯ, ಅಯ್ಯಗಳಯ್ಯನು ನಮ್ಮ ಮಾದಾರ ಚೆನ್ನಯ್ಯ, ಕೂಡಲ ಸಂಗಮ ದೇವ, ನಿಮ್ಮ ಶರಣರು ಎನ್ನ ಸಲಹುವರಾಗಿ. ಈ ವಚನದಲ್ಲಿ ಹೆಸರಿಸಿದಂತೆ ಅವರೆಲ್ಲರ ವಂಶಕ್ಕೆ ಸೇರಿದವನು ನಾನು, ಅಂದರೆ ಕೆಳಗಿನ ಸ್ತರದ ತಿರಸ್ಕರಿಸಲ್ಪಟ್ಟವರ ಜೊತೆಗೆ ಗುರುತಿಸಿಕೊಂಡಿರುವ ಬಸವಣ್ಣನವರಿಗೆ ಅವರೆಲ್ಲ ಎಷ್ಟು ಪ್ರಿಯರಾಗಿದ್ದರೆಂಬುದು ತಿಳಿದುಬರುತ್ತದೆ. ತನ್ನನ್ನು ಉತ್ತಮ ಕುಲದಲ್ಲಿ ಹುಟ್ಟಿದವನೆಂದು ಹೊಗಳುತ್ತಿರುವವರ ಬಾಯಿ ಮುಚ್ಚಿಸಲೆಂದೇ ಮತ್ತು ಇದರಿಂದ ತನ್ನಲ್ಲಿ ಅಹಂಕಾರ ಮೊಳಕೆಯೊಡೆಯಬಹುದೆಂಬ ಭಯದಲ್ಲಿ ಬಸವಣ್ಣನವರು, ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನವ ಹೊರೆಯ ಹೊರಿಸದಿರಯ್ಯ, ಕಕ್ಕಯ್ಯ ನೊಕ್ಕದ ನಿಕ್ಕ ನೋಡಯ್ಯ, ದಾಸಯ್ಯ ಶಿವದಾನವನಿರಿಯ ನೋಡಯ್ಯ, ಮನ್ನಣೆಯ ಚೆನ್ನಯ್ಯನೆನ್ನುವ ಮನ್ನಿಸ, ಉನ್ನತ ಮಹಿಮ ಕೂಡಲ ಸಂಗಮ ದೇವ, ಶಿವದೋ ಶಿವಧೋ. ಒಂದು ವೇಳೆ ತಾನು ಉತ್ತಮ ಕುಲದಲ್ಲಿ ಹುಟ್ಟಿದನೆಂದು ಹೇಳಿ

ಕೊಂಡರೆ ಕಕ್ಕಯ್ಯ ಪ್ರಸಾದ ಕೊಡಲಾರ, ದಾಸಯ್ಯ ಮಜ್ಜಿಗೆ ನೀಡಲಾರ, ಮಾದಾರ ಚೆನ್ನಯ್ಯ ನನ್ನನ್ನು ಯಾವುದಕ್ಕೂ ಮನ್ನಿಸಲಾರ. ಅಂದರೆ ಸಮಾಜದಲ್ಲಿ ಸಕಲ ಜಾತಿಯವರೊಂದಿಗೆ ಹೆಜ್ಜೆ ಹಾಕುತ್ತಾ ಅಹಂಕಾರವನ್ನು ನಿರಸನಗೊಳಿಸಿಕೊಂಡಿದ್ದಾರೆ ಬಸವಣ್ಣನವರು. ಯಾರನ್ನು ಕೀಳುಕುಲದವರೆಂದು ಕರೆಯಲ್ಪಡುವರೋ ಆ ಮಾದಾರ ಚೆನ್ನಯ್ಯ ನನ್ನ ತಂದೆ. ಈತ ಹರನ ಮೂಲ ಪುರುಷನಾಗಿ ಪುರಾತನರ ವಂಶ ಪರಂಪರೆಯಲ್ಲಿ ಬಂದವನು. ಚೆನ್ನಯ್ಯ ನನ್ನ ಮುತ್ತಯ್ಯನ ಅಜ್ಜನ ಅಪ್ಪ ಎಂದು ಅತ್ಯಂತ ಕೆಳಸ್ಥವರೊಡನೆ ಬಸವಣ್ಣನವರು ತಮ್ಮನ್ನು ಎಷ್ಟರ ಮಟ್ಟಿಗೆ ಸಮೀಕರಿಸಿಕೊಂಡಿದ್ದರೆಂದರೆ ಇದರಾಚೆಗೆ ಹೇಳಲು ಏನೂ ಉಳಿದಿಲ್ಲ. ಅಂದರೆ ಮಾದಾರ ಚೆನ್ನಯ್ಯನ ಜೊತೆ ಅತ್ಯಂತ ವಿನೀತ ಭಾವದಿಂದ ಸಮೀಕರಿಸಿಕೊಂಡು ತಮ್ಮ ನಿಲುವನ್ನು ಅನಾವರಣಗೊಳಿಸಿದ್ದಾರೆ. ನಡೆ ಚೆನ್ನ, ನುಡಿ ಚೆನ್ನ, ಎಲ್ಲಿ ನೋಡಿದಡಲ್ಲಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ಸವಿನೋಡಿ ಅಂಬಲಿ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈದೆಗೆದ ನಮ್ಮ ಚೆನ್ನ. ಚೆನ್ನಯ್ಯನ ನಡೆ ನುಡಿ ಎಲ್ಲವೂ ಉತ್ತಮವಾದುದೆ. ಆತ ಭಕ್ತಿಯಿಂದ ಅರ್ಪಿಸಿದ ಅಂಬಲಿಯನ್ನು ಪ್ರತ್ಯಕ್ಷ ಶಿವನೇ ಬಂದು ಸ್ವೀಕರಿಸಿದ್ದನೆಂದರೆ ಇದು ಕಡಿಮೆ ಸಂಗತಿಯೇನಲ್ಲ. ಅಂದರೆ ಅಂಬಲಿಯನ್ನು ತನಗಾಗಿ ತಯಾರಿಸದೆ ನಿತ್ಯ ಶಿವನಿಗಾಗಿ ಮೀಸಲಿಟ್ಟು ನಂತರ ಉಳಿದದ್ದನ್ನು ಪ್ರಸಾದವೆಂದು ಸ್ವೀಕರಿಸುತ್ತಾ ಬಂದಿರುವುದು ನೋಡಿದರೆ ಆತನ ಅಂತರಂಗದಲ್ಲಿ ಶಿವನ ಕುರಿತಾಗಿ ಎಂಥ ಭಾವನೆ ಇತ್ತೆಂಬುದು ಅರಿವಾಗುತ್ತದೆ. ಮಾದಾರ ಚೆನ್ನಯ್ಯನ ಕಾಯಕ ದಾಸೋಹ ಕುರಿತು ಬಸವಣ್ಣನವರಿಗೆ ಎಷ್ಟು ಹೊಗಳಿದರೂ ತೃಪ್ತಿಯಿಲ್ಲ. ಸುಮಾರು 30 ಸಲ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಸ್ಮರಿಸಿಕೊಂಡಿದ್ದಾರೆ. ಆತನ ಘನ ವ್ಯಕ್ತಿತ್ವದ ಬಣ್ಣನೆಗೆ, ಧ್ವನಿಪೂರ್ಣತೆಯಂಥ ಸಂಗತಿಗಳಿಗೂ ಅವರ ವಚನಗಳು ಸಾಕ್ಷಿಯಾಗಿವೆ. ಬಸವಣ್ಣನವರು ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ಎಂದು ನೆನೆಯುವುದರ ಮೂಲಕ ವಚನ ಸಾಹಿತ್ಯಕ್ಕೊಂದು ಗರಿ ಮೂಡಿಸಿದ್ದಾರೆ. ಅದೇ ರೀತಿ ಹರಿಹರನ ರಗಳೆಯಲ್ಲಿ ಹೇಗಿದೆ ಅನ್ನುವುದನ್ನು ನೋಡೋಣ. ಚೆನ್ನಯ್ಯನು ಮಾದಾರ ವೃತ್ತಿಗೆ ಸೇರಿದ ತಮಿಳುನಾಡಿನ ಕಾಂಚೀನಗರದಲ್ಲಿ ಕರಿಕಾಲ ಚೋಳರಾಜನ ಕುದುರೆಗಳಿಗೆ ಹುಲ್ಲು ಹಾಕುವ ಕಾಯಕದಲ್ಲಿದ್ದವನು. ಈತನನ್ನು ಕುರಿತಾಗಿ ಬಹಳ ಪ್ರಸಿದ್ಧವಾದ ಕಥೆಯೊಂದು 13ನೇ ಶತಮಾನದಲ್ಲಿ ಹಂಪಿಯಲ್ಲಿದ್ದ ಹರಿಹರ ತನ್ನ ರಗಳೆಯಲ್ಲಿ ಹೀಗೆ ಬರೆದಿದ್ದಾನೆ. ವಚನಕಾರರ ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದವರಲ್ಲಿ ಹರಿಹರ ಮುಖ್ಯನಾಗಿದ್ದಾನೆ. ಮನುಜರ ಮೇಲೆ, ಸಾವವರ ಮೇಲೆ, ಕನಿಷ್ಠರ ಮೇಲೆ, ಪಾಮರರ ಮೇಲೆ, ಇಂದ್ರ, ಚಂದ್ರ, ರವಿ, ಕರ್ಣ, ದಧೀಚಿ, ಬಲೀಂದ್ರನೆಂದು ಕಾನನ ವರತಂ ಪೊಗಳ್ದು ಕೆಡಬೇಡಲೇ ಮಾನವ, ನೀನಹರ್ನಿಂ ನನೆ ಪೊಗಳ್ ಅರ್ಚಿಸು ನಮ್ಮ ಕಡು ಸೊಂಪಿನ ಪೆಂಪಿನ ಹಂಪೆಯಾಳ್ದಪನ ಎಂದು ತನ್ನ ಸೋದರಳಿಯ ರಾಘವಾಂಕನಿಗೆ ಹೇಳಿದನಂತೆ. ತಾನು ಚೆನ್ನಯ್ಯನಂಥವರ ಕುರಿತು ರಗಳೆ ಬರೆದಿರುವೆನೆಂದು ಪ್ರತಿಪಾದಿಸಿದ್ದಾನೆ. ಕಾಂಚಿಪಟ್ಟಣದಲ್ಲಿ ಕರಿಕಾಳ ಚೋಳ ಮಹಾರಾಜ ಮಹಾನ್ ಶಿವಭಕ್ತನಾಗಿದ್ದ. ನಿತ್ಯ ಶಿವನಿಗೆ ಪಂಚಪಕ್ವಾನ್ನ ಭೋಜನ ಉಣಬಡಿಸಿ ನಂತರ ಪ್ರಸಾದ ಸ್ವೀಕರಿಸುತ್ತಿದ್ದ. ಆತನ ದಿನನಿತ್ಯದ ಊಟೋಪಚಾರ ಹೇಗಿತ್ತೆಂದರೆ, ರನ್ನ ದಡ್ಡಣಿಗೆಗಳ ಮೇಲೆ ಬೆಳಗಂ ಕರೆವ, 300 ಹೊನ್ನ ಹರಿವಾಣಂಗಳಿಂ ಮೆರೆವ, ಕೆಲದ ಬಟ್ಟಲ ನಿರಿಸಿ ನಲಿನಲಿದು ಸಡಗರಿಸಿ, ಒಲವೆ ಎನ್ನಯ ಬಲವೆ ಛಲವೆ ಎಂದುತ್ಸವಿಸಿ, ದೇವಾನ್ನ ದಿವ್ಯಾನ್ನ ಅಮೃತಾನ್ನಮಂಬಡಿಸಿ, ಓವಿ ಸವಿ ಸಾಲಿಡುವ ಶಾಖಂಗಳಂಬಡಿಸಿ, ಹಪ್ಪಳಂ ಚಿಲುಪಾಲ ಘಟ್ಟಿಗಳನ್ನಲ್ಲಲ್ಲಿ, ಹೀಗೆ ನಾನಾ ವಿಧವಾದ ಅನ್ನ, ತುಪ್ಪ, ಕೆನೆ ಮೊಸರು, ಸಕ್ಕರೆ, ಹಪ್ಪಳ ಇತ್ಯಾದಿ ಆಹಾರ ಪದಾರ್ಥಗಳನ್ನು ಬಂಗಾರದ ಅಡ್ಡಣಿಗೆ ಮೇಲೆ ಬಂಗಾರದ ತಟ್ಟೆಯಲ್ಲಿ ಚೋಳನು ಶಿವನಿಗೆ ತೃಪ್ತಿಯಾಗುವಂತೆ ಬಡಿಸುತ್ತಿದ್ದ. ಆದರೆ ಒಂದು ದಿನ ಎಂದಿನಂತೆ ಚೋಳ ಶಿವನ ಮುಂದೆ ನೈವೇದ್ಯವನ್ನಿಟ್ಟು ಭಕ್ತಿಯಿಂದ ಬೇಡಿಕೊಂಡರೂ ಶಿವ ಸ್ವೀಕರಿಸಲಿಲ್ಲ. ಶಿವ ತನ್ನ ಭಕ್ತಿಯನ್ನು ಪರೀಕ್ಷಿಸುತ್ತಿರಬಹುದೇ ಚಿಂತಿಸುತ್ತಾ ಖಡ್ಗದಿಂದ ತನ್ನ ಶಿರವನ್ನು ಕಡಿದುಕೊಂಡು ಪ್ರಾಣತ್ಯಾಗಕ್ಕೂ ಸಿದ್ಧನಾದ. ಆಗ ಶಿವ ಪ್ರತ್ಯಕ್ಷನಾಗಿ, ಕಂಡಯ್ಯ ಚೋಳ, ನಿನಗಿನಿತು ಸೈರಣೆ ಇಲ್ಲ, ನನ್ನ ಮಾತನ್ನು ನಿಧಾನವಾಗಿ ಕೇಳು, ಏಕೆ ಪ್ರಾಣ ಕಳೆದುಕೊಳ್ಳುತ್ತೀಯ? ಇಂದು ನನಗೆ ಹಸಿವಿಲ್ಲ, ನಿನ್ನಂತೆ ಭಕ್ತ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿ ಸೇವಿಸಿ ಬಂದಿದ್ದೇನೆ ಎಂದು ಹೇಳುತ್ತಾನೆ. ಚೆನ್ನಯ್ಯನ ಅಂಬಲಿಯ ರುಚಿಯನ್ನು ಹರಿಹರ ಶಿವನ ಬಾಯಿಯಲ್ಲಿ ಹೀಗೆ ವಿವರಿಸಿದ್ದಾನೆ. ಕೂತು ಮಾದಾರ ಚೆನ್ನನೊಡನುಂಡೆವೆಲೆ ಚೋಳ, ಕೇಳಂಬಳಕದ ಸವಿಯದನೇನ್ ಬಣ್ಣಿಪೇಂ, ಚೋಳಾದಿ ಕಲ್ಪಡೆಯರದೇನೇನ್ ಬಣ್ಣಿಪೆನ್, ದೇವಾನ್ನ ಅಮೃತಾನ್ನವೆಂಬಿವಂ ಏಳಿಪುದು, ಭಾವಿಸುವಡಿನ್ನದೆಂ ಪೆಸರಿರಲ್ಕೆ ನಗರಿದು, ಕ್ಷೀರ ಮಧುವಿನ ರುಚಿಂಗಳಂಥದಕ್ಕೆ ಪಡಿಯಲ್ಲ, ಹಾರೈಸಿ ಸಿಹಿಯುಳ್ಳ ಸಕ್ಕರೆಯು ಸರಿಯಲ್ಲ. ಹೀಗೆ ಮಾದಾರ ಚೆನ್ನಯ್ಯನ ಮನೆಯಲ್ಲಿನ ಅಂಬಲಿಯು ಯಾವ ಪಾಕಕ್ಕೂ, ಹಾಲಿನ ಒಂದಳತೆಗೂ, ಯಾವ

ಭಾರವೂ ಸಾಟಿ ಇಲ್ಲ. ದೇವಲೋಕದ ಅಮೃತಕ್ಕಿಂತಲೂ ಸಿಹಿಯುಳ್ಳ ಸಕ್ಕರೆಗಿಂತಲೂ ಮಧುರ ದ್ರಾಕ್ಷಿಗಳಿಂತಲೂ ಮಿಗಿಲಾದುದು ಎಂದು ಶಿವ ಹೇಳುತ್ತಾ, ಅಪರೂಪದ ಭಕ್ತನೊಬ್ಬನ ಮನೆಯಲ್ಲಿ ಇದೇ ತಾನೇ ಅಂಬಲಿ ಕುಡಿದು ಬಂದಿದ್ದೇನೆಂದು ಹೇಳಿದ. ಇದನ್ನು ಕೇಳಿದ ಚೋಳನಿಗೆ, ಮಾದಾರ ಚೆನ್ನಯ್ಯ ಎಂತಹ ಶಿವಭಕ್ತನಿರಬೇಕು, ಆತನನ್ನು ನೋಡಬೇಕೆಂದು ಆಗಿಂದಾಗ್ಗೆ ಅರಮನೆಯನ್ನು ತೊರೆದು ಹೊರಟೇ ಬಿಟ್ಟ. ಆತ ಎಲ್ಲಿರುವನೆಂದು ಅರಸುತ್ತ ಚೆನ್ನನನ್ನು ಎಷ್ಟು ಬೇಗ ಕಾಣುತ್ತೇನೋ ಎಂದು ಕಾತರಿಸುತ್ತ ಮಳೆ ಗಾಳಿ ಬಿಸಿಲನ್ನು ಲೆಕ್ಕಿಸದೆ ಬರಿಗಾಲಲ್ಲಿ ನಡೆಯ ತೊಡಗಿದ. ತೋರಿರೆ ಚಂದ್ರಮೌಳಿಯ ಭಕ್ತ ಚೆನ್ನನಂ, ತೋರಿರೆ ಷಡ್ವರ್ಣ ಕರ್ಣನಂ ಚೆನ್ನನಂ, ಚೆನ್ನನಂ ತೋರಿಯನ್ನಂ ಕಾಯ್ದುಕೊಳ್ಳಿರೆ, ಚೆನ್ನಯ್ಯ ನೆನ್ನಯ್ಯ ನಿರ್ದೆಡೆಯ ನರುಸಿರೆ, ಚೆನ್ನಯ್ಯ ನೆನ್ನಯ್ಯ ನಿರ್ದೆಡೆಯ ನರುಪಿರೆ, ಚೆನ್ನಯ್ಯ ನಿರ್ದ ಮನೆಯಾವುದೆಂದರಸುತ್ತಿರೆ. ಹೀಗೆ ರಾಜ ಕೇರಿ ಕೇರಿಯಲ್ಲಿ ಕಂಡ ಕಂಡವರನ್ನೆಲ್ಲ ಕೇಳುತ್ತ ಆತನಿದ್ದ ಕೇರಿಗೆ ಧಾವಿಸುತ್ತಾನೆ. ರಾಜನನ್ನು ನೋಡಿದ ಪರಿವಾರವೆಲ್ಲವೂ ಸಹ ಹಿಂದೆ ಹೊರಟಿತು. ಕೊನೆಗೆ ರಾಜ ಮಾದಾರ ಚೆನ್ನಯ್ಯನ ಗುಡಿಸಿಲಿಗೆ ಬಂದು ಆತನನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಪಾದಗಳನ್ನು ಕೈಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳುತ್ತಾನೆ. ತನ್ನ ಮನೆಗೆ ಆಗಮಿಸಿದ ಚೋಳ ಮಹಾರಾಜನನ್ನು ನೋಡಿದ ಮಾದಾರ ಚೆನ್ನ ಆಶ್ಚರ್ಯಚಕಿತನಾದ. ಆತನ ಹೆಂಡತಿಯೂ ಸಹ, ತಮ್ಮಿಂದ ಏನೋ ಅಚಾತುರ್ಯ ನಡೆದಿದೆ, ಅದಕ್ಕಾಗಿ ರಾಜನೇ ತಮ್ಮ ಮನೆಗೆ ಬಂದಿರುವನೆಂದು ಭಯಭೀತರಾದರು. ಮುಂದೇನು ಶಿಕ್ಷೆ ಕಾದಿದೆಯೋ ಎಂದು ಮನದಲ್ಲಿ ಚಿಂತಿತರಾದರು. ನಂತರ ಧೈರ್ಯ ತಂದುಕೊಂಡು ಮಾದಾರ ಚೆನ್ನ ರಾಜನನ್ನು ಕುರಿತಾಗಿ, ಏನಯ್ಯ ಚೋಳ ನೃಪ ನೀನಿಂತು ಬರ್ಪರೆ, ಭಾನುಕುಲದರ್ಪಣನೇ ನೀನಿಂತು ಬರ್ಪರೆ, ಎನ್ನ ಕುಲಮಂ ನೋಡದಿಂತು ಬರ್ಪರೆ ಚೋಳ, ಎನ್ನ ಜಾತಿಯ ನರಿಯದಿಂತು ಮಾಳ್ಪರೆ ಚೋಳ, ಎನುತೇ ಗದುಗದಿಸಿ ಕಂಪಿಸಿ ಕಾಲು ಬಿಡು ಚೋಳ, ರಾಜನ ಮುಂದೆ ಬಾಗಿ. ದೊರೆಗಳೇ, ತಾವು ಸಾಮ್ರಾಜ್ಯವನ್ನು ಆಳುವವರು, ಉತ್ತಮರು, ನನಗೆ ನಮಸ್ಕಾರ ಮಾಡುವುದೇ, ನಾನು ನಿಮ್ಮ ಸೇವಕ, ನಮ್ಮನ್ನು ಯಾವ ಪಾಪಕ್ಕೆ ತಳ್ಳುವಿರಿ, ನೀವು ನನ್ನ ಪಾದಗಳನ್ನು ಬಿಡದಿದ್ದರೆ ಎನ್ನಾಣೆ ಎಂದು ಭೀತನಾಗಿ ಮಾದಾರ ಚೆನ್ನಯ್ಯ ಬೇಡಿಕೊಂಡನು. ಆಗ ಚೋಳ ಮಹಾರಾಜನು, ಎನೇ ದೇವದೇವನುಳಿದವನ ಕುಲವೇ ಸತ್ಕುಲಂ, ಘನಮಹಿಮನುಲಿದ ಜಾತಿಯೇ ಜಾತಿ ನಿರ್ಮಲಂ, ಶರ್ವನೊಡನುಂಡ ನಿಮ್ಮ ಜಾತಿಗಂ ಸರಿಯೇ, ಸರ್ವಜ್ಞ ನಿಮ್ಮ ಕೆರ್ಪಿಂಗ್ ಎನ್ನ ಶಿರ ಸರಿಯೇ, ಬಿಡನೆಯ್ಯ ನಿಮ್ಮ ಪಾದವ ಬಿಟ್ಟು ಬಾಳ್ವೆನೇ. ಹೀಗೆ ದೇವನುಳಿದವನ ಕುಲವೇ ಸತ್ಕುಲ, ಶಿವನನೊಡನುಂಡ ನಿನ್ನ ಜಾತಿಗೆ ನನ್ನ ಜಾತಿ ಸಮನಾದೀತೇ, ನಾನು ಎಷ್ಟೇ ದೊಡ್ಡ ಸಾಮ್ರಾಜ್ಯದ ಒಡೆಯನಾಗಿದ್ದರೂ ಪರಶಿವ ನಿನ್ನ ಅಂಬಲಿಯ ರುಚಿ ಉಂಡಿರುವುದು ನೀನು ಶಿವನ ಒಡೆಯನಾಗಿದ್ದೀಯ, ನಿನ್ನ ಭಕ್ತಿಯ ವಿಶೇಷತೆಯನ್ನು ಶಿವನಿಂದ ಕೇಳಿದೆನು. ಚೆನ್ನಯ್ಯ, ನಿನ್ನ ಪಾದರಕ್ಷೆಗಳಿಗೆ ಎನ್ನ ತಲೆ ಸರಿಬಾರದು ಎನ್ನುತ್ತ ತಾನೇ ಶ್ರೇಷ್ಠ ಭಕ್ತನೆಂಬ ನೆತ್ತಿಗೇರಿದ್ದ ಅಹಂಕಾರ ಮುರಿದು ಆ ಕ್ಷಣದಲ್ಲಿ ರಾಜನಿಗೆ ಜ್ಞಾನೋದಯವಾಯಿತು. ನಡೆಯಿರಿ, ಶಿವನಲ್ಲಿಗೆ ಹೋಗೋಣ, ನಿಮ್ಮ ಕುಲಗೋತ್ರದ ಇರುವನ್ನು ಅಲ್ಲಿಯೇ ಹೇಳಿರಿ ಎನ್ನುತ್ತ ಚೋಳರಾಜನು ಚೆನ್ನಯ್ಯನನ್ನು ಶಿವದೇವಾಲಯಕ್ಕೆ ಆನೆಯ ಮೇಲೆ ಕೂಡಿಸಿ ಮೆರವಣಿಗೆಯ ಮೂಲಕ ಸಕಲ ವಾದ್ಯ ವೃಂದ ಮತ್ತು ಗೌರವಾಧಾರಗಳೊಂದಿಗೆ ಕರೆದೊಯ್ಯುತ್ತಾನೆ. ಇದನ್ನೆಲ್ಲ ನೋಡಿದ ಚೆನ್ನಯ್ಯನಿಗೆ ದಿಗಿಲಾಯಿತು. ತನಗೇಕೆ ಇಷ್ಟೊಂದು ಗೌರವ, ನನ್ನಿಂದ ಎಂತಹ ತಪ್ಪಾಗಿರಬಹುದೆಂದು ಚಿಂತಿಸತೊಡಗಿದ. ಶಿವದೇವಾಲಯ ಬರುತ್ತಿದ್ದಂತೆ ಮೊದಲೇ ಚೋಳರಾಜ ಕುದುರೆಯಿಂದಿಳಿದು ಚೆನ್ನಯ್ಯನನ್ನು ಆನೆಯಿಂದಳುಹಿ ಮೆಲ್ಲನೆ ಬಂದು ಕೈಗೊಟ್ಟು ದಾನನಿಧಿ ಚೆನ್ನನಂ ಸಂತಸದೆ ಮುಂದಿಟ್ಟು ದೇವಾಲಯದೊಳಕ್ಕೆ ಕೈ ಹಿಡಿದು ಕರೆದೊಯ್ಯುತ್ತಾನೆ. ಶಿವನನ್ನು ನಮಸ್ಕರಿಸುತ್ತ ಮಾದಾರ ಚೆನ್ನಯ್ಯ ಅಲ್ಲಿ, ಚೋಳ ನೀಂ ಪಿಡಿತರಿಸಿದೇಂ ತಪ್ಪ ಮಾಡಿದನೆ, ಹೇಳಯ್ಯ ನಿಮ್ಮಲ್ಲಿ ಪದವಿಯಂ ಬೇಡಿದನೆ, ಅರಿಯದೆ ಅಂಬಲಿಯನ್ನರ್ಪಿಸಿದೊಡಿದಿಂತಿರಿವರೆ, ಹೆರೆ ಸೂಡಿದನೆ ತೋರಿ ಮಾರಿ ನೆರೆ ದೂರುವರೆ, ಮೇದಿನಿಗೆ ಬೀರಿ ಗುರುವಾದುದೆನ್ನಯ್ಯ ಭಕ್ತಿ ಎಂದು ಶಿವನಲ್ಲಿ ಮಾದಾರ ಚೆನ್ನಯ್ಯ, ನಾನೆಂತು ತಪ್ಪು ಮಾಡಿದನೆ ಹೇಳಯ್ಯ, ನಿನಗೆ ಅಂಬಲಿಯನ್ನು ಅರ್ಪಿಸಿದ್ದೇ ತಪ್ಪಾಯಿತು, ನೀನು ಹೀಗೆ ಮಾಡಬಹುದೇ, ರಾಜನೊಬ್ಬ ಯಕಶ್ಚಿತ್ ನನ್ನನ್ನು ಹೀಗೆ ನಿನ್ನ ಸನ್ನಿಧಾನಕ್ಕೆ ವೈಭವದಲ್ಲಿ ಮೆರವಣಿಗೆಯ ಮೂಲಕ ಕರೆದುಕೊಂಡು ಬರಬಹುದೇ, ನಾನಾವ ಪದವಿ ಬೇಡಿರುವೆ ಎಂದು ಮಾದಾರ ಚೆನ್ನಯ್ಯ ಪರಿತಪಿಸುತ್ತಾ, ನಾನು ಶಿವನ ಮುಂದೆಯೇ ಪ್ರಾಣತ್ಯಾಗ ಮಾಡುತ್ತೇನೆಂದು ಶಪಥ ಮಾಡುತ್ತಾನೆ. ಆ ಕ್ಷಣಕ್ಕೆ ಶಿವ ಅವನನ್ನು ತಡೆದು, ಮೂರ್ಖತನದಲ್ಲಿ ಮಾತಾಡಬೇಡ, ನಿನ್ನ ಭಕ್ತಿ ಜಗತ್ತಿಗೆ ತಿಳಿಯಲೆಂದು ಈ ರೀತಿ ಮಾಡಿದೆನೆಂದು ಸಮಾಧಾನದಲ್ಲಿ ನುಡಿಯುತ್ತಾ, ಭಾಪು ಮಾದಾರ ಚೆನ್ನ, ಪೂತು ಮಾದಾರ ಚೆನ್ನ, ಸೋಫಾದಿಕಂ ಪುಗವ

0: ಶೈವಮಾದಾರ ಚೆನ್ನ, ಗುಪ್ತ ಪ್ರಜ್ಞೆಯ ಚೆನ್ನ, ಗುರುತರಾಜ್ಞೆಯ ಚೆನ್ನ, ಆಪ್ತಗುಣನಿಧಿ ಚೆನ್ನ ಎನ್ನ ಭಕ್ತಿಯ ಚೆನ್ನ ಎಂದು ಕೊಂಡಾಡುತ್ತಾ ಶಿವ ಮಾದಾರ ಚೆನ್ನಯ್ಯನನ್ನು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಕರೆದುಕೊಂಡು ಹೋದನೆಂದು ಹರಿಹರ ಮಹಾಕವಿ ವಿವರಿಸಿದ್ದಾನೆ. ಹೀಗೆ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಗಣಪದವಿಯನ್ನು ದಯಪಾಲಿಸಿ ತನ್ನ ಹೆಂಡತಿ ಶೈಲಜೆಗೆ ಸಂತೋಷದಿಂದ ಮಾದಾರ ಚೆನ್ನನ ಪರಿಚಯ ಮಾಡಿದನೆಂದು ಚಿತ್ರಿಸಿದ್ದಾನೆ. ಈ ರೀತಿ ಚೆನ್ನಯ್ಯನ ಗುಪ್ತ ಭಕ್ತಿ, ನಿಷ್ಕಾಮಕಾಯಕ, ನಿರಾಡಂಬರ ವ್ಯಕ್ತಿತ್ವ ಎಲ್ಲವೂ ಎಲ್ಲೆಡೆಗೂ ಹಬ್ಬುತ್ತದೆ. ಹೀಗೆ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಶಿವನು ಅಂಬಲಿ ಉಂಡಿದ್ದರಿಂದ ಆಗ ಮಗಳೆಲ್ಲ ನಡುಗಿದವು. ಪುರಾಣ ವೇದಶಾಸ್ತ್ರಗಳೆಲ್ಲ ಜಪ ತಪ ಸಂಧ್ಯಾ ವಂದನೆಗಳು ಸಮಾಧಿಯಾದವು. ಸಾವಿರಾರು ವರ್ಷಗಳಿಂದ ನಡೆದು ಬಂದಿದ್ದ ಕನಿಷ್ಠ ನಿಯಮಗಳೆಲ್ಲ ಸಡಿಲಗೊಂಡವು. ಹೀಗೆ ಹರಿಹರನು ತನ್ನ ರಗಳೆಯ ಮೂಲಕ ಒಂದೆಡೆ ಶ್ರಮ ಸಂಸ್ಕೃತಿಯ ಪರಿಚಯ ಎತ್ತಿ ಹಿಡಿಯುತ್ತಾ ಇನ್ನೊಂದೆಡೆ ಪ್ರಭುತ್ವದ ನಿರಾಕರಣೆಯನ್ನೂ ಮಾಡಿದ್ದಾನೆ.
1: ಇದುವರೆಗೆ ಬಸವಣ್ಣ ಹಾಗೂ ಹರಿಹರನ ವಚನಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಡಾಕ್ಟರ್ ರಾಜಶೇಖರ ಜಮದಂಡಿ ಅವರಿಂದ ಭಾಷಣ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯರೆಲ್ಲರಿಗೂ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಾ ಕೆಲವು ಸಂಗೀತಗಳನ್ನು, ಅಂದರೆ ನಿಮಗಿಷ್ಟವಾದಂತಹ ಗೀತೆಗಳನ್ನು ಕೂಡ ಕೇಳಿಸ್ತಾ ಸಾಗೋಣ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಆರಂಭದಲ್ಲಿ ಗೀತೆಯೊಂದಿಗೆ ನಮ್ಮ ಸಿರಿಗಂಧ ಕಾರ್ಯಕ್ರಮ. ಕರ್ಣ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಈ ಹಾಡಿನ ನಂತರ ಯಾವ ವಿಷಯ, ಏನು ಮಾತನಾಡ್ತೀವಿ ಅಂತ ನೋಡೋಣ.

ಹೌದು, ಇಂದಿನ ನಮ್ಮ ವಿಷಯವೇ ಪ್ರೀತಿ. ಬದುಕಿನ ಆಧಾರ ಈ ಪ್ರೀತಿ. ಪ್ರೀತಿ ಎನ್ನುವುದು ಕೇವಲ ಒಂದು ಪದ ಅಲ್ಲ, ಅದು ಬದುಕಿನ ಉಸಿರು ಅಂತಾನೆ ಹೇಳ್ಬೋದು. ಜಗತ್ತಿನಲ್ಲಿ ಪ್ರೀತಿ ಇಲ್ಲದೆ ಹೋದ್ರೆ ಜೀವನ ಸಪ್ಪೆ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಮನುಷ್ಯನನ್ನ ಮನುಷ್ಯನನ್ನಾಗಿ ಇಟ್ಟಿರುವುದೇ ಈ ಒಂದು ಪ್ರೀತಿ. ಪ್ರೀತಿ ಅಂದ್ರೆ ಕೇವಲ ಪ್ರೇಮಿಗಳ ನಡುವಿನ ಆಕರ್ಷಣೆ ಅಲ್ಲ, ಅದು ಅಮ್ಮನ ಮಮತೆ ಆಗಿರಬಹುದು, ಅಪ್ಪನ ರಕ್ಷಣೆ ಆಗಿರಬಹುದು, ಗೆಳೆಯನ ಸಾನ್ನಿಧ್ಯ ಆಗಿರಬಹುದು, ದೇಶದ ಮೇಲಿನ ಭಕ್ತಿ, ಪ್ರಕೃತಿಯ ಮೇಲಿನ ಗೌರವ, ಹೀಗೆ ಎಲ್ಲವನ್ನು ಕೂಡ ಒಳಗೊಂಡಿರೋದು ಈ ಒಂದು ವಿಶಾಲವಾದಂತಹ ಸಾಗರ ಪ್ರೀತಿ. ಸ್ನೇಹಿತರೆ, ನಾವು ಎಷ್ಟೇ ದೇಶ ಸುತ್ತಿದ್ರೂ ಕೂಡ ನಮ್ಮೂರೇ ನಮಗ್ ಚಂದ ಅಲ್ವಾ? ನಮ್ಮೂರಿನ ಮಣ್ಣಿನ ಆ ಸುಖ, ಗಾಳಿ ತಾಗಿದ್ರೆ ಸಾಕು, ಈ ಯಾವುದೇ ಒಂದು ಕಷ್ಟಗಳಿದ್ರೂ ಕೂಡ ಮಾಯ ಆಗತ್ತೆ. ಹಾಗೇನೆ ಪ್ರತಿಯೊಂದು ದುಃಖ, ಪರಿಚಿತ ಕೆಲವೊಂದು ಯಾವುದೇ ಇರುವಂತಹ ದುಃಖಗಳು ಕೂಡ ದೂರ ಆಗತ್ತೆ. ಹಾಗೇನೆ ಹಳೆ ಗೆಳೆಯರು ಕೂಡ ಸಿಗ್ತಾರೆ. ನಮ್ಮ ಊರು ಅಂದ ತಕ್ಷಣ ನಮ್ಮ ಹೃದಯಕ್ಕೆ ಹತ್ತಿರನೇ ಆಗೋಗುತ್ತೆ. ತಾಯಿಯ ಮಮತೆ ಅಂತಾನೆ ನಾವು ಹೇಳ್ಬೋದು ನಮ್ಮ ಊರನ್ನ. ಯಾಕೆ ನಮ್ಮೂರು ಅಂತ ಹೇಳ್ತಾ ಇದ್ದೀನ? ಹೌದು, ನಮ್ಮೂರಿನ ಪ್ರೀತಿಯು ಕೂಡ ಹೌದಲ್ವಾ? ನಾವು ಬೆಳೆದಂಥ ಊರು, ನಮ್ಮ ಭಾಷೆಯ ಸೊಗಡು, ಆಹಾರದ ಶೈಲಿ ಹಾಗೂ ಜೀವನದ ಲಯವನ್ನ ನಿರ್ಧರಿಸುತ್ತೆ. ಹಾಗೇನೆ ನಮ್ಮ ಊರು ಎಷ್ಟೊಂದು ಜನಗಳಿಗೆ, ಅಂದರೆ ಹೊರಗಡೆಯಿಂದ ಬಂದಿರುವಂತಹ ಬೇರೆ ಬೇರೆ ವ್ಯಕ್ತಿಗಳು, ಅಂದರೆ ಬೇರೆ ಬೇರೆ ಜನರ ಗುಂಪುಗಳಿಗೂ ಕೂಡ ಒಂದು ತಾಣವಾಗಿದೆ. ಅದೇನೆ ಯಾವುದು? ನಮ್ಮೂರು, ನಮ್ಮ ಬೆಂಗಳೂರು. ಸರಿ, ನಮ್ಮ ಬೆಂಗಳೂರಿನ ಪ್ರೀತಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಒಂದು ಗೀತೆಯನ್ನ ಕೇಳ್ಬರೋಣ. ನಮ್ಮ ಬೆಂಗಳೂರು ಚಿತ್ರದ ಗೀತೆ, ನಮ್ಮ ಬೆಂಗಳೂರು ಎನ್ನುವಂತಹ ಹಾಡು ಇದು, ಯೆಲ್ಲೋ ಬೋರ್ಡ್ ಎನ್ನುವಂತಹ ಚಿತ್ರ. ರಘು ದೀಕ್ಷಿತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ. ಚೇತನ್ ಕುಮಾರ್ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ, ಅದ್ವಿಕ್ ಅವರು ಸಂಗೀತ ನೀಡಿದ್ದಾರೆ.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್ ಆಫ್.

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:13:20. ಪ್ರೀತಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ದೈವಿಕ ಪ್ರೀತಿ ಅಂದ್ರೆ ದೇವರಿಗೂ ಭಕ್ತನಿಗೂ ಇರುವಂತಹ ಸಂಬಂಧ, ಅಹಂಕಾರವನ್ನ ಮರೆತು ಸಂಪೂರ್ಣ ನಂಬಿಕೆಯಿಂದ ಕೈ ಮುಗಿಯುವುದು, ಅಂದರೆ ಇಲ್ಲಿ ಪೂರ್ಣ ಶರಣಾಗತಿಯನ್ನ ಹೊಂದುವಂಥದ್ದು. ಲೌಕಿಕ ಜಗತ್ತಿನ ಸಂಬಂಧಗಳು ಕೈಕೊಟ್ಟಾಗಲೂ ಕೂಡ ದೇವರ ಮೇಲಿನ ಭಕ್ತಿ ಮನುಷ್ಯನಿಗೆ ಬದುಕುವಂತಹ ಒಂದು ಆಶಾ ಕಿರಣವನ್ನೇ ನೀಡುತ್ತೆ. ನಿಜವಾದ ದೈವಿಕ ಪ್ರೀತಿ ಅಂದ್ರೆ ಕೇವಲ ಪೂಜೆ ಮಾಡೋದಲ್ಲ, ಪ್ರತಿಯೊಂದು ಜೀವಿಯನ್ನು ಕೂಡ ಪ್ರೀತಿಸೋದು ಹಾಗೂ ಗೌರವಿಸೋದು. ನಮ್ಮ ರೂಪ, ಸಂಪತ್ತು ಅಥವಾ ಅಧಿಕಾರವನ್ನ ನೋಡದೆ ನಮ್ಮನ್ನ ಸ್ವೀಕರಿಸುವಂತಹ ಪರಮ ಪವಿತ್ರ ಪ್ರೀತಿ ಇದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಸತಿ ಸಕ್ಕುಬಾಯಿ ಚಿತ್ರದ ಗೀತೆ. ಎಸ್ ಜಾನಕಿ ಅವರು ಹಾಡಿದ್ದಾರೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಸಾಗ್ತಾ ಮಾತನಾಡೋಣ ನಮ್ಮ ನಿಸರ್ಗದ ಬಗ್ಗೆ, ಅಂದರೆ ಪ್ರಕೃತಿ. ಪ್ರಕೃತಿ ನಮಗೆ ಕೇವಲ ಗಾಳಿ ನೀರು ಆಹಾರ ನೀಡೋದಿಲ್ಲ, ಅದು ನಮ್ಮ ಅಸ್ತಿತ್ವಕ್ಕೆ ಕಾರಣ ಅಂತ ಹೇಳ್ಬೋದು. ನಿಸರ್ಗವನ್ನು ಪ್ರೀತಿಸುವುದು ಅಂದರೆ ನಮ್ಮ ಸ್ವಂತ ಜೀವವನ್ನು ಮತ್ತು ಮುಂದಿನ ಪೀಳಿಗೆಯನ್ನು ಪ್ರೀತಿಸಿದಂತೆ ಅಂತಲೇ ನಾವು ಹೇಳ್ಬೋದು. ಒಂದು ಸಣ್ಣ ಗಿಡದಿಂದ ಹಿಡಿದು ಬೃಹತ್ ಮರದವರೆಗೆ ನಿಸರ್ಗ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಕೂಡ ನೆರಳು ಮತ್ತು ಹಣ್ಣನ್ನು ಕೊಡುತ್ತೆ. ಈ ಒಂದು ನಿಸ್ವಾರ್ಥ ಗುಣವೇ ನಿಸರ್ಗ ಪ್ರೀತಿಯ ನಿಜವಾದ ಪಾಠ ಅಂತ ನಾವು ಹೇಳಬಹುದು. ಬೆಳಗಿನ ಸೂರ್ಯನ ಕಿರಣ, ಸಂಜೆಯ ತಂಪಾದ ಗಾಳಿ, ಮುಂಗಾರಿನ ಮಳೆ, ಇವುಗಳನ್ನು ಅನುಭವಿಸ್ತಾ ಪ್ರಕೃತಿಗೆ ಧನ್ಯವಾದವನ್ನು

ಹೇಳೋದೇ ನಿಜವಾದಂತಹ ಪರಿಸರ ಪ್ರೇಮ. ಹಾಗೇನೆ ನಿಸರ್ಗವನ್ನ ಕೇವಲ ನೋಡಿ ಆನಂದಿಸೋದಷ್ಟೇ ಅಲ್ಲ, ಪ್ಲಾಸ್ಟಿಕ್ ಬಳಸದಿರುವುದು, ಗಿಡಗಳನ್ನ ನೆಡೋದು, ನೀರನ್ನ ಉಳಿಸೋದು ಮತ್ತು ಪ್ರಾಣಿ ಪಕ್ಷಿಗಳನ್ನ ರಕ್ಷಿಸೋದು ಕೂಡ ನಿಸರ್ಗ ಪ್ರೀತಿಯ ಅತ್ಯುನ್ನತ ರೂಪವಾಗಿದೆ ಅಂತಾನೆ ಹೇಳ್ಬೋದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಾಗಮಂಡಲ ಚಿತ್ರದಿಂದ ಆರಿಸಲಾದಂತಹ ಗೀತೆ, ಸಂಗೀತಾ ಕಟ್ಟಿಯವರು ಹಾಡಿದ್ದಾರೆ. ಗೋಪಾಲ್ ಯಾಜ್ಞಿಕ್ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತ.

ಕೇಳ್ತಾ ಇದ್ರೆ ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಪ್ರೀತಿಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ನಿಸ್ವಾರ್ಥದ ಒಂದು ಶಿಖರ ಅಂತಂದ್ರೆ ಮಾತೃ ಪ್ರೀತಿ. ಹೌದು, ಅಮ್ಮನ ಪ್ರೀತಿ ಯಾವುದೇ ಪ್ರತಿಫಲಾಪೇಕ್ಷೆ ಇರೋದಿಲ್ಲ. ಅವಳು ಕೊಡುವುದನ್ನ ಮಾತ್ರ ಬಲ್ಲಳು, ಕೇಳೋದನ್ನಲ್ಲ. ಮಗುವಿಗೆ ಭಾಷೆ, ಸಂಸ್ಕಾರ ಹಾಗೂ ಜಗತ್ತನ್ನು ನೋಡುವಂತಹ ದೃಷ್ಟಿ ಕೊಡುವಂತಹ ಮೊದಲ ವಿಶ್ವವಿದ್ಯಾಲಯವೇ ಅಮ್ಮ. ಜಗತ್ತೇ ಎದುರು ನಿಂತರೂ ಕೂಡ ಅಮ್ಮನ ಮಡಿಲು ಸದಾ ಸುರಕ್ಷಿತ ಹಾಗೂ ಪ್ರೀತಿಯ ಆಶ್ರಯ ತಾಣವಾಗಿರುತ್ತೆ. ಹಸಿವು, ನಿದ್ದೆ, ಆಸೆ, ಹೀಗೆ ಮಕ್ಕಳ ಖುಷಿಗಾಗಿ ಅಮ್ಮ ಸುಲಭವಾಗಿ ಬದುಗಿಡುವಂತಹ ಮನಸ್ಸನ್ನ ಉಳ್ಳವಳಾಗಿದ್ದಾಳೆ. ಹಾಗೇನೆ ಅಪ್ಪ ಪ್ರೀತಿಯನ್ನ ಮಾತಿನಲ್ಲಿ ತೋರಿಸಲ್ಲ, ಕಷ್ಟಗಳನ್ನೆಲ್ಲ ತಾನು ನುಂಗಿ ಜವಾಬ್ದಾರಿಯ ಮೂಲಕ ಪ್ರಕಟಿಸ್ತಾನೆ. ಹೌದು, ಅಪ್ಪನ ಪ್ರೀತಿ ಕೂಡ ಅಷ್ಟೇ ಮುಖ್ಯ, ಅಷ್ಟೇ ನಮಗೊಂದು ಸಾಂತ್ವನದ ಪ್ರೀತಿ ಕೂಡ ಇರುತ್ತೆ. ಕುಟುಂಬದ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಗಾಗಿ ದಿನವಿಡೀ ದುಡಿಯುವಂತಹ, ಮನೆಯನ್ನ ಕಾಯುವಂತಹ ಶಕ್ತಿ ಅವನದ್ದು. ಕೇವಲ ಮುದ್ದು ಮಾಡದೆ ಮಗು ಭವಿಷ್ಯದಲ್ಲಿ ಸ್ವಾವಲಂಬಿಯಾಗಿ ಬದುಕಲು ಬೇಕಾದಂತಹ ಶಿಸ್ತು ಹಾಗೂ ಧೈರ್ಯವನ್ನ ಕಲಿಸ್ತಾನೆ ಅಪ್ಪ. ಕಣ್ಣೀರು ಹಾಕದಂತೆ ನಮ್ಮನ್ನ ಬೆಳೆಸಿ ನಮ್ಮ ಗೆಲುವನ್ನ ದೂರ ನಿಂತ ನೋಡಿ ಹೆಮ್ಮೆ ಪಡುವಂತಹ ಜೀವ ಆ ಅಪ್ಪ. ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಕಳ್ಳ ಕುಳ್ಳ ಚಿತ್ರದ ಗೀತೆ. ಎಸ್ ಪಿ ಬಿ ಶ್ರೀನಿವಾಸ್ ಹಾಗೂ ಹುಣಸ್ ಕೃಷ್ಣಮೂರ್ತಿ ಅವರು ಹಾಡಿದ್ದಾರೆ. ಟಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಚೌಕ ಚಿತ್ರದ ಗೀತೆಯನ್ನ ಕೇಳಿದ್ರಿ ಅನುರಾಧ ಭಟ್ ಅವರ ಧ್ವನಿಯಲ್ಲಿ. ಪಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು. ನಾವು ಆರಿಸಿಕೊಂಡಂತಹ ಕುಟುಂಬ, ಮುಖವಾಡವಿಲ್ಲದ ಜಗತ್ತು, ಸಂಕಟದ ಸಾರಥಿ, ಖುಷಿಯ ಕಾರಂಜಿ, ಯಾವ ಪ್ರೀತಿಯ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನೀವು ಊಹೆ ಮಾಡಿರಬಹುದು. ಆಗ್ಲೇ ಹೌದು, ನಮ್ಮ ಸ್ನೇಹಿತರ ಪ್ರೀತಿ. ರಕ್ತ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಮನಸ್ಸಿನ ಭಾವನೆಗಳು ಒಂದಾಗಿ ಹುಟ್ಟುವಂತಹ ಪವಿತ್ರ ಬಂಧವೇ ಸ್ನೇಹ. ತಪ್ಪು ಒಪ್ಪುಗಳ ಸರಿಪಡಿಸ್ತಾ ನಮ್ಮೆಲ್ಲ ಹುಚ್ಚುತನಗಳನ್ನ ಒಪ್ಪಿಕೊಂಡು ನಮ್ಮನ್ನ ನಾವಾಗಿರೋದಕ್ಕೆ ಬಿಡೋದು ಗೆಳೆಯರು ಮಾತ್ರ. ಅರ್ಧರಾತ್ರಿಯಲ್ಲಿ ಕಷ್ಟ ಅಂದ್ರೂ ಕೂಡ ಯಾವುದೇ ಪ್ರಶ್ನೆಯನ್ನ ಕೇಳದೆ ಓಡಿ ಬರುವಂತಹ ಏಕೈಕ ಜೀವ ಅಂದ್ರೆ ಅದು ನಮ್ಮ ಸ್ನೇಹಿತರೆ. ಸಾಮಾನ್ಯ ದಿನವನ್ನು ನೆನಪಿನಲ್ಲಿ ಉಳಿಯುವಂತಹ ಅದ್ಭುತ ಮತ್ತು ಹಾಸ್ಯಭರಿತ ಕ್ಷಣವನ್ನಾಗಿ ಬದಲಾಯಿಸುವಂತಹ ಶಕ್ತಿ ಈ ಸ್ನೇಹಕ್ಕಿದೆ. ಮುಂದಿನ ಗೀತೆ ಜಾಲಿ ಡೇಸ್ ಚಿತ್ರದ ಗೀತೆ, ಕಾರ್ತಿಕ್ ಅವರು ಹಾಡಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಿಕಿ ಜೆ ಮೇಯರ್ ಅವರ ಸಂಗೀತ.

ಮತ್ತೊಂದು ಪ್ರೀತಿಯ ಬಗ್ಗೆ ಇಂದು ನಾವು ಮಾತನಾಡಲೇಬೇಕು. ಯಾವುದಪ್ಪ ಅಂತಂದ್ರೆ ದೇಶಪ್ರೇಮ. ದೇಶಪ್ರೇಮ ಅಂದ್ರೆ ಕೇವಲ ನಾವು ಧ್ವಜವನ್ನ ಹಾರಿಸೋದು, ದೇಶದ ವೈವಿಧ್ಯತೆ ಹಾಗೂ ಒಂದೇ ಒಂದು ದಿನ ನಾವು ಸೆಲೆಬ್ರೇಟ್ ಮಾಡೋದು ಅಂತ ಅಲ್ಲ, ದೇಶದ ವೈವಿಧ್ಯತೆ ಹಾಗೂ ಸಂಸ್ಕೃತಿಯನ್ನ ಗೌರವಿಸೋದು. ಇದು ಒಂದು ಗಡಿ ಮೀರಿದ ಗೌರವ ಅಂತಾನೆ ಹೇಳ್ಬೋದು. ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟೋದು, ಕಾನೂನು ಪಾಲಿಸೋದು ಮತ್ತು

ಪರಿಸರವನ್ನ ಸ್ವಚ್ಛವಾಗಿಡಿಸೋದು ಕೂಡ ಒಂದು ದೇಶ ಪ್ರೇಮವೇ ಅಂತಾನೆ ಹೇಳ್ಬೋದು. ಇದರಲ್ಲಿ ನಾಗರಿಕ ಜವಾಬ್ದಾರಿ ಅಡಗಿರುತ್ತೆ. ಗಡಿ ಕಾಯುವ ಸೈನಿಕರಿಂದ ಹಿಡಿದು ದೇಶದ ಅಭಿವೃದ್ಧಿಗೆ ಶ್ರಮಿಸುವಂತಹ ರೈತ ಹಾಗೂ ಪ್ರತಿಯೊಬ್ಬ ಶ್ರಮಿಕನೂ ಕೂಡ ದೇಶ ಪ್ರೇಮದ ಪ್ರತೀಕ. ನಮ್ಮ ತಾಯ್ನುಡಿ, ಇತಿಹಾಸ ಮತ್ತು ಸ್ಮಾರಕಗಳನ್ನ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವುದು ಕೂಡ ಒಂದು ದೇಶ ಪ್ರೇಮ ಅಂತಾನೆ ಹೇಳಬಹುದು. ದೇಶ ಪ್ರೇಮ ಅಂದ ಕೂಡಲೇ ಮಣ್ಣಿನ ಕಣಕಣದಲ್ಲೂ ಇದೆ ವೀರರ ರಕ್ತದ ಇತಿಹಾಸ. ತಾಯ್ನಾಡಿನ ಸೇವೆಗೆ ಮುಡಿಪಾಗಿರಲಿ ನಮ್ಮ ಪ್ರತಿ ಉಸಿರಾಟದ ಪ್ರವಾಸ ಅಂತ ಹೇಳ್ತಾ, ಈ ದೇಶದ ಗೌರವ ಕಾಪಾಡೋದಕ್ಕೆ ಸದಾ ಸಿದ್ಧವಾಗಿದ್ದೇವೆ ನಾವು ಕೂಡ ವೀರರೇ ಅಂತ ಹೇಳ್ತಾ, ಭಾಷೆ ಬೇರೆಯಾದರೂ ಕೂಡ ಭಾವನೆ ಒಂದೇ, ನಾವೆಲ್ಲರೂ ಭಾರತೀಯರು ಅಂತ ಹೇಳ್ತಾ, ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ ಪ್ರೀತಿಯ ನಾನಾ ಮುಖಗಳ ಬಗ್ಗೆ ಮಾತನಾಡಿದ್ವಿ. ಪ್ರೀತಿ ಅಂದ್ರೆ ಕೇವಲ ಇಬ್ಬರು ವ್ಯಕ್ತಿಗಳ ನಡುವೆ ಇರುವಂತಹ ಆಕರ್ಷಣೆ ಅಲ್ಲ, ಅದು ನಿಸ್ವಾರ್ಥದ ಪ್ರೀತಿ, ಹಾಗೇನೆ ಗೌರವ ಅಂತ ಕೂಡ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಇಂದು ನಮ್ಮ ಸಿರಿಗಂಧ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಒಂದು ಸುಂದರವಾದಂತಹ ಗೀತೆಯೊಂದಿಗೆ. ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಗೀತೆಗೆ ಸಿ ಅಶ್ವಥ್ ಅವರ ಸಂಗೀತ.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 9:15. ಇನ್ನು ಮುಂದೆ ಕೇಳಿ ರೋಹಿಣಿ ಪ್ರಭುನಂದನ್ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಸುರುದ್ರಮೂರ್ತಿ ಶಾಸ್ತ್ರಿ ವಿರಚಿತ ಒಂದು ಭಾವಗೀತೆ ನಿನ್ನ ಕಣ್ಣೊಳಗಿಳಿದು.

ಇದುವರೆಗೆ ರೋಹಿಣಿ ಪ್ರಭುನಂದನ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಸಮಯ ಆಗಲಿದೆ 9:30. ಇನ್ನು ಮುಂದೆ ರಾಷ್ಟ್ರೀಯ ರೂಪಕ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 11 ಗಂಟೆ. ಶ್ರೋತೃಗಳೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಉಮೇಶ್ ಹೊಸಳ್ಳಿ ಅವರಿಂದ ಹಾಸನ ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಅಮೂಲ್ಯ ಕೆಎಸ್ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ.

ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೇಪಲ್. 11:00 ಸವಿನೆನಪು. 12:05 ವನಿತಾ ವಿಹಾರ. ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ವಿಷಯ ಋತುಬಂಧ. ಆನಂತರ ಭಾವಗೀತೆಯನ್ನ ಕೇಳುವಿರಿ. ಈ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಹಾಗೂ ಸ್ವಾಸ್ಥ್ಯ ಮೈಸೂರು. ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಡಾಕ್ಟರ್ ಎಸ್ ಎ ಗಡ್ಡನ್ಕೆರೆ ಅವರಿಂದ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ. ಹೇಳಿಕೊಡುತ್ತಾರೆ ಮಂಜುನಾಥ್. 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ. ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿ ರಂಗ. ಬೆಳೆ ಸಮೀಕ್ಷೆ ಕುರಿತು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆಯ ಅಪರ ಕೃಷಿ ನಿರ್ದೇಶಕರಾದ ಶ್ರೀ ಸಿಬಿ ಬಾಲರೆಡ್ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. 7:45 ಸಿರಿಗಂಧ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುವುದು. 9:15 ಅನುಷಾ ಜಿಬಿ ಅವರು ಹಾಡಿರುವ ಭಜನೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮ. ಬಾನ್ಸುರಿ ವಾದನ ವಿಶ್ವನಾಥ್ ಆರ್ ಕಾಲ್ಬಾಗ್ ಅವರಿಂದ. ತಬಲಾ ಸಾಥ್ ಎಸ್ ವಿ ಪ್ರಶಾಂತ್. 10:00 ಸಂಸತ್ತಿನಲ್ಲಿ ನಡೆದ ಪ್ರಶ್ನೋತ್ತರ ಅವಧಿಯ ಅವಲೋಕನ ಕಾರ್ಯಕ್ರಮ ಧ್ವನಿ ಮುದ್ರಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ. 10:30 ಗೀತ ಚಂದ್ರಿಕೆ. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿವೆ.